ಪ್ರೀತಿಯ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಆತ್ಮೀಯರೇ, ಇಂದು 2026 ಇಸವಿಯ ಜುಲೈ ತಿಂಗಳ 15ನೇ ತಾರೀಕಿನ ಬುಧವಾರ.

ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇಂದು ಬೆಳಿಗ್ಗೆ 6:54 ಕರುನಾಳು ಬಾಬೆಳಕೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತಾ ಸುನಾದ, 8:45 ನಂಗಕಾಡು ನಂಗಜನ ಕಾರ್ಯಕ್ರಮ, 9:20 ಆರೋಗ್ಯದಂಗಳ, 9:50 ವಿಶೇಷ ಸಂದರ್ಶನ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಹಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆತ್ಮೀಯರೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಬಿತ್ತರಗೊಳ್ಳಲಿವೆ.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವಂತಹ ಕರುನಾಳು ಬಾಬೆಳಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಸೋದರು ಮಾಮ, ನನಗೆ ವಾವೆಯಲ್ಲಿ ಸೋದರು ಮಾಮ ಆಗಬೇಕು. ಹಾಗೆ ಸಂಬಂಧ ಹುಡುಕ್ತಾ ಹೋದ್ರೆ ಬಹಳ ದೂರದ ಸಂಬಂಧ ಅದು. ಆತ್ಮೀಯತೆಯಲ್ಲಿ ತುಂಬಾ ಹತ್ತಿರದವರು, ನಿಮಗೂ ಹಾಗೆ ಇರ್ತದೆ. ಚಿಕ್ಕಪ್ಪನ ಮಕ್ಕಳೇ ದೂರ ಇರ್ತಾರೆ, ಪಕ್ಕದ ಮನೆಯವರ ಪ್ರೀತಿಯಾಗಿರ್ತದೆ. ಹಾಗೆ ನನಗೆ ಆ ಮನುಷ್ಯ ಗುರುವಾದ ಆದರ್ಶವನ್ನು ನಡೆದು ತೋರಿಸಿದಂಥ ಮನುಷ್ಯ. ನಿಮ್ಗೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ, ಅವನ ಬಗ್ಗೆ ಹೇಳಿದರೆ ಅವನು ಇಡೀ ಜೀವನ ಅಂದರೆ ಜೋಕಾಲಿ ಆಟ ಇದ್ದಾಗೆ. ಒಂದು ಕಾಲದಲ್ಲಿ ಇಡೀ ದಕ್ಷಿಣ ಭಾರತಕ್ಕೆ ಶ್ರೀಗಂಧದ ಮರ ಸಪ್ಲೈ ಮಾಡ್ತಿದ್ದಂತೆ ಅವನು. ಧಾರವಾಡದಲ್ಲಿ ದೊಡ್ಡ ಮನೆ, ಒಂದು ಮನೆಯೇ ಸುಮಾರು ಒಂದು ಎಕರೆ ಅಷ್ಟು ದೊಡ್ಡ ಮನೆ ಅದು. ಮನೆ ಮುಂದೆ ಯಾವಾಗಲೂ ಮೂರು ಮರ್ಚಿಡಿಸ್ ಕಾರ್ ಇರ್ತಿತ್ತಂತೆ ಆಗಿನ ಕಾಲಕ್ಕೆ. ಭಾರಿ ಶ್ರೀಮಂತ. ಆ ಶ್ರೀಮಂತಿಕೆ ಇದ್ದಾಗ ಮಾಮ ಹಾಗೆ ಇದ್ದ, ಚೆನ್ನಾಗಿದ್ದ. ಯಾರ ದೃಷ್ಟಿ ಹತ್ತಿತೋ ಏನು ಪಾಪ ಆಯಿತೋ ಗೊತ್ತಿಲ್ಲ, ಏಕಾಏಕಿ ಆಮೇಲೆ ಯಾವುದೋ ಅಪವಾದ ಬಂತು. ಹತ್ತಿರದ ಬಳಗದವರ ವಿರುದ್ಧ ನಿಂತುಬಿಟ್ರು, ನಂಬಿದವರೇ ಮೋಸ ಮಾಡಿದರು. ಧೀರು ಮಾಮ ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಯಾಗಿ ಏನು ಮಾಡಿದ್ರು ಗೊತ್ತಾ, ಹೆಂಡತಿ ಮಕ್ಕಳನ್ನು ತಮ್ಮ ಸಂಬಂಧಿಕರ ಮನೆಯಲ್ಲಿ ಬಿಟ್ಟು ಮಾಯ ಆಗಿಬಿಟ್ರು. ಎಲ್ಲಿ ಹೋದ್ರು ಏನೋ ಗೊತ್ತೇ ಆಗಲಿಲ್ಲ. ಇಲ್ಲಿದ್ದ ಬಂಗಲೆ, ಕಾರು, ಆಸ್ತಿ, ಬಂಗಾರ ಎಲ್ಲ ಪೊಲೀಸರು ತೊಗೊಂಡು ಹಂಚಿಬಿಟ್ರು. ಪೂರ್ತಿ ಖಾಲಿ, ಏನಿಲ್ಲ. ಯಾರನ್ನು ನಂಬಿ ವ್ಯವಹಾರ ಮಾಡಿದ್ರೋ ಅವರ ವಿರುದ್ಧ ಆದಾಗ ಇನ್ನೇನು ಮಾಡೋಕ್ಕಾಗ್ತದೆ? ಧೀರು ಮಾಮಗೆ ಕೆಟ್ಟು ಪಟ್ಟಣ ಸೇರು ಅಂತೀವಲ್ಲ, ಹಾಗೆ ಧೀರು ಮಾಮ ಮುಂಬೈ ಸೇರಿದರು. ಪೂರ್ತಿ ಅನಾಮಿಕನಾಗಿ ನಿರ್ಗತಿಕನಂತ ಕೆಲಸ ಮಾಡಿದರು. ಸಿಕ್ಕ ಸಿಕ್ಕ ಕೆಲಸ, ಅಂಗಡಿ ಮುಂಗಟ್ಟುಗಳ ಕಸ ಬೆಳೆದ್ರು, ಹಮಾಲೆ ಕೆಲಸ ಮಾಡಿದರು, ಯಾವುದೋ ಅಂಗಡಿ ಮುಂದೆ ಫುಟ್ಪಾತ್ನಲ್ಲಿ ಮಲಗಿ ದಿನ ಕಳೆದ್ರು. ಸ್ನೇಹಿತರ ತಾವು ತಿಳ್ಕೋಬೇಕು, ಬಡವರಿಗೆ ಶ್ರೀಮಂತಿಕೆ ಬಂದರೆ ಸಂತೋಷ ಚೆನ್ನಾಗಿರ್ತದೆ. ತುಂಬ ಎತ್ತರದಲ್ಲಿ ಬದುಕಿದವರು ತುಂಬ ಕಾಲ ಹಾರಿ ಬಡತನಕ್ಕೆ ಬಂದರೆ ಬದುಕೋ

ಬಹಳ ಕಷ್ಟ ಆಗತ್ತೆ. ಅಲ್ಲೇ ಇದ್ರು ಫುಟ್ಪಾತ್ನಲ್ಲಿ ಮಲಗಿ ದಿನ ಕಳೆದ್ರು. ಸ್ವಲ್ಪ ಕೆಲಸ ಮಾಡಿ ಹಣ ಕೂಡಿಟ್ಟು ವಕೀಲರನ್ನು ನೇಮಿಸಿ ತನ್ನ ಮೇಲೆ ಬಂದಿತ್ತಲ್ಲ ಕಳಂಕ ಅದನ್ನು ತೊಳ್ಕೊಂಡ್ರು, ನಿರ್ದೋಷರಾದರು. ಆದರೆ ಮತ್ತೆ ಶ್ರೀಗಂಧದ ವ್ಯಾಪಾರಕ್ಕೆ ಬರಲಿಲ್ಲ, ಮುಂಬೈನಲ್ಲೇ ಉಳ್ಕೊಂಡ್ರು. ಪರಿಶ್ರಮ ಮಾಡಿ ಕೆಲಸ ಮಾಡಿ ನಿಮಗೆ ಆಶ್ಚರ್ಯ ಆಗತ್ತೆ ಹೇಳಿದರೆ, ಒಂದು ಅತ್ಯಂತ ದೊಡ್ಡ ಬಟ್ಟೆ ಕಾರ್ಖಾನೆಯಲ್ಲಿ ಅತ್ಯುನ್ನತ ಸ್ಥಾನಕ್ಕೇರಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆದರು. ಮತ್ತೆ ಬೇಕಾದಷ್ಟು ಹಣ ಬಂತು, ಪರಿವಾರ ಬಂತು, ಬಳಗ ಬಂತು. ವಿಶೇಷ ಅಂದರೆ ಧೀರು ಮಾಮ ಎಂದೂ ಬದಲಾಗಲೇ ಇಲ್ಲ. ಅವರು ಶ್ರೀಮಂತಿಗೆ ಉತ್ತುಂಗದಲ್ಲಿದ್ದಾಗ ಹೇಗೆ ನಗನಗ್ತಾ ಇದ್ರೋ, ದಾರಿದ್ರ್ಯದ ಕೂಪದಲ್ಲಿ ಬಿದ್ದಾಗಲೂ ಹಾಗೇ ಇದ್ರು. ನನ್ನ ಯಾಕೆ ಅವರು ಆದರ್ಶ ಆಗ್ತಾರೆ ಅಂದರೆ, ಅಷ್ಟು ಕಷ್ಟ, ಅಷ್ಟು ನೋವು, ಎಷ್ಟು ಜನ ಮೋಸ ಮಾಡಿರಬೇಕು. ಶ್ರೀಮಂತಿಗೆ ಹತ್ತಿರದಲ್ಲಿದ್ದಂಥ ಮನುಷ್ಯ ಹೋಗಿ ಫುಟ್ಪಾತ್ ಮಲ್ಕೊಳ್ಳೋ ಸುಲಭ ಅಲ್ಲ ಸ್ವಾಮಿ. ಯಾರಾದರೂ ಅಪ್ಪಿತಪ್ಪಿ ಬತ್ತ ಬರಬೇಕು, ಕೆಟ್ಟ ಮಾತು ಆಡಲಿಲ್ಲ ಮನುಷ್ಯ ಆಯ್ತ. ಇಂಥವ್ರು ನಿಮ್ಗೆ ಅನ್ಯಾಯ ಮಾಡಿದ್ರಲ್ವಾ, ಮೋಸ ಮಾಡಿದ್ರಲ್ವಾ ಅಂತ ಯಾರಾದರೂ ಅವ್ರ ಹೆಸರು ಎತ್ತಿದ್ರೆ, ಚೆ ಅವ್ರನ್ನ ಯಾಕೆ ಬೈತೀರಿ, ಸರಿ ಅಲ್ಲ ಅದು ಅಂತಿತ್ತಿದ್ರು. ನಾನು ಒಮ್ಮೆ ಕೇಳಿದೆ, ಮಾಮ ನಿಮಗಿದು ಹೆಂಗೆ ಸಾಧ್ಯ ಆಯಿತು, ಇಷ್ಟು ದ್ವೇಷ ಮಾಡಿದ್ರಲ್ಲ ಜನ ನಿಮ್ಮನ್ನ, ಬದುಕೋಗ್ಬಿಡ್ಲಿಲ್ಲ, ಹೋಗಿ ರಸ್ತೆ ಮೇಲೆ ಬಿದ್ದುಕೊಂಡ್ರಿ, ಹೋಗಿ ನೋವಿಲ್ವಾ ಮನಸ್ಸಲ್ಲಿ ಅಂದೆ. ಅದಕ್ಕೆ ಹೇಳಿದ್ರು, ನೋಡಪ್ಪ ಹಾಗಲ್ಲ, ಕಷ್ಟದಲ್ಲಿದ್ದಾಗ ದಿನಾಲೂ ಭಗವದ್ಗೀತೆ ಓದ್ತಾ ಇದ್ದೆ ನಾನು. ಬರೀದ್ರೆ ಓದಿದ್ರೆ ಏನು ಪ್ರಯೋಜನಪ್ಪ ಅದು, ಸ್ವಲ್ಪ ಆದರೂ ಜೀವನ ಕಂಟುಬೇಡವೆ. ಆ ಸುಖ ದುಃಖ ಎಲ್ಲ ದೇಹಕ್ಕೆ ಕಂಟುಕೊಂಡದ್ದು, ಒಳಗಿನ ಹೃದಯಕ್ಕೆ ಏನಿದೆ ಸಂತೋಷವಾಗಿರೋಣ. ಅವ್ರು ನೋವು ಮಾಡಿದ್ರು ಕೂಡ ಅವ್ರಿಗೆ ಕೆಟ್ಟದ್ದು ಬಯಸೋಲ್ಲ ನಾನು, ಅವ್ರವ್ರ ಹಣೆ ಬಾರ. ಪರಿಸ್ಥಿತಿ ಆಗಿತ್ತಪ್ಪ, ನಾನೇನು ಮಾಡೋದು. ಎಲ್ಲರೊಂದು ನಗನಗ್ತಾ ಅನ್ಯಾಯ ಮಾಡಿದವ್ರಿಗೂ ಶ್ರೇಯಸ್ಸನ್ನು ಬಯಸಿದಂಥ ಧೀರು ಮಾಮ ಆ ಶರಣರ ಸಾವನ್ನೇ ಪಡೆದರು. ಮಾತಾಡ್ತಾ ಮನೆಗೆ ಬಂದವರಿಗೆ, ಕೂತ್ಕೊಳ್ಳಿ ನಾನೇ ಮಾಡ್ತೀನಿ, ಜ್ಯೂಸ್ ಮಾಡಿಕೊಡ್ತೀನಿ, ಸಂಭ್ರಮದಿಂದ ಜ್ಯೂಸ್ ಮಾಡಿ ಅವರಿಗೆಲ್ಲ ಜ್ಯೂಸ್ ಕೊಟ್ಟು ತಾನು ಒಂದು ಗ್ಲಾಸ್ ಇಟ್ಕೊಂಡು ಕುಡಿದು ಕಟ್ಟೆ ಮೇಲಿಟ್ಟು ತಲೆ ಹಿಂದೆ ಒರಗಿಸಿದ್ರು, ಪ್ರಾಣ ಹೋಯಿತು. ಸುಖ ದುಃಖೆ ಸಮಯಕೃತ್ವ ಲಾಭ ಲಾಭವು ಜಯ ಜಯ ಅನ್ನೋ ಭಗವದ್ಗೀತೆ ಮಾತು ಕೇಳೋಕೆ ಚಂದ ಸ್ವಾಮಿ. ಹಾಗೆ ಬದುಕೋದು ಕಷ್ಟ, ಹಾಗೆ ಬದುಕಿದವರು ಧೀರು ಮಾಮ. ನನಗನ್ಸುತ್ತೆ ಆ ಸಮತಾ ಭಾವದ ಸುಖ ದುಃಖಗಳನ್ನು ಒಂದೇ ರೀತಿ ತಗೊಳ್ಳುವಂಥ ಮನೋಭಾವ ನಮ್ಗೆ ಒಂದು ಚೂರು ಬಂದ್ರೆ ಸಾಕು, ಜೀವನ ತುಂಬ ಸುಂದರ ಆಗುತ್ತೆ. ಹಾಗೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ರಾಜ್ಯಕ್ಕೆ ಬರ ಅಧ್ಯಯನ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿಯವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಅಧ್ಯಯನಕ್ಕೆ ಕೇಂದ್ರ ಸರ್ಕಾರ ತಂಡ ನಿಯೋಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಪತ್ರದ ಮೂಲಕ ಮನವಿ ಮಾಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕೇಂದ್ರ ಸರ್ಕಾರ ನಿಯೋಜಿತ ತಂಡದ ಭೇಟಿಯು ಉದ್ಭವಿಸುತ್ತಿರುವ ಬರ ಪರಿಸ್ಥಿತಿಯ ತೀವ್ರತೆಯನ್ನು ಪ್ರತ್ಯಕ್ಷವಾಗಿ ಮೌಲ್ಯಮಾಪನ ಮಾಡಲು ಸಹಕಾರಿಯಾಗುತ್ತದೆ. ಭಾರತ ಸರ್ಕಾರದಿಂದ ಆರಂಭಿಕ ಮೌಲ್ಯಮಾಪನ ಮತ್ತು ಸಮಯೋಚಿತ ಬೆಂಬಲವು ವಿಕೋಪಕ್ಕೆ ತಿರುಗುತ್ತಿರುವ ಬರ ಪರಿಸ್ಥಿತಿಯ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಜ್ಯ ಸರ್ಕಾರವು ಕೈಗೊಳ್ಳುತ್ತಿರುವ ಪ್ರಯತ್ನಗಳಿಗೆ ಹೆಚ್ಚಿನ ಬಲವನ್ನು ನೀಡುತ್ತದೆ ಎಂದರು. ರಾಜ್ಯ ಸರ್ಕಾರವು ಉದ್ಭವಿಸುತ್ತಿರುವ ಪರಿಸ್ಥಿತಿಯನ್ನು ನಿಭಾಯಿಸಲು ಅಗತ್ಯವಿರುವ ಎಲ್ಲ ಸಂಭಾವ್ಯ ಕ್ರಮಗಳನ್ನು ಪೂರ್ವಭಾವಿಯಾಗಿ ಕೈಗೊಂಡಿದೆ. ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಿ ಬೆಳೆ ಸಲಹೆಗಳು ಮತ್ತು ಜಿಲ್ಲಾವಾರು ತುರ್ತು ಯೋಜನೆಗಳನ್ನು ಹೊರಡಿಸಲಾಗಿದೆ. ಸೂಕ್ತ ಬರ ಪರಿಹಾರ ಕ್ರಮಗಳನ್ನು ಅನುಷ್ಠಾನಗೊಳಿಸಲು ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ನಿರ್ದೇಶನ ನೀಡಲಾಗಿದೆ. ಇದಲ್ಲದೆ ನೀರಿನ ಲಭ್ಯತೆಯ ಕೊರತೆಯನ್ನು ಗಮನದಲ್ಲಿಟ್ಟುಕೊಂಡು ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಗಳಿಗಾಗಿ ಸಂರಕ್ಷಿಸಲು ರಾಜ್ಯ ಸರ್ಕಾರವು ಅತ್ಯುನ್ನತ ಆದ್ಯತೆ ನೀಡುವ ನೀತಿ ನಿರ್ಧಾರವನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ರೈಲ್ವೆ ವಲಯದಲ್ಲಿ ಆಧುನೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ಆಡಳಿತಾತ್ಮಕ ಸುಧಾರಣೆ ಮತ್ತು ಉನ್ನತ ತಂತ್ರಜ್ಞಾನ ಅಳವಡಿಕೆಗೆ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ರೈಲ್ವೆ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಮೀನು ಸ್ವಾಧೀನ ಪ್ರಕ್ರಿಯೆ ನಿರ್ವಹಣೆ ಸರಳಗೊಳಿಸಲು ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಜಾರಿಗೊಳಿಸಲಾಗುವುದು. ರಸಗೊಬ್ಬರ ಹಾಗೂ ವಿದ್ಯುತ್ ಉತ್ಪಾದನಾ ಘಟಕಗಳ ಹಾರು ಬೂದಿ ಸಾಗಣೆಗೆ ಕಂಟೈನರ್ ಬಳಸಲು ಸೂಚಿಸಲಾಗಿದ್ದು, ಇದರಿಂದ ಪರಿಸರ ಮಾಲಿನ್ಯ ತಡೆಗಟ್ಟಿದಂತಾಗುವುದು. ಕಂಟೈನರ್ ಮೂಲಕ ಸಾಗಣೆಗೆ ಏಕೀಕೃತ ಪರವಾನಿಗೆ ವ್ಯವಸ್ಥೆ ನೀತಿ ರೂಪಿಸಲಾಗಿದೆ ಎಂದು ತಿಳಿಸಿದರು. ಕೈಗಾರಿಕೆಗಳ ಅಗತ್ಯಕ್ಕೆ ತಕ್ಕಂತೆ ಸರಕು ಸಾಗಣೆ ಬೋಗಿಗಳ ವಿಶೇಷ ಮತ್ತು ನಿರ್ದಿಷ್ಟ ವಿನ್ಯಾಸಕ್ಕೆ ಅನುಮತಿ ನೀಡಲಾಗಿದೆ. ಇದರ ಅನುಸಾರ ಉತ್ಪಾದಕರು ಅಥವಾ ವಿನ್ಯಾಸಕರು ಬೋಗಿ ವಿನ್ಯಾಸದ ಪ್ರಸ್ತಾಪ ಸಲ್ಲಿಸಬಹುದು. ರೈಲ್ವೆ ವಿನ್ಯಾಸ ಸಂಶೋಧನೆ ಮತ್ತು ಗುಣಮಟ್ಟ ಸಂಸ್ಥೆ ಈ ಪ್ರಸ್ತಾವ ಪರಿಶೀಲಿಸಿ ಅನುಮತಿ ನಿರ್ಧಾರ ಕೈಗೊಳ್ಳಲಿದೆ. ಮುಂದಿನ 2 ವರ್ಷಗಳಲ್ಲಿ ರೈಲ್ವೆ ವಲಯದ ಎಲ್ಲ ಯೋಜನೆಗಳಲ್ಲಿ ಕೌಶಲ ಪ್ರಮಾಣ ಪತ್ರ ವ್ಯವಸ್ಥೆ ಅಳವಡಿಸಲಾಗುವುದು ಎಂದು ಸಚಿವ

0: ಅಶ್ವಿನಿ ವೈಷ್ಣವ್ ತಿಳಿಸಿದರು. ರಾಜ್ಯಾದ್ಯಂತ ಎಸ್ಆರ್ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ 98.33% ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಜನರಿಗೆ ಈಗಾಗಲೇ ಗಣತಿ ನಮೂನೆ ವಿತರಿಸಲಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿ ಇದೆ. ಇಲ್ಲಿಯವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 783,773 ಮತದಾರರ ವಿವರಗಳನ್ನು ಬಿಎಲ್ಒ ಆಪ್ನಲ್ಲಿ ದಾಖಲಿಸಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದುವರೆಗೂ 98%ಗಿಂತ ಹೆಚ್ಚಿನದಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಈವನ್ ಡಿಜಿಟೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಟ್ಟಿದ್ದನ್ನ ಕಲೆಕ್ಟ್ ಮಾಡಿ ಅದನ್ನು ನಮ್ಮ ಬಿಎಲ್ಒಸ್ ಅಪ್ಲೋಡ್ ಮಾಡ್ತಾರೆ ಅವರ ಮೊಬೈಲ್ ಆಪ್ ಅಲ್ಲಿ. ಅದು ಇದುವರೆಗೂ ಸುಮಾರು 48% ಆಗಿದೆ. ಹಾಗಾಗಿ ನಮ್ಮ ಎಸ್ಐಆರ್ ಪ್ರಕ್ರಿಯೆ ಈಗ ತುಂಬಾ ತ್ವರಿತವಾಗಿ ಮತ್ತೆ ಆರೋಗ್ಯಕರವಾಗಿ ನಡೀತಾ ಇದೆ. ಈ ಗಣತಿ ನಮೂನೆ ಕೆಳಗಡೆಗೆ ಬಿಎಲ್ಒ ಅವರ ಹೆಸರು ಮತ್ತೆ ಅವರ ಕಾಂಟ್ಯಾಕ್ಟ್ ನಂಬರ್ ಇರ್ತದೆ. ಈ ನಂಬರ್ಗೆ ನಮ್ಮ ವೋಟರ್ಸ್ ಯಾವುದೇ ಮಾಹಿತಿ ಬೇಕಂದ್ರೆ ಫೋನ್ ಮಾಡಬಹುದು.
0: ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣಾ ಕಾರ್ಯವು ಕೋಲಾರ ಜಿಲ್ಲೆಯಲ್ಲಿ ಭರದಿಂದ ಸಾಗಿದ್ದು ಈವರೆಗೆ 99.99% ಮತದಾರರಿಗೆ ಅರ್ಜಿಗಳನ್ನು ಮನೆ ಮನೆಗೆ ವಿತರಿಸಲಾಗಿದೆ ಹಾಗೂ 35% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ತಿಳಿಸಿದ್ದಾರೆ. ಕೋಲಾರದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಜಿಲ್ಲೆಯ ಒಟ್ಟು 12,95,265 ಮತದಾರರ ಪೈಕಿ ಈಗಾಗಲೇ 12,94,948 ಅರ್ಜಿಗಳನ್ನು ವಿತರಿಸುವ ಮೂಲಕ ಶೂನ್ಯ ದೋಷದ ಗುರಿಯತ್ತ ಸಾಗುತ್ತಿದ್ದೇವೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಯುವ ಜನರನ್ನು ತಾಂತ್ರಿಕ, ವೃತ್ತಿಪರ ಮತ್ತು ಡಿಜಿಟಲ್ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ನಿರ್ಣಾಯಕ ಅಗತ್ಯವನ್ನು ಎತ್ತಿ ತೋರಿಸಲು ಜಾಗತಿಕವಾಗಿ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಿಸಲಾಗುತ್ತದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟ ಈ ವಾರ್ಷಿಕ ಆಚರಣೆಯು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಆರ್ಥಿಕತೆಗಳಿಗೆ ಯುವಕರನ್ನು ಸಿದ್ಧಪಡಿಸುವುದರ ಮೇಲೆ ಕೇಂದ್ರೀಕರಿಸಿದೆ. ವಿಶ್ವ ಯುವ ಕೌಶಲ ದಿನದ ಅಂಗವಾಗಿ ಧಾರವಾಡದ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ವತಿಯಿಂದ ಇಂದು ಧಾರವಾಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಯುವ ಕೌಶಲ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬೆಳಿಗ್ಗೆ 10:00 ಧಾರವಾಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಭುವನೇಶ್ ದೇವಿದಾಸ್ ಪಾಟೀಲ್ ಸಮಾವೇಶಕ್ಕೆ ಚಾಲನೆ ನೀಡುವರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ವಿವೇಕ್ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಂಯೋಜಕರಾದ ಸಂಪತ್ ಕುಮಾರ್ ಹೊಂಗಲ್ಮಠ್.
5: ಕಳೆದ 3 ವರ್ಷಗಳಲ್ಲಿ ನಮ್ಮ ಜೀವನಾಧಾರ ಕೇಂದ್ರದಿಂದ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದಿರತಕ್ಕಂತಹ 154 ಜನರಲ್ಲಿ 85% ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯಲ್ಲಿ 152 ಜನ ತರಬೇತಿಯನ್ನು ಪಡೆದಿದ್ದು 112 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು 74% ಜನ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಗಂಡು ಮಕ್ಕಳಿಗಾಗಿ ಮೊಬೈಲ್ ರಿಪೇರಿ ತರಬೇತಿ ನೀಡಿದ್ದು ಒಟ್ಟು 32 ಜನ ತರಬೇತಿ ಪಡೆದಿದ್ದು ಅದರಲ್ಲಿ 24 ಜನ ತಮ್ಮ ಸ್ವಾವಲಂಬಿ ಜೀವನವನ್ನು ನಡೆಸುತ್ತಿದ್ದು ಸ್ವಂತ ಅಂಗಡಿಗಳನ್ನು ಕೂಡ ತೆರೆದಿದ್ದಾರೆ. ಅದೇ ರೀತಿಯಾಗಿ ರೈತರಿಗಾಗಿ ಹೈನುಗಾರಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಮತ್ತು ಹೂವಿನ ಕೃಷಿ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಕುರಿ ಮತ್ತು ಮೇಕೆ ಸಾಕಾಣಿಕೆ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಒಟ್ಟಾರೆಯಾಗಿ ರೈತರಿಗಾಗಿ ಹಮ್ಮಿಕೊಂಡಿರತಕ್ಕ ತರಬೇತಿಗಳಲ್ಲಿ 987 ಜನ ತರಬೇತಿಯನ್ನು ಪಡೆದಿದ್ದು ಅದರಲ್ಲಿ 840 ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ.
0: ದೇಶದ ಆಹಾರ ಧಾನ್ಯ ಸಂಗ್ರಹಗಾರ ವ್ಯವಸ್ಥೆ ಬಲಪಡಿಸಲು ಪ್ರಸ್ತಾವಿತ ಉಗ್ರಾಣ ನೀತಿ ಮತ್ತು ಖಾಸಗಿ ಉದ್ಯಮಶೀಲ

ಭದ್ರತೆ ಗ್ಯಾರಂಟಿ ಯೋಜನೆ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿ ಪರಾಮರ್ಶೆ ನಡೆಸಿದರು. ಆಹಾರ ಧಾನ್ಯ ನಿರ್ವಹಣೆ ವಲಯದಲ್ಲಿನ ಪ್ರಸಕ್ತ ಸವಾಲುಗಳು, ಪ್ರಾದೇಶಿಕ ಉಗ್ರಾಣ ಅಸಮತೋಲನ, ಹೆಚ್ಚುವರಿ ದಾಸ್ತಾನು ನಿರ್ವಹಣೆ, ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಳ, ಪ್ರಸಕ್ತ ಧಾನ್ಯ ಖರೀದಿ ಪ್ರಮಾಣಕ್ಕೆ ಅನುಗುಣವಾಗಿ ಉಗ್ರಾಣ ವ್ಯವಸ್ಥೆ ಅಭಿವೃದ್ಧಿಪಡಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಹಿರಿಯ ಅಧಿಕಾರಿಗಳು ಹಾಗೂ ಭಾಗಿದಾರರೊಂದಿಗೆ ಸಚಿವರು ಸಮಾಲೋಚನೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 2007 ಉಗ್ರಾಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ಪ್ರಸ್ತಾವಿತ ತಿದ್ದುಪಡಿ ಕುರಿತು ಚರ್ಚಿಸಲಾಯಿತು ಎಂದು ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಪರಿಕಲ್ಪನೆ ಅನುಸಾರ ದೇಶದ ಆಹಾರ ಭದ್ರತೆಗೆ ಅನುಗುಣವಾಗಿ ವೈಜ್ಞಾನಿಕ ಮತ್ತು ಭವಿಷ್ಯಕ್ಕೆ ಸಜ್ಜುಗೊಂಡ ಸಂಗ್ರಹಣಾ ವ್ಯವಸ್ಥೆ ರೂಪಿಸಲು ಹಾಗೂ ಮತ್ತಷ್ಟು ದಕ್ಷತೆಯಿಂದ ನಿರ್ಮಿಸಲು ನೂತನ ಸುಧಾರಣೆಗಳು ನೆರವಾಗಲಿವೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ 2 ಮತ್ತು 3ನೇ ಸ್ಥಳದ ನಗರ ಮತ್ತು ಪಟ್ಟಣಗಳು ಸಹ ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡುತ್ತಿರುವುದು ಆಶಾದಾಯಕ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಖಾತೆಯಲ್ಲಿ ವಿವರ ನೀಡಿರುವ ಅವರು, ಛಾವಣಿ ಮೇಲಿನ ಸೌರಶಕ್ತಿ ಉತ್ಪಾದನೆಯಲ್ಲಿ ಹೆಚ್ಚು ಹೆಚ್ಚು ವಸತಿ ಕಟ್ಟಡಗಳು ಸೌರಶಕ್ತಿ ಉತ್ಪಾದನೆಯಲ್ಲಿ ತೊಡಗಿರುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಶುಲ್ಕ ಉಳಿತಾಯವಾಗಿ ಜೊತೆಗೆ ಪರಿಸರ ರಕ್ಷಣೆಗೆ ಕೊಡುಗೆ ನೀಡಿದಂತಾಗಿದೆ. ಅಲ್ಲದೆ ಸ್ವಚ್ಛ ಮತ್ತು ಇಂಧನ ಭದ್ರತೆಯನ್ನು ಖಾತ್ರಿಪಡಿಸಿದಂತಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಪರಿಕಲ್ಪನೆಯಡಿಯಲ್ಲಿ ಈ ಸ್ವಚ್ಛ ಇಂಧನ

0: ಇಲಾಖೆಯಲ್ಲಿ ಮಹತ್ವದ ಸುಧಾರಣೆ, ಭೂಸ್ವಾಧೀನಕ್ಕೆ ರೈಲ್ ಭೂಮಿ ಪೋರ್ಟಲ್ ಶೀಘ್ರದಲ್ಲೇ ಆರಂಭ. ರಾಜ್ಯಾದ್ಯಂತ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಸಮಗ್ರ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. ಇಂದು ವಿಶ್ವ ಯುವ ಕೌಶಲ್ಯ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 76 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಆವುದಿರುವಿಕೆಗಾದಿ
6: ಎಂದು ಸೃಷ್ಟಿಯ ಮೊದಲು
5: ಆವುದ್ ಅಬ್ಧಿಯ ತೆರೆಗಳಲ್ಲಿ
6: ಮೊಟ್ಟ ಮೊದಲು
5: ಆವುದೆಲರಿನ
6: ನಿಲ್ಲದೆಲತಕ್ಕೆ ಗಡುಸೀಮೆ
4: ಈ ವಿಶ್ವಕಥೆಯಂತೂ ಮಂಕುತಿಮ್ಮ. ಹಿಂದಿನ ಮುಕ್ತಕದಲ್ಲಿ ನಾವು ಟೈಮ್, ಕಾಲದ ಒಂದು ವಿಶೇಷತೆಯನ್ನು ನೋಡಿದ್ವಿ. ಈ ವಿಶ್ವದ ಸೃಷ್ಟಿಯಲ್ಲಿ ಕಾಲವನ್ನು ನಾವು ನಿರ್ಣಯಗೊಳಿಸುವಂಥದ್ದು, ಫಿಕ್ಸ್ ಮಾಡುವಂಥದ್ದು ಎಷ್ಟು ಹಾಸ್ಯಾಸ್ಪದವಾದಂಥ ಪ್ರಯತ್ನ ಅಂತ ನಾವು ನೋಡಿದ್ವಿ. ಅದನ್ನೇ ಇಲ್ಲಿ ಮತ್ತೆ ಹೇಳ್ತಾ, ಇರುವಿಕೆಗೆ ಅಂದರೆ ನಮ್ಮ ಒಂದು ಅಸ್ತಿತ್ವಕ್ಕೆ ಮೊದಲು ಯಾವುದು ನಮಗೆ ಗೊತ್ತಿಲ್ಲ, ಎಂದು ಸೃಷ್ಟಿಯ ಮೊದಲು ಯಾವಾಗ ಮೊದಲು ಸೃಷ್ಟಿಯಾಯಿತು ಅಂತ ನಮಗೆ ಗೊತ್ತಿಲ್ಲ. ಅದು ಫಿಕ್ಸ್ ಆಯಿತು. ಓಕೆ, ನಾವು ಈಗ ಅರ್ಥ ಮಾಡ್ಕೊಂಡಿದ್ದೀವಿ. ಅದು ಬಹಳ ಕ್ಲಿಷ್ಟಕರವಾದಂಥ ಒಂದು ಸಮಸ್ಯೆ, ಆದರೂ ಒಂದು ಸೃಷ್ಟಿ ಲಯ ಕಥನವನ್ನು ಸುಲಭತೆಗೋಸ್ಕರ ನಾವು ಇಟ್ಕೊಂಡಿದ್ದೀವಿ ಅಂತ. ಅದು ಟೈಮ್ ಆಯಿತು. ಈಗ ನೆಕ್ಸ್ಟು ಸ್ಪೇಸ್ ಅಥವಾ ವಸ್ತು. ಕಾಲ ಯಾವಾಗ ಅಂತ ಒಂದಾದಮೇಲೆ ಯಾವುದು ಮೊದಲು ಬಂತು ಅನ್ನೋ ಪ್ರಶ್ನೆ ಬರುತ್ತೆ. ಯಾವುದನ್ನೇ ನಾವು ಸೃಷ್ಟಿ ಅಂತ ಕೇಳಿದಾಗ ಯಾವಾಗಾಯಿತು ಅಂತ ಕೇಳ್ತೀವಿ. ನೆಕ್ಸ್ಟ್ ಏನಾಯಿತು ಅಂತ ಕೇಳ್ತೀವಿ, ಯಾವುದು ಬಂತು ಫಸ್ಟು ಅಂತ. ಸೊ ಹಾಗೆ ಯಾವುದು ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಬಹಳ ಕಷ್ಟ ಅನ್ನೋವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದು ಹೇಗೆ ಕಷ್ಟ ಅಂತಂದರೆ, ಇವಾಗ ನಾವು ಸಮುದ್ರಕ್ಕೆ ಹೋಗಿ ಸಮುದ್ರದ ಅಲೆಗಳನ್ನು ನೋಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ಒಂದಾದ್ಮೇಲೆ ಒಂದು ಅಲೆಗಳು ಬರ್ತಾ ಇದೆ. ಅಲೆಗಳಲ್ಲಿಂದ ಬರುತ್ತೆ, ನಮ್ಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಹತ್ರಕ್ಕೆ ಬಂತು, ದಡಕ್ಕೆ ಹೊಡೀತು, ವಾಪಸ್ ಹೋಯಿತು. ಇದು ವಾಪಸ್ ಹೋಗ್ತಿರೋ ಹೊತ್ತಿಗಾಗಲೇ 4-6 ಅಲೆಗಳು ಮತ್ತೆ ಬರೋಕ್ಕೆ ಶುರುವಾಗುತ್ತೆ. ಓ, ಬಂತು, ಹೊಡೀತು, ವಾಪಸ್ ಹೋಯಿತು ಅನ್ನೋಷ್ಟೊತ್ತಿಗೆ ಇನ್ನೊಂದು ಬಂತು. ರೈಟ್. ಸೊ ನಾನು ಅಲ್ಲಿ ಹೋಗಿ ನಿಂತ ನಂತರ ನಾನೇನು ಮಾಡ್ತೀನಿ, ಓ ಇದು ಮೊದಲನೇ ಅಲೆ, ಇದು ಎರಡನೇ ಅಲೆ, ಇದು ಮೂರನೇ ಅಲೆ ಅಂತ ಎಣಿಸೋದಕ್ಕೆ ಸಾಧ್ಯ. ಹಾಗಾದರೆ ನಾನು ನೋಡಿದಾಗಲೇ ಮೊದಲನೇದು ಬಂತಾ ಅಂತಂದರೆ, ಇಲ್ಲ ಸ್ವಾಮಿ, ಹಂಗಲ್ಲ, ಅದಕ್ಕೆ ಮುಂಚೆ ಬಂದಿತ್ತು, ನೆನ್ನೆ ಬಂದಿತ್ತು. ನಾನೇ ನೆನ್ನೆ ಹೋಗಿದ್ರೆ ನೆನ್ನೆನೂ ನಾನು ಎಣಿಸಿರ್ತೀನಿ. ಹಾಗಾದರೆ ನೆನ್ನೆ ಅಲ್ಲ ಮೊದಲನೇ ಅಲೆ, ಅದಕ್ಕಿಂತ ಹಿಂದೆ ಬಂದಿತ್ತು. ಅದಕ್ಕಿಂತ ಹಿಂದೆ ಅಂದರೆ ಯಾವಾಗ? ತಿರ್ಗಾ ಕಾಲದ ಗಣನೆ ಅಲ್ಲಿ ಬಂತು. ಅದು ಎಷ್ಟೋ ಸಹಸ್ರಾರು ವರ್ಷಗಳ ಹಿಂದೆ ಮೊದಲು ಸೃಷ್ಟಿಯಾದಾಗ ಮೊದಲನೇ ಅಲೆ ಬಂದಿರ್ಬೋದು. ಅದು ಯಾವುದು ಅಂತ ನಾನು ಇವಾಗ ಹೇಗೆ ಹೇಳಕ್ಕೆ ಸಾಧ್ಯ? ಅದು ಹೇಳಕ್ಕೆ ಸಾಧ್ಯ ಇಲ್ಲ. ಸೊ ಅಂತಹ ಪುರಾತನವಾದಂತಹ ಸೃಷ್ಟಿ ಇದು. ಸೊ ತೆರೆಗಳಲ್ಲಿ ಮೊಟ್ಟ ಮೊದಲನ್ನು ಹುಡುಕುವಂಥದ್ದು ಒಂದು ರೀತಿಯಲ್ಲಿ ಹಾಸ್ಯಾಸ್ಪದವಾದಂಥ ಪ್ರಯತ್ನ, ವ್ಯರ್ಥವಾದಂಥ ಪ್ರಯತ್ನ. ಅದನ್ನು ನಾವು ಗುರುತಿಸ್ಬಿಟ್ಟು ಓ ಇದು ಮೊದಲು ಅಂತ ಹೇಳುವಂಥದ್ದು ಯಾತಕ್ಕೆ ಮಾಡಬೇಕು ಅನ್ನೋದು ಕೂಡ ಪ್ರಶ್ನೆ ಬರುತ್ತೆ. ಅಂತಹ

0: ಆ ಒಂದು ಅದ್ಭುತವಾದಂಥ ಸೃಷ್ಟಿ ನಮ್ಮ ಕಣ್ಣೆದುರಿಗಿದೆ, ಅದನ್ನು ನಾವು ನೋಡಬೇಕು. ಅದೇ ರೀತಿಯಲ್ಲಿ ಎಲ್ಲರೂ ಗಾಳಿ ಬೀಸುತ್ತೆ, ಗಾಳಿ ಬೀಸ್ತಾ ನಿರಂತರವಾಗಿ ಬೀಸ್ತಾ ಇದೆ. ಇವಾಗ ಇಲ್ಲಿ ಬೀಸಿದಂಥ ಗಾಳಿ ಹಾಗೆ ಮುಂದಿನ ರೋಡ್ಗೂ ಹೋಯ್ತು. ಸೊ ಆ ಮುಂದಿನ ರೋಡಲ್ಲಿ ಏನಾದರೂ ಬ್ಲಾಕ್ ಇದೆಯಾ, ಒಂದು ಗೋಡೆ ಇದೆಯಾ, ಇದಕ್ಕಿಂತ ಮುಂದೆ ಈ ಗಾಳಿ ಹೋಗೋಂಗಿಲ್ಲ, ಇಲ್ಲ ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ಊರಿನ ವ್ಯಾಪ್ತಿ, ನಾವು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿ ಅಂತ ನಾವು ಇಲ್ಲಿ ಹೇಳಿದ್ದೀವಿ ಅಲ್ವಾ, ಯಾವುದೋ ಕೆಲವು ರೆವೆನ್ಯೂ ವಿಚಾರಗಳಿಗೆ ಇದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿ. ಗಾಳಿಗೆಂತ ವ್ಯಾಪ್ತಿ, ಗಾಳಿಗೆ ಯಾವ ವ್ಯಾಪ್ತಿಯೂ ಇಲ್ಲ, ಅದು ಮುಂದಕ್ಕೆ ಹೋಯ್ತು ತಿರ್ಗಾ. ಸೊ ಹಾಗೆ ಅಪ್ಪಡು ಸೀಮೆ, ಅದಕ್ಕೆ ಒಂದು ಬೌಂಡ್ರಿ ಇರೋಂತಹ ಒಂದು ಜಾಗ ಅಂತ ಎಲ್ಲರಿಗೆ ಎಲ್ಲಿರೋದಕ್ಕೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಸೊ ಅಂತಹ ವಿಸ್ತೀರ್ಣವಾದಂತಹ ವ್ಯಾಪಕವಾದಂತಹ ಜಾಗ ಈ ವಿಶ್ವ. ಸೊ ಈ ವಿಶ್ವದ ಕಥೆ ನಾವು ನೋಡಿದಾಗ ಯಾವಾಗ ಅಂತ ಟೈಮ್ ಫಿಕ್ಸ್ ಮಾಡೋಕ್ಕಾಗಲ್ಲ. ಯಾವುದು ಫಸ್ಟು ಅಂತ, ಇದು ಮೊದಲದು ಅಂತ ನಾವು ಹೇಳೋಕ್ಕೂ ಆಗಲ್ಲ. ಆ ವೈವಿಧ್ಯ ತನ್ನಿಂದ ತಾನೇ ಕಾಲದ ಒಂದು ಗಣನೆಯನ್ನು ಮೀರಿ ಪ್ರಕಟವಾಗ್ತಾ ಇದೆ. ಅದು ಎಲ್ಲ ವಸ್ತುಗಳದ್ದು ಹಾಗೇನೆ. ಈಗ ಇಲ್ಲಿ ಕೊಟ್ಟಿರುವಂಥ ಎರಡು ಉದಾಹರಣೆಗಳು ಬಹಳ ಉಪಯುಕ್ತವಾದಂಥ ಉದಾಹರಣೆಗಳು ನಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸಮುದ್ರದಲ್ಲಿ ನಿರಂತರವಾಗಿ ಅಲೆ ಬರ್ತಾನೆ ಇರುತ್ತೆ, ಹಾಗೆ ಗಾಳಿ ಬೀಸುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ ಅಂತ. ಇದೇ ಉದಾಹರಣೆ ಜೀವನದ ಎಲ್ಲ ಆಯಾಮಗಳಿಗೂ ಕೂಡ ಅನ್ವಯವಾಗುತ್ತೆ. ಈಗ ಕೋಳಿ ಮೊದಲು ಬಂತೋ ಮೊಟ್ಟೆ ಮೊದಲು ಬಂತೋ ಅನ್ನೋಂಥದ್ದು ಪ್ರಶ್ನೆ. ಈ ಕೋಳಿ ಮೊದಲು ಬಂತು ಅಂತಂದ್ರೆ ಎಲ್ಲಿಂದ ಬಂತದು? ಮೊಟ್ಟೆಯಿಂದ ಬಂದಿರಬೇಕು. ಹಾಗಾದ್ರೆ ಮೊಟ್ಟೆ ಮೊದಲು ಬಂತ ಅಂದ್ರೆ ಮೊಟ್ಟೆ ಎಲ್ಲಿಂದ ಬಂತು? ಕೋಳಿಯಿಂದ ಬಂದಿರಬೇಕು. ಹಾಗಾದ್ರೆ ಯಾವ್ದು ಮೊದಲು ಬಂತು? ಸೊ ಹೀಗೆ ಇದು ಸೆಲ್ಫ್ ಡಿಫೀಟಿಂಗ್ ಆರ್ಗ್ಯುಮೆಂಟ್ ತರ ಆಗ್ಬಿಡುತ್ತೆ. ಇದೋ ಅದ ಅದ ಇದ ಅಂತ ನಿಷ್ಕರ್ಷೆಗೆ ಬರುವಂಥದ್ದು ಕಷ್ಟ. ಆದರೆ ಅಲ್ಲಿ ಒಂದು ರೀತಿಯ ಅನ್ಯೋನ್ಯತೆ ಇದೆ. ಇದು ಬಂದದ್ರಿಂದ ಅದು ಬಂತು, ಅದು ಬಂದದ್ರಿಂದ ಇದು ಬಂತು. ಸೊ ಅದನ್ನು ನಾವು ಎಷ್ಟು ವರ್ಷಗಳ ಹಿಂದಕ್ಕೆ ತಗೊಂಡು ಹೋದರೂ ಕೂಡ ಆ ಅನ್ಯೋನ್ಯತೆ ಬಿಡಲ್ಲ, ಅದು ಹಾಗೇ ಇರುತ್ತೆ. ಸೊ ಅದೇ ರೀತಿಯಲ್ಲೇ ಬೇರೆ ಅಂಶಗಳು ಕೂಡ ಅದು ವ್ಯತ್ಯಾಸವಾಗಿ ನಮಗೆ ಕಾಣಿಸ್ಬಹುದೇ ಹೊರತು ಅದು ಇಲ್ಲದಂತೆ ಆಗಿ ಬೇರೆ ಏನೋ ಹೊಸದು ಬಂತು ಅಂತ ಅನ್ನೋಕ್ಕಾಗಲ್ಲ. ಈಗ ನಾವು ಹೊಸ ಮನೆ ಕಟ್ಟಿದ್ವಿ ಅಂತ ಅನ್ಕೊಳ್ಳೋಣ, ಗೃಹ ಪ್ರವೇಶ ಮಾಡಿದ್ವಿ. ಓ, ಇವತ್ತಿಂದ ನಾವು ಈ ಹೊಸ ಮನೆಯನ್ನು ನಮ್ಮದು ಅಂತ ಹೇಳ್ತಾ ಇದ್ದೀವಿ ಅಂತ. ಹಾಗಾದರೆ ಆ ಮನೆ ಹೇಗೆ ನಿರ್ಮಾಣ ಆಯಿತು? ಇಟ್ಟಿಗೆಯಿಂದ ನಿರ್ಮಾಣ ಆಯಿತು. ಆ ಇಟ್ಟಿಗೆ ಎಲ್ಲಿಂದ ಬಂತು? ಮಣ್ಣಿನಿಂದ ಬಂತು. ಅದು ಎಲ್ಲಿತ್ತು ಮೊದಲು? ಇಲ್ಲೇ ಇತ್ತದು. ಅದು ಯಾವಾಗ ಶುರುವಾಯಿತು? ಯಾವುದು ಮೊದಲು ಬಂತು? ಸೊ ಹೀಗೆ ಇವಾಗ ನಮ್ಮ ಮನೆಯಲ್ಲಿರುವಂಥ ಒಂದು ಮರದ ಬಾಗಿಲು, ಇದಕ್ಕೆ ಮುಂಚೆ ಮರವಾಗಿತ್ತು. ಆ ಮರವನ್ನು ಕಡಿದ ನಂತರ ಅದನ್ನು ಪರಿಷ್ಕರಣೆ ಮಾಡಿ ನಾವೀಗ ಅದನ್ನು ಬಾಗಿಲಾಗಿ ಮಾಡ್ಕೊಂಡಿದ್ದೀವಿ. ಸೊ ಹಾಗೆ ಪ್ರತಿಯೊಂದು ಅಂಶವನ್ನು ನಾವು ನೋಡಿದಾಗಲೂ ಕೂಡ ಇದು ಬಿಗಿನಿಂಗು, ಇದು ಎಂಡಿಂಗು ಈ ವಸ್ತುವಿಗೆ ಅಂತ ನಾವು ನಿಷ್ಕರ್ಷ ಮಾಡೋದಕ್ಕೂ ಕೂಡ ಬಹಳ ಕಷ್ಟ. ನಮ್ಮ ಗಣನೆಯಲ್ಲಿ ನಾವು ಕೊಡೋಂಥ ಹೆಸರಿನ ಮತ್ತು ನಾವು ಕೊಡೋಂಥ ಉಪಯುಕ್ತತೆಯ ಪರಿಗಣನೆಯಲ್ಲಿ ಮಾತ್ರ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಅಂತಿರುತ್ತೆ. ಅದರ ಮೂಲಕ್ಕೆ ಹೋಗಿ ನಾವು ನೋಡಿದಾಗ ಆ ವಸ್ತು, ಆ ಒಂದು ಸತ್ ವಸ್ತು, ಅದಕ್ಕೆ ಇದು ಸ್ಟಾರ್ಟಿಂಗು ಇದು ಎಂಡಿಂಗು ಅಂತ ನಾವು ಹೇಳೋಕ್ಕಾಗಲ್ಲ. ಮರ ಇತ್ತು, ಮರವನ್ನು ಕಡಿದು ಹಲಗೆಯನ್ನಾಗಿ ಮಾಡಿಕೊಂಡು ನಾವು ಈಗ ಬಾಗಿಲಾಗಿ ಮಾಡಿದ್ದೀವಿ. ಕಾಲಕ್ರಮೇಣ ಆ ಬಾಗಿಲು ಮುರಿಯುತ್ತೆ. ಮುರಿದ ನಂತರ ಅದು ಬಾಗಿಲಲ್ಲ, ಆದರೆ ಇನ್ನೂ ಮರಾನೇ ಅದು. ಸೊ ಹಾಗೆ ಮರಕ್ಕೆ ಎಲ್ಲಿ ಆದಿ, ಯಾವಾಗ ಬಂತು, ಮೊದಲನೇ ಮರ ಯಾವಾಗ ಪ್ರಪಂಚದಲ್ಲಿ ಹುಟ್ಟಿತು ಅಂತಂದರೆ ಅದನ್ನು ನಾವು ಸ್ಪಷ್ಟವಾಗಿ ಹೇಳುವಂಥದ್ದು ಸಾಧ್ಯ ಆಗಲ್ಲ. ಸೊ ಹಾಗೆ ಇರಿವು, ಇವಾಗ ಇರೋಂಥದ್ದು ನಮಗೆಲ್ಲ ಕಣ್ಣಿಗೆ ಕಾಣಿಸ್ತಾ ಇದೆ, ಅದರ ಮೂಲವನ್ನು ನಾವು ಹುಡುಕ್ತಾ ಹೋದಾಗ ಹೇಗೆ ಕಾಲದ ಗಣನೆಯಲ್ಲಿ ನಾವು ಈ ಕಾಲವನ್ನು ನಿರ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಅಂದ್ಕೊಂಡ್ವೋ, ಹಾಗೆ ವಸ್ತುಗಳ ಗಣನೆಯನ್ನು ನಾವು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗಲೂ ಕೂಡ ಇದು ಮೊದಲು ಬಂತು, ಇದು ಆಮೇಲೆ ಅನ್ನೋಂಥದ್ದು ಕಷ್ಟದ ಒಂದು ನಿಷ್ಕರ್ಷೆಯಾಗತ್ತೆ. ಒಂದು ಸಿದ್ಧ ವಸ್ತುವನ್ನು ಯಾವಾಗ ಬಂತು ಅಂತ ನಾವು ಹೇಳ್ಬೋದೇ ಹೊರತು ಮೂಲ ವಸ್ತುವನ್ನು ಈಗಲೇ ಬಂದಿದ್ದು, ಇದೇ ಮೊದಲು ಬಂದಿದ್ದು ಅಂತ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಸೊ ಹಾಗೆ ಈ ರೀತಿಯ ಕಟ್ಟು ಕಥೆಯ ಭಾಗವಾಗಿ ವಸ್ತುಗಳಿಗೆ ಆದಿ ಅಂತ್ಯವನ್ನು ಹುಡುಕುವಂಥದ್ದು ಕೂಡ ಒಂದು ರೀತಿಯಲ್ಲಿ ವ್ಯರ್ಥ ಪ್ರಯತ್ನ ಅನ್ನೋದನ್ನು ನಾವು ನೋಡ್ತೀವಿ.
1: ದಿನನಿತ್ಯ ನಿತ್ಯದ ಬದುಕಿನ

0: ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 76 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ತಿರುಪತಿ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ತಿರುಪತಿಯ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಕಲಿಯುಗದ ಆರಂಭದಲ್ಲಿ ಶ್ರೀನಿವಾಸನು ತಿರುಮಲದ ನೇಷಚಲ ಬೆಟ್ಟಗಳಲ್ಲಿ ವಾಸಿಸುತ್ತಿದ್ದ ದಿನಗಳವು. ಒಮ್ಮೆ ಸ್ವಾಮಿಯು ಹುತ್ತದ ಬಳಿ ವಿಶ್ರಮಿಸುತ್ತಿದ್ದಾಗ ಆಕಸ್ಮಿಕವಾಗಿ ಅಲ್ಲಿಗೆ ಬಂದ ದನಗಾಯಿಯೊಬ್ಬ ಹಸುವಿನ ಹಾಲು ಹುತ್ತಕ್ಕೆ ಸುರಿಯುತ್ತಿರುವುದನ್ನು ಕಂಡು ಕೋಪಗೊಂಡು ಕೊಡಲಿಯಿಂದ ಒಡೆಯುತ್ತಾನೆ. ಆ ಏಟು ನೇರವಾಗಿ ಶ್ರೀನಿವಾಸನ ತಲೆಗೆ ತಗುಲಿ ಅಲ್ಲಿನ ಕೆಲವು ಕೂದಲುಗಳು ಉದುರಿ ಹೋಗಿ ಆಳವಾದ ಗಾಯವಾಗುತ್ತದೆ. ಇದನ್ನು ಕಂಡ ಗಂಧರ್ವ ಕನ್ಯೆಯಾದ ನೀಲದೇವಿಯು ನೊಂದುಕೊಳ್ಳುತ್ತಾಳೆ. ಜಗತ್ತನ್ನೇ ಸಲಹುವ ಪರಮಾತ್ಮನ ಸುಂದರ ಮುಖಕ್ಕೆ ಈ ಕೊರತೆಯೇ ಎಂದು ಭಾವಿಸಿದ ಆಕೆ ತಡ ಮಾಡದೆ ತನ್ನದೇ ಆದ ಸುಂದರವಾದ ಕೂದಲನ್ನು ಕತ್ತರಿಸಿ ಸ್ವಾಮಿಯ ಗಾಯದ ಮೇಲಿಟ್ಟು ಪ್ರೀತಿಯಿಂದ ಉಪಚರಿಸುತ್ತಾಳೆ. ನೀಲದೇವಿಯ ಈ ನಿಸ್ವಾರ್ಥ ಭಕ್ತಿ ಮತ್ತು ತ್ಯಾಗಕ್ಕೆ ಪ್ರಸನ್ನನಾದ ಶ್ರೀನಿವಾಸನು ಆಕೆಗೆ ಒಂದು ವರವನ್ನು ನೀಡುತ್ತಾನೆ. ಕೂದಲು ಲೌಕಿಕ ಸೌಂದರ್ಯದ ಅತ್ಯುನ್ನತವಾದ ಭಾಗ. ಅದನ್ನೇ ನನಗಾಗಿ ತ್ಯಾಗ ಮಾಡಿದ ನಿನಗೆ ಧನ್ಯತೆ ಸಿಗಲಿ. ಇನ್ಮುಂದೆ ನನ್ನ ದರ್ಶನಕ್ಕೆ ಬರುವ ಭಕ್ತರು ತಮ್ಮ ಕೂದಲನ್ನು ನನಗೆ ಅರ್ಪಿಸಿದರೆ ಅದು ನಿನಗೆ ತಲುಪುತ್ತದೆ. ಹಾಗೆ ಮುಡಿಕೊಟ್ಟ ಭಕ್ತರ ಎಲ್ಲ ಇಷ್ಟಾರ್ಥಗಳು ಈಡೇರಲಿ. ಅಂದಿನಿಂದ ತಿರುಮಲದ ಈ ಬೆಟ್ಟಕ್ಕೆ ನೀಲಾದ್ರಿ ಎಂಬ ಹೆಸರು ಬಂದಿತು ಮತ್ತು ಇಲ್ಲಿ ಮುಡಿಕೊಡುವ ಸಂಪ್ರದಾಯ ಆರಂಭವಾಯಿತು. ಭಕ್ತರು ಅರ್ಪಿಸುವ ಕೂದಲು ನೀಲದೇವಿಯ ತ್ಯಾಗದ ಸ್ಮರಣೆಯಾಗಿದೆ. ಪುರಾಣಗಳ ಪ್ರಕಾರ ಈ ಮುಂಡನ ಪ್ರಕ್ರಿಯೆಯು ಕೇವಲ ಬಾಹ್ಯ ಸೌಂದರ್ಯದ ತ್ಯಾಗವಲ್ಲ, ಇದು ಮನುಷ್ಯನ ಅಹಂಕಾರದ ಸಂಕೇತವಾಗಿದೆ. ಕೂದಲು ವ್ಯಕ್ತಿಯೊಬ್ಬನ ಅಂದವನ್ನು ಹೆಚ್ಚಿಸುವ ಪ್ರಮುಖ ಅಂಶ. ಅದನ್ನು ದೇವರಿಗೆ ಒಪ್ಪಿಸುವುದರ ಮೂಲಕ ಭಕ್ತನು ತನ್ನ ರೂಪ ಸೌಂದರ್ಯ ಮತ್ತು ಸಂಪತ್ತಿನ ಮೇಲಿನ ಗರ್ವವನ್ನು ತೊರೆದು ಭಗವಂತನ ಸನ್ನಿಧಿಯಲ್ಲಿ ತಾನು ಸಂಪೂರ್ಣ ಶರಣಾಗತನಾಗಿದ್ದೇನೆ ಎಂದು ಸಾರುತ್ತಾನೆ. ದೇವರ ಮುಂದೆ ನಾವೆಲ್ಲರೂ ಒಂದೇ ಎಂಬ ಸಮಾನತೆಯ ಭಾವ ಇದರಲ್ಲಿದೆ. ಅನೇಕ ಬಾರಿ ನಾವು ದೇವರಿಗೆ ಹರಿಕೆಗಳನ್ನು ಹೊರುತ್ತೇವೆ. ನಮ್ಮ ಯಾವುದೇ ಕೆಲಸವನ್ನು ಮಾಡಿಕೊಡುವಂತೆ ದೈನ್ಯದಿಂದ ಬೇಡಿಕೊಳ್ಳುತ್ತೇವೆ. ಕೆಲಸವಾದರೆ ನಿನಗೆ ಕಾಣಿಕೆಯಾಗಿ ಅದನ್ನು ಕೊಡುತ್ತೇನೆ, ಇದನ್ನು ಕೊಡುತ್ತೇನೆ ಎಂದು ದೇವರಿಗೆ ಆಮಿಷ ಒಡ್ಡುತ್ತೇವೆ. ಅವನಿಗೆ ಇದಾವುದರ ಅಗತ್ಯವಿಲ್ಲ ಎಂದು ನಮಗೆ ತಿಳಿದಿದ್ದರೂ ಸಹ ಕೆಲಸವಾದಾಗ ಕೃತಜ್ಞತಾಪೂರ್ವಕವಾಗಿ ಹರಕೆಯನ್ನು ಪೂರ್ಣಗೊಳಿಸುತ್ತೇವೆ. ಪ್ರತಿ ಬಾರಿ ಹರಕೆ ಹೊತ್ತಾಗ ಅದನ್ನು ಪೂರ್ಣಗೊಳಿಸುವಾಗ ನಮ್ಮಲ್ಲಿ ಅವನ ಬಗ್ಗೆ ಇರುವ ಅಪರಿಮಿತವಾದ ನಂಬಿಕೆ, ಅದೇನೇ ಬಂದರೂ ಭಗವಂತ ನಮ್ಮನ್ನು ಕಾಯುತ್ತಾನೆ ಎನ್ನುವ ವಿಶ್ವಾಸವೇ ದೇವರು ಅಲ್ಲವೇ? ನಮ್ಮ ಭಾವನೆ ಒಳ್ಳೆಯದಾಗಿದ್ದರೆ, ಆಸೆಗಳು ಪ್ರಾಮಾಣಿಕವಾಗಿದ್ದರೆ ಖಂಡಿತ

ಭಗವಂತ ಅದನ್ನು ಈಡೇರಿಸುತ್ತಾನೆ. ಆದರೆ ಇದೆಲ್ಲ ನನ್ನ ಶ್ರಮದಿಂದ ಆಗಿದೆ ಎನ್ನುವ ಅಹಂಕಾರ ನಂತರ ನಮ್ಮಲ್ಲಿ ಮೈಗೂಡಿ ಬಿಡುತ್ತದೆ. ಆಗ ನಮ್ಮೊಳಗಿನ ಭಗವಂತನ ಇರುವು ಮಾಯವಾಗುತ್ತದೆ. ಎಲ್ಲಿಯವರೆಗೆ ನಮಗೆ ಭಗವಂತನ ಬಗ್ಗೆ ಭಕ್ತಿ ಸಮರ್ಪಣ ಭಾವ ವಿನರ್ಮತೆ ಇರುತ್ತದೆಯೋ ಅಲ್ಲಿಯವರೆಗೆ ಭಗವಂತ ನಮ್ಮಲ್ಲಿ ನೆಲೆಸಿರುತ್ತಾನೆ. ಎಂದಿಗೆ ನಮ್ಮಲ್ಲಿ ಅಹಂಕಾರ ಮೈಗೂಡುತ್ತದೆಯೋ ಅಂದಿಗೆ ನಾವು ಭಗವಂತನಿಂದ ದೂರವೇ. ಆದ್ದರಿಂದಲೇ ಬದುಕಿನಲ್ಲಿ ಎಂದಿಗೂ ಅಹಂಕಾರ ಪಡುವುದು ಬೇಡ. ನಮ್ಮಿಂದ ಒಳ್ಳೆಯದಾದರೆ ಅದು ಭಗವಂತನ ಪ್ರೇರಣೆ. ಬದುಕಿನಲ್ಲಿ ಯಾವುದಾದರೂ ನೆರವೇರದಿದ್ದರೆ ಅದು ಅವನ ಇಚ್ಛೆಯೆಂದು ಸ್ವೀಕರಿಸುವ ಸ್ಥಿತ ಪ್ರಜ್ಞತೆ ಬೆಳೆಸಿಕೊಳ್ಳೋಣ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುವಂತೆ, ಯಾರು ಅಹಂಕಾರವನ್ನು ತೊರೆದು ನನ್ನನ್ನು ಶರಣು ಹೊಂದುತ್ತಾರೋ ಅವರನ್ನು ನಾನು ರಕ್ಷಿಸುತ್ತೇನೆ. ಅದೇ ರೀತಿ ತಿರುಪತಿಯಲ್ಲಿ ಮುಡಿಕೊಡುವುದು ಭಕ್ತ ಮತ್ತು ಭಗವಂತನ ನಡುವಿನ ಅತ್ಯುನ್ನತ ಭಕ್ತಿಯ ಸಂಕೇತವಾಗಿದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ತಿರುಪತಿಯ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಪ್ರಿಯ ಕೇಳುಗರೆ, ಇದುವರೆಗೂ ತಿರುಪತಿ ತಿಮ್ಮಪ್ಪನಿಗೆ ಕೂದಲು ಕೊಡುವ ಪದ್ಧತಿ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663618. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663618. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ವಾರ್ತೆಗಳ ವಿವರ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿವೆ. ನವದೆಹಲಿಯಲ್ಲಿ ನಿನ್ನೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್, ಈ ಒಪ್ಪಂದವು ಎರಡು ಬಲಿಷ್ಠ ಆರ್ಥಿಕತೆಗಳ ನಡುವಿನ ಭವಿಷ್ಯದ ಆರ್ಥಿಕ ಸಹಭಾಗಿತ್ವಕ್ಕೆ ಬಲವಾದ ಅಡಿಪಾಯ ಹಾಕಿದೆ ಎಂದು ಹೇಳಿದರು. ಈ ಒಪ್ಪಂದದ ಅಡಿಯಲ್ಲಿ ಜಾರಿಗೆ ಬಂದಿರುವ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ತಾತ್ಕಾಲಿಕವಾಗಿ ಯುಕೆ ದೇಶಕ್ಕೆ ನಿಯೋಜನೆಗೊಳ್ಳುವ ಅರ್ಹ ಭಾರತೀಯ ವೃತ್ತಿಪರರಿಗೆ ಅಲ್ಲಿನ ಸಾಮಾಜಿಕ ಭದ್ರತಾ ವಂತಿಕೆ ಪಾವತಿಯಿಂದ ವಿನಾಯಿತಿ ನೀಡಲಿದ್ದು, ಭಾರತೀಯ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಾತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಇಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಭಾರತದ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ 2 ದಿನಗಳ ಸಭೆ ಇಂದಿನಿಂದ ಹೈದರಾಬಾದ್ನಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ಆವಿಷ್ಕಾರ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯ ವಾಕ್ಯದಡಿ ಈ ಸಭೆ ಆಯೋಜಿಸಲಾಗಿದ್ದು, ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಕಾರ್ಮಿಕ ವಲಯಕ್ಕೆ ಸಂಬಂಧಿಸಿದ ಪ್ರಮುಖ 4 ಆದ್ಯತಾ ಕ್ಷೇತ್ರಗಳ ಕುರಿತು ಸಚಿವರು ವಿಸ್ತೃತವಾಗಿ ಚರ್ಚಿಸಲಿದ್ದಾರೆ. ವಿಶೇಷವಾಗಿ ಸಾಮಾಜಿಕ ಭದ್ರತೆಯನ್ನು ಉತ್ತೇಜಿಸುವುದು, ಕಾರ್ಮಿಕ ಮಾರುಕಟ್ಟೆಗಳ ಸುಧಾರಣೆ ಹಾಗೂ ಕಾರ್ಯಪಡೆಗಳಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆಯನ್ನು ಹೆಚ್ಚಿಸುವ ಕುರಿತು ಸಮಾಲೋಚನೆ ನಡೆಯಲಿದೆ. ಇದರ ಜೊತೆಗೆ ಉದ್ಯೋಗ ಕಾರ್ಯನಿರತ ಗುಂಪು ಸಿದ್ಧಪಡಿಸಿರುವ ಕರಡು ಘೋಷಣೆಯನ್ನು ಸಭೆಯಲ್ಲಿ ಪರಿಶೀಲಿಸಿ ಅಂಗೀಕರಿಸುವ ಸಾಧ್ಯತೆ ಇದೆ. ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ಕಾರ್ಮಿಕ ಮಾರುಕಟ್ಟೆ ನೀತಿಗಳು ಕಾರ್ಮಿಕರ ಕಲ್ಯಾಣ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳ ಸೃಷ್ಟಿಯಲ್ಲಿ ಪರಸ್ಪರ ಸಹಕಾರವನ್ನು ಬಲಪಡಿಸಲು ಈ ಸಮ್ಮೇಳನವು ಉತ್ತಮ ವೇದಿಕೆಯಾಗಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭಾರತದ ಉನ್ನತ ಮಟ್ಟದ ಉದ್ಯಮಿಗಳ ನಿಯೋಗದೊಂದಿಗೆ ನಿನ್ನೆ ಬೆಲ್ಜಿಯಂ ರಾಜಧಾನಿ ಬ್ರಸೆಲ್ಸ್ಗೆ ಆಗಮಿಸಿದ್ದು, ಐರೋಪ್ಯ ರಾಷ್ಟ್ರಗಳೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ತಂತ್ರಜ್ಞಾನ ವಲಯದ ಬಾಂಧವ್ಯ ವೃದ್ಧಿಗೆ ಮುಂದಾಗಿದ್ದಾರೆ. ಭೇಟಿಯ ಭಾಗವಾಗಿ ಬೆಲ್ಜಿಯಂ ಉಪಪ್ರಧಾನಿ ಡೇವಿಡ್ ಕ್ಲಾರಿನ್ವಲ್ ಅವರನ್ನು ಭೇಟಿಯಾದ ಸಚಿವರು ಭಾರತ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದದ ಪ್ರಗತಿ ಹಾಗೂ ದ್ವಿಪಕ್ಷೀಯ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸುವ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಐರೋಪ್ಯ ಒಕ್ಕೂಟದ ಹವಾಮಾನ ಆಯುಕ್ತರು ಮತ್ತು ಕೃಷಿ ಆಯುಕ್ತರನ್ನು ಪ್ರತ್ಯೇಕವಾಗಿ ಭೇಟಿಯಾದ ಸಚಿವರು ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಸುಸ್ಥಿರ ಕೃಷಿ ಬೆಳವಣಿಗೆ ಮತ್ತು ಜಾಗತಿಕ ಆಹಾರ ಭದ್ರತೆಯ ಕುರಿತು ಸಹಭಾಗಿತ್ವವನ್ನು ವಿಸ್ತರಿಸುವ ಬಗ್ಗೆ ಮಹತ್ವದ ಮಾತುಕತೆ ನಡೆಸಿದರು. ಶೂನ್ಯ ಇಂಗಾಲ ಹೊರಸೂಸುವಿಕೆ ಗುರಿ ಸಾಧನೆಗೆ ಜಾಗತಿಕ ಕ್ರಮಗಳನ್ನು ಬಲಪಡಿಸಲು ಉಭಯ ನಾಯಕರು ಸಮ್ಮತಿಸಿದರು. ಕೇಂದ್ರ ಸರ್ಕಾರ 19 ಉಪವಲಯಗಳಿಗೆ ದೇಶದ ಮೊದಲ ಪ್ರಾಯೋಗಿಕ ಸೇವಾ ಉತ್ಪಾದನಾ ಸೂಚ್ಯಂಕ ISP ಬಿಡುಗಡೆ ಮಾಡಿದೆ. ಇದರ ಮೂಲಕ ಮೊದಲ ಬಾರಿಗೆ ಸೇವಾ ವಲಯದಲ್ಲಿ ಅಲ್ಪಾವಧಿಯ ಚಟುವಟಿಕೆಯ ಮಾಸಿಕ ಅಳತೆಯನ್ನು ಒದಗಿಸಲಾಗುತ್ತಿದೆ.

0: ಸಾವಿರದ 2024-25 ಮೂಲ ವರ್ಷವಾಗಿ ಹೊಂದಿರುವ ಉದ್ಘಾಟನಾ ಸೂಚ್ಯಂಕ ಏಪ್ರಿಲ್ 2026 ಸಹ ಒಳಗೊಂಡಿದ್ದು ಭಾರತದ ಸೇವಾ ವಲಯದ ಸುಮಾರು 60% ಹೊಂದಿದೆ. ಅಂಕಿ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಭಾರತದ ಸೇವಾ ವಲಯದ ಮಾಪನವನ್ನು ಸುಧಾರಿಸುವಲ್ಲಿ ಮತ್ತು ದೇಶದ ಅಂಕಿ ಅಂಶಗಳ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಉಪವಲಯಗಳ ಐಎಸ್ಪಿ ಒಂದು ಪ್ರಮುಖ ಮೈಲಿಗಲ್ಲು ಎಂದು ವಿವರಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಇಂದು 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ 20 ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಸ್ವಚ್ಛ ಇಂಧನ ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ವಲಯಗಳಿಗೆ ಅಗತ್ಯವಾಗಿರುವ ಮಾಲಿಬ್ಡಿನಮ್, ಗ್ರಾಫೈಟ್, ಲಿಥಿಯಂ ಮತ್ತು ಟೈಟಾನಿಯಂ ಸೇರಿದಂತೆ ಪ್ರಮುಖ ಖನಿಜಗಳು ಈ ಬ್ಲಾಕ್ಗಳಲ್ಲಿ ಒಳಗೊಂಡಿವೆ ಎಂದು ಗಣಿ ಸಚಿವಾಲಯ ತಿಳಿಸಿದೆ. ಈವರೆಗೆ ನಡೆದಿರುವ 7 ಹಂತಗಳಲ್ಲಿ ಸಚಿವಾಲಯ 88 ಬ್ಲಾಕ್ಗಳ ಪೈಕಿ 56 ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದ್ದು ಶೇಕಡ 63% ಹೆಚ್ಚು ಯಶಸ್ಸಿನ ಪ್ರಮಾಣ ದಾಖಲಿಸಿದೆ. ಹರಾಜು ಸ್ವತ್ತುಗಳಲ್ಲಿ ಉದ್ಯಮ ವಲಯದಿಂದ ವ್ಯಕ್ತವಾಗುತ್ತಿರುವ ಭಾರಿ ಬೆಂಬಲ, ಸರ್ಕಾರದ ಪಾರದರ್ಶಕ ಮತ್ತು ಮಾರುಕಟ್ಟೆ ಆಧಾರಿತ ಹರಾಜು ವ್ಯವಸ್ಥೆಯ ಮೇಲಿರುವ ಹೂಡಿಕೆದಾರರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ. ಇದರೊಂದಿಗೆ ಭಾರತೀಯ ಖನಿಜ ವಲಯವು 2025-26 ಹಣಕಾಸು ವರ್ಷದಲ್ಲಿ ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದ್ದು, ಹರಾಜು ಪದ್ಧತಿ ಜಾರಿಗೆ ಬಂದ ನಂತರ ಅತ್ಯಧಿಕ ಒಟ್ಟು 212 ಖನಿಜ ಬ್ಲಾಕ್ಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಿದೆ. ಬರ್ಮಿಂಗ್ಹ್ಯಾಂನ ಎಡ್ಜ್ ಬಾಸ್ಟನ್ನಲ್ಲಿ ಕಳೆದ ರಾತ್ರಿ ನಡೆದ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡದ ವಿರುದ್ಧ ಭಾರತ ತಂಡ 6 ವಿಕೆಟ್ಗಳ ಜಯ ಸಾಧಿಸಿತು. ಇದರೊಂದಿಗೆ ಭಾರತ ತಂಡ ಸರಣಿಯಲ್ಲಿ 1-0 ಅಂತರದಲ್ಲಿ ಮುನ್ನಡೆ ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಇಂಗ್ಲೆಂಡ್ 48 ಓವರ್ಗಳಲ್ಲಿ 258 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಅಕ್ಷರ್ ಪಟೇಲ್ 4 ವಿಕೆಟ್ಗಳನ್ನು ಪಡೆದರು. ಗುರಿ ಬೆನ್ನತ್ತಿದ ಭಾರತ ತಂಡ ನಾಯಕ ಶುಭ್ಮನ್ ಗಿಲ್ ಅವರ 80 ರನ್ಗಳ ಅದ್ಭುತ ಇನ್ನಿಂಗ್ಸ್ನ ಸಹಾಯದಿಂದ ಸುಲಭವಾಗಿ ಜಯ ಸಾಧಿಸಿತು. ಇದಲ್ಲದೆ ವಾಷಿಂಗ್ಟನ್ ಸುಂದರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಅರ್ಧಶತಕ ಗಳಿಸಿದರು. ಆಲ್ರೌಂಡ್ ಪ್ರದರ್ಶನ ನೀಡಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಕ್ಷರ್ ಪಟೇಲ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಎರಡೂ ತಂಡಗಳು ನಾಳೆ ಕಾರ್ಡಿಫ್ನ ಸೋಫಿಯಾ ಗಾರ್ಡನ್ಸ್ನಲ್ಲಿ ನಡೆಯಲಿರುವ 2ನೇ ಏಕದಿನ ಪಂದ್ಯದಲ್ಲಿ ಪರಸ್ಪರ ಮುಖಾಮುಖಿಯಾಗಲಿವೆ. 3ನೇ ಏಕದಿನ ಪಂದ್ಯ ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಅಮೆರಿಕದ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಫ್ರಾನ್ಸ್ ವಿರುದ್ದ 2-0 ಗೋಲುಗಳ ಅಂತರದ ಭರ್ಜರಿ ಜಯ ಸಾಧಿಸುವ ಮೂಲಕ ಫಿಫಾ ವಿಶ್ವಕಪ್ 2026 ಫೈನಲ್ಗೆ ಲಗ್ಗೆಯಿಟ್ಟಿದೆ. ಮೈಕೆಲ್ ಒಯರ್ಜಾಬಲ್ 22ನೇ ನಿಮಿಷದಲ್ಲಿ ಗೋಲು ಗಳಿಸುವ ಮೂಲಕ ಖಾತೆ ತೆರೆದರು. ಪೆಡ್ರೋ ಪೋರೋ 2ನೇ ಗೋಲು ಗಳಿಸುವ ಮೂಲಕ ಗೆಲುವು ಖಚಿತಪಡಿಸಿಕೊಂಡರು. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿ, ಆರ್ಥಿಕ ಬಾಂಧವ್ಯದಲ್ಲಿ ಹೊಸ ಮೈಲಿಗಲ್ಲು. ಹೈದರಾಬಾದ್ನಲ್ಲಿ ಇಂದಿನಿಂದ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ. ನವದೆಹಲಿಯಲ್ಲಿ ಇಂದು ನಿರ್ಣಾಯಕ ಖನಿಜ ಬ್ಲಾಕ್ಗಳ 8ನೇ ಹಂತದ ಹರಾಜು ಪ್ರಕ್ರಿಯೆಗೆ ಚಾಲನೆ. ಅಂತಾರಾಷ್ಟ್ರೀಯ ಏಕದಿನ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ 6 ವಿಕೆಟ್ಗಳ ಗೆಲುವು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಫ್ರಾನ್ಸ್ ವಿರುದ್ಧ ಜಯಗಳಿಸಿ ಫೈನಲ್ಗೆ ಲಗ್ಗೆಯಿಟ್ಟ ಸ್ಪೇನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
4: ಪ್ರಿಯ ಶ್ರೋತೃಗಳೇ, ಇನ್ನು

0: ಮುಂದೆ ನಮ್ಮ ನಿಲಯದಿಂದ ದಿವ್ಯಾಂಗ ದೀಪ್ತಿ ಅಂಗವೈಕಲ್ಯತೆ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ಎಚ್ಡಿಕೋಟೆ ತಾಲೂಕಿನ ಬಸವನಗಿರಿ ಹಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮ್ಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಂಗವೈಕಲ್ಯತೆ ಸಮಸ್ಯೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಬಸವನಗಿರಿ ಎ ಹಾಡಿಯ ಕುಮಾರಿ ಶಿವಮಾರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
1: ಮೊದಲಿಗೆ ತುಂಬಾ ಖುಷಿ ಆಯ್ತು ನಿಮ್ಮ ಪರಿಚಯವಾಗಿ. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದು ಕಿರು ಪರಿಚಯವನ್ನ ಮಾಡಿಕೊಡಿ.
3: ನನ್ನ ಹೆಸರು ಶಿವಮ್ಮ ಅಂತ, ಇಚ್ಚಿಕೋಟೆ ಬಸವನಗಿರಿ ಹಾಡಿ. ನಾನು 10th ಮುಗಿಸಿದ್ದೀನಿ, ಮತ್ತೆ ಟೈಲರಿಂಗ್ ಮಾಡ್ತಿದ್ದೀನಿ, ಮನೇಲೆ ಬಟ್ಟೆ ಹೊಲಿತೀನಿ, ಎಲ್ಲೂ ಹೊರಗಡೆ ಎಲ್ಲ ಕೆಲಸ ಮಾಡಲ್ಲ, ಇಲ್ಲೇ ಬಟ್ಟೆ ಗಿಟ್ಟೆ ಹೊಲಿತೀನಿ.
1: ಮನೇಲಿ ಯಾರ್ಯಾರು ಇದ್ರಿ ಮೇಡಮ್?
3: ಮನೇಲಿ ಅಪ್ಪ ಅಮ್ಮ ಅಕ್ಕ ತಂಗಿ ನಾನು.
1: ನೀವೆಷ್ಟು ಜನ ಮಕ್ಕಳು?
3: ನಾವು 3 ಜನ ಮಕ್ಕಳು. ನಾವು ಮಧ್ಯದವರು, ಸೆಕೆಂಡು, ಎರಡನೇವ್ರು.
1: ಏನು ಸಮಸ್ಯೆ ಇದೆ ಮೇಡಮ್ ನಿಮಗೆ?
3: ನಾನು ಅಂಗವಿಕಲತೆ, ನಡೀತೀನಿ, ಏನಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ. ಆಮೇಲೆ ಸ್ವಲ್ಪ ಮೊದಲೆಲ್ಲ ಬಾಯೆಲ್ಲ ಕೂಡೋಗ್ಬಿಟ್ಟಿತ್ತು, ಊಟ ಮಾಡೋಕೆ ಆಗ್ತಿರ್ಲಿಲ್ಲ. ಸಂಸ್ಥೆ ಕಡೆಯಿಂದನೇ ಕರ್ಕೊಂಡೋಗಿ ನಂಗೆ ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಊಟ ಮಾಡ್ಬೋದು, ಬಾಯಿ ಅಗಲ ಇದೆ ಇವಾಗ, ಸ್ವಲ್ಪ ಗಡ್ಡೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು, ಕೂಡೋಗ್ಬಿಟ್ಟಿತ್ತು. ಆವಾಗ ಸಂಸ್ಥೆ ಕಡೆಯಿಂದನೇ ಕರ್ಕೊಂಡೋಗಿ ನಂಗೆಲ್ಲ ಟ್ರೀಟ್ಮೆಂಟ್ ಕೊಡಿಸಿ 1 ಇಯರ್ ರಾಡ್ ಹಾಕಿದ್ರು ಈ ಕಡೆ ಈ ಕಡೆ ಸೈಡು. 1 ಇಯರ್ ರಾಡ್ ಹಾಕಿದ್ದು, ಆಪ್ರೇಷನ್ ಮಾಡಿದ್ದು. ಮತ್ತೆ 1 ಇಯರ್ ಆದಮೇಲೆ ರಾಡ್ ಬಿಚ್ಚಕ್ಕೆ 1 ಇಯರ್ ಆಯಿತು. 2 ಇಯರ್ಸು ಕಷ್ಟಪಟ್ಟಿದ್ದು ನಾನು. ಇದು ವಾಸಿ ಆಗಬೇಕಿದ್ರೆ ಬಾಯಿ ಎಲ್ಲ ಕುಂಡೋಗ್ಬಿಟ್ಟಿತ್ತಲ್ಲ, ಅದು ವಾಸಿ ಆಗಬೇಕಿದ್ರೆ ಇವಾಗ ಏನಿಲ್ಲ, ಚೆನ್ನಾಗಿ ಊಟ ಎಲ್ಲ ಮಾಡ್ಬೋದು, ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು, ಇವಾಗ ಮಾತಾಡ್ತೀನಿ ಚೆನ್ನಾಗಿ, ಏನಿಲ್ಲ.
1: ಈ ಸಮಸ್ಯೆ ಯಾವಾಗ್ಲಿಂದ ಶುರುವಾಯಿತು ಮೇಡಮ್?
3: ನನಗೆ ಚಿಕ್ಕ ವಯಸ್ಸಿಂದನೂ ಇತ್ತು, ಕಾಲು ಸಮಸ್ಯೆ, ಆಮೇಲೆ ಬಾಯಿ ಸಮಸ್ಯೆ ಇತ್ತು. ಫುಲ್ ಬಾಯೆಲ್ಲ ಕೂಡ್ಬಿಟ್ಟಿತ್ತು, ಅಲ್ಲೆಲ್ಲ ಈ ಥರ ಮುಂದೆ ಬಂದಿರೋ ಥರ ಆಗ್ಬಿಟ್ಟಿತ್ತು. ಆವಾಗ ಆಪ್ರೇಷನ್ ಮಾಡಿದ್ಮೇಲೆ ಸರಿ ಆಯಿತು. ಇವಾಗ ಊಟ ಎಲ್ಲ ಚೆನ್ನಾಗಿ ಮಾಡ್ಬೋದು, ಏನಿಲ್ಲ, ಗಟ್ಟಿ ಪದಾರ್ಥ ಎಲ್ಲ ತಿನ್ಬೋದು, ಮೊದಲು ತಿನ್ನಕ್ಕೆ ಆಗ್ತಿರ್ಲಿಲ್ಲ, ಬರೀ ಗಂಜಿ ಕುಡಿತಾ ಇದ್ದಿದ್ದು. ಇವಾಗ ಎಲ್ಲ ಥರ ಊಟ ಮಾಡ್ಬೋದು.
1: ವಯಸ್ಸಿನಿಂದಲೇ ಈ ಸಮಸ್ಯೆ ಅಂದರೆ ಊಟದ ಸಮಸ್ಯೆನಾ ಇದು?
3: ಊಟದ ಸಮಸ್ಯೆನೇ, ಪೋಲಿಯೋ ಡ್ರಾಪಿಂದ ಅನ್ಸುತ್ತೆ ಹಂಗಾಗಿದ್ದು. ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ.
1: ಈ ನಿಟ್ಟಿನಲ್ಲಿ ಅದನ್ನೆಲ್ಲ ಚಿಕಿತ್ಸೆ ಕೊಡಿಸಿದ್ರೆ ನೀವು ಈ ಸಮಸ್ಯೆಗೆ ಸಂಬಂಧಪಟ್ಟ?
3: ಮಾಮೂಲಿ ರಾಡ್ ಹಾಕಿದ್ದು ಇಲ್ಲಿ ಈ ಕಡೆ ಗಡ್ಡ ಸೈಡ್ ಒಂದ್ಸಲ, ಈ ಕಡೆ ಈ ಸೈಡ್ ಗಡ್ಡ ಸೈಡ್ ಒಂದ್ಸಲ ಕೂದು, ಎಡಗಡೆ ಬಲಗಡೆ ಎಲ್ಲ ಕೂದು, ರಾಡ್ ಹಾಕಿ ಇಲ್ಲಿ ರಾಡ್ ತಿರುಗಿಸ್ಬೇಕು. ಆ ಕಡೆ ಈ ಕಡೆ ಸೈಡ್ ಒಳಗಡೆಯಿಂದ ರಾಡ್ ಹೊರಗಡೆ ಬಂದು ಈ ಕಡೆ ತಿರುಗಿಸ್ಬೇಕಿತ್ತು. ಒಂದು ಹೋಲ್ ಮಾಡಿ ತಿರುಗ್ಸಕ್ ಕೊಟ್ಟಿದ್ರು, ಅದು ಆಗ ಗಡ್ಡ ಕೆಳಗಡೆ ಬರುತ್ತೆ ಆ ಥರ. ಹಂಗಾಗಿ ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ.
1: ಸಮಸ್ಯೆ ಆಗ್ತಾ ಇತ್ತಾ ಆ ಟೈಮಲ್ಲಿ ನಿಮಗೆ?
3: ತುಂಬ ಸಮಸ್ಯೆ ಆಗ್ತಿತ್ತು, ಊಟ ಮಾಡೋಕೆ ಆಗ್ತಿರ್ಲಿಲ್ಲ, ಗಂಜಿ ಮಾತ್ರ ಕುಡಿಬೇಕಿತ್ತು, ಬಾಯೆಲ್ಲ ಕೂಡೋಗ್ಬಿಟ್ಟಿತ್ತು ಫುಲ್ಲು. ಸಂಸ್ಥೆ ಕಡೆಯಿಂದ ಆಪ್ರೇಷನ್ ಎಲ್ಲ ಮಾಡಿಸಿ ಇವಾಗ ಚೆನ್ನಾಗಿದ್ದೀನಿ, ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ರೂಢಿಯಾಗಿರ್ತೀನಿ ನಾನು, ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ಮತ್ತು ಟೈಲರಿಂಗ್ ಮಾಡಬೇಕಿದ್ರು ಅಷ್ಟೇ, ಅವರೇ ಟ್ರೈನಿಂಗ್ ಕೊಡಿಸಿದ್ರು, ಮತ್ತು ಅವರೇ ಮಿಷಿನ್ ಕೊಡಿಸಿದ್ರು. ಅದರಿಂದನೇ ಇವಾಗ ಸ್ವಲ್ಪ ಚಿಕ್ಕ ಮಿಷಿನ್ ಇತ್ತು, ಅವರೇ ಕೊಡಿಸಿದ್ರು, ಅದರಿಂದನೇ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ಇವಾಗ ದೊಡ್ಡ ಮಿಷಿನ್ ತಗೊಂಡಿದ್ದೀನಿ.
1: ಅಂದರೆ ಸಂಸ್ಥೆ ಸಾಕಷ್ಟು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಸಂಸ್ಥೆಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳ್ತಿದ್ರಿ. ಈಗ ಈ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಮನೇಲಿ ಯಾವ ಥರ ನೋಡಿಕೊಂಡ್ರು ನಿಮ್ಮನ್ನು?
3: ತುಂಬ ಕೇರ್ ಮಾಡಿದ್ದಾರೆ ಮನೇಲಿ. ಅವಾಗೆಲ್ಲ ಆಪ್ರೇಷನ್ ಮಾಡಿಸಿ ಬಂದ್ವಲ್ಲ ಮನೆಗೆ, ಆವಾಗ ಗಾಳಿ ಶೀತ ಎಲ್ಲ ತಾಗವಾಗಿರಲಿಲ್ಲ, ಮನೇಲೇ ಇದ್ದು ನಮ್ಮಮ್ಮ ಚೆನ್ನಾಗಿ ಆರೈಕೆ ಮಾಡಿ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನೇಲಿ. ಅವರಿಂದನೇ ಇವಾಗ ಹೆಂಗೋ

0: ಏನಾದ್ರೂ ಆಗ್ಲೇ ಎಜುಕೇಶನ್ ಪಡಿಯೋಕೆ ಕಷ್ಟ ಆಗ್ತಿತ್ತ ನಿಮ್ಗೆ
1: ಅವಾಗ? ಅದೇ ತರ ಆಗ್ತಿತ್ತು ಮಾಮೂಲಿ, ಗಂಜಿ ಗಿಂಜಿ ತಗೊಂಡೋಗೋದು ಆ ತರ ಪ್ರಾಬ್ಲಮ್ ಎಲ್ಲ ಇರ್ತಿತ್ತು. ಇವಾಗ ಆಪರೇಷನ್ ಆದ್ಮೇಲೆ ಏನಿಲ್ಲ, ಇವಾಗ ಚೆನ್ನಾಗಿ.
0: ನಿಮ್ಮ ಒಂದು ಬಾಲ್ಯ ವಿಶೇಷವಾಗಿತ್ತು, ಯಾಕಂತಂದ್ರೆ ಆಗ್ಲೇ ನೀವು ಒಂಥರ ವಿಭಿನ್ನವಾಗಿದ್ರಿ. ಈ ನಿಟ್ಟಲ್ಲಿ ಯಾವ ತರ ಇದರ ಸಮಸ್ಯೆಗಳು ಎದುರಾಗ್ತಿದ್ವ ನಿಮ್ಗೆ?
1: ಸಮಸ್ಯೆ ಅಂದ್ರೆ ಮಾಮೂಲಿ ಊಟ ಮಾಡಕ್ ಆಗ್ತಿರ್ಲಿಲ್ಲ, ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಇದ್ರು. ಎಲ್ಲಾರು ಆ ತರ ಇದಾರೆ, ನೀನು ಈ ತರ ಇದೀಯಾ ಅಂತ ಇದ್ರು. ಇವಾಗ ಅವರೇ ನೋಡಿ ಶಾಕ್ ಆಗ್ತಾರೆ, ಏನು ಮುಖ ಫುಲ್ ಚೇಂಜ್ ಆಗ್ಬಿಟ್ಟೈತಲ್ಲ, ಮೊದ್ಲ ಹೆಂಗಿದ್ದೆ ಇವಾಗ ಚೆನ್ನಾಗಿದೆಯಲ್ಲ, ಹೆಂಗ ಈ ತರ ಒಂದ್ ಎರಡು ಮೂರು ವರ್ಷದಲ್ಲಿ ಹೆಂಗ ಈ ತರ ರೆಡಿ ಆಗ್ಬಿಟ್ಟೆ ಅಂತಾರೆ. ಮೊದ್ಲೆಲ್ಲ ವಿಚಿತ್ರವಾಗಿದ್ದೆ, ಇವಾಗ ಚೆನ್ನಾಗಿದ್ದೀನಿ. ಅದಕ್ಕೆ
0: ಒಂದು ಸಮಸ್ಯೆಯಿಂದ ನಿಮ್ಮನ್ನ ನೀವು ನೋಡ್ಕೊಳಕ್ ಆಗ್ತಿರ್ಲಿಲ್ಲ, ಈ ನಿಟ್ಟಲ್ಲಿ ಜನಗಳು ವಿಚಿತ್ರವಾಗಿ ನೋಡ್ತಾ ಇದ್ರು. ಈ ನಿಟ್ಟಿನಲ್ಲಿ ಈಗ ಅವ್ರಿಗೆ ನೋಡಿದಾಗ ಒಂದು ಖುಷಿ ಆಗುತ್ತೆ, ಒಂದು ಅಚ್ಚರಿ ಭಾವನೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಈಗಲೂ ಕೂಡ ನಿರಂತರವಾಗಿ ಏನಾದ್ರು ಚಿಕಿತ್ಸೆ ತಗೋತಾ ಇದ್ದೀವಿ?
1: ಇವಾಗ ಚಿಕಿತ್ಸೆ ಏನು ತಗೊಂತಿಲ್ಲ, ಇವಾಗ ಚೆನ್ನಾಗಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ, ಇವಾಗ ಚೆನ್ನಾಗಿದ್ದೀನಿ. ಟ್ಯಾಬ್ಲೆಟ್ ಏನು ತಗೊಂತಿರ್ಲಿಲ್ಲ, ಇವಾಗ ಚೆನ್ನಾಗಿದ್ದೀನಿ. ಆಪರೇಷನ್ ಆಯ್ತಲ್ಲ, ಇವಾಗ ಚೆನ್ನಾಗಿದ್ದೀನಿ, ಏನಿಲ್ಲ.
0: ಈಗ ಸಂಸ್ಥೆ ಸಾಕಷ್ಟು ರೀತಿ ಬೆಂಬಲವಾಗಿ ನಿಂತಿದೆ ಅಂತ ಹೇಳಿದ್ರಿ, ಹೇಗೆ ಪರಿಚಯ ಆಯಿತು ಸಂಸ್ಥೆ ನಿಮಗೆ?
1: ನಾವು ಟ್ರೈಬಲ್ಲು, ನಮ್ಮ ಸಂಸ್ಥೆ ಕಡೆಯಿಂದನೇ ನಮ್ಗೆ ಇದು ಮಾಡಿ ಆವಾಗಿಂದ ಚೆನ್ನಾಗಿ ನಮ್ಮನ್ನ ನೋಡ್ಕೊಂಡಿದ್ದಾರೆ. ನಾವು ಹಾಸ್ಪಿಟ್ಲಿಗೆಲ್ಲ ಹೋಗ್ತೀವಲ್ಲ, ಅಲ್ಲಿ ಪರಿಚಯ ಆಗಿ ನೋಡಿ ನನ್ನನ್ನು ಈ ಥರ ಇವಳಿಗೊಂದು ದಾರಿ ದೀಪ ಮಾಡಬೇಕು ಅಂತೇಳಿ ಅವರೇ ಕರೆದು ಖರ್ಚಾಕಿ ಅವ್ರ ಕಡೆಯಿಂದ ಸಂಸ್ಥೆ ಕಡೆಯಿಂದ ನಂಗೆ ಆಪ್ರೇಷನ್ ಮಾಡಿಸ್ಕೊಟ್ರು.
0: ಯಾವ ಪಂಗಡಕ್ಕೆ ಬರ್ತೀನಿ ನೀವು?
1: ಯಾರವ
0: ಈ ನಿಟ್ಟಿನಲ್ಲಿ ಸಂಸ್ಥೆ ಅಂದ್ರೆ ಎಷ್ಟು ವರ್ಷಗಳ ಒಡನಾಟ ಇದೆ ಸಂಸ್ಥೆ ಜೊತೆಗೆ?
1: ಚಿಕ್ಕ ವಯಸ್ಸಿಂದನೂ ಇದೆ ನಮಗೆ, ನಾವು ಹಾಸ್ಪಿಟಲ್ಗೆಲ್ಲ ಹೋಗ್ತಿದ್ವಲ್ಲ, ನಮ್ಮ ಟ್ರೈಬಲ್ ಅಂತಾನೆ ಇರೋದಲ್ವಾ, ಅದರಿಂದನೇ ಚಿಕ್ಕ ವಯಸ್ಸಿಂದ ನಮಗೆ ಒಡನಾಟ ಇದೆ.
0: ಸಾಕಷ್ಟು ರೀತಿಯ ಬೆಂಬಲವನ್ನು ಕೊಡೋ ನಿಟ್ಟಿನಲ್ಲಿ ಸಂಸ್ಥೆ ಸಹಕಾರಿಯಾಗಿದೆ ಅಂತ ಹೇಳಿ. ಯಾವ್ಯಾವ ತರ ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಸಂಸ್ಥೆ ಕಡೆಯಿಂದ?
1: ಸಂಸ್ಥೆ ಕಡೆಯಿಂದ ಸ್ಪೋಕನ್ ಇಂಗ್ಲಿಷ್ ಆ್ಯಂಡ್ ಕಂಪ್ಯೂಟರು, ಆಮೇಲೆ ಟೈಲರಿಂಗು ಮಾಡಿದ್ದೀನಿ, ಫ್ಯಾಷನ್ ಡಿಸೈನು ಮಾಡಿದ್ದೀನಿ, ಈ ಥರ ಎಲ್ಲ ತರಬೇತಿ ಪಡ್ಕೊಂಡಿದ್ದೀನಿ. ನನ್ನ ಜೊತೆ ಇದೆ, ಅದೇ ನನಗೆ ಖುಷಿ ಆಗೋದು, ಅದು ಮರೆಯೋಕೆ ಆಗಲ್ಲ. ಚಿಕ್ಕ ವಯಸ್ಸಿಂದನೂ ನನ್ನ ಜೊತೆ ಇದ್ದಾರೆ, ನಾನು ಯಾವಾಗಲೂ ಋಣಿ, ಅದು ಮರೆಯಂಗೇ ಇಲ್ಲ ಸಂಸ್ಥೆನ.
0: ಯಾಕಂದ್ರೆ ಬೆಂಬಲವಾಗಿ ನಿಮ್ಗೆ ಒಂದು ಸಹಕಾರವನ್ನ ಮತ್ತು ಪ್ರೋತ್ಸಾಹವನ್ನ ಇಲ್ಲಿ ತನಕ ನೀಡ್ತಾ ಬರ್ತಾ ಇದೆ ಅಂತಂದ್ರೆ ಒಂದು ಅಭಿಮಾನ ನಿಮ್ಗೆ ಇದ್ದೇ ಇರುತ್ತೆ. ಈ ನಿಟ್ಟಿನಲ್ಲಿ
1: ಕಡೆ ಜನ ಎಲ್ಲರೂ ಅಷ್ಟೇನೆ ತುಂಬಾ ಸಪೋರ್ಟ್ ಮಾಡೋರು.
0: ಈ ನಿಟ್ಟಿನಲ್ಲಿ ಮ್ಯಾಮ್ ಈಗ ಸಾಕಷ್ಟು ತರಬೇತಿಯನ್ನ ತಗೊಂಡ್ಕೊಂಡ್ರಿ ಅಂತ ಹೇಳಿದ್ರಿ, ಆ ಟೈಮಲ್ಲಿ ನಿಮ್ಗೆ ಒಂದು ಆರೋಗ್ಯ ಸಮಸ್ಯೆನು ಇತ್ತು, ಆವಾಗ ಕಷ್ಟ ಆಗ್ತಿತ್ತ ಜೀವನ?
1: ಸ್ವಲ್ಪ ಆಗ್ತಿತ್ತು ಅಂದ್ರೂ ಏನ್ ಮಾಡೋಕ್ಕಾಗುತ್ತೆ, ಕಷ್ಟ ಅಂತ ಬಿಟ್ಬಿಡಲ್ಲ ಟ್ರೈನಿಂಗ್ ಕೆಲಸ ಎಲ್ಲ. ನಾನು ಇಷ್ಟು ಕಷ್ಟಪಟ್ಟಿದ್ದಕ್ಕೂ ಇಷ್ಟು ಟ್ರೈನಿಂಗ್ ಮಾಡಿದಕ್ಕೂ ವ್ಯಾಲ್ಯೂವೇ ಇರಲ್ಲ ಅಂಥೇಳಿ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊ ಹೋಗ್ತಿದ್ದೆ.
0: ಕಷ್ಟ ಆದರೂ ಕೂಡ ನನ್ನ ಮುಂದಿನ ಜೀವನಕ್ಕೆ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕಷ್ಟನೆಲ್ಲ ಬದಿಗೊತ್ತಿ ನೀವು ಟ್ರೈನಿಂಗ್ ಮಾಡಿ. ಈಗ ಒಂದು ಅಂಗವಿಕಲತೆ ಮತ್ತು ಈ ಒಂದು ತರಬೇತಿ ಎಲ್ಲ ತಗೊಳ್ಳೋದು ಕಷ್ಟ ಆಗ್ತಿತ್ತ?
1: ಕಷ್ಟ ಅಂತೇನಿಲ್ಲ, ಟ್ರೈನಿಂಗ್ ಹೋಗ್ತಿದ್ವಿ ಬರ್ತಿದ್ವಿ, ಸ್ಪೆಷಲ್ ಥರನೂ ನೋಡ್ತಾ ಇದ್ರು ನನ್ನನ್ನು, ಸ್ಪೆಷಲ್ ಆಗಿ ಆ ಥರ ನೋಡ್ತಾ ಇದ್ರು, ಯಾವ ಟೈಮಿಂಗ್ಸ್ ಅವರು ಬಾ ನಾವು ಹೇಳ್ಕೊಡ್ತೀವಿ ಆ ಥರ
0: ಸ್ಪೆಷಲ್ ಆಗಿರೋದ್ರಿಂದ ಅವರೆಲ್ಲ ಒಂದು ಅನುಸರಿಸ್ಕೋತಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅಂತ. ಮೇಡಮ್ ಏನಾದ್ರು ಸರ್ಕಾರದಿಂದ ಸೌಲಭ್ಯ ಬರ್ತಾ ಇದೆಯಾ ನಿಮಗೆ?
1: ಸರ್ಕಾರದಿಂದ ಅಂದರೆ ಪೆನ್ಷನ್ ಬರುತ್ತೆ ತಿಂಗಳು ತಿಂಗಳು ಅಂಗವಿಕಲತೆ ಅಂತ, ಅಷ್ಟು ಬರುತ್ತೆ ಅಷ್ಟೇ.
0: ಈಗ ಪ್ರಸ್ತುತ ಉದ್ಯೋಗ ಏನು ಮಾಡ್ತಾ ಇದ್ದೀರಾ ನೀವು? ಸಾಕಷ್ಟು ತರಬೇತಿಯನ್ನು ಪಡ್ಕೊಂಡಿದ್ದೀರಾ, ಆದರೆ ಈಗ ಜೀವನಕ್ಕೆ ದಾರಿ ಅಂತ ಏನು ಮಾಡ್ಕೊಂಡಿದ್ದೀರಾ ಮ್ಯಾಮ್?
1: ಟೈಲರಿಂಗೇ ಮಾಡ್ತಿದ್ದೀನಿ, ಅದನ್ನೇ ಇವಾಗ ಚೆನ್ನಾಗಿ ಟೈಲರಿಂಗ್ ಕಲ್ತಿದ್ದೀನಿ ಅಲ್ವಾ, ಇವಾಗ ಚೆನ್ನಾಗಿ ಹೆಂಗೋ ಹೋಯ್ತೈತೆ, ಹೆಂಗೋ ಜೀವನ ನಡೀತೈತೆ.
0: ಎಷ್ಟು ಬರುತ್ತೆ ಆದಾಯ?
1: ಆದಾಯ ಅಂತಂದರೆ ಒಂದು ಕೊಡ್ತಾರೆ ಬಟ್ಟೆ ಹೊಲಿಯಕ್ಕೆಲ್ಲ ತುಂಬ ಜನ ಕೊಡ್ತಾರೆ, ಆಗುತ್ತೆ ಒಂದು ಬ್ಲೌಸ್ಗಂತ 400-500 ರೂಪಾಯಿ ಆಗುತ್ತೆ, ಅದರಿಂದನೇ ಒಂದು 2-3 ಬ್ಲೌಸ್ ಹೊಲ್ಕೊಂಡ್ರು ಸಾಕಾಗುತ್ತೆ, ತಲಾಡ್ಸ್ಕೊಂಡು ಹೊಲಿತೀನಿ ಅಂದರೂ ಸಾಕಾಗುತ್ತೆ.
0: ಮೇಡಮ್ ಈ ಒಂದು ಅಂಗವಿಕಲತೆ ಇದ್ಕೊಂಡು ನೀವು ಒಂದು ಕೆಲಸವನ್ನ ಮಾಡ್ತಿರೋದು ತುಂಬ ಖುಷಿಯ ವಿಚಾರ. ಈ ನಿಟ್ಟಿನಲ್ಲಿ ಇತರ ಜನರಿಗೆ ಮಾದರಿಯಾಗುವ ನಿಟ್ಟಿನಲ್ಲಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ರ, ಎಲ್ಲ ಉದ್ಯೋಗವನ್ನ ಎಲ್ಲ ತರಬೇತಿಯನ್ನ ನೀವು ಕಲ್ತಿದ್ದೀರಾ, ಈ ನಿಟ್ಟಿನಲ್ಲಿ ಅಂಥ ವ್ಯಕ್ತಿಗಳಿಗೆ ಈಗ ಮನೆಯಿಂದ 4 ಗೋಡೆ ಮಧ್ಯೆಗೆ ಸೀಮಿತ ಆಗಿರ್ತಾರೆ, ಅಂಥ ವ್ಯಕ್ತಿಗಳಿಗೆ ನೀವೇನು ಹೇಳಕ್ಕೆ ಇಷ್ಟಪಡ?
1: ನಾವು ಯಾವತ್ತೂ ಕುಗ್ಗಬಾರ್ದು, ಧೈರ್ಯವಾಗಿರ್ಬೇಕು, ಎಲ್ಲನೂ ಫೇಸ್ ಮಾಡಬೇಕು. ಕಷ್ಟಪಟ್ಟರೆ ಅಲ್ವಾ ಸುಖ, ಇವಾಗ ಫಸ್ಟ್ ಕಷ್ಟಪಟ್ಟೆ, ಇವಾಗ ಚೆನ್ನಾಗಿದ್ದೀನಿ. ಇವಾಗ ಮೊದಲೆಲ್ಲ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಇವಾಗ ಊಟ ಮಾಡ್ತಿಲ್ವಾ, ಹಂಗೆ ತಾಳ್ಮೆಯಿಂದ ಮಾಮೂಲಿ ಎಲ್ಲನೂ ಜಯಿಸ್ಕೋಗ್ಬೇಕಷ್ಟೇ.

0: ಶಿಶು ಚೇತನ ಮಕ್ಕಳು ಅಂತಂದ್ರೆ ಅವರು ಪೋಷಕರು ನೋಡದೆ ಬಿಟ್ಬಿಡ್ತಾರೆ. ಈ ನಿಟ್ಟಿನಲ್ಲಿ ಅವರನ್ನ ಪರಿಗಣಿಸದೇ ಇಲ್ಲ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರು ಹೇಗೆ ನೋಡ್ಕೊಂಡ್ರು ನಿಮ್ಮನ್ನ?
1: ಅಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ಏನು ತೊಂದರೆ ಇಲ್ಲ, ಬೇರೆ ತರ ಹಂಗೆ ಹಿಂಗೆ ಅಂತೆಲ್ಲ ಹೇಳಲ್ಲ. ಚೆನ್ನಾಗಿ ನೋಡ್ಕೋತಾರೆ ನಮ್ಮನೇಲಿ, ನಮ್ಮಮ್ಮನೇ ನಮ್ಮಪ್ಪ ಇಬ್ಬರು ಚೆನ್ನಾಗಿ ನೋಡ್ಕೊತಾರೆ. ಅಕ್ಕ ತಂಗಿರು ಚೆನ್ನಾಗಿ ನೋಡ್ಕೊತಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ನೀನು ಎಲ್ಲೂ ಕೆಲಸಕ್ಕೆ ಹೋಗ್ಬೇಡ, ಮನೇಲಿರೋ ದುಡ್ಡು ಹಾಕ್ತೀವಿ ಅಂತಾರೆ. ನಮ್ಮಕ್ಕನೇ ಎಲ್ಲ ಮನೆ ಮ್ಯಾನೇಜ್ ಮಾಡ್ಕೊತೈತೆ. ಇವಾಗ ನಾನು ಟೈಲರಿಗೆ ಮಾಡ್ತಿದ್ದಿಲ್ಲ, ಅಮೌಂಟ್ ಬರೋದಲ್ಲ, ಅದು ನಾನು ಇಟ್ಕೊಂತೀನಿ ನನಗೆ ಪರ್ಸ್ನಲ್ ಕೆಲಸಕ್ಕೆಲ್ಲ. ಮನೆಗೆಲ್ಲ ಅವ್ರು ತಗೊಳ್ಳಲ್ಲ, ನೀನೇ ಇಟ್ಕೊ ಅಂತಂತಾರೆ. ಅಕ್ಕ ಕೊಡ್ತಿರ್ತಾರೆ ಮನೆ, ಅವರು ನರ್ಸ್ ಕೆಲಸ ಮಾಡೋರೆ. ತಂಗಿ ಮಾಮೂಲಿ ಅವಳು ಮೈಸೂರಲ್ಲಿ ಕೆಲಸ ಮಾಡ್ತಿದ್ಲು, ಇವಾಗ ನಮ್ಮೂರಲ್ಲೇ ಮ್ಯಾಟ್ ಕೆಲಸಕ್ಕೆ ಹೋಯ್ತಾಳೆ, ಮ್ಯಾಟ್ ನೆನೆಯಕ್ಕೆ.
0: ಸ್ವ ಉದ್ಯೋಗ ಅನ್ನೋದು ಎಲ್ಲರ ಕೈಲಿರೋದ್ರಿಂದ ನಿಮ್ಮ ಒಂದು ಉದ್ಯೋಗದ ಹಣವನ್ನು ನೀವೇ ನಿಮ್ಮ ಒಂದು ಜೀವನಾಂಶಕ್ಕೆ ಇಟ್ಕೊಳ್ಳಿ ಅಂತ ನೀವು ಮನೆಗೇನು ಕೊಡ್ತಾ ಇಲ್ಲ. ಮೇಡಮ್, ಈ ನಿಟ್ಟಿನಲ್ಲಿ ವಿಶೇಷ ಮಕ್ಕಳನ್ನ ಪೋಷಕರು ಕಡೆಗಣಿಸ್ಬಿಡ್ತಾರೆ, ಅಂಥ ಪೋಷಕರಿಗೆ ನೀವೇ ನೀಡಕ್ಕೆ ಇಷ್ಟಪಡ್ತೀರಾ?
1: ಯಾರು ಹಂಗೆ ಮಾಡಬಾರ್ದು. ಈಗ ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತಾರೆ, ಯಾರು ಆ ಥರ ಮಾಡಬಾರ್ದು. ಯಾರಿಗೆ ಗೊತ್ತು ಹಿಂಗೆ ಆಗುತ್ತೆ, ಹಿಂಗೆ ಮಕ್ಕಳು ಹುಡ್ತಾವೆ ಅಂತ ಯಾರಿಗೆ ಗೊತ್ತು? ನಮ್ಮ ಎಚ್ಚರಿಕೆಲ್ಲ ನಾವಿರಬೇಕು. ಪೋಲಿಯೋ ಡ್ರಾಪ್ಸ್ ಎಲ್ಲ ಹಾಕ್ಸಿದಿದ್ರೆ, ಪೋಲಿಯೋ ಲಸಿಕೆ ಎಲ್ಲ ಹಾಕ್ಸಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ.
0: ಆರೋಗ್ಯ ಚಿಕಿತ್ಸೆ ತಗೋಬೇಕು ಆ ಟೈಮಲ್ಲಿ, ಆ ಒಂದು ಚಿಕಿತ್ಸೆಯನ್ನು ನಿರಂತರವಾಗಿ ಪಡ್ಕೊಂಡ್ರೆ ಈ ಥರ ಸಮಸ್ಯೆ ಆಗಲ್ಲ ಅಂತ ಈ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದ್ರಿ. ಒಟ್ಟಾರೆ ಒಬ್ಬ ವಿಶೇಷ ಚೇತನರಾಗಿ ನೀವೇನು ಒಂದು ಜನಧ್ವನಿ ಕೇಳೋರಿಗೆ ಸಂದೇಶವನ್ನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಯಾವುದಕ್ಕೂ ಕುಗ್ಗಬಾರ್ದು, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಯಾವ್ದಾದ್ರು ಆಗಲಿ ಕೆಲಸ ನಾವು ಮಾಡಬೇಕು. ಕಷ್ಟ ಆಗುತ್ತೆ ಸ್ಟಾರ್ಟಿಂಗು, ಆಮೇಲೆ ಅನ್ಸಸ್ಕ್ ಹೋದ್ರೆ ಏನಿಲ್ಲ. ಇವಾಗ ನಾನು ಟೈಲರಿಂಗ್ ಮಾಡೋದಕ್ಕೆ ಪ್ರೌಡ್ ಫೀಲ್ ಇದೆ ಸಂಸ್ಥೆ ಕಡೆಯಿಂದ. ನಾನು ಇವಾಗಲೂ ಅಷ್ಟೇ ಸಂಸ್ಥೆ ನಾನು ಯಾವಾಗಲೂ ನೆನೆಸ್ಕೊಂತೀನಿ. ಚಿಕ್ಕ ವಯಸ್ಸಿಂದ ನನಗೆ ಸಂಸ್ಥೆ ಬೆಂಬಲವಾಗಿದೆ, ನಾನು ಯಾವಾಗಲೂ ಋಣಿ ಮರೆಯಂಗೇ ಇಲ್ಲ. ಸಂಸ್ಥೆ ಕಡೆನ, ಸಂಸ್ಥೆ ಜನನ, ಸಂಸ್ಥೆನ ಮರೆಯಂಗೇ ಇಲ್ಲ. ನಾನು ಅನ್ನ ತಿಂತಿದ್ದೀನಿ ಅಂದರೆ ಸಂಸ್ಥೆ ಕಡೆಯಿಂದನೇ.
0: ವಿಶೇಷವಾಗಿ ಯಾರಿಗಾರು ಧನ್ಯವಾದ ಹೇಳೋದಾದ್ರೆ ಯಾರು ಹೇಳ್ತೀರಿ ಮೇಡಮ್?
1: ರಮೇಶ್ ಸರ್, ಆಮೇಲೆ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ, ಶಂಕರ್ ಸರು, ಆಮೇಲೆ ರಮೇಶ್ ಸರು, ಸೀತಾರಾಮ್ ಸರು, ಎಲ್ಲರೂ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಮಮತಾ ಮೇಡಮ್, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ.
0: ಖುಷಿ ಆಯಿತು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಇಷ್ಟೊತ್ತು ನಿಮ್ಮ ಒಂದು ಜೀವನಾಂಶದ ಬಗ್ಗೆ ಮತ್ತು ನಿಮ್ಮ ಸಮಸ್ಯೆ ಕುರಿತು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಧನ್ಯವಾದಗಳು.
0: ಕೇಳುವರೆ, ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಶಿವಮ್ಮ ಅವರ ಒಂದು ಪೋಷಕರಾದ ಶ್ರೀಮತಿ ಚಿಕ್ಕಮಣಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕೂಡ ಮಾತಾಡ್ಸೋಣ, ಹಾಗೆ ಒಂದು ಸಮಸ್ಯೆ ಬಗ್ಗೆ ಅವರಿಂದೆಲ್ಲ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
2: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನು ಮಾಡಿಕೊಡಿ ಅಮ್ಮ.
2: ನನ್ನ ಹೆಸರು ಚಿಕ್ಕಮಣಿ ಅಂತ ಮೇಡಮ್, ಬಸನಗಿರಿ ಆಡಿ, ಎಚ್ ಡಿ ಕೋಟೆ ತಾಲೂಕು. ನಾನು ಶಿವಮ್ಮ ತಾಯಿ ಮೇಡಮ್.
0: ಶಿವಮ್ಮ ಅವ್ರು ಯಾವಾಗಲಿಂದ ಈ ಸಮಸ್ಯೆ ಕಾಣಿಸ್ಕೊಳ್ತು ಅಮ್ಮ?
2: ಸಮಸ್ಯೆ ಅದು ಚಿಕ್ಕ ವಯಸ್ಸಿನಿಂದ ಒಂದು ಐದಾರು ವರ್ಷದ ಮಗುವಿನಿಂದ ಆ ಥರ ಆಯಿತು ಮೇಡಮ್. ಆಗ ನಾವು ಸ್ಕೂಲ್ಗೆ ಹಾಕಕ್ಕೂ ಆಯ್ತಿತ್ತಿಲ್ಲ, ಊಟ ಮಾಡೋಕ್ಕೆ ಕಷ್ಟ ಆಯ್ತಿತ್ತು. ಒಂದು ಬೆರಳು ಮಾತ್ರ ಒಳಗಡೆ ಹೋಗ್ತಿತ್ತು. ಊಟ ಮಾಡಿಸ್ಬೇಕಾದ್ರೆ ನಮಗೆ ಅಷ್ಟೇ ಕಷ್ಟ ಆಯ್ತಿತ್ತು. ನಮ್ಗೆ ಗೊತ್ತಾಗಲೇ ಇಲ್ಲ, ಹೋಯ್ತಾ ಬೆಳೀತಾ ಬೆಳೀತಾ ಈ ಥರ ಆಯ್ತದೆ ಅನ್ನೋದು. ಆರು ವರ್ಷದ ಮಗುವಿನಿಂದ ಆ ಥರ ಆಯಿತು. ಆಗ ನಮ್ಮ ಮನೆಗೆ ಒಬ್ಬರು ಇಲ್ಲೇ ಒಬ್ಬರು ಮಾಸ್ಟ್ರು ಮನೆಗೆ ಬಂದು ಅವರು ಏಂತ ಹೇಳ್ಕೊಡ್ತಿದ್ರು. ಅವಳಗ ಬೆಳೀತಾ ಬೆಳೀತಾ ಏನಾಯಿತು, ಊಟ ತಿನ್ನೋದಕ್ಕೆ ಕಷ್ಟ ಆಯ್ತಿತ್ತು. ಆಗ ನಾವು ಹಿಂಗೆ ಅದೇ ಥರ ಇದ್ರು, ಒಂದೊಂದು ತುತ್ತು ಒಂದೊಂದು ತುತ್ತು ಅನ್ನ ತಿನ್ಬೇಕಾದ್ರೆ ಕಷ್ಟ ಆಯ್ತಿತ್ತು. ಹಂಗೆ ಓದೋಕ್ಕೂ ನಾವು ಕಳಿಸ್ತಿದ್ವು. ನಾವು ಬೇಕಾದಷ್ಟು ಕಷ್ಟಪಟ್ಟೆ ಮೇಡಮ್, ಕೊಡಗು ದೇಶಕ್ಕನ್ನೆಲ್ಲ ತಿರುಗಿ ಬಳಸಿ ಗಂಡ ಎಂಟು ಎರಡು ಅಳುವ ಕೊಡಗು ದೇಶದಲ್ಲೇ ರಕ್ತ ಬಸ್ತು. ಮೂರು ಹೆಣ್ಣು ಮಕ್ಕಳು ಓದಿಸ್ಬೇಕಾಗಿದ್ರೆ ಭಾಳ ಕಷ್ಟ ಆಯ್ತಿತ್ತು ಮೇಡಮ್. ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಆವಾಗ ಏನಾಯ್ತು ಅಂದ್ರೆ, ದೇವ್ರು ಬರಂಗ ನಮ್ಮ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಸಂಸ್ಥೆಯವರು ನಮ್ಮನ್ನ ಕರೆಸ್ಕೊಂಡು ಅವಳನ್ನ ಕರ್ಕೊಂಡು ಹೋದ್ವಿ ಶಿವಮ್ಮ ಅನ್ನೋ ಮಗುನ. ಅಲ್ಲಿ ನೋಡಿದ್ರು, ನೋಡ್ಬಿಟ್ಟು ಅವಳ ಬಾಯಿಯೆಲ್ಲ ನೋಡಿದ್ರು. ನೋಡಿ ಚೆಕಪ್ ಮಾಡಿ ರಮೇಶ್ ಸರ್ ಅಂತಿದ್ರು, ಅವರು ನಮಗೆ ಇದು ಮಾಡಿದ್ರು. ಆಗ ಅವರು ಬೆಂಗಳೂರಿಗೆ ಹಿಂಗೆ ಕಳಿಸ್ಕೊಟ್ರು. ನಮ್ಮ ವಿವೇಕಾನಂದ ಕಡೆಯಿಂದ ಅವರು ನಮ್ಮನ್ನ ದಾರಿ ಮಾರ್ಗ ತೋರಿಸ್ಕೊಟ್ರು.

0: ನಮಗೆ ಗೊತ್ತು ಗುರಿ ಇಲ್ಲ. ಆಗ ನಮ್ಮ ಸಂಸ್ಥೆಯಲ್ಲಿ ಅವರು ಶಂಕರ್ ಸಾರೇ ಆಗಲಿ, ನಮ್ಮ ಬಸಪ್ಪ ಸಾರೇ ಆಗಲಿ, ಅವರು ಅವ್ರನ್ನ ಬೆಂಬಲವಾಗಿ ನಮ್ಮನ್ನ ನಿಂತ್ಕೊಂಡು ನಮ್ಮನ್ನು ಕಳಿಸಿ ಬೆಂಗಳೂರಿಗೆ ಹಾಸ್ಪಿಟಲ್ ತೋರಿಸಿ ಅಲ್ಲೇ ಅವಳದು ಆಪ್ರೇಷನ್ ಎಲ್ಲ ಆಗ್ಬೇಕಾದ ಕಾರಣ ನಮ್ಮ ವಿವೇಕಾನಂದ ಇದ್ದೆ. ಅವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ ಅವನು, ಅವರಿಂದ ನಮ್ಮ ಮಗಳು ಉಸಿರು ಉಳ್ಕೊಂಡದು. ಇಷ್ಟೆಲ್ಲ ಬೆಳಬೇಕಾದ ಕಾರಣ ಅವರೇ.
1: ಈಗ ಚಿಕಿತ್ಸೆ ಎಲ್ಲ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಕೊಡಿಸಿದ್ರ ನೀವು?
0: ವಿವೇಕಾನಂದಿಂದ ಅಲ್ಲೇ ಬೆಂಗಳೂರಿಗೆ ಅಲ್ಲೇ ಆಪ್ರೇಷನ್ ಎಲ್ಲ ಆದ.
1: ಎಷ್ಟು ದಿನ ತಗೋತು ಆಪ್ರೇಷನ್ಗೆ?
0: ಆಪ್ರೇಷನ್ಗೆ ಅವ್ರು ಹೇಳ್ದಾಗೆಲ್ಲ ಹೋಗ್ಬೇಕಾಗಿತ್ತು. ಒಂದು ಅವಾಗ ಹೋಗಿ ಹೋಗಿ ತೋರ್ಸ್ಕೊ ತೋರ್ಸ್ಕೊ ಬತ್ತೆ ಅದು ಒಂದು 4-5 ಸಾರಿ ತಿರುಗಿದ್ವು. ಅವ್ರು ಹೇಳ್ದಾಗ ನಾವು ಹೇಳ್ದಾಗ ಬನ್ನಿ ಅಂತಿದ್ರು. ಆಗ ಹೋಗಿ ನಾವು ಒಂದು 16 ದಿವಸ ಹಿಡಿದು ನಾನು ಆಪ್ರೇಷನ್ ಆದಾಗ ನಾವು ಒಬ್ಬಳೆ ಅವಳ ಹತ್ರ ಇದ್ದದು. ನಮ್ಮ ಯಜಮಾನ್ರು ದನ ಕರ ನೋಡಬೇಕಾಗಿತ್ತು, ನಾನು ಯಾಕೆ ಬೇಕಾ ಅನ್ನೋರು ಇತ್ತಿಲ್ಲ. ಅವರು ಅಲ್ಲಿ ಆಸ್ಪತ್ರೆಯವರೇ ನಮ್ಗೆ ಚೆನ್ನಾಗಿ ನೋಡಿ ಆಪ್ರೇಷನ್ ಎಲ್ಲ ಆಯಿತು. ಪುನಃ ಕರ್ಕೊಂಡೋಗಿ ಚೆಕಪ್ ಮಾಡಿಸ್ಕೊ ಬತ್ತೆ ಅದು. ಒಂದು 5-6 ತಿಂಗಳು ಹಿಡಿತು ಅದು ಸರಿ ಹೋಗ್ಬೇಕಾರ ಬಾಯಿ. ಎರಡು ಕಡೆ ರಾಡು ಹಾಕಿದ್ರು. ಆಗ ನಾನೇ ತಿರುಗಿಸ್ಬೇಕಾಗಿತ್ತು ಅದ. ಒಂದು ರೌಂಡ್ ತಿರುಗಿಸಿ ಗಡಿಯಾರ ಯಾವ ರೀತಿ ಉಳ್ ನಿಲ್ತದ ಅದೇ ಥರ ನಾವು ಅದನ್ನ ನಿಲ್ಲಿಸ್ಬೇಕಾಗಿತ್ತು. ನಾನು ಕರೆಕ್ಟಾಗಿ 2 ದವಡೆಗೂ ಕೊಟ್ಟಿದ್ರು. ಊಟ ಮಾಡಬೇಕಾಗಿದ್ರು ತೆಗಿಯೋಕ್ಕಾಯ್ತಿತ್ತಿಲ್ಲ. ಎರಡು ಕಡನು ನಾನು ಹಿಂಗೆ ತಿರುಗಿಸಿ ಅದು 6 ತಿಂಗಳು ತಕತು ಎಲ್ಲ ಇದಾಗಬೇಕಾರ. ಆಗ ಡಾಕ್ಟ್ರು ನಮಗೆ ಫೋನ್ ಮಾಡಿ ಕರೆಸಿ ಆಗ ರಾಡು ತಾಗಿದ್ರು. ಆವಾಗ ಆಗಲಿಂದ ಮನೆ ನಾವು ಓದೋಕ್ಕೇನು ಕಳಿಸೋಕ್ಕಾಗಲಿಲ್ಲ. SSLC ಮುಗಿಸ್ದ ಮುಂದೆ ಕಳಿಸೋ ಅನ್ನೋಕ ಆಗಲಿಲ್ಲ ನಮ್ಗೆ. ಮನೇಲಿ ಇನ್ನು ಹಿಂಗೆ ಟೈಲರಿಂಗ್ ಇಲ್ಲಾರ ಮತ್ತು ನಮ್ಮ ಸಂಸ್ಥೆಯವರೇ ಅದನ್ನ ಒಳಗೆ ಮಾರ್ಗ ತೋರಿಸ್ಕೊಟ್ರು.
1: ಅಮ್ಮ ಒಟ್ಟಾರೆ ಚಿಕಿತ್ಸೆ ಎಲ್ಲ ನೋಡ್ಕೊಳ್ಳೋದು ಅವ್ರನ್ನ ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಯ್ತಾ?
0: ಆಗಿತ್ತು. ಕಷ್ಟ ಅಂದ್ರೆ ಕಷ್ಟನೇ ಮೇಡಮ್. ನಮ್ಮ ಮನೆ ಕಡೆನೂ ನೋಡಬೇಕು, ಇನ್ನೂ 2 ಹೆಣ್ಮಕ್ಳುಗಳು ಅವ್ರನ್ನು ನೋಡಬೇಕು. ಹೊರಗಡೆ ಕೂಲಿ ಕೆಲಸಕ್ಕೂ ಹೋಗೋದು, ಕೊಡಗ ದೇಶಕ್ಕೂ ಹೋಗಿ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 7 ಗಂಟೆ ಬಸ್ಗೆ ಬಂದು ಮನೇಲಿ ಅವ್ರನ್ನೂ ನೋಡಬೇಕು. ಅವ್ರ ವಿದ್ಯಾಭ್ಯಾಸನು ಅವ್ರಿಗೂ ನಾವು ಹೆಲ್ಪ್ ಮಾಡಬೇಕು, ಇವಳನ್ನೂ ನೋಡಬೇಕು. ಅಷ್ಟು ನಾವು ಕಷ್ಟದಲ್ಲಿ 3 ಮಕ್ಕಳುಗಳನ್ನ ವಿದ್ಯಾಭ್ಯಾಸ.
1: 3 ಮಕ್ಕಳು ಅಂತ ಹೇಳಿದ್ರಿ, ಈ ಸಮಸ್ಯೆ ಇನ್ಯಾರಿಗಾದ್ರೂ ಇದೆಯಾ ಅಥವಾ ಇವರೊಬ್ಬರಿಗೇನಾ?
0: ನಮ್ಮ ಮನೇಲಿ ಇವರೊಬ್ಬರಿಗೆ. ಆಮೇಲೆ ಇನ್ನೊಂದು ಹುಡುಗ ಅದ, ನಮ್ಮ ಯಜಮಾನ್ರ ಅಕ್ಕನ ಮಗ ಒಂದು ಹುಡುಗ ಅದ ಮಾದೇಸ್ವಾಮಿ ಅಂತ. ಅದಕ್ಕೂ ನೇತ್ರ ಒಂದು ಕಣ್ಣು ಕಾಣಿಸೋದಲ್ಲ ಮೇಡಮ್. ಅದು ನಾ ಹೊಸಳಲ್ಲೇ ಓದಿ SSLC ಏನೋ ಓದದ ಅನಿಸ್ತದ. ಆವಾಗ ಅದು ಚಿಕ್ಕ ವಯಸ್ಸಿನಿಂದ ಅದಕ್ಕೂ ಒಂದು ಕಣ್ಣು ಕಾಣಿಸಲ್ಲ.
1: ಅಮ್ಮ ಸಂಸ್ಥೆ ಇಷ್ಟೆಲ್ಲ ಸಹಕಾರ ಕೊಟ್ಟು ಈಗ ಅವರು ಒಂದು ಸ್ವ ಉದ್ಯೋಗ ಮಾಡೋ ಹಂತಕ್ಕೆ ಬಂದಿದ್ದಾರೆ. ಇದನ್ನ ನೋಡಿದ್ರೆ ನಿಮ್ಗೆ ಖುಷಿ ಅನ್ಸುತ್ತೆ? ಹೇಗಿದ್ದು ಮಗಳು ಈಗ ಆದ್ಲು ಅಂತ?
0: ಖುಷಿ ಅನ್ಸ್ತದೆ ಮೇಡಮ್, ತುಂಬಾ ಖುಷಿ ಅನ್ಸ್ತದೆ ಮೇಡಮ್. ನಮಗ್ ಗೊತ್ತೇ ಇಲ್ಲ ವಿವೇಕಾನಂದವ್ರು ಇಷ್ಟಕ್ಕೆಲ್ಲ ಕಾರಣ. ಅವ್ರಿಗ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ತೀರಲ್ಲ ಮೇಡಮ್. ಅಷ್ಟು ನಮ್ಗೆ
1: ಈಗ ವಿಶೇಷ ಚೇತನ ಮಕ್ಕಳನ್ನ ನೋಡ್ಕೊಳ್ಳದೆ ಬಿಟ್ಬಿಡ್ತಾರೆ. ಒಂದು ಫ್ಯಾಮಿಲಿ ನೋಡ್ಬೇಕು, ಜನಕರು ನೋಡ್ಬೇಕು, ಜೊತೆಗೆ ನಿಮ್ಮ ಮಗಳು ನೋಡ್ಬೇಕು. ಹೇಗೆಲ್ಲ ಸಂಭಾಳಿಸಿದ್ರಿ ಆ ಟೈಮಲ್ಲಿ? ನೀವು
0: ನಿಭಾಯಿಸ್ತೀವಿ ಮೇಡಮ್, ನಿಭಾಯಿಸ್ತೀನಿ. ನಾನು ಮಕ್ಕಳುಗಳನ್ನೂ ನೋಡ್ಬೇಕು, ಅವ್ರ ವಿದ್ಯಾಭ್ಯಾಸಕ್ಕೂ ಕಳಿಸ್ಬೇಕು, ಕೂಲಿ ಕೆಲಸನೂ ಮಾಡ್ಬೇಕು, ಅದೆಲ್ಲ ನಾನು ನಿಭಾಯಿಸ್ಕೊಂಡಿ. ನನಗೆ ನೀರು ಕುಡ್ದಷ್ಟೇ ನನಗೆ ಕಷ್ಟ ಅನ್ನೋದೇ ಅನಿಸ್ಲಿಲ್ಲ ನನಗೆ. ಆಮೇಲೆ ಇನ್ನೂ ಒಂದು 3 ಹೆಣ್ಮಕ್ಳು ಅಂತ ಅಂದ್ಬಿಟ್ಟು ನಾನು ಕಡ ಕಾಣಿಲ್ಲ. ಈಗ ಅವ್ರನ್ನ ನಮ್ಮನ್ನ ತಂದೆ ತಾಯಿನ ಸಾಕ್ತಾವ್ರ.
1: ಈಗ ಅವರು ಸ್ವ ಉದ್ಯೋಗ ಮಾಡ್ತಿದ್ರಲ್ಲ, ಅದ್ ನೋಡಿದಾಗ ನಿಮ್ಗೆ ಖುಷಿ ಅನ್ಸುತ್ತೆ? ಮೊದಲ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಏನ್ ಅನ್ಸುತ್ತೆ ಅವ್ರು ನೋಡಿದ್ರೆ?
0: ಖುಷಿ ಅನ್ಸ್ತದೆ ಮೇಡಮ್, ಗಂಜಿ ಕುಡಿಲಿ ಸೊಪ್ಪು ತಿನ್ಲಿ ಖುಷಿ ಅನ್ಸ್ತದೆ ಮೇಡಮ್ ಹಂಗ ನಿಮ್ದಿ.
1: ವಿಶೇಷ ಚೇತನ ನೋಡ್ಕೊಳ್ಳೋದು ಕಷ್ಟ ಆಗ್ತಿದೆ, ಈ ನಿಟ್ಟಲ್ಲಿ ಅವ್ರು ನೋಡ್ಕೊಳ್ಳೋದು ನಿಮ್ಗೆ ಏನಾರು ಕಷ್ಟ ಆಯ್ತಮ್ಮ?
0: ಆಯ್ತಿತ್ತು ಮೇಡಮ್, ಕಷ್ಟ ಆಯ್ತಿತ್ತು.
1: ಪ್ರತಿನಿತ್ಯ ಕಾರ್ಯಗಳನ್ನ ನೀವೇ ಮಾಡ್ತಿದ್ರ ಅಥವಾ ಅವರೇ ಮಾಡ್ಕೋತಿದ್ರು?
0: ಇಲ್ಲ ನಾವು ನೋಡ್ತಿದ್ವು. ಈ ಥರ ಆಯಿತು ಅಂತಂದಾಗ ನಾವು ಕೇವಲವಾಗ ನೋಡೋಕ್ಕೆ ಆಗಲ್ಲ ಮೇಡಮ್. ಏನೋ ನಮ್ಮ ಅಣ್ಣ ಬರೋಂಥ ನಾವು ಕಷ್ಟ ಅನಿಸ್ತಿತ್ತು. ಅವಳಿಗಾಗೆ ನಾನು ಕೊರ್ಗೋದಿ ಇಲ್ಲಿಂದ ಇಲ್ಲಿಗಂಟು ಕುಣಿಸಿದ್ರು ಜನತೆ ಮೇಲೆ. ನಾನು ಹಿಂಗೆ ತಿರುಗಿಸೋದು ಕರೆಕ್ಟಾಗಿ ಒಂದು ರೌಂಡ್ ತಿರುಗಿಸಿ ನಿಲ್ಲಿಸ್ಬೇಕು. 2 ಸೈಡ್ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಆಪ್ರೇಷನ್ ಮಾಡಿ ರಾಂಡ್ ಆಗಿದ್ರು. ಜನತೆ ಮೇಲೆ ಕುಣಿಸಿದ್ರು ಇಲ್ಲಿಂದ ಇಲ್ಲಿಗಂಟು ಹಿಂಗೆ ಕೂಡೋಗಿತ್ತು. ಇದು 2 ಇಲ್ಲಿಂದ ಬಂದು ಹಿಂಗೆ ಕೂಡೋಗಿತ್ತು. ಆವಾಗ ಡಾಕ್ಟ್ರು ನಮ್ಗೆ ಹೇಳ್ಕೊಟ್ಟಿದ್ರು, ಅಮ್ಮ ಇದರಲ್ಲೇ ಇರೋದು, ನೀವು ತಾಯಿಯಾಗಿ ನೀವು ಇದನ್ನ ನೀವು ಮಾಡಲೇಬೇಕಾಗಿತ್ತ. ನೀವು ಗಡಿಯಾರ ಯಾವ ರೀತಿ ತಿರುಗಿ ಒಂದು ಕರೆಕ್ಟಾಗಿ ನಿಂತ್ಕತ್ತ ಮುಳ್ಳು, ಅದೇ ಥರ ನೀವು ಹಿಂಗೆ ತಿರುಗಿಸಿ ಹಿಂಗೆ ಬಿಡಬೇಕು ಅಂದ್ರೆ ಚಿಳ್ಳ ಕಿರ್ಚಿಬಿಡೋಳು. ತಿರುಗಿಸ್ಬೇಕಾರ ನನ್ನ ಕೈಲೇ ಆಗ್ತಿತ್ತಿಲ್ಲ ನೋಡಕ್ಕೆ. ತಿರುಗಿಸಿ ಬಿಡ್ಬೇಕು. 2

0: ಆಗಲ್ವ ಅಷ್ಟೇ ವರ್ಕ್ ಆಗ್ಬೇಕಾದ್ರ ಇದ್ರಲ್ಲ ನೀವು ಇದು ಮಾಡ್ಬೇಕು ಕಣಮ್ಮ ಅಂತ ಹೇಳಿದ್ರು. ಅದನ್ನು 6 ತಿಂಗಳು ತಕತು. ಆಗ ನಾನು ಕರ್ಕೊಂಡು ಹೋದಿ. ಆಗ ನಮ್ಮನೇ ಬೆಂತಟ್ರು ಡಾಕ್ಟ್ರು, ನಾನು ಹೇಳ್ದಂಗೆ ನೀವು ಮಾಡಿದಾರಿ ಕಣೆಯಮ್ಮ ಗುಡ್ ಅಂದ್ಬಿಟ್ಟು ಬೆಂತಟ್ರು ನನ್ಗೆ.
1: ಸರ್ಜರಿ ಮಾಡಾದ್ಮೇಲೆ ಅಂದ್ರೆ ಆಪರೇಷನ್ ಮಾಡಾದ್ಮೇಲೆ ಕಾಲಕ್ರಮೇಣ ಯಾವ್ಯಾವ ತರ ಒಂದು ಅಂಗ ಸಡಿಲಿಕ್ಕೆ ಅನ್ನೋದಾಯ್ತು?
0: ಎರಡು ಸೈಡ್ ಅಲ್ವಾ ಅದನ್ನ ರಾಡು ತಿರುಗಿಸೋ ತಿರುಗಿಸೋ ಜಂತ ಅವಾವೇ ಬಿಟ್ಬಿಟ್ಟು ಈ ತುತ್ತು ಹಿಂಗ್ ತಳ್ತಿದ್ದು ಈ ತರ ತುತ್ತು ಬಾಯಿಗೆ ಹಾಕಂಗ. ಹ್ಮ್ ಊಟ ಮಾಡ್ತಿದ್ರು ಕಷ್ಟ ಆಯ್ತಿತ್ತು. ಒಂದು 6 ತಿಂಗಳು ತಗೋತದು.
2: ಹ್ಮ್
0: ತಗತು
2: ಸರಿ ಹೋಗಿ ತುಂಬಾ ದಿನ
0: ತಗತು. ಹಂಗ ನಾವು ರೆಸ್ಟ್ ಮಾಡಕ್ ಬಿಟ್ಟು ಮನೇಲಿ ನಾವು ನೋಡ್ತಿದ್ದವಳನ್ನ ಬಾಣ್ತಿ ಕಂಡಾಗಿ ನೋಡ್ಕೊಂಡವಳ ಚೆನ್ನಾಗಿ. ಅವ್ರು ಕರೆಸ್ಕೊತಿದ್ರು ಡಾಕ್ಟ್ರು ಫೋನ್ ಮಾಡಿ ಮಾಡಿ ನಮ್ಮನ್ನ ಕರೆಸ್ಕೊತಿರು ಬೆಂಗಳೂರಿಗೆ. ಒಂದು 5-6 ಸಾರಿ ಹೋಗಿವಿ ನಾವು. ಹ್ಮ್ ಒಂದು 5-6 ಸಾರಿ ಹೋಗಿ ತೋರಿಸಿ ಹಿಂಗೆಲ್ಲ ಇದು ಮಾಡಿದ್ವಿ.
1: ಈ ನಿಟ್ಟಿನಲ್ಲಿ ಮನೆಯವರೇ ಸಹಕಾರ ಕೊಡ್ತಿದ್ರು, ಎಲ್ಲಿಗಾರು ಹೋಗ್ಬೇಕು ಅಂದ್ರೆ ಅವ್ರ ಪರ್ಮಿಷನ್ ಎಲ್ಲ ಬೇಕು, ಅವರು ನಿಮ್ಮ ಜೊತೆಗೆ ಬರ್ಬೇಕು. ಈ ನಿಟ್ಟಿನಲ್ಲಿ
0: ಅವ್ರ ಅಕ್ಕ ತಂಗಿ ಎಲ್ಲರೂ ಚೆನ್ನಾಗಿ ನೋಡ್ತಿದ್ರು. ಯಾಕಂದ್ರೆ ಅಂಗವಿಕಲೆ ಅಂದ್ಬಿಟ್ಟು ಅವಳನ್ನ ಅವಳೇ ಒಂದು ಕಣ್ಣಾಗಿ ನೋಡ್ತಿದ್ರು. ಅವ್ರ ಅಕ್ಕ ತಂಗಿ ಈಗಲೂ ಅಷ್ಟೇ ಚೆನ್ನಾಗಿ ನೋಡ್ತಾರ. ಇವಾಗ ಹೇಳ್ತಾರ ನಿನ್ನ ಜೀವನ ನೀನು ರೂಪಿಸ್ಕೋಬೇಕು, ಯಾವಾಗಲೂ ಅಕ್ಕ ತಂಗಿರ ಜೊತೆಲಿ ಇರೋಕ್ಕಾಗಲ್ಲ, ನೀನೇನೋ ಒಂದು ಮಾಡು ಅಂತ ಅವರು ಮನೇಲಿ ಹೇಳಿ ಆಗ ಟೈಲರ್ ಹಂಗೆ ಸೇರಿ ಹಂಗೆ ಬಟ್ಟೆ ಗಿಟ್ಟೆ ಹೊಲ್ಕೊಂಡು ಅವ್ಳು ಜೀವನ ಮಾಡ್ತಾಳೆ.
1: ಈಗ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಅವ್ರಿಗೆ?
0: ಇಲ್ಲ,
1: ಈಗೆಲ್ಲ ನಾರ್ಮಲ್ ಥರನೇ ಇದ್ದಾರೆ. ಹ್ಞೂ. ಈಗ ಪೆನ್ಷನ್ ದುಡ್ಡೆಲ್ಲ ಬರ್ತಿದೆಯಾ, ಅದನ್ನು ಬಳಕೆ ಮಾಡ್ಕೋತಿದ್ರ?
0: ಬರ್ತದ ಮೇಡಮ್, 800 ರೂಪಾಯಿನ ಕಡಿಮೆ ಒಟ್ಟಿನಲ್ಲಿ ಪರ್ಸೆಂಟೇಜ್ ನಿಮ್ಮೆಲ್ಲ ಅವರು ಕೊಡ್ತಿದಾರಂತ. ತಕ್ಕದಾರ ನಾವು ಅದು ಕೇಳಲ್ಲ, ಅವ್ರು ಕೊಟ್ಟರೆ ನಾವು ಇಸ್ಕೋತೀವಿ, ಇಲ್ಲಾಂದ್ರೆ ನಾವು ಅದು ಕೇಳಲ್ಲ. ಎಷ್ಟೋ 68% ಏನಾಯ್ತದಂತೆ.
1: ತುಂಬ ಖುಷಿ ಆಯಿತು ಅಮ್ಮ, ಧನ್ಯವಾದಗಳು.
0: ಧನ್ಯವಾದ ಮೇಡಮ್.
1: ಸಂಸ್ಥೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ?
0: ಎಷ್ಟು ಹೇಳಿದ್ರು ಸಾಲಲ್ಲ ಮೇಡಮ್, ಕೈ ಮುಗಿಬೇಕು. ನಮ್ಮ ದೇವರು ಅಷ್ಟು ನಮ್ಗೆ.
1: ಅವ್ರಿಗೆ ಅನಂತ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರ. ತುಂಬ ಖುಷಿ ಆಯಿತು ಅಮ್ಮ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಮಗಳ ಸಮಸ್ಯೆ ಬಗ್ಗೆ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಮ್ಮ.
0: ಎಲ್ಲೆಲ್ಲಿ ಕಷ್ಟ ಇರ್ತದ ಅಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನವರು ಪತ್ತ ಹಚ್ಚಿ ಅಂದ ಮೂಲ ಮೂಲಲ್ಲೂ ಹೋಗಿ ಪತ್ತ ಹಚ್ಚಿ ಯಾವ ಕಷ್ಟದಲ್ಲಿ ಇರ್ತಾರ ಎಳೆತಿ ಇರ್ತದೆ ಮೇಡಮ್. ನಮ್ಮ ತಾಯಿ ಮಡಿಲು ಅದು, ತಾಯಿ ಮಡಿಲು ಅನ್ಬೇಕು ನಮ್ಮ ವಿವೇಕಾನಂದ ಸಂಸ್ಥೆನ. ಕೈ ಮುಗಿದು ಅವ್ರನ್ನ ದೇವರು ಅಂತೇ ಮಾಡತ್ತೀವಿ ಮೇಡಮ್. ತುಂಬ ಧನ್ಯವಾದ ನಿಮಗೂ, ನಮ್ಮ ವಿವೇಕಾನಂದರಿಗೂ, ಎಲ್ಲರಿಗೂ ಧನ್ಯವಾದ ಮೇಡಮ್.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ಅಂಗವೈಕಲ್ಯ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ನಮ್ಮ ಜೊತೆ ಮಾತನಾಡಿದವರು ಹೆಚ್ ಡಿ ಕೋಟೆ ತಾಲೂಕಿನ ಬಸವನಗಿರಿ ಬಿ ಹಾಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮಣಿಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ ಚನ್ನಧ್ವನಿ 90.8 ಕಂಪನಾಂಕದಲ್ಲಿ ಸರಕೂರದಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಅಂಗವೈಕಲ್ಯತೆ ಸಮಸ್ಯೆ ಮತ್ತು ಸ್ವಾವಲಂಬಿ ಜೀವನ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯ ಕುಮಾರಿ ಶಿವಮ್ಮ ಮತ್ತು ಶ್ರೀಮತಿ ಚಿಕ್ಕಮಣಿಯರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
0: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳು,

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಎರಡ್ ಸಾವಿರದ 2014 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನವೆಂದು ಘೋಷಿಸಿತು. ಯುವ ಜನರನ್ನು ಉದ್ಯೋಗ, ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಕಾರ್ಯತಂತ್ರದ ಮಹತ್ವವನ್ನು ಆಚರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಕೆಲವು ಪ್ರಪಂಚವು ವೇಗಗತಿಯಲ್ಲಿ ಬದಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆ, ಹಸಿರು ಪರಿವರ್ತನೆ ಮತ್ತು ಬೆಳೆಯುತ್ತಿರುವ ಸಾಮಾಜಿಕ ಸಂಕೀರ್ಣತೆಯು ನಾವು ಸಮಾಜದಲ್ಲಿ ಕಲಿಯುವ, ಕೆಲಸ ಮಾಡುವ ಮತ್ತು ಭಾಗವಹಿಸುವ ವಿಧಾನವನ್ನು ಪರಿವರ್ತಿಸುತ್ತಿದೆ. ಈ ಬದಲಾಗುತ್ತಿರುವ ಭೂದೃಶ್ಯದಲ್ಲಿ ಅಭಿವೃದ್ಧಿ ಹೊಂದಲು ಯುವ ಜನರಿಗೆ ತಾಂತ್ರಿಕ ಕೌಶಲ್ಯಕ್ಕಿಂತ ಹೆಚ್ಚಿನದು ಅಗತ್ಯವಿದೆ. ಅವರಿಗೆ ತಾಂತ್ರಿಕ, ಡಿಜಿಟಲ್, ಎಐ, ಹಸಿರು, ಸಾಮಾಜಿಕ, ಭಾವನಾತ್ಮಕ ಮತ್ತು ನಾಗರಿಕ ಕೌಶಲ್ಯಗಳನ್ನು ತಂತ್ರಜ್ಞಾನವು ಬದಲಾಯಿಸಲಾಗದು. ಮಾನವ ಗುಣಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ಸಾಮರ್ಥ್ಯಗಳ ಅಗತ್ಯವಿದೆ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯ ವಾಕ್ಯದ ಅಡಿಯಲ್ಲಿ ಈ ವರ್ಷದ ವಿಶ್ವ ಯುವ ಕೌಶಲ್ಯ ದಿನದ ಚಟುವಟಿಕೆಗಳು ನವೀನ ಯುವ ಕೌಶಲ್ಯ ಚಟುವಟಿಕೆ ಕಾರ್ಯಕ್ರಮಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಯುವಜನರು ಹೊಂದಿಕೊಳ್ಳಲು ಮಾತ್ರವಲ್ಲದೆ ಸಹಾನುಭೂತಿಯಿಂದ ಮುನ್ನಡೆಸಲು, ಸಾಂಸ್ಕೃತಿಕ ವಿಭಜನೆಗಳನ್ನು ನಿವಾರಿಸಲು, ಸ್ಥಿತಿಸ್ಥಾಪಕತ್ವವನ್ನು ನಿರ್ವಹಿಸಲು, ನಿರ್ಮಿಸಲು ಮತ್ತು ಹೆಚ್ಚು ಸುಸ್ಥಿರ ಮತ್ತು ಎಲ್ಲರನ್ನ ಒಳಗೊಂಡ ನಾಳೆಯನ್ನ ಸಂಕೀರ್ಣವಾಗಿ ರೂಪಿಸಲು ಅಧಿಕಾರ ನೀಡುವ ಉಪಕ್ರಮಗಳು. ಯುವ ನಿರುದ್ಯೋಗವು ವಿಶ್ವಾದ್ಯಂತ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಸವಾಲಾಗಿ ಉಳಿದಿದೆ. ಐಎಲ್ಒನ 2024 ಯುವ ಜನರಿಗೆ ಜಾಗತಿಕ ಉದ್ಯೋಗ ಪ್ರವೃತ್ತಿಗಳ ಪ್ರಕಾರ ಜಾಗತಿಕ ಯುವ ನಿರುದ್ಯೋಗ ದರವು 2023 13% ಇಳಿದಿದೆ. ಇದು 15 ಕನಿಷ್ಠ ಮತ್ತು ಸಾಂಕ್ರಾಮಿಕ ಪೂರ್ವದ ಮಟ್ಟವಾದ 13.8% ಕಡಿಮೆಯಾಗಿದೆ. ಆದಾಗ್ಯೂ ಚೇತರಿಕೆ ಅಸಮಾಧಾನವಾಗಿದೆ. ಅರಬ್ ರಾಜ್ಯಗಳು ಪೂರ್ವ ಏಷ್ಯಾ ಮತ್ತು ಆಗ್ನೇಷ್ಯಾ ಏಷ್ಯಾದಲ್ಲಿ 2019 2023 ದರಗಳು ಹೆಚ್ಚಿವೆ. ಜಾಗತಿಕವಾಗಿ 5 ಮತ್ತು ಯುವತಿಯರಲ್ಲಿ 1/4 ಹೆಚ್ಚು ನೀಟ್ ಅಂದರೆ ಉದ್ಯೋಗ ಶಿಕ್ಷಣ ಮತ್ತು ತರಬೇತಿ ಅಲ್ಲ, ಯುವತಿಯರ ನೀಟ್ ದರ ಯುವಕರಿಗಿಂತ 2 ಹೆಚ್ಚಿರುತ್ತದೆ. ಕೆಲಸ ಮಾಡುವವರಿಗೆ ಸಹ ಯೋಗ್ಯವಾದ ಉದ್ಯೋಗಗಳು ವಿರಳವಾಗಿವೆ. 1/2 ಹೆಚ್ಚು ಯುವ ಕಾರ್ಮಿಕರು ಅನೌಪಚಾರಿಕ ಉದ್ಯೋಗದಲ್ಲಿದ್ದಾರೆ ಮತ್ತು ಕಡಿಮೆ ಆದಾಯದ ದೇಶಗಳಲ್ಲಿ 4/3 ಸ್ವಉದ್ಯೋಗ ಅಥವಾ ತಾತ್ಕಾಲಿಕ ಉದ್ಯೋಗಗಳನ್ನು ಮಾತ್ರ ಹೊಂದಿದ್ದಾರೆ. ಹಸಿರು ಮತ್ತು ನೀಲಿ ವಲಯಗಳಲ್ಲಿನ ಹೂಡಿಕೆಯು 2030 ವೇಳೆಗೆ 8.4 ಯುವ ಉದ್ಯೋಗಗಳನ್ನು ಸೃಷ್ಟಿಸಬಹುದು. ಆದರೆ ಇವುಗಳು ಸಮಾನ ವೇತನ, ಸಾಮೂಹಿಕ ಚೌಕಾಸಿ ಮತ್ತು ಕಿರುಕುಳದಿಂದ ರಕ್ಷಣೆಯಂತಹ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಯೋಗ್ಯವಾದ ಕೆಲಸದ ಪರಿಸ್ಥಿತಿಯೊಂದಿಗೆ ಬರಬೇಕಿದೆ. ಹಾಗಾಗಿ ಯುವಕರಿಗೆ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಅಗತ್ಯವಿರುವ ಕೌಶಲ್ಯಗಳನ್ನು ನೀಡುವುದು ಇದರ ಉದ್ದೇಶವಾಗಿದೆ. ತರಬೇತಿ ಕಾರ್ಯಕ್ರಮಗಳು, ಕೌಶಲ್ಯ ಶಿಬಿರಗಳು ಮತ್ತು ಜಾಗೃತಿ ಅಭಿಯಾನಗಳ ಮೂಲಕ ಇದನ್ನು ಆಚರಿಸಲಾಗುತ್ತದೆ. ಇದರ ಮಹತ್ವ ನಿರ್ಣಯ ನಿರಂತರವಾಗಿ ಬದಲಾಗುತ್ತಿರುವ ಡಿಜಿಟಲ್ ಜಗತ್ತಿನಲ್ಲಿ ಯುವಕರನ್ನು ಸಬಲೀಕರಣಗೊಳಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. ನಮಸ್ಕಾರ.

ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ.

ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದಿಲೀಪ್, ರೇಖಾ, ಅಭಿನಂದನ್, ಕೃಷ್ಣಮೂರ್ತಿ, ಹಸೀನಾ ಬೇಗಂ, ಡಾಕ್ಟರ್ ಮೋಹನ್ ಕುಮಾರ್ ತಂಬಾದ್, ಜ್ಯೋತಿ, ಸುಷ್ಮಾ, ಸವಿತಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸಾ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಆರೋಗ್ಯವನ್ನ ಕಾಪಾಡಲು ನಿಸರ್ಗವನ್ನು ಅನುಸರಿಸಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ

ಸ್ಫೂರ್ತಿ ಸರಗೂರು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ನಿಸರ್ಗವನ್ನ ಅನುಸರಿಸಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆರೋಗ್ಯ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ, ಸಾಮಾಜಿಕ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಸುಸ್ಥಿತಿಯಾಗಿದೆ. ಆರೋಗ್ಯ ನಮ್ಮ ಎಲ್ಲ ಸಾಮಾಜಿಕ ಗುಣಧರ್ಮಗಳಿಗೆ ಮತ್ತು ಜೀವನದ ಸುಖ ಸಂತೋಷಕ್ಕೆ ಬುನಾದಿಯಾಗಿದೆ. ಆರೋಗ್ಯ ಕೇವಲ ನಿರುದ್ಯೋಗಿಯಾಗದಲ್ಲದೆ ಇಲ್ಲವೇ ದೇಹದ ದೌರ್ಬಲ್ಯವನ್ನು ಹೊಂದುವುದಾಗಲಿ ಅಲ್ಲ. ಆರೋಗ್ಯ ಇದ್ದಾಗ ಗೊತ್ತಾಗದ ಮತ್ತು ಇಲ್ಲದಾಗ ತನ್ನ ಮಹತ್ವವನ್ನು ತೋರಿಸುವ ಸ್ಥಿತಿ. ರೋಗ ನಮ್ಮ ಅರಿವಿಗೆ ಬರದಂತೆ ಆರೋಗ್ಯ ಬಾರದು. ರೋಗ ವೇಗಗತಿಯಿಂದ ಬಂದು ದೈಹಿಕ ಅನಾರೋಗ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. ಅದನ್ನ ಕೆಲವೊಂದು ಜನಪದ ಗಾದೆಗಳಲ್ಲೂ ಹೇಳುತ್ತಾರೆ. ರೋಗ ಸಾರೋಟಿನಲ್ಲಿ ಬಂದು ಸೂಚಿಯ ಮುನಿ ಮೂಲಕ ಹಾದು ಹೋಯಿತು. ರೋಗ ಪಂದ್ಯದ ಕುದುರೆಯಂತೆ ಬಂದು ನಂತರ ನಡೆಯುತ್ತಾ ಹೋಗುತ್ತದೆ. ಆರೋಗ್ಯ ನಮ್ಮ ದೇಹ ರಚನೆ ಮತ್ತು ಕಾರ್ಯದಾಚೆಗಿನ ವರೆಗಿನ ವಿಷಯಗಳನ್ನ ಒಳಗೊಂಡಿದೆ. ಇದರಲ್ಲಿ ನಮ್ಮ ಭಾವನೆಗಳು, ಮೌಲ್ಯಗಳು, ತರ್ಕ ಮತ್ತು ವ್ಯಕ್ತಿಗಳ ನಡುವಣ ಸಂಬಂಧ ಸೇರಿದೆ. ನಮ್ಮ ಆರೋಗ್ಯ ತೃಪ್ತಿಕರ ಜೀವನವನ್ನ ಬಾಳುವುದಕ್ಕೆ ಸಹಾಯಕವಾಗಿರಬೇಕು. ಆರೋಗ್ಯವಿಲ್ಲದ ಜೀವನ ಸುಖ ಸಂತೋಷವನ್ನ ಅನುಭವಿಸಲಿಕ್ಕೆ ಬಾರದು. ಸಂಪೂರ್ಣ ಆರೋಗ್ಯ ದೈಹಿಕ, ಮಾನಸಿಕ, ಸಾಮಾಜಿಕ ವಿಷಯಗಳಲ್ಲದೆ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನ ಒಳಗೊಂಡಿದ್ದು ಅವೆಲ್ಲವುಗಳು ಆರೋಗ್ಯದಿಂದಿರುವ ವ್ಯಕ್ತಿಯಲ್ಲಿ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಆರೋಗ್ಯವನ್ನು ಲೆಕ್ಕ ಹಾಕುವ ಅನೇಕ ಮಾನದಂಡಗಳಿಂದ ಅಳೆಯಲಾಗುತ್ತದೆ. ಉದಾಹರಣೆಗೆ ದೈಹಿಕ ಉಷ್ಣತೆ, ರಕ್ತದ ಒತ್ತಡ, ರಕ್ತದಲ್ಲಿನ ಗ್ಲೂಕೋಸ್, ಟ್ರೈಗ್ಲಿಸರೈಡ್ಗಳ ಮಟ್ಟ, ಎದೆಯ ಎಕ್ಸ್ರೇ ಕಿರಣ, ವಿದ್ಯುತ್ ಹೃದಯ ಚಿತ್ರಣ, ಕಣ್ಜಾಲವನ್ನು ಒಳಗೊಂಡ ದೈಹಿಕ ಪರೀಕ್ಷೆ. ಆದರೆ ಆರೋಗ್ಯ ಜೈವಿಕ ವಿಭಿನ್ನವಾಗಿದೆ. ಕೆಲವರಿಗೆ ಸಹಜವಾಗಿರುವುದು ಮತ್ತೊಬ್ಬರಿಗೆ ಅಸಹಜ, ಹಾಗಾಗಿ ಇದು ತುಲನಾತ್ಮಕವಾಗಿದೆ. ಆರೋಗ್ಯವೆಂದರೆ ನಾವು ಅದನ್ನು ತಕ್ಕಡಿಯಲ್ಲಿ ತೂಗದಲ್ಲ, ನಾವು ಆಯ್ದುಕೊಂಡ ಜೀವನ ಅಪೇಕ್ಷಿಸುವುದನ್ನ ನಾವು ಕೈಗೊಳ್ಳಬಲ್ಲವಾದರೆ ಅದು ಆರೋಗ್ಯವಾಗಿದೆ. ಪರಿಚಿತರನ್ನ ಭೇಟಿಯಾದಾಗ ಚೆನ್ನಾಗಿದ್ದೀರ ಎಂದು ಸಹಜವಾಗಿ ಕೇಳುತ್ತೇವೆ. ನಾವು ಚೆನ್ನಾಗಿದ್ದೇವೆ ಎಂಬುದನ್ನ ಕೇವಲ ವೈದ್ಯಕೀಯ ದೃಷ್ಟಿಯಿಂದ ಅಲ್ಲವೇ ರೋಗದ ದೃಷ್ಟಿಯಿಂದ ನೋಡಲು ಬಾರದು. ಚೆನ್ನಾಗಿರುವುದೆಂದರೆ ನಿರಂತರ ಉತ್ತೇಜಕ, ಸೃಜನಾತ್ಮಕ, ತೃಪ್ತಿಕರ ಜೀವನವನ್ನ ಬಾಳುವುದಾಗಿದೆ. ಆಗ ಮಾತ್ರ ಮನುಷ್ಯ ತನ್ನ ಸಂಪೂರ್ಣ ಸಾಮರ್ಥ್ಯವನ್ನ ಸಾಧಿಸಬಲ್ಲ. ನಮ್ಮ ಆರೋಗ್ಯ ರಕ್ಷಣಾ ಕಾರ್ಯದಲ್ಲಿ ಸೋಲು ಕಾಣಬಾರದು. ಜನಪದವು ನಮ್ಮ ಆರೋಗ್ಯ ಸುಸ್ಥಿತಿಯ ಮೇಲೆ ನಿಸರ್ಗ ಬೀರುವ ಪರಿಣಾಮ ಅರಿತಿದ್ದು ಜೀವನವನ್ನು ನಿಸರ್ಗವನ್ನು ಅನುಸರಿಸಿ ನಡೆಯುವಂತೆ ರೂಪಿಸಿಕೊಂಡಿದೆ. ರೋಗ ಬಾರದಂತೆ ಮಾಡಲು ಜನಪದ ಕೆಲವೊಂದು ನಿಯಮಗಳನ್ನು ರೂಪಿಸಿದೆ. ಆಹಾರ ಪದ್ಧತಿ, ವಾಯು ಸಂಚಾರಗಳ ಬಗ್ಗೆ ಆದಷ್ಟು ಸ್ಪಷ್ಟ ವಿಚಾರಗಳನ್ನು ಹೊಂದಿ ಉತ್ತಮ ವೈದ್ಯನ ಲಕ್ಷಣಗಳನ್ನು ತೋರಿಸಿದೆ. ಪ್ರಾಚೀನ ಕಾಲದಿಂದಲೂ ಮನುಷ್ಯ ತನ್ನ ದೈಹಿಕ ಸ್ಥಿತಿಯನ್ನ ಸರಿಯಾಗಿಟ್ಟುಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಿದ್ದಾರೆ. ಸಾಮಾನ್ಯರು ದೇಹದ ಆರೋಗ್ಯದ ಕಡೆ ಸದಾ ಗಮನವಿರಿಸಿದರು ಎಂಬುದು ಅವುಗಳ ಅಧೀನ ಸ್ಪಷ್ಟವಾಗಿದ್ದದ. ಆರೋಗ್ಯವನ್ನ ಭಾಗ್ಯವೆಂದು ಎಲ್ಲ ಜನಪದಗಳು ಗುರುತಿಸಿದ್ದು ಅದನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆರೋಗ್ಯವೇ ಸಕಲ ಎಲ್ಲ, ಆದರೆ ಅದಿಲ್ಲವಾದರೆ ಏನು ಇಲ್ಲದ ಹಾಗೆ ಎಂಬುದನ್ನು ಜನಪದರು ಮನಗಂಡಿರುವುದು ಅನೇಕ ತರನಾದ ಗಾದೆಗಳು ಪುಷ್ಟೀಕರಿಸಿವೆ. ಐಶ್ವರ್ಯಕ್ಕಿಂತಲೂ ಆರೋಗ್ಯ ಉತ್ತಮ. ರೋಗ ಬರುವವರೆಗೂ ಆರೋಗ್ಯದ ಬೆಲೆ ಗೊತ್ತಾಗುವುದಿಲ್ಲ. ರೋಗದ ಕಹಿಯಿಂದ ಆರೋಗ್ಯದ ಸಿಹಿಯನ್ನ ಮನುಷ್ಯ ಅರಿಯುತ್ತಾನೆ. ಆರೋಗ್ಯದಿಂದಿರುವ ಪ್ರತಿಯೊಬ್ಬನು ದೊರೆಯಿದ್ದಂತೆ. ಆರೋಗ್ಯವೊಂದೇ ಸಾವಿರ ಆಶೀರ್ವಾದಕ್ಕೆ ಸಮ. ಆರೋಗ್ಯವಂತ ಮನುಷ್ಯನಿಗೆ ಎಲ್ಲವೂ ಆರೋಗ್ಯಕರ. ರೋಗವಿಲ್ಲದಿದ್ದಾಗ ಪ್ರತಿಯೊಬ್ಬರು ಆರೋಗ್ಯವಂತರು. ಆರೋಗ್ಯ ಐಶ್ವರ್ಯಕ್ಕಿಂತ ಮೇಲು. ಆರೋಗ್ಯ ಬಡವನ ಶ್ರೀಮಂತಿಕೆ, ಶ್ರೀಮಂತನ ಪರಮ ಸುಖ. ಹಾಗಾಗಿ ನಾವು ಆರೋಗ್ಯವನ್ನ ಹಿಡಿಯಲೇಬೇಕು, ವಿನಃ ಅನಾರೋಗ್ಯವನ್ನಲ್ಲ. ದಶಕಗಳ ಹಿಂದೆ ನಮ್ಮ ದೇಶದಲ್ಲಿ ಸೋಂಕು, ಜಾಡ್ಯಗಳು, ಪರಾವಲಂಬಿ ಜೀವಗಳು ವಿಫಲವಾಗಿ ಗೋಚರಿಸುತ್ತಿದ್ದವು. ಜೀವಾಣು ಸೋಂಕುಗಳ ರೋಗಗಳ ವಿರುದ್ಧ ಲಸಿಕೆ, ವ್ಯಾಪಕ ಬಳಕೆ, ಹಸುಳೆಗಳಿಗೆ ಸ್ತನ್ಯಪಾನ, ಪುಷ್ಟಿಕರ ಆಹಾರ ಸೇವನೆ ಮರಣ ಪ್ರಮಾಣವನ್ನು ತಗ್ಗಿಸಿ ಆಯುಷ್ಯ ಹೆಚ್ಚಿಸುವಂತೆ ಮಾಡಿವೆ. ಆದರೂ ನಮ್ಮಲ್ಲಿನ ಅನೈರ್ಮಲ್ಯ ಪರಿಸರ ಅನೇಕ ಸೋಂಕು ರೋಗಗಳನ್ನು ಕಾಯ್ದಿರಿಸಿವೆ. ಅದರೊಟ್ಟಿಗೆ ನಗರವಾಸಿ ಒತ್ತಡದಿಂದ ಕಾರ್ಯ, ಶ್ರೀಮಂತಿಕೆ, ಜೀವನ ಮಟ್ಟದ ಏರಿಕೆ ಉಂಟಾಗಿದೆ. ಒತ್ತಡ ಬದುಕು, ಫಾಸ್ಟ್ ಫುಡ್, ವೇಗಗತಿ

0: ಜೀವನ, ರಾತ್ರಿಯವರೆಗೆ ಮನರಂಜನೆ, ಮದ್ಯಪಾನ, ಧೂಮಪಾನ, ಸಂಸ್ಕರಿಸಿದ ಆಹಾರ ಸೇವನೆ, ವ್ಯಾಯಾಮ ಇಲ್ಲದಿರುವಿಕೆ, ಕುಳಿತು ಕೆಲಸ, ಈ ಬಗ್ಗೆ ಜೀವನ ಶೈಲಿಯ ಅಳವಡಿಕೆ ದೇಹದ ಮೇಲೆ ದುಷ್ಪರಿಣಾಮ ಪ್ರಭಾವ ಬೀರಿದೆ. ಅನುವಳಿಕ ರೋಗಗಳು, ಹೃದಯ ರೋಗಗಳು, ರಕ್ತದ ಒತ್ತಡ, ಡಯಾಬಿಟಿಸ್, ಕ್ಯಾನ್ಸರ್ ರೋಗಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ. ಒತ್ತಡದ ಫಲವಾಗಿ ಮನಸ್ಥಿತಿ ಏರುಪೇರಾಗಿದೆ. ಆದ್ದರಿಂದ ಇಂದು ಜೀವನ ಶೈಲಿಯ ಬದಲಾವಣೆ ಬಗ್ಗೆ ಪದೇ ಪದೇ ಕೇಳುತ್ತಿದ್ದೇವೆ. ಜೀವನ ಶೈಲಿ ಎಂದರೆ ನಿಸರ್ಗವನ್ನು ಅನುಸರಿಸಿ ನಡೆಯುವುದು. ನಿಸರ್ಗ ಮಾತನಾಡದಿದ್ದರೂ ಅದು ಸುಳ್ಳು ಹೇಳದು. ಅಂತ್ಯದಲ್ಲಿ ನಮ್ಮನ್ನು ಗುಣಪಡಿಸುವುದು ಎಂದೆಂದಿಗೂ ನಿಸರ್ಗ. ಔಷಧಿ, ವೈದ್ಯ ಹಾಗೂ ರೋಗಿ ನಿಸರ್ಗಕ್ಕೆ ಸಹಾಯಕವಾಗಿ ಕಾರ್ಯನಿರ್ವಹಿಸಿ ದೇಹ ರೋಗದ ವಿರುದ್ಧ ಪ್ರತಿರೋಧವನ್ನು ಒಡ್ಡಿ ತಂತಾನೆ ಗುಣಮುಖವಾಗಲು ಉತ್ತಮ ಸನ್ನಿವೇಶ ನಿರ್ಮಿಸಬೇಕು. ಅದಕ್ಕಾಗಿಯೇ ವೈದ್ಯ ಕಲೆ ಎಂದರೆ ನಿಸರ್ಗ ರೋಗಿಯನ್ನು ಗುಣಪಡಿಸುತ್ತಿರುವಾಗ ಆತನು ಉಲ್ಲಾಸದಿಂದಿರುವುದು. ವೈದ್ಯ ನಿಸರ್ಗದ ಸಹಾಯಕನೇ ಹೊರತು ಯಜಮಾನನಲ್ಲ. ಅದಕ್ಕಾಗಿ ಆತ ನೀಡುವ ಅನುಪಾತ ಕ್ರಮ ನಿಸರ್ಗ ನಿಯಮವನ್ನು ಅನುಸರಿಸಬೇಕು. ನೈಸರ್ಗಿಕ ಬಲವೇ ರೋಗವನ್ನು ಗುಣಪಡಿಸುವುದು ಎಂದು ವೈದ್ಯಶಾಸ್ತ್ರ ಪಿತಾಮಹ ಇಪ್ರೋಟಿಕಲ್ಸ್ ನಂಬಿದ್ದ. ಹಾಗಾಗಿ ವೈದ್ಯ ವೃತ್ತಿಯಡಿ ನಿಸರ್ಗ ಗುಣಪಡಿಸುವುದು. ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ನಿಸರ್ಗವನ್ನ ಅನುಸರಿಸಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಆರೋಗ್ಯವನ್ನ ಕಾಪಾಡಲು ನಿಸರ್ಗವನ್ನು ಅನುಸರಿಸಿ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
3: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾಗ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೇ ಅಧ್ಯಾಯವಾಗಿರುವಂತಹ ಅಕ್ಷರ ಪರಬ್ರಹ್ಮ ಯೋಗದ ಮೊದಲನೆಯ ಮತ್ತು ಎರಡನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕಗಳು ಇಂತಿವೆ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಂ ಉಚ್ಯತೆ.

ಇಂದಿನಿಂದ ನಾವು 8ನೆಯ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಆ ಅಧ್ಯಾಯದ ಹೆಸರೇ ಅಕ್ಷರ ಪರಬ್ರಹ್ಮ ಯೋಗ ಅಥವಾ ಅಕ್ಷರ ಬ್ರಹ್ಮ ಯೋಗ ಅಂತ ಹೇಳಿ ಕರೀತಾರೆ. ನಾವು ಸಾಮಾನ್ಯವಾಗಿ ಅಕ್ಷರ ಅಂತಂದ್ರೆ ಬರೆಯುವಂತಹ ವರ್ಣಮಾಲೆಗೆ ನಾವು

ಹೋಲಿಸ್ಕೊಳ್ತೇವೆ. ಆದರೆ ನಿಜವಾಗಿಯೂ ಅಕ್ಷರ ಅಂತಂದರೆ ಕ್ಷರದ ವಿರುದ್ಧ ಪದ ಅಕ್ಷರ. ಅಂದರೆ ಕ್ಷರ ಅಂದರೆ ಯಾವುದು ನಾಶವಾಗುತ್ತದೋ ಅದು ಕ್ಷರ, ಯಾವುದು ನಾಶವಾಗುವುದೇ ಇಲ್ಲವೋ ಅದು ಅಕ್ಷರ ಅಂತ ಹೇಳಿ. ಹಾಗಾಗಿ ಈ ಒಂದು ಪ್ರಪಂಚದಲ್ಲಿ ಯಾವುದು ನಾಶವೇ ಆಗುವುದಿಲ್ಲವೋ ಅಂಥದರ ಒಂದು ದಿವ್ಯ ಜ್ಞಾನವನ್ನು, ಅಕ್ಷರ ಪರಬ್ರಹ್ಮ ಯೋಗವನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ತೀವಿ ಅನ್ನುವಂಥದ್ದು ಈ ಒಂದು ಅಧ್ಯಾಯದ ಒಂದು ಸೂತ್ರ. ಸಮ್ಯಜ್ಞಾನ ಅಥವಾ ಈ ಪರಮಾತ್ಮನ ಪರ ಮತ್ತು ಅಪರ ಪ್ರಕೃತಿಗಳನ್ನು ಸರಿಯಾಗಿ ತಿಳಿದುಕೊಂಡು ಹೊರಗಿನ ಪ್ರಪಂಚದಲ್ಲಿ ಬದುಕುವವನೇ ಜ್ಞಾನಿ. ಅವನಿಗೆ ಈ ಜ್ಞಾನಿಯು ಪರಮಾತ್ಮನನ್ನು ತಿಳಿದುಕೊಳ್ಳುವಂಥದ್ದು ಮಾತ್ರವಲ್ಲ, ಅವನು ಪ್ರಪಂಚದ ಬಗ್ಗೆಯೂ ತಿಳಿದುಕೊಳ್ತಾನೆ, ಪ್ರಪಂಚದಲ್ಲಿ ಜೀವಿಸುವ ವಿಧಾನದ ಬಗ್ಗೆಯೂ ಕೂಡ ತಿಳಿದಿರ್ತಾನೆ. ಅವನು ಎಲ್ಲೇ ಇರಲಿ, ಯಾವ ಸಂದರ್ಭದಲ್ಲೇ ಇರಲಿ, ಜೀವನದ ಎಲ್ಲ ಏರುಪೇರುಗಳನ್ನು ಯಶಸ್ವಿಯಾಗಿ ಎದುರಿಸಿ ದೇವ ಮಾನವನಾಗಿ ಬಾಳ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಪರಮಾತ್ಮನನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಂಡವನು ಎಲ್ಲವನ್ನು ತಿಳಿದುಕೊಂಡಂತೆ ಅಂಥೇಳಿ ಹೇಳಲಾಗ್ತಿತ್ತು. ಆದರೆ ಅದು ಹೇಗೆ ಅಂತ ಹೇಳಿ ವಿವರಿಸಿರಲಿಲ್ಲ. ಹಿಂದಿನ ಅಧ್ಯಾಯ ಮುಕ್ತಾಯ ಆಗಿದ್ದೇ ಜ್ಞಾನಿಯನ್ನು ಸ್ತುತಿಸುವ ಮೂಲಕ. ಪರಮಾತ್ಮನನ್ನು ತಿಳಿಯೋದು ಅಂತಂದರೆ ಪ್ರಪಂಚವನ್ನೇ ತಿಳಿದ ಹಾಗೆ, ಇಂದ್ರಿಯ ಸಮೂಹಗಳನ್ನೂ ತಿಳಿದುಕೊಂಡ ಹಾಗೆ ಮತ್ತು ಮನಸ್ಸು ಬುದ್ಧಿಗಳನ್ನೂ ಕೂಡ ತಿಳಿದುಕೊಂಡ ಹಾಗೆ ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದೆಲ್ಲ ಮಂದಟ್ಟಾಗಬೇಕು ಅಂತಂದರೆ ಈ ಅಕ್ಷರ ಪರಬ್ರಹ್ಮ ಯೋಗದಲ್ಲಿ ಅರ್ಜುನನಿಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳು ಹುಟ್ಟಾಕಿದೆ. ಆ ಪ್ರಶ್ನೆಯ ಮೂಲಕವೇ ಈ ಎಂಟನೆಯ ಅಧ್ಯಾಯ ಆರಂಭ ಆಗ್ತಾ ಇದೆ. ಅರ್ಜುನ ಉವಾಚ, ಅರ್ಜುನ ಕೇಳ್ತಾ ಇದ್ದಾನೆ ಶ್ರೀಕೃಷ್ಣನನ್ನ, ಹೇ ಪುರುಷೋತ್ತಮ, ಈ ಪರಬ್ರಹ್ಮದ ಸ್ವರೂಪ ಎಂತಹುದು, ಅಧ್ಯಾತ್ಮ ಎಂದರೇನು, ಕರ್ಮ ಅಂತಂದ್ರೆ ಏನು, ಅಧಿಭೂತ ಯಾವುದು, ಅಧಿದೈವ ಯಾವುದು, ಮಧುಸೂದನ ಈ ದೇಹದಲ್ಲಿ ಅಧಿಯಜ್ಞ ಎಂದರೇನು, ಅದು ಹೇಗಿದೆ, ಮರಣ ಸಮಯದಲ್ಲಿ ಯೋಗಿಗಳು ನಿನ್ನನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂಬೆಲ್ಲ ಪ್ರಶ್ನೆಗಳನ್ನು, ಪ್ರಶ್ನೆಗಳ ಮಾಲೆಯನ್ನೇ, ಪ್ರಶ್ನೆಗಳ ಸುರಿಮಳೆಯನ್ನೇ ಇದೀಗ ಅರ್ಜುನ ಕೃಷ್ಣನ ಮೇಲೆ ಎರಿತಾ ಇದ್ದಾನೆ ಅಥವಾ ಸುರಿತಾ ಇದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ಈಶ್ವರನ ತತ್ವವನ್ನು ವಿವರಿಸ್ತಾನೆ ಶ್ರೀಕೃಷ್ಣ. ಅರ್ಜುನ ಶ್ರೀಕೃಷ್ಣನಿಗೆ ಹಲವು ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾನೆ. ಅವೆಲ್ಲ ಪ್ರಶ್ನೆಗಳು ನಮ್ಮ ಪರವಾಗಿಯೇ ಅರ್ಜುನ ಕೃಷ್ಣನಿಗೆ ಕೇಳಿರುವ ಹಾಗಿದೆ. ಯಾಕಂದರೆ ಅರ್ಜುನ ಒಂದು ದೃಷ್ಟಿಯಿಂದ ನೋಡಬೇಕು ಅಂತಂದರೆ ಅವನು ಮಾನವ ಕೋಟಿಯ ಪ್ರತಿನಿಧಿ. ಅವನು ಹಾಕುವ ಪ್ರಶ್ನೆಗಳಿಂದ ಅದಕ್ಕೆ ಸಂಬಂಧಪಟ್ಟ ವಿಷಯಗಳು ನಮಗೆ ಹೆಚ್ಚು ಅರ್ಥವಾಗ್ತಾ ಹೋಗುತ್ತೆ. ಗುರುಗಳು ಪ್ರಶ್ನೆ ಕೇಳದೇ ಇದ್ದರೆ ಸಾಮಾನ್ಯವಾಗಿ ಹೇಳ್ತಾನೆ, ಆದರೆ ನಮಗೆ ಯಾವುದು ಬೇಕೋ ಅದನ್ನು ಹೇಳಬೇಕಾದ್ರೆ ನಾವು ಆ ಪ್ರಶ್ನೆಯನ್ನು ಕೇಳಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಸಮಸ್ಯೆಗಳು ಅವನಿಗೆ ಅರ್ಥವಾಗಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾನೆ. ಇಲ್ಲಿ ಬರುವ ತತ್ವಬೋಧನೆ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪದ್ದು. ಯಾವುದೋ ಒಂದು ಸಿದ್ಧಾಂತವನ್ನು ಮೆಟ್ಟಿಲು ಮೆಟ್ಟಿಲಾಗಿ ವಿವರಿಸಿಕೊಂಡು ಹೋಗುವಂಥ ಪ್ರಾಧ್ಯಾಪಕನಂತೆ ಶ್ರೀಕೃಷ್ಣ ಇಲ್ಲಿ ವಿವರಿಸೋದಿಲ್ಲ. ಬದಲಿಗೆ ತನಗೆ ಗೊತ್ತಿರೋದನ್ನೆಲ್ಲ ಹೇಳೋಕ್ಕೂ ಹೋಗಲ್ಲ. ಬದಲಿಗೆ ಅರ್ಜುನನಿಗೆ ಏನು ಬೇಕು, ಅರ್ಜುನನಿಗೆ ಎಷ್ಟು ಬೇಕು, ಅದನ್ನು ಹೇಗೆ ಹೇಳಿದರೆ ಅರ್ಜುನನ ಮನಸ್ಸಿಗೆ ನಾಟುತ್ತದೆ ಎಂಬುದನ್ನು ತಿಳಿದುಕೊಂಡು ಅದೇ ಭಾಷೆಯಲ್ಲಿ ಹೇಳ್ತಾನೆ ಕೃಷ್ಣ. ಮೊದಲನೆಯದಾಗಿ ಆ ಪರಬ್ರಹ್ಮನ ಸ್ವರೂಪ ಎಂತಹುದ್ದು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಈ ಬ್ರಹ್ಮವಾದರೂ ಅನಂತ ಅಖಂಡ ಸಚ್ಚಿದಾನಂದ ಸ್ವರೂಪ. ಈ ಪ್ರಪಂಚ ಮತ್ತು ಜೀವರಾಶಿಗಳೆಲ್ಲ ಅದರಲ್ಲಿ ಹಾಸುಹೊಕ್ಕಾಗಿದೆ. ಇದರ ವಿಷಯವನ್ನು ಇನ್ನೂ ಹೆಚ್ಚು ಕೇಳಬಯಸುವವನು ಈ ಅರ್ಜುನ. ಅಧ್ಯಾತ್ಮ ಎಂದರೆ ಈ ಜೀವಿಯ ಸ್ವರೂಪ ಎಂಥದ್ದು, ಅವನು ಇಲ್ಲಿ ಹೆಂಗಿದ್ದಾನೆ, ಈ ದೇಶ ಕಾಲ ನಿಮಿತ್ತದ ಪ್ರಪಂಚದಲ್ಲಿ ಹಲವು ದೇಹಗಳನ್ನು ಧರಿಸಿರುವ ಜೀವಿ ಯಾವ ರೀತಿಯಲ್ಲಿದ್ದಾನೆ. ಕರ್ಮ ಅದು ನಮ್ಮನ್ನು ಕಟ್ಟಿಹಾಕುವುದು, ಬಿಡಿಸುವುದು, ಈ ಸ್ವಭಾವಗಳೆಲ್ಲ ಇದೆಯಲ್ಲ, ಇದನ್ನು ಸಾಂಗವಾಗಿ ಅರಿಯ ಬಯಸ್ತಾ ಇದ್ದಾನೆ. ಅಧಿಭೂತ, ಈ ಪಂಚಭೂತಗಳಿಂದ ಆದ ಪ್ರಪಂಚ, ಇದರ ಸ್ವರೂಪ ಎಂಥದ್ದು. ಅಧಿದೈವ ಅಂದರೆ ಹಲವಾರು ದೇಹಗಳಲ್ಲೂ ಜೀವಧಾರಿ ಯಾವ ರೀತಿ ಇದ್ದಾನೆ, ಇವನ್ನೆಲ್ಲ ಅರಿಯಲು ಇಚ್ಛಿಸುವವನು. ಇಲ್ಲಿ ಅಧಿಯಜ್ಞನಂತೆ ಇರುವವನು ಯಾರು, ಪ್ರತಿ ಜೀವರಾಶಿಗಳ ಅಂತರಾಳದಲ್ಲಿಯೂ ನಾವು ಮಾಡುವ ಪ್ರತಿಯೊಂದು ಯಜ್ಞ

ಅನ್ನು ಸ್ವೀಕರಿಸುತ್ತಿರುವವನೇ ಆ ಪರಮೇಶ್ವರ. ಅವನು ಈ ಪ್ರಪಂಚದಲ್ಲಿ ಹೇಗಿದ್ದಾನೆ? ಅಂತ್ಯಕಾಲದಲ್ಲಿ ಮರಣ ಸಮಯದಲ್ಲಿ ಪರಮೇಶ್ವರನನ್ನ ಚಿಂತೆ ಮಾಡುತ್ತಿರುವವರು ಭಗವಂತನನ್ನ ಹೇಗೆ ತಿಳಿದುಕೊಳ್ಳುತ್ತಾರೆ? ಈ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾಕ್ತಾ ಇದ್ದಾನೆ ಅರ್ಜುನ. ಶ್ರೀಕೃಷ್ಣ ಆದ್ರೋ ಅವುಗಳಲ್ಲಿ ಒಂದೊಂದಾಗಿಯೇ ಬಿಡಿಸಲು ಯತ್ನಿಸ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಇದರ ಪರಿಣಾಮವಾಗಿ ಅತ್ಯಂತ ಜಟಿಲವಾದ ಪ್ರಶ್ನೆಗಳಿಗೆ ಉತ್ತರ ದೊರಕಬಲ್ಲ ಒಂದು ಸುಂದರ ತತ್ವಶಾಸ್ತ್ರವೇ ತಯಾರಾಗತ್ತೆ. ಆ ಉತ್ತರದ ತತ್ವಶಾಸ್ತ್ರವೇ ಇದೀಗ ನಮ್ಮ ಮುಂದೆ ಮುಂದಿನ ದಿನಗಳಲ್ಲಿ ಅಕ್ಷರ ಬ್ರಹ್ಮ ಯೋಗ ಎಂಬ ಹೆಸರಿನೊಂದಿಗೆ 8ನೆಯ ಅಧ್ಯಾಯವಾಗಿ ಆರಂಭವಾಗುತ್ತೆ. ಯಾವುದೇ ಒಂದು ಆರಂಭಕ್ಕೂ ಮುನ್ನ ಒಂದು ಪ್ರಶ್ನೆ ಇರಬೇಕು. ಆ ಪ್ರಶ್ನೆ ಇದ್ದಾಗಲೇ ನಮಗೆ ಉತ್ತರದ ಮೇಲೆ ಒಂದು ಕುತೂಹಲ ಶುರುವಾಗುತ್ತೆ. ಅಂಥದ್ದೊಂದು ಕುತೂಹಲದ ಪ್ರಶ್ನೆಯನ್ನು ಇಲ್ಲಿ ನಮ್ಮೆಲ್ಲರ ಪ್ರತಿನಿಧಿಯಾಗಿ ಅರ್ಜುನ ಕೇಳ್ತಾ ಇದ್ದಾನೆ. ಅದೇ ಅಧಿಯಜ್ಞ, ಅಧ್ಯಾತ್ಮ, ಕರ್ಮ, ಅಧಿಭೂತ, ಅಧಿದೈವ, ಅವೆಲ್ಲ ಯಾವುದಪ್ಪ ಕೃಷ್ಣ? ನನಗಿದು ಏನೂ ಅರ್ಥ ಆಗ್ತಾ ಇಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀಯಾ ಅಂತ ಹೇಳಿ ಕೃಷ್ಣ ಕೇಳ್ತಾ ಇದ್ದಾನೆ. ಹಾಗಾಗಿ ಪ್ರಶ್ನೆ ಮೂಲಕ ಆರಂಭ ಆಗಿರುವಂಥ ಈ 8ನೆಯ ಅಧ್ಯಾಯವನ್ನು ಕೃಷ್ಣ ಅದು ಹೇಗೆ ಸರಳವಾಗಿ ಗಂಟುಗಳನ್ನೆಲ್ಲ ತೆಗೆಯುತ್ತಾ ಒಪ್ಪ ಓರಣವನ್ನು ಮಾಡಿ ನಮ್ಮ ಮುಂದೆ ಉತ್ತರವನ್ನು ನೀಡ್ತಾನೆ ಅನ್ನುವಂಥದ್ದನ್ನು ಮುಂದಿನ ಶ್ಲೋಕಗಳಲ್ಲಿ ಗಮನಿಸೋಣ. ಈ ಒಂದು ಪ್ರಶ್ನಾರ್ಥಕವಾದ ಅರ್ಜುನನ ಒಂದು ಶ್ಲೋಕಕ್ಕೆ, ಅರ್ಜುನನ ಮೊದಲನೆಯ ಮತ್ತು ಎರಡನೆಯ ಒಟ್ಟುಗಿನ ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗತ್ತೆ ಗಮನಿಸೋಣ ಬನ್ನಿ. ಆಳ ತಿಳಿಯದ ನಾವು ಮುಂದುವರೆಸುತ್ತ ಅಗೆತ, ಆಳ ತಿಳಿಯದ ನಾವು ಮುಂದುವರಿಸುತ್ತ ಅಗೆತ,

ನಾವು ಆಳ ತಿಳಿಯದೆ ಅಗೆತವನ್ನು ಮುಂದುವರಿಸ್ತಾ ಹೋದರೆ ಮೂಲ ಬೇರನ್ನೇ ಕಿತ್ತು ಹಾಕ್ಬಿಡ್ತೇವೆ, ಮರ್ತು ಹೋಗ್ಬಿಡ್ತೇವೆ. ನಾವು ಮರವನ್ನು ಏರಬೇಕಾಗಿರುವಂಥವರು ಬುಡವನ್ನು ಕಡಿಯಬಾರದು. ಅಂದರೆ ನಾವಿಲ್ಲಿ ಆಧ್ಯಾತ್ಮದ ಉತ್ತರಗಳನ್ನು ಬಯಸ್ತೀವಿ ಅಂತಂದರೆ ಭಗವಂತನನ್ನೇ ಹೇಗೆ ಯಾರು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬಾರ್ದು. ಅವನ ಅಸ್ತಿತ್ವ, ಅವನ ಅರಿವು, ಅವನ ಜ್ಞಾನಕ್ಕೆ ನಾವು ಮನ ತೆರೆದಿದ್ದೇ ಆದಲ್ಲಿ ಈ ಬದುಕಿನ ಸಾರ್ಥಕತೆಯನ್ನು, ಬದುಕಿನ ಸಾಕ್ಷಾತ್ಕಾರವನ್ನು, ಬದುಕಿನ ನಿಜವಾದ ತತ್ವವನ್ನು ಅರಿಯಬಹುದಾಗಿದೆ. ಹಸಿರಿರದೆ ನೆರಳೆಲ್ಲಿ, ಆ ಭಗವಂತನಿಲ್ಲದೆ ಈ ಜೀವವೆಲ್ಲಿ, ಆ ಪರಮಾತ್ಮನಿಲ್ಲದೆ ಈ ಜೀವಾತ್ಮವೆಲ್ಲಿ ಎಂಬುದರ ಸತ್ಯವನ್ನು ನಾವು ಅರಿತರೆ ಅದೇ ಈ ಬಾಳಿಗೆ ಸಮನ್ವಯದ ಸೂತ್ರ. ಅತ್ತ ಕಡೆ ಸದಾ ನಮ್ಮ ಚಿತ್ತ ಹರಿಯಲಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಪ್ರಿಯ ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ ಸರಗೂರು ತಾಲೂಕಿನ ಭೀಮಟಕೇರಿ ಹಾಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಕೃಷ್ಣಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಗಿರಿಜನರ ಬದುಕು ಭವಣೆ
1: ಆದಿವಾಸಿಗಳ ಸಂಸ್ಕೃತಿ
0: ಸಂಪ್ರದಾಯ
1: ಆಚಾರ ವಿಚಾರಗಳ ಪ್ರತಿಬಿಂಬ
0: ಅಂದಿನ ಕಾಲಕ್ಕೂ
1: ಇಂದಿನ ಕಾಲಕ್ಕೂ
0: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
1: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
0: ನಂದಕಾಡು ಮಂಗಜನ ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಹಾಡಿಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ. ಸರಗೂರು ತಾಲೂಕಿನ ಭೀಮಟಿಕೇರಿ ಆಡಿಯ ನಿವಾಸಿಗರಾದ ಶ್ರೀಯುತ ಕೃಷ್ಣಯ್ಯರ್ ಅವರು ಬನ್ನಿಯಾಗಿದ್ರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಭೀಮಟಿಕೇರಿ ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕ ತಿಳಿದು ಬರೋಣ. ಕೃಷ್ಣಯ್ಯರ್ ಅವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ತಮ್ಮದೊಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುಗರಿಗೆ ಮಾಡ್ಕೊಡೋದಾದ್ರೆ.
1: ಸರ್, ನಮ್ಮ ಭೀಮಟಿಕೇರಿ ಆಡಿ ನಮ್ಮವರು. ಕೃಷ್ಣಯ್ಯ ಅಂತ, ಭೀಮಟಿಕೇರಿ.
0: ಕೃಷ್ಣಯ್ಯವರ ತಾವುಗಳು ಈ ಒಂದು ಭೀಮಟಿಕೇರಿ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ?
1: ಸರ್, ನಮ್ಮ ತಾತನ ಕಾಲದಿಂದ ನಾವು ಅದೇ ಊರು ಸರ್. ತಾತನ ಕಾಲದಿಂದ ನಾವು ಅಂದ್ರೆ ನಮ್ದು ಹೆಸರಂದ್ರೆ ಒಂದು 40-30 ವರ್ಷದಿಂದ ಜೀವನ
0: ಮಾಡ್ತಿದ್ದೀವಿ.
1: ಮೊದ್ಲೆಲ್ಲ ನಾವು ಕಾಲಿ ನಿಲ್ಲ ಅಂದ್ರೆ ಸ್ವಲ್ಪ ತರಕಾರಿಗಳನ್ನ ಮೆಡಿಸಿನ್ಸಿಲ್ಲ, ಚೆನ್ನಾಗಿ ತಿಂತೀವಿ. ಇವಾಗ ಏನಾದ್ರೆ ಯಾವ ಸೊಪ್ಪು ತಿನ್ಬೇಕಾದ್ರೆ ಅದು ತರಕಾರಿ ಆದ್ರೆ ಔಷಧಿ
0: ಹೊಡೆದಿರುತ್ತೆ.
1: ಮೊದಲು ಖಾಲಿಗಳಿರ್ತಿಲ್ಲ, ಜ್ವರ ಅದು ಕೆಮ್ಮು, ಇವಾಗ ಏನಾದ್ರು ಒಂದು ಸಮಸ್ಯೆಗಳು ಬರ್ತಾ ಇರ್ತವೆ.
0: ಅಂದ್ರೆ ತಾವುಗಳು
1: ಆಗಿರ್ಬೋದು, ತುಳಿಯೋದ್ರಲ್ಲ ಆಗಿ ನೀರು ಕುಡಿಯೋ ನೀರಲ್ಲಿ ಇವಾಗ ಖಾಲಿಗಳು ಬರ್ತಾ ಇರ್ತವೆ. ಬೋರ್ವೆಲ್ ನೀರು, ಬಾವಿ ನೀರು ಸಿಕ್ಕಿರೋ ಬಾವಿ, ಯಾರು ಬೋರ್ವೆಲ್ ನೀರು, ಇವಾಗ ನಲ್ಲಿ ನೀರು, ನಿಮ್ಮಲ್ಲಿ ನಮ್ಮಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಸರ್, ಬೀದಿಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಹಾಗಾಗಿ ಕೆಲವು ಮನೆಗಳಿಂದ ಸ್ನಾನದ ಮನೆ ನೀರಾಗ್ಲಿ ಹೋಗಕ್ಕೆ ಇದಾಗಿಲ್ಲ ಸರ್. ಹಾಗೆ ಅದು ರೋಗನ ಇಲ್ಲ.
0: ತಾವು ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಒಂದು ಮಟಿಕೇರಿ ಅಡಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ಹೌದು. ಇವಾಗ ಏನಂದ್ರೆ ನಮ್ಮ ಕರ್ಬೂರು ಹಾಸ್ಪಿಟಲ್ ಹಾಕ್ಸ್ಕೊಟ್ಟಿಂದ ಪರವಾಗಿಲ್ಲ ನಮ್ಗೆ. ಮಾಡಿದ ಖಾಲಿ ಬೇಕಂದ್ರೆ
0: ತಾವುಗಳು ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ ಕೃಷ್ಣಯ್ಯ ಅವರೇ ತಮ್ಮ ಒಂದು ಭೀಮಟಿಕೇರಿ ಅಡಿಯಲ್ಲಿ?
1: ನಾವು ಬೆಟ್ಟದ ಕುರುಬರು.
0: ಬೆಟ್ಟದ ಕುರುಬರು. ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ವಾರ್ಡಲ್ಲಿ ಒಂದು 60-70 ಕುಟುಂಬ ಇದೆ.
0: 60-70 ಕುಟುಂಬಗಳು. ಅದೇ 60-70 ಕುಟುಂಬಗಳಲ್ಲಿ ಎಲ್ಲರೂ ಕೂಡ ಬೆಟ್ಟದ ಕುರುಬರೆ ವಾಸ ಮಾಡ್ಕೊಂಡು ಹೋಗ್ತಿದ್ರು ಅಥವಾ ಬೇರೆ ಜನಾಂಗದವರು ಯಾರಾದ್ರೂ ಇದ್ದಾರೆ? ಹೇಗೆ
1: ಇಲ್ಲ, ನಮ್ಮ ಮುಖ್ಯವಾಗಿ ಮೇಲ್ಗಡೆ ಬೋಯ ಜನಗಳಿದ್ದಾರೆ, ಕೆಳಗಡೆ ನಾವು, ಅವರೇ ಒಂದ್ ಕಡೆ ನಾವೇ ಒಂದ್ ಕಡೆ.
0: ಹಾಗೆ ತಮ್ಮ ಒಂದು ಅಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ರ? ಎಷ್ಟನೇ ತರಗತಿವರೆಗೆ ಶಾಲೆ ಇದೆ ನಿಮ್ಮ ಅಡಿಯಲ್ಲಿ?
1: ನಮ್ಮ ಅಡಿಯಲ್ಲಿ ಅಂದ್ರೆ 7ನೇ ತರಗತಿ. 7ನೇ ತರಗತಿ ನಮ್ಮ ಆಶ್ರಮ ಶಾಲೆ. ಇನ್ನೊಂದು ಬಿ ಎಸ್ ಅಂಬೇಡ್ಕರ್ ಹತ್ತಿದಾರು
0: ಸರ್ಕಾರಿ ಹುದ್ದೆ ಸೇರ್ಕೊಂಡಿದ್ರೆ ಮಾಡಿಲ್ಲ ಯುವಕರಾಗಿರ್ಬೋದು ಅಥವಾ ಯುವತಿಯರಾಗಿರ್ಬೋದು?
1: ಗವರ್ಮೆಂಟ್ ಕೆಲಸದಲ್ಲಿ ಅವರ ಕೆಲವು ಹುಡುಗರು ಹೊಸಳ್ಳಿ ಹುಡುಗರು
0: ಇವಾಗ ಕೃಷ್ಣಯ್ಯವರು, ನಿಮ್ಗೂ ಗೊತ್ತು, ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕಂತಂದ್ರೆ ತಂದೆ ತಾಯಿಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಯಾಕಂತಂದ್ರೆ ಇವಾಗ ತಂದೆ ತಾಯಿಗಳು ಅಂದ್ರೆ ಅವರ ಜಿಲ್ಲೆಗಳಿಗೆ ಆಗಿರ್ಬೋದು, ಅವರ ರಾಜ್ಯಗಳಿಗೆ ಕೂಲಿಗಂತ ಹೋದಾಗ ಮಕ್ಕಳನ್ನ ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶಗಳನ್ನ ಕೆಲವು ಹಾಡಿಗಳನ್ನ ನೋಡ್ತಾ ಇರ್ತೀವಿ. ಇದರಿಂದ ಮಕ್ಕಳಿಗೆ ಶಿಕ್ಷಣದಿಂದ ತುಂಬಾ ವಂಚಿತರ ಗೊತ್ತಿರೂ ಕೂಡ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ. ಇದ್ರ ಕುರಿತು ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಕೃಷ್ಣಯ್ಯ ಅವರೇ?
1: ಮಕ್ಕಳಿಗೆ ಓದ್ಬೇಕಂದ್ರೆ ತಂದೆ ತಾಯಿಗಳ ಸಹಾಯ ಬೇಕು.
0: ಹೌದು.
1: ಈಗ ಒಂದೇ ಊರಲ್ಲಿ ಇದ್ರೆ ಹೋಗ್ತಾರೆ, ಈಗ ಮಕ್ಕಳಿಗೆ ವೈಕಲ್ಯ ತಿರ್ಗಾಡ್ತವಲ್ಲ, ಅದರಿಂದ ತಂದೆ ತಾಯಿಗಳೇ ಬಿದ್ದಾರೆ. ಹತ್ತು ಗಂಟೆಗೆಲ್ಲ ಬಿದ್ದು ಬರೋದು, ಮತ್ತೆ ಬಿದ್ದಮೇಲೆ 3 ಗಂಟೆ 4 ಗಂಟೆಗೆ ಹೋಗಿ ಅದನ್ನೇ ಮಾಡ್ತಾರೆ.
0: ನಿಮ್ಮ ಅಡಿಯಲ್ಲಿ ಮಕ್ಕಳಿಗೆ ಒಳ್ಳೆ ಉತ್ತಮವಾದ ಶಿಕ್ಷಣ ಕೊಡ್ತಾ ಇದ್ರ ತಂದೆ ತಾಯಿಗಳು?
1: ಸುಮಾರು ಜನ ಒಂದು ಜನ ಅಂತ ಲೆಕ್ಕ ಇಲ್ಲ. ಇವಾಗ ಪರವಾಗಿಲ್ಲ, ಮೊದ್ಲಿಗಿಂತ ತಂದೆ ತಾಯಿಗಳಿಗೂ ಮಕ್ಕಳು ಓದ್ಬೇಕಂತೂ ಆಸೆ ಇದೆ.

0: ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
1: ನಮ್ಮ ಕುಟುಂಬದಲ್ಲಿ ಅಂದ್ರೆ ನಮ್ಮ ಮಗಳು ಅಂಬಡಿ ಕೆಂಚನಹಳ್ಳಿ ಹೋಗ್ತದೆ.
0: ಕೆಂಚನಹಳ್ಳಿ
1: ಕೆಂಚನಹಳ್ಳಿ ಆಗ್ತದೆ. ಮನೆಯಲ್ಲಿ ನಾವು 5 ಜನ, ಗಂಡು ಮಕ್ಕಳು, ಒಂದು ಹುಡುಗಿ, ಗಂಡ ಹೆಂಡತಿ, ನಾವು 8 ಜನ. ನಾವು ವ್ಯವಸಾಯ ಜಮೀನಲ್ಲಿ ಕೆಲಸ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡಿದ್ದೀನಿ. ನಮ್ಮ ಹುಡುಗರು ಒಬ್ಬ ಸಾಲ ಒಬ್ಬ ಭರತ್ ಅಂತ, ಅವರು ಓದ್ತಾ ಇದ್ದು ಬಿಟ್ಟು ಇವಾಗ ಅವರು ಜಮೀನು ಕೆಲಸ ಮಾಡ್ತಾರೆ.
0: ತಮ್ಮ ಒಂದು ಅಡಿಗೆ ಎಲ್ಲ ಮನೆಗಳಿಗೂ ಏನಾದ್ರು ಸರ್ಕಾರದಿಂದ ಜಮೀನನ್ನು ಕೊಟ್ಟಿದ್ದಾರೆ ಹೇಗೆ?
1: ಎಲ್ಲ ಒಂದು ನಮ್ಮ ಊರಲ್ಲಂದ್ರೆ 20-22 ಜನಕ್ಕೆ ಜಮೀನು ಅವ್ರಿಗಿಲ್ಲ. ಅವಾಗ ನಮ್ಮ ಪಾತ್ರ ಕಾಲದಲ್ಲಿ ಇವಾಗ ಸರ್ಕಾರದವ್ರು ಕೊಟ್ಟಿದ್ದು 4 ಎಕರೆ 5 ಎಕರೆ ಹಿಂಗೆಲ್ಲ ಕೊಟ್ಟಿದೆ. 22 ಜನಕ್ಕೆ ಭೂಮಿ ಬೇಕಾಗಿಲ್ಲ. ಇವರಂದ್ರೆ ಅವರು ಕೆಲವು ಜನಗಳು ಬೇರೆ ಬೇರೆ ಊರಿಂದ ಬಂದು ಸೇರ್ಕೊಂಡ್ರು ಜನಗಳು. ಅವ್ರ
0: ಇವಾಗ ನಿಮ್ಗೆ ಎಷ್ಟು ಎಕರೆ ಜಮೀನು ಇದೆ
1: ಸರ್? ನಮ್ಗೆ 5 ಎಕರೆ ಒಂದು ಡಿವೈಡ್ ಆಗಿ ಸಾಯಣ ತಂದ್ರು 1 ಎಕರೆ ಬಂದು.
0: ಏನ್ ಬೆಳೆಗಳನ್ನ ಹಾಕಿದಿರ ಜಮೀನ್ಗೆ?
1: ನಾವು ಮೆಣಸಿ ಹಾಕಿದಿಲ್ಲ.
0: ಇವಾಗ ತಮ್ಮೊಂದು ಅಡಿಯಲ್ಲಿ ಎಲ್ಲ ಮನೆಯವರು ಕೂಡ ಈ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಎಲ್ಲ ಮಾಡಿಸ್ಕೊಂಡಿದ್ದೀರಾ?
1: ಹಾ, ರೇಷನ್ ಕಾರ್ಡ್ ಎಲ್ಲ ಇದೆ ಸರ್. ರೇಷನ್ ಕಾರ್ಡು, ಪಾನ್ ಕಾರ್ಡು ಅವೆಲ್ಲ ಇದೆ.
0: ಇವಾಗ ತಿಂಗಳು ತಿಂಗಳು ರೇಷನ್ ಎಲ್ಲ ಬರ್ತಿದೆಯಾ ಕೃಷ್ಣಯ್ಯರ್ ಅವರೆ?
1: ಸರ್, ಅದು ಇವಾಗ ರೇಷನ್ ಕಾರ್ಡ್ ಅಲ್ಲಿ ರೇಷನ್ ಅಕ್ಕಿ ಬರ್ತದೆ ಸರ್. ಈಗ ಮೊದಲು ನಮ್ಗೆ ಮೊಟ್ಟೆ ಕಾಳು ಅವೆಲ್ಲ ಕೊಡ್ತಿರಲಿಲ್ಲ, ಅವಾಗ ಅದು ಆ ರೇಷನ್ ಬರ್ತಾ
0: ಇದೆ ಸರ್.
1: ಅದು ಒಂದು 3-4 ತಿಂಗಳಾಗಿದೆ.
0: ಅಂದ್ರೆ 3-4 ತಿಂಗಳಿಂದ ರೇಷನ್ ನಿಲ್ಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಅಡಿಗಳಿಗೆ ಈ ಒಂದು ಸರ್ಕಾರ ಕೊಡ್ತಕ್ಕಂತ ರೇಷನ್ ತುಂಬಾ ಮುಖ್ಯವಾಗಿರುತ್ತೆ. ಇವಾಗ ಕೆಲವು 3-4 ತಿಂಗಳಿಂದ ನಿಲ್ಸ್ಬಿಟ್ಟಿದ್ದಾರೆ, ಈಗ ತುಂಬಾ ಕಷ್ಟ ಅನ್ಸ್ತಿಲ್ವಾ ಕೃಷ್ಣರ ಅವರು? ಹೇಗೆ
1: ಇವಾಗ ರೈತನ ಕಾಳು ಕಡ್ಡಿ ಎಲ್ಲ ಕೊಡ್ತಿದ್ರು, ಎಣ್ಣೆ ಎಲ್ಲ ಇವಾಗ ಕೊಡ್ತಾ ಇಲ್ಲ. ನಾವು ಏನ್ ತಿಳ್ಕೊಂಡಿದ್ವಿ, ಬೇರೆ ಕಡೆ ಎಲ್ಲ ಕೊಡ್ತಾವ್ರ ನಮ್ ಜನಗಳಿಗೆ ಅಂತ ಮತ್ತೊಂದು.
0: ಏನೇನ್ ಕೊಡ್ತಿದಾರೆ ರೇಷನ್ ಅಲ್ಲಿ ನಿಮ್ಗೆ, ಏನೇನ್ ಸಿಗ್ತಾ ಇದೆ?
1: ರೈತನ ಕೊಡ್ತಿದ್ದು ಮೊಟ್ಟೆ, ಆಮೇಲೆ ಅಲ್ಸಂದೆ ಕಾಳು, ಬೆಲ್ಲೆ, ಸಕ್ಕರೆ.
0: ಇವಾಗ 2-3 ತಿಂಗಳಿಂದ ನಿಲ್ಸ್ಬಿಟ್ಟಿದ್ರಲ್ಲ, ಇದ್ರ ಕುರಿತು ಏನಾರ ಕೇಳಿದಾರೆ ಯಾಕೆ ನಿಲ್ಸ್ಬಿಟ್ಟಿದ್ದಾರೆ ಅಂತ ಏನಾದ್ರು
1: ಕೇಳಿದ್ರೆ? ಅದೇ ನಮ್ಮ ಕೊಡ್ತಾರೆ, ಇವಾಗ ನಿಲ್ಸ್ಬಿಟ್ಟು ಮಾಡ್ತಾರೆ, ಬೇರೆ ಕಡೆ ಎಲ್ಲ ಕೊಡ್ತೀವಿ ಅಂತ.
0: ಹಾಗೇನೆ ಕೃಷ್ಣಯ್ಯರವ್ರೆ, ಸರ್ಕಾರದಿಂದ ಮೂಲಭೂತ ಸೌಕರ್ಯಗಳು ಸಿಗ್ತಿದೆ ನಿಮ್ಗೆ ಹೇಗೆ? ಯಾವೆಲ್ಲ ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ನಿಮ್ಮ ಅಡಿಗೆ?
1: ಅದೇ ಸರ್ಗೆ ಬೀದಿಗಳಿಲ್ಲ ಸರ್, ಬೀದಿ ಸರಿ ಯಾವುದೂ ಇಲ್ಲ. ಅದೇ ಮನೆಗಳು, ಹಳೆ ಮನೆಗಳ ಸುಮಾರು 50-60 ಗೌರ್ಮೆಂಟ್ ಮಳೆ ಬಂದಿರ್ತಾರೆ ಎಲ್ಲ ಹೋಗ್ತಾರೆ. ಹೀಗಾಗಿ ಸುಮಾರು ಜನಕ್ಕೆ ತೊಂದರೆ ಸರ್ ಮನೆಗಳು. ಇದು ಗ್ರಾಮ ಪಂಚಾಯತ್ನಿಂದ ನಮ್ಮ ಸೈಟ್ ಎಲ್ಲ ಕೊಟ್ಟಿರೋದಷ್ಟು ಸುಮಾರು 10 ಸೈಟ್ ಹೋಗಿದೆ. ನಮ್ಮ ಮನೆಯಲ್ಲಿ 2 ಜನ 3 ಜನ, ಅದರಲ್ಲಿ ಕೆಲವು ಜನಕ್ಕೆ ಮನೆನೇ ಆಗಿಲ್ಲ ಸರ್. ನಮ್ಗೆ ಸೈಟ್ ಗಳವೆ, ಒಂದು ಒಂದು ಮನೆಯಲ್ಲಿ.
0: ಎಷ್ಟು ಮನೆಗಳಿಗೆ ವಸ್ತಿಗೆ ಸ್ಯಾಂಕ್ಷನ್ ಆಗಿದೆ ಮನೆಗಳು?
1: ಮನೆಗಳು ಇವಾಗ ಯಾವ್ದು ಸ್ಯಾಂಕ್ಷನ್ ಆಗಿಲ್ಲ ಸರ್. ಸ್ಯಾಂಕ್ಷನ್ ಆಗಿತ್ತು ಅಂದ್ರೆ ಯಾವ್ದು ಹಳೆ ಮನೆಗಳೆಲ್ಲ ಸುಮಾರು ಒಂದು ಮನೆಗಳೆಲ್ಲ ತೋರ್ಕೊಂಡೆ. ನಮ್ಮ ಮೇಲ್ಗಡೆ ಕವರ್ಗಳ ಹಾಕಿ ಕಾರ್ಪಲ್ಲ ಹಾಕಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ.

0: ಮನೆಗಳ ಸಮಸ್ಯೆ ತುಂಬಿದೆ ಅಂತ ಹೇಳ್ತಾ ಇದ್ದೀರಾ ತಮ್ಮ ಅಡಿಯಲ್ಲಿ? ಇದ್ರ ಕುರಿತು ಏನಾದರೂ ಗ್ರಾಮ ಪಂಚಾಯತಿಗೆ ಏನಾದ್ರು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ? ಈ ರೀತಿ ಜೀವನ ಮಾಡೋದಕ್ಕೆ ನಮ್ಗೆ ತುಂಬಾ ಕಷ್ಟ ಆಗ್ತಿದೆ, ಏನಾದರೂ ಮನೆಗಳು ಕೊಡಕ್ಕಾಗತ್ತೆ ಅಂತ ಕೇಳ್ಕೊಂಡಿದ್ದಾರೆ ಹೇಗೆ?
1: ಮೀಟಿಂಗ್ ಆದಾಗೆಲ್ಲ ಹೇಳ್ತಿರ್ತಾರೆ ಸರ್, ಮನೆಗಳು ಆಯ್ತವೆ ಅಂತ. ಏನು ಆಯ್ತಾ ಇಲ್ಲ, ಅದು ಸುಮ್ಮನೆ ಆಯ್ತಾ ಆಯ್ತು ಅಂತಾರೆ ಮೀಟಿಂಗ್ಗಳೆಲ್ಲ. ಸುಮಾರು 2-3 ವರ್ಷದಿಂದ ಹಂಗೆ ಹೇಳ್ತಾವ್ರೆ, ಮನೆಗಳು ಆಯ್ತಾ ಅಂದ್ರೆ ಹಳೆ ಮನೆಗಳಿಗೆ ಯಾರ್ಯಾರು ಇದೆ ಅದೆಲ್ಲ ಹೊಸದಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾವ್ರೆ. ಅದು ಇನ್ನೂ ಆಗಿಲ್ಲ.
0: ಅಂದ್ರೆ ನಿಮ್ಗೆ ಮನೆಗಳನ್ನ ಕೊಡ್ತೀವಿ ಅಂದ್ಬಿಟ್ಟು ಕೆಲವು ಭರವಸೆಗಳು ಕೊಡ್ತಾರೆ, ಆದ್ರೆ ಆ ಸೌಲಭ್ಯಗಳನ್ನ ನೀಡ್ತಾ ಇಲ್ಲ ನಿಮ್ಗೆ?
1: ಇವಾಗ ಅದೇ ಬಂದ್ರಿ ಸರ್, ಇವಾಗ ಒಂದ್ ಮನೆಯಿಂದ ಈ ಕಡೆ ಇದ್ರೆ ಆ ಕಡೆ ಇದ್ದಿದ್ದೆ ಇರಲ್ಲ, ಅವ್ರ ಮನೆ ಇವ್ರ ಮನೆ ಬಳಸ್ಕೊಂಡು ಹೋಗ್ಬೇಕು. ಆ ಬೀದಿಗಳು ವ್ಯವಸ್ಥೆ ಆಗುತ್ತೆ, ವ್ಯವಸ್ಥೆ ಆಗುತ್ತೆ. ಮೊದ್ಲು ಬರ್ತಿದ್ರೆ ಒಂದು ಮನೆ ಮನೆ ಎರಡು ಮನೆಗಳು, ಇವಾಗ ಎರಡೇ ಬಂದ್ರಿ.
0: ಅಂದ್ರೆ ಒಳಚರಂಡಿ ವ್ಯವಸ್ಥೆ ಹಾಗೇನೆ ಮನೆಗಳ ವ್ಯವಸ್ಥೆ ಮಾಡ್ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳ್ತಿದ್ರೆ ಜೀವನ ಸಾಗಿಸ್ಕೊಂಡು ಹೋಗಕ್ಕೆ. ಇವಾಗ ರಸ್ತೆಗಳಲ್ಲಿ ಆಗಿದೆಯಾ?
1: ಈಗ ಕೆಲವು ರಸ್ತೆ ಆಗಿದೆ ಸರ್, ಕೆಲವು ಒಂದು 3 ರಸ್ತೆ ಆಗಿದೆ ಸರ್.

0: ಬೀದಿನೇ ಆಗಿಲ್ಲ. ಪಂಚಾಯತ್ನಲ್ಲಿ ಅಳತೆ ಮಾಡ್ತಾ ಬರ ಬೀದಿ ಬೀದಿದ್ದು ಅದು ಬೀದಿನೇ ಆಗಿಲ್ಲ.
1: ಇವಾಗ ಮನೆಗಳಿಗೆಲ್ಲ ವಿದ್ಯುತ್ ಸೌಲಭ್ಯ ಹೇಗೆ ಕಲ್ಪಿಸ್ಕೊಂಡಿದ್ದೀರಾ?
0: ಕರೆಂಟ್ ಇದೆ ಸರ್, ಕರೆಂಟ್ ವ್ಯವಸ್ಥೆ ಕರೆಂಟ್ ಇದೆ. ಕರೆಂಟ್ ಇಲ್ಲ ಸರ್, ಕರೆಂಟ್ ಇದೆ, ಕರೆಂಟ್ ಮನೆ ಕರೆಂಟ್ ಎಲ್ಲ ಇದೆ
1: ಸರ್. ಬೀದಿ ದೀಪಗಳ ವ್ಯವಸ್ಥೆ ಹೇಗಿದೆ?
0: ಬೀದಿ ದೀಪಗಳೆಲ್ಲ ಉರಿತಾ ಸರ್, ಅದೇ ತೊಂದರೆ ಇಲ್ಲ.
1: ತಮಾಡಿಲ್ಲಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಹೇಗಿದೆ ಕೃಷ್ಣರವರೇ? ಒಂದು ಶುದ್ಧ ಕುಡಿಯುವ ನೀರು ಸಿಗ್ತಿದೆ ನಿಮ್ಗೆ ಹೇಗೆ?
0: ಕುಡಿಯೋ ನೀರು ಏನು ತೊಂದರೆ ಇಲ್ಲ ಸರ್, ನಮ್ಮ ಜನಗಳೇ ನೀರು ಬಿಡೋದ್ರಿಂದ ಅಂದ್ರೆ
1: ಕುಡಿಯ ನೀರು ಸೌಲಭ್ಯ ತುಂಬಾ ಸಿಗ್ತಾ ಇದೆ ನಿಮ್ಗೆ, ಯಾವ್ದೇ ರೀತಿ ತೊಂದರೆಗಳಿಲ್ಲ? ಅದೇ ತಮ್ಮೊಂದಾಡಿಗೆ ಬಹಳ ಮುಖ್ಯವಾಗಿ ಮನೆಗಳ ಅವಶ್ಯಕತೆ ಹಾಗೂ ಈ ಒಂದು ಒಳಚರಂಡಿ ವ್ಯವಸ್ಥೆನ ಮಾಡ್ಕೊಡ್ಬೇಕಂತ ಹೇಳ್ತಾ ಇದೀರ. ತಾವುಗಳು ಹಿಂದಿನ ಕಾಲದಲ್ಲಿ ಹೇಗಿತ್ತು ಈ ವ್ಯವಸ್ಥೆ?
0: ಯಾವಾಗ ಚೆನ್ನಾಗಿರುತ್ತೆ ಅವಾಗ ಗಟ್ಟಿಮುಟ್ಟಾಗಿ ಅಲ್ಬಿಡಲ್ಲ. ಇವಾಗ ಸ್ವಲ್ಪ ಖಾಲಿಗಳು ಅಂದ್ರೆ ತರಕಾರಿಗಳು ಅವು ಆಗ್ಲಿ ಅವೆಲ್ಲ ಔಷಧಿ ಹಾಕ್ತಿರ್ತಾರೆ. ಈಗ ಗೊಬ್ಬರ ಹಾಕ್ತಿರ್ತಾರೆ, ಮೊದ್ಲು ಹಂಗ ಔಷಧಿ ಇಲ್ಲ, ಗೊಬ್ಬರ ಇಲ್ಲ, ಜನ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ತರಕಾರಿ ಆಗ್ಲಿ ಸೊಪ್ಪು ಆಗ್ಲಿ ಸೊಪ್ಪು ಅದೆಲ್ಲ ಚೆನ್ನಾಗಿ ಗಿಡದಲ್ಲಿ ಏನು ಖಾಲಿ ಇಲ್ಲ, ಇವಾಗ ಏನ್ ತಿಂದ್ರು ಖಾಲಿ ಆತ.
1: ಹೌದು, ಹಿಂದಿನ ಕಾಲದಲ್ಲಿ ಬೆಳೀತಕ್ಕಂತ ಆಹಾರ ಪದಾರ್ಥಗಳಿಗೆ ಯಾವುದೇ ರೀತಿಯ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸ್ತಾ ಇರಲಿಲ್ಲ. ಇದರಿಂದ 100-200 ವರ್ಷಗಳ ಕಾಲ ತುಂಬಾ ಗಟ್ಟಿಮುಟ್ಟಾಗಿ ಬದುಕ್ತಾ ಇದ್ರು. ಇವಾಗೆಲ್ಲ ಕೂಡ ಬೆಳೀತಕ್ಕಂತ ಆಹಾರ ಪದಾರ್ಥಗಳಿಗೆ ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಸೇರಿಸೋದ್ರಿಂದ ನಮ್ಮ ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ತಾ ಇದ್ದೀರ. ಅದೇ ಹಿಂದಿನ ಕಾಲದಲ್ಲಿ ಕಾಡಿನಲ್ಲಿ ಜೀವನ ಮಾಡ್ತಿದ್ರೆ ಆ ಕಾಡಿನ ಜೀವನ ಬಗ್ಗೆ ತಿಳಿಸ್ಕೊಡಿ. ನಿಮ್ಮ ತಂದೆ ತಾಯಿಗಳು ಏನಾದ್ರೂ ಜೀವನ ಮಾಡ್ತಿದ್ರೆ ಹೇಗಿತ್ತು ಆವಾಗಿನ ಕಾಲ?
0: ಕಾಡಿನ ಗೆಂಟು ಕಾಡಿನ ಹಣ್ಣುಗಳೆಲ್ಲ ತಿಂತಿದ್ರು, ಚೆನ್ನಾಗಿರುತ್ತ. ಇವಾಗ ನಾವೆಲ್ಲ ತಿನ್ಬೇಕಾದ್ರೆ ಅದೇ ಬಾಳೆಹಣ್ಣು ಸೇಬು ಅವೆಲ್ಲ ತಿಂತೇವೆ, ತಿಂತೀವಿ ಅದು ಬೀಜ ತಗೊಂಡು
1: ತಿಂತೇವೆ.
0: ತಿಂದ್ರು ಅದೆಲ್ಲ ಮೆಡಿಸಿನ್ ಹಾಕಿರ್ತಾರೆ, ಗೊಬ್ಬರ ಔಷಧಿ ಅವೆಲ್ಲ ಅದೆಲ್ಲ ತಿನ್ಬೇಕು, ಹಣ್ಣು ತಿನ್ಬೇಕು ಅಂತ ತಿಂತೀವಿ.
1: ತಾವುಗಳು ಏನಾದ್ರು ಕಾಡಿನಲ್ಲಿ ಏನಾದ್ರು ಜೀವನ ಮಾಡಿದ್ರ ನಿಮ್ ತಂದೆ ತಾಯಿಗಳ ಜೊತೆ?
0: ನಾವು ಚಿಕ್ಕ ಗಣ್ ಮಕ್ಳು ಇದ್ದಾಗ ಹತ್ತಿ ಹಣ್ಣೆಲ್ಲ ಬರ್ತದ, ಹತ್ತಿ ಹಣ್ಣು ಹತ್ತಿ ಹಣ್ಣು ಈ ನೇರಳೆ ಹಣ್ಣು ಅದೆಲ್ಲ ಅಲ್ಲೊಂದು ಮರ ಇದೆ, ನೇರಳೆ ಮರ ಆಗ್ಲಿ ಹತ್ತಿ ಹಣ್ಣು ಮರ ಆಗ್ಲಿ ಅಂದ್ರೆ ಹಣ್ಣು ಬಂದಾಗ ಮರ ಹುಡ್ಕೊಂಡು ಹೋಗಿ. ಇವಾಗ ಮರಗಳೇ ಇಲ್ಲ ಸರ್, ಮರಗಳೆಲ್ಲ ಕಡ್ದು ಹಾಕೋದು ಮಾಡೋದು ಅದೆಲ್ಲ ನಾವೇ ಮರಗಳು ಎಲ್ಲಿ ಹಣ್ಣು ಸಿಗ್ತದೆ ಇವಾಗ.
1: ಹೌದು, ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಿದ್ರೆ ಅವಾಗ ಕಾಣಲಿದ್ದಾಗ?
0: ಇವಾಗ ಬೆಳೆ ತಗೊಂಡು ಬಿದಿರು ಬಿದಿರು ತಗೊಂಡು ಮರ ಎಲ್ಲ ಇವಾಗ ಪಾಲಿಸ್ನವ್ರ ಕಾಡು ಗಿಡಗಳಿಗೆಲ್ಲ ಇರ್ತಾವ ಈಗ ಗೌರ್ಮೆಂಟ್ ನವರು.
1: ಹೌದು,
0: ಹಂಗಾಗಿ ಅವೆಲ್ಲ ಕೆಟ್ಟದೆಲ್ಲ ಮಾಡ್ತಾ ಇರ್ತಾವೆ. ಫೆಸಿಲಿಟಿ ನಮ್ಮ ನಿಮ್ಮ ಜನ ಬೆಟ್ಟ ಜನದಲ್ಲಿ ನಾವೇ ಬೆಳೆ ತಗೊಂಡು ಬಿದಿರು ತಗೊಂಡು ಸುತ್ತಿ ಮಕ್ಕಳೆಲ್ಲ ಏನಿದ್ರು ಜೀವನ
1: ಮಾಡ್ತಿದ್ರು.
0: ಅವರೆಲ್ಲ ಏನಿದ್ದೀರೋ ಅವಾಗ ನಮ್ಮ ಮಕ್ಕಳಿದ್ದಾವೆ. ಇವಾಗ ನಮ್ಗೆ ಗೊತ್ತಿಲ್ಲ, ಅಷ್ಟು ನಮ್ಗೆ ಗೊತ್ತಿಲ್ಲ. ಮಕ್ಕಳ ಎಣ್ಣೆದಾಗ್ಲಿ ಬುದ್ಧಿ ಎಣ್ಣೆ ಸಿಗಲ್ಲ, ನಮ್ಗೆ ಗೊತ್ತಿಲ್ಲ. ಅದು ಹತ್ರ ನಿಂತೋಯ್ತಾನೆ ಸರ್, ನಾವು ಸಣ್ಣ ಮಕ್ಳು ಇದ್ದಾಗ ನಿಂತೋಯ್ತಾವು, ನಾವು ಬೆಳಿತ ಬೆಳಿತ ನಿಂತೋಯ್ತು. ಹಂಗಾಗಿ ಅದು ಈಗಿನವ್ರಿಗೆ ಗೊತ್ತಿಲ್ಲ ಸರ್, ಆಗ್ತಿಲ್ಲ.
1: ಇವಾಗ್ಲೂ ಏನಾದ್ರು ಕಾಡೊಳಕ್ ಹೋಗಿ ಈ ರೀತಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರ್ತಿದ್ರ ಅಥವಾ ನಿಲ್ಸ್ಬಿಟ್ಟಿದ್ರ ಹೇಗೆ?
0: ಇಲ್ಲ ಸರ್, ಇವಾಗ ಕಾಡಿಗೆ ಹೋಗಲ್ಲ ಸರ್, ಇತ್ತು ತೌಳಿ ತರಕ್ಕೆ ಹೋಗಲ್ಲ ಈ ಸೈಡ್ ಎಲ್ಲ ಜಾಸ್ತಿ ಬಂದ್ಬಿಟ್ಟು ಎಲ್ಲ ಜಾಸ್ತಿ ಬೇಕಾದ್ರೆ ಕಾಡಿಗಿರಲ್ಲ ಸರ್. ಈಗ ಮೊದ್ಲೆಲ್ಲ ಕಾಡಿನ ತವರೆ ಬಿದ್ದು ಹೊಲದಲ್ಲೆಲ್ಲ ಬೇಸ್ಕೊಂಡು ತಿಂತಿದ್ದೆ ಚೆನ್ನಾಗಿ, ಮನೆ ಎಲ್ಲ ತಿನ್ನಕ್ಕೆ ಚೆನ್ನಾಗಿತ್ತು ಸರ್. ಇವಾಗ ಗ್ಯಾಸ್ ನಡಿಗೆ ರುಚಿ ಇರಲ್ಲ ಸರ್, ಹೊಲ ಎರಡು ಗ್ಯಾಸ್ ನಡಿಗೆ ರುಚಿ ಇರಲ್ಲ.
1: ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂಥ ಆಹಾರ ಪದಾರ್ಥಗಳಿಗೂ ಈಗ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿರಲ್ಲ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಹೋಲಿಕೆ ಮಾಡ್ಕೊಂಡ್ರೆ ಯಾವ್ದು ನಿಮ್ಗೂ ತುಂಬಾ ರುಚಿ ಕೊಡ್ತಾಯಿತ್ತು ತಿನ್ನೋದಕ್ಕೆ? ಅವಾಗ
0: ತುಂಬಾ ವ್ಯತ್ಯಾಸ ಇದೆ ಸರ್, ಅವಾಗ ಹಣ್ಣು ಇತ್ತು, ಇವಾಗ ಏನು ರುಚಿ ಇಲ್ಲ. ತುಂಬಾ ವ್ಯತ್ಯಾಸ ಇದೆ ಸರ್. ಅವಾಗ ಮತ್ತೆ ಅವಾಗ ಹೊಲದಲ್ಲಿ ಮುದ್ದೆ ಮಾಡ್ಬೇಕಾದ್ರೆ ಗಮ್ಮ ಮಾಡ್ತಿದ್ವಿ, ಇವಾಗ ಏನು ಗಮ್ಮನಲ್ಲ ಸರ್ ಜಾಸ್ತಿ ನಡೆದ. ಹಿಂಗಾಗಿ ಆರೋಗ್ಯನೇ ಅದು ಆರೋಗ್ಯ ಸಂಸ್ಥೆ ಬರೋದು ಯಾವ್ದಾರ್ಲೊಂದು ಕಟ್ಟಾಯ ಸರ್. ಇವಾಗ ಕುಡಿಯ ನೀರಾಗಿರ್ಬೋದು, ನಾವು ತಿನ್ನೋದರಲ್ಲಿ ಯಾವ್ದಾರಂಬಿ ನಗರಿ ಆಗ್ಲಿ ಕಟ್ಟಿರ್ತಾರೆ ಸರ್.
1: ಮತ್ತೆ ಇನ್ಯಾವೆಲ್ಲ ಸೌಲಭ್ಯಗಳು ತಮ್ಮ ಒಂದು ಭೀಮಟಿಗೆ ರೆಡಿಗೆ ಬೇಕಾಗಿದೆ ಕೃಷ್ಣರವರೇ?
0: ಭೀಮಟಿಗೆ ರೆಡಿ ಅಂದ್ರೆ ಸರ್, ಇವಾಗ ನಮ್ಮ ಸಂಸ್ಥೆಯಿಂದ ನಮ್ಗೆ ಹೆಲ್ಪ್ ಮಾಡ್ತಾರೆ ಸರ್, ಚೆನ್ನಾಗಿ ನೋಡ್ಕೊಳ್ತಾರೆ. ವ್ಯವಸಾಯ ಮಾಡೋರ್ಗೆ ಬೀಜ ಎಲ್ಲ ರಾಗಿ ಆಗ್ಲಿ ಜೋಳ ಆಗ್ಲಿ ಸಂಸ್ಥೆಯಿಂದ ಕೊಡ್ತಾರೆ. ವ್ಯವಸಾಯಗಾರರು ವ್ಯವಸಾಯ ಬಗ್ಗೆ ಕೊಡ್ತಾರೆ, ಜೋಳ ಬೀಜ ಎಲ್ಲ ಕೊಡ್ತಾರೆ, ಅದ್ರ ತೊಂದರೆ ಇಲ್ಲ ಸರ್. ಸಂಸ್ಥೆ ಕಡೆಯಿಂದ ನಮ್ಗೆ ಹೇಳ್ತದೆ ಸರ್ ಏನ್ ಮಾಡ್ತಾರೆ ನೆನಪಿಸಲು ಸರ್, ನಾವು ಈಗ ನಮ್ಮ ಸಂಸ್ಥೆ ಅಂದ್ರೆ ದೇವಸ್ಥಾನ ಇದ್ದಂಗೆ ನಮ್ಗೆ ದೇವರು ಇದ್ದಂಗೆ ಅವರು ಒಂದು ಹಾಸ್ಪಿಟಲ್ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಕರ್ಪುರ

0: ಹಾಗೆ ನಿಮ್ ತಮ್ಮ ತಮ್ಮ ಜಮೀನುಗಳಿಗಾಗಿರ್ಬೋದು, ತಮ್ಮ ತಮ್ಮ ಮನೆಗಳಿಗಾಗಿರ್ಬೋದು, ನಿಮ್ಮ ಹೆಸರು ಖಾತೆಗಳನ್ನು ಮಾಡಿಸ್ಕೊಂಡಿದ್ದಾರೆ ಹೇಗೆ ಖಾತೆಗಳಾಗಿದ್ದಾವ?
1: ಖಾತೆಗಳು ಕೆಲವರಿಗೆ ಇಲ್ಲ ಸರ್, ಮುಕ್ಕಲ್ ಭಾಗ ಇಲ್ಲ, ಒಂದು ಐದಾರು ಜನಗಳಿಗಿದೆ ಸರ್. ಅವ್ರಿಗೆಲ್ಲ ಪಾಣಿ ಪಟ್ಟೆಯ ಮಾತ್ರ ಇದೆ ಸರ್.
0: ಬಹಳ ಸಂತೋಷ ಕೃಷ್ಣಯ್ಯರವರೇ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನೀವು ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ಹಾಗೆ ನಮ್ಮ ತಾಲೂಕಿನಲ್ಲಿರುವ ಎಷ್ಟೋ ಹಾಡಿಗಳಲ್ಲಿ ಕೆಲವು ಮೂಲಭೂತ ಸೌಕರ್ಯ ಸಮಸ್ಯೆಗಳಿಂದ ತುಂಬಾ ಕಷ್ಟವನ್ನು ಪಡ್ತಾ ಇದ್ದಾರೆ, ಅಂತ ಹಾಡಿಗಳಿಗೆ ಕೊನೆಯದಾಗಿ ಏನ್ ಕಿವಿ ಮಾತಾಡಕ್ ಇಷ್ಟಪಡ್ತೀರಾ?
1: ಅದು ನಾವು ನಮ್ಮ ಜನಗಳಿಗೆ ಹೇಳ್ಬೇಕಂದ್ರೆ ಸಹ ಕೆಲವು ಜನ ಏನ್ ಮಾಡ್ತಾರಂದ್ರೆ ನಮ್ಮ ಚಿಕ್ಕಕ್ಕೆ ಸರಿಯಾಗಿ ಕಾಣಿಸ್ತಾರೆ. ಜನಗಳಿಗೆ ಎಲ್ಲ ಕುಡ್ತನ್ನೋದು ನಾವು ಮೊದಲೆಲ್ಲ ಕುಡಿತಿದ್ರು ಐದಾರು ವರ್ಷ ಕುಡಿದು ಎಲ್ಲ ತಿಳ್ಕೊಂಡಿವಾಗ ಸ್ವಾಮಿ ಕ್ಯಾಂಪ್ ಅಲ್ಲೇ ಕುಡಿತವನ್ನ ಬಿಟ್ಟಿವಾಗ ಚೆನ್ನಾಗಿ ಜೀವನ ನಡೆಸ್ತೇವೆ.
0: ಬಹಳ ಸಂತೋಷ ಕೃಷ್ಣಯ್ಯರವರೇ, ಇಷ್ಟೊತ್ತು ನಮ್ಮ ಒಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಭೀಮಟಿಕೇರಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆ ತಮ್ಮದೊಂದು ಜೀವನ ಶೈಲಿ ಕುರಿತು ನಮ್ಮ ಜೊತೆ ಇಷ್ಟೊತ್ತು ಸಮಯ ಕೊಟ್ಟು ಮಾತಾಡಿದ್ದಕ್ಕೆ ತಮಗೆ ಧನ್ಯವಾದಗಳು ಕೃಷ್ಣಯ್ಯರವರೇ. ಪ್ರಿಯ ಕೇಳುಗರೇ, ಕೇಳಿದ್ರಲ್ಲಿ ಇಷ್ಟೊತ್ತು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಿಕೇರಿ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಹಾಗೂ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಿದವರು ಶ್ರೀಯುತ ಕೃಷ್ಣಯ್ಯರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗ ಕಾಡು ನಂಗ ಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗ ಕಾಡು ನಂಗ ಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇನೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಗಿರಿಜನರ ಬದುಕು ಭವಣೆ,
3: ಆದಿವಾಸಿಗಳ ಸಂಸ್ಕೃತಿ
2: ಸಂಪ್ರದಾಯ
3: ಆಚಾರ ವಿಚಾರಗಳ ಪ್ರತಿಬಿಂಬ,
2: ಅಂದಿನ ಕಾಲಕ್ಕೂ
3: ಇಂದಿನ ಕಾಲಕ್ಕೂ
2: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
3: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
2: ನಂಗ ಕಾಡು ನಂಗ ಜನ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಭೀಮಟಕೆರೆ ಹಡಿಯಲ್ಲಿ ಇರುವಂತಹ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಹಾಗೂ ಅವರ ಜೀವನ ಶೈಲಿ ಕುರಿತು ಶ್ರೀಯುತ ಕೃಷ್ಣಯ್ಯರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹ್ಞೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
4: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇವೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಹೂಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
3: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ. ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲ ಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
7: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ, ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು ABRK ಕಾರ್ಯಕ್ರಮದ ಯೋಜನೆಯ ಕುರಿತು ಕರ್ನಾಟಕ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ YS ಪಾಟೀಲ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
8: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
9: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
8: ಮಾನಸಿಕ,
9: ದೈಹಿಕ,
8: ಸಾಮಾಜಿಕ ಸುಸ್ಥಿತಿ,
9: ಮಹಿಳೆಯರು,
8: ಮಕ್ಕಳು,
9: ಹಿರಿಯರು,
8: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
9: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
8: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
10: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ.

0: ಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿಯಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯ ದಿನಗಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು ABRK ಕಾರ್ಯಕ್ರಮದ ಯೋಜನೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ YS ಪಾಟೀಲ್ ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ಸರ್.
1: ನಮಸ್ಕಾರ. ಎಲ್ಲ ಜನಧ್ವನಿಯ ಸಮುದಾಯದ ಬಾನುಲಿ ಕೇಂದ್ರವನ್ನು ಆಲಿಸುತ್ತಿರುವ ಎಲ್ಲ ಪ್ರಿಯ ಕೇಳುವರಿಗೂ ನನ್ನಿಂದ ನಮಸ್ಕಾರ.
0: ಸರ್, ಮೊದಲನೇದಾಗಿ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಹಾಗೂ ABRK ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶ ಮತ್ತು ಈ ಒಂದು ಕಾರ್ಯಕ್ರಮದ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಮತ್ತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಡ್ಬೋದಾ ಸರ್?
1: ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟ್ ಕರ್ನಾಟಕ ರಾಜ್ಯದ ಸ್ವಾಮ್ಯದ್ದು. ಇದು 2009 ಈ ಟ್ರಸ್ಟನ್ನು ಪ್ರಾರಂಭಿಸಲಾಯಿತು. ಇದರ ಮುಖ್ಯ ಉದ್ದೇಶ ಎಲ್ಲ ಜನರಿಗೂ, ಕರ್ನಾಟಕದ ಎಲ್ಲ ಜನರಿಗೂ ವ್ಯವಸ್ಥಿತವಾದ ಆರೋಗ್ಯವನ್ನು ನೀಡಬೇಕು. ಆಮೇಲೆ ಅದರಲ್ಲೂ ಸಹಿತ ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಷ್ಟೇ ಅಲ್ಲದೆ ಕೊಳಗೇರಿಯಲ್ಲಿ ನಿವಾಸಿಸುವಂಥವರಿಗೆ, ಯಾವುದೇ ವ್ಯಕ್ತಿ ರಾಜ್ಯದಲ್ಲಿ ಅವನು ಗುಡ್ಡಗಾಡದಲ್ಲಿ ವಾಸಿಸುತ್ತಿದ್ದರೂ ಸಹಿತ ಅಂಥವರಿಗೆ ನಾವು ಮುಟ್ಟಬೇಕು, ತಲುಪಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಸುವರ್ಣ ಸುರಕ್ಷಾ ಆರೋಗ್ಯ ಟ್ರಸ್ಟನ್ನು ಪ್ರಾರಂಭಿಸಲಾಗಿದೆ. ಈಗಾಗಲೇ ಇದು ಕಾರ್ಯನಿರ್ವಹಿಸ್ತಾ ಸುಮಾರು 17 ವರ್ಷಗಳ ಕಾಲ ಕಳೆದಿದೆ. ಯಶಸ್ವಿಯಾಗಿ 17 ವರ್ಷಗಳ ಕಾಲವನ್ನು ಸಂಪೂರ್ಣ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ.
0: ಸರ್, ಈಗ ತಾವು ಹೇಳಿದಂಗೆ ಗ್ರಾಮೀಣ ಮತ್ತು ಬುಡಕಟ್ಟು ಇರ್ಬೋದು ಮತ್ತು ಕೊಳಗೇರಿ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಇದು ಬಹಳ ಸಹಕಾರಿಯಾಗಿದೆ ಅಂತ ಹೇಳಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಮಾತನಾಡೋದಾದರೆ ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯಗಳ ಒಂದು ಆರೋಗ್ಯ ಸುಧಾರಣೆಗೆ ಈ ಒಂದು ಯೋಜನೆಗಳು ಹೇಗೆ ಸಹಕಾರಿಯಾಗಿದೆ ಸರ್?
1: ಇದು ಮುಖ್ಯವಾಗಿ ಅಂದರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಟ್ಟಿಗೆ ನಡೆಸುವಂಥ ಮುಖ್ಯವಾದ ಕಾರ್ಯಕ್ರಮ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎಂಬ ಯೋಜನೆಯನ್ನು ಇದು ಅನುಷ್ಠಾನಗೊಳಿಸ್ತಾ ಇದೆ. ಸುಮಾರು ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ವರ್ಷ ಸುಮಾರು 25 ಲಕ್ಷ ಜನರನ್ನು ನಾವು ತಲುಪ್ತಾ ಇದ್ದೀವಿ. ಸುಮಾರು 32 ಲಕ್ಷದಷ್ಟು ಜನರಿಗೆ ನಾವು ವಿವಿಧ ರೀತಿಯಲ್ಲಿ ಅವರ ಆರೋಗ್ಯ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ. ಸುಮಾರು 3,000 ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆಗಳು, ಆಮೇಲೆ 560 ಹೆಚ್ಚು ಖಾಸಗಿ ಆಸ್ಪತ್ರೆಗಳು ಇದರಲ್ಲಿ ನೋಂದಣಿಯಾಗಿದೆ. ಇದರ ಮುಖ್ಯ ಉದ್ದೇಶ ನಾವು ಹೇಗೆ ಜನಕ್ಕೆ ಮುಟ್ತಾ ಇದ್ದೀವಿ, ಡೌನ್ ಟ್ರೋಡನ್ ಅಂತ, ನಾವೇನು ಬುಡಕಟ್ಟು ಜನಾಂಗ ಅನ್ಬೋದು, ಹಿಂದುಳಿದ ಜನಾಂಗ ಅನ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಕ್ಕೆ ಅಂತ ಏನು ಹೇಳ್ತೀವಿ, ಇದರಲ್ಲಿ ರಾಜ್ಯ ಸರ್ಕಾರ ಮುಖ್ಯವಾಗಿ ನಮ್ಮಲ್ಲಿ ಎಲ್ಲರಿಗೂ ಇದು APL BPL ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯವೇ. ಈ BPL ಕಾರ್ಡ್ ಹೋಲ್ಡರಿಗೆ ಅಂದರೆ BPL ಕಾರ್ಡ್ ಹೊಂದಿದವರಿಗೆ 5 ಲಕ್ಷದವರೆಗೆ ನಾವು ಯಾವುದೇ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಯಾವುದು ಒಂದು ಪೈಸೆನೂ ಅವನು ಆ ಕುಟುಂಬದಿಂದ ಖರ್ಚು ಮಾಡದೆ ನಮ್ಮಲ್ಲಿ 1650 ವಿವಿಧ ಚಿಕಿತ್ಸೆಗಳನ್ನು ನಾವು ನೀಡ್ತಾ ಇದ್ದೀವಿ. ಅವ್ರಿಗೆಲ್ಲದೆ APL ಅನ್ನು ಸಹಿತ ನಾವು ಈಗಾಗಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದೀವಿ. ಅವರಿಗೆ 1.5 ಲಕ್ಷದಷ್ಟು ಒಂದು ಕುಟುಂಬಕ್ಕೆ ಮಿತಿಗೊಳಿಸಿದೆ. ಅದರಲ್ಲಿ ಏನಂದರೆ APLದವರು 30% ಸರ್ಕಾರ, 70% ಕುಟುಂಬದ ಸದಸ್ಯ ಅವನು ಭರಿಸಬೇಕಾಗ್ತದೆ. ಆದರೆ BPL ಅಂದರೆ ಹಿಂದುಳಿದ ಜನಕ್ಕೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ಉದ್ದೇಶದಿಂದ ಅವರು ಯಾವುದೇ ಹಣವನ್ನು ಸಂದಾಯ ಮಾಡುವ ಅವಶ್ಯಕತೆ ಇಲ್ಲ.
0: ಉಪಯುಕ್ತದ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಈ ಒಂದು ಯೋಜನೆಯಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ತೀರಿ. ಹಾಗೆ ಗ್ರಾಮೀಣ ಮತ್ತು ಈ ಒಂದು ಬುಡಕಟ್ಟು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಜನರು ಏನೇನು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಸರ್?
1: ಗ್ರಾಮೀಣ ಮಟ್ಟದಲ್ಲಿ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತಾಯಿಂದರು ಸುರಕ್ಷಿತವಾಗಿ ಮಗು ಹೆರಿಗೆ ಮಾಡೋದು ಅತ್ಯಂತ ಮುಖ್ಯ. ಎಲ್ಲ ಕಡೆ ಈ ಸಮಸ್ಯೆಯನ್ನು ನೀವು ನೋಡ್ತಾ ಇರ್ತೀರಿ. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಆಹಾರಗಳಲ್ಲಿ ಆದ ಬದಲಾವಣೆ ಮತ್ತು ಇದೆಲ್ಲ ಕಾರಣದಿಂದಾಗಿ ರೈತರಿಗೂ ಸಹಿತ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆ, ಆಮೇಲೆ ವಯಸ್ಸಾದವರಿಗೆ ಕಣ್ಣಿನ ಪೊರೆ ಬರುವಂಥದ್ದು, ಆಮೇಲೆ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯವನ್ನೇ ಈ ಬ್ಲಡ್ ಪ್ರೆಷರ್, BP, ಆಮೇಲೆ ಮಧುಮೇಹ ಅಂತ

0: ಈಗ ಏನು ಡಯಾಬಿಟಿಸ್ ಅಂತ ಹೇಳ್ತೀವಿ, ಇಂಥ ಕಾಮನ್ ರೋಗಗಳನ್ನು ಬರ್ತವೆ. ಅದಲ್ಲದೆ ಆರ್ಗನ್ ಅಂದರೆ ಈ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂತ ನಾವು ಹೇಳ್ತೀವಿ. ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಈಗ ಕಿಡ್ನಿ ಆಗಲಿ ಅಥವಾ ಹೃದಯ ಆಗಲಿ ಅದು ಕಂಪ್ಲೀಟ್ ಸ್ಟಾಪ್ ಆಗ್ತದೆ ಅಂತ ಹೇಳಿ ವೈದ್ಯರು ಸಲಹೆ ನೀಡಿದಲ್ಲಿ ಅದನ್ನು ನಾವು ಹೊಸದಾಗಿ ಬೇರೆಯವರಿಂದ ಡೋನರಿಂದ ಯಾರು ದಾನಿಗಳಿರ್ತಾರಲ್ಲ ಅವರಿಂದ ತೆಗೆದು ಹಾಕುವಂಥ ವ್ಯವಸ್ಥೆಯೂ ಸಹಿತ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಹಳ್ಳಿಗಳಲ್ಲಿ ಅಂದರೆ ಈ ಕ್ಷಯರೋಗ, ಮಲೇರಿಯಾ, ಡೆಂಗಿ, ಚಿಕನ್ಗುನ್ಯ ಇಂಥ ವಿವಿಧ ಕಾಯಿಲೆಗಳು ಈ ವರ್ತಮಾನ ಸಂದರ್ಭಗಳಲ್ಲಿ ಹೆಚ್ಚೆಚ್ಚು ಬರುವಂಥ ಚಾನ್ಸಸ್ ಇರ್ತದೆ. ಅದಕ್ಕೆಲ್ಲನೂ ಸಹಿತ ಉಚಿತ ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೀವಿ.
1: ಸರ್, ಇದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಈಗ ನಗರ ಪ್ರದೇಶಗಳಿರ್ಬೋದು ಅಥವಾ ಸ್ಲಮ್ ಪ್ರದೇಶಗಳಿರ್ಬೋದು, ಸೊ ಈ ಥರದ ಒಂದು ಪ್ರದೇಶಗಳಲ್ಲಿ ಈ ಒಂದು ಯೋಜನೆಯ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಏನೇನು ಯೋಜನೆಗಳನ್ನ ಮಾಡಲಾಗಿದೆ ಸರ್?
0: ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲ ಗೊತ್ತಿದೆ, ರಾಜ್ಯಾದ್ಯಂತ ನಮ್ಮ ಆರೋಗ್ಯ ಮಿತ್ರರು ಇದ್ದಾರೆ, ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಆಮೇಲೆ ನಗರ ಪ್ರದೇಶಗಳಲ್ಲಿ ANM ಅಂತ ಹೇಳ್ತೇವೆ ಅವರಿದ್ದಾರೆ. ಅದಲ್ಲದೆ ಆರೋಗ್ಯ ಸಲಹೆ ನೀಡುವಂಥ ಆರೋಗ್ಯ ಇಲಾಖೆಯ ಸಾಕಷ್ಟು ಸಿಬ್ಬಂದಿಗಳು, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ PDOಗಳಾಗ್ಬೋದು, ಆಮೇಲೆ ಗ್ರಾಮ ಸಹಾಯಕರು ಆಗ್ಬೋದು, ಆಮೇಲೆ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳು, ಗ್ರಾಮ ಪಂಚಾಯಿತಿ ಸೆಕ್ರೆಟರೀಸ್ ಅಂತಾರೆ, ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಇದರ ಬಗ್ಗೆ ಮಾಹಿತಿಯನ್ನು ನೀಡುವುದರಲ್ಲಿ ಅವರು ಅಂದರೆ ಬಾಯಿದಿಂದ ಬಾಯಿಗೆ ಹೋಗುವಂಥ ಮಾಹಿತಿಯನ್ನು ನೀಡ್ತಾ ಇರ್ತಾರೆ. ಅದಲ್ಲದೆ ಇಲಾಖೆಯಿಂದ ನಾವು ಪೋಸ್ಟರ್ಗಳು, ಬ್ಯಾನರ್ಗಳನ್ನು ಹಚ್ಚುವಂಥ ಕೆಲಸವನ್ನು ಮಾಡೋದು, ಆಮೇಲೆ ಆಯಾ ಏರಿಯಾಗೆ ಸಂಬಂಧಪಟ್ಟಂಗೆ ಬೀದಿ ನಾಟಕಗಳು ಮಾಡೋದು, ಈ ನಮ್ಮ ಮಂಗಳೂರು, ಉತ್ತರ ಕನ್ನಡ ಆ ಸೈಡ್ ಇದ್ದರೆ ಯಕ್ಷಗಾನ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದು, ಆಮೇಲೆ ನಾಟಕ ಅಂದರೆ ಬೀದಿ ನಾಟಕ ಅಲ್ಲದೆ ನಾಟಕಗಳನ್ನು ಸಹಿತ ಮಾಡೋದು, ಆಮೇಲೆ ಸಮುದಾಯ ಸೇರಿದಾಗ ಇದ್ರ ಮಹತ್ವ ಕುರಿತು ಹೇಳುವಂಥದ್ದನ್ನು ನಮ್ಮ ಇಲಾಖೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ತಾ ಇದೆ ಈಗಾಗಲೇ.
1: ಸರ್, ಈಗ ತಾವು ಹೇಳ್ದಂಗೆ ಕೆಲವೊಂದಷ್ಟು ಕಾಯಿಲೆಗಳ ಬಗ್ಗೆ ಹೇಳಿದ್ರಿ, ಏನೇನು ಕಾಯಿಲೆಗಳಿಗೆ ಈ ಒಂದು ಯೋಜನೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಹೇಳಿದ್ರಿ. ಸೊ ಅದೇ ರೀತಿ ಈ ಕೆಲವು ದೀರ್ಘಕಾಲಿಕ ಸಮಸ್ಯೆಗಳು ಅಂತ ಬಂದಾಗ ಕ್ಯಾನ್ಸರ್ ಇರ್ಬೋದು, ಹೃದಯಾಘಾತ ಇರ್ಬೋದು ಅಥವಾ ಈ ಇನ್ನಿತರ ಈ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಇಲ್ಲದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರು ಏನು ಮಾಡಬಹುದು ಸರ್?
0: ಈಗಾಗಲೇ ನಾನು ಹೇಳಿದೆ, ಸುಮಾರು 3,000 ಹಾಸ್ಪಿಟಲ್ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿದ್ದರೆ 560 ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಈಗ ಕ್ಯಾನ್ಸರ್ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಹೃದಯದ ಬೈಪಾಸ್ ಮಾಡುವಂಥದ್ದು, ಮೂತ್ರಪಿಂಡ ಚಿಕಿತ್ಸೆ ಇರ್ಬೋದು, ಇವೆಲ್ಲ ಕೆಲವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಲಭ್ಯವಿಲ್ಲದ ಸಂದರ್ಭದಲ್ಲಿ ನಮ್ಮಲ್ಲಿ ಅದಕ್ಕೆ ರೆಫರಲ್ ಅಂತ ಒಂದು ಸಿಸ್ಟಮನ್ನು ನಾವು ಜಾರಿಯಲ್ಲಿ ತಂದಿವಿ. ಅಂದರೆ ಆ ರೋಗಿ ಅವನು ಆ ಆಸ್ಪತ್ರೆಗೆ ಹೋಗಿ ತಲುಪಿದಾಗ ಆ ಸೌಲಭ್ಯ ಆ ಆಸ್ಪತ್ರೆಯಲ್ಲಿ ಅವಕಾಶ ಇಲ್ಲ ಅಂದಾಗ ಅವನು ತಕ್ಷಣವೇ ಅವರಿಗೆ ಒಂದು ರೆಫರಲ್ ಕೊಡ್ತಾರೆ. ಅದಕ್ಕೆ ಸಹಾಯ ಮಾಡೋಕ್ಕೆ ನಮ್ಮ ಆರೋಗ್ಯ ಮಿತ್ರರು ಪ್ರತಿ ಸರ್ಕಾರಿ ಆಸ್ಪತ್ರೆಗಳು ಏನಿದ್ದಾವೆ, ಎಸ್ಪೆಷಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅಲ್ಲೆಲ್ಲ ನಮ್ಮ ಆರೋಗ್ಯ ಮಿತ್ರರಿದ್ದಾರೆ, ಅವರು ಸಹಿತ ಅವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡ್ತಾರೆ. ಆ ರೆಫರಲನ್ನು ತಗೊಂಡು ಅವರು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇರೆ ನಗರಗಳಲ್ಲಿರೋ ಸರ್ಕಾರಿ ಆಸ್ಪತ್ರೆಗಳಿಗೂ ಹೋಗ್ಬೋದು ಅಥವಾ ಖಾಸಗಿ ಆಸ್ಪತ್ರೆಗಳಿಗೂ ಹೋಗುವಂಥ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಈ ಸೌಲಭ್ಯವನ್ನು ಸಾಕಷ್ಟು ಜನರು ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನೇ ಉಪಯೋಗ ಮಾಡಿಕೊಂಡು ಈ ಜಯದೇವ ಇರ್ಬೋದು, ಹೃದಯಕ್ಕೆ ಸಂಬಂಧಪಟ್ಟಂಗೆ, ಕಿದ್ವಾಯಿಗೆ ಸಂಬಂಧಪಟ್ಟಂಗೆ, ಕ್ಯಾನ್ಸರ್ ಇರ್ಬೋದು, ಇಂಥದನ್ನು ನಾವು ತಗೊಳ್ತಾ ಇದ್ದಾರೆ. ಖಾಸಗಿ ಆಸ್ಪತ್ರೆಗಳು ಏನು ನಮ್ಮಲ್ಲಿ ಎಂಪ್ಯಾನೆಲ್ ಆಗಿದ್ದಾರೆ, ನಮ್ಮಲ್ಲಿ ಏನು ನೋಂದಣಿ ಮಾಡಿಕೊಂಡಿದ್ದಾರೆ, ಅಲ್ಲಿಯೂ ಸಹಿತ ಜನ ರೋಗಿಗಳು ಈಗಾಗಲೇ ಅದರ ಉಪಯೋಗ ತಗೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ.
1: ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಈ ಒಂದು ಡಯಾಲಿಸ್ ವ್ಯವಸ್ಥೆ ಬೇಕಾಗುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ಇದರ ಒಂದು ಸಹಾಯ ಅಥವಾ ಅದರ ಒಂದು ಉಪಯೋಗವನ್ನು ಕೂಡ ಈ ಒಂದು ಯೋಜನೆಯಲ್ಲಿ ಪಡೆದುಕೊಳ್ಬೋದು ಸರ್, ಈ ಒಂದು ಡಯಾಲಿಸಿಸ್ಗೆ ಸಂಬಂಧಪಟ್ಟಂತೆ?
0: ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾವು ರಾಜ್ಯ ಸರ್ಕಾರ ಯೋಜನೆಯನ್ನು ಜಾರಿಯಲ್ಲಿ ತಂದಿದೆ. ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೂ ಸಹಿತ ರಾಜ್ಯಾದ್ಯಂತನೂ ಸಹಿತ ಎಲ್ಲ ಕಡೆ ವ್ಯವಸ್ಥೆ ಇಲ್ಲ, ಬಟ್ ನಾವು ನೋಟಿಫೈ ಮಾಡಿದ್ದೀವಿ ಇಂಥಲ್ಲಿ ಯಾವ್ಯಾವ ಜಾಗದಲ್ಲಿ ಇದರ ಸೌಲಭ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ. ಆ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆನೂ ಸಹಿತ BPL ಪೇಷಂಟ್ ಆದರೆ ಅವನಿಗೆ ಸಂಪೂರ್ಣವಾಗಿ 5 ಲಕ್ಷದವರೆಗೆ ಕಾಯಿಲೆಗೂ ಸಂಪೂರ್ಣವಾಗಿ ಫ್ರೀ ಟ್ರೀಟ್ಮೆಂಟ್ ಇದೆ, ಅಂದರೆ ಉಚಿತ ಚಿಕಿತ್ಸೆ ನಾವು ನೀಡ್ತಾ ಇದ್ದೀವಿ. ಅದನ್ನು ನಾವು ಈಗ ಎಸ್ಪೆಷಲಿ ಹೇಳಬೇಕಂದ್ರೆ ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್

0: ಅಥವಾ ಅಂಕಾಲಜಿ ಅಂತದಲ್ಲಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು, ಬಹಳಷ್ಟು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡಯಾಲಿಸಿಸ್ ಮಾಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಯಾವುದು ನೋಂದಣಿಯಾದಂಥ ಖಾಸಗಿ ಆಸ್ಪತ್ರೆ ಇದ್ದಾವೆ, ನಾವು ಪರ್ಮಿಷನ್ ಕೊಟ್ಟಿದ್ದರೆ ಅಂತಲ್ಲೇನೂ ಸಹಿತ ಅದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ.
1: ಸರ್, ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ ಈ ಒಂದು ಯೋಜನೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಇದೆಯಾ? ಒಂದು ವೇಳೆ ಇದ್ರೆ ಇದನ್ನು ಹೇಗೆ ಬಳಸ್ಕೊಳ್ಬೋದು ಸರ್?
0: ಈ ಸುವರ್ಣ ಆರೋಗ್ಯ ಟ್ರಸ್ಟ್ ಯೋಜನೆ ಅಂದರೆ ಇದು ಆ್ಯಕ್ಚುಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಈ ಆಂಬ್ಯುಲೆನ್ಸ್ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಇದೆಲ್ಲನೂ ಕೂಡ ಇದೆ. ಇದು ಉಚಿತವಾಗಿಯೇ ಇದೆ. ಅವರು ಯಾರೇ ತುರ್ತು ಸಂದರ್ಭದಲ್ಲಿ ರೋಗಿಯಾದವರು ಅಥವಾ ರೋಗಿಯ ಸಂಬಂಧಿಕರು 108 ಅಂತ ಏನು ಹೇಳ್ತೀವಿ ಅವರು ಸಂಪರ್ಕಿಸ್ಬೋದು. ರಾಜ್ಯಾದ್ಯಂತ ಈವನ್ ರಿಮೋಟ್ ಏರಿಯಾದಲ್ಲಿನೂ ಅಂದರೆ ಅತ್ಯಂತ ದೂರದ ಪ್ರದೇಶಗಳಲ್ಲಿನೂ ಸಹಿತ, ಗುಡ್ಡಗಾಡುಗಳ ಪ್ರದೇಶದಲ್ಲಿನೂ ಸಹಿತ ಕರ್ನಾಟಕ ರಾಜ್ಯದಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವರು ತುರ್ತು ಚಿಕಿತ್ಸೆ ಸಂದರ್ಭದಲ್ಲಿ 108 ಅವರು ಡೈಲ್ ಮಾಡುವ ಮೂಲಕ ಈ ಸೇವೆಯನ್ನು, ಆಂಬ್ಯುಲೆನ್ಸ್ ಸೇವೆಯನ್ನು ಉಚಿತವಾಗಿ ಪಡಿಬೋದು. ಅಷ್ಟಲ್ಲದೆ ಈಗ ಯಾವುದಾದ್ರೂ ತುರ್ತು ಅಲ್ಲದೇ ಇರುವ ಸಂದರ್ಭಗಳಲ್ಲಿ ಯಾವುದಾದ್ರೂ ಸಮುದಾಯ ಆರೋಗ್ಯ ಕೇಂದ್ರದಿಂದ ಅವರಿಗೆ ಜಿಲ್ಲಾ ಆಸ್ಪತ್ರೆಗೆ ಹೋಗಬೇಕಂದಾಗ 104 ಸೇವೆಯನ್ನು ಅವರು ಪಡೆಯೋದಕ್ಕೆ ಅವರಿಗೆ ಅವಕಾಶ ಇದೆ.
1: ಸೊ 108 ಮತ್ತು 104 ಎರಡು ವಾಹನಗಳನ್ನು ಕೂಡ ಪಡೆದುಕೊಳ್ಬೋದು.
0: ಹೌದು
1: ಸರ್. ಇದ್ರ ಜೊತೆಗೆ ಈ ಒಂದು ಯೋಜನೆಯಲ್ಲಿ ರೆಫರಲ್ ಪಡಿತಕ್ಕಂಥ ಒಂದು ವ್ಯವಸ್ಥೆ ಹೇಗಿದೆ? ಯಾವ ಥರ ಒಂದು ಹಂತ ಹಂತವಾಗಿ ಈ ಒಂದು ರೆಫರಲ್ನ ಪಡ್ಕೊಳ್ಬೋದು ಸರ್?
0: ಈ ರೆಫರಲ್ ಪಡೆಯೋದಂದರೆ ಯಾವುದೇ ರೋಗಿ ಅವನಿಗೆ ಗೊತ್ತಿರೋದಿಲ್ಲ ಈ ಸೌಲಭ್ಯ ಈ ಆಸ್ಪತ್ರೆಯಲ್ಲಿ ಇದೇನಾ ಇಲ್ಲ ಅಂಥೇಳಿ, ಅವನು ನೇರವಾಗಿ ಆಸ್ಪತ್ರೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿರುವಂತಹ ನಮ್ಮ ಆರೋಗ್ಯ ಮಿತ್ರರು ಅಥವಾ ಅಲ್ಲಿ ಆಸ್ಪತ್ರೆಯಲ್ಲಿರುವಂಥ ಸಿಬ್ಬಂದಿ ಅವರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ರೋಗಿಯಾದವನು ಅಥವಾ ರೋಗಿಯ ಸಂಬಂಧಿ, ರೋಗಿಯೊಂದಿಗೆ ಹೋದಂಥವನು, ಅವನು BPL ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಕೊಡಲೇಬೇಕಾಗ್ತದೆ. ಅವರು ತೊಗೊಂಡು ಹೋಗಬೇಕು. ತೊಗೊಂಡು ಹೋಗಿ ಆ ನಂಬರನ್ನು ಅಥವಾ ಆ ಕಾರ್ಡನ್ನು ತೋರಿಸಿದರೆ ಅವರು ಇಮಿಡಿಯೇಟಾಗಿ ಅವರು ನಮ್ಮದು ಏನು ಮಾಡಿದ್ದೀವಿ ಅಂದರೆ ನಮ್ಮ ಸಿಸ್ಟಮ್ ಹೇಗಿದೆ ಅಂದರೆ ನಮ್ಮದು ವರ್ಕ್ ಹೇಗೆ ಮಾಡ್ತದೆ, ಕಾರ್ಯ ಹೇಗೆ ನಿರ್ವಹಿಸ್ತದೆ ಅಂದರೆ ನಿಮ್ಮ ಈ ಡಿಟೇಲ್ನನ್ನು ಕೊಟ್ಟ ತಕ್ಷಣ ನಿಮ್ಮದು ಸಂಪೂರ್ಣವಾದ ಮಾಹಿತಿಯನ್ನು ಅದು ನಮ್ಮ ಏನು ಕಂಪ್ಯೂಟರ್ ಸಿಸ್ಟಮ್ ಇದೆ ಅದನ್ನೆಲ್ಲ ಫೆಚ್ ಮಾಡ್ತೈತೆ. ಅಂದರೆ ತನ್ನಷ್ಟಕ್ಕೆ ತಾನೇ ತೊಗೊಳ್ತದೆ. ಅದಾದಮೇಲೆ ಅವನು ಆದಂಥ ಕಾಯಿಲೆ ಅಂದರೆ ನಾವು ಏನು ಸಿಸ್ಟಮ್ ಮಾಡಿದ್ದೀವಿ ಅಂದರೆ ಪ್ರೀ ಆತ್ ಅಂತ ಇರ್ತದೆ. ಇಂಥ ಸೌಲಭ್ಯ ಇಲ್ಲಿ ಇದೇನೋ ಇಲ್ಲೋ ಅನ್ನೋದಕ್ಕೆ ಅವನು ಎಲ್ಲ ಇದನ್ನು ಮಾಡ್ತಾರೆ. ಆವಾಗ ಆ ಸೌಲಭ್ಯ ಇಲ್ಲ ಅನ್ನೋದನ್ನು ಡಿಸೈಡ್ ಮಾಡೋದು ಯಾವ ಆರೋಗ್ಯ ಮಿತ್ರರಲ್ಲ, ಅಲ್ಲಿರುವಂಥ ಡಾಕ್ಟರ್, ಸಂಬಂಧಪಟ್ಟ ಡಾಕ್ಟರ್ ವೈದ್ಯ ಏನಿರ್ತಾನೆ ಅವರು ನಿರ್ಧಾರ ಮಾಡ್ತಾರೆ. ಆ ವ್ಯವಸ್ಥೆ ಇಲ್ಲ ಅಂದ ತಕ್ಷಣ ಅವರಿಗೆ ಏನು ಮಾಡ್ತಾರೆ ಅಂದರೆ ಒಂದು ರೆಫರಲ್ ಲೆಟರ್ ಕೊಡ್ತಾರೆ. ಅಲ್ಲಿ ರೆಫರಲ್ ಲೆಟರ್ ಸಿಸ್ಟಮ್ ಹೇಗಿದೆ ಅಂದರೆ ಆಟೋ ಜನರೇಟ್ ಆಗ್ತದೆ. ಅಂದರೆ ತನ್ನಷ್ಟಕ್ಕೆ ತಾನೇ ಅದು ಎಲ್ಲ ಡಿಟೇಲೊಂದಿಗೆ ಜನರೇಟ್ ಆಗ್ತದೆ, ಹೊರಗಡೆ ಬರ್ತದೆ. ಅದರಲ್ಲಿ ಏನಿರ್ತದೆ ಅಂದರೆ ಸುತ್ತಮುತ್ತಲ್ಲಿ ಸಮೀಪದಲ್ಲಿರುವಂಥ ಆಸ್ಪತ್ರೆಗಳು, ಇಂಥ ಸೌಲಭ್ಯ ಇರುವ ಆಸ್ಪತ್ರೆಗಳ ಲಿಸ್ಟನ್ನು ನಾವು ಅವರಿಗೆ ಕೊಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಇಂಥ ಆಸ್ಪತ್ರೆಗಳಲ್ಲೇ ನೀವು ಹೋಗಿ ಚಿಕಿತ್ಸೆಯನ್ನು ಪಡಿಬೇಕಂತ ಹೇಳೋದಿಲ್ಲ. ಲಿಸ್ಟ್ ಏನು ಹಚ್ಚಿರ್ತೀವಿ ಅಥವಾ ಕೊಟ್ಟಿರ್ತೀವಿ ಅವರಿಗೆ ತಲುಪಿಸಿರ್ತೀವಿ, ಆ ಲಿಸ್ಟಲ್ಲಿ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿ ಏನು ರೋಗಿ ಇರ್ತಾನೆ ಅಥವಾ ರೋಗಿ ಸಂಬಂಧಿ ಆ ರೋಗಿಯನ್ನು ಕರ್ಕೊಂಡು ಆಸ್ಪತ್ರೆಗಳಿಗೆ ಹೋಗ್ಬೋದು. ಅಲ್ಲಿಯೂ ಸಹಿತ ಹೋದ ತಕ್ಷಣ ಅಲ್ಲಿಯೂ ನಮ್ಮ ಆರೋಗ್ಯ ಮಿತ್ರರು ಇರ್ತಾರೆ, ಅವರ ಸಹಾಯ ಪಡೆಯೋದ್ರ ಮೂಲಕ ಇವರು ಇಮಿಡಿಯೇಟ್ ಆಗಿ ತಮ್ಮ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಬಹುದು.
1: ಸರ್, ಈಗ ತಾವು ಹೇಳಿದಂಗೆ ನೀವು ಒಂದು ವೇಳೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು, ಅದೇ ರೀತಿ ತಾಲೂಕು ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆ, ಸೊ ಇದರ ಹಂತ ಹಂತವಾಗಿ ಹೋಗಬೇಕು. ಈಗ ಒಂದು ವೇಳೆ ನೇರವಾಗಿ ಏನು ಒಂದು ನೋಂದಣಿ ಆಗಿರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆಗಳಲ್ಲೂ ಕೂಡ ಇವರು ಒಂದು ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆಯನ್ನು ಪಡೆದುಕೊಳ್ಬೋದು ಹೇಗೆ ಸರ್?
0: ಇದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ತಂದಿದ್ದೀವಿ. ಇದರ ಉದ್ದೇಶ, ಮೂಲ ಉದ್ದೇಶ ಏನಂದರೆ ನಮ್ಮಲ್ಲಿ ರಾಜ್ಯದಲ್ಲಿ ಆರೋಗ್ಯ ಸೇವೆ ಏನಿದೆ, ಸರ್ಕಾರದಿಂದ ಒದಗಿಸುವಂಥ ಆರೋಗ್ಯ ಸೇವೆ ಭಾಳ ಉತ್ತಮವಾಗಿದೆ. ಹೀಗಾಗಿ ನಾವು ಯಾವುದೇ ರೋಗಿ ಬಂದ ತಕ್ಷಣ ಸರ್ಕಾರದಲ್ಲೇ ಯಾವುದೇ ವ್ಯವಸ್ಥೆ ಚಿಕಿತ್ಸೆ ಅವಕಾಶ ಇದ್ದರೆ ನಾವು ಆದಷ್ಟು ಸರ್ಕಾರದಲ್ಲೇ ಅವರ ಚಿಕಿತ್ಸೆಯನ್ನು ಚೆನ್ನಾಗಿ ಕೊಡುವುದಕ್ಕೆ, ವ್ಯವಸ್ಥೆ ಮಾಡುವುದಕ್ಕೆ ನಾವು ಹೆಚ್ಚಿನ ಉತ್ತೇಜನ ಕೊಡ್ತೀವಿ. ಒಂದು ವೇಳೆ ಎಮರ್ಜೆನ್ಸಿ ಇರ್ತದೆ, ತುರ್ತು ಚಿಕಿತ್ಸೆಗಳಿರ್ತವೆ, ಆವಾಗ ಅವನಿಗೆ ಖಾಸಗಿ ಆಸ್ಪತ್ರೆನೋ ಸರ್ಕಾರಿ ಆಸ್ಪತ್ರೆನೋ ನೋಡುವಂಥ ಅವಕಾಶ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆ ಏನಿದೆ ಅಂದರೆ ಯಾವುದು ತುರ್ತು ಚಿಕಿತ್ಸೆ ಅಂದರೆ ಅವನಿಗೆ ಆ ಹಾರ್ಟ್ ಅಟ್ಯಾಕ್ದಂಥದ್ದು ಮತ್ತೊಂದು ಆದರೆ ಅವರು ಯಾವುದೇ ಕಾರಣಕ್ಕೆ ಈ ಇದಕ್ಕೆ ಹೋಗಬೇಕಾಗಿಲ್ಲ. ಏನು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ರೆಫರಲ್ ತೊಗೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ. ಅವನು

0: ನೇರವಾಗಿ ನೋಂದಾಯಿತ ಆಸ್ಪತ್ರೆಗೆ ಹೋದ್ರೆ ಅವನಿಗೆ ಚಿಕಿತ್ಸೆ ಕೊಡುವ ವ್ಯವಸ್ಥೆಯನ್ನ ಮಾಡಿದೀವಿ. ಅವನಿಗೆ ಯಾವುದೇ ರೆಫರಲ್ ಅವಶ್ಯಕತೆ ಇಲ್ಲ. ನಾವು ಅಲ್ಲಿಯೂ ಸಹಿತ ಸಂಪೂರ್ಣ ಉಚಿತವಾದ ಚಿಕಿತ್ಸೆಯನ್ನು ನೀಡುವಂತಹ ವ್ಯವಸ್ಥೆಯನ್ನ ಮಾಡಿದೀವಿ
1: ಸರ್. ಹಾಗೇನೆ ಇದರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹಲವು ಕಡೆಗೆ ಗ್ರಾಮೀಣ ಇರ್ಬೋದು ನಗರ ಪ್ರದೇಶಗಳಲ್ಲಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಒಂದು ಅರಿವಿಲ್ಲ. ಸೊ ಇಂತಹ ಒಂದು ಕಡೆಗಳಲ್ಲಿ ಇಲಾಖೆಯಿಂದ ಏನೇನು ವ್ಯವಸ್ಥೆಗಳು ಅಥವಾ ಏನೆಲ್ಲ ಜಾಗೃತಿಗಳನ್ನು ಮೂಡಿಸ್ತಾ ಇದೆ ಸರ್?
0: ಇದರಲ್ಲಿ ಮುಖ್ಯವಾಗಿ ತಾವು ಹೇಳಿದಂಗೆ ಇನ್ನೂ ರಾಜ್ಯ ಸರ್ಕಾರದ, ಅದರಲ್ಲೂ ಈಗಿನ ಆರೋಗ್ಯ ಮಂತ್ರಿಗಳು, ಹಿಂದಿನ ಆರೋಗ್ಯ ಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹಿತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಸೇವೆಯ ಆರೋಗ್ಯ ಸೇವೆ ಏನು ನಾವು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ದಿಂದ ಏನು ಕೊಡ್ತಾ ಇದ್ದೀವಿ ಹೆಚ್ಚಿನ ಜನಕ್ಕೆ ಮುಟ್ಟಬೇಕು ಅನ್ನೋದು ಸದುದ್ದೇಶ ಇದೆ. ಈಗಾಗಲೇ ನಾವು ಮುಟ್ಟುತ್ತಿರುವಂಥದ್ದು ಸಾಲದು ಅನ್ನೋದು ಒಂದು ನಮಗೂ ಅದು ಗೊತ್ತಿದೆ. ಆ ಹೆಚ್ಚೆಚ್ಚು ತಲುಪುವುದಕ್ಕಾಗಿಯೂ ಸಹಿತ ನಾವು ಸಾಕಷ್ಟು ರೀತಿಯಿಂದ ಅವರನ್ನು ತಲುಪಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈಗಾಗಲೇ ನಾನು ಹೇಳಿದೆ ಬೀದಿ ನಾಟಕ ಮತ್ತೊಂದು ಅಂಥೇಳಿ, ಆದರೆ ಅದರಲ್ಲಿ ಮುಖ್ಯವಾಗಿ ನಾವು ಮಾಡ್ತಾ ಇರೋದು ದೂರದರ್ಶನಗಳ ಮೂಲಕವೂ ಪ್ರಚಾರ ಕೊಡ್ತಾ ಇದ್ದೀವಿ, ಆಮೇಲೆ ಬಾನುಲಿಗಳ ರೇಡಿಯೋ ಮೂಲಕವೂ ಕೊಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆಮೇಲೆ ಬೇರೆ ಬೇರೆ ರೀತಿಯಿಂದ ಪೋಸ್ಟರ್ಸ್ ಬ್ಯಾನರ್ಸ್ ಹಾಕೋದ್ರ ಮೂಲಕ ಅಥವಾ ಹೋರ್ಡಿಂಗ್ಸ್ ಹಾಕೋದ್ರ ಮೂಲಕವೂ ಮುಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಎಲ್ಲ ಆದಮೇಲೂ ಸಹಿತ ಈಸ್ಟರ್ ನಂತರ ಗ್ರಾಮ ಸಭೆಗಳಂತ ನಡೀತಾವೆ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ KDP ಅಂತ ಸಭೆಗಳು ನಡೀತಾವೆ, ತಾಲೂಕು ಮಟ್ಟದಲ್ಲಿ ನಡೀತಾವೆ, ಜನಸ್ಪಂದನ ಕಾರ್ಯಕ್ರಮಗಳು ನಡೀತಾವೆ. ಇವೆಲ್ಲನೂ ಸಹಿತ ನಾವು ಇವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡುವುದು ಅಥವಾ ಆ ವಿವಿಧ ಸಭೆಗಳಲ್ಲಿ ಅವರು ಎದುರಿಸುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವುದು, ಹೆಚ್ಚಿನ ಜನರು ಇದನ್ನು ಲಾಭ ಪಡೆಯುವುದಕ್ಕೆ ನಾವು ಎಲ್ಲ ಒಂದು ಅವರನ್ನು ಮುಟ್ಟುವುದಕ್ಕಾಗಿ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ.
1: ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನಾದ್ರು ವಿನೂತನವಾಗಿ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಒಂದು ವಿಶೇಷ ಯೋಜನೆಗಳನ್ನೇನಾದ್ರು ಮಾಡಲಾಗಿದೆ ಹೇಗೆ ಸರ್?
0: ಇದರಲ್ಲಿ ಮುಖ್ಯವಾಗಿ ಈಗಾಗಲೇ ನಾನು ಪ್ರಚಾರದ ಬಗ್ಗೆ ಹೇಳಿದೆ. ಪ್ರಚಾರ ಹೊರತುಪಡಿಸಿ ಏನಂದರೆ ಪ್ರತಿಯೊಬ್ಬರಿಗೂ ಈ ವಿಷಯ ಕುರಿತು ಸ್ಯಾಟಿಸ್ಫ್ಯಾಕ್ಟರಿ ಅನ್ನೋದು ಅಂತ ಒಂದು ಬೇಕಾಗ್ತದೆ ಪ್ರತಿಯೊಬ್ಬರಿಗೂ. ಅಂದರೆ ಈ ಯೋಜನೆ, ಈ ಚಿಕಿತ್ಸೆ ನಂತರ ಅವನು ರೋಗಿಯಾದವನು ಕೊಟ್ಟಂಥ ಚಿಕಿತ್ಸೆ ಅವನಿಗೆ ಸಮಾಧಾನಕರವಾಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ನಮ್ಮಲ್ಲಿಂದ ಸಹಾಯವಾಣಿ ಇದೆ 1455555 ಸಹಾಯವಾಣಿ ಇದೆ. ಅದರಿಂದ ನಾವು ನಮ್ಮಲ್ಲಿಂದನೇ ಫೋನ್ ಮಾಡ್ತೀವಿ, ದೂರವಾಣಿ ಕರೆನೂ ಮಾಡ್ತೀವಿ, ಆಮೇಲೆ ಮೆಸೇಜು ಹೋಗ್ತದೆ ಅವರಿಗೆ. ಈ ಕೆಲವರು ಏನು ಮಾಡ್ತಾ ಇದ್ದಾರೆ, ಇಂಥ ದೂರವಾಣಿ ಕರೆ ಬಂದ ತಕ್ಷಣ ಅವರು ಕೆಲವರು ಸ್ವೀಕಾರ ಮಾಡದೇ ಇರ್ಬೋದು, ಸ್ವೀಕಾರ ಮಾಡದೇ ಇದು ಸ್ಪ್ಯಾಮ್ ಅಂತ ಹೇಳಿ ಬಿಡುವಂಥದ್ದಿದೆ. ಆದರೆ ನಾನು ಈ ನಂಬರನ್ನು ಇಟ್ಕೊಳ್ಳೋದ್ರ ಮೂಲಕ, ನಮ್ಮಿಂದ ಹೋಗುವಂಥ ಕರೆಯನ್ನು ಇಟ್ಕೊಳ್ಳೋದ್ರ ಮೂಲಕ ಇದಕ್ಕೆ ನಿಜವಾಗ್ಲಿ ಸ್ಪಂದನೆ ಮಾಡಿದರೆ ನಮಗೆ ಇದರಲ್ಲೂ ಸುಧಾರಣೆ ತರೋಕ್ಕೆ ನಮಗೆ ಸಾಕಷ್ಟು ಸಹಾಯ ಆಗ್ತದೆ. ಈಗಾಗಲೇ ನಾವು ಸುಮಾರು ಏನು ಒದಗಿಸ್ತಾ ಇದ್ದೇವೆ ಸೇವೆ, ಇತ್ತೀಚಿನ ದಿನಗಳಲ್ಲಿ ಕಳೆದ 3-4 ತಿಂಗಳದ್ದು ಅನಾಲಿಸಿಸ್ ಮಾಡಿದ್ದೀವಿ. ಇದರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಏನಿದೆ ಅಂದರೆ, ಸಮಾಧಾನಕರ ಲೆವೆಲ್ ಏನಿದೆ ಅಂದರೆ 98.5%ಗಿಂತ ಹೆಚ್ಚು ಜನರು ನನಗೆ ಸೇವೆ ಸಮಾಧಾನಕರವಾಗಿದೆ, ನಮಗೆ ಎಲ್ಲ ಉಚಿತವಾಗಿ ತೋರ್ತಿದೆ ಅಂತ ತಿಳಿಸಿದ್ದಾರೆ. ಆದರೆ ಇನ್ನೂ 1.5%ಅಷ್ಟು ಜನ ನಮಗೆ ಏನಾದರೂ ತೊಂದರೆ ಆಯಿತಾ ಅಥವಾ ಔಟ್ ಆಫ್ ಪಾಕೆಟ್ ಅಂತ ನಾವೇನು ಹೇಳ್ತೇವಲ್ಲ, ಹೆಚ್ಚಿನ ಹಣ ಇಸ್ಕೊಂಡ್ರ ಅನ್ನೋದು ಅವರು ಆಗಾಗ ಒಂದೊಂದು ಕಂಪ್ಲೇಂಟ್ ಬರ್ತಾ ಇದೆ. ಯಾವ ಒಂದು ಸಣ್ಣ ದೂರನ್ನು ಸಹಿತ ಈ ಸಾಸ್ಟ್ ಅಂದರೆ ಇಲಾಖೆಯು ಅದನ್ನು ನಾವು ಅಷ್ಟು ಈಸಿಯಾಗಿ ಬಿಡ್ತಾ ಇಲ್ಲ, ಗಂಭೀರವಾಗಿ ಪರಿಗಣಿಸಿ ಒಂದು ವೇಳೆ ಆ ರೀತಿಯಲ್ಲಿ ಔಟ್ ಆಫ್ ಪಾಕೆಟ್ ಇಸ್ಕೊಂಡಿದ್ರೆ ಅಥವಾ ಹಾಸ್ಪಿಟಲ್ದವರು ಕಂಪಲ್ಸರಿಯಾಗಿ ಅದನ್ನು ತಿರುಗಿ ನೀಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇದನ್ನು ನಾವು ಅತ್ಯಂತ ಮುತುವರ್ಜಿ ವಹಿಸಿ ಅದಕ್ಕಾಗಿಯೇ ಸಪರೇಟ್ ಒಂದು ಆಫೀಸರ್ಸ್ಗಳನ್ನು ನೇಮಿಸಿ ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಈಗಾಗಲೇ ಇದರದ್ದು ಉಪಯೋಗ ಹೆಚ್ಚಿನ ಮಟ್ಟಕ್ಕೆ 98.5 ಅಂದರೆ ಇದು ಸಾಕಷ್ಟು ಆಗಿದೆ. ಆದರೆ ಮಾನ್ಯ ಸಚಿವರ ಉದ್ದೇಶ 100% ಸ್ಯಾಟಿಸ್ಫ್ಯಾಕ್ಟರಿ ಇರಬೇಕು ಜನರದ್ದಂತಿದೆ. ಆ ನಿಟ್ಟಿನಲ್ಲಿ ಜನರ ಸಹಕಾರ ಅವಶ್ಯಕತೆ ಇದೆ. ಅಷ್ಟೇ ಅಲ್ಲದೆ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವಂಥ ವೈದ್ಯರು ಮತ್ತು ಸಿಬ್ಬಂದಿ ಎಲ್ಲರೂ ಇದಕ್ಕೆ ಕೈ ಜೋಡಿಸ್ಬೇಕು. ಇದು ಆರೋಗ್ಯ ಸೇವೆ ಸರಿ ಇದ್ದರೆ, ಆರೋಗ್ಯ ಕರ್ನಾಟಕದ ಜನರ ಆರೋಗ್ಯ ಸರಿ ಇದ್ರೆ ಕರ್ನಾಟಕದ ಸಮಗ್ರ ಬೆಳವಣಿಗೆ ಸಾಕಷ್ಟು ಸಹಾಯಕಾರಿ ಆಗಲಿದೆ.
1: ಸರ್, ಈಗ ತಾವು ಹೇಳಿದಂಗೆ ಈಗ ಸಹಾಯವಾಣಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ, ಸಾಮಾನ್ಯವಾಗಿ ಸಹಾಯವಾಣಿ ಅಂತ ಬಂದಾಗ ಅಥವಾ ಹೆಲ್ಪ್ ಲೈನ್ ನಂಬರ್ ಅಂತ ಬಂದಾಗ ಈಗ ಬುಡಕಟ್ಟು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳಿರ್ಬೋದು ಅಥವಾ ಹೆಚ್ಚು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನಗಳಿಗೆ ಈ ಒಂದು ಸಹಾಯವಾಣಿ, ತಾವು ಮೊದಲೇ ಹೇಳಿದಂಗೆ ಇದು ಬೇರೆ ಥರದ ಕಾಲ ಅಂತ ಕಟ್

0: ಮಾಡ್ತಕ್ಕಂಥ ಇರ್ಬೋದು, ಅದು ಭಾಷೆ ಅರ್ಥ ಆಗದೇ ಇರ್ತಕ್ಕಂಥ ಒಂದು ಇರ್ಬೋದು. ಸೊ ಈ ಒಂದು ನಿಟ್ಟಿನಲ್ಲಿ ಏನು ಮಾಡಬಹುದು ಸರ್?
1: ಇದರಲ್ಲಿ ಈ ಸಮಸ್ಯೆ ನೀವು ಹೇಳಿದ್ದು ನಿಜವಾಗ್ಲೂ ಇದೆ, ಈಗಲೂ ಇದೆ. ಬುಡಕಟ್ಟು ಜನಾಂಗ ಅಂದರೆ ಸೋಲಿಗ, ಜೇನು ಕುರುಬ ಅಥವಾ ಬೆಟ್ಟ ಕುರುಬ, ಹಕ್ಕಿ ಪಿಕ್ಕಿ ಜನಾಂಗ, ಆಮೇಲೆ ಟ್ರೈಬಲಲ್ಲಿ ವಾಸ ಮಾಡುವಂಥ ಜನ ಅಂದರೆ ಗುಡ್ಡಗಾಡದಲ್ಲಿ ವಾಸ ಮಾಡುವಂಥ ಜನಕ್ಕೆ ನಾವು ಈ ಸಹಾಯವಾಣಿಯಿಂದ ತಲುಪುವಂಥ ಏನು ಕರೆಗಳಿರ್ತವೆ ಅವರಿಗೆ ನಮ್ಮ ಭಾಷೆ ಅರ್ಥ ಆಗದೇ ಇರ್ಬೋದು. ಅದಕ್ಕಾಗಿ ನಾವು ಸಹಾಯವಾಣಿಯಲ್ಲಿ ಕೆಲಸ ಮಾಡುವಂಥವರಿಗೆ ವಿಶೇಷವಾದ ತರಬೇತಿಯನ್ನು ಕೊಟ್ಟು ಅವರು ಆದಷ್ಟು ಸರಳ ಕನ್ನಡದಲ್ಲಿ ಮಾತಾಡೋಣ ವ್ಯವಸ್ಥೆ ಮಾಡಿದ್ದೀವಿ. ಅಷ್ಟಾದರೂ ಸಾಕಷ್ಟು ಬುಡಕಟ್ಟು ಜನಾಂಗಕ್ಕೆ ಸರಳ ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ಮಾತಾಡಿದರೂ ಸಹಿತ ಅದನ್ನು ತಿಳಿದಂಥ ಪರಿಸ್ಥಿತಿ ಇದ್ದಾವೆ. ಇದನ್ನ ಅರ್ಥನೇ ನಾವು ಹಳ್ಳಿಯಲ್ಲಿ ಈಗಾಗಲೇ ತಮ್ಗೆ ಗೊತ್ತಿದೆ, ಆಶಾ ಅಂಗನವಾಡಿ ಏನು ಕಾರ್ಯಕರ್ತರು ಇರ್ತಾರೆ, ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟಲ್ಲದೆ ಶಾಲಾ ಶಿಕ್ಷಕರು, ಅಂಗನವಾಡಿ ಶಿಕ್ಷಕರೂ ಇರ್ತಾರೆ. ಇವರಿಗೆಲ್ಲ ಈ ಯೋಜನೆ ಬಗ್ಗೆ ನಾವು ಮಾಹಿತಿ ನೀಡಿದ್ದೀವಿ. ಅವರು ಏನಾದರೂ ಸಮಸ್ಯೆ ಆದರೆ ನಾನು ಎಲ್ಲರಿಗೂ ಕೇಳ್ಕೊಳ್ತೇನೆ, ಅಂಥ ಸಮಸ್ಯೆಗಳಾದರೆ ಈಗ ಒಬ್ಬನಿಗೆ ಗೊತ್ತಿಲ್ಲ ಅಂದ ತಕ್ಷಣ ಅದನ್ನು ಬಿಡದೆ ಪಕ್ಕದವನಿಗೆ ಜ್ಞಾನ ಇದ್ದವನಿಗೆ ಕೇಳಬೇಕು, ಅತ್ಯಂತ ಸಮೀಪದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಂಪರ್ಕ ಮಾಡಬೇಕು. ಇದರೊಂದಿಗೆ ಇದೇನು ಒಂದು ಯೋಜನೆಯನ್ನು ಸಂಪೂರ್ಣ ಲಾಭವನ್ನು ಅವರು ಪಡೆಯೋದಕ್ಕಾಗಿ ನಾವು ಈಗಾಗಲೇ ಸಾಕಷ್ಟು ನಿರ್ದೇಶನಗಳನ್ನು ಸರ್ಕಾರದಿಂದನೂ ನೀಡಿದ್ದೀವಿ, ನಮ್ಮ ಸಚಿವರನ್ನು ಆಲ್ರೆಡಿ ಈ ಕುರಿತು ನೀಡಿದ್ದಾರೆ. ಆಮೇಲೆ ಈ ಬುಡಕಟ್ಟು ಜನಾಂಗ ಸಾಕಷ್ಟು ಇದಕ್ಕೆ ಅಂದರೆ ಸಣ್ಣ ಪುಟ್ಟ ಕಾಯಿಲೆಗಳು ಆದರೆ ಅವರು ಈ ವ್ಯವಸ್ಥೆಯಲ್ಲಿ ಬರ್ತಾ ಇಲ್ಲ ಇನ್ನು. ಇವರಿಗೆ ನಾವು ತಲುಪುವುದಕ್ಕಾಗಿ ಈಗಾಗಲೇ ಎನ್ ಜಿ ಒಗಳ ಮುಖಾಂತರ ನಾವು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಪೈಲಟ್ ಆಗಿ ಮೈಸೂರು ಜಿಲ್ಲೆನೇ ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ. ಅಲ್ಲಿ ಸ್ವಾಮಿ ವಿವೇಕಾನಂದ ಏನು ಎನ್ ಜಿ ಒ ಇದೆ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಇವರು ಈಗಾಗಲೇ ಈ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇದು ಯಶಸ್ವಿ ಆದಲ್ಲಿ ಇದು ರಾಜ್ಯಾದ್ಯಂತ ನಾವು ವಿಸ್ತರಿಸುವುದಕ್ಕೂ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ. ಈಗಾಗಲೇ ಇದು ಪ್ರಾಯೋಗಿಕವಾಗಿ ಪ್ರಾರಂಭ ಆಗಿ ನಮಗೆ ಅದರಿಂದ ಬರುವಂಥ ರಿಸಲ್ಟ್ಗಳ ಆಧಾರದ ಮೇಲೆ ನಾವು ಅದನ್ನು ವಿಸ್ತರಣೆ ಮಾಡುವುದಕ್ಕೂ ಪ್ರಯತ್ನವನ್ನು ಮಾಡ್ತೀವಿ.
0: ಸರಿ, ಇದ್ರ ಜೊತೆಗೆ ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಹೆಚ್ಚಾದಷ್ಟು ಸರಿಯಾದ ಪ್ರಮಾಣದಲ್ಲಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತಕ್ಕಂಥ ಒಂದು ಭಾವನೆ ಸಾಕಷ್ಟು ಜನಗಳಲ್ಲಿದೆ. ಸೊ ಇದನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲಾಖೆ ಅಥವಾ ಹೇಗೆ ಒಂದು ವ್ಯವಸ್ಥೆಯನ್ನು ಮಾಡಬಹುದು ಸರ್?
1: ನಾವು ಎರಡು ರೀತಿಯಿಂದ ಇದರಿಂದ ನಾವು ಸಂತೋಷನೂ ಪಡಬೇಕು. ಯಾಕಂದರೆ ಸರ್ಕಾರಿ ಆಸ್ಪತ್ರೆಗೆ ಹೆಚ್ಚು ಹೆಚ್ಚು ಜನ ಹೋಗ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಗಳು ಸರಿಯಾಗಿ ಸಿಗ್ತಾ ಇದ್ದಾವೆ ಅಂತ ಹೇಳಿ ಒಂದು ರೀತಿಯಿಂದ ಅದಾದರೆ ಹಾಗಂತ ಹೇಳಿ ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡದೇ ಇರೋಕ್ಕೂ ಬರೋದಿಲ್ಲ. ಅದಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಈಗಾಗಲೇ ರಾಜ್ಯಾದ್ಯಂತ ಇರುವಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಹಿಂದೆ ಇದ್ದಂಥ ಸಮಸ್ಯೆಗಳು ಅಷ್ಟು ಸಮಸ್ಯೆಗಳು ಇಲ್ಲ. ಈಗಾಗಲೇ ಸಿಬ್ಬಂದಿಗಳ ವೈದ್ಯರ ಕೊರತೆಯನ್ನು ನೀಗಿಸುವಲ್ಲಿ ಸರ್ಕಾರ ಸಾಕಷ್ಟು ಹುದ್ದೆಗಳನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ. ಅದಲ್ಲದೆ ಯಾರ್ಯಾರು MBBS ಅಥವಾ ಇತರೆ ಅದಕ್ಕೆ ಸಮಾನಾಂತರ ಕೋರ್ಸ್ಗಳನ್ನು ಮುಗಿಸಿರ್ತಾರೆ ಅವರನ್ನು ನಾವು ಬಾಹ್ಯವಾಗಿ ತಗೊಳ್ಳುವಂಥ ವ್ಯವಸ್ಥೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ಸರ್ಕಾರ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ವೈದ್ಯರು ಮತ್ತು ಸಿಬ್ಬಂದಿ ಏನು ಇರಬೇಕು ಅನ್ನೋದು ಉದ್ದೇಶ ಇದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಡಿಮಾಂಡ್, ಈಗ ಜಯದೇವ ಅಂತ ಹಾಸ್ಪಿಟಲ್ಗಳಲ್ಲಿ ಆಪರೇಷನ್ ಮತ್ತೊಂದು ಮಾಡಬೇಕಾದ್ರೆ ಒಂದೂವರೆ ಎರಡು ತಿಂಗಳ ವೇಟಿಂಗ್ ಆದರೂ ಇದೆ. ಆದರೆ ಜನರ ವಿಶ್ವಾಸ ಅಲ್ಲಿ ಇರೋದರಿಂದ ಅಲ್ಲಿ ನಾವು ಹೆಚ್ಚೆಚ್ಚು ಯಾವ ರೀತಿಯಲ್ಲಿ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರ ಮತ್ತು ಮಾನ್ಯ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದು ಆದರೂ ಸಹಿತ ನಾವು ಯಾರಿಗೂ ತೊಂದರೆ ಆಗದಂತೆ ಅವರಿಗೆ ಚಿಕಿತ್ಸೆ ನೀಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆ ರೀತಿಯಲ್ಲಿ ಏನಾದರೂ ದೂರುಗಳಿದ್ರೇ ಸಹಿತ ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಅವರು ತಮ್ಮದೇನಾದರೂ ನಿಜವಾದ ಸಮಸ್ಯೆ ಇದ್ದರೆ ಆ ದೂರವಾಣಿ ಸಂಖ್ಯೆಗೂ ಅವರು ಕಾಲ್ ಮಾಡಿ ತಮ್ಮ ಸಮಸ್ಯೆಯನ್ನು ಹೇಳ್ಬೋದು
0: ಸರ್. ಹಾಗೆಯೇ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ ಸಂಬಂಧಪಟ್ಟಂತೆ ಕರ್ನಾಟಕದ ಒಂದು ಅಂಕಿಅಂಶಗಳ ಪ್ರಕಾರ ಈ ಒಂದು ಇನ್ಸೂರೆನ್ಸ್ ಯೋಜನೆಯನ್ನು ಬಳಸ್ಕೊಳ್ತಕ್ಕಂಥವ್ರಲ್ಲಿ ಗ್ರಾಮೀಣ ಪ್ರದೇಶದ ಜನರೇ ಹೆಚ್ಚಾಗಿ ಬಳಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಹಾಗೆ ಈ ನಗರ ಪ್ರದೇಶಗಳಲ್ಲಿ ಈ ಒಂದು ಸಂಖ್ಯೆ ಕಡಿಮೆ ಇದೆ ತುಂಬ ಅಂತಕ್ಕಂಥದ್ದು. ಸೊ ಇದನ್ನ ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಬಳಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಜನರನ್ನ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಏನು ಒಂದು ಕಾರ್ಯಕ್ರಮಗಳು ಅಥವಾ ಇದನ್ನು ಹೇಗೆ ತಲುಪಿಸ್ಬೋದು ಸರ್?
1: ಈಗಾಗಲೇ ಈ ಯೋಜನೆ ನಿಮಗೆಲ್ಲ ಗೊತ್ತಿದೆ, ನಗರ ಪ್ರದೇಶದಲ್ಲಿ ಅಂದರೆ ಸರ್ಕಾರಿ ನೌಕರರು, ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರನ್ನೇ ಹೆಚ್ಚು ಜನರು. ಅಂದರೆ ಆರ್ಥಿಕವಾಗಿ ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದಾಗ ತುಲನೆ

0: ಮಾಡಿದಾಗ ಇವರು ಮುಂದುವರೆದವರೇ ಇರ್ತಾರೆ. ಹೀಗಾಗಿ ಈ ಸೌಲಭ್ಯವನ್ನು ಅವರು ಅಷ್ಟು ಪ್ರಮಾಣದಲ್ಲಿ ಗ್ರಾಮೀಣಕ್ಕೆ ಇದನ್ನು ನೀವು ತುಲನೆ ಮಾಡಿದರೆ ಅವರು ಹೌದು ನಿಜವಾಗಲೂ ಅವರು ಅಷ್ಟು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಬಟ್ ನಾವು ಈಗಾಗಲೇ ನಗರ ಪ್ರದೇಶದಲ್ಲಿ ಇರುವಂಥ ಪಡಿತರ ಅಂಗಡಿಗಳು, ನಗರ ಆರೋಗ್ಯ ಕೇಂದ್ರಗಳು ಮತ್ತು ಕಾರ್ಮಿಕ ಇಲಾಖೆ ಇದನ್ನು ಸಿಸ್ಟಮ್ ಇದೆ. ನಗರದಲ್ಲಿ ಅವ್ರದ್ದೇ ಆದಂಥ ಸಿಸ್ಟಮ್ ಇದೆ. ಆಮೇಲೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಆಮೇಲೆ ಮಹಾನಗರ ಪಾಲಿಕೆಯ ವ್ಯಾಪ್ತಿಗಳಲ್ಲಿ ಅವ್ರದ್ದೇ ಆದಂಥ ಆರೋಗ್ಯದ್ದು ಸಿಬ್ಬಂದಿಗಳನ್ನು ಸಪರೇಟ್ ಆಗಿ ಇಟ್ಟಿದ್ದಾರೆ. ಅವ್ರ ಮೂಲಕನೂ ಸಹಿತ ಈ ಇಂಥ ಸೌಲಭ್ಯ ಅವೈಲೇಬಲ್ ಇದೆ, ನೀವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇದಲ್ಲದೆ ಚುನಾಯಿತ ನಗರ ಪ್ರದೇಶದಲ್ಲಿ ಇರುವಂಥ ಚುನಾಯಿತ ಪ್ರತಿನಿಧಿಗಳಿಗೇನು ಈ ಕುರಿತಂತೆ ಮಾಹಿತಿಯನ್ನು ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಸಹಿತ ಇನ್ನೂ ಹೆಚ್ಚಿನ ಪ್ರಮಾಣದ ನಾಗರಿಕರಿಂದ ಉಪಯೋಗ ಮಾಡಿಕೊಳ್ಳುವುದು ಅವಶ್ಯಕತೆ ಇದೆ. ನಮ್ಮಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನು ಮುಟ್ಟು ತಲುಪುವಂಥ ವ್ಯವಸ್ಥೆ ನಾವು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಕೆಲಸ ಮಾಡುತ್ತದೆ. ಮುಂದೂ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ.
1: ಸರ್, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಏನು ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಒಂದು ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ನಮ್ಮ ಸಮುದಾಯಕ್ಕೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ, ಗ್ರಾಮೀಣ ಮತ್ತು ಬುಡಕಟ್ಟು ಸಮುದಾಯದ ಜನರಿಗೆ ಈ ಒಂದು ಯೋಜನೆಯ ಕುರಿತು ತಮ್ಮ ಕೊನೆಯ ಸಂದೇಶ ಮತ್ತು ಸಲಹೆ ಏನು ಸರ್?
0: ಇದು ಪ್ರತಿಯೊಬ್ಬ ನಾಗರಿಕನು ತನ್ನ ಹಕ್ಕನ್ನು ಅರಿತಿರಬೇಕು. ಅಂದರೆ ಇದು BPL ಕಾರ್ಡ್ ಹೊಂದಿದಂತಹ ಪ್ರತಿಯೊಬ್ಬ ಕರ್ನಾಟಕದ ನಾಗರಿಕನಿಗೆ 5 ಲಕ್ಷದವರೆಗೆ ಒಂದು ಕುಟುಂಬಕ್ಕೆ ಉಚಿತವಾದ ಆರೋಗ್ಯ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅದರಲ್ಲೂ ಮಾರಣಾಂತಿಕ ಕಾಯಿಲೆಗಳಿಗೂ ಸಹಿತ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದೀವಿ. ಈಗಾಗಲೇ ಹೆಚ್ಚಾಗಿರುವಂಥ ಕ್ಯಾನ್ಸರ್, ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ಉಚಿತ ಚಿಕಿತ್ಸೆ ನೀಡ್ತಾ ಇರೋದ್ರಿಂದ ತಮ್ಮ ಹಕ್ಕನ್ನು ಅರಿತು ತಾವೆಲ್ಲ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗ ಮಾಡಬೇಕು. ಆಮೇಲೆ ಹೆಚ್ಚಿನ ಜನಕ್ಕೆ ಬರೀ ಸರ್ಕಾರದಿಂದ ಪ್ರಚಾರ ಮಾಡ್ತೀವಿ ಅಂತ ಆದರೆ ಆಗೋದಿಲ್ಲ. ಇದು ಬಾಯಿ ಮಾತಿನಿಂದ ಹೆಚ್ಚು ಪ್ರಚಾರ ಆಗ್ತದೆ ಅಂತ ನಾವು ನಂಬಿದ್ದೀವಿ. ಹೀಗಾಗಿ ಹೆಚ್ಚೆಚ್ಚು ಜನರು ಯಾರ್ಯಾರು ಇದನ್ನು ಕರೆಕ್ಟಾಗಿ ಉಪಯೋಗ ಮಾಡಿಕೊಂಡಿರ್ತಾರೋ ಅವರು ತಮ್ಮ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಈ ಕುರಿತು ಹೇಳುವಂಥದ್ದಾಗಬೇಕು. ಆಮೇಲೆ ಅವರು ಕೈ ಜೋಡಿಸಿದರೆ, ಈಗ ಸುಮಾರು ಪ್ರತಿ ವರ್ಷ ನಾವು ಕೇಂದ್ರ ಸರ್ಕಾರದಿಂದ 435 ಕೋಟಿ ಬಂದರೆ ಉಳಿದ ಏನು 1200 ಕೋಟಿಗಿಂತ ಹೆಚ್ಚು 1300 ಕೋಟಿವರೆಗೆ ರಾಜ್ಯ ಸರ್ಕಾರ ವೆಚ್ಚ ಮಾಡ್ತಿದೆ ಈ ಯೋಜನೆಗೆ. ಅಂದರೆ ಒಟ್ಟು 1800 ಕೋಟಿಯಷ್ಟು ವೆಚ್ಚ ಮಾಡ್ತಾ ಇದೆ. ಆದರೂ ಸಹಿತ ಇನ್ನೂ ತಲುಪಬೇಕಾದಂಥ ಜನರು ನಾವು ಭಾಳಷ್ಟಿದೆ. ಅವು ಯೋಜನೆಯ ಬಗ್ಗೆ ಮಾಹಿತಿ ಇಲ್ಲದೆ ಅವರು ಕೆಲವರು ಹಳ್ಳಿಗಾಡಿನಲ್ಲಿ ಹಾಗೆ ತಾವು ಸಾಲ ಸೋಲ ಮಾಡಿಕೊಂಡು ಖಾಸಗಿ ಆಸ್ಪತ್ರೆಗಳಲ್ಲಿ ಹೆಚ್ಚು ಖರ್ಚು ಮಾಡಿಕೊಳ್ಳುವಂಥದ್ದನ್ನು ನೀವು ಕೇಳಿದಿರಿ. ಈಗ ನಾವು ಹೇಳುವಂಥ BPL ಕಾರ್ಡ್ ಹೊಂದಿದಂಥವರು ತಮ್ಮ ಜೇಬಿನಿಂದ ಯಾವುದೇ ಒಂದು ಬಿಡಿಗಾಸನ್ನು ಖರ್ಚು ಮಾಡದೆ ಉಚಿತವಾಗಿ ಚಿಕಿತ್ಸೆಯನ್ನು ಪಡಿಬೇಕಂತ ಈ ಮೂಲಕ ಎಲ್ಲ ಕೇಳುವರಿಗೂ ನಾನು ಕೇಳ್ಕೊಳ್ತೀನಿ.
1: ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ತಾವು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಈ ಒಂದು ಸುವರ್ಣ ಆರೋಗ್ಯ ಟ್ರಸ್ಟ್ನ ಒಂದು ಕಾರ್ಯಕ್ರಮಗಳು ಮತ್ತು ಈ ಒಂದು ಯೋಜನೆಯ ಕುರಿತು ಸಮುದಾಯದ ಜನರು ಹೇಗೆ ಇದರ ಒಂದು ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀನಿ ಸರ್. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.
1: ಕೆಳಗರೆ ABARK ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 14555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ABARK ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಮತ್ತೊಮ್ಮೆ ಸಹಾಯವಾಣಿ ಸಂಖ್ಯೆ 14555 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಕೇಳಿದರೆ ಇದುವರೆಗೂ ಆರೋಗ್ಯ ದಿನಗಳ ಕಾರ್ಯಕ್ರಮದಲ್ಲಿ ಸುವರ್ಣ ಆರೋಗ್ಯ ಟ್ರಸ್ಟ್ ಹಾಗೂ ABARK ಕಾರ್ಯಕ್ರಮದ ಯೋಜನೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕರ್ನಾಟಕ ರಾಜ್ಯದ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ YS ಪಾಟೀಲ್ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನತ್. ನಮಸ್ಕಾರ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಹದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20 ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.

ಪ್ರಿಯ ಕೇಳುಗರೆ, ಇದುವರೆಗೂ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಮತ್ತು ಎಬಿಆರ್ಕೆ ಕಾರ್ಯಕ್ರಮದ ಯೋಜನೆಯ ಕುರಿತು ಕರ್ನಾಟಕ ಸುವರ್ಣ ಸುರಕ್ಷಾ ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀ ವೈಎಸ್ ಪಾಟೀಲ್ ರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷತೆ ಹಾಗೂ ಪ್ರಸ್ತುತ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೆ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಜುಲೈ 15 ಅಂದರೆ ವಿಶ್ವ ಯುವ ಕೌಶಲ್ಯ ದಿನ. ಪ್ರತಿ ವರ್ಷ ಜುಲೈ 15 ವಿಶ್ವ ಕೌಶಲ್ಯ ದಿನವನ್ನು ಅಥವಾ ವರ್ಲ್ಡ್ ಯೂತ್ ಸ್ಕಿಲ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಯುವ ಜನರಿಗೆ ಉದ್ಯೋಗ, ಉತ್ತಮ ಕೆಲಸ ಮತ್ತು ಸ್ವಾವಲಂಬನೆ ಸಾಧಿಸಲು ಅಗತ್ಯವಿರುವ ಕೌಶಲ್ಯಗಳನ್ನು ಒದಗಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿದೆ. ಹೌದು ಕೇಳಿದ್ರೆ, ಈ ದಿನದ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರು ಹೊಂದಿರಬೇಕಾದಂತಹ ಕನಿಷ್ಠ ಕೌಶಲ್ಯಗಳು, ಅದನ್ನು ಕಲಿಯುವಂತಹ ಮೂಲಗಳು, ಈ ಎಲ್ಲ ವಿಷಯದ ಕುರಿತು ಮಾತನಾಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕಾರರಾದಂಥ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಯುವ ಕೌಶಲ್ಯ ದಿನದ ಕುರಿತು ಹಾಗೆ ಕೌಶಲ್ಯದ ಪ್ರಾಮುಖ್ಯತೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ. ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ ವಿಶ್ವ ಯುವ ಕೌಶಲ್ಯ ದಿನದ ಶುಭಾಶಯಗಳು ಸರ್.
1: ಧನ್ಯವಾದ. ಧನ್ಯವಾದ
0: ಸರ್. ಪ್ರಸ್ತುತ ಜಗತ್ತಿನಲ್ಲಿ ನಾವು ನೋಡ್ತು ಅಂದರೆ, ಎಷ್ಟೇ ಉನ್ನತವಾದ ಶಿಕ್ಷಣವನ್ನು ಪಡೆದಿದ್ರು, ಎಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ರು, ಕೌಶಲ್ಯ ಅನ್ನೋಂಥದ್ದು ಒಂದು ಸ್ವಂತ ಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಆಗಿರ್ಬೋದು, ಒಂದು ಸ್ವಾವಲಂಬನೆಯನ್ನು ಸಾಧಿಸೋ ನಿಟ್ಟಲ್ಲಿ ಆಗಿರ್ಬೋದು, ಕೌಶಲ್ಯ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಕೌಶಲ್ಯ ಎಂದರೇನು ಸರ್? ಈ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ ಸರ್?
1: ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೌಶಲ್ಯ ಅನ್ನುವ ಪದ ನಾವು ಏನು ಅಂತೀವಿ ಅಂದ್ರೆ, ಒಂದು ಒಂದು ಕೌಶಲ್ಯ ಯಾವುದೇ ಇದ್ರೆ ಇಂಗ್ಲಿಷ್ ಅಲ್ಲಿ ಸ್ಕಿಲ್ ಅಂತ ನಾವು ಏನ್ ಕರಿತೀವಿ, ಅದು ಕನ್ನಡದಲ್ಲಿ ಕೌಶಲ್ಯ ಅನ್ನುವಂತಹ ಒಂದು ಶಬ್ದ ಇದೆ. ಇದು ತುಂಬಾ ವಿಶಾಲ ಅರ್ಥವನ್ನು ಹೊಂದಿದೆ. ಮತ್ತು ನಾವು ಈಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಯುವ ಕೌಶಲ್ಯ ದಿನ ಆಗಿರೋದ್ರಿಂದ ಇದು ವಿಶ್ವವ್ಯಾಪಿ ಆಗಿರೋದ್ರಿಂದ ಈ ಕೌಶಲ್ಯದ ಪರಿಣಾಮಗಳು, ಫಲಿತಾಂಶಗಳು ವಿಭಿನ್ನವಾಗಿರ್ತವೆ. ಅಂದರೆ ಇದಕ್ಕೆ ಪ್ರಾದೇಶಿಕತೆ ಇರ್ಬೋದು, ದೈಹಿಕ ರಚನೆ ಇರ್ಬೋದು, ಭೌಗೋಳಿಕ ಸನ್ನಿವೇಶಗಳಿರ್ಬೋದು, ಇವೆಲ್ಲವಕ್ಕೂ ಕೂಡ ಒಂದಷ್ಟು ಡಿಫ್ರೆಂಟ್ ಆಗಿರುತ್ತವೆ. ಕೆಲವು ಮಾನವ ಸಹಜ ಕೌಶಲ್ಯಗಳೇನಿದ್ದಾವೆ ಅದು ಎಲ್ಲವೂ ಸಾಮಾನ್ಯವಾಗಿದ್ರೂ ಕೆಲವು ಕೌಶಲ್ಯಗಳು ಅಸಾಮಾನ್ಯವಾಗಿ ಮತ್ತು ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಈ ಕೌಶಲ್ಯ ಅಂತ ಈಗ ಈ ದಿನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ, ಇದು ಯುವಕರನ್ನೇ ಉದ್ಯೋಗದ ದೃಷ್ಟಿಯಿಂದ ಈ ಕೌಶಲ್ಯ ಅನ್ನುವಂತಹ ಒಂದು, ಯಾಕಂದ್ರೆ ಕೌಶಲ್ಯ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಇರುತ್ತೆ. ಆದ್ರೆ ಈ ವಿಶ್ವ ಕೌಶಲ್ಯ ದಿನ ಮುಖ್ಯವಾಗಿ ಯುವಕರನ್ನ ಉದ್ಯೋಗಶೀಲರನ್ನಾಗಿ ಮಾಡುವ, ಆ ಉದ್ಯೋಗದಲ್ಲಿ ಕೌಶಲ್ಯವನ್ನ ವೃದ್ಧಿಸಿ ಗುಣಮಟ್ಟವನ್ನ ಹೆಚ್ಚಿಸಲು ಉಪಯೋಗಿಸುವ ಪದವೇ ಈ ಕೌಶಲ್ಯ. ಅಂದ್ರೆ ನಿಮ್ಮೊಳಗಡೆ ಇರುವ ಒಂದು ಸಾಮರ್ಥ್ಯ, ಕೆಲಸದ ಅಂದ್ರೆ ನೀವು ಮಾಡುವ ಉದ್ಯೋಗದ ಬಗೆಗಿನ ಆಳವಾದ ಜ್ಞಾನ, ಮತ್ತೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತಿರುವ ತಂತ್ರಜ್ಞಾನ, ಮತ್ತೆ ನಿಮಗೆ ಅದರಲ್ಲಿ ಒಂದು ಭೂತ, ವರ್ತಮಾನ, ಭವಿಷ್ಯಗಳು ಅಂದ್ರೆ ದೃಷ್ಟಿಕೋನ, ಮುಂದಿನ ಭವಿಷ್ಯದಲ್ಲಿ ಈ ನಮ್ಮ ಈಗಿನ ಕೌಶಲ್ಯ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳೋದು ಏನು, ಆಮೇಲೆ ಅದು ಕೌಶಲ್ಯ ಒಂದು ರೀತಿಯ ನಿಮ್ಮ ಒಳಗಿನ ಅರಿವು, ನಿಮ್ಮ ದೃಷ್ಟಿಕೋನ, ಈ ಎಲ್ಲವೂ ಕೂಡ ಸೇರಿ ಕೌಶಲ್ಯ ಅಂತ ಆಗುತ್ತೆ. ಯಾಕೆಂದ್ರೆ ಇದು ಉದ್ಯೋಗ ಆಧಾರಿತ. ನಿಮ್ಗೆ ಗೊತ್ತಿದೆ, ಜಗತ್ತು ಬಹಳಷ್ಟು ಸ್ಪರ್ಧೆ ಮತ್ತು ವೇಗವನ್ನ ಪಡೆದಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಬದಲಾಗ್ತಾ ಇರುತ್ತೆ. ಬಹಳ ಹಿಂದೆ ಎಲ್ಲ ನಿಮಗೆ ನೋಡ್ಬೋದು ನಿಧಾನವಾಗಿತ್ತು ಜಗತ್ತು, ಬದಲಾವಣೆಗಳು ಬಹಳ ನಿಧಾನವಾಗಿ ಆಗ್ತಾ ಇದ್ವು. ಆದ್ರೆ ಈಗ ಆಗಲ್ಲ. ಅದರಲ್ಲೂ ಈ

0: ವಿಶ್ವ ಮುಕ್ತ ಮಾರುಕಟ್ಟೆ ಆದ ನಂತರ ಈ ಜಾಗತೀಕರಣ ಅಂತ ಏನ್ ಹೇಳ್ತೀವಿ, ಗ್ಲೋಬಲೈಸೇಷನ್ ಆದ್ಮೇಲೆ ಇಡೀ ಜಗತ್ತೇ ಒಂದು ಮಾರುಕಟ್ಟೆಯಾಗಿದೆ. ಈ ಮಾರುಕಟ್ಟೆಯಲ್ಲಿ ನೀವು ಯಾವುದೋ ಹಳೆಯ ನಿಮ್ಮ ಜ್ಞಾನವನ್ನ ಇಟ್ಕೊಂಡು ಮಾಡ್ಲಿಕ್ಕಾಗಲ್ಲ. ನಿಮಗೆ ಇರುವ ಅಕ್ಷರ ಜ್ಞಾನದ ಜೊತೆಗೆ ಕೌಶಲ್ಯ, ಆ ವಿಷಯ ನೀವು ಯಾವ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಹೋಗ್ತೀರಿ ಅದರಲ್ಲಿ ಇರುವ ಕೌಶಲ್ಯ ಬಹಳ ಮುಖ್ಯವಾಗುತ್ತೆ. ಯುವ ಪೀಳಿಗೆಯಲ್ಲಿ ಇದರ ಅವಶ್ಯಕತೆ ಎಷ್ಟು ಅಂದ್ರೆ, ಇದು ಕೇವಲ ಅವಶ್ಯಕತೆ ಅಂತ ನಾನು ಹೇಳಲ್ಲ, ಅನಿವಾರ್ಯತೆಯೂ ಕೂಡ. ಕೌಶಲ್ಯ ಖಂಡಿತ ಅವಶ್ಯಕತೆಯ ಜೊತೆಗೆ ಬಂಡವಾಳ ಶಾಹಿಗಳು ಅಥವಾ ಕಾರ್ಮಿಕ ಇವರಿಗೆ ಬಂಡವಾಳ ಹಾಕೋರಿಗೆ ಅದು ಅವಶ್ಯಕತೆ ಇರ್ಬೋದು, ಆದ್ರೆ ಯುವಕರಿಗೆ ಈ ಕೌಶಲ್ಯ ಅನಿವಾರ್ಯತೆ ಯುವ ಪೀಳಿಗೆ. ಆ ಕಾರಣಕ್ಕಾಗಿಯೇ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಆಚರಿಸಲಾಗ್ತಿದೆ.
1: ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನ ಯಾವಾಗ್ಲಿಂದ ಆಚರಣೆಗೆ ಬಂತು ಸರ್? ಇದರ ಹಿನ್ನೆಲೆ ಮತ್ತು ಇದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
0: ಈಗ ಈ ವಿಶ್ವ ಕೌಶಲ್ಯ ದಿನ ಬಹಳ ಹಿಂದೆ ಏನು ಇರಲಿಲ್ಲ. 2014 ಜುಲೈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೀತಾ ಇರುತ್ತೆ, ಆಗ ಇದನ್ನ ಅಂಗೀಕರಿಸ್ತದೆ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ವಿಶ್ವ ಕೌಶಲ್ಯ ದಿನವನ್ನ ಆಚರಿಸುತ್ತೆ. ಯಾಕೆಂದ್ರೆ ಇದು ಎಲ್ಲರಿಗೂ ಗೊತ್ತಿದೆ. ಈಗ ಉದಾಹರಣೆಗೆ ಒಂದು ಮೋಟಾರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಈಗ ಅಭಿವೃದ್ಧಿಯಾಗ್ತಾ ಇರುವ AI ಟೆಕ್ನಾಲಜಿ, ಕೃತಕ ಬುದ್ಧಿಮತ್ತೆ ಇರ್ಬೋದು, ಈಗ ಅಭಿವೃದ್ಧಿಯಾಗ್ತಾ ಇರುವ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಏನಾಗ್ತಾ ಇದೆ, ಈ ಕೌಶಲ್ಯದ ಕೊರತೆ ಬಹಳ ದೊಡ್ಡ ದೊಡ್ಡ. ಯಾಕೆಂದ್ರೆ ಖಾಸಗೀಕರಣ ಆಗಿದೆ. ನೀವು ಸರ್ಕಾರ ಇಲ್ಲಿ ಕೌಶಲ್ಯ ಅಂದಾಗ ನಿಮ್ಮ ಆ ಕ್ಷಣದ ಮಾರ್ಕ್ಸು ಮತ್ತು ನಿಮ್ಮ ಆ ಕ್ಷಣದ ಸಾಮರ್ಥ್ಯವನ್ನ ನೋಡಿ ಸರ್ಕಾರಗಳು ಉದ್ಯೋಗ ಕೊಡುತ್ತೆ. ಆದ್ರೆ ಇಲ್ಲ, ಹಾಗಲ್ಲ. ಇಲ್ಲಿ ನೀವು ಡಾಕ್ಟ್ರು, ಪೊಲೀಸು ಅಥವಾ ಇನ್ನೊಬ್ಬ ಸಾಫ್ಟ್ವೇರು, ಯಾವ್ದು ಆಡಿಟರು, ಯಾವುದೇ ಆಗಿರ್ಲಿ, ಅದು ಈವನ್ ಒಬ್ಬ ಪತ್ರಕರ್ತರು, ಮೀಡಿಯಾ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಪ್ರೈವೇಟ್ ಅಲ್ಲಿ ಏನಾಗುತ್ತೆ, ಇದು ಹಣ ಕೇಂದ್ರೀಕೃತ ಸಮಾಜ. ಹಣ ಕೇಂದ್ರೀಕೃತ ಸಮಾಜದಲ್ಲಿ ಬಂಡವಾಳ ಹಾಕೋರು ಆ ಹಣವನ್ನ ನಾನು ಹೇಗೆ ವಾಪಸ್ ತೆಗಿಬೇಕು, ಹಣ ವಾಪಸ್ ತೆಗೆಯೋದಕ್ಕೆ ನಿಮಗೆ ಯಂತ್ರಗಳು ಎಷ್ಟು ಮುಖ್ಯನೋ, ಕೆಲವು ಯಂತ್ರಗಳು ಉಪಯೋಗಿಸುವ ವಿಷಯದಲ್ಲಿ, ಹಾಗೆ ಈ ಯುವಕರ ಕೌಶಲ್ಯವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ವಿಶ್ವಸಂಸ್ಥೆ ಇದನ್ನ ಗ್ರಹಿಸಿ, ಓ ಈಗ ನಾವು ಇದನ್ನ ಮುನ್ನೆಲೆಗೆ ತರೋದಕ್ಕೆ ಸರಿಯಾದ ಸಮಯ ಅಂತೇಳಿ 2014 ಜುಲೈ ಪ್ರಾರಂಭ ಆಯ್ತು, ಜುಲೈ 15ರಂದು. ಹಾಗೆ ಇದನ್ನ ಭಾರತದಲ್ಲಿ ಪ್ರಧಾನಮಂತ್ರಿಗಳು 2015ರಲ್ಲಿ ಇದನ್ನ ನಮ್ಮಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮಾಡ್ತಾರೆ. ಅವಾಗ ಅವರು ಹೇಳ್ತಾರೆ, ಕೌಶಲ್ಯ ಭಾರತ ಕುಶಲ ಭಾರತ, ಅಂದ್ರೆ ಸ್ಕಿಲ್ ಇಂಡಿಯಾ ಸಕ್ಸಸ್ಫುಲ್ ಇಂಡಿಯಾ ಅಂತ. ಇಂಡಿಯಾದಲ್ಲಿ ಆಗ ಪ್ರಧಾನಮಂತ್ರಿಗಳು ಈ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಅಥವಾ ಯುವ ಉದ್ಯಮಿಗಳನ್ನ ಪ್ರೋತ್ಸಾಹಿಸಿ ತರ ಅನೇಕ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಕೌಶಲ್ಯ ಭಾರತ ಕುಶಲ ಭಾರತ ಅಂತೇಳಿ ಭಾರತದಲ್ಲಿ 2015ರಲ್ಲಿ ಇದನ್ನ 2014ರಲ್ಲೇ ವಿಶ್ವ ಕೌಶಲ್ಯ ದಿನ ಇತ್ತು. ಭಾರತದಲ್ಲಿ ಇದಕ್ಕೆ ಹೆಚ್ಚು ಮಾನ್ಯತೆಗೊಂಡು ಜನಪ್ರಿಯವಾಗಿದ್ದು 2015ರಲ್ಲಿ.
1: ಈ ಜುಲೈ 15ರಿಂದ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಆಚರಣೆ ಮಾಡ್ಲಿಕ್ಕೆ ಏನಾದ್ರೂ ಪ್ರೇರಣೆ ಇದೆಯಾ?
0: ಅದೇ ಆ ತರದ ನೀವು ಬೇರೆ ದಿನಗಳಿಗೆ ಇರಬಹುದಾದಂತ ಒಂದು ಮಹತ್ವದ ಅಂಶ ಏನು ಇಲ್ಲಿ ಕಂಡು ಬಂದಿಲ್ಲ. ನನಗಿರುವ ಮಾಹಿತಿ ಪ್ರಕಾರ ಜುಲೈ 15ರಲ್ಲಿ ಏನಾದ್ರೂ ಒಂದು ಘಟನೆ ನಡೆದು ಆ ಘಟನೆಯಿಂದ ಪ್ರೇರೇಪಿತವಾಗಿ ಈಗ ಆಯ್ತಾ ಅಂದ್ರೆ ಆ ತರದ ಯಾವುದು ಇಲ್ಲ. ಆದ್ರೆ ಆಗ ಸಾಮಾನ್ಯ ಸಭೆ ನಡೀತಾ ಇರ್ತದೆ, ವಿಶ್ವ ಸಾಮಾನ್ಯ ಸಭೆ, ಅದ ಅಜೆಂಡಾದಲ್ಲಿ ಎಲ್ಲ ಇಟ್ಟಿರ್ತಾರೆ. ಆಗ ಅವ್ರಿಗೆ ಇದನ್ನ ಕೌಶಲ್ಯ ಇದೆಯಲ್ಲ, ಕೌಶಲ್ಯ ಆಗ್ಲೇ ಹೇಳದ್ನಲ್ಲ, ಹಾಗೆ ಇಡೀ ಜಗತ್ತು ಮಾರ್ಕೆಟ್ ಆಗಿ ವ್ಯಾಪಾರೀಕರಣಗೊಳ್ತಾ ಇರ್ಬೇಕಾದ್ರೆ ಈ ನಿರುದ್ಯೋಗಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದೆ, ಮತ್ತೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೊಡಕ್ಟಿವಿಟಿ ಇಲ್ಲ ಅನ್ನೋದನ್ನ ಗಮನಿಸಿ ಆ ಸಾಮಾನ್ಯ ಸಭೆಯಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಒಂದು ದಿನ ಅಂತ ಘೋಷಣೆ ಮಾಡಿದ್ರೆ, ಯಾವುದೇ ದಿನವನ್ನ ಘೋಷಣೆ ಮಾಡಿದ್ರೆ ಅದು ಒಂದು ದಿನ ಅನ್ನೋದು ಸಾಂಕೇತಿಕವಾಗಿರುತ್ತೆ, ಆದ್ರೆ ಅದನ್ನ ಹೈಲೈಟ್ ಮಾಡಿಟ್ಕೊಂಡು ಯುವಕರಲ್ಲಿ ಈ ಒಂದು ಯುವ ಕೌಶಲ್ಯವನ್ನ ಮಾಡ್ಲಿಕ್ಕೋಸ್ಕರ ಅವತ್ತಿನ ದಿನನ ಒಂದು ಸಾಂಕೇತಿಕವಾಗಿ ಜುಲೈ 15ರನ್ನ ಮಾಡ್ತಾರೆ. ಯಾಕೆಂದ್ರೆ ವಿಶ್ವಸಂಸ್ಥೆ ಇದೆಯಲ್ಲ, ಇದು ಇವತ್ತು ಅದರ ಕಾರ್ಯನಿರ್ವಹಣೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದಷ್ಟು ವೈಫಲ್ಯವನ್ನ ಕಂಡಿರ್ಬೋದು, ಆದ್ರೆ ಈ ತರದ ಜಗತ್ತಿನ ಹಾಗು ಹೋಗುಗಳ ಬಗ್ಗೆ ಅದು ಕೂಡ ಒಂದು ದೊಡ್ಡ ಸಂಸ್ಥೆಯಾಗಿ, ವಿಶ್ವದ ಪ್ರಾತಿನಿಧಿಕ ಸಂಸ್ಥೆಯಾಗಿ ತನ್ನ ಜವಾಬ್ದಾರಿಯನ್ನು ಅದು ನಿರ್ವಹಿಸಬೇಕಾಗುತ್ತೆ. ಈ ತರದ ವಿಷಯಗಳಲ್ಲಿ ಅದು ಹೆಚ್ಚು ಫೋಕಸ್ಡ್ ಆಗಿರುತ್ತೆ. ಈಗ ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಸಂಸ್ಥೆಯ ಒಂದು ಅಂಗಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ ಕೈಲಾದಷ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನು ಕಳೆಯೋದು. ಯಾಕೆಂದ್ರೆ ಜಗತ್ತಿನ ಎಲ್ಲಾ ದೇಶಗಳು ನಿಮ್ಗೆ ಗೊತ್ತಿದೆ, ಅದೇ ಅದರ ರಿಸ್ಟ್ರಿಕ್ಷನ್ ಇರುತ್ತೆ. ಭಾರತ ಭಾರತದಲ್ಲಿ ಆಕ್ಟಿವ್ ಆಗಿರುತ್ತೆ, ಅಮೆರಿಕಾ ಅಮೆರಿಕಾದಲ್ಲಿ ವ್ಯಾಪಕ ಆಗಿರುತ್ತೆ. ಆದ್ರೆ ಆ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸೋದಕ್ಕೆ ಇರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಅದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅನೇಕ

0: ವಿಶ್ವದ ಅನೇಕ ಪ್ರತಿಭಾನ್ವಿತರು ಭಾಗವಹಿಸ್ತಾರೆ. ಅನೇಕ ಪ್ರತಿಭಾನ್ವಿತರು ಅದರ ಸದಸ್ಯರಲ್ಲದೆ ಅನೇಕ ಈ ನೊಬೆಲ್ ಪ್ರಶಸ್ತಿ ಇರ್ಬೋದು, ತಂತ್ರಜ್ಞಾನದಲ್ಲಿ ಬಹಳ ಪ್ರಮುಖರು ಇರಬಹುದು, ಅವರು ಎಲ್ಲರೂ ಕೂಡ ಇದನ್ನ ಮೊದಲೇ ಪ್ರೀ ಪ್ಲಾನ್ ಮಾಡಿ ಅಂದ್ರೆ ಯೋಜನೆಯನ್ನ ರೂಪಿಸಿ ಈ ಕ್ಷಣಕ್ಕೆ, ಅದರಲ್ಲೂ ಈ AI ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಇದೆಯಲ್ಲ, ಇಲ್ಲಿ ಕೌಶಲ್ಯದ ಕೊರತೆ ನಮಗೆ ಕಾಣ್ತಾ ಇರುತ್ತೆ. ಸೊ ಅದು ಬೇರೆ ಬೇರೆ ಇಂಡಸ್ಟ್ರಿಗಳೆಲ್ಲ ಡಿಸ್ಕಸ್ ಮಾಡಿದಾಗ ಅಲ್ಲಿ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ, ಹಾಗಾದ್ರೆ ಇದು ರೈಟ್ ಟೈಮ್, ಈ July 15 ಏನಿದೆ ಈ ಟೈಮಲ್ಲೇ ನಾವು ಮಾಡಬೇಕು ಅಂತೇಳಿ ಅದನ್ನ ಘೋಷಣೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ.
1: ಸರ್, ಹಾಗೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ದಿನವನ್ನು ಆಚರಿಸಲಾಗುತ್ತೆ ಸರ್. ಅದೇ ರೀತಿ ಈ ವರ್ಷ ಅಂದರೆ 2026 ಸಾಲಿನ ವಿಶ್ವ ಯುವ ಕೌಶಲ್ಯ ದಿನದ ಘೋಷವಾಕ್ಯ ಏನು ಸರ್?
0: ಇದೆ, ಅದು ಅನೌನ್ಸ್ ಆಗೋಗಿದೆ, ಅದು ಇವನ್ನೆಲ್ಲ ನೆಟ್ಟಲ್ಲೂ ಸಿಗುತ್ತೆ. ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂತ, ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯ ಅಭಿವೃದ್ಧಿ, ಯುವಕರ ಕೌಶಲ್ಯ ಸಾಮರ್ಥ್ಯ ಹೆಚ್ಚಿಸುವಿಕೆ. ನೋಡಿ, ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಏನು ಅಂದ್ರೆ ಉದ್ಯೋಗ ಕೇಂದ್ರೀಕೃತ, ಆರ್ಥಿಕ ಕೇಂದ್ರೀಕೃತ. ಇಲ್ಲಿ ಇನ್ನೂ ಒಂದು ಪದ, ಈ ವರ್ಷದ ವಿಶೇಷತೆ ಏನು ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಶಾಂತಿ ಅಂದ್ರೆ ಕೌಶಲ್ಯವನ್ನ ನಾವು ಈಗ ಕೇವಲ ಆರ್ಥಿಕ ಉತ್ಪಾದನೆ ಅಥವಾ ಬೇರೆ ಬೇರೆ ವಸ್ತುಗಳ ಉತ್ಪಾದನೆ ಇದಕ್ಕೆ ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಇವತ್ತು ಅದರ ಜೊತೆ ಜೊತೆಗೆ ಅಶಾಂತಿ, ಅಸಹಿಷ್ಣುತೆ, ಮತ್ತೆ ಯುದ್ಧ ಭೀತಿ, ಭಯೋತ್ಪಾದನೆ, ಇನ್ನು ಬೇರೆ ಬೇರೆಯ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ. ಸೊ ಇದನ್ನ ಗ್ರಹಿಸಿದಂತಹ ಸಾಮಾನ್ಯ ಸಭೆಯ ಒಂದು ಏನ್ ಹೇಳುತ್ತೆ ಅಂದ್ರೆ ನೋಡಿ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಇವತ್ತು ಯಾವುದನ್ನೇ ನೀವು ಏನೇ ಮಾಡಿದ್ರು ಶಾಂತಿಯನ್ನ ಹೊರತುಪಡಿಸಿದ ಅಂದ್ರೆ ಪೀಸ್ ಅನ್ನ ಹೊರತುಪಡಿಸಿದ ಯಾವುದೇ ಅಭಿವೃದ್ಧಿಗೆ, ಯಾವುದೇ ಆರ್ಥಿಕ ಅಭಿವೃದ್ಧಿ ಇರಲಿ, ತಂತ್ರಜ್ಞಾನದ ಅಭಿವೃದ್ಧಿ ಇರಲಿ, ಯಾವುದೇ ಅರ್ಥವೂ ಇರೋದಿಲ್ಲ. ಅಂದ್ರೆ ಯಾಕೆಂದ್ರೆ ಮನುಷ್ಯನ ಮೂಲಭೂತ ಗುಣ ಏನು ಅಂದ್ರೆ ಶಾಂತಿ, ಅಂದ್ರೆ ಶಾಂತಿ, ಸಹನೆ, ನೆಮ್ಮದಿ ಅನ್ನೋದಿದೆಯಲ್ಲ, ಇದಕ್ಕಾಗಿನೇ ನಾವು ಜಗತ್ತು ದುಡಿಯೋದು. ನೀವು ಸ್ಕಿಲ್ ಅನ್ನ ಡೆವಲಪ್ ಮಾಡೋದು ಕೂಡ, ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದು ಕೂಡ ಹಣ ಸಂಪಾದನೆ ಮಾಡಕ್ಕೆ ಇರ್ಬೋದಾದ್ರೂ ಆ ಹಣದಿಂದ ನಿಮಗೆ ಶಾಂತಿ ಸಿಗೋ ಹಂಗಿರ್ಬೇಕು, ಜಗತ್ತಿಗೆ ಶಾಂತಿ ಸಿಗೋ ಹಂಗಿರ್ಬೇಕು. ಅದನ್ನ ಬಹುಶಃ ನೋಡಿ, ಇದು ಹಿಂದಿನ ವರ್ಷಗಳಲ್ಲಿ ಏನಿತ್ತು ಗೊತ್ತಿಲ್ಲ, ಆದ್ರೆ ಈ ವರ್ಷ ಮಾಡಿರೋದು ಮಾತ್ರ ತುಂಬಾ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು. ಇದನ್ನ ಹೆಚ್ಚು ಹೆಚ್ಚು ಈಗ ಜನಧ್ವನಿ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ ಈ ವಿಷಯಕ್ಕೆ ಒತ್ತು ಕೊಡಬೇಕು ಅನ್ಸುತ್ತೆ. ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ, ಶಾಂತಿ ಇಲ್ಲದ ಅಭಿವೃದ್ಧಿ ತುಂಬಾ ವ್ಯರ್ಥ ಮತ್ತು ಅಪಾಯ ಮತ್ತು ಆಘಾತಕಾರಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಈ ವರ್ಷ 2026 ಘೋಷವಾಕ್ಯವನ್ನ ಮಾಡಿರೋದೇ ವಿಶ್ವ ಯುವ ಕೌಶಲ್ಯ ದಿನ ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್. ಸೊ ಈಗ ನೀವು ಯಾವ್ದಾವ್ದು ಕಂಪ್ಯೂಟರ್ ಅಲ್ಲಿ ಇರ್ಬೋದು, ಅದರಲ್ಲೂ AI ಬಂದ ಮೇಲೆ ಬಹಳಷ್ಟು ಗೊಂದಲಗಳು ಆಗುವ ಸಾಧ್ಯತೆ ಇದೆ ಅಂತೇಳಿ ಅದರ ಪೂರ್ವ ಯೋಜನೆಗಳು ಪೂರ್ವ ಮಾತುಕತೆಗಳು ಡಿಸ್ಕಷನ್ಗಳು ಎಲ್ಲದರಲ್ಲೂ ಕೇಳಿ ಬರ್ತಾ ಇರೋದೇನು ಅಂದ್ರೆ ಈ ಕೃತಕ ಬುದ್ಧಿಮತ್ತೆ ಇದೆಯಲ್ಲ, ಇದು ಮನುಷ್ಯನ ಸಾಮರ್ಥ್ಯಕ್ಕೆ ಏನಾದ್ರೂ ಸವಾಲು ಆಗಬಹುದಾ, ಅಪಾಯಕಾರಿ ಆಗಬಹುದಾ, ಮನುಷ್ಯನನ್ನ ಒಂದು ರೀತಿ ಅಸಹಾಯಕನನ್ನಾಗಿ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳು ಹೇಳುತ್ತಾ ಇರುವ ಸಂದರ್ಭದಲ್ಲಿ ಈ ದಿನವನ್ನ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಮಹತ್ವವನ್ನ ನಾವು ಬಹಳ ಮುಖ್ಯವಾಗಿ ಶಾಂತಿಯ ಆಧಾರದ ಮೇಲೆಯೇ ನಮ್ಮ ಎಲ್ಲ ಉದ್ಯೋಗಗಳಿರ್ಬೋದು, ಹಣ ಕೇಂದ್ರೀಕೃತ ಸಮಾಜ ಇರ್ಬೋದು, ಅಥವಾ ಅಭಿವೃದ್ಧಿಯನ್ನ ನೋಡ್ಬೇಕಾಗಿರೋದು ಶಾಂತಿಯಿಂದಾಗಿ. ಅದರಿಂದ ಇದು ಅರ್ಥಪೂರ್ಣ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯ ಅಭಿವೃದ್ಧಿ ಅನ್ನೋದು ಈ ವರ್ಷದ ಒಂದು ಘೋಷವಾಕ್ಯ, ಅದ್ಭುತವಾದ ಘೋಷವಾಕ್ಯ.
1: ಸರ್, ನಾವು ಈಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯುವಕರಲ್ಲಿ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸಿ ಅವರ ಒಂದು ಉದ್ಯಮಶೀಲತೆಯನ್ನು ಒಂದು ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ಹಲವಾರು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದನ್ನು ಅನುಷ್ಠಾನ ಮಾಡಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಉದ್ಯಮಶೀಲತೆಯನ್ನು ಯುವಕರು ಕಂಡುಕೊಂಡಿದ್ದಾರೆ ಸರ್. ಈ ಒಂದು ಪ್ರಮುಖ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳ ಕುರಿತು ತಾವು ಒಂದಷ್ಟು ಮಾಹಿತಿಯನ್ನು ನೀಡಿ ಅವುಗಳ ಒಂದು ಮಹತ್ವವನ್ನು ನಮ್ಮ ಕೇಳುಗರಿಗೆ ತಿಳಿಸೋದಾದರೆ ಸರ್.
0: ಅನೇಕ ರೀತಿಯ ಕೌಶಲ್ಯಾಭಿವೃದ್ಧಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾನೆ ಇದ್ದಾವೆ. ಅಂದ್ರೆ ಆ ರಾಜ್ಯದ ಸ್ಥಳೀಯ ಅವಶ್ಯಕತೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಅನೇಕ ರೀತಿಯ ಯೋಜನೆಗಳನ್ನಾಗಿದೆ. ಆದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತೇಳಿ PMKVY ಅಂತೇನೋ ಒಂದು ಯೋಜನೆ ಇದೆ, ಪ್ರಧಾನ ಮಂತ್ರಿ ಕೌಶಲ ವಿಕಾಸ ಯೋಜನೆ ಅಂತೇಳಿ ಒಂದು ಯೋಜನೆಗಳನ್ನ ಮಾಡಿದೆ. ಆ ಯೋಜನೆ ಮುಖಾಂತರ ಪ್ರಧಾನ ಮಂತ್ರಿ ಯೋಜನೆಗೆ ಹೆಸರಿಟ್ಟಿರೋದು ಅಲ್ಲಿ ಕೌಶಲ ವಿಕಾಸ ಯೋಜನೆ ಅಂತೇಳಿ. ನೀವು ಅದನ್ನ ನೋಡಿರ್ಬೋದು ಅನೇಕ ರಾಜ್ಯಗಳಲ್ಲಿ. ಅಂದ್ರೆ ಕೇಂದ್ರ ಸರ್ಕಾರ ಏನೇ ರೀತಿ ಕಾರ್ಯನಿರ್ವಹಿಸಿದ್ರು ಅದು ರಾಜ್ಯ ಸರ್ಕಾರದ ಜೊತೆಯಲ್ಲೇ ಮಾಡ್ಬೇಕಾಗುತ್ತೆ. ಕೇಂದ್ರದ ಯೋಜನೆಗಳಾದ್ರೂ ಕೂಡ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆನೆ ಅದನ್ನ ಮಾಡ್ತಾ ಇರೋದು. ಇನ್ನೊಂದು

ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತೇಳಿ. ನೀವು ಕೌಶಲ್ಯ ಅಂದಿದ ತಕ್ಷಣ ಕೇವಲ ನಗರಕ್ಕೆ ಮಾತ್ರ ಕೇಂದ್ರೀಕೃತವಾಗಿರೋದೆ ಅಂದ್ಬಿಟ್ಟು DDU GKY ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅನ್ನೋದನ್ನು ಕೂಡ ಇದು ಮಾಡಿದೆ. ಇದನ್ನ ಮುಖ್ಯವಾಗಿ 15-35 ವರ್ಷದ ಯುವಕರನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಮಾಡಿದೆ. ಮತ್ತೆ ಸ್ಥಳೀಯ ಉದ್ಯಮಿಗಳು, ಏಕೆಂದ್ರೆ ನೀವು ನಾವಾಗ್ಲೇ ಹೇಳಿದ್ವಲ್ಲ ನಗರೀಕೇಂದ್ರೀಕೃತ ಉದ್ದಿಮೆ ಅನ್ನೋದಕ್ಕಿಂತ ಸ್ಥಳೀಯ ಉದ್ಯಮಗಳು ಗ್ರಾಮೀಣ ಭಾಗದ ಉದ್ಯಮಗಳನ್ನ ಅಲ್ಲಿನ ಯುವಕರ ಕೌಶಲ್ಯ ಇದು ಬಹಳ ಅವಶ್ಯಕತೆ ಕೂಡ ಭಾರತದಂತಕ್ಕೆ, ಸೊ ಭಾರತದಂತ ದೇಶಕ್ಕೆ. ಅದರಿಂದ ಅದನ್ನ ಒಂದು ಸ್ಥಳೀಯ ಉದ್ಯಮಗಳಿಗಾಗಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇದೆ. ಆಮೇಲೆ ಇನ್ನೊಂದು ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಒಂದು ಇದೆಲ್ಲ ಇದೆ, ಅದೇನೋ ಪ್ರಾಣ್ ಸೇತು ಅಂತೇನೋ ಒಂದಿದೆ, PM ಸೇತು ಯೋಜನಾ ಅಂತೇನೋ ಒಂದಿದೆ. ಸೊ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ, ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಇಂಡಸ್ಟ್ರೀಸ್ ಉತ್ಪಾದನಾ ಕ್ಷೇತ್ರ. ನಮ್ಮ ದೇಶ ಏನಾಗ್ತಾ ಇದೆ ಅಂದ್ರೆ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಈ ಸ್ವಿಗ್ಗಿ ಇರ್ಬೋದು, ಅಮೆಜಾನ್ ಇರ್ಬೋದು, ಬೇರೆ ಬೇರೆ ಇದೆಲ್ಲ ಬಂದು ಸೇವಾ ವಲಯ ಹಿಗ್ಗುತ್ತಾ ಇದೆ. ಒಂದು ರೀತಿ ನಿಮಗೆ ಸೇವಾ ವಲಯ ಹಿಗ್ಗುವಿಕೆ ತತ್ಕ್ಷಣಕ್ಕೆ ಲಾಭದಾಯಕ ಅನ್ಸಿದ್ರು ಕೂಡ ನಮಗೆ ಉತ್ಪಾದನಾ ಕ್ಷೇತ್ರ, ಇವತ್ತು ಚೀನಾ ಯಾಕೆ ಜಗತ್ತಿನಲ್ಲೇ ಅದ್ಭುತ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂದ್ರೆ ಅದು ಉತ್ಪಾದನಾ ಕ್ಷೇತ್ರಕ್ಕೆ, ಪ್ರೊಡಕ್ಟಿವ್ ಸೆಕ್ಟರ್ಗೆ ಬಹಳ ಮಹತ್ವವನ್ನ ಕೊಡ್ತಾ ಇದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ನಿಮಗೆ ಸರ್ವಿಸ್ ಓರಿಯೆಂಟೆಡ್ ಇದಾವಲ್ಲ ಅವು ಕೆಳಗಡೆ ಬಿದ್ದರೂ ಕೂಡ ಈ ಇಂಡಸ್ಟ್ರೀಸ್ ಏನಿತ್ತು ಉತ್ಪಾದನೆ, ಈಗ ನಮ್ಮ ಕೊಯಮತ್ತೂರು ಇರ್ಬೋದು ಅಥವಾ ಡೆಲ್ಲಿಯ ಕೆಲವು ಭಾಗಗಳು ಇಂಡಸ್ಟ್ರಿಯಲ್ ಏರಿಯಾಗಳು ಏನಿತ್ತು ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯ ಬೇಕಾಗಿರೋದ್ರಿಂದ ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅಲ್ಲೂ ಕೂಡ ಮತ್ತು PM ಸೇತು ಯೋಜನೆಗಳು ಅನ್ನೋದು ಕೊಡ್ತಾ ಇದಾವೆ. ಆಮೇಲೆ ಇನ್ನು ಬೇರೆ ಬೇರೆ ಗ್ಲೋಬಲ್ ಅಂಡ್ ಬೇರೆ ಬೇರೆ NGO ಪ್ರೋಗ್ರಾಮ್ಸ್ ಅಂತ ಇದ್ದಾರೆ, ಗ್ಲೋಬಲ್ ಮತ್ತು NGO ಪ್ರೋಗ್ರಾಮ್ಸ್ ಅಂತ. ಹೀಗೆ ಸರ್ಕಾರ, ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಯೋಜನೆಗಳು, ಯಾಕೆಂದ್ರೆ ನಿಮ್ಗೆ ಕೌಶಲ್ಯ ನಾನಾಗ್ಲೇ ಹೇಳ್ದಂಗೆ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ರೀತಿಯಲ್ಲಿ ಇರುತ್ತೆ. ನೀವು ಬರೀ ಇಂಡಸ್ಟ್ರಿಗೆ ಮಾತ್ರ ಟ್ರೈನಿಂಗ್ ಕೌಶಲ್ಯನ, ಹಾಗಾದ್ರೆ ಬೇರೆ ಕೌಶಲ್ಯ ಬೇಡ ಇಲ್ಲ ಅದ್ರ ಮೇಲೆ. ಮತ್ತೆ ಸಾಫ್ಟ್ವೇರ್ ಕೌಶಲ್ಯ, ಸಾಫ್ಟ್ವೇರ್ ಕೌಶಲ್ಯ ಸಾಕ, ಹಾಗಾದ್ರೆ ಸಣ್ಣ ಪುಟ್ಟ ಉದ್ಯಮಿಗಳು ಸ್ಥಳೀಯ ಅಲ್ಲೂ ಬೇಕಾಗುತ್ತೆ. ಹಂಗೆ ಆಗಾಗ ಅಂದ್ರೆ ವರ್ಷ ಅದು ಬಹಳಷ್ಟು ಹಣವನ್ನ ಖರ್ಚು ಮಾಡಿ ಬೇರೆ ಬೇರೆವನ್ನು ಮಾಡ್ತಿದೆ. ಇದು ರಾಜ್ಯ ಮಟ್ಟದಲ್ಲೂ ಕೂಡ, ರಾಜ್ಯ ಮಟ್ಟದಲ್ಲೂ ಅನೇಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿಗಳನ್ನ ಮಾಡ್ತಾ ಇದೆ. ಉದಾಹರಣೆಗೆ ಈ ITI ಓದಿರೋರಿಗೆ, ಡಿಪ್ಲೊಮಾ ಓದಿರೋರಿಗೆ, ಈ ತರದವ್ರಿಗೆ, ಸಾಫ್ಟ್ವೇರ್ ಅವ್ರಿಗೆ, ಈ ತರದವ್ರಿಗೆಲ್ಲ ಕೂಡ ಈವನ್ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ಕೂಡ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಏನಿದಾವೆ ದಿಗ್ಗಜಗಳು, ಟಾಟಾ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಮತ್ತೆ ಅಜಿಮ್ ಪ್ರೇಮ್ಜಿ ಅವ್ರದ್ದು ಇದಿರ್ಬೋದು, ಸೊ ವಿಪ್ರೋ, ಇವರೆಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ BE ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ ಅಥವಾ ಇನ್ನೇನೋ ಓದಿ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅವರು ನೇರವಾಗಿ ನಿಮ್ಮನ್ನ ಆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅಲ್ಲೂ ಕೂಡ ಅವರು ಕೌಶಲ್ಯ ಅಭಿವೃದ್ಧಿ ಅಂದ್ರೆ ನಿಮ್ಮನ್ನ ಎಲ್ಲಾ ಸಾಮರ್ಥ್ಯ ಆಗಿ ನೀವು ಆಯ್ಕೆಯಾದ ಮೇಲೂ ನೇರವಾಗಿ ನಿಮ್ಮನ್ನ ಅಲ್ಲಿಗೆ ಅವ್ರ ಉದ್ಯೋಗ ಕೊಡೋದಿಲ್ಲ. ನಿಮ್ಮ ಕೌಶಲ್ಯವನ್ನ, ನಿಮ್ಮ ಸಾಮರ್ಥ್ಯವನ್ನ ನೋಡಿಕೊಂಡು ಅಲ್ಲಿ ಖಾಸಗಿಯಾಗಿ ಕೂಡ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಮಹತ್ವ, ಯಾಕಂದ್ರೆ ಎಲ್ಲಾ ಕಡೆ ಅವ್ರದ್ದು ರಿಸರ್ಚ್ ಅಂಡ್ ಅನಾಲಿಸಿಸ್ ಬಿಂಗಿರುತ್ತೆ, R&O ಹೋಗ್ಲು, ಅವು ಕೂಡ ಈ ಕೌಶಲ್ಯಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ. ಅಂದ್ರೆ ಅವರು ಬೇರೆ ರೀತಿಯಾಗಿ ಸಂಶೋಧನೆ ಮಾಡಿದ್ರು ಕೂಡ ಮನುಷ್ಯನ ಕೌಶಲ್ಯ ಅಭಿವೃದ್ಧಿ ಕೂಡ ಬಹಳ ಮಹತ್ವ ಇರೋದ್ರಿಂದ ಸರ್ಕಾರದ ಯೋಜನೆಗಳ ಜೊತೆ ಖಾಸಗಿ ಯೋಜನೆಗಳು ಕೂಡ ಚಾಲ್ತಿಯಲ್ಲಿದೆ.

0: ಸರ್, ಪ್ರಸ್ತುತ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಯುವಕರು ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಉನ್ನತ ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದನ್ನ ಹೇಳೋದಕ್ಕಾಗಲ್ಲ. ಈ ಕೌಶಲ್ಯದ ಕೊರತೆನೂ ಕೂಡ ಒಂದು ನಿರುದ್ಯೋಗಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಸರ್, ಈ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ಅಥವಾ ಇರುವಂತ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಒಂದು ಉದ್ಯಮಶೀಲತೆಯನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಸ್ತುತ ಯುವಕರು ಯಾವ ರೀತಿಯಾದಂತಹ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಹೊಂದಿ ಅದರ ಕುರಿತು ಒಂದಷ್ಟು ತರಬೇತಿಯನ್ನು ಪಡೆಯುವ ಮುಖಾಂತರ, ಇರುವಂತಹ ಯೋಜನೆಗಳಿಂದ ಸಹಾಯವನ್ನು ಪಡೆಯುವ ಮುಖಾಂತರ ಒಂದು ವೃತ್ತಿಪರತೆ ಅಥವಾ ಒಂದು ಉದ್ಯಮಶೀಲತೆಯನ್ನು ಆರಂಭಿಸುವ ನಿಟ್ಟಿನಲ್ಲಿ ಯಾವ ರೀತಿ ಮುಂದೆ ಬರಬೇಕಾಗಿದೆ ಸರ್?
1: ನೋಡಿ, ಇದು ನೀವು ಬಹಳ ದೀರ್ಘವಾದ ಮತ್ತು ವಿಶಾಲವಾದ ಪ್ರಶ್ನೆಯನ್ನ ಕೇಳಿದ್ದೀರಿ. ಇದನ್ನ ಭಾರತದ ಮಟ್ಟಿಗೆ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಬಹುತೇಕ ಹೊಟ್ಟೆಪಾಡಿನ ಕಾರ್ಮಿಕರಿಂದಲೇ ಈ ದೇಶ ನಡೀತಾ ಇದೆ. ಅಂದ್ರೆ ಹೊಟ್ಟೆಪಾಡಿನ ಕಾರ್ಮಿಕರು ಅಂದ್ರೆ, ನಿಮ್ಮಲ್ಲಿ ನಿರುದ್ಯೋಗ ಇದೆ ಅಂದ್ರೆ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾದ್ರೂ ಒಂದು ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ ನಾನು ಹೋಗೋಣ ಅಂತ. ಈಗ ಯಾರೋ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ವಲಸೆ ಕಾರ್ಮಿಕ ಬಂದಿರ್ತಾನೆ, ಅಥವಾ ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ ಇನ್ನೆಲ್ಲೋ, ಆತನಿಗೆ ವಯಸ್ಸಿರುತ್ತೆ, ಆರೋಗ್ಯ ಇರುತ್ತೆ, ಆತನಿಗೆ ಏನು ಬರಲ್ಲ, ಅಲ್ಲಿ ಯಾರೋ ಪರಿಚಯ ಆಗ್ತಾರೆ, ಏನ್ ಕೆಲಸ, ನೀವು ಕಟ್ಟಡ ಕಾರ್ಮಿಕರ ಹತ್ತಿರ ಬನ್ನಿ ಹಂಗೆ ಹಾಗಾದ್ರೆ ಸಿಮೆಂಟ್ ಕೆಲಸ ಬಾ ಅಥವಾ ಇನ್ನೊಂದೇನೋ ಇಟ್ಕೆ ಊರು ಬಾ ಅಂತೇಳಿ ಕರ್ಕೊದೋಗ್ತಾರೆ. ಇನ್ಯಾರೋ ಹೇಳ್ತಾನೆ, ಏನ್ ಕೆಲಸ, ನಂದು ಹೋಟ್ಲ್ ಇದೆ, ಅಲ್ಲಿ ಸಪ್ಲೈಯರ್ ಆಗು ಬಾ ಅಥವಾ ಪಾತ್ರೆ ತೊಳಿ ಬಾ ಅಥವಾ ಇನ್ನೊಂದೇನೋ ಹೇಳ್ತಾನೆ.

0: ಇನ್ನೊಬ್ಬ ಯಾರೋ ಒಂದು ನಮ್ದು ಅಂಗಡಿಯಲ್ಲಿ ಏನೋ ಕೆಲಸ ಇದೆ, ನಮ್ಮ ಫ್ಯಾಕ್ಟರಿಯಲ್ಲಿ ಏನೋ ಕೆಲಸ ಇದೆ ಬಾ ಅಂತ ಅಂದ್ರೆ, ಇವ್ರು ಯಾರು ಸ್ಕಿಲ್ಡ್ ಲೇಬರ್ ಅಲ್ಲ. ಈಗ ಊಟ ಫುಡ್ ಇಂಡಸ್ಟ್ರಿ ಕೂಡ ಬಹಳ ಇದಾಗ್ತಾ ಇದೆ, ಮದುವೆ ಈವೆಂಟ್ಗಳಲ್ಲೆಲ್ಲ ಬಹಳ ಜನ ಅಡಿಗೆ ಬಡಿಸ್ಲಿಕ್ಕೆ ಆ ತರ ಇದಾಗ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಕೌಶಲ್ಯವನ್ನ ಹೊರತುಪಡಿಸಿದ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ನಿಮಗೆ ಅಡಿಗೆ ಬಡಿಸೋದ್ರಿಂದ ಹಿಡಿದು ಸ್ವಾಗತಕಾರರಿಂದ ಹಿಡಿದು ಯಾವುದೇ ಒಂದು ಪ್ರಾಡಕ್ಟ್, ಇಟ್ಟಿಗೆ ಕಾರ್ಮಿಕರಿರ್ಬೋದು, ನಿಮ್ಗೆ ಅದು ಸಾಫ್ಟ್ವೇರ್ ಇರ್ಬೋದು, ಏನೇ ಇರಲಿ, ಎಲ್ಲಕ್ಕೂ ಕೂಡ ಕೌಶಲ್ಯ ಬೇಕಾಗುತ್ತಲ್ಲ. ಆ ಕೌಶಲ್ಯದ ಕೊರತೆ ಭಾರತದಲ್ಲಿ ಕಾಡ್ತಾ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆಯೂ ಕೂಡ ಅದ್ರ ಜೊತೆ ಇಂಟರ್ಲಿಂಕ್ ಆಗಿದೆ. ನಮ್ಮ ಸಾಮಾನ್ಯವಾಗಿ ನಾವು ಉದ್ಯೋಗ ಅಂದ್ರೆ ಏನು ಅಂದ್ರೆ, ನಾವು ಯಾವುದೋ ಕೆಲಸ ಮಾಡೋದನ್ನ ಉದ್ಯೋಗ ಅಂತೇಳಿ ಅನ್ಕೋತೀವಿ, ಖಂಡಿತವಾಗ್ಲೂ ಅದಲ್ಲ. ಉದ್ಯೋಗ ಅಂದ್ರೆ ಏನು ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸ. ಈಗ ನೀವು ಇತಿಹಾಸದಲ್ಲಿ ಎಂ ಎ ಓದಿದ್ದೀರಿ, ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ, ಅಥವಾ ನೀವು ಡಾಕ್ಟರ್ ಓದಿದ್ದೀರಿ, ಅಥವಾ ನೀವು ಏನು ಓದದೆ ನೀವು ಮತ್ತು ಕೃಷಿ ಮಾಡ್ಕೊಂಡು ಬಂದಿದ್ದೀರಿ, ಅಥವಾ ನೀವು ಪತ್ರಿಕೋದ್ಯಮ ಡಿಪ್ಲೊಮಾ ಓದಿದ್ದೀರಿ, ಅಥವಾ ನೀವು ಏನು ಓದಿಲ್ಲ, ನಾನು ಬೇರೆದ್ರಲ್ಲಿ ನನ್ನ ಆರೋಗ್ಯಕ್ಕೆ ತಕ್ಕಂತೆ ನನ್ನ ಸಾಮರ್ಥ್ಯ ನನ್ನ ಊರು ಸುತ್ತ ನಾನೇನು ನೋಡಿದ್ದೀನಿ, ಈ ತರ ನಿಮ್ಮಲ್ಲೇ ಒಳಗಡೆ ಏನಾದರೂ ಒಂದು ಸಾಮರ್ಥ್ಯ ಇರುತ್ತೆ, ಅದಕ್ಕೆ ತಕ್ಕ ಕೆಲಸಗಳನ್ನ ಕೊಟ್ಟಾಗ ಮಾತ್ರ. ನೀವು ಮಾಸ್ಟರ್ ಡಿಗ್ರಿ ಮಾಡಿ ನಾನು ಸೆಕ್ಯೂರಿಟಿ ಮಾಡೋದಾದ್ರೆ ಅದು ಅನಿವಾರ್ಯ. ನಾನು ಸೆಕ್ಯೂರಿಟಿ ಡ್ಯೂಟಿ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಆದ್ರೆ ನೀವು ಅನಿವಾರ್ಯವಾಗಿ ನೀವು ಓದಿರೋದೇ ಬೇರೆ, ಕೆಲಸ ಮಾಡೋದೇ ಒಂದು. ಇನ್ನೆಲ್ಲೋ ನೀವು ದೊಡ್ಡ ಪಿ ಎಚ್ ಡಿ ಮಾಡಿ ಇನ್ಯಾವುದೋ ಅಂಗಡಿಯಲ್ಲಿ ಸೇಲ್ಸ್ ಮನ್ ಆದ್ರೆ ಅನಿವಾರ್ಯ ಹೋಗಿರ್ತೀರಿ ಹೊರತು ನೀವು ಇಷ್ಟು ದಿನ ಪಿ ಎಚ್ ಡಿ ಮಾಡಿದ್ದು ಏನಕ್ಕೆ? ಒಬ್ಬ ಎಂ ಬಿ ಬಿ ಎಸ್ ಡಾಕ್ಟರ್ ಇಲ್ಲ ನಾನು ತರಕಾರಿ ಅಂಗಡಿಯಲ್ಲಿ ತರಕಾರಿ ಕೆಲಸ ಮಾಡ್ತೀನಿ ಅಂದ್ರೆ ಸ್ವಂತ ಬಿಸ್ನೆಸ್ ಬೇರೆ. ಆದ್ರೆ ನೀವು ಓದಿರೋದಕ್ಕೂ ಮತ್ತು ನೀವು ಮಾಡುವ ಕೆಲಸಗಳಿಗೂ ಇದೆಯಲ್ಲ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರಬೇಕು. ಸೊ ಈ ಲಿಂಕ್ ತಪ್ಪಿರೋದ್ರಿಂದನೇ ಭಾರತ ದೇಶ ಕೂಡ ಯುವ ಪೀಳಿಗೆ ಸ್ವಾವಲಂಬನೆಯ ಜೀವನ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಹೌದು, ನಮ್ಗೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ಜನಸಂಖ್ಯೆಯನ್ನ ನಾವು ಓವರ್ಟೇಕ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಜನಸಂಖ್ಯೆಗೆ ಬೇಕಾದ ಮತ್ತು ಭಾರತದಲ್ಲಿ ಈ ಜಾತಿ ವ್ಯವಸ್ಥೆ, ಭ್ರಷ್ಟಾಚಾರ, ಸೋಮಾರಿತನ, ಮೌಢ್ಯ, ಅಜ್ಞಾನ ಇವೆಲ್ಲವೂ ಜಾಸ್ತಿ ಇದೆ. ಈಗ ನಾವು ಇದನ್ನ ಹೊರತುಪಡಿಸಿ, ಈ ಕೌಶಲ್ಯ ಅಭಿವೃದ್ಧಿಯನ್ನು ಹೊರತುಪಡಿಸಿ ಭಾರತದ ಸಾಮಾಜಿಕ ರಚನೆಯಲ್ಲೂ ಕೂಡ ಬಹಳಷ್ಟು ವೇರಿಯೇಷನ್ಗಳಿರೋದ್ರಿಂದ ಇದು ಇನ್ನೂ ದೊಡ್ಡದಾಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಇರ್ಬೋದು, ನವೋದ್ಯಮಿಗಳು ಏನು ಎಂಟರ್ಪ್ರಿನರ್ಶಿಪ್ ಇದೆಯಲ್ಲ ಅವ್ರು ಏನು ಬರಬೇಕು, ಅವರು ಕೂಡ ಆ ಕ್ವಾಲಿಟಿಯ ಸಾಮರ್ಥ್ಯದಲ್ಲಿ ಬರ್ತಾ ಇಲ್ಲ. ಅದರಿಂದ ನಿರುದ್ಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆಪಾಡಿನ ಕಾರ್ಮಿಕರಿಗಿನ್ನ ಹೆಚ್ಚಾಗಿ ಕೌಶಲ್ಯ ಹೊಂದಿದಂತಹ ಕಾರ್ಮಿಕರು, ಅಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೆ ಮಾಡ್ತಾರೆ, ನಾನು ಇಲ್ಲ ಅಂತಲ್ಲ, ಆದ್ರೆ ಹೊಟ್ಟೆಪಾಡು ಆ ಕ್ಷಣಕ್ಕೆ ಅನಿವಾರ್ಯವಾಗಿ ಮಾಡೋದಿದೆಯಲ್ಲ, ಅದು ಉತ್ಪಾದನೆಯಲ್ಲಿ ಸೇವೆಯಲ್ಲಿ ತುಂಬಾ ಹೊಡೆತವನ್ನ ಕೊಡ್ತಾ ಇದೆ. ಯಾವುದ್ರಲ್ಲೇ ಆಗ್ಲಿ ನೀವು ನೋಡಿ, ಈ ತರದ ಕಾರ್ಮಿಕ ನಿಮ್ಗೆ ಕೌಶಲ್ಯ ಇಲ್ಲ ಅಂದ್ರೆ ಮನೆ ಕಟ್ಟೋವಾಗ ಮನೆ ಬಿದ್ದೋಗುತ್ತೆ. ಸುಮ್ಮನೆ ಅವನಿಗೇನು ಕೆಲಸ ಇಲ್ಲ ಅಂದ್ಬಿಟ್ಟು ಅವನ ಹತ್ರ ಇಟ್ಕೆ, ಸಿಮೆಂಟ್, ಯಾಕಂದ್ರೆ ಅದೆಲ್ಲ ಒಂದು ಅನುಪಾತದಲ್ಲಿ ನಡೀತಾ ಇರ್ಬೇಕಾಗುತ್ತೆ, ಒಂದು ದಿಕ್ಕು ದೆಸೆ ಇರುತ್ತೆ. ಯಾವುದೋ ಈಗ ತರಕಾರಿ ಕಟ್ ಮಾಡಬೇಕು ಅಂದ್ರೆ ಅವ್ನು ಏನೇನೋ ಕಟ್ ಮಾಡೋದಲ್ಲ, ಅವನಿಗೂ ಅದರಲ್ಲಿ ಸ್ವಲ್ಪ ಸ್ಕಿಲ್ ಬೇಕಾಗಿರುತ್ತೆ, ಕಟ್ ಮಾಡೋದ್ರಲ್ಲೂ ಬೇಕಾಗಿರುತ್ತೆ, ಆಯ್ಕೆಗಳಲ್ಲೂ ಇದಿರುತ್ತೆ, ಅಡಿಗೆ ಬಡಿಸೋವಾಗೂ ಅಷ್ಟೇ. ಸೊ ಪ್ರತಿಯೊಂದು ನಾನು ಇನ್ನು ಸಾಫ್ಟ್ವೇರು ಬಂತು, ಬ್ಯಾಂಕಿಂಗ್ ಕ್ಷೇತ್ರ ಬಿಡಿ, ಅದರಲ್ಲಂತೂ ಸಾಮಾನ್ಯ ಜನ ಹೋಗಕ್ಕೆ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ನಿರುದ್ಯೋಗ ಮತ್ತು ಇದೆಲ್ಲ ಇಂಟರ್ಲಿಂಕ್ ಆಗಿದೆ. ಕೌಶಲ್ಯ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ, ಯಾರ್ಯಾರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡೋದ್ರ ಮುಖಾಂತರ ನಾವು ಈ ನಿಮ್ಮ ಕೇಳಿದ ಸಮಸ್ಯೆಗೆ ಒಂದಷ್ಟು ಪರಿಹಾರ ಹುಡುಕೊಳ್ಬಹುದು.
1: ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಿರುವಂತಹ ಯುವ ಪೀಳಿಗೆಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಸರ್ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಭವಿಷ್ಯದಲ್ಲಿ ಒಂದು ಉದ್ಯಮಶೀಲತೆಯನ್ನು ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸೂಕ್ತ ವೃತ್ತಿಪರತೆಯನ್ನು ಆಯ್ಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಕೊನೆಯದಾಗಿ ಏನು ಕಿವಿಮಾತು ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿರಿ, ಎಲ್ಲರಿಗೂ ನಾನು ಹೇಳೋದೇನು ಅಂದರೆ, ನಿಮ್ಮ ದೇಹ ಮತ್ತು ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಳಿ. ಅದೇ ಬೇಸಿಕ್ಕು. ಯಾವುದೇ ಕೌಶಲ್ಯ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ್ದೇನು ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳೋದು. ಎರಡನೇದು, ಜಗತ್ತಿನ ನೀವು ಸ್ಥಳೀಯ ನಿಮ್ಮ ಒಂದು ಕುಟುಂಬದ ಸುದ್ದಿಗಳಿಂದ ಹಿಡಿದು ಜಗತ್ತಿನ ಎಲ್ಲ ಹಾಗು ಹೋಗುಗಳಿಗೆ ಕಿವಿಯಾಗಿರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಲೆಟ್ ದ ನೋಬಲ್ ಥಾಟ್ಸ್ ವಿಲ್ ಕಮ್ ಫ್ರಮ್ ಎವರಿವೇರ್ ಅಂತ. ಅಂದರೆ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಕಡೆಯಿಂದ ಬರಲಿ, ವಿಷಯ ಸಂಗ್ರಹಣೆ ಇದೆಯಲ್ಲ ಅದನ್ನು ನೀವು ಮುಕ್ತವಾಗಿ ಇಡೀ ಜಗತ್ತಿನ ಹಾಗು ಹೋಗುಗಳು ಒಂದು ಸ್ಥಳೀಯತೆಯಿಂದ, ವೋಕಲ್ ಟು ಲೋಕಲ್ ಅಂತ, ಲೋಕಲ್ ಟು ಇಂಟರ್ನ್ಯಾಷನಲ್ ಅಂತ ಹೇಳ್ತಾರಲ್ಲ, ಆ ಥರ ಇಟ್ಕೊಳ್ಳಿ. ಅದು ಎರಡನೇದು. ಮೂರನೇದಾಗಿ, ನೀವು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ತಂತ್ರಜ್ಞಾನದ ಎಲ್ಲ ಏನು ಅಡ್ವಾನ್ಸ್ಡ್ ಆಗಿ ಏನು ನಡೀತಾ ಇರುತ್ತೆ ಆ ಎಲ್ಲವನ್ನು ನೀವು ಗಮನಿಸ್ತಾ ಹೋಗಿ. ಇನ್ನೊಂದೇನು ಅಂದರೆ, ನೀವು ಯಾವ ವೃತ್ತಿಯನ್ನು ಆಸಕ್ತಿ ಇರುತ್ತೋ ಆ ಆಸಕ್ತಿಯ ಉದ್ಯೋಗಗಳನ್ನೇ ಹುಡುಕುವ ಪ್ರಯತ್ನಗಳನ್ನು ಮಾಡಿ, ಅದರೊಳಗಡೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದನ್ನು ಒಂದು ಧ್ಯಾನಸ್ಥ ಸ್ಥಿತಿಗೆ ತಗೊಂಡೋಗಿ. ನೀವೆಲ್ಲೋ ಅಲ್ಲಿ ಎಲ್ಲೋ ಹೋಗೋದು, ಇನ್ನೇನೋ ಬಂತು, ಯಾರೋ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಬಂತು, ಆಗಲ್ಲ. ಫ್ಯೂಚರನ್ನು ನೋಡ್ಕೊಳ್ಳಿ, ಮತ್ತೆ

ಫ್ಯೂಚರ್ ಯಾವಾಗ ಇರುತ್ತೆ ಅಂದ್ರೆ, ನೀವು ಮಾಡ್ತಾ ಇರುವ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಅಂದ್ರೆ ಕೌಶಲ್ಯ ಏನಿದೆಯಲ್ಲ, ಆ ಕೌಶಲ್ಯ ಅಭಿವೃದ್ಧಿಯನ್ನ ನಿಮ್ಮಲ್ಲಿ ಆದಾಗ ಮಾತ್ರ ಕಂಪನಿನೂ ಅಭಿವೃದ್ಧಿ ಆಗುತ್ತೆ, ನಿಮ್ಮ ವೈಯಕ್ತಿಕನೂ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟು ಸೋಮಾರಿತನವ, ಅಜ್ಞಾನ ಅದಿದ್ರೆ ನಿಮ್ಗೆ ನಿಮ್ಗೆ ಈ ಕೌಶಲ್ಯ ಅನ್ನೋದೇ ನಿಮ್ಗೆ ಬರೋದಿಲ್ಲ. ಯಾಕಂದ್ರೆ ಬೇಸಿಕ್ ಥಿಂಗ್ಸ್ ಕೆಲವಿರ್ತವೆ, ಆ ಬೇಸಿಕ್ ಥಿಂಗ್ಗಳನ್ನ ನೀವು ಉಳಿಸ್ಕೊಂಡ್ರೆ ನ್ಯಾಚುರಲಿ ನಿಮ್ಗೆ ನಾನು ಹೇಳಿದ್ನಲ್ಲ, ಜಗತ್ತಿನ ಆಗುಹೋಗುಗಳ ಬಗ್ಗೆ ನೀವು ಕಿವಿಯಾಗಿದ್ರೆ ನಿಮ್

0: ವೃದ್ಧಿ ಆಗ್ತಾ ಇರುತ್ತೆ. ಇದು ಬೇಸಿಕ್ ಥಿಂಗ್ಸು. ಉಳಿದಿದ್ದು ತಂತ್ರಜ್ಞಾನ ಏನಿದೆ ಅದು ನಾವು ಹೇಳಕ್ ಸಾಧ್ಯ ಇಲ್ಲ, ಅದು ಬರ್ತಾ ಇರುತ್ತೆ. ನೀವು ಅದಕ್ಕೆ ಅಪ್ಡೇಟ್ ಆಗ್ತಾನೆ ಇರ್ತೀರಿ. ಈಗ ಮೊಬೈಲ್ ಇರ್ಬೋದು, 2G, 3G, 4G, 5G ಎಲ್ಲ ಬರ್ತಾ ಇದೆ. ಈ ತರದ್ದು ಸಾಫ್ಟ್ವೇರ್ ಬರ್ತಾ ಇದೆ, ಬೇರೆ ಬೇರೆ ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀವು ಕಿವಿಯನ್ನ ನೀವು ಮುಕ್ತವಾಗಿ ಜಗತ್ತಿಗೆ ತೆಗೆದು ಇಟ್ಕೊಂಡ್ರೆ ಖಂಡಿತವಾಗಲು ಈ ದೇಶದ ನಿರುದ್ಯೋಗ ಸಮಸ್ಯೆ ಇರ್ಬೋದು, ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಿಮ್ಮ ಒಳಗಿಡುವ ಸಾಮರ್ಥ್ಯ ಖಂಡಿತವಾಗ್ಲೂ ವೃದ್ಧಿ ಆಗುತ್ತೆ ಅಂತ ನಾನು ನನ್ನ ಅನುಭವದ ಮುಖಾಂತರ ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೌಶಲ್ಯ ಅಂದ್ರೇನು, ಪ್ರಸ್ತುತ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ, ಮತ್ತು ಈ ವಿಶ್ವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಯಾವಾಗಲಿಂದ ಈ ವಿಶ್ವ ಕೌಶಲ್ಯ ದಿನವನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆ, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಜೊತೆಗೆ ಸರ್ಕಾರ ಈಗಾಗಲೇ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಯುವ ಪೀಳಿಗೆಗೆ ಅನುಕೂಲ ಆಗೋ ನಿಟ್ಟಲ್ಲಿ ಜಾರಿಗೆ ತಂದು ಅದನ್ನು ಅನುಷ್ಠಾನ ಮಾಡ್ತಾ ಇದೆ. ಸರ್ಕಾರ ಆಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳು ಕೌಶಲ್ಯಾಭಿವೃದ್ಧಿಯನ್ನು ಎಷ್ಟು ನಿಟ್ಟಿನಲ್ಲಿ ಎಷ್ಟೇ ರೀತಿ ಯೋಜನೆಗಳನ್ನು ತಂದರು, ಅದಕ್ಕೆ ಪ್ರತಿಕ್ರಿಯೆಯಾಗಿ ಯುವಕರು ಯಾವ ರೀತಿ ಸ್ಪಂದಿಸಿ ಅವರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ನಿರುದ್ಯೋಗ ಸಮಸ್ಯೆಯಿಂದ ಹೊರಗಡೆ ಬಂದು ತಮ್ಮ ಒಂದು ವೃತ್ತಿಪರತೆ ಹಾಗೂ ಉದ್ಯಮಶೀಲತೆಯನ್ನು ಕಂಡುಕೊಂಡು ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದ ಕ್ರಮ ಹಾಗೂ ಪಾತ್ರವನ್ನು ವಹಿಸಬೇಕು ಅನ್ನೋ ಕುರಿತು ಬಹಳ ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ತೆ, ನಿಮಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ. ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶ ಆಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತ ಶಿಕ್ಷಣ ಜೊತೆಗೆ ಕೌಶಲ್ಯ ಅನ್ನೋದು ಯುವ ಪೀಳಿಗೆಯಲ್ಲಿ ಎಷ್ಟೆಲ್ಲ ಅವಶ್ಯಕತೆ ಅನ್ನೋದ್ರ ಕುರಿತು ಇದುವರೆಗೂ ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂಥವ್ರು ಮೂಲತಃ ಬೆಂಗಳೂರಿನ ಲೇಖಕರು ಹಾಗೂ ಅಂಕಣ ಬರಹಗಾರರು, ಪ್ರಗತಿಪರ ಚಿಂತಕರರು ಆದಂತಹ ಶ್ರೀಯುತ HK ವಿವೇಕಾನಂದರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಹಾಗೂ ಅದರ ಮಹತ್ವವನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೇ, ಇದುವರೆಗೂ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷತೆ ಹಾಗೂ ಪ್ರಸ್ತುತ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೆರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 35 ರೂಪಾಯಿ, ಪೆನ್ಸಿಲ್ ಬೀನೀಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ.

ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 27 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 8 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ದಿಲೀಪ್, ರೇಖಾ, ಅಭಿನಂದನ್, ಕೃಷ್ಣಮೂರ್ತಿ, ಹಸೀನಾ ಬೇಗಂ, ಡಾಕ್ಟರ್ ಮೋಹನ್ ಕುಮಾರ್ ತಂಬಾದ್, ಜ್ಯೋತಿ, ಸುಷ್ಮಾ, ಸವಿತಾರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಇವರೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ನೀಡಿ ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲೆಂದು ಆಶಿಸುತ್ತಾ ಇವರೆಲ್ಲರಿಗಾಗಿ ಈ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಅಯ್ಯುವೇನು. ಧನ್ಯವಾದಗಳು.
1: ಪ್ರಿಯ ಕೇಳುಗರೆ, ಇದುವರೆಗೂ ಸರಗೂರಿನ ಕುಮಾರಿ ಸಿಂಚನಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬಿತ್ತರಗೊಂಡವು.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲಾಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಾಶೀರವರು

ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ತುಷಾರರವರು, ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶ್ರೀರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು, ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 35 ರೂಪಾಯಿ, ಪೆನ್ಸಿಲ್ ಬೀನೀಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 27 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಿಯಾಜಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಎರಡ್ ಸಾವಿರದ 2014 ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನವೆಂದು ಘೋಷಿಸಿತು. ಯುವ ಜನರನ್ನು ಉದ್ಯೋಗ ಯೋಗ್ಯ ಕೆಲಸ ಮತ್ತು ಉದ್ಯಮಶೀಲತೆಗಾಗಿ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಕಾರ್ಯತಂತ್ರದ ಮಹತ್ವವನ್ನು ಆಚರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಕೆಲವು ಪ್ರಪಂಚವು ವೇಗಗತಿಯಲ್ಲಿ ಬದಲಾಗುತ್ತಿದೆ. ಕೃತಕ ಬುದ್ಧಿಮತ್ತೆ, ಹಸಿರು ಪರಿವರ್ತನೆ ಮತ್ತು ಬೆಳೆಯುತ್ತಿರುವ ಸಾಮಾಜಿಕ ಸಂಕೀರ್ಣತೆಯು ನಾವು ಸಮಾಜದಲ್ಲಿ ಕಲಿಯುವ, ಕೆಲಸ ಮಾಡುವ ಮತ್ತು ಭಾಗವಹಿಸುವ ವಿಧಾನವನ್ನು ಪರಿವರ್ತಿಸುತ್ತಿದೆ. ಈ ಬದಲಾಗುತ್ತಿರುವ ಭೂದೃಶ್ಯದಲ್ಲಿ ಅಭಿವೃದ್ಧಿ ಹೊಂದಲು ಯುವ ಜನರಿಗೆ ತಾಂತ್ರಿಕ ಕೌಶಲ್ಯಕ್ಕಿಂತ ಹೆಚ್ಚಿನದು ಅಗತ್ಯವಿದೆ. ಅವರಿಗೆ ತಾಂತ್ರಿಕ, ಡಿಜಿಟಲ್, ಎಐ, ಹಸಿರು, ಸಾಮಾಜಿಕ, ಭಾವನಾತ್ಮಕ ಮತ್ತು ನಾಗರಿಕ ಕೌಶಲ್ಯಗಳನ್ನು ತಂತ್ರಜ್ಞಾನವು ಬದಲಾಯಿಸಲಾಗದು. ಮಾನವ ಗುಣಗಳೊಂದಿಗೆ ಸಂಯೋಜಿಸುವ ಸಮತೋಲಿತ ಸಾಮರ್ಥ್ಯಗಳ ಅಗತ್ಯವಿದೆ. ಹಂಚಿಕೆಯ ಭವಿಷ್ಯಕ್ಕಾಗಿ ಕೌಶಲ್ಯಗಳು ಎಂಬ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ವರ್ಷದ ವಿಶ್ವ ಯುವ ಕೌಶಲ್ಯ ದಿನದ ಚಟುವಟಿಕೆಗಳು ನವೀನ ಯುವ ಕೌಶಲ್ಯ ಚಟುವಟಿಕೆ ಕಾರ್ಯಕ್ರಮಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಯುವ ಜನರು ಹೊಂದಿಕೊಳ್ಳಲು ಮಾತ್ರವಲ್ಲದೆ ಸಹಾನುಭೂತಿಯಿಂದ ಮುನ್ನಡೆಸಲು, ಸಾಂಸ್ಕೃತಿಕ ವಿಭಜನೆಗಳನ್ನು ನಿವಾರಿಸಲು, ಸ್ಥಿತಿಸ್ಥಾಪಕತ್ವವನ್ನು ನಿರ್ವಹಿಸಲು, ನಿರ್ಮಿಸಲು ಮತ್ತು ಹೆಚ್ಚು ಸುಸ್ಥಿರ ಮತ್ತು ಎಲ್ಲರನ್ನ ಒಳಗೊಂಡ ನಾಳೆಯನ್ನ ಸಂಕೀರ್ಣವಾಗಿ ರೂಪಿಸಲು ಅಧಿಕಾರ ನೀಡುವ ಉಪಕ್ರಮಗಳು. ಯುವ ನಿರುದ್ಯೋಗವು ವಿಶ್ವಾದ್ಯಂತ ಪ್ರಮುಖ ಆರ್ಥಿಕ ಮತ್ತು ಸಾಮಾಜಿಕ ಸವಾಲಾಗಿ ಉಳಿದಿದೆ. ಐಎಲ್ಒನ 2024 ಯುವ ಜನರಿಗೆ ಜಾಗತಿಕ ಉದ್ಯೋಗ ಪ್ರವೃತ್ತಿಗಳ ಪ್ರಕಾರ ಜಾಗತಿಕ ಯುವ ನಿರುದ್ಯೋಗ ದರವು 2023

13.13% ಇಳಿದಿದ. ಇದು 15 ವರ್ಷಗಳ ಕನಿಷ್ಠ ಮತ್ತು ಸಾಂಕ್ರಾಮಿಕ ಪೂರ್ವದ ಮಟ್ಟವಾದ 13.8% ಕಡಿಮೆಯಾಗಿದೆ. ಆದಾಗ್ಯೂ ಚೇತರಿಕೆ ಅಸಮಾಧಾನವಾಗಿದೆ. ಅರಬ್ ರಾಜ್ಯಗಳು ಪೂರ್ವ ಏಷ್ಯಾ ಮತ್ತು ಆಗ್ನೇಷ್ಯಾ ಏಷ್ಯಾದಲ್ಲಿ 2019ಕ್ಕಿಂತ 2023ರಲ್ಲಿ ದರಗಳು ಹೆಚ್ಚಿವೆ. ಜಾಗತಿಕವಾಗಿ 5 ಯುವಕರಲ್ಲಿ 1 ಮತ್ತು ಯುವತಿಯರಲ್ಲಿ 1/2ಕ್ಕಿಂತ ಹೆಚ್ಚು ನೀಟ್ ಅಂದರೆ ಉದ್ಯೋಗ ಶಿಕ್ಷಣ ಮತ್ತು ತರಬೇತಿ ಅಲ್ಲ, ಯುವತಿಯರ ನೀಟ್ ದರ ಯುವಕರಿಗಿಂತ 2 ಪಟ್ಟು ಹೆಚ್ಚಿರುತ್ತದೆ. ಕೆಲಸ ಮಾಡುವವರಿಗೆ ಸಹ ಯೋಗ್ಯವಾದ ಉದ್ಯೋಗಗಳು ವಿರಳವಾಗಿವೆ. 1/2ಕ್ಕಿಂತ ಹೆಚ್ಚು ಯುವ ಕಾರ್ಮಿಕರು ಅನೌಪಚಾರಿಕ ಉದ್ಯೋಗದಲ್ಲಿದ್ದಾರೆ ಮತ್ತು ಕಡಿಮೆ ಆದಾಯದ ದೇಶಗಳಲ್ಲಿ 4/3 ಸ್ವ ಉದ್ಯೋಗ ಅಥವಾ ತಾತ್ಕಾಲಿಕ ಉದ್ಯೋಗಗಳನ್ನು ಮಾತ್ರ ಹೊಂದಿದ್ದಾರೆ. ಹಸಿರು ಮತ್ತು ನೀಲಿ ವಲಯಗಳಲ್ಲಿನ ಹೂಡಿಕೆಯು 2030ರ ವೇಳೆಗೆ 8.4 ಮಿಲಿಯನ್ ಯುವ ಉದ್ಯೋಗಗಳನ್ನು ಸೃಷ್ಟಿಸಬಹುದು. ಆದರೆ ಇವುಗಳು ಸಮಾನ ವೇತನ, ಸಾಮೂಹಿಕ ಚೌಕಾಸಿ ಮತ್ತು ಕಿರುಕುಳದಿಂದ ರಕ್ಷಣೆಯಂತಹ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಂತೆ ಯೋಗ್ಯವಾದ ಕೆಲಸದ ಪರಿಸ್ಥಿತಿಯೊಂದಿಗೆ ಬರಬೇಕಿದೆ. ಹಾಗಾಗಿ ಯುವಕರಿಗೆ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಅಗತ್ಯವಿರುವ ಕೌಶಲ್ಯಗಳನ್ನು ನೀಡುವುದು ಇದರ ಉದ್ದೇಶವಾಗಿದೆ. ತರಬೇತಿ ಕಾರ್ಯಕ್ರಮಗಳು, ಕೌಶಲ್ಯ ಶಿಬಿರಗಳು ಮತ್ತು ಜಾಗೃತಿ ಅಭಿಯಾನಗಳ ಮೂಲಕ ಇದನ್ನು ಆಚರಿಸಲಾಗುತ್ತದೆ. ಇದರ ಮಹತ್ವ ನಿರ್ಣಯ ನಿರಂತರವಾಗಿ ಬದಲಾಗುತ್ತಿರುವ ಡಿಜಿಟಲ್ ಜಗತ್ತಿನಲ್ಲಿ ಯುವಕರನ್ನು ಸಬಲೀಕರಣಗೊಳಿಸುವುದು ಇದರ ಮುಖ್ಯ ಗುರಿಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ ಜನಧ್ವನಿ. ನಮಸ್ಕಾರ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 75 ಕುರಿತು ಎಸ್ವಿಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
0: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
0: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಆದಿ ದಿವಸವದಾವುದು,
4: ಆದಿ ದಿವಸವದಾವುದು,
3: ಎಂದೆಂದು ಮಿಹ ಜಗಕ್ಕೆ,
4: ಎಂದೆಂದು ಮಿಹ ಜಗಕ್ಕೆ,
3: ಬೋಧನೆಯ ಸುಲಭತೆಗೆ,
4: ಬೋಧನೆಯ ಸುಲಭತೆಗೆ,
3: ಸೃಷ್ಟಿ ಲಯ ಕಥನ,
4: ಸೃಷ್ಟಿ ಲಯ ಕಥನ,
3: ಪಾದ ಶಿರಗಳ ಕೂರ್ಮ,
4: ಪಾದ ಶಿರಗಳ ಕೂರ್ಮ,
3: ಚಾಚಿಕೊಂಡಿರೆ ಸೃಷ್ಟಿ,
4: ಚಾಚಿಕೊಂಡಿರೆ ಸೃಷ್ಟಿ,
3: ಸೇದಿಕೊಂಡಿರೆ ಲಯವೋ.

0: ಮಂಕುತಿಮ್ಮ.
1: ಸೇದಿಕೊಂಡಿರೆ ಲಯವೋ ಮಂಕುತಿಮ್ಮ.
0: ಸೊ ಭಗವಂತನ ಪ್ರಕಟೀಕೃತ ರೂಪವನ್ನು ನಾವು ಕಳೆದ ಮುಕ್ತಕಗಳಲ್ಲಿ ನೋಡ್ತಾ ಇದ್ದಾಗ ಎರಡು ಕಾನ್ಸೆಪ್ಟ್ಸ್ ನಾವು ನೋಡ್ಕೊಂಡ್ವಿ. ಒಂದು ಕಾಲ, ದೇಶ, ದೇಶ ಕಾಲಗಳ ಒಂದು ಸ್ವರೂಪ ಇದೆ ಜಗತ್ತಿಗೆ ಅಂತ, ಅದರ ಆಧಾರದ ಮೇಲೆ ನಾವು ಎಲ್ಲವನ್ನು ಗಣನೆ ಮಾಡ್ತೀವಿ ಅಂತ. ಸೊ ನಮಗೆಲ್ರಿಗೂ ಒಂದು ಡೇಟ್ ಆಫ್ ಬರ್ತ್ ಇದೆ, ನಮಗೆಲ್ಲ ಡೇಟ್ ಆಫ್ ಬರ್ತ್ ಗೊತ್ತು. ನಾವೆಲ್ಲರೂ ಸಾಯ್ತೀವಿ, ಆದರೆ ಡೇಟ್ ಆಫ್ ಡೆತ್ ಗೊತ್ತಿಲ್ಲ ಅಲ್ವಾ. ನಮಗೀಗ ಔಷಧಿಗಳಿಗೆ ಮ್ಯಾನುಫ್ಯಾಕ್ಚರಿ ಡೇಟು ಅಂತಲೂ ಹಾಕಿರ್ತಾರೆ, ಒಂದು ಎಕ್ಸ್ಪೈರಿ ಡೇಟ್ ಅಂತಲೂ ಹಾಕಿರ್ತಾರೆ. ಎಕ್ಸ್ಪೈರಿ ಡೇಟ್ ಆಗಿಬಿಟ್ಮೇಲೆ ಇರುವಂಥ ಔಷಧಿಗಳನ್ನು ನಾವು ಕೊಡಲ್ಲ, ತಿನ್ನಬಾರ್ದು ಅಂತ ಅಲ್ವಾ. ಸೊ ಹಾಗೆ ನಮಗೆ ಎಕ್ಸ್ಪೈರಿ ಡೇಟ್ ಇರಲ್ಲ. ನಾವು ಮಾಡೋ ಎಲ್ಲ ವಸ್ತುಗಳಿಗೂ ಕೂಡ ಹಾಗೆ. ಇವಾಗ ಅನ್ನ ಮಾಡ್ತೀವಿ, ಅಕ್ಕಿಯಿಂದ ಅನ್ನ ಮಾಡ್ತೀವಿ. ಅನ್ನ ಒಂದು ದಿವಸ ಇರುತ್ತೆ, ಒಂದು ರಾತ್ರಿ ಇರುತ್ತೆ, ಮಾರನೇ ದಿನ ಹಂಗೂ ಹಿಂಗೂ ಇರುತ್ತೆ, ಅದು ನಂತರ ಅದು ಹಳಸುತ್ತೆ, ಅದು ಹೋಯಿತು ಅಂತ. ಸೊ ನಾವು ನೋಡುವಂಥ ಎಲ್ಲ ವಿಚಾರಗಳಿಗೂ ಕೂಡ, ಎಲ್ಲ ವಸ್ತುಗಳಿಗೂ ಕೂಡ ಒಂದು ಆದಿ ಇದೆ, ಒಂದು ಅಂತ್ಯ ಇದೆ, ಒಂದು ಕಾಲ ಅನ್ನುವಂಥ ಒಂದು ಪರಿಗಣನೆಯಲ್ಲಿ ನಾವೆಲ್ಲವನ್ನು ನೋಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಸೃಷ್ಟಿಯನ್ನು ನಾವು ಕುರಿತು ಮಾತಾಡ್ತಾ ಇದ್ದೀವಿ. ಹಾಗಾದರೆ ಸೃಷ್ಟಿಗೆ ಯಾವಾಗ ಆದಿ ಅನ್ನೋದು ಮೊದಲನೇ ಪ್ರಶ್ನೆ. ದೇಶ, ಕಾಲ, ಸೊ ಇವಾಗ ಕಾಲದ ಗಣನೆಯನ್ನು ನೋಡೋಣ. ಮೊದಲನೇ ದಿವಸ ಯಾವುದಪ್ಪ ಪ್ರಪಂಚದಲ್ಲಿ ನಮಗೆ ಗೊತ್ತಾ? ಸೊ ನಾನು, ನನಗೊಂದು 50 ವರ್ಷ ಆಗಿದೆ ಈಗ ಅಂತಂದರೆ, 50 ವರ್ಷದಿಂದೀಚೆಗಿನ ಪ್ರಪಂಚವನ್ನು ನಾನು ನೋಡಿದ್ದೀನಿ, ಅದಕ್ಕೆ ಹಿಂದೆ ನಾನು ನೋಡಿಲ್ಲ. ಸೊ ನಮ್ಮ ತಂದೆ ನೋಡಿದರು. ಸೊ ಅವ್ರಿಗೆ ಗೊತ್ತು, ಓ ಅದಕ್ಕಿಂತ ಹಿಂದೆನೂ ಒಂದು 50 ವರ್ಷ ಪ್ರಪಂಚ ಇತ್ತು, ಅದಕ್ಕಿಂತ ಹಿಂದೆ ಅದೂ ಇತ್ತು, ಅದಕ್ಕಿಂತ ಹಿಂದೆ ಅದೂ ಇತ್ತು. ಸೊ ಹಾಗೆ ಯಾವುದು ಮೊದಲನೇ ದಿವಸ ಅಂತಂದರೆ ಅದು ಗೊತ್ತಿಲ್ಲ. ಯಾಕೆ ಈ ಜಗ ಎಂದೆಂದೂ ಇಹ ಜಗ, ಇದು ಯಾವತ್ತಿಗೂ ಇರೋವಂಥ ಜಗತ್ತು. ಸೊ ಸದಾಕಾಲ ಇರೋವಂಥ ಜಗತ್ತನ್ನು ನಾವು ಈ ಕಾಲದ ಪರಿಮಿತಿಯಲ್ಲಿ ತಂದುಕೊಳ್ಳೋದು ಹೇಗೆ? ಅದು ತಕ್ಷಣಕ್ಕಂತೂ ಸಾಧ್ಯ ಇಲ್ಲ, ನಮ್ಮ ಪರಿಗಣನೆಯಲ್ಲಿ ಸಾಧ್ಯ ಇಲ್ಲ. ಯಾಕೆ? ನನಗೆ ಗೋಚರ ಆಗುವಂಥ ಕಾಲದ ಮಿತಿ ಒಂದಿದೆ, ಇಷ್ಟು ಕಾಲ ಮಾತ್ರ ನಾನು ಪರಿಕಲ್ಪನೆ ಮಾಡಿಕೊಳ್ಬಲ್ಲೆ. ಅದಾದಮೇಲೆ ನಾನಿರಲ್ಲ, ನನಗೆ ಗೊತ್ತಿಲ್ಲ, ಇದಕ್ಕೆ ಮುಂಚೆ ನಾನು ಇರಲಿಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಆದರೂ ಕೂಡ ಜಗತ್ತು ಅನ್ನೋಂಥದ್ದಕ್ಕೆ, ಯೂನಿವರ್ಸ್ ಅನ್ನೋದಕ್ಕೆ ಒಂದು ಆದಿ ಅನ್ನೋದು ಇದೆ ಅನ್ನೋದು ನಾವು ಅನ್ಕೋಣ. ಅದನ್ನೇ ನಾವು ಬಿಗ್ ಬ್ಯಾಂಗ್, ಎಡ್ವಿನ್ ಹಬಲ್ ಮತ್ತು ಲುಮೆಟೆರ್ ಅವ್ರು ಮಾಡಿದಂಥ ಒಂದು ಸಿದ್ಧಾಂತ ಅಂತ ನಾವು ನೋಡಿದ್ವಿ. ಅದನ್ನೇ ಉಪನಿಷತ್ತು ಕೂಡ ಹೇಳ್ತು, ಏಕಮೇವ ಇದಮಗ್ರ ಆಸೀತ್ ಅಂತೆಲ್ಲ ನಾವು ನೋಡಿದ್ವಿ. ಸೊ ಮೊದಲು ಒಂದೇ ಇತ್ತು, ಅದು ಸ್ಫೋಟಗೊಂಡು ಇಷ್ಟೆಲ್ಲ ಆಯಿತು ಅಂತ. ಬಟ್ ಅದು ಯಾವಾಗಾಯಿತು ಅಂತಂದರೆ ನಮಗೆ ಗೊತ್ತಾ? ಅದು ಗೊತ್ತಿಲ್ಲ. ಆದರೂ ಕೂಡ ನಮ್ಮ ಒಂದು ಟೆಂಡೆನ್ಸಿ ಏನಪ್ಪ ಅಂದರೆ, ಎಲ್ಲದಕ್ಕೂ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಒಂದು ಎಕ್ಸ್ಪೈರಿ ಡೇಟು ಹಾಕಬೇಕು, ಒಂದು ಸೀಲ್ ಹೊಡಿಬೇಕು ಅಂತ ನಮಗೆ ಆಸೆ. ಹಾಗಾಗಿ ನಮ್ಮಲ್ಲಿ ಏನು ಮಾಡ್ತೀವಿ, ಒಂದು ಸಿದ್ಧಾಂತವನ್ನು ಪ್ರಾರಂಭ ಮಾಡ್ತೀವಿ. ಓಕೆ, ಇದಿಷ್ಟು ವರ್ಷ ಇಲ್ಲಿ ಬಂದಿದೆಯಲ್ಲ, ಇಲ್ಲಿಂದ ಹಿಂದಕ್ಕೆ ಹೋಗ್ತಾ ಹೋಗ್ತಾ ಬಹುಶಃ ಈಗೊಂದು 10,000 ಕೋಟಿ ವರ್ಷಗಳ ಹಿಂದೆ ಇದು ಆಗಿರಬಹುದೇನೋ ಅಂತ ಒಂದು ಪ್ರತಿಪಾದನೆ, ಒಂದು ಹೈಪೋಥೆಸಿಸ್, ಒಂದು ಥಿಯರಿಯನ್ನು ಕೊಡ್ತೀವಿ. ಅದು ಯಾಕಪ್ಪ ಅಂತಂದರೆ ಬೋಧನೆಗೆ ಸುಲಭ, ನಮ್ಗೆ ಅರ್ಥ ಮಾಡ್ಕೊಳ್ಬೇಕು. ನಾವು ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನಾದರೂ ಒಂದು ವಿಧಾನದಿಂದ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ. ನಮ್ಮ ವಿಧಾನ ಕಾಲ ಮತ್ತು ದೇಶದ ಮೂಲಕ ಅರ್ಥ ಮಾಡ್ಕೊಳ್ಳುವಂಥದ್ದು. ಹಾಗೆ ಕಾಲದ ಮೂಲಕ ಅರ್ಥ ಮಾಡ್ಕೊಳ್ಳಪ್ಪ ಅನ್ನೋಂಥ ಸುಲಭದ ಬೋಧನೆಗೆ, ಸೃಷ್ಟಿಗೆ ಮತ್ತು ಲಯಕ್ಕೆ, ಮ್ಯಾನುಫ್ಯಾಕ್ಚರಿಂಗಿಗೆ, ಎಕ್ಸ್ಪೈರಿಗೆ ಡೇಟ್ ಹಾಕುವಂಥ ಒಂದು ಕಥೆಯನ್ನು ನಾವು ಸೃಷ್ಟಿ ಮಾಡಿಕೊಂಡಿದ್ದೀವಿ. ಅದು ನಿಖರವಾಗಿ ಇಂಥ ದಿವಸ ಇಂಥ ಹೊತ್ತಿಗೆನಾ ಅಂತಂದರೆ ನಮಗೆ ಗೊತ್ತಿಲ್ಲ. ಇವಾಗ ನಮ್ಮಲ್ಲಿ ಡೆಲಿವರಿ ಆದಾಗ ಮನೆಯವರು ನಮ್ಗೆ ಹೇಳಿರ್ತಾರೆ, ಸರ್ ಎಷ್ಟೊತ್ತು ಕರೆಕ್ಟಾಗಿ ಡೆಲಿವರಿ ಆಗುತ್ತೆ ಹೇಳಬೇಕು ಸರ್, ಇಷ್ಟು ನಿಮಿಷಕ್ಕೆ, ಇಷ್ಟು ಇದಕ್ಕೆ ಅಂತ. ಯಾಕೆ? ಜಾತಕ ಬರೆಸ್ಬೇಕು. ಸೊ ಹಾಗೆ ನಿಖರವಾಗಿ ಇವಾಗ ಮಗು ಆಚೆ ಬಂತು, ಈಗ ಮಗು ಅಳಿತು, ಇದನ್ನು ನಾವು ಹೇಳಬಹುದು. ಹಾಗೆ ಪ್ರಪಂಚ ಮೊದಲು ಯಾವಾಗ ಆಚೆ ಬಂತು ಅಂತ ಹೆಂಗೆ ಹೇಳೋದು? ಅದಾಗಲ್ಲ. ಸೊ ಒಂದು ಅಂದಾಜಿನಲ್ಲಿ ಇಷ್ಟು ಅಂತ ಹೇಳಬಹುದು. ಅದು ಬೋಧನೆಗೆ ಸುಲಭವಾಗಿರೋದರಿಂದ ಹಾಗೆ ಅಂತ. ಜೊತೆಗೆ ಈ ಪರಿಕಲ್ಪನೆಗಳು, ಅದು ಬಹಳ ವೈವಿಧ್ಯಮಯವಾದಂಥ ಪರಿಕಲ್ಪನೆ, ಮತ್ತು ವೆರಿ ಕಾಂಟೆಕ್ಸ್ಚುಯಲ್, ಸಾಂದರ್ಭಿಕ, ಸಾಪೇಕ್ಷ ಕೂಡ. ಅಂದರೆ ಇವಾಗ ಮನುಷ್ಯನ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ, ಅವನ ಎಷ್ಟು ವರ್ಷ

ಬದುಕ್ತಾನಪ್ಪ ಅಂತಂದ್ರೆ ಬಹುಶಃ ನಮ್ಮ ದೇಶದಲ್ಲಿ ಒಂದು 75-80 ವರ್ಷದವರೆಗೂ ಒಬ್ಬ ವ್ಯಕ್ತಿ ಬದುಕಬಹುದು ಅಂತ ನಾವು ಅನ್ಕೊಳ್ಳೋಣ. ಬೇರೆ ಜೀವಿಗಳಿಗೂ ಇದೇ ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇರುತ್ತಾ ಅಂತಂದ್ರೆ ಇಲ್ಲ. ಆನೆಗಳು ನಮಗಿಂತ ಜಾಸ್ತಿ ವರ್ಷ ಬದುಕಬಹುದು. ಒಂದು ಚಿಟ್ಟೆ ಕೆಲವೇ ದಿನಗಳಲ್ಲಿ ಸತ್ತು ಹೋಗುತ್ತೆ ಅಲ್ವಾ. ಸೊ ನಾವು ಅರ್ಥ ಮಾಡಿಕೊಳ್ಳಬಹುದಾದಂತಹ ಕಾಲದ ವ್ಯಾಪ್ತಿ ಈ ರೀತಿಯ ನಮ್ಮ ಜೀವನದ ವ್ಯಾಪ್ತಿಗೂ ಕೂಡ ಹೋಲಿಕೆ ಇರುತ್ತೆ. ಒಂದು ಚಿಟ್ಟೆಗೆ ನೀನು 50 ವರ್ಷ ಅಂತೆಲ್ಲ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ಚಿಟ್ಟೆಗೆ ಏನು ಗೊತ್ತಾಗುತ್ತೆ, ಅದಿರೋದೇ 50 ದಿನ ಕೂಡ ಇರಲ್ಲ. ಸೊ ಹಾಗೆ ಈ ವಿಶ್ವವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಅಂತಂದರೆ ನನಗೆ ಅರ್ಥ ಆಗುವಂಥ ನನ್ನ ಜೀವನದ 80 ವರ್ಷದ ಆಧಾರದ ಮೇಲೆ ನಾನು ಎಷ್ಟನ್ನೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ. ವಿಜ್ಞಾನ ಅದಕ್ಕೆ ಅನೇಕ ರೀತಿಯಲ್ಲಿ ಉತ್ತರಗಳನ್ನು ಕಂಡುಕೊಳ್ಳೋಕ್ಕೂ ಪ್ರಯತ್ನ ಪಟ್ಟಿದೆ. ಸೊ ಅದನ್ನು ನಾವು ಬಹಳ ಸ್ವಾರಸ್ಯಕರವಾಗಿ ವರ್ಣನೆ ಕೂಡ ಮಾಡಬಹುದು. ನಮ್ಮ ಮೈಸೂರಿನಲ್ಲೇ ಇರುವಂಥ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂನಲ್ಲಿ ಇದನ್ನು ಒಂದು ರೀತಿಯಲ್ಲಿ ಬಹಳ ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ದಾರೆ. ಈಗ ಸಪೋಸಿಂಗ್ ವಿಶ್ವ ಸೃಷ್ಟಿಯಾದ ದಿವಸದಿಂದ ಇಲ್ಲಿವರೆಗೂ ಅದೆಷ್ಟೋ ಕೋಟಿ ವರ್ಷಗಳಾಗೋಗಿದೆ ಅಂತ ಅಂದ್ಕೊಳ್ಳೋಣ. ಅದಷ್ಟು ಕೋಟಿ ವರ್ಷಗಳನ್ನು ಒಂದೇ ವರ್ಷಕ್ಕೆ ನಾವು ಶ್ರಿಂಕ್ ಮಾಡಿಬಿಡೋಣ, ಎಲ್ಲವನ್ನೂ ಸಂಕುಚಿತಗೊಳಿಸಿ ಎಲ್ಲ ಕಾಂಪ್ಯಾಕ್ಟ್ ಮಾಡಿಬಿಟ್ಟು ಇದು ಶುರುವಾಯಿತು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಇವಾಗ ನಾವು ಇಲ್ಲಿದ್ದೀವಿ. ಸೊ ಇದು ಒಂದು ರೀತಿಯಲ್ಲಿ ಎಕ್ಸ್ಪೈರಿ ಅಥವಾ ನಮ್ಮ ಇವತ್ತಿನ ಗಣನೆ. ಸೊ ಅದೆಷ್ಟೇ ಕೋಟಿ ವರ್ಷಗಳಾದರೂ ಕೂಡ ಒಂದು ವರ್ಷಕ್ಕೆ ನಾವು ಅದನ್ನು 365 ದಿವಸಕ್ಕೆ ನಾವು ಅದನ್ನು ಶ್ರಿಂಕ್ ಮಾಡೋಕ್ಕೆ ಸಾಧ್ಯವಾಗಿ ಎಲ್ಲವನ್ನೂ ನಾವು ಒಂದು ರೀತಿಯಲ್ಲಿ ಚಿತ್ರದಲ್ಲಿ ಬಿಡಿಸೋಕ್ಕೆ ಸಾಧ್ಯವಾದರೆ, ಓ ಮೊದಲನೇ ದಿವಸ ಹಿಂಗಾಯಿತು, ಎರಡನೇ ದಿವಸ ಹಿಂಗಾಯಿತು, ನಾಲ್ಕನೇ ತಿಂಗಳಲ್ಲಿ ಹಿಂಗಾಯಿತು, ಜೂನ್ ತಿಂಗಳಲ್ಲಿ ಹಿಂಗಾಯಿತು, ನವೆಂಬರಲ್ಲಿ ಹಿಂಗಾಯಿತು, ಡಿಸೆಂಬರಲ್ಲಿ ಹಿಂಗಾಯಿತು, ಡಿಸೆಂಬರ್ 31 ಹಿಂಗೆ. ಸೊ ಹಿಂಗೆ ಮಾಡೋಕ್ಕೆ ಸಾಧ್ಯವಾದರೆ ಮನುಷ್ಯ ವಿಶ್ವದಲ್ಲಿ ಎಲ್ಲಿ ಬಂದ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದನ್ನು ಬಹಳ ಚೆನ್ನಾಗಿ ಅದರಲ್ಲಿ ಆ ಒಂದು ಪರಿಕಲ್ಪನೆಯಲ್ಲಿ ಹೇಳಿದ್ದಾರೆ. ಯಾವಾಗ ಬಂದಿರ್ಬೋದು ಮಾನವ? ಅವನು ಜನವರಿ 1 ಬಂದ ಇಲ್ಲ, ಹೋಲಿ ಫೆಬ್ರವರಿ ಇಲ್ಲ, ಮಾರ್ಚ್ ಅಲ್ಲ, ಜೂನ್ ಅಲ್ಲ ಅಂತಂದರೆ ಅಲ್ವಂತೆ, ಅವನು ಕಡೆಯ ದಿನ ಮಾತ್ರನೇ ಮಾನವನ ಎಂಟ್ರಿ ಆಗಿರುವಂಥದ್ದು. ಸೊ ಆಗ ನಮಗೆ ಅರ್ಥ ಆಗುತ್ತೆ ಈ ವಿಶ್ವ ಎಷ್ಟು ಹಳೆಯದು ಅಂತ. ಮಾನವ ಮಂಗನಿಂದ ಮಾನವನಾಗಿ ವಿಕಾಸಗೊಂಡು ಈಗ ಏನೇನೋ ಸರ್ಕಸ್ಗಳು ಮಾಡ್ತಿದ್ದಾನಲ್ಲ, ಅದು ಡಿಸೆಂಬರ್ 31 ದಿನದ 11 ನಂತರದ ಕೆಲವು ನಿಮಿಷಗಳು ಮಾತ್ರ ಮಾನವ ಈ ವಿಶ್ವದಲ್ಲಿದ್ದಾನೆ. 365 ಅಂತ ನಾವು ಲೆಕ್ಕ ತಗೊಂಡ್ರೆ, ಸೊ ಮಾನವನ ಆದಿಗಿಂತ ಹಿಂದೆ ವಿಶ್ವ ಅದೆಷ್ಟು ವರ್ಷಗಳನ್ನು ಕಳೆದು ಬಿಟ್ಟಿದೆ ಅಲ್ವಾ. ಸೊ ಅದನ್ನು ನಾವೇನೋ ಬಹಳ ಚೆನ್ನಾಗಿ ವರ್ಣನೆ ಮಾಡಿಬಿಡ್ತೀವಿ ಅಂತ ನಾವು ಅಂದ್ಕೊಂಡ್ರೆ ಅದು ಕಟ್ಟು ಕಥೆ ಮಾತ್ರನೇ ಅಲ್ವಾ, ಸೃಷ್ಟಿ ಕಥೆ ಲೈ ಅದು ಕಥನ ಕೇವಲ ಬೋಧನೆಗೆ ಸುಲಭ. ಇದಕ್ಕೆ ಬಹಳ ಸುಂದರವಾದಂಥ ಒಂದು ಉದಾಹರಣೆಯನ್ನು ನಮ್ಮ ಅನೇಕ ಗ್ರಂಥಗಳಲ್ಲಿ ಇದರಲ್ಲಿ ಕೊಡ್ತಾರೆ. ಸೊ ಹಾಗೆ ಈವನ್ ಭಗವದ್ಗೀತೆ ಇತ್ಯಾದಿ ಉಪನಿಷತ್ತುಗಳು ಇಂಥದ್ರಲ್ಲೂ ಕೂಡ ಈ ಒಂದು ಉದಾಹರಣೆ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅದನ್ನೇ ಡಿ ವಿ ಜಿ ಅವರು ಇಲ್ಲಿ ಹೇಳ್ತಾರೆ. ಕೂರ್ಮ ಅಂದರೆ ಒಂದು ಆಮೆ. ಆ ಆಮೆಯ ವಿಶೇಷತೆ ನಮಗೆಲ್ಲ ಗೊತ್ತು, ಅದು ತಲೆ, ಮುನ್ಕಾಲು, ಹಿಂಗಾಲು 4, ಅದಕ್ಕೊಂದು ಚಿಪ್ಪು. ಆ ಚಿಪ್ಪು ಅದಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದೆ. ತನಗೆ ಬೇಕಾದಾಗ ತನ್ನ ತಲೆಯನ್ನು ಆ ಚಿಪ್ಪಿನಿಂದ ಆಚೆ ಹಾಕುತ್ತೆ, ಬೇಡ ಅಂದಾಗ ಒಳಗಡೆ ಹೇಳ್ಕೊಳತ್ತೆ. ಅದು ಬರೀ ತಲೆಯನ್ನು ಮಾತ್ರ ಅಲ್ಲ, 4 ಕಾಲುಗಳನ್ನು ಕೂಡ ತನಗೆ ಬೇಕಾದಾಗ ಆಚೆ ಹಾಕುತ್ತೆ, ಬೇಡದಿದ್ದಾಗ ಒಳಗೆ ತಗೊಳುತ್ತೆ. ಅದು ಆಮೆಯ ಅಲ್ವಾ ಅಂತ ನಮ್ಗೆ ಎಷ್ಟೋ ಸತಿ ಗೊತ್ತಾಗಲ್ಲ, ಯಾಕೆ ಆ ಚಿಪ್ಪು ಪಕ್ಕದಲ್ಲಿರೋ ಕಲ್ಲಿನ ಥರಾನೇ ಇರುತ್ತೆ. ಆಮೆ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆ, ಅದು ಚಾಚಿಕೊಂಡಿರೆ ಅದು ಆಮೆ, ಒಳಗೆ ಸೇದ್ಕೊಂಡ್ಬಿಟ್ರೆ ಅದು ಕಲ್ಲು ಇರಲ್ಲ ಅಲ್ಲಿ. ಸೊ ಹಾಗೆ ಪಾದ ಶಿರಗಳನ್ನು ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ, ಸೇದಿಕೊಂಡಿರೆ ಲಯ. ಇಲ್ಲಿ ಇನ್ನೊಂದು ಸ್ವಾರಸ್ಯ ಅಂದರೆ, ಸಪೋಸಿಂಗ್ ಕೂರ್ಮ ಆಮೆ ತನ್ನ 4 ಕಾಲುಗಳನ್ನು ಮತ್ತು ತಲೆಯನ್ನು ಆಚೆ ಹಾಕ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆ ಆಚೆ ಹಾಕೋಕ್ಕೆ ಎಷ್ಟೊಂದು 2 ಅಥವಾ ಬೇಡಪ್ಪ 0.5 ಬೇಕು, 30 ಸೆಕೆಂಡ್ ಬೇಕು, 30 ಸೆಕೆಂಡಲ್ಲಿ ಅದು ಹಿಂಗೆ ಆಚೆ ಹಾಕುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಸಪೋಸ್ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ, ಆಮೆ ಆಚೆ ಹಾಕ್ತಾ ಇದೆಯಲ್ಲ ಅಂತ ನಾನೊಂದು ಫೋಟೋ ತಗೋತೀನಿ ಅಂತ ಅಂದ್ಕೊಳ್ಳೋಣ. ಆ ಫೋಟೋನಲ್ಲಿ ಏನು ಕಾಣಿಸುತ್ತೆ, ಒಂದು ಆಮೆಯ ಚಿಪ್ಪು, ಆ ಚಿಪ್ಪಿನಲ್ಲಿ ಒಂದು ಪಾದ ಶಿರ ಅದಷ್ಟು ಇದೆ, ಅದು 1/2 ಆಚೆ ಬಂದಿದೆ, ಅದು ಒಂದು ಸ್ಥಿರ ಚಿತ್ರ ನನ್ನ ಕಣ್ಮುಂದೆ ಕಾಣಿಸ್ತಾ ಇದೆ, ರೈಟ್. ಸೊ ಈಗ 1/2 ಆಚೆ ಬಂದಿರುವಂತಹ

0: ಆ ಪಾದ ಶಿರಗಳು ನನಗೆ ಖಾತ್ರಿ ಇಲ್ಲ ಅದು ಆಚೆ ಬರ್ತಿದೆಯೋ ಒಳಗೆ ಹೋಗ್ತಿದೆಯೋ. ಯಾಕೆ ಅದು ನಾನು ಆ ಕ್ಷಣಕ್ಕೆ ಒಂದು ಫೋಟೋ ತೆಗೆದಿರೋದಷ್ಟೆ, ಅದು ಹೊರಗೆ ಹೋಗ್ತಿದ್ಯಾ ಒಳಗೆ ಬರ್ತಿದ್ಯಾ ನನಗೆ ಗೊತ್ತಿಲ್ಲ. ಸೊ ಅದು ಸೃಷ್ಟಿ ಆಗ್ತಾ ಇದೆಯಾ ಲಯವಾಗ್ತಿದ್ಯಾ ನನಗೆ ಗೊತ್ತಿಲ್ಲ. ಯಾಕೆ ನಾನು ನೋಡಿರುವಂಥದ್ದು ಕ್ರಾಸ್ ಸೆಕ್ಷನಲ್ ಮೊಮೆಂಟ್, ಅದು ಆ ಒಂದು ಕ್ಷಣದಲ್ಲಿ ನಾನು ಅದನ್ನು ನೋಡ್ತಾ ಇದ್ದೀನಿ ಅಷ್ಟೇ. ಅದು ಇನ್ನು ಮುಂದಕ್ಕೆ ಹೋಗುತ್ತಾ ಅಥವಾ ಅಲ್ಲಿಂದ ವಾಪಸ್ ಹೋಗುತ್ತಾ ಅಂತ ಅದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇಡೀ ಸೃಷ್ಟಿಯ ಮೊದಲನೇ ದಿವಸ ಯಾವುದು, ಎಕ್ಸ್ಪೈರಿ ಡೇಟ್ ಯಾವುದು ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೃಷ್ಟಿ ಸಂಭ್ರಮಿಸಬೇಕಾದಂತಹ ಒಂದು ಭಗವಂತನ ಪ್ರಕಟೀಕೃತ ರೂಪ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದರಲ್ಲಿ ನಮ್ಮನ್ನು ನಾವು ವಿಲೀನಗೊಳಿಸ್ಕೊಳ್ಳೋವಂಥದ್ದು ನಮ್ಮ ಪ್ರಯತ್ನ ಇದ್ದರೆ, ಅದರಲ್ಲಿ ನಮ್ಮ ಪ್ರಯತ್ನ ಇದ್ದರೆ ನಾವು ಸಾರ್ಥಕತೆಯನ್ನು ಕಂಡುಕೊಳ್ಬೋದು.
1: ಕೇಳುವರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 75 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೊಳೆರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನೀಸ್ 35 ರೂಪಾಯಿ, ಪೆನ್ಸಿಲ್ ಬೀನೀಸ್ 70 ರೂಪಾಯಿ, ಮೆಣಸಿನಕಾಯಿ 20 ರೂಪಾಯಿ, ಸೌತೆಕಾಯಿ 25 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 6 ರೂಪಾಯಿ, ಎಳವನ 6 ರೂಪಾಯಿ, ಗುಂಡು ಬದನೆಕಾಯಿ 22 ರೂಪಾಯಿ, ಕುಂಬಳಕಾಯಿ 8 ರೂಪಾಯಿ, ಹೀರೆಕಾಯಿ 28 ರೂಪಾಯಿ, ಪಡವಲಕಾಯಿ 22 ರೂಪಾಯಿ, ತೊಂಡೆಕಾಯಿ 35 ರೂಪಾಯಿ, ಹಾಗಲಕಾಯಿ 30 ರೂಪಾಯಿ, ಕಾಲಿಫ್ಲವರ್ 27 ರೂಪಾಯಿ, ಪೈರ್ 30 ರೂಪಾಯಿ, ದಪ್ಪ ಮೆಣಸಿನಕಾಯಿ 27 ರೂಪಾಯಿ, ಸೋರೆಕಾಯಿ 10 ರೂಪಾಯಿ, ಬದನೆಕಾಯಿ 20 ರೂಪಾಯಿ, ಕೋಸು 18 ರೂಪಾಯಿ, ಸೀಮೆ ಬದನೆಕಾಯಿ 22 ರೂಪಾಯಿ, ಬೆಂಡೆಕಾಯಿ 18 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ, ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ,

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಜುಲೈ ತಿಂಗಳ 15ನೇ ತಾರೀಕಿನ ಬುಧವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖಾಂಶಗಳು: ಭಾರತೀಯ ನಾವಿಕ ಸಾವು, ನಾಡಗೀತೆ ಬೌದ್ಧರುದ್ಯಾನ ಮರುಸೇರ್ಪಡೆ ಶಿಫಾರಸು, ಗೆಜೆಟೆಡ್ ಪ್ರೊಫೆಷನರಿ 319 ಹುದ್ದೆ ಭರ್ತಿಗೆ ಸಜ್ಜು, 1,000 ಚಿಪ್ಪು 4,500ಕ್ಕೆ ಮಾರಾಟ, ಕೊಬ್ಬರಿ ಚಿಪ್ಪಿಗೂ ಬಂತು ಕಾಲ, ಮಾನವ ಸರಪಳಿ ನಿರ್ಮಿಸಿ ಜಾಗೃತಿ, ಬೇಲದಕುಪ್ಪೆ ಮಹದೇಶ್ವರ ದೇವಸ್ಥಾನದಲ್ಲಿ ಭಕ್ತರ ದಂಡು, ಬಸ್ ಇಲ್ಲದೆ ಭಕ್ತರ ಪರದಾಟ. ಭಾರತ ಬ್ರಿಟನ್ FTA ಇಂದಿನಿಂದ, ತೈಲ ಕಂಪನಿಗಳಿಂದ ಗುಣಮಟ್ಟ ಪರಿಶೀಲನೆ, ಸಗಟು ಹಣದುಬ್ಬರ ಹೆಚ್ಚಳ, ಇರಾನ್ ಅಮೆರಿಕ ಸಂಘರ್ಷ ತೀವ್ರ, ಅರ್ಜೆಂಟೀನಾ ಇಂಗ್ಲೆಂಡ್ ಹಣಾಹಣಿಗೆ ಕಣ ಸಿದ್ಧ, ಮುಂದುವರಿದ BSC ಪ್ರಾಬಲ್ಯ, ರಾಜ್ಯ ಜೂನಿಯರ್ ಈಜು, NECಯ ನಿಶಾಂತ್ಗೆ ಫ್ರೀ ಸ್ಟೈಲ್ ಸ್ಟಂಟ್ ಚಿನ್ನ. ಪ್ರಮುಖಾಂಶಗಳ ವಿವರಣೆ: ಭಾರತೀಯ ನಾವಿಕ ಸಾವು, ಹಡಗುಗಳ ಮೇಲೆ ಇರಾನ್ ದಾಳಿ, ಭಾರತ ಖಂಡನೆ, ನವದೆಹಲಿ ದುಬೈ. ಓಮನ್ನ ಜಲಗಡಿಯಲ್ಲಿ ಸಾಗುತ್ತಿದ್ದ UAEಗೆ ಸೇರಿದ 2 ತೈಲ ಹಡಗುಗಳ ಮೇಲೆ ಇರಾನ್ ಮಂಗಳವಾರ ದಾಳಿ ನಡೆಸಿದ್ದು, ಇವುಗಳಲ್ಲಿ 1 ಹಡಗಿನಲ್ಲಿದ್ದ 1 ಭಾರತೀಯ ಸಿಬ್ಬಂದಿ ಮೃತಪಟ್ಟಿದ್ದಾರೆ. 10 ಭಾರತೀಯರಿಗೆ

ಗಾಯಗಳಾಗಿವೆ. ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಭಾರತವು ಇರಾನ್ ದಾಳಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿರುವ ಇರಾನ್ನ ಉಪರಾಯಭಾರಿಯನ್ನು ಕರೆಸಿ ಈ ಸಂಬಂಧ ತನ್ನ ಪ್ರತಿಭಟನೆಯನ್ನು ದಾಖಲಿಸಿದೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸುವಂತೆ ಒತ್ತಾಯಿಸಿದೆ. ಮಾತುಕತೆ ಮೂಲಕ ಸಂಘರ್ಷ ಅಂತ್ಯಗೊಳಿಸುವಂತೆಯೂ ಕರೆ ನೀಡಿದೆ. ವಾಣಿಜ್ಯ ಹಡಗುಗಳು ಮತ್ತು ದೇಶಗಳ ಮೂಲಸೌಕರ್ಯವನ್ನು ಗುರಿಯಾಗಿಸುವುದನ್ನು ನಿಲ್ಲಿಸಬೇಕು. ಅಂತಾರಾಷ್ಟ್ರೀಯ ಸಮುದ್ರದಲ್ಲಿ ಮುಕ್ತ ಸಂಚಾರಕ್ಕೆ ಯಾವುದೇ ತಡೆ ಇರಬಾರದು. ಅಂತಾರಾಷ್ಟ್ರೀಯ ಕಾನೂನುಗಳ ಅನ್ವಯ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದು ಭಾರತವು ಇರಾನ್ಗೆ ಹೇಳಿದೆ. ನಾಡಗೀತೆ ಬೌದ್ಧರುದ್ಯಾನ ಮರು ಸೇರ್ಪಡೆ ಶಿಫಾರಸು. ಬೆಂಗಳೂರು ಕವಿ ಕುವೆಂಪು ವಿರಚಿತ ನಾಡಗೀತೆಯಲ್ಲಿ ಬೌದ್ಧ ಪದ ಮರು ಸೇರ್ಪಡೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರ ನೇತೃತ್ವದ ಸಮಿತಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ನಾಡಗೀತೆಯಲ್ಲಿ ಬೌದ್ಧ ಪದವನ್ನು ಮರು ಸೇರ್ಪಡೆ ಮಾಡುವಂತೆ ಬೌದ್ಧ ಧರ್ಮಗುರುಗಳ ಜೊತೆಗೆ ಆ ಧರ್ಮದ ಸಂಘಟನೆಗಳು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದವು. ಈ ಬಗ್ಗೆ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ಸರ್ಕಾರವು ಸಮಿತಿಯನ್ನು ರಚಿಸಿತ್ತು. ಸಮಿತಿಯು ಈ ಬಗ್ಗೆ ಸಭೆ ನಡೆಸಿ ಪದ ಸೇರ್ಪಡೆಗೆ ಒಮ್ಮತವಾಗಿ ತೀರ್ಮಾನ ಕೈಗೊಂಡಿದೆ. ನಾಡಗೀತೆಯಲ್ಲಿನ ಪಾರಸಿಕ ಜೈನರುದ್ಯಾನ ಎಂಬ ಸಾಲುಗಳನ್ನು ಪಾರಸಿಕ ಜೈನ ಬೌದ್ಧರುದ್ಯಾನ ಎಂದು ಮಾರ್ಪಾಡು ಮಾಡಲು ಸಮಿತಿಯು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವರದಿ ಸಲ್ಲಿಸಿದೆ. ಬೌದ್ಧ ಧರ್ಮವು ಪ್ರಮುಖ ಧರ್ಮವಾಗಿದೆ. ಬೌದ್ಧ ಪದ ಸೇರ್ಪಡೆಯಿಂದ ನಾಡಗೀತೆಗೆ ಮತ್ತು ಅದರ ಲಯಕ್ಕೆ ತೊಂದರೆಯಾಗುವುದಿಲ್ಲ ಎಂದು ಪುರುಷೋತ್ತಮ ಬಿಳಿಮಲೆ ತಿಳಿಸಿದರು. ಗೆಜೆಟೆಡ್ ಪ್ರೊಷನರಿ 919 ಹುದ್ದೆ ಭರ್ತಿಗೆ ಸಜ್ಜು. ಬೆಂಗಳೂರು 2026-27 ಸಾಲಿನಲ್ಲಿ ಕೆಎಎಸ್ 39 ಹುದ್ದೆಗಳು ಸೇರಿ ಒಟ್ಟು 319 ಪ್ರೊಬೇಷನರಿ ಹುದ್ದೆಗಳನ್ನು ಭರ್ತಿ ಮಾಡಲು ನೇಮಕಾತಿ ಪ್ರಕ್ರಿಯೆ ನಡೆಸುವಂತೆ ಕೆಪಿಎಸ್ಸಿಗೆ ರಾಜ್ಯ ಸರ್ಕಾರ ಪ್ರಸ್ತಾವ ಕಳುಹಿಸಿದೆ. ಪ್ರಸ್ತುತ ಜಾರಿಯಲ್ಲಿರುವ ಮೀಸಲಾತಿ ನಿಯಮಗಳಂತೆ ಹುದ್ದೆಗಳನ್ನು ವರ್ಗೀಕರಣ ಮಾಡಿ ನೇಮಕಾತಿ ಆಯ್ಕೆ ಪ್ರಕ್ರಿಯೆ ನಡೆಸಬೇಕು. ಈ ಖಾಲಿ ಹುದ್ದೆಗಳು ತಾತ್ಕಾಲಿಕವಾಗಿದ್ದು ಬದಲಾವಣೆ ಆಗಬಹುದು. ಅದೇ ರೀತಿ ಮೀಸಲಾತಿ ವರ್ಗೀಕರಣವೂ ಬದಲಾವಣೆ ಆಗಬಹುದು ಎಂದು ಪ್ರಸ್ತಾವದಲ್ಲಿದೆ. ಈ ನಿಯಮಗಳ ಅನ್ವಯ ಸೂಕ್ತ ಷರತ್ತುಗಳನ್ನು ಅಳವಡಿಸಿ ನೇಮಕಾತಿ ಅಧಿಸೂಚನೆ ಹೊರಡಿಸಬೇಕು ಎಂದು ಕೆಪಿಎಸ್ಸಿ ಕಾರ್ಯದರ್ಶಿಗೆ ರವಾನಿಸಿದ ಪ್ರಸ್ತಾವದಲ್ಲಿ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯ ಕಾರ್ಯದರ್ಶಿ ತಿಳಿಸಿದೆ. 1,000 ಚಿಪ್ಪು 4,500 ಮಾರಾಟ, ಕೊಬ್ಬರಿ ಚಿಪ್ಪಿಗೂ ಬಂತು ಕಾಲ. ತೋವಿನಕೆರೆ ಎಳನೀರು ತೆಂಗಿನಕಾಯಿಗೆ ಬಂಪರ್ ಬೆಲೆ ಬಂದಂತೆ ಈಗ ಕೊಬ್ಬರಿ ಚಿಪ್ಪಿಗೂ ಶುಕ್ರ ದಿಸೆ ಬಂದಿದೆ. 1,000 ಕೊಬ್ಬರಿ ಚಿಪ್ಪು 4,500 ಮಾರಾಟವಾಗಿ ದಾಖಲೆ ಬರೆದಿದೆ. ಸ್ಥಳೀಯ ರೈತರೊಬ್ಬರು 6,000 ಚಿಪ್ಪುಗಳನ್ನು 27,000 ಮಾರಾಟ ಮಾಡಿದ್ದಾರೆ. ಕೊಬ್ಬರಿ ಚಿಪ್ಪು ಎಷ್ಟು ದುಬಾರಿ ಬೆಲೆಗೆ ಮಾರಾಟವಾಗಿರುವುದು ಜಿಲ್ಲೆಯಲ್ಲಿ ಇದೇ ಮೊದಲು ಎನ್ನಲಾಗಿದೆ. ಸಂಖ್ಯೆ ಲೆಕ್ಕದಲ್ಲಿ ಮಾರಾಟ ಮಾಡಿದರೆ ಪ್ರತಿ ಚಿಪ್ಪಿಗೆ 4.50 ಸಿಗುತ್ತದೆ. ತೂಕದ ಲೆಕ್ಕದಲ್ಲಿ ಕ್ವಿಂಟಾಲ್ಗೆ 3.600 ವ್ಯಾಪಾರಿಗಳು ಖರೀದಿಸುತ್ತಿದ್ದಾರೆ ಎಂದು ಚಿಪ್ಪು ಮಾರಾಟ ಮಾಡಿದ ರೈತ ಟಿಎಸ್ ಲೋಕೇಶ್ ಹೇಳಿದರು. ಮಾನವ ಸರಪಳಿ ನಿರ್ಮಿಸಿ ಜಾಗೃತಿ, ಎಚ್ಡಿ ಕೋಟೆ. ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ತಾಲೂಕಿನ ಎಲ್ಲ ಮತದಾರರು ತಪ್ಪದೇ ಭಾಗವಹಿಸಬೇಕು ಎಂದು ಎಚ್ಡಿ ಕೋಟೆ ತಾಲೂಕು ಪಂಚಾಯಿತಿ ಇಒ ರವಿಚಂದ್ರ ಎಸ್ ಮನವಿ ಮಾಡಿದ್ದಾರೆ. ತಾಲೂಕು ಪಂಚಾಯಿತಿ, ತಾಲೂಕು ಸ್ವೀಪ್ ಸಮಿತಿ, ಚುನಾವಣಾ ಸುರಕ್ಷತಾ ಕ್ಲಬ್ ಹಾಗೂ ಮತದಾರರ ಜಾಗೃತಿ ವೇದಿಕೆಗಳ ಸಹಯೋಗದಲ್ಲಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಆವರಣದಲ್ಲಿ ಮಂಗಳವಾರ ಆಯೋಜಿಸಿದ್ದ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬೇಲದಕುಪ್ಪೆ ಮಹಾದೇಶ್ವರ ದೇವಸ್ಥಾನದಲ್ಲಿ ಭಕ್ತರ ದಂಡು, ಬಸ್ ಇಲ್ಲದೆ ಭಕ್ತರ ಪರದಾಟ. ಸರಗೂರು ಆಷಾಢ ಅಮಾವಾಸ್ಯೆ ಅಂಗವಾಗಿ ತಾಲೂಕಿನ ಬೇಲದಕುಪ್ಪೆ ಮಹಾದೇಶ್ವರ ದೇವಸ್ಥಾನಕ್ಕೆ ಮಂಗಳವಾರ ವಿಶೇಷ ಪೂಜೆಗೆ ಆಗಮಿಸಿದ್ದ ಭಕ್ತರು ಬಸ್ ಸೌಲಭ್ಯವಿಲ್ಲದೆ ಪರದಾಡುವಂತಾಯಿತು. ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವಿಲ್ಲದೆ ಅನೇಕ ಭಕ್ತರು ಕಾಡಿನ ಮಧ್ಯೆ ಕಾಲ್ನಡಿಗೆಯಲ್ಲಿ ದೇವಸ್ಥಾನದತ್ತ ತೆರಳಬೇಕಾಯಿತು. ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಭಾವದಿಂದ ನೆರವೇರಿದವು. ಬೆಳಿಗ್ಗೆಯಿಂದಲೇ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ದೇವಸ್ಥಾನಕ್ಕೆ ಬಂದಿದ್ದು ದೇವಸ್ಥಾನಕ್ಕೆ ತೆರಳುವ ಮಾರ್ಗದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದರಿಂದ ಭಕ್ತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಜಾನುವಾರು ಮೇಲೆ ಹುಲಿ ದಾಳಿ, ಹುಣಸೂರು. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂಚಿನ ಹನಗುಡು ಹೋಬಳಿಯ ಉಡುವೆಪುರ ಗ್ರಾಮದಲ್ಲಿ ಜಮೀನಿನಲ್ಲಿ ಮೇಯುತ್ತಿದ್ದ ಜಾನುವಾರಿನ ಮೇಲೆ ಮಂಗಳವಾರ ಹುಲಿ ದಾಳಿ ನಡೆಸಿ ತೀವ್ರ ಗಾಯಗೊಳಿಸಿದೆ. ಗ್ರಾಮದ ರೇವಣ್ಣ ತಮ್ಮ ಜಮೀನಿನಲ್ಲಿ ಹೊಗೆಸೊಪ್ಪು ಬೆಳೆಯಲ್ಲಿ ಉಳುಮೆ ಕೆಲಸ ಮುಗಿಸಿದ ಬಳಿಕ ಜಮೀನಿನಲ್ಲಿ ಜಾನುವಾರು ಮೇಯಲು ಬಿಟ್ಟಿದ್ದರು. ಈ ಸಮಯದಲ್ಲಿ ಹುಲಿ ಹತ್ತಿರದಲ್ಲೇ ಇದ್ದ ಪೊದೆಯಿಂದ ಏಕಾಏಕಿ ದಾಳಿ ನಡೆಸಿ ಜಾನುವಾರಿನ ಕುತ್ತಿಗೆ ಹೊಡ್ಡಿ ಕಾಲು ಭಾಗದಲ್ಲಿ ಗಾಯಗೊಳಿಸಿ ಘಟನೆ ಸ್ಥಳದಲ್ಲಿದ್ದ ರೈತರು ಜೋರಾಗಿ ಕೂಗಿಕೊಂಡ ಕಾರಣ ಬೆದರಿದ ಹುಲಿ ಜಾನುವಾರುವನ್ನು ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿದೆ. ಭಾರತ ಬ್ರಿಟನ್ ಎಫ್ಟಿಎ ಇಂದಿನಿಂದ. ಭಾರತದ ಸರಕುಗಳಿಗೆ ಸುಂಕರಹಿತವಾಗಿ ಬ್ರಿಟನ್ ಮಾರುಕಟ್ಟೆ ಪ್ರದೇಶ ಅವಕಾಶ. ನವದೆಹಲಿ
ಭಾರತ ಮತ್ತು ಬ್ರಿಟನ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದವು ಬುಧವಾರದಿಂದ ಜಾರಿಗೆ ಬರಲಿದೆ.

ಈ ಒಪ್ಪಂದಕ್ಕೆ ಎರಡು ದೇಶಗಳು ಕಳೆದ ವರ್ಷದ ಜುಲೈ 25ರಂದು ಸಹಿ ಹಾಕಿದ್ದವು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಅನುಷ್ಠಾನಕ್ಕೆ ತರುತ್ತಿರುವ 6ನೇ ಮುಕ್ತ ವ್ಯಾಪಾರ ಒಪ್ಪಂದ ಇದು. ಮಾರಿಷಸ್, ಯುಎಇ, ಆಸ್ಟ್ರೇಲಿಯಾ, ಯುರೋಪಿನ ಮುಕ್ತ ವ್ಯಾಪಾರ ಸಂಘಟನೆ ಮತ್ತು ಒಮನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದದ ಈವರೆಗೆ ಜಾರಿಗೆ ಬಂದಿವೆ. ಬ್ರಿಟನ್ನ ಜೊತೆಗಿನ ಒಪ್ಪಂದದ ಕಾರಣದಿಂದಾಗಿ ಭಾರತದ ಸರಿಸುಮಾರು ಶೇಕಡಾ 99% ಸರಕುಗಳಿಗೆ ಬ್ರಿಟನ್ ಮಾರುಕಟ್ಟೆಗೆ ಸುಂಕರಹಿತವಾಗಿ ಪ್ರವೇಶ ಲಭ್ಯವಾಗಲಿದೆ. ಸಗಟು ಹಣದುಬ್ಬರ ಹೆಚ್ಚಳ. ನವದೆಹಲಿ, ಸಗಟು ಹಣದುಬ್ಬರ ಪ್ರಮಾಣವು ಜೂನ್ನಲ್ಲಿ ಶೇಕಡಾ 9.87% ಏರಿಕೆಯಾಗಿದೆ. ಮೇ ತಿಂಗಳಿನಲ್ಲಿ ಇದು ಶೇಕಡಾ 9.68% ಇತ್ತು. ಆಹಾರ ಹಾಗೂ ಆಹಾರೇತರ ವಸ್ತುಗಳ ಬೆಲೆಯಲ್ಲಿನ ಏರಿಕೆಯು ಒಟ್ಟಾರೆ ಹಣದುಬ್ಬರ ಹೆಚ್ಚಳಕ್ಕೆ ಕಾರಣವಾಗಿದೆ. ಸಗಟು ಹಣದುಬ್ಬರ ಪ್ರಮಾಣದಲ್ಲಿ ಆಗಿರುವ ಏರಿಕೆಯು ಪಶ್ಚಿಮ ಏಷ್ಯಾದಲ್ಲಿನ ಬಿಕ್ಕಟ್ಟಿನ ಪರಿಣಾಮವನ್ನು ಬಿಂಬಿಸುತ್ತದೆ. ಖನಿಜ ತೈಲಗಳು, ಆಹಾರ ವಸ್ತುಗಳು, ಮೂಲ ಲೋಹಗಳ ತಯಾರಿಕೆ, ರಾಸಾಯನಿಕಗಳು ಹಾಗೂ ರಾಸಾಯನಿಕ ಉತ್ಪನ್ನಗಳ ತಯಾರಿಕೆಯು ಸಗಟು ಹಣದುಬ್ಬರ ಏರಿಕೆಗೆ ಪ್ರಮುಖ ಕೊಡುಗೆ ನೀಡಿವೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಪ್ರಕಟಣೆಯಲ್ಲಿ ತಿಳಿಸಿದೆ. ಐಎಸ್ಎಸ್ಗೆ ಮೂವರು ಪಯಣ. ವಾಷಿಂಗ್ಟನ್, ನಾಸಾ ಗಗನಯಾನಿ ಅನಿಲ್ ಮೆನನ್ ಹಾಗೂ ರಷ್ಯಾದ ಇಬ್ಬರು ಗಗನಯಾನಿಗಳು ಕಜಕಸ್ತಾನದಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮಂಗಳವಾರ ರಾತ್ರಿ ಪಯಣ ಬೆಳೆಸಿದರು. ಮೆನೆನ್ ಪಯೋಟರ್, ಡೂಬ್ರೋವ್ ಮತ್ತು ಅನ್ನಾ ಕಿಕಿನಾ ಅವರನ್ನು ಹೊತ್ತ ಸುಯೋಜ್ ಸೋಯೆಜ್ ಎಂಎಸ್ 29 ಗಗನ ನೌಕೆಯು ಮಂಗಳವಾರ ರಾತ್ರಿ 8:11 ನಭಕ್ಕೆ ಚಿಮ್ಮಿತ್ತು. ರಾತ್ರಿ 11:56 ಐಎಸ್ಎಸ್ ತಲುಪಿದ್ದಾರೆ. ಇಲ್ಲಿ 8 ತಿಂಗಳವರೆಗೆ ಕಾರ್ಯಾಚರಣೆ ನಡೆಸಲಿದ್ದಾರೆ. ತೈಲ ಕಂಪನಿಗಳಿಂದ ಗುಣಮಟ್ಟ ಪರಿಶೀಲನೆ. ನವದೆಹಲಿ, ಪೆಟ್ರೋಲ್ ಬಂಕುಗಳಲ್ಲಿ ಇಂಧನ ಗುಣಮಟ್ಟದ ತಪಾಸಣೆಯನ್ನು ತೀವ್ರಗೊಳಿಸಲಾಗಿದೆ ಎಂದು ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಮಾರಾಟ ಕಂಪನಿಗಳು ಹೇಳಿವೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್, ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಸರ್ಕಾರಿ ಸ್ವಾಮ್ಯದ ತೈಲೋತ್ಪನ್ನ ಮಾರಾಟ ಕಂಪನಿಗಳಾಗಿವೆ. ಇಂಧನದ ಗುಣಮಟ್ಟದ ಬಗ್ಗೆ ಸಾಮಾಜಿಕ ಜಾಲತಾಣಗಳ ಮೂಲಕ ಕೆಲವರು ಕಳವಳ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಗ್ರಾಹಕರಲ್ಲಿ ವಿಶ್ವಾಸ ಹೆಚ್ಚಿಸುವ ಉದ್ದೇಶದಿಂದ ಕಂಪನಿಗಳು ಈ ಕ್ರಮಕ್ಕೆ ಮುಂದಾಗಿವೆ. ಇರಾನ್ ಅಮೆರಿಕ ಸಂಘರ್ಷ ತೀವ್ರ. ದುಬೈ, ಇರಾನ್ ಮತ್ತು ಅಮೆರಿಕ ಯುದ್ಧವು ಮತ್ತಷ್ಟು ತೀವ್ರಗೊಳ್ಳುತ್ತಿದೆ. ಜೋರ್ಡನ್ನಲ್ಲಿರುವ ಅಮೆರಿಕದ ವಾಯುನೆಲೆ ಮತ್ತು ಇರಾನ್ ಮಂಗಳವಾರ ದಾಳಿ ನಡೆಸಿದೆ. ಇದಕ್ಕೂ ಮೊದಲು ಅಮೆರಿಕವು ಇರಾನ್ನ ದಕ್ಷಿಣ ಭಾಗದ ನಗರಗಳ ಮೇಲೆ ಯುದ್ಧವು ಆರಂಭಗೊಂಡಿದ್ದರಿಂದ ಕಳೆದ 4 ವಾರಗಳ ಲೆಕ್ಕಾಚಾರದಲ್ಲಿ ತೈಲ ಬೆಲೆಗಳು ಏರಿಕೆ ಕಂಡಿವೆ. ಅಮೆರಿಕವು ಕಳೆದ 3 ದಿನಗಳಿಂದ ನಿರಂತರವಾಗಿ ಇರಾನ್ ಮೇಲೆ ದಾಳಿ ನಡೆಸುತ್ತಿದೆ. ಇದಕ್ಕೆ ಪ್ರತಿಯಾಗಿ ಮಂಗಳವಾರ ಬುಹರಿನ್, ಜೋರ್ಡನ್ ಮೇಲೆ ಇರಾನ್ ದಾಳಿ ನಡೆಸಿದೆ. ಜೊತೆಗೆ ಯುಎಇಗೆ ಸೇರಿದ 2 ಹಡಗುಗಳ ಮೇಲೆಯೂ ದಾಳಿ ನಡೆಸಿದೆ. ಅರ್ಜೆಂಟೀನಾ ಇಂಗ್ಲೆಂಡ್ ಹಣಾಹಣಿಗೆ ಕಣಸಿದ್ಧ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಸೆಮಿಫೈನಲ್, ಲಿಯೋನೆಲ್ ಮೆಸ್ಸಿ ಬೆಲ್ಲಿಗಂ ಮೇಲೆ ಕಣ್ಣು. ಇಂಗ್ಲೆಂಡ್ ಬಳಗಕ್ಕೆ 6 ದಶಕಗಳ ಪ್ರಶಸ್ತಿ ಬರ ನೀಗಿಸುವ ಛಲ. ಸತತ 2ನೇ ಬಾರಿ ಕಪ್ ಗೆಲ್ಲುವ ಕನಸು ಅರ್ಜೆಂಟೀನಾಕ್ಕೆ. ಈ ತಂಡಗಳ ಮುಖಾಮುಖಿಯು ರೋಚಕತೆ ತುತ್ತುದಿ ತಲುಪುವ ನಿರೀಕ್ಷೆ ಫುಟ್ಬಾಲ್ ಪ್ರಿಯರದ್ದು. ಬುಧವಾರ ತಡರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ 2ನೇ ಸೆಮಿಫೈನಲ್ ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾದ ಹಳೆಯ ವೈರತ್ವ ಮರುಕಳಿಸುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಅರ್ಜೆಂಟೀನಾದ ದಿಗ್ಗಜ ಲಯೋನೆಲ್ ಮೆಸ್ಸಿ ಮತ್ತು ಇಂಗ್ಲೆಂಡ್ ಗೋಲ್ ಯಂತ್ರ ಜೂಡ್ ಬೆಲ್ಲಿಗಂ ಅವರ ಜಿದ್ದಾಜಿದ್ದಿಗೂ ಈ ಪಂದ್ಯ ವೇದಿಕೆಯಾಗಲಿದೆ. 2022ರ ವಿಶ್ವಕಪ್ ನಂತರ ಎರಡು ತಂಡಗಳು ಸ್ಪರ್ಧಾತ್ಮಕ ಪಂದ್ಯದಲ್ಲಿ ಮೊದಲ ಬಾರಿ ಮುಖಾಮುಖಿಯಾಗುತ್ತಿವೆ. ಉಭಯ ತಂಡಗಳ ಈ ಹಿಂದಿನ ಮುಖಾಮುಖಿಗಳಲ್ಲಿ ಕೆಲವು ಅಚ್ಚಳಿಯದ ನೆನಪುಗಳು ಇತಿಹಾಸದ ಪುಟದಲ್ಲಿ ಬೆಚ್ಚಿಗೆ ಕುಳಿತಿವೆ. ಮುಂದುವರಿದ ಬಿಎಸ್ಸಿ ಪ್ರಾಬಲ್ಯ. ರಾಜ್ಯ ಜೂನಿಯರ್ ಏಜು ಎನ್ಇಸಿಯ ನಿಶಾಂತ್ಗೆ ಫ್ರೀ ಸ್ಟೈಲ್ ಸ್ಟಂಟ್ ಚಿನ್ನ. ಬೆಂಗಳೂರು ಅದಿತೇಯ ಬಸವನಗುಡಿ ಈಜು ಕೇಂದ್ರದ ಸ್ಪರ್ಧಿಗಳು ಇಲ್ಲಿ ನಡೆಯುತ್ತಿರುವ ಎನ್ಆರ್ಜಿ ರಾಜ್ಯ ಜೂನಿಯರ್ ಈಜು ಚಾಂಪಿಯನ್ಶಿಪ್ನ 2ನೇ ದಿನವಾದ ಮಂಗಳವಾರವೂ ಪ್ರಾಬಲ್ಯ ಮುಂದುವರಿಸಿದರು. ನೆಟ್ಟಗಲ್ಲಪ್ಪ ಈಜು ಕೇಂದ್ರದ ನಿಶಾಂತ್ ಜೆ ವರ್ಷದೊಳಗಿನ ಬಾಲಕರ 50 ಮೀಟರ್ ಫ್ರೀಸ್ಟೈಲ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದರು. ಬಿಎಸ್ಸಿಯ ಈಜುಕಾರ್ತಿ ತಿಸ್ಯಾ ಸೋನರ್ 16 ವರ್ಷದೊಳಗಿನ ಬಾಲಕಿಯರ ವಿಭಾಗದಲ್ಲಿ 50 ಮೀಟರ್ ಫ್ರೀಸ್ಟೈಲ್ ಮತ್ತು 100 ಮೀಟರ್ ಬಟರ್ಫ್ಲೈ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದು ಮಿಂಚಿದರು. ಇದೇ ಅಕಾಡೆಮಿಯ ಸಮರ್ಥ ಗೌಡ ಅವರು ಇದೇ ವಯೋವರ್ಗದ 100 ಮೀಟರ್ ಬಟರ್ಫ್ಲೈನಲ್ಲಿ ಮೊದಲಿಗರಾದರು. ಈ ದಿನದ ಶುಭಾಶಿತ. ಕಷ್ಟದ ಕಾರಿರುಳು ಮನುಷ್ಯನ ಬದುಕಿಗೆ ಕವಿದಾಗ ಸುಖದ ಸೂರ್ಯೋದಯದ ಸೊಗಸು ಹಿಮ್ಮಡಿಸುತ್ತದೆ. ಕೆಎಸ್ ನಿಸಾರ್ ಅಹಮದ್.

0: ಕೇಳುಗರೆ, ಇದುವರೆಗೂ ಶುದ್ಧ ಜಲ, ಸ್ವಚ್ಛ ನೆಲ, ಆರೋಗ್ಯವಾಗಿರಲಿ, ಜೀವಸಂಕುಲ ಎಂಬ ಸ್ವಚ್ಛತೆ ಗೀತೆಗಳು ಬಿತ್ತರಗೊಂಡವು.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 15/7/2026 ಬುಧವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು. ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು. ಡಾಕ್ಟರ್ ಶಂಕರ್ ಅವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು. ಡಾಕ್ಟರ್ ಸರಚಂದ್ರರವರು ಸಾಮಾನ್ಯ ಶಸ್ತ್ರ ಚಿಕಿತ್ಸಾ ತಜ್ಞರು. ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸಾ ತಜ್ಞರು. ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು. ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು. ಡಾಕ್ಟರ್ ವಿದ್ಯಶೀರವರು ದಂತ ಚಿಕಿತ್ಸಾ ತಜ್ಞರು. ಡಾಕ್ಟರ್ ತುಷಾರರವರು ಕಿವಿ ಮೂಗು ಮತ್ತು ಗಂಟಲು ರೋಗ ತಜ್ಞರು. ಇವರು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಡಾಕ್ಟರ್ ದೀಪಶೀರವರು ವಾಕ್ ಭಾಷಾ ಶ್ರವಣ ತಜ್ಞರು. ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ರವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬೂದು ಮುಂಗೋಸಿ ಮತ್ತು ಟೊಮ್ಯಾಟೊ ಫ್ಲೂ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೂದು ಮುಂಗುಸಿ ಮತ್ತು ಟೊಮೆಟೊ ಫ್ಲೂ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಬೂದು ಮುಂಗುಸಿ. ಭಾರತದಲ್ಲಿ ಜೀವಿಸುವ ಮುಂಗುಸಿಗಳಲ್ಲಿ 6 ಪ್ರಭೇದಗಳಿವೆ. ಅದರಲ್ಲಿ ಅತಿ ಸಾಮಾನ್ಯವಾಗಿ ಕಂಡುಬರುವುದು ಬೂದು ಮುಂಗುಸಿ. ಪ್ರಾಣಿಶಾಸ್ತ್ರೀಯವಾಗಿ ಇದನ್ನ ಹೆರ್ಪಟಿಸ್ ಹೆಡ್ವರ್ಡಿ ಎಂದು ಕರೆಯಲಾಗುತ್ತದೆ. ದೇಹದ ಉದ್ದ ಸುಮಾರು 35-45 ಸೆಂಟಿಮೀಟರ್ ಇರುತ್ತದೆ ಮತ್ತು ದೇಹದಷ್ಟೇ ಉದ್ದವಾದ ಬಾಲವನ್ನು ಹೊಂದಿರುತ್ತದೆ. ತೂಕ 800 ಗ್ರಾಂನಿಂದ 1.5 ಕೆಜಿಯಷ್ಟಿರುತ್ತದೆ. ಚಿಕ್ಕ ಕಾಲುಗಳು, ಬೂದು ಬಣ್ಣದ ದೇಹದಲ್ಲಿ ತುಪ್ಪಳವಿದೆ. ತುಪ್ಪಳದ ಪ್ರತಿ ಕೂದಲಿನಲ್ಲೂ ಸರದಿಯಂತೆ 10 ಗಾಢ ಮತ್ತು ತಿಳಿ ಬಣ್ಣದ ಗೆರೆಗಳಿರುತ್ತವೆ. ಕಾಲುಗಳು ಮೈಬಣ್ಣಕ್ಕಿಂತ ಗಾಢವಾಗಿದೆ. ಗಂಡುಗಳು ಹೆಣ್ಣಿಗಿಂತ ದೊಡ್ಡದಾಗಿ

ಇರುತ್ತವೆ. ಕುತೂಹಲ ಭರಿತ, ಚುರುಕಾದ, ದಿಟ್ಟ ನಡವಳಿಕೆ, ನೆಲವಾಸಿ ಮತ್ತು ಬೀಲಗಳಲ್ಲಿ ಅಡಗಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಒಂಟಿಯಾಗಿ ಅಥವಾ ಜೊತೆಯಲ್ಲಿ ಕಾಣಿಸಿಕೊಳ್ಳುತ್ತವೆ. ಕುರ್ಚಲು ಕಾಡು, ಕೃಷಿ ಭೂಮಿ, ಕೆರೆಗಳ ಆಸುಪಾಸು, ಕಲ್ಲು ಬಂಡೆಗಳ ನಡುವೆ ಮತ್ತು ಕಾಡಂಚಿನಲ್ಲಿ ಜೀವಿಸುತ್ತವೆ. ಮುಖ್ಯ ಆಹಾರವಾಗಿ ಇಲಿ, ಹಲ್ಲಿ, ಹಾವು ಮತ್ತು ದುಂಬಿಗಳನ್ನು ತಿನ್ನುತ್ತವೆ. ಹಾಗೆ ನೆಲದಲ್ಲಿರುವ ಹಕ್ಕಿಗಳು, ಮೊಟ್ಟೆಗಳು, ಚೇಳು, ಸಂದೀಪದಿಗಳು, ಕಪ್ಪೆ, ಇಡಿ ಮುಂತಾದವುಗಳು ಆಗಬಹುದು. ಕೆಲವೊಮ್ಮೆ ಹಣ್ಣು ಮತ್ತು ಗಿಡದ ಬೇರುಗಳನ್ನು ತಿನ್ನುತ್ತವೆ. ಸಾಮಾನ್ಯವಾಗಿ ಮಾರ್ಚ್ನಿಂದ ಅಕ್ಟೋಬರ್ವರೆಗೆ ಇವುಗಳ ಸಂತಾನ ಅಭಿವೃದ್ಧಿಯ ಕಾಲ. ವರ್ಷದಲ್ಲಿ 2-3 ಬಾರಿ ಗರ್ಭ ಧರಿಸಬಲ್ಲವು. ಸರಿಸುಮಾರು ಇವುಗಳ ಆಯಸ್ಸು 7 ವರ್ಷಗಳು. ನಗರೀಕರಣ ಹೆಚ್ಚಾದ ಕಾರಣ ಕೀಟನಾಶಕಗಳ ಬಳಕೆ, ಕ್ಷೀಣಿಸುತ್ತಿರುವ ಆವಾಸ ಸ್ಥಾನಗಳು, ಪರಿಸರ ಮಾಲಿನ್ಯ ಮುಂತಾದ ಕಾರಣಗಳಿಂದ ನಶಿಸುತ್ತಿರುವ ಇವು ಈ ಮುಂಗುಸಿಗಳ ಸಂತತಿ ಉಳಿಯಲಿ, ಜೀವ ವೈವಿಧ್ಯತೆ ಬೆಳೆಯಲಿ. ಕೇಳುಗರೆ, ಹಾಗೆ ಇವತ್ತಿನ ನಮ್ಮ ಇನ್ನೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಸೂರಕ್ಕಿಗಳು. ಸೂರಕ್ಕಿಗಳದ್ದು ವಿಶೇಷ ಗುಂಪು. ಭಾರತದಲ್ಲಿ ಕಾಣಸಿಗುವ ಸಣ್ಣ ಹಕ್ಕಿಗಳಿವು. ಇತರೆ ದೇಶದ ಹಮ್ಮಿಂಗ್ ಬರ್ಡ್ಸ್ಗಳ ಸಂಬಂಧಿಗಳು. ಆಂಗ್ಲ ಭಾಷೆಯಲ್ಲಿ ಪರ್ಪಲ್ ರಂಪರ್ಡ್ ಸನ್ಬರ್ಡ್ ಎಂದು ಕರೆಸಿಕೊಳ್ಳುವ ಇವುಗಳನ್ನು ಪ್ರಾಣಿ ಶಾಸ್ತ್ರೀಯವಾಗಿ ನೆಕ್ಟೇರಿಯನ್ ಝೈಲೋನಿಕಾ ಎನ್ನುವರು. ಗುಬ್ಬಿಗಿಂತ ಸಣ್ಣದಾದ ಹಕ್ಕಿಗಳು. ಗಂಡು ಆಕರ್ಷಕವಾಗಿದ್ದು ದೇಹದ ಮೇಲ್ಭಾಗ ಮತ್ತು ಎದೆಯಲ್ಲಿ ಹೊಳೆಯುವ ನೇರಳೆ, ಹಸಿರು ಮತ್ತು ಕಡುಗೆಂಪು ಬಣ್ಣಗಳ ಮಿಶ್ರಿತ ಬಣ್ಣವಿರುತ್ತದೆ. ಕೆಳಭಾಗ ಪೂರ್ತಿ ತಿಳಿ ಹಳದಿ ಬಣ್ಣದಿದ್ದು ಬೆನ್ನಿನ ಕೆಳಭಾಗದಲ್ಲಿ ನೀಲಿ ಮಿಶ್ರಿತ ನೇರಳೆ ಬಣ್ಣ ಕಾಣುವುದು. ಹೆಣ್ಣಿನಲ್ಲಿ ಮೇಲ್ಭಾಗ ತಿಳಿ ಬೂದು ಬಣ್ಣವಿರುತ್ತದೆ. ಚೂಪಾದ ತುಸು ಬಾಗಿದ ಕೊಕ್ಕು ಇದ್ದು ವಿವಿಧ ಹೂಗಳ ಮಕರಂದವನ್ನೇ ಪ್ರಮುಖ ಆಹಾರವಾಗಿದೆ. ಜೊತೆಗೆ ಜೀಡ ಮತ್ತು ಇತರೆ ಕೀಟಗಳನ್ನು ತಿನ್ನುತ್ತವೆ. ಹೂವಿನಿಂದ ಹೂವಿಗೆ ಹಾರಾಡುವಾಗ ಪರಾಗ ಸ್ಪರ್ಶ ಕ್ರಿಯೆ ನಡೆಸಿ ಸಸ್ಯಗಳು ಫಲಭರಿತವಾಗಲು ಸಹಾಯ ಮಾಡುತ್ತವೆ ಇವು. ಗಂಡು ಹಕ್ಕಿಯ ಅಂದ ಚಂದವನ್ನ ಚಿತ್ರಣದಲ್ಲಿ ನಾವು ಸಾಕಷ್ಟು ಕಾಣಬಹುದು. ಹಾಗೆ ಟೊಮೆಟೊ ಫ್ಲೂ. ಖಚಿತವಾಗಿ ಗುರುತಿಸಲ್ಪಡದ ವೈರಸ್ ದಾಳಿಯಿಂದ ಕೇರಳದ ಸುಮಾರು 80 ಮಕ್ಕಳಲ್ಲಿ ಹೊಸ ರೂಪದ ಫ್ಲೂ ತನ್ನ ದುಷ್ಪ್ರಭಾವ ಬೀರುತ್ತಿದೆ. ರೋಗದ ಪ್ರಭಾವದಿಂದ ಕೆಂಪು ಟೊಮೆಟೊ ಫ್ಲೂ ಎಂದು ಕರೆಸಿಕೊಳ್ಳುವ ಟೊಮೆಟೊ ಹೋಲುವ ಚರ್ಮದ ಮೇಲೆ ಗೋಚರಿಸುವ ಗಾದಾರಿಗಳಿಂದ ಈ ಹೆಸರು ಬಂದಿದೆ. ಕೇರಳದ ಕೊಲ್ಲಿಂನಲ್ಲಿ ಗೋಚರಿಸಿದ ಈ ರೋಗ 5 ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಕ್ಕಳಲ್ಲಿ ಗೋಚರಿಸುತ್ತದೆ. ರೋಗ ಪಕ್ಕದ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ವ್ಯಾಪಿಸಬಹುದಾದ ಸಾಧ್ಯತೆ ಇರುವುದರಿಂದ ಇಲ್ಲಿ ಎಚ್ಚರಿಕೆಯಿಂದ ನಿಗಾ ವಹಿಸಲಾಗಿದೆ. ಒಡಿಶಾದಲ್ಲಿ ಅಂದರೆ ಭುವನೇಶ್ವರ, ಕೋರ್ತಾ, ಪುರಿ, ಕಟಕ್ನಲ್ಲಿ 26 ಮಕ್ಕಳು ಕೈಕಾಲು ಬಾಯಿ ರೋಗಕ್ಕೆ ಈ ಮೇ 24ರಂದು ಈಡಾಗಿದ್ದಾರೆ. ಈ ರೋಗಕ್ಕೂ ಟೊಮೆಟೊಕ್ಕೂ ಯಾವುದೇ ಸಂಬಂಧವಿಲ್ಲ. ಟೊಮೆಟೊ ಹೋಲುವಂತಹ ಕೆಂಪಡಿರದ ವರ್ಣಗಳಿಂದಾಗಿ ಆ ಹೆಸರು ಪಡೆದಿದೆ. ಟೊಮೆಟೊ ಜ್ವರ ಎಂದು ಕರೆಯಲಾಗುತ್ತದೆ. ಫ್ಲೂಗೂ ಯಾವುದೇ ಸಂಬಂಧ ಹೊಂದಿರದ ವೈರಸ್ ರೋಗವಿದು. ಈ ರೋಗದ ಗುಣಲಕ್ಷಣಗಳು ವೈರಸ್ ಸೋಂಕಿನ ಲಕ್ಷಣಗಳನ್ನು ತೋರ್ಪಡಿಸುತ್ತವೆ. ರೋಗದ ಫಲವಾಗಿ ಜ್ವರ, ಕೆರೆತ, ಗಾದಾರೆ, ಮೈಕೈ ನೋವು, ನಿರ್ಕಳಿತ ಲಕ್ಷಣಗಳು ತೋರಿ ಬರುತ್ತವೆ. ಅನೇಕ ಬಾರಿ ರೋಗ ಲಕ್ಷಣಗಳು ಚಿಕನ್ ಗುನಿಯದಂತೆ ತೋರಿಸಬರುತ್ತವೆ. ರೋಗದ ಚಿಕಿತ್ಸಾ ಗುಣಲಕ್ಷಣಗಳ ಕ್ಷಮಕ್ಕಾಗಿ ಈ ರೋಗಿಗಳು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವಿಸುವುದು ಬಹುಮುಖ್ಯವಾಗಿದೆ. ಮುಖ, ಕತ್ತಿನ ಮೇಲೆ ಉಂಟಾದ ಚರ್ಮದ ಗಾದಾರಿಗಳನ್ನು ಕೆರೆದುಕೊಳ್ಳಬಾರದು. ರೋಗ ಸಾಂಕ್ರಾಮಿಕ ಜಾಡ್ಯವಾದುದರಿಂದ ಪರಸ್ಪರ ಸಾಮೀಪ್ಯಕ್ಕೆ ಬಾರದೆ ಸಾಕಷ್ಟು ದೂರವಿರಬೇಕು. ದೈಹಿಕ ನೈರ್ಮಲ್ಯವನ್ನು ಕಾಪಾಡಬೇಕು. ರೋಗ ಹಿಮ್ಮೆಟ್ಟುವವರೆಗೂ ವಿಶ್ರಾಂತಿ ಅವಶ್ಯಕವಾಗಿರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೂದು ಮುಂಗುಸಿ ಹಾಗೂ ಟೊಮೆಟೊ ಫ್ಲೂ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಬೂದು ಮುಂಗುಸಿ ಮತ್ತು ಟೊಮೆಟೊ ಫ್ಲೂ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
2: ಹ್ಞೂ ಕಣೆ, ಆಯ್ತು ತರ್ತೇನೆ.
1: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
2: ಮತ್ತಿನ್ನೇನ್ ಮಾಡ್ಲೆ?
1: ಬ್ಯಾಗ್ ಕೊಡ್ತೀನಿ ಇರಿ.
2: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
1: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
2: ಹಾ, ಹೋಗಿದ್ದು.
1: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
2: ಹಾ, ಹೇಳಿದ್ರು.
1: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
2: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
2: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
3: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮರೆಯಾದ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿರವರು ಇವರ ಕುರಿತು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮರೆಯಾದ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿರವರ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಎಸ್ ಜಾನಕಿರವರು ದಕ್ಷಿಣ ಭಾರತ ಚಿತ್ರರಂಗ ಕಂಡ ಅಪ್ರತಿಮ ಮೇರು ಗಾಯಕಿ. ಬರೋಬ್ಬರಿ 20 ಭಾಷೆಗಳಲ್ಲಿ 48,000 ಹೆಚ್ಚು ಗೀತೆಗಳಿಗೆ ದನಿಯಾದ ಸ್ವರ ಸಾಮ್ರಾಜ್ಞೆ. ಹಾಡುಗಳಿಗೆ ಭಾವ ತುಂಬುತ್ತಿದ್ದ ದೈವಿಶಕ್ತಿ ಅವರಲ್ಲಿತ್ತು. ಬರೋಬ್ಬರಿ 6 ದಶಕಗಳಿಗೂ ಹೆಚ್ಚು ಕಾಲ ಗಾಯನವನ್ನು ಆರಾಧಿಸಿದ ಜಾನಕಮ್ಮ ತಮ್ಮ

ಯಾನ ಮುಗಿಸಿ ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಆದರೂ ಅವರ ಸ್ವರ ಮಾಧುರ್ಯ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದೆ. ಜಾನಕಮ್ಮ ಹಲವು ಭಕ್ತಿಗೀತೆಗಳಿಗೆ ಧನಿಯಾಗಿದ್ದಾರೆ. ಅದರಲ್ಲಿ ಇವಳೆ ವೀಣಪಾಣಿ, ಗಜಮುಖನೇ, ಗಣಪತಿಯೇ ನಿನಗೆ ವಂದನೆ, ಹೀಗೆ ಕನ್ನಡದಲ್ಲಿ ಹಲವು ಭಕ್ತಿಗೀತೆಗಳು ಇವರ ಮಧುರ ಧನಿಯಲ್ಲಿ ಮೂಡಿ ಬಂದಿವೆ. ಇಂದಿಗೂ ಶುಭ ಸಮಾರಂಭದಲ್ಲಿ ಈ ಗೀತೆಗಳು ಇಲ್ಲದೆ ಕಾರ್ಯಕ್ರಮಗಳು ಆರಂಭವಾಗುವುದೇ ಇಲ್ಲ. ಅಂತೆಯೇ ತೆಲುಗಿನಲ್ಲಿ ರಾವಮ್ಮ ದುರ್ಗಮ್ಮ ಎಂಬ ಭಕ್ತಿಗೀತೆಯನ್ನು ಜಾನಕಮ್ಮ ಹಾಡಿದ್ದರು. ವಿಶೇಷ ಎಂದರೆ ಈ ಗೀತೆಯಲ್ಲಿ ಬರೋಬ್ಬರಿ ನಾಲ್ಕು ವಿಭಿನ್ನ ದನಿಗಳಲ್ಲಿ ಅವರು ಹಾಡು ಹಾಡಿದ್ದಾರೆ. ಈ ಹಾಡು ಕೇಳಿ ಸಂಗೀತ ಪ್ರಿಯರು ಅಚ್ಚರಿಗೊಂಡಿದ್ದರು. ಚಿಕ್ಕ ಮಗು, ಒಬ್ಬ ಪುರುಷ, ಒಬ್ಬ ಸಾಮಾನ್ಯ ಮಹಿಳೆ ಮತ್ತು ಒಬ್ಬ ಹೃದಯ ದನಿಗಳಲ್ಲಿ ರಾವಮ್ಮ ದುರ್ಗಮ್ಮ ಹಾಡು ಮೂಡಿ ಬಂದಿದೆ. ಈ ಹಾಡು ಬಲು ಮಧುರವಾಗಿ ಮೂಡಿ ಬಂದಿತು. ಹಾಡು ಕೇಳುತ್ತಿದ್ದರೆ ಈ ನಾಲ್ಕು ದನಿಗಳು ಜಾನಕಮ್ಮ ಅವರದ್ದೇ ಎಂದು ಅಚ್ಚರಿಯಾಗುತ್ತದೆ. ಅಷ್ಟು ಸೊಗಸಾಗಿದೆ ಈ ಗಾನ. ಈ ಗೀತೆ ಮಾತ್ರವಲ್ಲ, ಹಲವು ಹಾಡುಗಳಲ್ಲಿ ಜಾನಕಿ ಅವರು ಮಕ್ಕಳಂತೆ ಹಾಡಿದ್ದಾರೆ. ಎಸ್ ಜಾನಕಿ ಅವರದ್ದು ಮಗುವಿನಂತಹ ಮನಸ್ಸು. ಸದಾ ಅಸಮ್ಮುಖಿಯಾಗಿರುತ್ತಿದ್ದ ಜಾನಕಮ್ಮ ಎಲ್ಲರಲ್ಲೂ ನಗುತ್ತಾ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಕೋಟಿಯ ಒಡತಿಯಾಗಿದ್ದ ಜಾನಕಮ್ಮ ಸರಳತೆಯ ಮೂರ್ತಿಯಂತಿದ್ದರು. ಅವರು ಬಹುತೇಕ ಸಂಗೀತ ಕಾರ್ಯಕ್ರಮಗಳಲ್ಲಿ ಬಿಳಿಯ ಸೀರೆಯುಟ್ಟು ಕಂಗೊಳಿಸುತ್ತಿದ್ದರು. ಕಿವಿಗೂ ಹೋಲೆ ಧರಿಸುತ್ತಿರಲಿಲ್ಲ. ಅಷ್ಟು ಸರಳವಾಗಿ ಶ್ರೀಮಂತಿಕೆ ತುಂಬಿದ ದನಿಯಿಂದ ಹಾಡುತ್ತಿದ್ದರು. ಎಸ್ ಜಾನಕಿಯವರು ವಿ ರಾಮ್ಪ್ರಸಾದ್ ಅವರನ್ನು ವಿವಾಹವಾಗಿದ್ದರು. ಸಿನಿಮಾಗಳ ಹಾಡಿನ ರೆಕಾರ್ಡಿಂಗ್ ಇದ್ದಾಗಲೂ ಪತಿ ಸದಾ ಜೊತೆಗಿದ್ದು ಅವರನ್ನು ಪ್ರೋತ್ಸಾಹಿಸುತ್ತಿದ್ದರು. ಆ ಸಂದರ್ಭದಲ್ಲಿ ಜಾನಕಿಯವರು ಬಣ್ಣ ಬಣ್ಣದ ಚಿನ್ನದ ಬಣ್ಣದ ಹಂಚಿನ ಸೀರೆಯುಡುತ್ತಿದ್ದರು. ರಾಮ್ಪ್ರಸಾದ್ ಅವರು 1997 ಹಠಾತ್ ಹೃದಯಘಾತದಿಂದ ನಿಧನರಾದರು. ಪತಿಯ ನಿಧನದಿಂದ ಕುಕ್ಕಿಹೋದ ಜಾನಕಿಯವರು ನಂತರ ಬಣ್ಣದ ಸೀರೆಗಳನ್ನು ಧರಿಸುವುದನ್ನು ನಿಲ್ಲಿಸಿದರು. ಅಲ್ಲಿಂದ ಬಿಳಿಯ ಬಣ್ಣದ ಸೀರೆಯನ್ನು ಧರಿಸುವುದನ್ನು ರೂಢಿ ಮಾಡಿಕೊಂಡರು. ಬಿಳಿ ಬಣ್ಣವು ಶಾಂತಿ ಮತ್ತು ಸರಳತೆಯನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಿದ್ದರು. ಹಾಗಾಗಿ ಕೊನೆಯವರೆಗೂ ಬಿಳಿಯ ಸೀರೆಯುಟ್ಟು ಸಂಗೀತ ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿದ್ದರು. ಎಸ್ ಜಾನಕಿಯವರು ಸಾವಿರಾರು ಗೀತೆಗಳಿಗೆ ಧನಿಯಾಗಿದ್ದಾರೆ. ಯಾವುದೇ ಹಾಡುಗಳನ್ನು ನೀಡಿದರೆ ಸತತ ಅಭ್ಯಾಸ ಮಾಡಿಕೊಂಡು ನಿರರ್ಗಳವಾಗಿ ಹಾಡುತ್ತಿದ್ದರು. ಆದರೆ ತಮಿಳಿನ ಆ ಗೀತೆಯನ್ನು ಹಾಡಲು 14 ಬಾರಿ ರೀಟೇಕ್ ತೆಗೆದುಕೊಂಡಿದ್ದರು. ಹೌದು, 1980 ತೆರೆಗೆ ಬಂದ ನಿಜಲಗಳು ಚಿತ್ರಕ್ಕೆ ಇಳಿಯರಾಜ ಸಂಗೀತ ಸಂಯೋಜಿಸುತ್ತಿದ್ದರು. ದೂರಂತಿ ನಾನ್ ಕಂಡ ಉನ್ ಮುಖಂ ಹಾಡು ಸಿನಿಮಾದ ಪ್ರಮುಖ ಗೀತೆಯಾಗಿತ್ತು. ಜಾನಕಮ್ಮ ಈ ಹಾಡನ್ನು ಹಾಡುತ್ತಿದ್ದರು. ಆ ಹಾಡಿನ ಕೊನೆಯ ಸ್ವರ ಐ ಪಿತ್ನಲ್ಲಿ ಕೊನೆಗೊಳ್ಳಬೇಕಿತ್ತು. ಎಸ್ ಜಾನಕಿಯವರು ಒಂದು ಟೇಕ್ನಲ್ಲಿ ಒಂದು ಹಂತವನ್ನು ತಲುಪುತ್ತಿದ್ದರು. ಆದರೆ ಅದು ಸ್ವಲ್ಪ ಆತುರದಿಂದ ಕೊನೆಗೊಳ್ಳುತ್ತಿತ್ತು. ಸಂಗೀತ ನಿರ್ದೇಶಕರು ಇರಲಿ ಎಂದರು, ಇದು ಜಾನಕಮ್ಮನಿಗೆ ಸಮಾಧಾನ ತರಲಿಲ್ಲ. ಹಾಗಾಗಿ ಸಂಗೀತ ನಿರ್ದೇಶಕರು ಅಂದುಕೊಂಡಂತೆ ಮೂಡಿ ಬರಬೇಕು ಎಂದು ಆ ಹಾಡನ್ನು ಹಾಡಲು 14 ಟೇಕ್ಗಳನ್ನು ತೆಗೆದುಕೊಂಡಿದ್ದರು. ಈ ವಿಚಾರವನ್ನು ಸಂಗೀತ ನಿರ್ದೇಶಕ ಇಳಿಯರಾಜರವರು ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಚಿತ್ರರಂಗವನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರತಿ ವರ್ಷ ರಾಜ್ಯ ಪ್ರಶಸ್ತಿ ನೀಡುತ್ತಿದೆ. ಹಿಂದೆ ನಾಯಕ ನಟ, ನಾಯಕ ನಟಿ, ನಿರ್ದೇಶಕರಿಗೆ ಹೆಚ್ಚಾಗಿ ಈ ಪ್ರಶಸ್ತಿ ಸಲ್ಲುತ್ತಿತ್ತು. ಆದರೆ ಗಾಯಕರಿಗೆ ರಾಜ್ಯ ಪ್ರಶಸ್ತಿ ನೀಡುತ್ತಿರಲಿಲ್ಲ. ಇದನ್ನು ಗಮನಿಸಿದ ಎಸ್ ಜಾನಕಿಯವರು ಕನ್ನಡದ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ಸಿಗುವವರೆಗೂ ಕನ್ನಡದಲ್ಲಿ ಹಾಡುವುದಿಲ್ಲ ಎಂದು ಶಪಥ ಮಾಡಿದ್ದರು. ಹೀಗಾಗಿ 6 ಕಾಲ ಕನ್ನಡದಲ್ಲಿ ಹಾಡುವುದನ್ನೇ ನಿಲ್ಲಿಸಿದ್ದರು. ಆ ಬಳಿಕ ಎಚ್ಚೆತ್ತ ರಾಜ್ಯ ಸರ್ಕಾರ ಗಾಯಕ ಗಾಯಕಿಯರಿಗೆ ರಾಜ್ಯ ಪ್ರಶಸ್ತಿ ನೀಡಲು ಆರಂಭಿಸಿತು. ಪ್ರಿಯ ಕೇಳುಗರೇ, ಕೇಳುದಲ್ಲಷ್ಟೊತ್ತು ಮರೆಯಾದ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿರವರು ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ.
ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ

ಕೇಳುಗರೇ, ಇದುವರೆಗೂ ಮರೆಯಾದ ಸ್ವರ ಸಾಮ್ರಾಜ್ಞೆ ಎಸ್ ಜಾನಕಿ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೇ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲ.

0: ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದ್ರಿಂದನೇ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
4: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ
6: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರಿತ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರುತ್ತಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ವಾರ್ತೆಗಳ ವಿವರ: ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿವೆ. ಈ ಒಪ್ಪಂದ ಯುಕೆ ಮಾರುಕಟ್ಟೆಯಲ್ಲಿ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಲಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಜನಕೇಂದ್ರಿತ ಒಪ್ಪಂದದಡಿ ಭಾರತದ ಪ್ರಮುಖ ರಫ್ತು ವಲಯಗಳಾದ ಸಂಸ್ಕರಿಸಿದ ಆಹಾರ ಉತ್ಪನ್ನ, ಕಡಲ ಉತ್ಪನ್ನ, ಎಂಜಿನಿಯರಿಂಗ್, ಚರ್ಮ ಹಾಗೂ ಜವಳಿ ಉದ್ಯಮಗಳ ಮೇಲಿದ್ದ ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ಇದು ಯುಕೆ ಮಾರುಕಟ್ಟೆಯಲ್ಲಿ ಭಾರತೀಯ ಉತ್ಪನ್ನಗಳ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿ ದೇಶದ ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇ ವಲಯಕ್ಕೆ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ. ಇದೇ ವೇಳೆ ಭಾರತ ತನ್ನ ದೇಶೀಯ ಮಾರುಕಟ್ಟೆಯ ಹಿತಾಸಕ್ತಿಯನ್ನು ಕಾಯ್ದುಕೊಂಡಿದ್ದು, ಡೈರಿ ಉತ್ಪನ್ನಗಳು, ಧಾನ್ಯಗಳು, ಖಾದ್ಯ ತೈಲಗಳು ಸೇರಿದಂತೆ ಪ್ರಮುಖ ಸೂಕ್ಷ್ಮ ವಲಯಗಳಿಗೆ ಒಪ್ಪಂದದ ಅಡಿಯಲ್ಲಿ ಸಂಪೂರ್ಣ ರಕ್ಷಣೆ ಒದಗಿಸಿದೆ. ಇಂದಿನಿಂದ ಜಾರಿಗೆ ಬಂದಿರುವ ಭಾರತ ಯುಕೆ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಕೇಂದ್ರ ಸಚಿವರು ಕೈಗಾರಿಕೆ ಸಂಸ್ಥೆಗಳು, ವ್ಯಾಪಾರ ಮಂಡಳಿಗಳು ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಂಸ್ಥೆಗಳಿಂದ ಶ್ಲಾಘನೆ ವ್ಯಕ್ತವಾಗಿದೆ. ಭಾರತ ಯುಕೆ ಸಂಬಂಧಗಳಲ್ಲಿ ಇಂದಿನ ದಿನವೂ ಐತಿಹಾಸಿಕ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಸಚಿವರು ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತಾ ಒಪ್ಪಂದ ಜಾರಿಗೆ ಬಂದಿದ್ದು, ಇದರಿಂದ ಭಾರತದ ಶೇಕಡಾ 99% ರಫ್ತು ಉತ್ಪನ್ನಗಳಿಗೆ ಸುಂಕಮುಕ್ತ ಮಾರುಕಟ್ಟೆ ಪ್ರವೇಶ ದೊರೆಯಲಿದ್ದು, ಉಭಯ ರಾಷ್ಟ್ರಗಳ ನಡುವಿನ ಶೇಕಡಾ 100% ವ್ಯಾಪಾರ ಮೌಲ್ಯವು ಈ ಒಪ್ಪಂದದ ವ್ಯಾಪ್ತಿಗೆ ಬರಲಿದೆ ಎಂದು ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತದ ಆರ್ಥಿಕ ಪ್ರಗತಿ ಮತ್ತು ಜಾಗತಿಕ ಪಾಲುದಾರಿಕೆಗಳನ್ನು ಬಲಪಡಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ರಫ್ತು

0: ಅನ್ನು ಉತ್ತೇಜಿಸಿ ಎಂಎಸ್ಎಂಇಗಳಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುವುದರ ಜೊತೆಗೆ ಭಾರತೀಯ ಕೈಗಾರಿಕೆಗಳಿಗೆ ಬೆಂಬಲವಾಗಿ ನಿಂತು ಯುಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವೃತ್ತಿಪರರಿಗೆ ಪ್ರಯೋಜನ ತಂದುಕೊಡಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ಒಪ್ಪಂದ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕಾಪಾಡಿ ರೈತರು ಹಾಗೂ ಕೃಷಿ ವಲಯವನ್ನು ಸಂರಕ್ಷಿಸಲಿದೆ ಎಂದಿದ್ದಾರೆ. ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಘ ಎಫ್ಐಸಿಸಿಐ ಪ್ರಧಾನ ಕಾರ್ಯದರ್ಶಿ ಒಪ್ಪಂದವನ್ನು ಸ್ವಾಗತಿಸಿದ್ದು, ಇದು ಜಾಗತಿಕ ಮೌಲ್ಯ ಸರಪಳಿ ಮತ್ತು ನಾವೀನ್ಯತೆ ಚಾಲಿತ ಬೆಳವಣಿಗೆಯಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದಿದ್ದಾರೆ. ಅಸೋಚಾಮ್ ಅಧ್ಯಕ್ಷ ನಿರ್ಮಲ್ ಕುಮಾರ್ ಮಿಂಡಾ ಈ ಒಪ್ಪಂದದ ಭಾರತದ ಜವಳಿ, ಚರ್ಮ, ಕಡಲ ಉತ್ಪನ್ನ, ರತ್ನ ಮತ್ತು ಆಭರಣ, ವಿದ್ಯುನ್ಮಾನ ಸರಕು ಮತ್ತು ರಾಸಾಯನಿಕ ವಲಯಗಳಲ್ಲಿ ಲಾಭ ತಂದುಕೊಡಲಿದೆ ಎಂದಿದ್ದಾರೆ. ಭಾರತೀಯ ವ್ಯಾಪಾರ ಉತ್ತೇಜನಾ ಮಂಡಳಿ ಅಧ್ಯಕ್ಷ ಮೋಹಿತ್ ಸಿಂಗ್ಲಾ ಕೂಡ ಈ ಭಾರತ ಯುಕೆ ಒಪ್ಪಂದವನ್ನು ಶ್ಲಾಘಿಸಿದ್ದು, ಇದೊಂದು ಮೈಲಿಗಲ್ಲಾಗಿದೆ ಎಂದಿದ್ದಾರೆ. ದೇಶದ ಯುವಜನರಲ್ಲಿ ಉದ್ಯೋಗಾವಕಾಶ, ಉದ್ಯಮಶೀಲತೆ ಮತ್ತು ಸುಸ್ಥಿರ ಜೀವನೋಪಾಯವನ್ನು ಉತ್ತೇಜಿಸುವ ನಿಟ್ಟನಲ್ಲಿ ಹಮ್ಮಿಕೊಳ್ಳಲಾಗಿರುವ ಸ್ಕಿಲ್ ಇಂಡಿಯಾ ಅಭಿಯಾನದ 11ನೇ ವಾರ್ಷಿಕೋತ್ಸವವನ್ನು ಇಂದು ಆಚರಿಸಲಾಗುತ್ತಿದೆ. ಉದ್ಯಮ ರಂಗಕ್ಕೆ ಪೂರಕವಾದ ಕೌಶಲ್ಯಗಳ ಮೂಲಕ ಯುವ ಶಕ್ತಿಯನ್ನು ಸಬಲೀಕರಣವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು 2015ರ ಜುಲೈ 15ರಂದು ಈ ಮಹತ್ವಾಕಾಂಕ್ಷಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಇದರ ಜೊತೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 2014ರ ಘೋಷಣೆ ಅನ್ವಯ ಯುವಜನರಲ್ಲಿ ಉದ್ಯೋಗಕ್ಕೆ ಅಗತ್ಯವಿರುವ ಕೌಶಲ್ಯಗಳ ಮಹತ್ವವನ್ನು ಸಾರಲು ಜಾಗತಿಕವಾಗಿ ಇಂದು ವಿಶ್ವ ಯುವ ಕೌಶಲ್ಯ ದಿನವನ್ನು ಸಹ ಆಚರಿಸಲಾಗುತ್ತಿದೆ. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ತನ್ನ ವಿವಿಧ ಜನಕೇಂದ್ರಿತ ಯೋಜನೆಗಳ ಮೂಲಕ ಇದುವರೆಗೂ ದೇಶದ 6 ಕೋಟಿಗೂ ಹೆಚ್ಚು ಯುವಜನರನ್ನು ಸಬಲೀಕರಿಸಿದೆ. ಅಭಿಯಾನದ ಅಡಿಯಲ್ಲಿ ಪ್ರತಿ ವರ್ಷ 1 ಕೋಟಿಗೂ ಅಧಿಕ ಯುವಕರು ತರಬೇತಿ ಪಡೆಯುತ್ತಿದ್ದು, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಂದರ ಅಡಿಯಲ್ಲೇ 1 ಕೋಟಿ 65 ಲಕ್ಷಕ್ಕೂ ಹೆಚ್ಚು ಯುವಜನರು ಉದ್ಯೋಗ ಆಧಾರಿತ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹನ್ನೆರಡನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆಯು ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಹೈದರಾಬಾದ್ನಲ್ಲಿ ಆರಂಭವಾಗಿದೆ. ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರ ಉಪಸ್ಥಿತಿಯಲ್ಲಿ ನಡೆಯುತ್ತಿರುವ ಉನ್ನತ ಮಟ್ಟದ ಸಭೆಯಲ್ಲಿ ಸಾಮಾಜಿಕ ಭದ್ರತೆ ವಿಸ್ತರಿಸುವುದು, ಮಹಿಳೆಯರ ಉದ್ಯೋಗ ಪಾಲ್ಗೊಳ್ಳುವಿಕೆ ಹೆಚ್ಚಿಸುವುದು, ಜಾಗತಿಕ ಕೌಶಲ್ಯ ನಕ್ಷೆ ರೂಪಿಸುವುದು ಹಾಗೂ ಗಿಗ್ ಮತ್ತು ವೇದಿಕೆ ಆಧಾರಿತ ಕಾರ್ಮಿಕರ ಕಲ್ಯಾಣಕ್ಕಾಗಿ ಡಿಜಿಟಲ್ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯುತ್ತಿದೆ. ಇರಾನ್ ತಕ್ಷಣವೇ ಮಾತುಕತೆಗೆ ಬರದೇ ಇದ್ದಲ್ಲಿ ಮುಂದಿನ ವಾರದಿಂದ ಇರಾನ್ ಮೇಲಿನ ಮಿಲಿಟರಿ ದಾಳಿಗಳನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಮಾಧ್ಯಮದ ಸಂದರ್ಶನವೊಂದರಲ್ಲಿ ಮಾತನಾಡಿದ ಅವರು, ಇರಾನ್ ಒಪ್ಪಂದಕ್ಕೆ ಮುಂದಾಗದಿದ್ದರೆ ಅಲ್ಲಿನ ಪ್ರಮುಖ ವಿದ್ಯುತ್ ಸ್ಥಾವರಗಳು, ಸೇತುವೆಗಳು ಹಾಗೂ ಇಂಧನ ಮೂಲಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗುವುದು ಮತ್ತು ಅಮೆರಿಕ ಉದ್ದೇಶಗಳು ಈಡೇರುವವರೆಗೂ ಈ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಮೆರಿಕದೊಂದಿಗೆ ಒಪ್ಪಂದ ಬರುವುದನ್ನು ಬಿಟ್ಟು ಇರಾನ್ಗೆ ಬೇರೆ ಆಯ್ಕೆಯೇ ಇಲ್ಲ ಎಂದು ಪ್ರತಿಪಾದಿಸಿದ ಅಧ್ಯಕ್ಷ ಟ್ರಂಪ್, ಜಾಗತಿಕ ಆರ್ಥಿಕತೆಗೆ ಧಕ್ಕೆಯಾಗದಂತೆ ತಡೆಯಲು ಇರಾನ್ನ ತೈಲ ರಫ್ತು ಕೇಂದ್ರವಾದ ಖಾರ್ ದ್ವೀಪದ ತೈಲ ಘಟಕಗಳನ್ನು ಸದ್ಯಕ್ಕೆ ಉಳಿಸಿ ದಾಳಿ ನಡೆಸಲಾಗಿದೆ ಎಂದು ಬಹಿರಂಗಪಡಿಸಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸುಧಾರಣೆ ಕೈಗೊಳ್ಳುವಲ್ಲಿ ವಿಫಲವಾಗಿರುವುದು ಹಾಗೂ ಜಾಗತಿಕ ಸಂಘರ್ಷಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಾಧ್ಯವಾಗದಿರುವುದರಿಂದ ವಿಶ್ವಸಂಸ್ಥೆಯ ಮೇಲಿನ ಜನರ ವಿಶ್ವಾಸ ಕುಗ್ಗುತ್ತಿದೆ ಎಂದು ಭಾರತ ಅಭಿಪ್ರಾಯಪಟ್ಟಿದೆ. ವಿಶ್ವಸಂಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹುಪಕ್ಷೀಯ ವ್ಯವಸ್ಥೆಯನ್ನು ಸಜ್ಜುಗೊಳಿಸುವುದರ ಕುರಿತ ಸಚಿವ ಮಟ್ಟದ ದುಂಡು ಮೇಜಿನ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಪ್ರಸ್ತುತಪಡಿಸುತ್ತಿರುವ ಜಾಗತಿಕ ಸಂಘರ್ಷಗಳಲ್ಲಿ ಭದ್ರತಾ ಮಂಡಳಿ ಮಧ್ಯ ಪ್ರವೇಶಿಸಲು ವಿಫಲವಾಗಿದೆ. ಇದರಿಂದ ಅಂತಾರಾಷ್ಟೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಅದರ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿವೆ ಎಂದು ಹೇಳಿದ್ದಾರೆ. 80 ವರ್ಷಗಳ

ವಿಶ್ವಸಂಸ್ಥೆಯ ಆಡಳಿತ ವ್ಯವಸ್ಥೆಯು ಇಂದಿನ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಮರ್ಪಕವಾಗಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ರಾಜ್ಯಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗೆ ಇಂದು ಪ್ರಮಾಣ ವಚನ ಬೋಧಿಸಿದರು. ಪ್ರಮಾಣ ವಚನ ಸ್ವೀಕರಿಸಿದ ಸದಸ್ಯರಲ್ಲಿ ಕರ್ನಾಟಕದ ಮನ್ಸೂರ್ ಅಲಿ ಖಾನ್ ಹಾಗೂ ಮಧ್ಯಪ್ರದೇಶದ ರಜನೀಶ್ ಕುಮಾರ್ ಅಗರ್ವಾಲ್ ಸೇರಿದ್ದಾರೆ.

ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದ, ಕೇಂದ್ರ ಸಚಿವರು ಹಾಗೂ ಕೈಗಾರಿಕಾ ವಲಯದಿಂದ ಪ್ರಶಂಸೆಯ ಮಹಾಪೂರ. ಇಂದು ವಿಶ್ವ ಕೌಶಲ್ಯ ದಿನ, 11 ವರ್ಷ ಪೂರೈಸಿದ ಕೌಶಲ್ಯಾಭಿವೃದ್ಧಿ ಕೇಂದ್ರದ ಸ್ಕಿಲ್ ಇಂಡಿಯಾ ಅಭಿಯಾನ. ಹೈದರಾಬಾದ್ನಲ್ಲಿ 12ನೇ ಬ್ರಿಕ್ಸ್ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರ ಸಭೆ ಆರಂಭ, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅಧ್ಯಕ್ಷತೆ. ಇರಾನ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ಎಚ್ಚರಿಕೆ, ಮಾತುಕತೆಗೆ ಬಾರದಿದ್ದರೆ ಇಂಧನ ಮೂಲ ಸೌಕರ್ಯಗಳ ಮೇಲೆ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ಸ್ನಲ್ಲಿ ಇಂದು ಅರ್ಜೆಂಟೀನಾ ಇಂಗ್ಲೆಂಡ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಎಚ್ಡಿಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯ ಶ್ರೀಮತಿ ಚಿಕ್ಕಮಣಿರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
2: ಸರ್ವ ಮಂಗಳ ಮಾಂಗಲ್ಯ ಸರ್ವೇ ಸಂಹಾದಿನಿ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇಂದು ಶುಕ್ರವಾರ ಶುಭವ ತರುವ ವಾರ, ಇಂದು ಶುಕ್ರವಾರ ಶುಭವ ತರುವ ವಾರ. ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ, ಇಂದು ಶುಕ್ರವಾರ ಶುಭವ

ಅಣ್ಣು ಕೈ ನೀಡುವ ವಾರ ಇಂದು ಶುಕ್ರವಾರ, ಸುಭವ ತರುವ ವಾರ, ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ. ಇಂದು ಶುಕ್ರವಾರ, ಶುಭವ ತರುವ ವಾರ.

0: ವಾರ ಸುಭವ ತರುವ ವಾರ ಸುಮಂಗಲಿಯರೆಲ್ಲ ನಿನ್ನ ಪೂಜಿಸುವ ಪುಣ್ಯವಾರ ಇಂದು ಶುಕ್ರವಾರ ಶುಭವ ತರುವ ವಾರ ಇಂದು ಶುಕ್ರವಾರ ಶುಭವ ತರುವ ವಾರ
1: ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ

ಮಾದಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಂದಿತು. ಮಾಳದಲ್ಲಿ ಗೊರುಗೆ ಚಿಗುರ್ಯಾವ ಮಾದೇವ ಚೆಲ್ಲಿದರು ಮಲ್ಲಿಗೆಯ. ಮಾಳದಲ್ಲಿ ಗೊರುಗೆ ಚಿಗುರ್ಯಾವ

0: ಅಪ್ಪನಿಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ.
1: ಕೇಳುಗರೆ, ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಬಸವನಗಿರಿ ಹಾಡಿಯ ಶ್ರೀಮತಿ ಚಿಕ್ಕಮಣಿರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನಿಮ್ಗೆ ಬೀಡಿ ಸಿಗರೆಟ್ ಸೇತಾ ಇರೋ ನಿಮಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇವ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
4: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೆಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಾಹ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
4: ಇದು ಕಲ ಕುಮಾರ ಮಾತು ಅಂದ್ರೆ,
5: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು

0: 18ರಿಂದ 29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ ಡಿ ಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013311.
0: ಇಮೇಲ್ ವಿಳಾಸ covord.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
2: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಪ್ರಿಪೋಸಿಷನ್ಗಳ ಬಳಕೆ ಕುರಿತು ಹುಣಸೂರು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಕರ್ನಾಟಕ ರಾಜ್ಯ ಉತ್ತಮ ಉಪನ್ಯಾಸಕ ಪ್ರಶಸ್ತಿ ವಿಜೇತರು ಹಾಗೂ ಆಂಗ್ಲ ಭಾಷಾ ಉಪನ್ಯಾಸಕರಾದ ಶ್ರೀಯುತ ಸದಾನಂದ ಆರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಶಿಕ್ಷಣ ನನ್ನ ಹಕ್ಕು.
1: ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸದಾನಂದ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕ ಇಂಗ್ಲಿಷ್ ಕಲಿಕಾ ತರಗತಿಗಳನ್ನು ನಡೆಸಿಕೊಡ್ತಾ ಇದ್ದೇನೆ. ಕಳೆದ ತರಗತಿಗಳಲ್ಲಿ ನಿಮಗೆ ದ ಪದದ ಬಳಕೆ ಹೇಗಿರಬೇಕು, ದ ಪದದ ಬಳಕೆಯ ವಿಶೇಷತೆ ಏನು, ದ ಮತ್ತು ಡಿ ಪದಗಳ ಉಚ್ಚಾರಣೆಯ ನಡುವೆ ಏನು ವ್ಯತ್ಯಾಸ ಇದೆ, PHE ಅನ್ನುವ ಒಂದು ಪದ ಏನಿದೆ ಅದನ್ನ ಇಂಗ್ಲಿಷ್ ನಲ್ಲಿ ದ ಮತ್ತು ಡಿ ಅಂತ ಹೇಳಿ ಉಚ್ಚರಿಸ್ತೇವೆ ಅನ್ನೋದು ಒಂದು ಭಾಗ. ಆದ್ರೆ ಮುಖ್ಯವಾಗಿ ದ ಪದವನ್ನ ಬಳಕೆ ಮಾಡಬೇಕಾದ್ರೆ ನಾಮಪದದ ಜೊತೆ ಬಳಕೆ ಮಾಡ್ತೇವೆ, ನೌನಿನ ಜೊತೆ ಬಳಕೆ ಮಾಡ್ತೇವೆ, ಮತ್ತೆ ಅದರ ವಿಶೇಷತೆ ಏನು ಅನ್ನೋದನ್ನ ಕಳೆದ ತರಗತಿಗಳಲ್ಲಿ, ಎರಡು ತರಗತಿಗಳಲ್ಲಿ ನಾನು ನಿಮಗೆ ವಿವರಿಸಿದ್ದೆ. ಮುಖ್ಯವಾಗಿ ದ ಅನ್ನುವ ಪದದ ಬಳಕೆ ಕನ್ನಡದ ದೃಷ್ಟಿಯಿಂದ ನೋಡಿದಾಗ, ನಮ್ಮ ಭಾಷೆಯಲ್ಲಿ ಅಂದ್ರೆ ಕನ್ನಡದ ಭಾಷೆಯ ಹಿನ್ನೆಲೆಯಲ್ಲಿ ನೋಡಿದಾಗ ದ ಪದದ ಬಳಕೆ ನಮಗೆ ಅಷ್ಟಾಗಿ ಇಲ್ಲ ಅನ್ನೋದನ್ನ ನಾನು ನಿಮಗೆ ಹೇಳಿದ್ದೆ. ಅದನ್ನ ನೆನ್ಪಿಟ್ಟುಕೊಳ್ಬೇಕು. ನಾವು ಬಹಳಷ್ಟು ಬಾರಿ THE ಪದ ಹಾಗೆ ಎ ಮತ್ತೆ ಆನ್ ಪದಗಳು, ಆರ್ಟಿಕಲ್ಸ್ ಅಂತ ನಾವೇನ್ ಹೇಳ್ತೇವೆ, ಇವುಗಳ ಬಳಕೆ ಒಂದು ಹಂತದಿಂದ ನೋಡಿದಾಗ ದಿನನಿತ್ಯ ಇಂಗ್ಲಿಷ್ ನಲ್ಲಿ ಬಳಕೆ ಆಗತ್ತೆ, ಹಾಗೆ ಸರಳವಾದಂತಹ ಬಳಕೆಗಳು ಪದಗಳು ಕೂಡ. ಆದ್ರೆ ನಾವು ಅನೇಕ ವೇಳೆ ಗೊಂದಲ ಮಾಡಿಕೊಳ್ತೇವೆ, ಕನ್ಫ್ಯೂಷನ್ ಮಾಡಿಕೊಳ್ತೇವೆ. ಕನ್ಫ್ಯೂಷನ್ಗೆ ಕಾರಣ ಏನಂತ ಹೇಳಿದ್ರೆ ಸ್ಪಷ್ಟತೆಯನ್ನ ಹೊಂದಿಲ್ಲದೆ ಇರೋದು ಅನ್ನೋದನ್ನ ಕಳೆದ ತರಗತಿಯಲ್ಲಿ ನಾನು ನಿಮಗೆ ವಿವರಿಸಿದ್ದೆ. ಮತ್ತೆ ಇನ್ನೊಂದು ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾದ್ದೇನಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯನ್ನ ಫ್ಲೂಯೆಂಟ್ ಆಗಿ, ಸುಲಲಿತವಾಗಿ, ಚೆನ್ನಾಗಿ ನಾವು ಬಳಸಬೇಕು ಅಂತ ಹೇಳಿದ್ರೆ ಆ ಭಾಷೆಯ ಜೊತೆ ನಾವು ಯಾವಾಗ್ಲೂ ಸಂಪರ್ಕದಲ್ಲಿ ಇರಬೇಕು. ಸಂಪರ್ಕದಲ್ಲಿ ಇರೋದು ಅಂದ್ರೆ ಹೇಗೆ, ಇಂಗ್ಲಿಷ್ ಅನ್ನ ಓದೋದು, ಇಂಗ್ಲಿಷ್ ಅನ್ನ ಬರೆಯೋದು, ಹಾಗೆ ಮತ್ತೊಬ್ರು ಇಂಗ್ಲಿಷ್ ಮಾತಾಡೋದನ್ನ ಕೇಳೋದು, ಮತ್ತೆ ನಾವು ನಮ್ಮ ಜೊತೆಯವರ ಜೊತೆ ಇಂಗ್ಲಿಷ್ ನಲ್ಲಿ ಮಾತಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇರಬೇಕು, ಕಂಟಿನ್ಯೂಸ್ ಆಗಿ ಇರಬೇಕು. ಕಂಟಿನ್ಯೂಸ್ ಆಗಿ ನಾವು ಆ ಕೆಲಸನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅದು ಮರ್ತೋಗತ್ತೆ. ಮರ್ತು ಹೋದ್ಮೇಲೆ ಏನಾಗತ್ತೆ, ಅರ್ಧಂಬರ್ಧ ನೆನಪಾಗತ್ತೆ, ಒಂಚೂರು ನೆನಪಾದ ಹಾಗಾಗತ್ತೆ, ಮತ್ತೆ ಕನ್ಫ್ಯೂಷನ್ ಜಾಸ್ತಿ ಆಗತ್ತೆ. ಹಾಗಾಗಿ

ಇಂಗ್ಲಿಷ್ ಅನ್ನ ನೀವು ಚೆನ್ನಾಗಿ ಬಳಸಬೇಕು ಅನ್ನುವ ಗುರಿಯನ್ನ ಹೊಂದಿದ್ರೆ ಆ ಗುರಿಯನ್ನ ಈಡೇರಿಸಿಕೊಳ್ಳಿಕ್ಕೆ ನೀವು ನಿರಂತರವಾಗಿ ಸತತವಾಗಿ ಇಂಗ್ಲಿಷ್ ಬಳಕೆಯನ್ನ ಮುಂದುವರಿಸಬೇಕು. ದಿನಕ್ಕೆ ಒಂದು ಪೇಜ್ ನಿಮ್ಮ ಪಠ್ಯಪುಸ್ತಕದ ಇಂಗ್ಲಿಷ್ ಅನ್ನ ಬರೆಯೋದು, ಜೋರಾಗಿ ಓದೋದು, ಹಾಗೆ ನಿಮ್ಮ ಜೊತೆಯವರು ಏನಿರ್ತಾರೆ ಕ್ಲಾಸ್ಮೇಟ್ಸ್ ಅಂತ ಏನ್ ಹೇಳ್ತೇವೆ ಅವ್ರಿಗೂ ಕೂಡ ನೀನು ಓದು, ನಾನು ಓದ್ತೇನೆ, ನೀನ್ ಬರಿ, ನಾನು ಬರೀತೇನೆ ಅಂತ ಹೇಳಿ ನಾವು ಒಬ್ರಿಗೊಬ್ರು ಸಹಾಯವನ್ನ ಮಾಡಿಕೊಂಡಾಗ ಇಂಗ್ಲಿಷ್ ಕಲಿಕೆ ಚೆನ್ನಾಗಿ ಆಗತ್ತೆ. ಮತ್ತೆ ಅದರಿಂದ ನಮಗೆ ಒಳ್ಳೆ ಅವಕಾಶಗಳನ್ನ ಕೂಡ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಇದನ್ನ ನೆನ್ಪಿಟ್ಕೊಳ್ಬೇಕು. ಇಷ್ಟೆಲ್ಲ ವಿವರವಾಗಿ ನಿರಂತರವಾದ ಪ್ರಯತ್ನ ಇರಬೇಕು ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತಿನ ತರಗತಿಯಲ್ಲಿ ಪ್ರಿಪೋಸಿಷನ್ಸ್ ಅನ್ನೋ ಪದಗಳನ್ನ, ಒಂದು ಗುಂಪಿನ ಪದಗಳನ್ನ ನಿಮಗೆ ಪರಿಚಯ ಮಾಡಿಸುವಂತ ಉದ್ದೇಶವನ್ನ ಹೊಂದಿದ್ದೇನೆ. ನಿಮಗೆ 5ನೇ ತರಗತಿಗೆ ಬಂದಾಗ ಸಾಮಾನ್ಯವಾಗಿ ನಿಮ್ಮ ಇಂಗ್ಲಿಷ್ ಟೀಚರ್ಸ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿ ಕಲಿಸ್ಕೊಡ್ತಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ, ಇಲ್ಲಿ ಸ್ಪೀಚ್ ಅಂತ ಹೇಳಿದ್ರೆ ಭಾಷಣ ಅಂತಲ್ಲ, ಇಲ್ಲಿ ಸ್ಪೀಚ್ ಅಂತ ಹೇಳಿದಾಗ ಭಾಷೆ, ಮಾತು ಅನ್ನೋ ಅರ್ಥವನ್ನ ಕೊಡುತ್ತೆ. ಇಂಗ್ಲಿಷ್ ನಲ್ಲಿ ಇರುವಂತಹ ಪದಗಳೇನಿದಾವಲ್ಲ, ಆ ಎಲ್ಲ ಪದಗಳನ್ನ ನಾವು 8 ಗುಂಪಾಗಿ ವಿಂಗಡಿಸ್ತೇವೆ. ಒಂದನ್ನ ನೌನ್ ಅಂತ ಹೇಳ್ತೇವೆ, ಇನ್ನೊಂದು ಗುಂಪನ್ನ ಪ್ರನೌನ್ ಅಂತ ಹೇಳ್ತೇವೆ, ವರ್ಬ್ ಅಂತ ಹೇಳ್ತೇವೆ, ಅಡ್ವರ್ಬ್ ಅಂತ ಹೇಳ್ತೇವೆ, ಹಾಗೆ ಅಡ್ಜೆಕ್ಟಿವ್ ಅಂತ ಹೇಳಿ ಹೇಳ್ತಾರೆ, ಪ್ರಿಪೋಸಿಷನ್ ಅಂತ ಹೇಳ್ತಾರೆ, ಕಂಜಂಕ್ಷನ್ ಅಂತ ಹೇಳ್ತಾರೆ, ಹಾಗೆ ಇನ್ನೊಂದು ಗುಂಪಿದೆ ಇಂಟರ್ಜೆಕ್ಷನ್ ಅಂತ ಹೇಳಿ. ಇದನ್ನ ಸಾಮಾನ್ಯ 5-6 ತರಗತಿನಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ಹೇಳ್ಕೊಡ್ತಾರೆ, ಟೀಚರ್ಸ್ ಹೇಳಿರ್ತಾರೆ, ಆದ್ರೆ ಬಹಳ ಸರಿ ನಾವು ಗಮನಿಸಿರೋದಿಲ್ಲ. ಇವತ್ತು ಈ ಗುಂಪಿನಲ್ಲಿ ಬರುವಂತ ಪ್ರಿಪೋಸಿಷನ್ ಅನ್ನುವ ಪದಗಳ ಪರಿಚಯವನ್ನ ನಾವು ಮಾಡಿಕೊಳ್ಳೋಣ. ಇನ್ನೊಂದು ವಿಷಯ ನಿಮ್ಮ ಗಮನದಲ್ಲಿ ಏನಿರ್ಬೇಕಪ್ಪ ಅಂತ ಹೇಳಿದ್ರೆ, ಇಂಗ್ಲಿಷ್ ಭಾಷೆಯಲ್ಲಿ ಸುಮಾರು 100,000+ ಪದಗಳಿರ್ತವೆ, 1.5 ಲಕ್ಷ 2 ಲಕ್ಷ ಪದಗಳಿರ್ತವೆ ಅನ್ನೋದು ತಜ್ಞರು ಒಪ್ಪುವಂತ ಮಾತು. ನಮಗೂ ನಿಮಗೂ ದಿನನಿತ್ಯ ಇಂಗ್ಲಿಷ್ ಅನ್ನ ಬಳಸಲಿಕ್ಕೆ ಸುಮಾರು 10,000 ಇಂಗ್ಲಿಷ್ ಪದಗಳ ಪರಿಚಯ ಆದ್ರೆ ಸಾಕಾಗತ್ತೆ. ಪರಿಚಯ ಮಾಡಿಕೊಳ್ಳೋದು ಅಂದ್ರೆ ಹೇಗೆ, ಆ ಪದವನ್ನ ಹೇಗೆ ಉಚ್ಚರಿಸಬೇಕು, ಹೇಗೆ ಬರೀಬೇಕು, ಮತ್ತೆ ಹೇಗೆ ಅದನ್ನ ಮಾತನಾಡುವ ಸಂದರ್ಭದಲ್ಲಿ ಮತ್ತೆ ಬರೆಯುವ ಸಂದರ್ಭದಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಅಂದಾಜು ನಮ್ಮಲ್ಲಿ ಇರಬೇಕು, ಜ್ಞಾನ ಇರಬೇಕು. ಹಾಗಿದ್ದಾಗ ಮಾತ್ರ ನಾವು ಅದನ್ನ ಗೊತ್ತಿರುವ ಪದ ಅಂತ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಈಗ ನೀವು ಕನ್ನಡ ಮಾತನ್ನ ಆಡ್ತಾ ಇದ್ದೀರಿ, ಕನ್ನಡ ಭಾಷೆಯನ್ನ ನಿಮ್ಮ ಮನೆಯಲ್ಲಿ ಬಳಸ್ತಾ ಇದ್ದೀರಿ, ನಿಮಗೊಂದು 12 ವಯಸ್ಸು ಆಗಿದೆ ಅಂತಾದ್ರೆ ನಿಮಗೆ ಆ ಭಾಷೆಯಲ್ಲಿ ಸುಮಾರು 30,000-50,000 ಪದಗಳ ಪರಿಚಯ ಇದೆ ಅಂತ ಹೇಳಿ ಅರ್ಥ. ಸೊ ಮಾತೃಭಾಷೆಯಲ್ಲಿ ನಮಗೆ ಬೇಕಾಗಿರುವ ಪದಗಳು, ನಮಗೆ ಪರಿಚಯವಾಗುವಂತ ಪದಗಳು ಜಾಸ್ತಿ ಇರುತ್ತವೆ. ಆದ್ರೆ ಇಂಗ್ಲಿಷ್ ನಮ್ಮ 2ನೇ ಭಾಷೆ, ಮನೆಯ ಭಾಷೆ ಅಲ್ಲ. ಹಾಗಾಗಿ ನಮಗೆ 10,000-20,000 ಪದಗಳ ಪರಿಚಯ ಆದ್ರೆ ಸಾಕಾಗತ್ತೆ. ಇದನ್ನ ನೆನ್ಪಿಟ್ಟುಕೊಳ್ಬೇಕು. ಇವತ್ತು ಈ ಪ್ರಿಪೋಸಿಷನ್ ಅಂತ ಏನ್ ಹೇಳ್ತಾ ಇದ್ದೇನೆ, ಈ ಪ್ರಿಪೋಸಿಷನ್ ಅನ್ನೋದು ಇಂಗ್ಲಿಷ್ ನ ಬಳಕೆಯಲ್ಲಿ ಬಹಳ ಮುಖ್ಯವಾದಂತಹ ಪದಗಳ ಗುಂಪು. ಈ ಗುಂಪಿನ ಪದಗಳು ಏನ್ ಕೆಲಸ ಮಾಡತ್ವಪ್ಪ ಅಂತ ಹೇಳಿದ್ರೆ, ಅವು ಎಲ್ಲಿ ಮತ್ತೆ ಯಾವಾಗ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಪದಗಳು ಸಿಗತ್ವೆ ಅಂತ ನಾವು ಸರಳವಾಗಿ ಹೇಳ್ಬೋದು. ಈಗ ವೇರ್ ಆರ್ ಯು ಅಂತ ನಾನು ಕೇಳಿದ್ರೆ, ನೀವೀಗ ಎಲ್ಲಿದ್ದೀರಿ ಅಂತ ನಾನು ನಿಮ್ಮನ್ನ ಕೇಳಿದಾಗ, ಮನೇಲಿದ್ದೇನೆ ಅಥವಾ ಸ್ಕೂಲಲ್ಲಿದ್ದೇನೆ, ಕ್ಲಾಸಲ್ಲಿದ್ದೇನೆ, ಬಸ್ಸಲ್ಲಿದ್ದೇನೆ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ವೇರ್ ಆರ್ ಯು ಅಂತ ಕೇಳಿದಾಗ, ಐ ಆಮ್ ಇನ್ ದ ಕ್ಲಾಸ್ ರೂಮ್, ಐ ಆಮ್ ಅಟ್ ಹೋಮ್, ಐ ಆಮ್ ಇನ್ ದ ಸ್ಕೂಲ್, ಐ ಆಮ್ ಇನ್ ಎ ಬಸ್ ಅಂತ ಹೇಳಿ ಹೇಳ್ತೇವೆ. ಇಲ್ಲಿ ಅಟ್ ಅನ್ನೋ ಪದ ಬಳಕೆ ಬಂತು, ಇನ್ ಅನ್ನೋ ಪದ ಬಳಕೆ ಬಂತು. ಈ ಪದಗಳನ್ನ ಪ್ರಿಪೋಸಿಷನ್ ಅಂತ ಹೇಳಿ ಹೇಳ್ತಾರೆ. ಸೊ ಆ ಪೊಸಿಷನ್ ಅನ್ನೋ ಪದ ಬರುತ್ತೆ ನೋಡಿ, ಪ್ರಿಪೋಸಿಷನ್. ಹಂಗಾಗಿ ಅದನ್ನೊಂದು ಸ್ವಲ್ಪ ಲಿಂಕ್ ಮಾಡ್ಕೊಳ್ಳಿ. ಪೊಸಿಷನ್ ಅಂದ್ರೆ ಸ್ಥಳ ಅಥವಾ ಸ್ಥಾನ ಅನ್ನೋ ಅರ್ಥವನ್ನ ಕೊಡುತ್ತೆ. ಸೊ ಪ್ರಿಪೋಸಿಷನ್, ಸ್ಥಳವನ್ನ ಸೂಚಿಸುವಂತಹ ಪದಗಳ ಗುಂಪನ್ನ ನಾವು

ಪೊಸಿಷನ್ ಅಂತ ಹೇಳಿ ಹೇಳ್ತೇವೆ ಅಂತ ಹೇಳಿ ನೀವು ಇಲ್ಲಿ ನೆನಪು ಮಾಡಿಕೊಳ್ಬೇಕು. ಮತ್ತೆ ಕೈನಲ್ಲಿ ನೋಟ್ಬುಕ್ ಇದೆ ಅಲ್ಲ, ಪೆನ್ ಇದೆ ಅಲ್ಲ, ಹಾ ಈಗ ಏನಂತ ಬರ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರಿಪೋಸಿಷನ್ ಎನ್ನುವ ಪದಗಳು ಎಲ್ಲಿ ಬ್ರಾಕೆಟ್ ಅಲ್ಲಿ ವೇರ್ ಮತ್ತು ಯಾವಾಗ ಬ್ರಾಕೆಟ್ಸ್ ಅಲ್ಲಿ ವೆನ್ ಎನ್ನುವ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುವಂತಹ ಪದಗಳಾಗಿರುತ್ತವೆ ಅಂತ ಹೇಳಿ ಕನ್ನಡದಲ್ಲೇ ಬರ್ಕೊಳ್ಳಿ. ಬರ್ಕೊಂಡಿದಿರಲ್ವಾ? ನೋಡಿ, ಯಾಕೆ ಕನ್ನಡದಲ್ಲಿ ಬರ್ಕೊಳ್ಬೇಕು, ಇಂಗ್ಲಿಷ್ ಕಲಿಯೋದನ್ನ ಕನ್ನಡದ ಮೂಲಕ ಹೇಗೆ ಸಾರ್ ಅಂತ ನೀವು ಪ್ರಶ್ನೆ ಕೇಳಿದ್ರೆ, ಒಂದು ನಿಮಗೆ ಕನ್ನಡ ಸರಳವಾಗಿ ವೇಗವಾಗಿ ಬೇಗ ಬೇಗ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಈ ಪದ ಅಂದ್ರೆ ಏನು ಅನ್ನೋದನ್ನ ನಮಗೆ ಗೊತ್ತಿರುವ ಭಾಷೆಯಲ್ಲಿ ಮೊದಲು ಅರ್ಥ ಮಾಡಿಕೊಂಡು ನಂತರ ನಿಧಾನವಾಗಿ ಈ ಹೊಸ ಭಾಷೆಯ ಪದಗಳನ್ನ ಬಳಸೋದಿಕ್ಕೆ ಶುರು ಮಾಡಬೇಕು. ನೀವು ಬಳಸದೆ ಬರೀ ಕನ್ನಡದಲ್ಲೇ ಬರೆದಿಟ್ಕೊಂಡು ಕನ್ನಡದಲ್ಲೇ ಯೋಚನೆ ಮಾಡ್ತಾ ಹೋದ್ರೆ ಈ ಹೊಸ ಪದದ ಬಳಕೆ ನಮ್ಮ ಕೈನಲ್ಲಿ ಗಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ನಿಮಗೆ ಸುಲಭ ಆಗ್ಲಿ ಅಂತ ಹೇಳಿ, ಅರ್ಥ ಆಗ್ಲಿ ಅಂತ ಹೇಳಿ ನಾನು ಕನ್ನಡದಲ್ಲಿ ಇದರ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಆದ್ರೆ ಉದ್ದೇಶ ಇಂಗ್ಲಿಷ್ ಪದಗಳನ್ನ ಪರಿಚಯ ಮಾಡಿಕೊಂಡು ಆ ಇಂಗ್ಲಿಷ್ ಪದಗಳನ್ನ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ನಿರರ್ಗಳವಾಗಿ ಫ್ಲೂಯೆಂಟ್ ಆಗಿ ಬಳಸುವ ಸ್ಥಿತಿಯನ್ನ ನಾವು ತಲುಪಬೇಕು. ಇದು ನಿಮ್ಮ ಗುರಿ ಆಗಬೇಕು. ಇದು ನನ್ನ ಗುರಿ ಆಗಿದೆ. ಮತ್ತೆ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರದವರ ಗುರಿ ಕೂಡ ಇದೇ ಆಗಿದೆ. ನಿಮಗೆ ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಸುವ ಅವಕಾಶವನ್ನ ಅವರು ಸೃಷ್ಟಿಸ್ತಾ ಇದ್ದಾರೆ. ನೀವು ಅದನ್ನ ಬಳಸ್ಕೊಂಡು ಒಳ್ಳೆ ಇಂಗ್ಲಿಷ್ ಅನ್ನ ಕಲಿಯೋದ್ರ ಕಡೆಗೆ ನೀವು ಕೆಲಸ ಮಾಡಬೇಕು. ಈ ಕೆಲಸ ಮಾಡೋದು ಅಂದ್ರೆ ಹೇಗೆ? ಈಗ ನಾನು ನಿಮ್ಗೆ ಹೇಳಿದೆ, ಪ್ರಿಪೋಸಿಷನ್ ಅನ್ನುವ ಗುಂಪಿನ ಪದಗಳು ಎಲ್ಲಿ ಅಲ್ಲ ವೆನ್. ಈ ಪ್ರಿಪೋಸಿಷನ್ ಅನ್ನೋ ಪದ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನ ಅಥವಾ ಮಾಹಿತಿಯನ್ನ ಕೊಡುವಂತ ಕೆಲಸನ ಮಾಡುತ್ತವೆ. ಒಂದು ವೇರ್ WHERE, ಇನ್ನೊಂದು ವೆನ್ WHEN. ಹಾಗಾಗಿ ಪ್ರಪೋಸಿಷನ್ ಅನ್ನುವ ಪದಗಳ ಗುಂಪು ಎಲ್ಲಿ ಮತ್ತು ಯಾವಾಗ ಎನ್ನುವ ಮಾಹಿತಿಯನ್ನ ಕೊಡುವ ಕೆಲಸವನ್ನು ಮಾಡುತ್ತವೆ ಅನ್ನೋದು ನಮ್ಮ ನೆನಪಿನಲ್ಲಿ ಇರಬೇಕು. ಇದನ್ನ ನೆನ್ಪಿಟ್ಕೊಳ್ಳಕ್ಕೆ ಸಾಧ್ಯ ಆಗತ್ತಲ್ವಾ? ಇದನ್ನ ನೀವು ನೆನ್ಪಿಟ್ಟುಕೊಂಡ್ರೆ ನಂತರ ನಾನು ನಿಮಗೆ ಈ ಪ್ರಪೋಸಿಷನ್ ನಲ್ಲಿ ಬರುವಂತಹ ಕೆಲವು ಪದಗಳನ್ನ ನಿಮಗೆ ಈಗ ಬಿಡಿಸಿ ಹೇಳ್ತೇನೆ, ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ನೀವು ಅದನ್ನ ಒಂದು ಕಡೆ ನೋಟ್ಬುಕ್ ಅಲ್ಲಿ ಬರೆದಿಟ್ಕೊಂಡು ನಂತರ ನಿಮ್ಮ ಸ್ನೇಹಿತರ ಜೊತೆ ಮಾತಾಡಬೇಕು. ಹಾಗೆ ನೀವು ಬಿಡುವು ಮಾಡಿಕೊಂಡು, ಬಿಡುವು ಆದಾಗಲ್ಲ, ಬಿಡುವು ಮಾಡಿಕೊಂಡು ಈ ಪದಗಳ ಬಳಕೆಯನ್ನ ಅಭ್ಯಾಸ ಮಾಡಬೇಕು. ಮಾಡ್ತೀರಿ ಅಲ್ವಾ? ಪುಸ್ತಕ ಪೆನ್ನು ಸಿದ್ಧವಾಗಿದೆ. ನಾನೀಗ ಹೇಳುವ ಪದಗಳನ್ನ ಬರ್ಕೊಳ್ಬೇಕು ಮತ್ತೆ ಅದರ ವಿವರಣೆಯನ್ನು ಕೂಡ ಗುರುತು ಮಾಡ್ಕೊಳ್ಬೇಕು. ಮಾಡ್ಕೋತೀರಿ ಅಲ್ವಾ? ಸರಿ, ಹಾಗಿದ್ರೆ ಈಗ ನಾವು ಪ್ರಿಪೋಸಿಷನ್ಸ್ ಆಫ್ ಪ್ಲೇಸ್, ಸ್ಥಳವನ್ನ ಸೂಚಿಸುವಂತಹ ಪ್ರಿಪೋಸಿಷನ್ ಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ಇನ್ ಅನ್ನುವ ಪದ, IN, ಇನ್ ಅಂತ ಹೇಳಿದ್ರೆ ಒಳಗೆ. ದ ಬರ್ಡ್ ಈಸ್ ಇನ್ ಎ ಕೇಜ್ ಅಂತ ಹೇಳುವಂಥದ್ದು, ಅಂದ್ರೆ ಒಂದು ಪಂಜರದಲ್ಲಿ ಹಕ್ಕಿಯು ಇದೆ. ಬರ್ಡ್ ಈಸ್ ಇನ್ ಎ ಕೇಜ್. ಮೈ ಬುಕ್ ಈಸ್ ಇನ್ ಮೈ ಬ್ಯಾಗ್. ನನ್ನ ಪುಸ್ತಕ ನನ್ನ ಬ್ಯಾಗಿನಲ್ಲಿ ಇದೆ. ಇನ್ ಮೈ ಬ್ಯಾಗ್. ಹೆಡ್ ಮಾಸ್ಟರ್ ಈಸ್ ಇನ್ ಹಿಸ್ ಆಫೀಸ್. ಹೆಡ್ ಮಿಸ್ಟ್ರೆಸ್ ಈಸ್ ಇನ್ ಹರ್ ಆಫೀಸ್. ಅವರು ಆಫೀಸ್ ನ ಒಳಗೆ ಇದ್ದಾರೆ. ಇನ್ ಹರ್ ಆಫೀಸ್, ಇನ್ ಹಿಸ್ ಆಫೀಸ್. ಮೈ ಪೆನ್ ಈಸ್ ಇನ್ ಮೈ ಪೆನ್ ಬಾಕ್ಸ್. ನನ್ನ ಪೆನ್ನು ನನ್ನ ಪೆನ್ ಬಾಕ್ಸಿನ ಒಳಗಡೆ, ಜಾಮಿಟ್ರಿ ಬಾಕ್ಸಿನ ಒಳಗಡೆ ಇದೆ. ಸೊ ಇಂಥ ಈ ಒಳಗೆ ಇದೆ, ಒಳಗಡೆ ಇದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಇನ್ ಅನ್ನುವಂಥ ಪದವನ್ನ ನಾವು ಬಳಕೆ ಮಾಡ್ತೇವೆ. IN, ಇನ್. ನಂತರ ಆನ್ ಅನ್ನುವ ಪದ, ON, ಆನ್. ಆನ್ ಅಂತ ಹೇಳಿದ್ರೆ ಮೇಲೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಮೈ ಬುಕ್ ಈಸ್ ಆನ್ ದ ಡೆಸ್ಕ್.
ನನ್ನ ಪುಸ್ತಕ ಡೆಸ್ಕಿನ ಮೇಲೆ.

ಮೇಲೆ ಇದೆ. ಯು ಪುಟ್ ಯುವರ್ ಬುಕ್ ಆನ್ ದ ಟೇಬಲ್, ನಿನ್ನ ಪುಸ್ತಕವನ್ನ ಟೇಬಲ್ಲಿನ ಮೇಲೆ ಇಡು. ದ ಬರ್ಡ್ ಈಸ್ ಸಿಟಿಂಗ್ ಆನ್ ಎ ಚೇರ್, ಒಂದು ಚೇರಿನ ಮೇಲೆ ಹಕ್ಕಿ ಇದೆ. ಸೊ ಆನ್ ಅಂತ ಹೇಳಿದಾಗ ಮೇಲೆ ಅಂತ ಹೇಳಿ ಅರ್ಥ ಕೊಡುತ್ತೆ, ಓ ಎನ್ ಆನ್ ಅಂತ ಹೇಳಿ. ಈ ಪ್ರಿಪೋಸಿಷನ್ ಗಳ ಬಗ್ಗೆ ಒಂದು ಎಚ್ಚರ ನಮ್ಮಲ್ಲಿ ಏನಿರ್ಬೇಕಂತ ಹೇಳಿದ್ರೆ, ಇವು ಬಹಳ ಸಣ್ಣ ಪದಗಳು, ಎರಡು ಅಕ್ಷರ, ಮೂರು ಅಕ್ಷರ, ಕೆಲವು ಸರಿ ಅಪರೂಪಕ್ಕೆ ಏಳೆಂಟು ಅಕ್ಷರಗಳನ್ನು ಹೊಂದಿರುವಂತ ಪದಗಳ ಗುಂಪು. ಆದ್ರೆ ಇಂಗ್ಲಿಷ್ ನಲ್ಲಿ ಬಳಕೆ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪದಗಳ ಗುಂಪು ಪ್ರಿಪೋಸಿಷನ್ಸ್ ಗಳು. ಸೊ ನಾವು ಹೇಳ್ತೀವಲ್ಲ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿ ಗಾದೆ ಮಾತಿದೆಯಲ್ಲ, ಹಾಗೆ ಪ್ರಿಪೋಸಿಷನ್ ಗಳು ಬಹಳ ಸಣ್ಣ ಪದಗಳು, ಆದ್ರೆ ಇಂಗ್ಲಿಷ್ ನ ಬಳಕೆ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಪದಗಳು. ಮತ್ತೆ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಬಹಳಷ್ಟು ಸಾರಿ ಗೊಂದಲ ಆಗುವಂತಹ, ಗೊಂದಲವನ್ನ ಉಂಟು ಮಾಡುವಂತಹ ಪದಗಳಾಗಿರುತ್ತವೆ. ಸೊ ಈಗ ಇನ್ ಆಯ್ತು, ಆನ್ ಆಯ್ತು, ನೆನ್ಪಿಟ್ಕೊಳ್ಳೋದಿಕ್ ಸಾಧ್ಯ ಆಗತ್ತಲ್ವಾ, ಇನ್ ಆನ್ ಅಂತ ಹೇಳಿ. ನಂತರ ಓವರ್ ಎಬೌ ಅಂತ ಹೇಳಿ ಎರಡು ಪದಗಳಿದ್ದಾವೆ. ಈ ಆನ್ ಅಂತ ಹೇಳಿದಾಗ, ಓವರ್ ಅಂತ ಹೇಳಿದಾಗ, ಎಬೌ ಅಂತ ಹೇಳಿದಾಗ ಸ್ವಲ್ಪ ಗೊಂದಲ ಆಗ್ತಾ ಇರುತ್ತೆ. ಆನ್ ಅಂತ ಹೇಳಿದ್ರೆ ಟೇಬಲ್ಲಿನ ಮೇಲೆ, ನೀವು ಟೇಬಲ್ಲಿನ ಮೇಲೋ ಬ್ಯಾಗಿನ ಮೇಲೋ ಇನ್ನೊಂದು ವಸ್ತುವಿನ ಮೇಲೋ ಒಂದು ವಸ್ತುವನ್ನ ಇಡ್ತೀರಿ ಅಥವಾ ನೀವು ಅಲ್ಲಿ ಇರ್ತೀರಿ ಅಂತ ಹೇಳಿದಾಗ ಆನ್ ಅಂತ ಹೇಳಿ ಹೇಳ್ತೇವೆ. ಈ ಓವರ್ ಅಂತ ಹೇಳಿದ್ರೆ, ಎಬೌ ಅಂತ ಹೇಳಿದ್ರೆ ಮೇಲೆ, ಆದ್ರೆ ಯಾವುದೇ ವಸ್ತುವಿನ ಸಂಪರ್ಕದಲ್ಲಿ ಇಲ್ಲ ಅನ್ನೋ ಅರ್ಥವನ್ನ ಕೊಡುತ್ತೆ. ದ ಬರ್ಡ್ ಫ್ಲೂ ಓವರ್ ಮೈ ಹೆಡ್, ನನ್ನ ತಲೆಯ ಮೇಲೆ ಹಕ್ಕಿ ಆರ್ ಹೋಯ್ತು ಅಂತ ಹೇಳ್ತೀವಿ. ಇಲ್ಲಿ ಆನ್ ಅಂತನೂ ಆಗತ್ತೆ, ಓವರ್ ಅಂತನೂ ಆಗತ್ತಲ್ಲ ಸರ್, ಏನಿದು ಅಂತ ನಿಮಗೆ ಪ್ರಶ್ನೆ ಬರಬೇಕು. ಆನ್ ಅಂದ್ರೆ ಈಗ ಒಂದು ಹಕ್ಕಿ ನನ್ನ ತಲೆಯ ಮೇಲೆ ಕೂತಿದೆ, ಆನ್ ಮೈ ಹೆಡ್ ಅಂತ ಹೇಳಿದ್ರೆ ಅದರ ಕಾಲುಗಳು ನನ್ನ ತಲೆಯ ಮೇಲೆ ಇದೆ, ನನ್ನ ತಲೆಯ ಮೇಲೆ ಅದರ ಕಾಲುಗಳನ್ನು ಇಟ್ಟು ಅದು ಕುಳಿತಿದೆ ಅಥವಾ ನಿಂತಿದೆ ಅಂತ ಅರ್ಥ ಆಯ್ತು. ಅಂದ್ರೆ ಓವರ್ ಅಂತ ಹೇಳಿದ್ರೆ ಅದು ನನ್ನ ತಲೆಯ ಮೇಲೆ ಹೋಗುತ್ತೆ, ನನ್ನ ತಲೆಯ ಸಂಪರ್ಕಕ್ಕೆ ಬರಲ್ಲ. ನನ್ನ ತಲೆ ಮೇಲೆ ಅದು ಕೂರೋದಾಗ್ಲಿ, ಅದರ ಕಾಲುಗಳನ್ನು ಇಡೋದಾಗ್ಲಿ, ಅದು ಯಾವುದನ್ನೂ ಅದು ಮಾಡೋದಿಲ್ಲ. ಆದ್ರೆ ನನ್ನ ತಲೆಯ ಮೇಲೆ ಹಾರಿ ಹೋಯಿತು, ಹಾರುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತೇವೆ. ಹಾಗಾಗಿ ಈ ಕೆಲವು ಪದಗಳನ್ನ ನಾವು ಅದರ ಸಂದರ್ಭವನ್ನ ಇಟ್ಕೊಂಡು, ಇಂಗ್ಲಿಷ್ ನಲ್ಲಿ ಕಾಂಟೆಕ್ಸ್ಟ್ ಅಂತ ಹೇಳ್ತೇವೆ, ಆ ಕಾಂಟೆಕ್ಸ್ಟ್ ಅನ್ನ ಇಟ್ಕೊಂಡು ಅರ್ಥ ಇಟ್ಕೊಳ್ಬೇಕು. ಹಾಗೆ ಎಬೌ ಅಂದ್ರೂ ಕೂಡ ಅದೇ ಅರ್ಥವನ್ನು ಕೊಡುತ್ತೆ, ಮೇಲೆ ಅಂತ ಹೇಳಿ. ಎಬೌ ಅಂತ ಹೇಳಿದಾಗ ಸ್ವಲ್ಪ ಎತ್ತರದಲ್ಲಿ ಇದೆ ಅಂತ ಇಟ್ಕೊಳ್ಳಿ, ಓವರ್ ಅಂತ ಹೇಳಿದಾಗ್ಲೂ ಕೂಡ ಎತ್ತರದಲ್ಲಿ ಇದೆ ಅನ್ನೋ ಕೊಡುತ್ತೆ. ಈ ಹಂತದಲ್ಲಿ ಓವರ್ ಮತ್ತೆ ಎಬೌ ಅನ್ನೋದು ಮೇಲೆ ಹೋಯಿತು, ನಮ್ಮ ತಲೆಯ ಮೇಲೆ ಹೋಯಿತು ಅನ್ನುವ ಸಂದರ್ಭ ಅಂತ ಹೇಳಿ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನೀವು ಇಂಗ್ಲಿಷ್ನ ಬಳಕೆಯನ್ನ ಹೆಚ್ಚು ಮಾಡ್ಕೊಂಡಷ್ಟು ನಿಮ್ಗೆ ಇದರಲ್ಲಿ ಇನ್ನೂ ಕೆಲವು ಸೂಕ್ಷ್ಮಗಳನ್ನ ನೀವು ಕಲಿಯೋದಿರುತ್ತೆ, ನಿಮ್ಗದು ಅರ್ಥ ಆಗತ್ತೆ. ಹಾಗೆ ನಿಮ್ಮ ಊರಿನಲ್ಲಿ ನೀರಿನ ಸಂಪರ್ಕ ನಲ್ಲಿಗಳಿಗೆ ಕೊಡ್ಲಿಕ್ಕೆ ಮೊದಲೇನ್ ಮಾಡ್ತಾರೆ, ಒಂದು ಎತ್ತರದ ಟ್ಯಾಂಕ್ ಅಲ್ಲಿ ನೀರನ್ನ ಸಂಗ್ರಹಿಸ್ತಾರೆ, ಅಲ್ಲಿಂದ ನೀರನ್ನ ನಿಮ್ಮ ಮನೆಯ ನಲ್ಲಿಗೆ ಹರಿಯೋದಿಕ್ಕೆ ಅವಕಾಶ ಮಾಡ್ತಾರೆ. ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನ್ ಫೋರ್ಸ್ ಇಂದ ಅದು ನಿಮ್ಮ ಮನೆಯವರೆಗೆ ಬರುತ್ತೆ. ಹೀಗೆ ಸ್ವಲ್ಪ ಎತ್ತರದ ಸ್ಥಳದಲ್ಲಿ ನೀರನ್ನ ಸಂಗ್ರಹಿಸುವಂತಹ ಟ್ಯಾಂಕ್ ಇದೆಯಲ್ಲ, ಅದನ್ನ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳಿ ಕರಿತೀವಿ. ಸೊ ನಿಮ್ಗೆ ಓವರ್ ಅಂದ್ರೆ ಮೇಲೆ, ನಮ್ಮ ತಲೆ ಮೇಲಿರುವಂತಹ ಟ್ಯಾಂಕು ಅಂತ ಹೇಳಿ ಅದ ಅರ್ಥವನ್ನ ಕೊಡುತ್ತೆ. ನಿಮ್ಗೆ ಓವರ್ ಅನ್ನೋ ಪದನ ಅರ್ಥ ಮಾಡ್ಕೋಬೇಕಾದ್ರೆ ಈ ಓವರ್ ಹೆಡ್ ಟ್ಯಾಂಕ್ ಏನಾಗಿರುತ್ತೆ, ನಮ್ಮ ಮೇಲೆ ಇರುತ್ತೆ. ಸೊ ಅಂತ ಒಂದು ಅಂದಾಜನ್ನ ನೀವು ಓವರ್ ಅನ್ನೋದ್ರಲ್ಲಿ ಇಟ್ಕೊಳ್ಳಿ. ನಂತರ ಬಿಲೋ ಅನ್ನೋ ಪದ ಇದೆ, ಕೆಳಗೆ, ಪುಟ್ ಸಮಥಿಂಗ್ ಬಿಲೋ ದ ಟೇಬಲ್, ಟೇಬಲ್ನ ಕೆಳಗೆ ಇಡಿ, ಬಿಲೋ ದ ಬಾಕ್ಸ್, ಬಾಕ್ಸಿನ ಕೆಳಗಡೆಗೆ ಇಡಿ. ಬಿಲೋ ಅಂತ ಹೇಳಿದಾಗ ಕೆಳಗೆ ಅನ್ನುವಂತ ಅರ್ಥವನ್ನ ಕೊಡುತ್ತೆ. ಸೊ ಈ ಪದಗಳೇನಿದಾವಲ್ಲ, ಆನ್, ಇನ್, ಎಬೌ, ಓವರ್, ಬಿಲೋ, ಈ ಪದಗಳೇನಿದಾವೆ, ಇವೇನನ್ನ ಹೇಳ್ತವೆ,
ಎಲ್ಲಿ ಅನ್ನೋದನ್ನ ಹೇಳ.

ಕರೀತವೆ. ಹಾಗೆ ಒಂದು ವಿಶೇಷವಾದಂತ ಪದ ಇದೆ, ಅಟ್ ಅಂತ ಹೇಳಿ. ಅಟ್ ಅಂದ್ರೆ ಒಂದು ಸ್ಥಳದಲ್ಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಐ ಆಮ್ ಅಟ್ ಮೈ ಕಾಲೇಜ್, ನನ್ನ ಕಾಲೇಜಿನ ಬಳಿ ಇದ್ದೇನೆ ಅಂತ ಹೇಳಿ. ಈಗ ಇನ್ ಮೈ ಕಾಲೇಜ್, ಇನ್ ಮೈ ಕ್ಲಾಸ್ ಅಂತ ಹೇಳೋದಕ್ಕೂ ಅಟ್ ಮೈ ಕ್ಲಾಸ್, ಅಟ್ ಮೈ ಕಾಲೇಜ್ ಅಂತ ಹೇಳೋದಕ್ಕೂ ಡಿಫ್ರೆನ್ಸ್ ಏನಪ್ಪ ಅಂತ ಹೇಳಿದ್ರೆ, ಅಟ್ ಅಂತ ಹೇಳಿದಾಗ ಅದರ ಸುತ್ತಮುತ್ತ ಇದ್ದೇನೆ. ಐ ಆಮ್ ಅಟ್ ದ ಬಸ್ ಸ್ಟಾಪ್ ಅಂತ ಹೇಳಿದ್ರೆ, ಐ ಆಮ್ ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಈಗ ಬಸ್ ಸ್ಟ್ಯಾಂಡ್ ಅಂದ್ರೆ ಸಾಮಾನ್ಯ ಏನಾಗಿರುತ್ತೆ, ಒಂದು ವಿಶಾಲವಾದ ಜಾಗ ಆಗಿರುತ್ತೆ, ಅದಕ್ಕೊಂದು ಕಾಂಪೌಂಡ್ ಇರುತ್ತೆ, ಬಸ್ಸು ಒಳಗಡೆಗೆ ಹೋಗುತ್ತೆ, ಹೊರಗಡೆಗೆ ಬರುತ್ತೆ, ಕರೆಕ್ಟ್? ಬಸ್ ಗೋ ಇನ್ಸೈಡ್ ಅಂಡ್ ಔಟ್ಸೈಡ್, ಕಮ್ ಔಟ್ಸೈಡ್ ಅಂತ ಹೇಳ್ತೇವೆ. ಸೊ ನೀವೀಗ ಅಟ್ ದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಆ ಬಸ್ ಸ್ಟ್ಯಾಂಡಿನ ಗೇಟಿನ ಹೊರಗಡೆ ಇರಬಹುದು, ಅಥವಾ ಆ ಬಸ್ ಸ್ಟ್ಯಾಂಡಿನ ಒಳಗಡೆ ಬಸ್ಗಳು ನಿಲ್ಲುವಂತ ಪ್ಲಾಟ್ಫಾರ್ಮಿನ ಬಳಿಯೂ ಕೂಡ ನೀವು ಇರಬಹುದು, ಪ್ಲಾಟ್ಫಾರ್ಮ್ ಮೇಲೇನೆ ಇರಬಹುದು, ಅಥವಾ ಪ್ಲಾಟ್ಫಾರ್ಮ್ ನಲ್ಲಿ ನೀವೆಲ್ಲಾದ್ರೂ ಒಂದ್ ಕಡೆ ಚೇರ್ ಮೇಲೆ ಕೂತಿರಬಹುದು. ಅಟ್ ಅಂತ ಹೇಳಿದಾಗ ಆ ಬಸ್ ಸ್ಟ್ಯಾಂಡಿನ ಸುತ್ತಮುತ್ತ ಇಲ್ಲ ಪ್ರದೇಶದಲ್ಲಿ ಇದ್ದೀರಿ ಅಂತ ಹೇಳಿ ಅರ್ಥ. ಅದೇ ಇಂದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ, ಆ ಬಸ್ ಸ್ಟ್ಯಾಂಡಿನ ಆವರಣದ ಒಳಗೆ, ಕಾಂಪೌಂಡ್ ನ ಒಳಗಡೆನೆ ನೀವು ಇದ್ದೀರಿ ಅಂತ ಹೇಳಿ ಅರ್ಥ ಕೊಡುತ್ತೆ. ಸೊ ಇಂದ ಬಸ್ ಸ್ಟ್ಯಾಂಡ್, ಅಟ್ ಬಸ್ ಸ್ಟ್ಯಾಂಡ್ ಗೊಂದಲ ಆಗಬಾರ್ದು. ಅಟ್ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಸುತ್ತಮುತ್ತ ಇದ್ದೀನಿ ಅಂತ ಹೇಳಿ, ಇಂದ ಬಸ್ ಸ್ಟ್ಯಾಂಡ್ ಅಂತ ಹೇಳಿದ್ರೆ ಅದರ ಒಳಗಡೆನೆ ಇದ್ದೇನೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಇದನ್ನ ನೀವು ಬಳಕೆ ಮಾಡ್ತಾ ಮಾಡ್ತಾ ನಿಮಗೆ ಸ್ವಲ್ಪ ಅಂದಾಜು ಬರ್ಲಿಕ್ಕೆ, ಓ ಐಡಿಯಾ ಬರುತ್ತೆ, ಓ ಹೀಗೆ ಇದನ್ನ ಬಳಸೋದು. ಅದಕ್ಕೆ ನೀವು ನಿಮ್ಮ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಗಳನ್ನ ಹೆಚ್ಚು ಬರೆದಷ್ಟು, ಹೆಚ್ಚು ಓದಷ್ಟು ನಿಮಗೆ ಈ ವಿಚಾರಗಳಲ್ಲಿ ಒಂದು ಸ್ಪಷ್ಟತೆ ಬರುತ್ತೆ. ಓ ನಿಮ್ಗೆ ಅರ್ಥ ಆಗತ್ತೆ, ಓ ಈ ಸಂದರ್ಭದಲ್ಲಿ ಅಟ್ಟನ್ನ ಬಳಸ್ಬೇಕು, ಈ ಸಂದರ್ಭದಲ್ಲಿ ಇನ್ನನ್ನ ಬಳಸ್ಬೇಕು. ಈಗ ನಮ್ಮ ಮನೆಯ ಭಾಷೆಯನ್ನ ನಾವು ಬಳಸೋದ್ ಕಲ್ತದ್ದು ಹೀಗೆ, ಮನೆಯವರು ಮಾತಾಡ್ತಿರ್ತಾರೆ, ಅಕ್ಕಪಕ್ಕದ ಮನೆಯವರು ಮಾತಾಡ್ತಿರ್ತಾರೆ, ಅವರು ಯಾಕೆ ಯಾವ ಪದವನ್ನ ಹೇಗೆ ಯಾಕೆ ಹಾಗೆ ಬಳಸಿದ್ರು ಅನ್ನೋದನ್ನ ನಾವು ಗಮನಿಸಿ ಆಮೇಲೆ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಒಂದು ವ್ಯತ್ಯಾಸ ಏನಪ್ಪಾ ಅಂದ್ರೆ, ಇಂಗ್ಲಿಷ್ ಅನ್ನ ಹೇಳ್ಕೊಡ್ಲಿಕ್ಕೆ ನಮಗೆ ಅಕ್ಕಪಕ್ಕ ಜನ ಇರಲ್ಲ, ಆದ್ರೆ ನಾವು ಮಾತಾಡುವ ಮನೆಯಲ್ಲಿ ಮಾತಾಡುವಂತಹ ಮಾತೃಭಾಷೆ ಉದಾಹರಣೆಗೆ ಕನ್ನಡ, ಆ ಕನ್ನಡವನ್ನ ಹೇಳ್ಕೊಡೋರು ಮನೆಯ ಒಳಗೂ ಇರ್ತಾರೆ, ಮನೆಯ ಹೊರಗೂ ಇರ್ತಾರೆ. ಹಾಗಾಗಿ ನಾವು ಅದನ್ನ ಬೇಗ ಕಲ್ತ್ಕೊಳ್ತೀವಿ, ತುಂಬಾ ಚೆನ್ನಾಗಿ ಕಲ್ತ್ಕೊಳ್ತೀವಿ. ಇಂಗ್ಲಿಷ್ ನಲ್ಲಿ ಆ ಸೌಲಭ್ಯ ಇರಲ್ಲ, ಆದ್ರೆ ನೀವು ಓದುವ ಶಾಲೆಯಲ್ಲಿ ನಿಮಗೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಇರುತ್ತೆ, ಇಂಗ್ಲಿಷ್ ಗೊತ್ತಿರೋ ಟೀಚರ್ ಇರ್ತಾರೆ. ಹಾಗೆ ಸ್ವಲ್ಪ ಗಮನಿಸಿದಾಗ ಇಂಗ್ಲಿಷ್ ಪಾಠಗಳನ್ನ ನಡೆಸ್ಕೊಡುವಂತ ಈ ಜನಧ್ವನಿ ರೇಡಿಯೋ ಕೇಂದ್ರ ಇರುತ್ತೆ, ಹಾಗೆ ಈ ರೀತಿಯ ಬೇರೆ ಬೇರೆ ಮೂಲಗಳು ನಿಮಗೆ ಸಿಗುತ್ತವೆ. ನೀವು ಅದನ್ನ ಸ್ವಲ್ಪ ಹುಡುಕ್ಬೇಕಷ್ಟೇ. ಈಗ ಪ್ರಪೋಸಿಷನ್ ನಲ್ಲಿ ಪ್ಲೇಸ್ ಅನ್ನ ಹೇಳುವಂತ ಮೂರ್ ನಾಲ್ಕು ಪದಗಳನ್ನ ನಾನು ನಿಮಗೆ ಹೇಳಿದೆ, ಇನ್, ಆನ್, ಎಬೌವ್, ಓವರ್ ಮತ್ತೆ ಅಟ್ ಅಂತ ಹೇಳಿ. ಈಗ ಟೈಮ್ ಅನ್ನ ಹೇಳುವಂತಹ, ವೆನ್ ಅನ್ನುವ ಪ್ರಶ್ನೆಗೆ ಉತ್ತರ ಕೊಡುವಂತಹ ಒಂದೆರಡು ಪದಗಳನ್ನ, ಪ್ರಪೋಸಿಷನ್ ಗಳನ್ನ ನಾವೀಗ ಪರಿಚಯ ಮಾಡ್ಕೊಳ್ಳೋದಕ್ಕೆ ನೋಡೋಣ. ಈಗ ಇನ್ ಅನ್ನುವ ಪದ ಕೂಡ ವೆನ್ ಅನ್ನೋದಕ್ಕೆ ಉತ್ತರವಾಗಿ ಬರುತ್ತೆ. ಸೊ ವಿ ರೈಟ್ ಅವರ್ ಮಿಡ್ ಟರ್ಮ್ ಎಕ್ಸಾಮ್ ಇನ್ ಅಕ್ಟೋಬರ್. ಅಕ್ಟೋಬರ್ ತಿಂಗಳಲ್ಲಿ ನಾವು ನಮ್ಮ ಮಧ್ಯವಾರ್ಷಿಕ ಪರೀಕ್ಷೆಯನ್ನು ಬರೆಯುತ್ತೇವೆ. ಯಾವಾಗ ಬರೀತೇವೆ? ಇನ್ ಅಕ್ಟೋಬರ್ ಅಂತ ಹೇಳಿ ನಾವು ಹೇಳ್ತೇವೆ. ಈ ವರ್ಷದ ಶೈಕ್ಷಣಿಕ ತರಗತಿಗಳು ಅಥವಾ ಈ ವರ್ಷದ ತರಗತಿಗಳು ಯಾವಾಗಿಂದ ಪ್ರಾರಂಭ ಆದವು ಅಂತ ಹೇಳಿದ್ರೆ, ಇನ್ ದ ಫಸ್ಟ್ ವೀಕ್ ಆಫ್ ಜೂನ್, ಜೂನಿನ ಮೊದಲ ವಾರದಲ್ಲಿ, ಇನ್ ದ ಫಸ್ಟ್ ವೀಕ್ ಆಫ್ ಜೂನ್ ಇದು ಶುರುವಾಯಿತು ಅಂತ ಹೇಳಿ ನಾವು ಹೇಳ್ತೇವೆ. ಸೊ ಇನ್ ಅನ್ನೋ ಪದ ವೇರ್ ಅನ್ನೋದಕ್ಕೆ ಎಷ್ಟು ಮುಖ್ಯನೋ ಹಾಗೆ ವೆನ್ ಅನ್ನೋದಕ್ಕೂ ಕೂಡ ಹಾಗೆ ಮುಖ್ಯವಾದಂತಹ ಪದ. ಇನ್ನೊಂದು ಆನ್ ಅಂತ ಹೇಳಿ, ಓ ಎನ್ ಆನ್. ಈಗ ಅಲ್ಲಿ ಸ್ಥಳದ ದೃಷ್ಟಿಯಿಂದ ಮೇಲೆ ಅನ್ನೋ ಅರ್ಥ ಕೊಟ್ಟಲ್ವಾ, ಆನ್ ಅನ್ನೋದನ್ನ ನಾವು ದಿನನಿತ್ಯ ಇಂಗ್ಲಿಷ್ ನಲ್ಲಿ ಬಳಸ್ಕೊಳ್ತೇವೆ. ಬನ್ನಿ ಇಂಗ್ಲಿಷ್ ಕಾರ್ಯಕ್ರಮ ಬ್ರಾಡ್ಕಾಸ್ಟ್ ಆನ್ ಎವ್ರಿ ಟ್ಯೂಸ್ಡೇ. ಬನ್ನಿ ಇಂಗ್ಲಿಷ್ ಕಾರ್ಯಕ್ರಮವು ಪ್ರತಿ ಮಂಗಳವಾರ ಪ್ರಸಾರವಾಗುತ್ತದೆ. ಯಾವತ್ತು ಪ್ರಸಾರವಾಗುತ್ತದೆ? ಆನ್ ಎವ್ರಿ ಟ್ಯೂಸ್ಡೇ, ಆನ್ ಟ್ಯೂಸ್ಡೇ, ಮಂಗಳವಾರದಂದು ಇದು ಪ್ರಾರಂಭ ಆಗುತ್ತೆ, ಆನ್ ಟ್ಯೂಸ್ಡೇ. ಹಾಗೆ

we celebrate our Independence Day on 15th August every year. 15th August ನಾವು ಇಂಡಿಪೆಂಡೆನ್ಸ್ ಡೇ ಅನ್ನ ಆಚರಿಸ್ತೇವೆ. ವಿ ಸೆಲೆಬ್ರೇಟ್ ಅವರ್ ರಿಪಬ್ಲಿಕ್ ಡೇ ಆನ್ 26th ಜನವರಿ. 26 ಜನವರಿನಲ್ಲಿ ನಾವು ರಿಪಬ್ಲಿಕ್ ಡೇ ಅನ್ನ ಆಚರಿಸಿಕೊಳ್ತೇವೆ. ಸೊ ಆನ್ 26th, ಆನ್ 15th, ಆನ್ 1st ಜೂನ್, ಆನ್ 2nd ಜೂನ್, ಹೀಗೆ ಒಂದು ನಿರ್ದಿಷ್ಟ ದಿನವನ್ನ, ದಿನದ ಹೆಸರನ್ನ ನಾವು ಹೇಳಬೇಕಾದ್ರೆ, ದಿನಾಂಕವನ್ನ ಹೇಳಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಆನ್ ಅನ್ನುವ ಪದ ಬಳಕೆ ಆಗುತ್ತೆ. ಗೊಂದಲ ಆಗ್ಲಿಕ್ಕೆ ಅವಕಾಶ ಇಲ್ಲ ಅಲ್ವಾ? ವೇರ್ ಅನ್ನೋ ದೃಷ್ಟಿಯಿಂದ ನೋಡಿದಾಗ ಇನ್ ಮತ್ತೆ ಆನ್ ಬಳಕೆ ಮಾಡುವ ರೀತಿ ಅರ್ಥ ಬೇರೆ. ವೆನ್ ಅನ್ನುವ ದೃಷ್ಟಿಯಲ್ಲಿ ಇನ್ ಮತ್ತೆ ಆನ್ ಅನ್ನ ನಾವು ಬಳಕೆ ಮಾಡುವ ರೀತಿ ಮತ್ತೆ ಅದರ ಅರ್ಥದ ರೀತಿ ನೀತಿ ಕೂಡ ಭಿನ್ನ. ಹಾಗಾಗೇನೆ ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಇಂಗ್ಲಿಷ್ ಈಸ್ ಡಿಫರೆಂಟ್, ಇಟ್ ಈಸ್ ನಾಟ್ ಡಿಫಿಕಲ್ಟ್. ನೋಡಿ, ಅಟ್ ಅನ್ನುವ ಪದ ಇದೆ. ಅಟ್ಟ ಬಸ್ ಸ್ಟ್ಯಾಂಡ್ ಅಂತ ಹೇಳಿದಾಗ ಅದರ ಸುತ್ತಮುತ್ತ ನಾವಿದ್ದೇವೆ ಅನ್ನೋ ಅರ್ಥವನ್ನ ಕೊಡುತ್ತೆ ಅಂತ ಹೇಳಿದೆ. ಈ ಅಟ್ ಅನ್ನೋದು ವೆನ್ ಸಮಯ ಸೂಚಕ ಪದವಾಗಿ ಕೂಡ ಬಳಕೆ ಆಗತ್ತೆ. ಅವಾಗ ಏನಪ್ಪ ಹೇಳತ್ತೆ ಅಂದ್ರೆ, ನಿಗದಿತ ಸಮಯಕ್ಕೆ ಅಂದ್ರೆ ಇಷ್ಟೊತ್ತಿಗೆ, ಐ ಕಮ್ ಅಟ್ 9:30, ಮೈ ಸ್ಕೂಲ್ ಓಪನ್ಸ್ ಅಟ್ 9:30, 9:00 ಕರೆಕ್ಟ್ ಆಗಿ ಬೆಲ್ ಹೊಡೆಯುತ್ತೆ. ಐ ಗೋ ಹೋಮ್ ಅಟ್ 5:00, ನನ್ನ ಮನೆಗೆ 5 ಗಂಟೆಗೆ ಹೋಗ್ತೇನೆ. ಸೊ ಅಟ್ ಅನ್ನೋದ್ರ ಜೊತೆಗೆ ಸಮಯ ಸೂಚಿಸುವಂತ ಪದಗಳನ್ನ ನಾವು ತಗೊಂಡಾಗ ಅದೇನ್ ಹೇಳತ್ತೆ, 9:00 ಅಟ್ 9:00, ಅಟ್ 5:00, ಅಟ್ 1:30, 1:00, ಸರಿಯಾಗಿ ಆ ಪರ್ಟಿಕ್ಯುಲರ್ ಸಮಯಕ್ಕೆ ಅನ್ನೋ ಅರ್ಥವನ್ನ ಕೊಡುತ್ತೆ. ಈಗ ನಾನು ಇದುವರೆಗೆ ಹೇಳಿದ ಈ ಪದಗಳನ್ನೆಲ್ಲ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡಿದ್ದೀರಿ, ಗುರ್ತಾಕೊಂಡಿದ್ದೀರಿ. ವೇರ್ ಅನ್ನುವ ಪ್ರಶ್ನೆಗೆ ಉತ್ತರವಾಗಿ ಆನ್, ಇನ್, ಓವರ್, ಅಬೌವ್ ಪದಗಳು ಹೇಗೆ ಬಳಕೆ ಆಗ್ತವೆ ಗಮನಿಸಿದ್ರಿ ಅಲ್ವಾ? ಮತ್ ಅದೇ ಪದಗಳು ಸಮಯ ಸೂಚಕ ಪದಗಳಾಗಿ ವೆನ್ ಅನ್ನುವ ಪ್ರಶ್ನೆಗೆ ಉತ್ತರವನ್ನ, ಮಾಹಿತಿಯನ್ನ ಕೊಡ್ಬೇಕಾದ್ರೆ ಹೇಗೆ ಬಳಕೆ ಆಗತ್ತೆ ಅಂತ ಹೇಳಿ ಗಮನಿಸಿದ್ರಿ ಅಲ್ವಾ? ಸರಿ, ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಿಪೋಸಿಷನ್ಗಳನ್ನ, ಅವುಗಳ ಬಳಕೆಯನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳೋಣ. ಇಲ್ಲಿವರೆಗೆ ಬಾಯ್.

0: ಶಿಕ್ಷಣ ನನ್ನ ಹಕ್ಕು.
1: ಕೇಳುಗರೆ, ಇದುವರೆಗೂ ಬನ್ನಿ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜಾನಪದ ಹಾಡುಗಳು ಪ್ರಸಾರವಾಗಲಿದೆ.
2: ಜಾನಪದ ಸೊಗಡಿನ ಕಾರ್ಯಕ್ರಮ

ಗಾಡಿ ಬೇಗ ಸಾಗಲಿ ದೂರದ ಊರ ಸೇರಲಿ, ಉಡೈತೆ ಹೊಸ ಬಂಡಿ ಹೊರಡೈತೆ ಹೊಸ ಗಂಡು,

ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಹತ್ತಿರದ ಬಲು ಕಾಡು ಎತ್ತರದ ಗಿರಿ ನೋಡು, ಸುತ್ತಲು ಹಬ್ಬಿಹದು ಹಕ್ಕಿಯ ಹಾಡು, ಸುತ್ತಲು ಹಬ್ಬಿಹದು ಹಕ್ಕಿಯ ಹಾಡು, ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ, ಹೊತ್ತು ಮುಳುಗುವ ಮುನ್ನ ಪೂರ ಸೇರುವ ಚೆನ್ನ.

0: ಕೃಷ್ಣ ಭಜನ.
1: ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ನೆಂಟರು ನೂರಾರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು, ನಮ್ಮಯ್ಯ ಬೀಗರು ಮನೆ ಬಲು ಜೋರು. ತುಂಬಿದೆ ಆನಂದ ನಿನ್ನ ನುಡಿ ಬಲು ಚಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಭಾರತ ಮತ್ತು ಯುಕೆ ನಡುವಿನ ಐತಿಹಾಸಿಕ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆ ಒಪ್ಪಂದವಾದ ದ್ವಿಗುಣ ಕೊಡುಗೆ ಒಪ್ಪಂದ ಡಿಸಿಸಿ ಇಂದಿನಿಂದ ಅಧಿಕೃತವಾಗಿ ಅನುಷ್ಠಾನಗೊಂಡಿದೆ. ಈ ಒಪ್ಪಂದ ಬ್ರಿಟನ್ ಮಾರುಕಟ್ಟೆಯಲ್ಲಿ ಶೇಕಡಾ 99% ಭಾರತೀಯ ಉತ್ಪನ್ನಗಳಿಗೆ ಸಂಪೂರ್ಣ ಸುಂಕರಹಿತ ಪ್ರವೇಶ ಕಲ್ಪಿಸಿದ್ದು, ಉಭಯ ದೇಶಗಳ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದೆ. ಈ ಒಪ್ಪಂದದ ಅಡಿಯಲ್ಲಿ ಇಂದು ಬೆಂಗಳೂರಿನ ಜಿಂದಾಲ್ ಅಲ್ಯೂಮಿನಿಯಂನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ಮೊದಲ ಬಾರಿಗೆ ರವಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯದಲ್ಲಿರುವ ಬ್ರಿಟಿಷ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಮಾತನಾಡಿ, ಈ ಒಪ್ಪಂದದಿಂದಾಗಿ ದಕ್ಷಿಣ ಭಾರತದಿಂದಾಗಿ ರಫ್ತಾಗಲಿರುವ ಹೆಚ್ಚಿನ ಉತ್ಪನ್ನಗಳು ಯುಕೆಯಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾಫಿ, ಮಸಾಲೆ ಪದಾರ್ಥಗಳು ಹಾಗೂ ಮೀನಿನ ಉತ್ಪನ್ನಗಳು ರವಾನೆಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಸ್ಕಾಚ್, ವಿಸ್ಕಿ, ಮಿಠಾಯಿ ಉತ್ಪನ್ನಗಳು, ಐಷಾರಾಮಿ ಕಾರುಗಳು ಭಾರತದಲ್ಲಿ ಕಡಿಮೆ ಸುಂಕದೊಂದಿಗೆ ಲಭ್ಯವಾಗಲಿದೆ ಎಂದು ಹೇಳಿದ್ದಾರೆ.
1: This is the day where we are celebrating the UK-India FTA that has entered into force since midnight, and this is going to be a game changer of a deal. This has already had a positive impact on the bilateral trade, and we expect more products from and services from Bangalore, from other parts of Karnataka and the wider South India to be now available in the United Kingdom under reduced tariff rates. The first consignment of aluminium products from Jindal Aluminium is leaving Bangalore today under the new free trade agreement, and it will be reaching the United Kingdom very soon. It's a win-win for both India and the United Kingdom, and it's an absolute pleasure and honor to be part of this celebration.
0: ಇದೇ ವೇಳೆ ಮಾತನಾಡಿದ ವಾಣಿಜ್ಯ ಸಚಿವಾಲಯದ ನಿರ್ದೇಶಕಿ ಡೋರ್ನಾ ಘೋಷ್, ಈ ಒಪ್ಪಂದದ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳು, ಎಂಎಸ್ಎಂಇಗಳು ಹೆಚ್ಚಿನ ಪ್ರಯೋಜನ ಪಡೆಯಲಿದ್ದಾರೆ ಎಂದು ತಿಳಿಸಿದ್ದಾರೆ.
2: This agreement between India and UK marks the signalling of a period of growth which is unprecedented for the country, because we are going to get major share, almost tariff line reduction to 0% across 99 HS tariff lines. This is a historic event for that.
0: ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆ ಆರಂಭವಾಗಿದೆ. ಸಮಿತಿ ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆಯುತ್ತಿರುವ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಬರ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ರಾಜ್ಯದ ವಾಸ್ತವ ಸ್ಥಿತಿಯನ್ನು ರಾಜ್ಯ ಸರ್ಕಾರ ಸಮರ್ಥವಾಗಿ ಮಂಡಿಸಿದ್ದಾರೆ. ಕಾವೇರಿ ಕೊಳದ ವ್ಯಾಪ್ತಿಯ ಜಲಾಶಯಗಳಲ್ಲಿ ಸದ್ಯ ಸಂಗ್ರಹವಾಗಿರುವ ನೀರಿನ ಕುರಿತು ಚರ್ಚೆ ನಡೆಸಲಾಗುತ್ತಿದೆ. ರಾಜ್ಯ ಮಾತ್ರವಲ್ಲದೆ ತಮಿಳುನಾಡು, ಕೇರಳ ಹಾಗೂ ಪುದುಚೇರಿಯ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ರಾಜ್ಯದ ಜಲಾಶಯಗಳ ಸ್ಥಿತಿಗತಿ ಕುರಿತಂತೆ ವಿವರ ನೀಡಿದ್ದಾರೆ. ಪ್ರಮುಖ ಜಲಾನಯನ ಪ್ರದೇಶವಾಗಿರುವ ಮಲೆನಾಡು ಪ್ರದೇಶವು ಅತ್ಯಧಿಕ ಎಂದರೆ ಶೇಕಡಾ 34% ಮಳೆ ಕೊರತೆಯನ್ನು ದಾಖಲಿಸಿದೆ. ಕರಾವಳಿ ಪ್ರದೇಶ ಶೇಕಡಾ 30, ಉತ್ತರ ಒಳನಾಡು ಶೇಕಡಾ 24, ದಕ್ಷಿಣ ಒಳನಾಡು ಶೇಕಡಾ 18 ಮುಂಗಾರು ಕೊರತೆಯನ್ನು ಎದುರಿಸುತ್ತಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರು ಭಾರತದ ಹೃದಯವಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ಅಪಾರ್ಟ್ಮೆಂಟ್ ವಿಧೇಯಕ 2026 ಕುರಿತಂತೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು, ಆಸ್ತಿ ಮಾಲೀಕರ ಸಮಸ್ಯೆಗಳ ಬಗ್ಗೆ ಸರ್ಕಾರಕ್ಕೆ ಅರಿವಿದ್ದು ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು ಎಂದು ತಿಳಿಸಿದ್ದಾರೆ. ಕಷ್ಟಪಟ್ಟು ಗಳಿಸಿರುವ ಆಸ್ತಿಯನ್ನು ಮಾಲೀಕರು ಸರಿಯಾಗಿ ಅನುಭವಿಸಬೇಕೆನ್ನುವುದು ಸರ್ಕಾರದ ಆಶಯವಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯದಲ್ಲಿ ಈ ಖಾತಾವನ್ನು ಮನೆ ಬಾಗಿಲಿಗೆ ನೀಡುವ ವ್ಯವಸ್ಥೆ ಕಲ್ಪಿಸುವ ಮೂಲಕ ಕ್ರಾಂತಿ ಉಂಟು ಮಾಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರಿನ 40 ಲಕ್ಷ ಆಸ್ತಿಗಳಲ್ಲಿ 26 ಲಕ್ಷ ಆಸ್ತಿಗಳಿಗೆ ಈ ಖಾತಾ ನೀಡಲಾಗಿದೆ.

0: ಆಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಹೈರೈಸ್ ಕಟ್ಟಡಗಳ ನಿರ್ಮಾಣಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ವಿಶ್ವದ ನಾಯಕರು ಬೆಂಗಳೂರಿನತ್ತ ಆಕರ್ಷಿತರಾಗುತ್ತಿದ್ದು ವಿದೇಶಿ ಹೂಡಿಕೆದಾರರು ನಗರದಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ರದ್ದುಪಡಿಸಬೇಕೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದಾರೆ. ಸರ್ಕಾರದ ಈ ನಿರ್ಧಾರವು ಅಕ್ರಮ ಬಾಂಗ್ಲಾದೇಶಿಯರನ್ನು ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕುವವರನ್ನು ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಎಂದು ದೂರಿದ್ದಾರೆ. ಈ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೇಶದ ಕಾನೂನು ತೊಡಕುಗಳಿಗೆ ತೊಂದರೆ ಉಂಟು ಮಾಡಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯಪಾಲರು ಮನವಿಯನ್ನು ಸ್ವೀಕರಿಸಿದ್ದು ಸರ್ಕಾರಕ್ಕೆ ಸಲಹೆ ನೀಡುವುದಾಗಿ ತಿಳಿಸಿದ್ದಾರೆ ಎಂದು ಆರ್ ಅಶೋಕ ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಬರ ಪರಿಹಾರ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ತಮ್ಮ ದೆಹಲಿ ಪ್ರವಾಸದ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಕ್ಷದ ವರಿಷ್ಠರೊಂದಿಗೆ ಸಂಪುಟ ವಿಸ್ತರಣೆ ಕುರಿತಂತೆಯೂ ಚರ್ಚೆ ನಡೆಸಲಿದ್ದಾರೆ. ಕೇಳುಗರನ್ನು ಎಂದಿಗೂ ಲಘುವಾಗಿ ಪರಿಗಣಿಸಬಾರದು ಎಂದು ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಇಂದು ಭೇಟಿ ನೀಡಿದ ಅವರು ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಿ ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಬದಲಾಗುತ್ತಿರುವ ಸ್ವರೂಪವನ್ನು ಸಿಬ್ಬಂದಿ ಅರ್ಥ ಮಾಡಿಕೊಂಡಿರುವುದು ಸಂತಸದಾಯಕವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂದಿನ ದಿನಗಳಲ್ಲಿ ತಂತ್ರಜ್ಞಾನ ಮತ್ತು ಜನರ ಜೀವನ ಶೈಲಿ ಅತ್ಯಂತ ವೇಗವಾಗಿ ಬದಲಾಗುತ್ತಿದ್ದು ಶ್ರೋತೃಗಳು ನಿರ್ದಿಷ್ಟ ಕಾರ್ಯಕ್ರಮಗಳ ಪ್ರಕಾರಕ್ಕಿಂತ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಷಯಗಳನ್ನು ಆಲಿಸಲು ಆದ್ಯತೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಹೊಸ ಕಾಲಘಟ್ಟದ ಅಗತ್ಯತೆಗಳಿಗೆ ಅನುಗುಣವಾಗಿ ಪ್ರಸ್ತುತತೆಯನ್ನು ಉಳಿಸಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ ಎಂದು ಸಿಬ್ಬಂದಿಗೆ ಕಿವಿಮಾತು ಹೇಳಿದ್ದಾರೆ.
4: People see content as when they have time and you don't have any excuses when you, you know, reach out to them. Either it's good for them or it's not good for them. So I think having said that, Akashvani already knows that and always had a soul. Soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through.
0: ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಾಯೋಜಿತ ಶೇಕಡ 50% ಸಂಚಾರ ದಂಡ ರಿಯಾಯಿತಿಗೆ ಉತ್ತಮ ಸ್ಪಂದನೆ ದೊರೆತಿದೆ. ಈ ಯೋಜನೆಯಡಿ 19 ಲಕ್ಷಕ್ಕೂ ಹೆಚ್ಚು ಚಲನ್ಗಳನ್ನು ಇತ್ಯರ್ಥಪಡಿಸಿ 55 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸಲಾಗಿದೆ. ಇತ್ತೀಚಿನ ಮೆಗಾಲೋಕ ಅದಾಲತ್ನಲ್ಲಿ ಒಟ್ಟು 78,79,000 ಪ್ರಕರಣಗಳು ಇತ್ಯರ್ಥಗೊಂಡು 3,017 ಕೋಟಿ ರೂಪಾಯಿ ಮೌಲ್ಯದ ವಿವಾದಗಳು ಬಗೆಹರಿದಿವೆ. ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ಸಮೀಕ್ಷೆಯಲ್ಲಿ ದಾವಣಗೆರೆ ನಗರ ರಾಜ್ಯದಲ್ಲೇ ಪ್ರಥಮ ಸ್ಥಾನ ಹಾಗೂ ದೇಶದಲ್ಲಿ 32ನೇ ಶ್ರೇಯಾಂಕ ಗಳಿಸಿ ಅತ್ಯುತ್ತಮ ಸಾಧನೆ ಮಾಡಿದೆ ಎಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸಮರ್ಥ ಶಾಮನೂರು ತಿಳಿಸಿದ್ದಾರೆ. ದಾವಣಗೆರೆ ಸ್ವಚ್ಛತೆಯಲ್ಲಿ ಈ ಮಟ್ಟದ ಸಾಧನೆ ಮಾಡಲು ಸ್ವಚ್ಛತಾ ಕಾರ್ಮಿಕರ ನಿರಂತರ ಶ್ರಮವೇ ಪ್ರಮುಖ ಕಾರಣ ಎಂದು ಹೇಳಿದ್ದಾರೆ. ಮುಂದಿನ ವರ್ಷ ನಿಮ್ಮೆಲ್ಲರ ಸಹಕಾರದಿಂದ ಈ ಶ್ರೇಯಾಂಕವನ್ನು ಮತ್ತಷ್ಟು ಉತ್ತಮಪಡಿಸಿ ದೇಶದ ಅಗ್ರ ನಗರಗಳ ಪಟ್ಟಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಿನ್ನೆಲೆ, ಬೆಂಗಳೂರಿನ ಜಿಂದಾಲ್ನಿಂದ ಅಲ್ಯೂಮಿನಿಯಂ ಉತ್ಪನ್ನಗಳ ರವಾನೆ. ನವದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ, ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಅಧಿಕಾರಿಗಳು ಭಾಗಿ. ಆಸ್ತಿಯ ಸಂಪೂರ್ಣ ಹಕ್ಕು ಮಾಲೀಕರಿಗೆ ಇರಬೇಕು, ವಸತಿ ಸಮುಚ್ಚಯಗಳ ಪ್ರತಿನಿಧಿಗಳೊಂದಿಗೆ ಸಂವಾದದಲ್ಲಿ ಮುಖ್ಯಮಂತ್ರಿ ಅಭಿಮತ. ಕರ್ನಾಟಕ ಶಾಶ್ವತ ನಿವಾಸ.

0: ಪ್ರಮಾಣ ಪತ್ರ ರದ್ದುಪಡಿಸುವಂತೆ ರಾಜ್ಯಪಾಲರಿಗೆ ಬಿಜೆಪಿ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಸತ್ಯನಾರಾಯಣ ಕುರಿತ ಸಂಗೀತ ಮತ್ತು ಹರಿಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮಹಾಲಕ್ಷ್ಮಿಯ ಸಮಯದ

ವಸಿಷ್ಠರೇ ಮುಂತಾದ ಋಷಿಗಳೆಲ್ಲರೂ ಅರಣ್ಯದಲ್ಲಿ ಶ್ರೇಷ್ಠವಾದಂತಹ ನೈಮಿಷಾರಣ್ಯವೆಂಬ ಜ್ಞಾನಾರಣ್ಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ 1000 ವರ್ಷಗಳ ಕಾಲ ಅಮೋಘವಾದಂತಹ ಸತ್ರ ಎಂಬ ಯಾಗವನ್ನು ಆಚರಣೆ ಮಾಡುತ್ತಿದ್ದಾರೆ. ಪ್ರತಿದಿನವೂ ಯಾಗವು ಮುಗಿದು ವಿಶ್ರಾಂತಿಯನ್ನು ಪಡೆಯುತ್ತಿರುವ ಸಂದರ್ಭದಲ್ಲಿ 18 ಪುರಾಣಗಳನ್ನು ಬಲ್ಲಂತಹ ಮಹಾತಪಸ್ವಿಗಳಾದಂತಹ ಸೂತ ಮಹಾಮುನಿಗಳನ್ನು ಕುರಿತು ಒಬ್ಬೊಬ್ಬ ಋಷಿಯು ಒಂದೊಂದು ದಿನ ಲೋಕಕ್ಕೆ ಬೇಕಾಗತಕ್ಕ ವಿಚಾರವನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಕಲಿಯುಗದಲ್ಲಿ ಭೂಲೋಕದ ಮಾನವರ ವಿಚಾರವು ಬಂದಾಗ ಮಾನವರ ಒಳಿತಿಗೋಸ್ಕರವಾಗಿ ಜಗತ್ಪ್ರಕ್ಷಿಗನಾದ ಶ್ರೀಹರಿಯು ಜ್ಞಾನಿಗಳಾದ ನಾರದರಿಗೋಸ್ಕರ ಹೇಳಿದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನ ಜ್ಞಾನಿಗಳು ವಿಚಾರ ಮಾಡುತ್ತ ಕಾಲವನ್ನು ಕಳೆಯುತ್ತಿರುವಾಗ ಒಮ್ಮೆ ನಾರದ ಮಹರ್ಷಿಗಳು ಭಗವನ್ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಎಲ್ಲ ಲೋಕಗಳನ್ನು ಸಂಚಾರ ಮಾಡುತ್ತಿರುವಾಗ ಭೂಲೋಕಕ್ಕೆ ಬಂದಿದ್ದಾರೆ. ಅಲ್ಲಿ ಜಂತೂನಾಂ ನರಜನ್ಮ ದುರ್ಲಭಂ ಎಂಬಂತೆ ನರಜನ್ಮದಲ್ಲಿ ಹುಟ್ಟಿದ ಮಾನವರು ಯಾವ ರೀತಿಯಲ್ಲಿ ಇರುತ್ತಾರೆಯೋ ಎಂದು ಪ್ರತಿಯೊಬ್ಬರನ್ನು ಆಲಿಸುತ್ತಾ ಬಂದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಮನಃಶಾಂತಿ ಇಲ್ಲದಂತಾಗಿದೆ. ಕೆಲವರು ಆರೋಗ್ಯಬಾಧೆಯಿಂದಾಗಿ, ಕೆಲವರು ಮಕ್ಕಳಿಲ್ಲದೆ, ಕೆಲವರು ಹುಟ್ಟಿದಂತಹ ಮಕ್ಕಳು ಒಳ್ಳೆಯವರಾಗಲಿಲ್ಲವಲ್ಲ ಎಂಬುದಾಗಿ, ಮತ್ತೆ ಕೆಲವರು ದೈವಶಾಪಕ್ಕೆ ಗುರಿಯಾಗಿ, ಮತ್ತೆ ಕೆಲವರು ಪ್ರಾಣಿ ಹತ್ಯೆಗಳನ್ನು ಮಾಡಿ, ಮತ್ತೆ ಕೆಲವರು ಮಾತಾಪಿತೃ ಗುರು ಶಾಪಕ್ಕೆ ಗುರಿಯಾಗಿ, ಮತ್ತೆ ಕೆಲವರು ಸ್ವಾರ್ಥ ಚಿತ್ತದಿಂದಾಗಿ ನಾನಾ ತೊಂದರೆಗಳನ್ನು ಅನುಭವಿಸುತ್ತಿರುವುದನ್ನು ಕಂಡಂತಹ ನಾರದ ಮಹರ್ಷಿಗಳು ಸದಾ ಮನಸ್ಸಿನಲ್ಲಿ ಒಳ್ಳೆಯದನ್ನೇ ಬಯಸುವ ತ್ರಿಕಾಲಜ್ಞಾನಿಗಳಾದ ನಾರದ ಮಹರ್ಷಿಗಳು ಕೆಲಕಾಲ ಆಲೋಚಿಸಿ ವೈಕುಂಠವಾಸನಾದ ಶ್ರೀಹರಿಯ ಸನ್ನಿಧಾನಕ್ಕೆ ಹೋಗಿ, ಎಲೆಯ ದೇವದೇವನೇ, ಜಗವೆಲ್ಲವೂ ಸಹ ನಿನ್ನ ಮಾಯೆಯಿಂದ ಕೂಡಿದೆ, ಅಂತಹ ಜಗದೊಡೆಯನಾದ ನಿನ್ನ ನನ್ನ ಮನಸ್ಸು ಆವರಿಸಿದೆ, ಜಗವೆಲ್ಲವನ್ನು ಪಾಲಿಸುವ ಪರಮಾತ್ಮನು ನೀನು, ಅಂತಹ ನಿನ್ನನ್ನು ಆರಾಧಿಸುವವನು ನಾನಾಗಿರುವೆನು, ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿಯೂ ನೀನೇ ನೆಲೆಸಿರುವಾಗ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಲೀಲೆಯನ್ನು ತಿಳಿಯಲು ಅಶಕ್ಯರಾಗಿರುವರು. ಎಲೆಯ ಪರಮಾತ್ಮನೇ, ಭೂಲೋಕದಲ್ಲಿ ಹುಟ್ಟಿದ ಮಾನವರು ಉತ್ತಮವಾದ ಜನ್ಮದಲ್ಲಿ ಜನಿಸಿ ಅತ್ಯುನ್ನತವಾದ ಜ್ಞಾನವನ್ನು ಪಡೆದಿದ್ದರೂ ಅಜ್ಞಾನ ಭರಿತರಾಗಿ ದೈವವನ್ನೇ ಮರೆದು ಪ್ರಾಣಮೇವ ಪರಿತ್ಯಜ್ಯ ಮಾನಮೇವ ವಿರಕ್ಷತೆ ಎಂಬಂತೆ ಪ್ರಾಣ ಹೋದರೂ ಸರಿಯೇ ಮಾನವನ್ನು ರಕ್ಷಿಸಿಕೊಳ್ಳಬೇಕು, ಅಂತಹ ಮಾನವನ್ನು ರಕ್ಷಿಸಿಕೊಂಡು ಒಂದು ದಿನದ ಜೀವನೋಪಾಯವನ್ನು ಸಾಗಿಸಿಕೊಳ್ಳಲಾಗದೆ ಗುರಿ ಹಿರಿಯರೆಂಬ ಭೇದವನ್ನು ಮರೆದು ತಂದೆ ತಾಯಿಗಳೆಂಬ ವಾತ್ಸಲ್ಯವನ್ನು ಮರೆದು ಸತ್ಯ ಧರ್ಮ ನ್ಯಾಯಗಳನ್ನು ಮರೆದು ಕಾಮಕ್ರೋಧಗಳಿಗೆ ವಶರಾಗಿ ಕಲಿ ಕಷ್ಟಕ್ಕೆ ಸಿಲುಕಿ ನರಳುತ್ತಿದ್ದಾರೆ. ಈ ಪ್ರಕಾರವಾಗಿ ಭೂಲೋಕದಲ್ಲಿರುವ ಮಾನವರು ಸರ್ವ ದುಃಖಗಳಿಂದಲೂ ವಿಮುಕ್ತರಾಗಿ ಸುಖ ಶಾಂತಿಯಿಂದ ಜೀವನೋಪಾಯವನ್ನು ನಡೆಸಬೇಕಾಗಿದ್ದರೆ ಏನನ್ನು ಮಾಡಬೇಕೆಂಬುದಾಗಿ ಶ್ರೀಮನ್ನಾರಾಯಣನನ್ನು ಕೇಳಲಾಗಿ ಆನಂದಭರಿತನಾದ ಭಗವಂತನು, ಎಲೆಯ ನಾರದ ಮಹರ್ಷಿಯೇ,

ನೀನು ಕೇಳಿದಂತೆ ಮಾನವರ ಸರ್ವ ದುಃಖಗಳು ಪರಿಹಾರವಾಗಿ ಸುಖಿಸಬೇಕಾಗಿದ್ದರೆ ಸರ್ವ ವೇದಗಳ ಸಾರವೂ ಹೇಳುವಂತೆ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ ಎಂದರೆ ಅನ್ಯರಿಗೆ ಉಪಕಾರವನ್ನು ಮಾಡುತ್ತಾ ಬೇರೆಯವರ ಮನಸ್ಸಿಗೆ ನೋವನ್ನುಂಟು ಮಾಡದಿರುವುದೇ ಪುಣ್ಯವಾಗಿರುತ್ತದೆ. ಇದನ್ನು ಬಿಟ್ಟು ಸದಾ ಮತ್ತೊಬ್ಬರಿಗೆ ಕೆಡಕನ್ನೇ ಬಯಸುತ್ತಾ ಅಸತ್ಯ ಅನ್ಯಾಯದಿಂದ ನಡೆಯುವುದೇ ಪಾಪವಾಗಿರುತ್ತದೆ. ಮಾನವನಾದವನು ಆಯುಕ್ಷೀಣಂ ನಜಾಯಂತೆ ತಸ್ಮಾತ್ ಜಾಗ್ರತ ಎಂಬಂತೆ ಅವನಿಗೆ ಶಕ್ತಿ ಇರುವಾಗಲೇ ಉತ್ತಮ ಜ್ಞಾನಗಳೆಂದೊಡಗೂಡಿ ಪ್ರತಿದಿನವೂ ಭಗವಂತನನ್ನು ಸ್ಮರಿಸುತ್ತಾ ಅವನಿಗೆ ಅವಕಾಶವಾದಾಗ ನಾರಾಯಣನಾದ ನನ್ನನ್ನ ಸತ್ಯನಾರಾಯಣ ಎಂಬುದಾಗಿ ಹೇಳಿ ಉತ್ತಮ ಬ್ರಾಹ್ಮಣರಿಂದ ಒಳಗೂಡಿ ಸಜ್ಜನಯುಕ್ತನಾಗಿ ಇಷ್ಟಮಿತ್ರ ಬಂಧುಗಳನ್ನೊಡಗೂಡಿ ಮನೆಯನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಶುದ್ಧವಾದ ಪ್ರದೇಶದಲ್ಲಿ ರಂಗವಲ್ಯಾದಿಗಳಿಂದ ಅಲಂಕರಿಸಿದ ಸ್ಥಳದಲ್ಲಿ ಶ್ರೀ ಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ಕಲಶವನ್ನು ಪ್ರತಿಷ್ಠಾಪಿಸಿ ಆ ಕಲಶದಲ್ಲಿ ಪಂಚಫಲಗಳನ್ನು ಪಂಚಫಲ್ವಗಳಾದ ಅತ್ತಿ ಅರಳೆ ಅಲಸೆ ನೇರಳೆ ಮಾವು ಇವುಗಳ ಚಿಗುರನ್ನು ಹಾಗೂ ತೊಗಟೆಗಳನ್ನು ಹಾಕಿ ಯಥಾಶಕ್ತಿ ದಕ್ಷಿಣೆಯನ್ನು ಕಲಶದಲ್ಲಿ ಇಟ್ಟು ಶುದ್ಧವಾದ ಜಲವನ್ನು ತುಂಬಿ ವೇದ ಮಂತ್ರಗಳಿಂದ ಸತ್ಯನಾರಾಯಣ ಸ್ವರೂಪನಾದಂತಹ ಸತ್ಯನಾರಾಯಣನನ್ನ ಪ್ರತಿಷ್ಠಾಪಿಸಿ ಕಾಯ ವಾಚ ಮನಸ ಭಕ್ತಿಶ್ರದ್ಧೆಗಳಿಂದ ಪರಮಾತ್ಮನನ್ನು ಪೂಜಿಸಿ ಎಲೆಯ ದೇವದೇವನೇ ನಮ್ಮ ಸಂಕಷ್ಟಗಳನ್ನು ಪರಿಹರಿಸಿ ನಮ್ಮ ವಂಶವೃದ್ಧಿಯನ್ನು ಮಾಡು ಸುಖಶಾಂತಿಯನ್ನು ಕೊಟ್ಟು ಕಾಪಾಡು ಎಂಬುದಾಗಿ ಹೇಳಿ ಭಕ್ತಿಯಿಂದ ವೇದ ಮಂತ್ರಗಳಿಂದಲೂ ಸಂಗೀತದಿಂದಲೂ ನೃತ್ಯ ಗೀತಾದಿಗಳಿಂದಲೂ ಧ್ಯಾನಿಸಿ ಈ ಪ್ರಕಾರವಾಗಿ ಕನಿಷ್ಠ 4 ವರ್ಷಗಳ ಕಾಲ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿ ವಿಶೇಷವಾದ ದಾನ ಧರ್ಮಾದಿಗಳನ್ನು ಮಾಡಿ ಉದ್ಯಾಪನೆಯನ್ನು ಮಾಡಿದಲ್ಲಿ ಸರ್ವ ಕಷ್ಟಗಳನ್ನು ನಿವಾರಿಸಿ ಅವರ ಜನ್ಮ ಸಾಫಲ್ಯವನ್ನು ಮಾಡುತ್ತೇನೆಂಬುದಾಗಿ ಹೇಳಿ ಶ್ರೀಮನ್ನಾರಾಯಣನು ನಾರದರಿಗೆ ಹೇಳಿದ ಈ ಪ್ರಥಮೋಧ್ಯಾಯವನ್ನು ಕೇಳಿದ ಸರ್ವರಿಗೂ ಸನ್ಮಂಗಳವನ್ನುಂಟು ಮಾಡದೆಂಬುದಾಗಿ ಹೇಳಿ ಪ್ರಥಮೋಧ್ಯ

ಈ ಪ್ರಕಾರವಾಗಿ ಜ್ಞಾನಿಗಳು ಜಗದೊಡೆಯನಾದ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಬಲವನ್ನು ವಿವರಿಸುತ್ತಾ ಕಾಶಿ ಕ್ಷೇತ್ರದಲ್ಲಿ ಸಕಲ ಶಾಸ್ತ್ರ ಪಾರಂಗದನು ವೇದ ಜ್ಞಾನ ಸಂಪನ್ನನೂ ಆದ ಒಬ್ಬ ಬ್ರಾಹ್ಮಣೋತ್ತಮನಿದ್ದನು. ಸದಾಚಾರಯುಕ್ತನಾಗಿ ಅನ್ಯನಿಗೆ ಒಳಿತನ್ನೇ ಬಯಸುತ್ತಾ ಭಗವದ್ಭಕ್ತನಾಗಿ ಕಾಲವನ್ನು ಕಳೆಯುತ್ತಿರುವಾಗ ಪೂರ್ವಜನ್ಮದ ಪಾವಬಲದಿಂದ ಹಾಗೂ ಗ್ರಹಚಾರ ವಶಕ್ಕೆ ಸಿಲುಕಿ ಇದ್ದಕ್ಕಿದ್ದಂತೆ ಸಹಿಸಲಾಗದ ದರಿದ್ರವು ಆತನಿಗೆ ಪ್ರಾಪ್ತಿಯಾಗುತ್ತದೆ. ದಿನಗಳದಂತೆ ಆ ದರಿದ್ರವು ಹೆಚ್ಚಾಗುತ್ತಾ ಮನೆಯಲ್ಲಿ ತಿನ್ನುವುದಕ್ಕೆ ಅನ್ನವಿಲ್ಲದಂತಾಗುತ್ತದೆ. ಒಂದು ಹೊತ್ತಿನ ಊಟವನ್ನು ಕಳೆಯುವುದು ಸಹ ಆತನಿಗೆ ಕಷ್ಟವಾಗಿ ಹೋಗುತ್ತದೆ. ಕೊನೆಗೆ ಸಂಸಾರವನ್ನು ಭರಿಸಲಾಗದೆ ಹಿಂದೂ ಮುಂದೆ ತೋಚದ ಆ ಬ್ರಾಹ್ಮಣೋತ್ತಮನು ವಿಧಿಯಿಲ್ಲದೆ ಭಿಕ್ಷೆಯನ್ನೆತ್ತುವಂತಹ ಪರಿಸ್ಥಿತಿ ಪ್ರಾಪ್ತಿಯಾಗುತ್ತದೆ. ಭಗವದ್ ಧ್ಯಾನವನ್ನು ಮಾಡುತ್ತಾ ದುಃಖ ಚಿತ್ತನಾದ ಆ ಬ್ರಾಹ್ಮಣೋತ್ತಮನು ಭಿಕ್ಷಾಟನೆಯನ್ನು ಮಾಡುತ್ತಾ ಬೀದಿ ಬೀದಿಯನ್ನು ಅಲೆಯುತ್ತಿರುವಾಗ ಆದಂತಹ ಗ್ರಹಚಾರವೋ ಆ ದಿನ ಯಾರೂ ಭಿಕ್ಷೆಯನ್ನು ಸಹ ಕೊಡುವುದಿಲ್ಲ. ಕೊನೆಗೆ ಏನೂ ತೋಚದ ಆ ಬ್ರಾಹ್ಮಣೋತ್ತಮನು ಹಸಿವಿನ ಬಾಧೆಯನ್ನು ತಾಳಲಾರದೆ ಒಂದು ಮರದ ಕೆಳಗೆ ಕುಳಿತು ಎಲೆಯ ವಿಧಿಯೇ, ಯಾರೂ ಮಾಡದ ಕರ್ಮವನ್ನು ನಾನೇ ಮಾಡಿರುವೆನೆ. ಇರುವೆಯಿಂದ ಹಿಡಿದು 84 ಲಕ್ಷ ಜೀವರಾಶಿಗಳನ್ನು ಪಾಲಿಸುವ ಪರಮಾತ್ಮನೇ, ನಿನಗೆ ನಾನೊಬ್ಬರೂ ಭಾರವಾಗಿರುವೆನೆ ಎಂಬುದಾಗಿ ರೋಧಿಸುತ್ತಿರುವಾಗ ಎಲೆಯ ಜಗದೊಡೆಯನೆ, ನನ್ನನ್ನು ಕಾಪಾಡು, ಅನಾಥ ರಕ್ಷಕನು ನೀನು, ನನ್ನ ಸಂಕಟವನ್ನು ಹೋಗಲಾಡಿಸು ಎಂಬುದಾಗಿ ಹೇಳಿ ಭಗವಂತನನ್ನು ಪ್ರಾರ್ಥಿಸುತ್ತಿರುವಾಗ ಆಪದ್ ಬಾಂಧವನಾದ ಆ ಮಹಾವಿಷ್ಣುವು ದೈವಂ ಮಾನಸ ರೂಪೇಣ ಎಂಬಂತೆ ಒಬ್ಬ ಸನ್ಯಾಸಿ ವೇಷವನ್ನು ಧರಿಸಿ ದುಃಖಿತನಾದ ಆ ಬ್ರಾಹ್ಮಣನ ಬಳಿಗೆ ಬಂದು, ಎಲೈ ವಿಪ್ರೋತ್ತಮನೇ, ಏತಕ್ಕೋಸ್ಕರವಾಗಿ ವ್ಯಸನ ಪಡುತ್ತಿರುವೆ,

ದಯಮಾಡಿ ಹೇಳು ಎಂದಾಗ ದುಃಖತಪ್ತನಾದ ಆ ಬ್ರಾಹ್ಮಣೋತ್ತಮನು, ಎಲೈ ಸ್ವಾಮಿಯೇ, ಸರ್ವಶೂನ್ಯಾದರಿದ್ರದ ಎಂಬಂತೆ ನನ್ನ ವಿದ್ಯೆಯಾಗಲಿ, ನನ್ನ ಬುದ್ಧಿಯಾಗಲಿ, ನನ್ನ ಜ್ಞಾನವಾಗಲಿ ಯಾವುದೂ ಉಪಯೋಗಕ್ಕೆ ಬಾರದಂತಾಗಿದೆ. ಈ ದರಿದ್ರವು ನಿವಾರಣೆಯಾಗುವಂತಹ ಉಪಾಯವೇ ತಿಳಿಯದಂತಾಗಿದೆ. ಇದರಿಂದ ನನ್ನ ಸರ್ವಶಕ್ತಿಯು ನಶಿಸಿ ಹೋಗಿದೆ. ನನ್ನನ್ನು ಯಾರೂ ಆಧರಿಸುವವರಿಲ್ಲ. ಹಿಂದು ಮುಂದರಿಯದೆ ಕಂಗೆಟ್ಟಿರುವೆನು. ಹಸಿವಿನ ಬಾಧೆಯನ್ನು ತಾಳಲಾರದೆ ಶರಣಾಗತ ರಕ್ಷಕನಾದ ಶ್ರೀಹರಿಯನ್ನು ಸ್ಮರಿಸುತ್ತಾ ಕಾಲವನ್ನು ಕಳೆಯುತ್ತಿರುವೆನು. ಎಲೇ ಸ್ವಾಮಿಯೇ, ಯಥೀನಾಂ ದರ್ಶನಂ ಪುಣ್ಯಂ ಎಂಬಂತೆ ನಿಮ್ಮನ್ನು ಕಂಡೊಡನೆಯೇ ಆ ಜಗದ್ರಕ್ಷಕನಾದ ಶ್ರೀಹರಿಯನ್ನೇ ಕಂಡಂತಾಗಿದೆ. ದಯಮಾಡಿ ಯತಿಗಳಾದ ತಮಗೇನಾದರೂ ಈ ದರಿದ್ರವು ನಿವಾರಣೆಯಾಗುವಂತಹ ಉಪಾಯವು ತಿಳಿದಿದ್ದರೆ ಕೃಪೆಯಿಂದ ಉಪದೇಶಿಸಿ ಎಂದಾಗ ಸನ್ಯಾಸಿ ರೂಪದಲ್ಲಿದ್ದ ಆ ಮಹಾವಿಷ್ಣುವು ಆ ಬ್ರಾಹ್ಮಣೋತ್ತಮನನ್ನು ಕುರಿತು, ಎಲೇ ಬ್ರಾಹ್ಮಣೋತ್ತಮನೇ, ಕರ್ಮದಿಂದ ವಿಮುಕ್ತರಾಗುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಲಲಾಟಲಿಖಿತ ರೇಖಾ ಪ್ರಮಾಣಂ ನ ಶಕ್ಯತೆ ಎಂಬಂತೆ ವಿಧಿಯ ಬರಹವನ್ನು ತಪ್ಪಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಹಿಂದಿನ ಜನ್ಮದ ಕರ್ಮಕ್ಕನುಗುಣವಾಗಿ ಕಷ್ಟ ಸುಖಗಳು ಪ್ರಾಪ್ತಿಯಾಗುತ್ತದೆ. ಹಾಗೆಂದು ಕಂಗೆಡದೆ ಮಾಡುವ ಕೆಲಸವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಬ್ರಹ್ಮಯೇನ ಕುಲಾಲವನ್ಯಮತೋ ಬ್ರಹ್ಮಾಂಡ ಭಾಂಡೋದರೆ ಎಂಬುದಾಗಿ ಜ್ಞಾನಿಗಳು ಹೇಳಿರುವ ಪ್ರಕಾರವಾಗಿ ಜಗತ್ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಅನೇಕ ಮಹಾಯುಗಗಳು ಕಳೆದರೂ ಸಹ ಸದಾ ಜೀವರಾಶಿಗಳನ್ನು ಸೃಷ್ಟಿಯನ್ನೇ ಮಾಡುತ್ತಾ ಆದನೂ ಕರ್ಮನಿರತನಾಗಿದ್ದಾನೆ. ಇನ್ನು ಮಹಾವಿಷ್ಣುವಾದರೂ ವಿಷ್ಣುರ್ಯೇನ ದಶಾವತಾರಗಹನೇ ಕ್ಷಿಪ್ತೋನ್ ಮಹಾಸಂಕಟೆ ಎಂಬಂತೆ ಜಗದ್ರಕ್ಷಣೆಗೋಸ್ಕರ ಆಗಿ ಒಂದಾದ ಮೇಲೊಂದರಂತೆ ದಶಾವತಾರಗಳನ್ನು ಹೆತ್ತುತ್ತಾ ನಾವುಗಳು ಅನುಭವಿಸಲಿಕ್ಕೆ ಸಾಧ್ಯವಾಗದಂತಹ ಕಷ್ಟವನ್ನು ಅನುಭವಿಸುತ್ತಿದ್ದಾನೆ. ಇನ್ನು ರುದ್ರನಾದರೂ ರುದ್ರೋಯೇನ ಕಪಾಲಪಾಣಿಪುಟಗೆ ಭಿಕ್ಷಾಟನಂಕಾರಿತ ಎಂಬಂತೆ ಸ್ವಯಂ ಮಹೇಶ್ವರನಾಗಿಯೂ ಭಿಕ್ಷಾಟನೆಯನ್ನು ಮಾಡಿ ಸದಾ ಜಗತ್ತನ್ನು ರಕ್ಷಿಸುತ್ತಿದ್ದಾನೆ. ಇದೇ ಪ್ರಕಾರ ಸೂರ್ಯನಾದರೂ ಸಹ ಸದಾ ಜಗತ್ತಿಗೆ ಬೆಳಕನ್ನು ನೀಡುತ್ತಾ ಕರ್ಮಾಚರಣೆಯಲ್ಲಿ ನಿರತನಾಗಿದ್ದಾನೆ. ಆದ್ದರಿಂದ ಅವರವರ ಪೂರ್ವಜನ್ಮದ ಕರ್ಮಕ್ಕನುಗುಣವಾಗಿ ಕಷ್ಟ ಸುಖಗಳು ಪ್ರಾಪ್ತಿಯಾಗುತ್ತದೆ. ಇನ್ನು ಮಾನವರಾದ ನಾವುಗಳು ದುಃಖ ಬಂದಾಗ ಆ ಜಗದೊಡೆಯನಾದ ಶ್ರೀಹರಿಯನ್ನು ಧ್ಯಾನಿಸುವುದನ್ನು ಬಿಟ್ಟರೆ ಮತ್ತೆ ಯಾವ ಉಪಾಯವೂ ನಮಗಿರುವುದಿಲ್ಲ. ನೀನು ಸತ್ಯಸ್ವರೂಪನಾದಂತಹ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸು. ಧನಿಕಂ ನಿರ್ಧನಂಚೈವ ನಿರ್ಧನಂ ಧನಿಕಂ ತಥಾ ಎಂಬಂತೆ ಎಲ್ಲರನ್ನು ಕಾಪಾಡುವವನು ಅವನೇ ಆಗಿರುವನು. ನೀನು ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸು, ನಿನ್ನ ಸರ್ವ ಕಷ್ಟಗಳು ನಿವಾರಣೆಯಾಗಿ ಸಿಗಿಸುವೆ ಎಂಬುದಾಗಿ ಹೇಳಿ ನಂತರ ಸ್ವಲ್ಪ ದೂರ ಹೋಗಿ ಮಾಯವಾಗುತ್ತಾನೆ. ಈ ಪ್ರಕಾರವಾಗಿ ಸನ್ಯಾಸಿ ಎಂದು ಹೇಳಲ್ಪಟ್ಟ ಮಹಿಮೆಯುಳ್ಳಂತಹ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಬೇಕೆಂಬುದಾಗಿ ಚಿಂತಿಸುತ್ತಾ ಭಿಕ್ಷೆಗೆ ಹೋಗಲು ಆ ದಿನ ಸತ್ಯನಾರಾಯಣನ ದಯೆಯಿಂದ ಎಂದಿಗಿಂತಲೂ ಹೆಚ್ಚಾದ ಧನಧಾನ್ಯಗಳು ಪ್ರಾಪ್ತಿಯಾಗುತ್ತದೆ. ಆನಂದಭರಿತನಾದ ಆ ಬ್ರಾಹ್ಮಣೋತ್ತಮನು ಮನೆಗೆ ಹೋಗಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಗೆ ಬೇಕಾಗತಕ್ಕ ಫಲ ಪುಷ್ಪಾದಿಗಳನ್ನು ಸಿದ್ಧ ಮಾಡಿಕೊಂಡು ಮಹಾಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಣೆ ಮಾಡಲು ಸತ್ಯನಾರಾಯಣ ಸ್ವಾಮಿಯ ವ್ರತ ಪ್ರಭಾವದಿಂದ ದರಿದ್ರ ನಿವಾರಣೆಯಾಗಿ ಸುಖ ಸಂತೋಷಗಳು ಪ್ರಾಪ್ತಿಯಾಗುತ್ತದೆ. ಹೀಗೆ ಪೌರ್ಣಮಿ ಸಂಕ್ರಾಂತಿ ಹಬ್ಬಹರಿದಿನಗಳಲ್ಲಿ ಮಹಾಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸುತ್ತಿರುವಾಗ ಒಮ್ಮೆ ಕಡುಬಡವನಾದ ಒಬ್ಬ ಸೌದೆ ವ್ಯಾಪಾರಿಯು ಬ್ರಾಹ್ಮಣನ ಮನೆಯೊಳಗೆ ಬಂದು ಬ್ರಾಹ್ಮಣನು ಮಾಡುತ್ತಿರುವಂತಹ ಮಹಾಲಕ್ಷ್ಮೀ ಸಮೇತನಾದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕಂಡು ಆ ಸತ್ಯನಾರಾಯಣ ಸ್ವಾಮಿಯ ಪೂಜಾ ವಿಧಾನವನ್ನು ಆ ಬ್ರಾಹ್ಮಣೋತ್ತಮನೆಂದು ತಿಳಿದು ತಾನೂ ಸಹ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಲು ಅವನಿಗೂ ಸಹ ದರಿದ್ರ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುತ್ತದೆ. ಈ ಪ್ರಕಾರವಾಗಿ ಸತ್ಯನಾರಾಯಣ ವ್ರತವನ್ನು ಯಾವ ಮನುಷ್ಯನು ಭೂಲೋಕದಲ್ಲಿ ಆಚರಿಸುತ್ತಾನೋ ಅವನ ಅನುಗ್ರಹದಿಂದ ಸರ್ವ ದುಃಖಗಳೂ ಸಹ ನಿವಾರಣೆಯಾಗಿ ಸುಖಿಸುತ್ತಾನೆ ಎಂಬಲ್ಲಿಗೆ ಸತ್ಯನಾರಾಯಣ ಸ್ವಾಮಿಯ ಎರಡನೇ ಅಧ್ಯಾಯವನ್ನು ಕೇಳಿದ ಸರ್ವರಿಗೂ ಶ್ರೀ ಸತ್ಯದೇವರ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಹೇಳಿ ಎರಡನೇ ಅಧ್ಯಾಯಕ್ಕೆ ಮಂಗಳವನ್ನು ಮಾಡೋಣ.

ಅಗ್ನೋದವನ್ನು ಕೇಳುತ್ತ ಹೋದಂತೆ ರಾಜರಲ್ಲಿ ಶ್ರೇಷ್ಠನಾದ ಉಲ್ಕಮುಗನೆಂಬ ರಾಜನು ನಿಷ್ಠಾಗರಿಷ್ಠನಾಗಿ ಧರ್ಮೋ ರಕ್ಷತಿ ರಕ್ಷಿತ ಎಂಬಂತೆ ಧರ್ಮದಿಂದ ಮೇಲು ಕೀಳೆಂಬ ಭೇದವಿಲ್ಲದೆ ಯಾರೊಬ್ಬ ಮನಸ್ಸಿಗೂ ನೋವನ್ನುಂಟು ಮಾಡದೆ ಕರುಣಾಮೂರ್ತಿಯಾದ ಆ ರಾಜನು ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಿರುವಾಗ ಒಂದು ದಿನ ಆ ರಾಜ ದಂಪತಿಗಳಿಬ್ಬರೂ ಕುಳಿತು ಪರಸ್ಪರ ವಿಚಾರವನ್ನು ಮಾಡುತ್ತಾ ಆನಂದವಾಗಿ ಕಾಲವನ್ನು ಕಳೆಯುತ್ತಿರುವಾಗ ಅವರಿಗೊಂದು ವ್ಯಥಪ್ರಾಪ್ತಿಯಾಗಿದೆಯಂತೆ. ಭಗವಂತ ನಮಗೆ ಎಲ್ಲ ಭಾಗ್ಯವನ್ನು ಕೊಟ್ಟಿದ್ದಾನೆ, ಆದರೆ ಅಪುತ್ರ ಸ್ಥಗಿತನಾಸ್ತಿ ಎಂಬುದಾಗಿ ಎಷ್ಟು ದಾನ ಧರ್ಮಗಳನ್ನು ಮಾಡಿದರೂ, ಎಷ್ಟು ಭಗವಂತನನ್ನು ಧ್ಯಾನಿಸಿದರೂ ಆ ಭಗವಂತನು ನಮ್ಮ ಮನೆಯಲ್ಲಿ ಒಂದು ಮಗುವನ್ನು ಕರುಣಿಸಲಿಲ್ಲವಲ್ಲ. ಎಲೆ ವಿಧಿಯೇ, ಯಾವ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿದ್ದೇವೋ ಎಂದು ಹಿಂದು ಮುಂದರಿಯದ ಆ ರಾಜದಂಪತಿಗಳಿಬ್ಬರು ದುಃಖದಿಂದ ಆಲೋಚನೆ ಮಾಡುತ್ತಾ ತಮ್ಮ ಕುಲಪುರೋಹಿತರನ್ನ ಬರಮಾಡಿಕೊಂಡು, ಗುರುಗಳೇ, ಯಾವ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿದ್ದೇವೋ ಏನೋ, ಈ ಜನ್ಮದಲ್ಲಿ ಮಕ್ಕಳ ಭಾಗ್ಯವೇ ಇಲ್ಲದಂತಾಗಿದೆ. ಏನಿದ್ದರೇನು, ನಮ್ಮ ಮನೆಯ ಅಂಗಳದಲ್ಲಿ ಚಿನ್ನದ ಹೊರಳಿದ್ದಳೇನು ಪ್ರಯೋಜನ? ನಮ್ಮ ಮನೆ ತುಂಬ ಮುತ್ತು ರತ್ನ ವಜ್ರ ವೈಡೂರ್ಯ ಮರಕದ ಮಾಣಿಕ್ಯಾದಿಗಳು ಚೆಲ್ಲಾಡಿದರೇನು ಪ್ರಯೋಜನ? ಅಲ್ಲದೆ ಆನೆ ಕುದುರೆ ಒಂಟೆ ಅಧಿಕ ಫಲ ಸೈನ್ಯವಿದ್ದಳೋನು ಪ್ರಯೋಜನ? ಒಂದು ಮಗುವಿಲ್ಲದ ಮೇಲೆ ಏನಿದ್ದರೇನು ಗುರುಗಳೇ ಎಂಬುದಾಗಿ ಹೇಳಿ ಕಣ್ಣೀರಿಡುತ್ತಾ ಆ ಗುರುಗಳಲ್ಲಿ ಭಿನ್ನ ಮಾಡಿಕೊಂಡಾಗ ಗುರುಗಳು ಹೇಳುತ್ತಿದ್ದಾರೆ, ಗಗನೇ ರವಿರತ್ನಾಣಿ ಗೃಹರತ್ನಾಣಿ ಬಾಲಕ ಎಂಬುದಾಗಿ ಹೇಳುತ್ತಾರೆ ರಾಜ. ಒಂದು ಮಗುವಿಲ್ಲದ ಮೇಲೆ ಏನಿದ್ದರೂ ತೃಣ ಸಮಾನವೇ ಅಲ್ಲವೇ? ಅಲ್ಲದೆ ರಾಜನಾದ ನಿನಗೆ ವಂಶೋದ್ಧಾರವಾಗಲೇಬೇಕು ಎಂಬುದಾಗಿ ಎಲ್ಲರ ಕಷ್ಟವನ್ನು ಹೋಗಲಾಡಿಸುವ ಅಣುರೇಣು ತೃಣ ಕಾಷ್ಟದಲ್ಲಿಯೂ ಸಹ ತುಂಬಿ ನಿಬಿಡೀಕೃತನಾಗಿರುವ ಆ ಜಗದ್ರಕ್ಷನಾದ ಶ್ರೀಹರಿಯಾದ ಸತ್ಯನಾರಾಯಣ ಸ್ವಾಮಿಯನ್ನು ಧ್ಯಾನಿಸಿದರೆ ಎಲ್ಲ ಕೋರಿಕೆಗಳೂ ನೆರವೇರುತ್ತದೆ ಎಂಬುದಾಗಿ ಪುರಾಣಗಳಲ್ಲಿ ಶ್ರೇಷ್ಠವಾದ ಸ್ಕಾಂದ ಪುರಾಣದಲ್ಲಿ ಹೇಳಿದೆ. ಆದ್ದರಿಂದ ಭಕ್ತಿ ಶ್ರದ್ಧೆಯಿಂದ ಆ ಸತ್ಯದೇವರನ್ನು ನಾವು ಪೂಜಿಸೋಣ ಎಂಬುದಾಗಿ ಹೇಳಿ ಆ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಲು ಶುಭ ದಿನವನ್ನು ನಿರ್ಣಯಿಸಿಕೊಂಡು ಆ ಶುಭ ದಿನದಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಶುಚಿರ್ಭೂತನಾಗಿ ಮಂಗಳವಾದ್ಯಾದಿ ವೇದ ವಿಪ್ರಗಳೊಡಗೂಡಿ ಸಂಪ್ರದಾಯ ಪ್ರಕಾರವಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನ ನದಿಯ ತೀರದಲ್ಲಿ ಆಚರಿಸಿ ಆ ರಾಜ ದಂಪತಿಗಳಿಬ್ಬರು ಪುರೋಹಿತರು ಹೇಳಿದಂತೆ ಕೈಯಲ್ಲಿ ಹೂವನ್ನು ಹಿಡಿದು, ಎಲೆಯ ದೇವದೇವನೇ, ನಮ್ಮನ್ನು ಉದ್ಧರಿಸು, ನಮಗೆ ಒಂದು ಮಗುವನ್ನು ಕರುಣಿಸು, ನಮ್ಮ ವಂಶೋದ್ಧಾರವನ್ನು ಮಾಡು ಪ್ರಭು ಎಂಬುದಾಗಿ ಪ್ರಾರ್ಥಿಸಲಾಗಿ ಕರ ಮುಗಿದು ಶಿರಭಾಗಿ ಶರಣಾಗಿ ನಜ ವಿನಯ ಭಯ ಭಕ್ತಿಗಳಿಂದ ಬೇಡಿ ತೊಡನೆಯೇ ಇಂದು ಮುಂದೆನ್ನದೆ ವರವನ್ನು ಕೊಡುವ ಆ ಶ್ರೀಹರಿ ಅನುಗ್ರಹವು ಪ್ರಾಪ್ತಿಯಾಗಿದೆ. ಆ ರಾಜಪತ್ನಿಯು ಗರ್ಭವನ್ನು ಧರಿಸಿ ಶುಭ ದಿನದಲ್ಲಿ ಮಗುವಿಗೆ ಜನ್ಮವನ್ನಿತ್ತಿದ್ದಾಳಂತೆ. ಈ ಪ್ರಕಾರವಾಗಿ ಆನಂದದಿಂದ ರಾಜ್ಯ ಪರಿಪಾಲನೆಯನ್ನು ಮಾಡುತ್ತಾ ಸತ್ಯನಾರಾಯಣ ಸ್ವಾಮಿ ಅಂತರಂಗ ಭಕ್ತನಾಗಿ ಪ್ರತಿ ಪೌರ್ಣಮಿ ಸಂಕ್ರಾಂತಿ ಪರ್ವಕಾಲಗಳಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತಾ ದಾನ ಧರ್ಮಾದಿಗಳನ್ನು ಮಾಡುತ್ತಾ ಸತ್ಯದೇವರ ಕಥೆಯನ್ನು ಕೇಳುತ್ತಾ ಕಾಲವನ್ನು ಕಳೆಯುತ್ತಿರುವಾಗ ಅಲ್ಲಿಗೆ ಒಬ್ಬ ವ್ಯಾಪಾರಿ ಬಂದು ರಾಜನಿಂದ ತಾನು ಆ ವ್ರತ ವಿಧಾನವನ್ನು ತಿಳಿದುಕೊಂಡು ತನಗೂ ಮಕ್ಕಳಿಲ್ಲವಾದ ಕಾರಣ ಸರ್ವ ಸಂಕಷ್ಟಗಳನ್ನು ಕಳೆದು ಕೋರದ ಇಷ್ಟಾರ್ಥಗಳನ್ನು ಕೊಡುವ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ತಾನೂ ಮಾಡಬೇಕೆಂಬುದಾಗಿ ಮನಸ್ಸಿನಲ್ಲಿ ಆ ಪರಮಾತ್ಮನನ್ನೇ ಧ್ಯಾನಿಸುತ್ತಾ ತನ್ನ ಮನೆಗೆ ಬಂದು ಸತ್ಯನಾರಾಯಣ ಸ್ವಾಮಿಯ ವ್ರತ ವಿಧಾನವನ್ನು ತನ್ನ ಹೆಂಡತಿಗೆ ಹೇಳಿ ನಮಗೆ ಆ ಪರಮಾತ್ಮನ ದಯೆಯಿಂದ ಮಕ್ಕಳ ಭಾಗ್ಯವು ಪ್ರಾಪ್ತವಾದರೆ ನಾವು ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡೋಣ ಎಂಬುದಾಗಿ ಹೇಳಿ ಆ ವೈಶ್ಯ ದಂಪತಿಗಳಿಬ್ಬರು ಆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ ಕಾಲವನ್ನು ಕಳೆಯುತ್ತಿರಲು ಸ್ಮರಣೆ ಮಾತ್ರದಿಂದಲೇ ಅವರಿಗೆ ಒಂದು ಹೆಣ್ಣು ಮಗು ಪ್ರಾಪ್ತಿಯಾಗಿದೆಯಂತೆ. ಆನಂದಭರಿತರಾದ ಆ ದಂಪತಿಗಳು 11ನೇ ದಿನ ಅವರ ಕುಲಧರ್ಮ ಪದ್ಧತಿಯ ಮೇರೆಗೆ ನಾಮಕರಣವನ್ನು ಆಚರಣೆ ಮಾಡುತ್ತಿದ್ದಾರೆ. ಆಗ ಹೆಂಡತಿಯಾದವಳು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋಣ ಎಂಬುದಾಗಿ ಹೇಳಿದರು. ಸತ್ಯನಾರಾಯಣ

ಮಗಳ ವಿವಾಹ ಕಾಲದಲ್ಲಿ ಮಾಡುತ್ತೇನೆ ಎಂಬುದಾಗಿ ಹೇಳಿ ಸಮಾಧಾನ ಮಾಡಿ ಮಗಳಿಗೆ ಕಲಾವತಿ ಎಂಬುದಾಗಿ ಹೇಳಿ ನಾಮಕರಣವನ್ನು ಮಾಡಿ ಕಾಲವನ್ನು ಕಳೆಯುತ್ತಿದ್ದಾನೆ. ಈ ಪ್ರಕಾರ ಅರುಷದಿಂದ ವರ್ಷಗಳು ಕಳೆದು ಹೋಗುತ್ತಿರಲು ನಂತರ ವೈಶ್ಯನು ಸುಂದರಳಾಗಿಯೂ ವಿದ್ಯಾವಂತಳಾಗಿಯೂ ವಿವಾಹ ವಯಸ್ಕಳಾಗಿಯೂ ಇರುವ ಮಗಳನ್ನು ನೋಡಿ ಆನಂದಭರಿತನಾಗಿ ವಿವಾಹವನ್ನು ಮಾಡೋಣ ಎಂಬುದಾಗಿ ಹೇಳಿ ನಿಶ್ಚಯ ಮಾಡಿಕೊಂಡು ಕಾಂಚನ ಎಂಬ ಪಟ್ಟಣದಿಂದ ಉತ್ತಮ ಗುಣವಂತನಾಗಿರುವ ಬಾಲಕನಾಗಿರುವ ಸುಂದರನಾಗಿರುವ ಒಬ್ಬ ವರನನ್ನು ಕರೆದಂದು ವೈಭವೋಪೇತವಾಗಿ ತನ್ನ ಮಗಳಿಗೆ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ. ಆಗಲೂ ಸಹ ಕರುಣಾಸಾಗರರಾದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಲಿಲ್ಲ. ಮದುವೆಯೆಲ್ಲವೂ ಮುಗಿದ ಮೇಲೆ ಅಳಿಯನನ್ನು ಜೊತೆಯಲ್ಲಿ ಕರೆದುಕೊಂಡು ಹೊರರಾಜ್ಯಕ್ಕೆ ಹೋಗಿ ವ್ಯಾಪಾರವನ್ನು ಮಾಡುತ್ತಿರುವಾಗ ಸತ್ಯನಾರಾಯಣ ಸ್ವಾಮಿಗೆ ತನ್ನನ್ನು ಮರೆತು ಮತಾಂತನಾಗಿರುವ ವರ್ತಕನ ವಿಚಾರದಲ್ಲಿ ಬಹಳ ಕೋಪವು ಪ್ರಾಪ್ತಿಯಾಗಿದೆಯಂತೆ. ಎಲೆಯ ನಿನಗೆ ಸೈಸರ ಸಖ್ಯವಾದ ದುಃಖ ಪ್ರಾಪ್ತಿಯಾಗಲಿ ಎಂಬುದಾಗಿ ಹೇಳಿ ಸತ್ಯದೇವರು ಶಾಪವನ್ನಿತ್ತಿದ್ದಾನೆ. ಆ ಭಗವಂತನ ಶಾಪ ಬಲದಿಂದಾಗಿ ಹೊರರಾಜ್ಯದ ರಾಜನ ಅರಮನೆ ಕಳ್ಳರು ಹೊಕ್ಕಿ ರಾಜದ್ರವ್ಯವೆಲ್ಲವನ್ನು ಕದ್ದು ತರುತ್ತಿರಲು ರಾಜಾಜ್ಞೆಯಿಂದ ಆ ಕಳ್ಳರು ಎಲ್ಲೇ ಇರಲಿ ಎಲೆ ಬನ್ನಿ ಎಂಬುದಾಗಿ ಹೇಳಿ ರಾಜಾಜ್ಞೆಯಾಗಿರಲು ಆ ಸೈನಿಕರು ಕಳ್ಳರನ್ನು ಹುಡುಕುತ್ತಾ ಬರುತ್ತಿರಲು ಸೈನಿಕರನ್ನು ಕಂಡಂತಹ ಆ ಕಳ್ಳರು ತಾವು ಕದ್ದಿದ್ದ ದ್ರವ್ಯವೆಲ್ಲವನ್ನು ಅಲ್ಲಿಯೇ ಎಸೆದು ಕಣ್ಣಿಗೆ ಕಾಣದೆ ಮಾಯವಾಗಿದ್ದಾರೆ. ರಾಜನ ಸೈನಿಕರು ಅಲ್ಲಿಗೆ ಬಂದು ರಾಜನನ್ನು ಕಂಡು ಆ ಚೋರರಲ್ಲಿ ಎಂಬುದಾಗಿ ಹೇಳಿ ಹುಡುಕುತ್ತಿರುವಾಗ ಆ ಸತ್ಯದೇವರ ಶಾಪಕ್ಕೆ ಗುರಿಯಾಗಿರುವ ಆ ವೈಶ್ಯನು ಮತ್ತು ಅವನ ಅಳಿಯನು ಇಬ್ಬರು ಕಣಿಗೆ ಬಿದ್ದಿದ್ದಾರೆ. ಇವರೇ ಕಳ್ಳರೆಂಬುದಾಗಿ ತಿಳಿದು ಆ ಸೈನಿಕರು ಕುದುರೆಗೆ ಕಟ್ಟಿ ಇವರನ್ನು ಕಲ್ಲು ಮುಳ್ಳುಗಳಲ್ಲಿ ಎಳೆಯುತ್ತಾ ರಾಜನ ಸಮೀಪಕ್ಕೆ ಕರೆತಂದು ನಿಲ್ಲಿಸಿದಾಗ ವಿಚಾರಣೆಯನ್ನೇ ಮಾಡದೆ ಇವರನ್ನು ಸಹಿಸಲು ಅಸಖ್ಯವಾದಂತಹ ಬಂಧನದಲ್ಲಿಟ್ಟಿದ್ದಾನೆ. ಅಲ್ಲದೆ ಇವರು ಏನು ಹೇಳಲಿಕ್ಕೆ ಬಂದರೂ ಆ ಸತ್ಯದೇವರ ಕ್ರೂರ ದೃಷ್ಟಿ ಇವರ ಮೇಲಿರುವುದರಿಂದ ಇವರಾಡುವ ಮಾತುಗಳು ಆ ರಾಜನಿಗೆ ಕೇಳಿಸುತ್ತಲೇ ಇರಲಿಲ್ಲ. ಹೀಗೆ ಅನೇಕ ದಿನಗಳು ಕಳೆಯಲು ಇತ್ತ ಮನೆಯಲ್ಲಿದ್ದ ಹೆಂಡತಿ ಮತ್ತು ಮಗಳಿಗೂ ಸಹ ಬಹಳ ಕಷ್ಟವು ಪ್ರಾಪ್ತಿಯಾಗುತ್ತದೆ. ಮನೆಯಲ್ಲಿದ್ದ ದ್ರವ್ಯವೆಲ್ಲವೂ ಕಳ್ಳರ ಪಾಲಾಗಿ ತಿಂದಲು ಅನ್ನವಿಲ್ಲದೆ ಕಡು ಬಡದಲು ಪ್ರಾಪ್ತಿಯಾಗಿರುತ್ತದೆ. ಹೀಗೆ ಅನೇಕ ದಿನಗಳು ಕಳೆಯಲು ಕಷ್ಟಕ್ಕೆ ಕೊನೆಯಿಲ್ಲದಿರಲು ಗಂಡ ಮತ್ತು ಅಳಿಯನು ವ್ಯಾಪಾರಕ್ಕೆ ಹೋದವರು ಬಾರದೇ ಇರಲು ದುಃಖದಿಂದ ವಿಚಾರ ಮಾಡುತ್ತಾ ಇರುವಾಗ ಇದು ಯಾವುದೋ ದೈವ ಶಾಪವೇ ಇರಬಹುದು ಎಂದು ಹೇಳಿ ಆಲೋಚಿಸುತ್ತಿರುವಾಗ ಹಿಂದೆ ತಾವು ಸಂಕಲ್ಪಿಸಿಕೊಂಡ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ಯರ್ಥವು ಜ್ಞಾಪಕಕ್ಕೆ ಬರುತ್ತದೆ. ಶಕ್ತಿ ಇಲ್ಲದಿದ್ದರೂ ಸಹ ಯಥಾಶಕ್ತಿಯಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಅದನ್ನು ಧ್ಯಾನಿಸಿ ಪರಮಾತ್ಮ ನನ್ನ ಗಂಡ ಮತ್ತು ಅಳಿಯನನ್ನ ಬೇಗನೆ ಬರುವಂತೆ ಅನುಗ್ರಹಿಸು ಮತ್ತು ನಮ್ಮ ಕಷ್ಟವನ್ನು ಹೋಗಲಾಡಿಸು ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನು ಪ್ರಾರ್ಥಿಸಲು ಇವರ ಭಕ್ತಿಗೆ ಮೆಚ್ಚಿದ ಶ್ರೀ ಸತ್ಯನಾರಾಯಣ ಸ್ವಾಮಿಯು ಆ ರಾಜನಿಗೆ ಆ ರಾತ್ರಿಯಲ್ಲಿಯೇ ಸ್ವಪ್ನದಲ್ಲಿ ಗೋಚರನಾಗಿ ಬಂಧನದಲ್ಲಿರುವ ಆ ವರ್ತಕರನ್ನ ಬಂಧ ವಿಮುಕ್ತರನ್ನಾಗಿ ಮಾಡಿ ಅವರ ರಾಜ್ಯಕ್ಕೆ ಕಳುಹಿಸು. ಅವರು ಕಳ್ಳರಲ್ಲ, ದೈವಶಾಪದಿಂದ ಇಂತಹ ಮಹಾಕಷ್ಟವು ಪ್ರಾಪ್ತಿಯಾಗಿದೆ ಎಂದು ಹೇಳಿ ಸತ್ಯದೇವರು ಸ್ವಪ್ನದಲ್ಲಿ ಗೋಚರನಾಗಲು ಎಚ್ಚೆತ್ತು ದಿಗ್ಭ್ರಾಂತನಾದ ಆ ರಾಜನು ಬೆಳಗಾಗುತ್ತಲೇ ಆ ವರ್ತಕರನ್ನು ಕರೆಸಿ ವಿಚಾರಣೆ ಮಾಡಲು ಸತ್ಯಾಂಶವೆಲ್ಲವನ್ನು ತಿಳಿದ ಆ ರಾಜನಾದರೂ ನೀವು ಯಾವುದೋ ದೈವವನ್ನು ಮರೆತಿದ್ದೀರಿ, ಆದ್ದರಿಂದಲೇ ನಿಮಗೆ ಈ ಮಹಾಕಷ್ಟವು ಪ್ರಾಪ್ತಿಯಾಗಿದೆ, ಇದಕ್ಕಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿ ಎಂಬುದಾಗಿ ಹೇಳಿ ಸಮಾಧಾನ ಪಡಿಸಿ ನೂತನ ವಸ್ತ್ರಾಭರಣಗಳಿಂದ ಅಲಂಕರಿಸಿ ಅವರಲ್ಲಿ ಮೊದಲಿದ್ದ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ನಿಮ್ಮ ಗ್ರಾಮಕ್ಕೆ ಹೋಗಿ ಬನ್ನಿ ಎಂಬುದಾಗಿ ಹೇಳಲು ಅವರು ರಾಜನಿಗೆ ನಮಸ್ಕರಿಸಿ ತಮ್ಮ ಗ್ರಾಮಕ್ಕೆ ತೆರಳಿದರು ಎಂಬುದಾಗಿ ಯಾರೇ ಆಗಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತೇನೆಂಬುದಾಗಿ ಹೇಳಿ ಮಾಡದೆ ಹೋದರೆ ಅಥವಾ ಸತ್ಯನಾರಾಯಣ ಸ್ವಾಮಿಯನ್ನ ಕೇವಲವಾಗಿ ಕಂಡರೆ ಅಂತಹ ಮನುಷ್ಯನಿಗೆ ವಿಶೇಷ ಕಷ್ಟಪ್ರಾಪ್ತಿಯಾಗುತ್ತದೆ ಎಂಬುದಾಗಿ ಜ್ಞಾನಿಗಳು ಹೇಳಿದ್ದಾರೆ. ಈ ಪ್ರಕಾರವಾಗಿ ಸತ್ಯನಾರಾಯಣ ಸ್ವಾಮಿಯ ಮೂರನೇ ಅಧ್ಯಾಯವನ್ನು ಕೇಳಿದ ಸಮಸ್ತ ಭಕ್ತಾದಿಗಳಿಗೂ ಭಗವಂತ ಅನುಗ್ರಹಿಸಲಿ ಎಂಬುದಾಗಿ ಹೇಳಿ ಮೂರನೇ ಅಧ್ಯಾಯಕ್ಕೆ ಮಂಗಳವನ್ನು ಮಾಡೋಣ.

ಈ ಪ್ರಕಾರವಾಗಿ ಭಗವಂತನನ್ನು ಸ್ಮರಿಸಿ ಬಂದಭಕ್ತನಾದಂತಹ ಆ ವೈಶ್ಯನಾದರೂ ಸಹ ಆನಂದಭರಿತನಾಗಿ ಮುತ್ತುರತ್ನವಜ್ರ ವೈಢೂರ್ಯ ಮರಕದ ಮಾಣಿಕ್ಯ ಗೋಮೇರಿಗೆ ಪುಷ್ಪರಾಗ ಮುಂತಾದ ಸಂಪತ್ತಿನೊಡನೆ ಅಳಿಯನಿಂದೊಡಗೂಡಿ ಆನಂದಮಯನಾಗಿ ಹಡಗಿನಲ್ಲಿ ತನ್ನ ಗ್ರಾಮಕ್ಕೆ ಬರುತ್ತಿರುವಾಗ ಜಗತ್ರಕ್ಷಕನಾದ ಸತ್ಯದೇವನು ಇವನಲ್ಲಿ ಅಹಂಕಾರವು ಅಡಗಿದೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ದೈವಂ ಮಾನುಷರೂಪೇಣ ಎಂಬಂತೆ ಸನ್ಯಾಸ ವೇಷದಲ್ಲಿ ಬಂದು ಆ ವೈಶ್ಯನನ್ನು ಕುರಿತು ಅಯ್ಯ ವರ್ತಕನೇ, ನಿನ್ನ ಹಡಗಿನಲ್ಲಿರುವುದೇನು ಎಂಬುದಾಗಿ ಕೇಳಲು ಧನಮದಾಂಧನಾದ ಆ ವೈಶ್ಯನು ಹಾಸ್ಯ ಮಾಡುವ ರೀತಿಯಲ್ಲಿ ಇವನಾರೋ ಕೆಲಸಕ್ಕೆ ಬಾರದವನೆಂಬುದಾಗಿ ತಿಳಿದು ಅಜ್ಞಾನ ಮತ್ತು ಅಹಂಕಾರದಿಂದ ಅಯ್ಯ ಈ ಹಡಗಿನಲ್ಲಿ ಬರೀ ಎಲೆಬಳ್ಳಿಗಳಿರುವುದು ಮತ್ತೇನೋ ಇಲ್ಲವೋ ಎನ್ನಲು ಸನ್ಯಾಸ ವೇಷದಲ್ಲಿದ್ದ ಆ ಕರುಣಾಮೂರ್ತಿಯು ಯದ್ಭಾವಂ ತದ್ಭವತಿ, ನಿನ್ನ ಮನಸ್ಸಿನಲ್ಲಿ ಏನಿರುವುದೋ ಹಾಗೇ ಆಗಲಿ ಎಂಬುದಾಗಿ ಹೇಳಿ ಶಾಪವನ್ನಿತ್ತು ಹೊರಟು ಹೋಗಲು ಸ್ವಲ್ಪ ದೂರ ಪ್ರಯಾಣ ಮಾಡಿದೊಡನೆ ಸಮುದ್ರ ದಡವನ್ನು ಸೇರಿದ ಆ ವೈಶ್ಯನು ಹಡಗಿನಲ್ಲಿರುವ ದ್ರವ್ಯಗಳೆಲ್ಲವೂ ಎಲೆಬಳ್ಳಿಗಳಾಗಿರುವುದನ್ನು ಕಂಡು ಮೂರ್ಛಾಕ್ರಾಂತನಾಗಿ ಪುನಃ ಎಚ್ಚೆತ್ತು ದ್ರವ್ಯ ಹೋದ ದುಃಖದಿಂದ ಅಳುತ್ತಿರಲು ಇದನ್ನು ಕಂಡು ಅಳೆಯನ ಎಲೆ ಮಾವನೇ ಏತಕ್ಕೆ ಅಳುತ್ತೀಯೇ, ಕರುಣಾಮಯಿಯಾದ ಆ ಸತ್ಯದೇವನು ಬಂದು ಕೇಳಿದಾಗ ನಾವು ಆತನಿಗೇ ಸುಳ್ಳು ಹೇಳಿದ್ದರಿಂದ ಭಗವಂತನ ಶಾಪದಿಂದ ಈ ರೀತಿಯಾಗಿದೆ, ವ್ಯಸನಪಟ್ಟರೆ ಪ್ರಯೋಜನವಿಲ್ಲ, ಭಕ್ತಿಯಿಂದ ಆ ಪರಮಾತ್ಮನನ್ನು ಧ್ಯಾನಿಸೋಣ ಎನ್ನಲು ಆ ವೈಶ್ಯನು ಕರಮುಗಿದು ಶಿರವಾಗಿ ಶರಣಾಗಿ ನಮ್ಮ ಅಪರಾಧವನ್ನು ಕ್ಷಮಿಸು, ಎಲೈ ದೇವದೇವನೇ, ಮತದಿಂದ ಕೂಡಿದ ಗಜೇಂದ್ರನನ್ನು ರಕ್ಷಿಸಿ ಮೋಕ್ಷವನ್ನು ಕೊಟ್ಟವನು ನೀನು, ಬಾಲಕನಾದ ಪ್ರಹ್ಲಾದನನ್ನು ಪಾಲಿಸಿದವನು ನೀನೇ, ಈ ಭೂಲೋಕದಲ್ಲಿರುವ ಜನರನ್ನು ಉದ್ಧರಿಸಲು ದಶಾವತಾರಗಳನ್ನೆತ್ತಿ ಭೂಭಾರವನ್ನು ಕಡಿಮೆ ಮಾಡಿ ವೇದೋದ್ಧಾರವನ್ನು ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿದವನು ನೀನೆ, ಕರುಣಾಮಯ್ಯಾರ ಸತ್ಯದೇವನೇ, ನನ್ನಿಂದ ದೊಡಿಯಲ್ಪಟ್ಟ ಅಸತ್ಯವನ್ನು ಮನ್ನಿಸು, ನನ್ನನ್ನು ಕಾಪಾಡು ಎಂಬುದಾಗಿ ಹೇಳಿ ಪ್ರಾರ್ಥಿಸಿದೊಡನೆಯೇ ಶರಣು ಎಂದರೆ ಮರಣವಿಲ್ಲದೆ ರಕ್ಷಣೆ ಎಂದು ಕೊಡುವ ಶರಣಾಗತ ರಕ್ಷಕನಾದ ಆ ಸತ್ಯದೇವನು ಇವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಇಲೈ ವೈಶ್ಯನೇ, ಅನಿತ್ಯಾನು ಶರೀರಾಣಿ ವಿಭವೋ ದೈವ ಶಾಶ್ವತ, ಇಲೈ ವರ್ತಕನೇ, ನಿನ್ನ ಹಿಂದೆ ಹಣವಾಗಲಿ ಧನಕನಕ ವಸ್ತು ವಾಹನಾದಿಗಳಾಗಲಿ ಯಾವುದೂ ಬರುವುದಿಲ್ಲ, ಈ ಶರೀರವೂ ಅನಿತ್ಯವಾದುದು, ಯಾವ ಸಮಯದಲ್ಲಿ ಪ್ರಾಣಪಕ್ಷಿಯು ಮಾನವ ಶರೀರವನ್ನು ಬಿಟ್ಟು ಹೋಗುವುದೋ ಹೇಳಲು ಸಾಧ್ಯವಿಲ್ಲ, ಮಾನವರ ಜೀವನವು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ, ಸತ್ಯ ಧರ್ಮಗಳು ಬಿಟ್ಟರೆ ಮತ್ಯಾವುದೂ ನಿಮ್ಮಿಂದೆ ಬರುವುದಿಲ್ಲ, ಸತ್ಯವಂತರಾಗಿ ಬಾಳಿ ಎಂದಿಗೂ ಅಸತ್ಯವನ್ನು ನುಡಿಯಬೇಡಿರಿ, ನೀನು ಸತ್ಯನಾರಾಯಣನನ್ನು ಪೂಜಿಸು ಎನ್ನಲು ಆ ಸತ್ಯದೇವರ ದರ್ಶನ ಮಾತ್ರದಿಂದಲೇ ಆತನಲ್ಲಿ ಅಜ್ಞಾನವು ನಿವಾರಣೆಯಾಗಿದೆ, ಭಗವಂತನ ಪಾದಗಳನ್ನು ಹಿಡಿದು ಎಲೈ ದೇವದೇವನೇ, ಬ್ರಹ್ಮಾದಿ ದೇವತೆಗಳೂ ಕೂಡ ನಿನ್ನ ನೀಲೆಯನ್ನು ತಿಳಿಯಲು ಅಸಾಧ್ಯರಾಗಿರುವಾಗ ನರಮಾನವರಾದ ನಮ್ಮಿಂದ ಎಲ್ಲಿ ಸಾಧ್ಯ, ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬಂತೆ ಇರುವೆಯಿಂದ ಹಿಡಿದು ಅಣು ಅಣುವಿನಲ್ಲೂ ತುಂಬಿ ನಿಬಿಡೀಕೃತನಾಗಿರುವೆ, ನಾನು ಮಹಾಪುರುಷನೆಂದರೆ ಅವನಿಗಿಂತಲೂ ಮಹಾಪುರುಷನಾಗಿರುವೆ, ನಿನ್ನ ಲೀಲೆಯನ್ನು ನಾನೆಲ್ಲಿ ತಿಳಿಯಲು ಸಾಧ್ಯ, ದಯಮಾಡಿ ನನ್ನ ಅಪರಾಧವನ್ನು ಕ್ಷಮಿಸು, ನನ್ನಿಂದ ಹೇಳಲ್ಪಟ್ಟ ಸುಳ್ಳನ್ನು ಮನ್ನಿಸಿ ಕಾಪಾಡು, ಅಜ್ಞಾನಾಂಧಕಾರದಿಂದ ಮಾಡಿದ ಅಪರಾಧವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಲು ಶರಣಾಗತ ರಕ್ಷಕನಾದ ಶ್ರೀಹರಿಗೆ ಸಂತುಷ್ಟನಾಗಿ ಆ ವೈಶ್ಯನಿಗೆ ಅನೇಕ ವರಗಳನ್ನು ಕರುಣಿಸಿ ತಕ್ಷಣವೂ ಅಲ್ಲಿಯೇ ಮಾಯವಾಗಿದ್ದಾನೆ. ಅನಂತರ ಆನಂದಭರಿತನಾದ ಆ ವೈಶ್ಯನು ದಯಾಸಾಗರನಾದ ಶ್ರೀಹರಿ ಆಶೀರ್ವಾದವನ್ನು ಪಡೆದು ಪರಮಾತ್ಮನ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತೆಂಬುದಾಗಿ ತಿಳಿದು ಹಡಗನ್ನು ಹತ್ತಿ ದ್ರವ್ಯವು ತುಂಬಿರುವುದನ್ನು ಕಂಡು ಸಂತೋಷಪಟ್ಟು ಅಳಿಯನೊಡನೆ ತನ್ನ ಊರಿನ ಸಮೀಪಕ್ಕೆ ಬಂದು ತಾವು ಬಂದಿರುವ ವರ್ತಮಾನವನ್ನು ತನ್ನ ಹೆಂಡತಿ ಮತ್ತು ಮಗಳಿಗೆ ತಿಳಿಸಲು ಆ ಸಮಯಕ್ಕೆ ಸರಿಯಾಗಿ ಸತ್ಯನಾರಾಯಣ ಪೂಜೆಯನ್ನು ಆ ವರ್ತಕನ ಹೆಂಡತಿ ಮತ್ತು ಮಗಳು ಇಬ್ಬರೂ ಸಹ ಮಾಡುತ್ತಿರಲು ಪೂಜೆಯನ್ನು ಮುಗಿಸಿದ

ಮಲ್ಲಿಕಾರ್ಜುನನ ಮಗಳಾದ ಕಲಾವತಿಯು ಪ್ರಸಾದವನ್ನು ಸ್ವೀಕರಿಸದೆ ಗಂಡನನ್ನು ನೋಡುವ ಆತರದಲ್ಲಿ ಸಮುದ್ರದ ದಡಕ್ಕೆ ಓಡಿದ್ದಾಳೆ. ಪ್ರಸಾದವನ್ನು ಸ್ವೀಕರಿಸದೆ ಬಂದಿದ್ದರಿಂದ ಕೋಪಗೊಂಡ ಆ ಸತ್ಯದೇವನಾದರೂ ಹಡಗದಲ್ಲಿದ್ದ ಅವಳ ಗಂಡನನ್ನು ಅದೃಶ್ಯನಾಗುವಂತೆ ಮಾಡಿದ್ದಾನೆ. ಸಮುದ್ರದಡಕ್ಕೆ ಬಂದು ತನ್ನ ಪತಿಯು ಅದೃಶ್ಯವಾಗಿರುವುದನ್ನು ಕಂಡಂತಹ ಆ ಕಲಾವತಿಯು, ಗಂಡನಿಲ್ಲದ ಮೇಲೆ ಈ ಜನ್ಮವು ಶೂನ್ಯವಾದುದು, ಪತಿ ಇಲ್ಲದ ಮೇಲೆ ಸತಿ ಇರಬಾರದೆಂಬುದಾಗಿ ತಿಳಿದು ದುಃಖದಿಂದ ವಿಚಾರ ಮಾಡುತ್ತಾ ತನ್ನ ಗಂಡನ ಪಾದುಕೆಗಳನ್ನು ತೆಗೆದುಕೊಂಡು ಅದರ ಕೂಡ ಸಹಗಮನವನ್ನು ಮಾಡುವೆ ಎಂಬುದಾಗಿ ಹೇಳಿ ದುಃಖದಿಂದ ಅಳುತ್ತಿರುವಾಗ ಅಲ್ಲಿದ್ದವರೆಲ್ಲರಿಗೂ ಆಶ್ಚರ್ಯವಾಗಿದೆ. ಈ ಹಡಗು ಹೇಗೆ ಮಾಯವಾಯಿತು? ಸಮುದ್ರವೆಲ್ಲವೂ ಪ್ರಶಾಂತವಾಗಿದೆ, ಬಿರುಗಾಳಿ ಇಲ್ಲ, ಪ್ರಕೃತಿ ವಿಕೋಪವೇ ಇಲ್ಲದಿರುವಾಗ ಹೀಗಾಗಲು ಕಾರಣವೇನು? ಇದು ದೈವ ಮಾಯೆಯೇ ಹೊರತು ಬೇರೇನೂ ಅಲ್ಲ. ಆ ಸತ್ಯದೇವರಿಗೆ ತಿಳಿಯಬೇಕು ಆತನ ಲೀಲೆ ಎಂಬುದಾಗಿ ಹೇಳಿ ಚಿಂತಾಕ್ರಾಂತರಾದವರಾಗಿ ಆ ವೈಶ್ಯನು, ಎಲೆ ಸತ್ಯದೇವನೇ, ನಮ್ಮ ಅಪರಾಧವನ್ನು ಕ್ಷಮಿಸು, ನಮ್ಮನ್ನು ರಕ್ಷಿಸು. ಕಾಯ ವಾಚ ಮನಸ ತಿಳಿದೂ ತಿಳಿಯದೆ ಏನಾದರೂ ಅಪರಾಧವಾಗಿದ್ದರೆ ಅದನ್ನು ಮನ್ನಿಸಿ ಕಾಪಾಡು ಎಂಬುದಾಗಿ ಹೇಳಿ ಭೂಮಿಯ ಮೇಲೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸುತ್ತಿರುವಂತೆ ಪೂಜೆಯನ್ನು ಮಾಡಿಸುತ್ತಿದ್ದಂತಹ ಆ ಪುರೋಹಿತರು ಓಡಿ ಬಂದು, ಅಯ್ಯ ವೈಶ್ಯನೇ, ಚಿಂತಿಸಬೇಡ, ನಿನ್ನ ಮಗಳು ಪತಿಯನ್ನು ನೋಡುವ ಆತುರದಲ್ಲಿ ಆ ಸತ್ಯನಾರಾಯಣ ಪ್ರಸಾದವನ್ನು ಪರಿತ್ಯಾಗ ಮಾಡಿ ಬಂದಿದ್ದಾಳೆ, ಆದ್ದರಿಂದಲೇ ಈಕೆಯ ಗಂಡನು ಅದೃಶ್ಯನಾಗಿದ್ದಾನೆ, ಈಗ ಮನೆಗೆ ಹೋಗೋಣ, ನಡೆಯಿರಿ ಎಂಬುದಾಗಿ ಹೇಳಿ ಎಲ್ಲರನ್ನೂ ಮನೆಗೆ ಕರೆದುಕೊಂಡು ಬಂದು ಸತ್ಯನಾರಾಯಣ ಸ್ವಾಮಿಯ ಸಮ್ಮುಖದಲ್ಲಿ ನಿಂತು, ಅಯ್ಯ ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನನಾದವನು ನಾನು, ಮಹಾಮಹಿಮನಾದ ಕೈವಲ್ಯಪತಿಯು ನೀನು, ನಿನ್ನ ಸಮಾನರುಂಟೆ, ದೇವ ನಮ್ಮನ್ನು ರಕ್ಷಿಸು ಎಂಬುದಾಗಿ ಹೇಳಿ ಪ್ರಾರ್ಥಿಸಿ ಧೂಪದೀಪ ನೈವೇದ್ಯಾದಿಗಳಿಂದ ಪರಮಾತ್ಮನನ್ನ ಪೂಜಿಸಿ ಪ್ರಸಾದವನ್ನು ಸ್ವೀಕರಿಸಿ ಆ ವರ್ತಕನ ಮಗಳಾದ ಕಲಾವತಿಯು, ಎಲೆ ದೇವದೇವನೇ, ನನ್ನ ಗಂಡನು ಬರುವಂತೆ ಮಾಡು, ನನ್ನನ್ನು ಕಾಪಾಡು ಎಂಬುದಾಗಿ ಹೇಳಿ ಆ ಪರಮಾತ್ಮನನ್ನು ಪ್ರಾರ್ಥಿಸಿ ಸಮುದ್ರದಡಕ್ಕೆ ಬರಲು ದೈವಾಶ್ಚರ್ಯವೋ ಎಂಬಂತೆ ಆಕೆಯ ಗಂಡನು ದೃಷ್ಟಿಗೆ ಗೋಚರನಾಗಿದ್ದಾನೆ. ಆನಂದ ಭರಿತರಾದ ಆ ದಂಪತಿಗಳು ಮನೆಗೆ ತೆರಳಿ ಮಂಗಳ ವಾದ್ಯಗಳಿಂದಲೂ ವೇದಘೋಷಗಳಿಂದಲೂ ನೃತ್ಯ ಗೀತಾದಿಗಳಿಂದಲೂ ಮೃದಂಗಾದಿ ಶಬ್ದಮೂಲ ಗಂಧಾದಿಗಳಿಂದಲೂ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸುತ್ತಾ ಸತ್ಯವಂತರಾಗಿ ಬಾಳಿ ಇಹದಲ್ಲಿ ಸುಖವನ್ನು ಅನುಭವಿಸಿ ಪರದಲ್ಲಿ ಮೋಕ್ಷವನ್ನು ಪಡೆದರು ಎಂಬುದಾಗಿ ಶ್ರೀ ಮಹಾವಿಷ್ಣು ನಾರದರಿಗೆ ಹೇಳಿದ ಸತ್ಯನಾರಾಯಣ ಕಥೆಯ 4ನೇ ಅಧ್ಯಾಯಕ್ಕೆ ಮಂಗಳವನ್ನು ಹೇಳೋಣ.

ರಾಜನು ದೈವ ಭಕ್ತನಾಗಿದ್ದರೂ ತಾನು ರಾಜ ಎಂಬ ಅಹಂಕಾರಕ್ಕೆ ಸಿಲುಕಿ ಒಂದು ಬಾರಿ ಅರಣ್ಯಕ್ಕೆ ಹೋಗಿ ಪ್ರಜಾರಕ್ಷಣೆಗೋಸ್ಕರ ಅನೇಕ ಮೃಗಗಳನ್ನು ಸಂಹಾರ ಮಾಡಿ ಅರಣ್ಯದ ಒಂದು ಭಾಗದಲ್ಲಿ ಆಯಾಸ ಪರಿಹಾರಾರ್ಥವಾಗಿ ಕುಳಿತುಕೊಳ್ಳಲು ಆ ಅರಣ್ಯದಲ್ಲಿ

ದನ ಕಾಯುವ ಹುಡುಗರು ದನಗಳನ್ನು ಮೇಯುವುದಕ್ಕೆ ಬಿಟ್ಟು ವೃಥಾ ಕಾಲಹರಣವನ್ನು ಮಾಡದೆ ಆ ಅರಣ್ಯದಲ್ಲಿಯೇ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿರಲು ತನ್ನ ಮದಾಂತರ ಆ ರಾಜನು ಕಣ್ಣಿದ್ದರೂ ಕುರುಡನಾಗಿ ಆ ಸತ್ಯನಾರಾಯಣ ಸ್ವಾಮಿಯನ್ನು ನೋಡದೆ ಮದಾಂತರಾಗಿ ಕುಳಿತಿರಲು ಪೂಜೆ ಎಲ್ಲವೂ ಮುಗಿದ ಮೇಲೆ ಪ್ರಸಾದವನ್ನು ತಂದು ಈತನ ಮುಂದೆ ಇಟ್ಟರು. ಇವರು ದನ ಕಾಯುವ ಬಡ ಹುಡುಗರು ಎಂಬ ತಾರತಮ್ಯದಿಂದ ಪ್ರಸಾದವನ್ನು ತಿರಸ್ಕಾರ ಮಾಡಿದ್ದಾನೆ. ಇದರಿಂದ ಭಗವಂತನ ಶಾಪಕ್ಕೆ ಗುರಿಯಾಗಿ ಕೇವಲ ಕೆಲವೇ ದಿನಗಳಲ್ಲಿ ಅವನಿಗಿದ್ದ ರಾಜ್ಯವೆಲ್ಲವೂ ಪರಾಧೀನವಾಗಿದೆ. ಅಲ್ಲದೆ ಅವನಿಗಿದ್ದ 100 ಜನ ಮಕ್ಕಳು ಯುದ್ಧದಲ್ಲಿ ಮರಣವನ್ನು ಹೊಂದಿದ್ದಾರೆ. ಆಗ ಆ ರಾಜನಾದರೂ ತನ್ನ ಸರ್ವಸ್ವವನ್ನು ಸತ್ಯನಾರಾಯಣ ಸ್ವಾಮಿಯ ಪ್ರಸಾರವನ್ನು ಸ್ವೀಕರಿಸದೇ ಇದ್ದ ಕಾರಣ ಕಳೆದುಕೊಂಡು ಅನಾಥನಾಗುತ್ತಾನೆ. ನಿರ್ಗತಿಕನಾದ ಆ ರಾಜನು ಹಿಂದೆ ಮುಂದರಿಯದೆ ಬೀದಿ ಬೀದಿಯಲ್ಲಿಯೂ ಅಲೆಯುತ್ತಾ ಪುನಃ ಅದೇ ಅರಣ್ಯಕ್ಕೆ ಬರಲು ಆ ದನ ಕಾಯುವ ಹುಡುಗರು ಆ ದಿನವೂ ಸಹ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಆಚರಿಸುತ್ತಿರಲು ಆ ರಾಜನು ಆ ದನ ಕಾಯುವ ಹುಡುಗರ ಸಮೇತನಾಗಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಿ, ಎಲೈ ಭಕ್ತವತ್ಸಲನೇ, ದಯಮಾಡಿ ನನ್ನಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸಲು, ನಿನ್ನನ್ನು ಬಿಟ್ಟರೆ ಅನ್ಯರಾರೂ ಇಲ್ಲ ನನಗೆ, ಈ ಜನ್ಮದಲ್ಲಿ ನಿನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ನನ್ನ ಹಸಿವಿನ ಬಾಧೆಯನ್ನು ನಿನ್ನಲ್ಲಿಯೇ ತೋಡಿಕೊಳ್ಳುವೆ, ನೀನಿಲ್ಲದೆ ಅನ್ಯರೊಬ್ಬರ ಕಾಣೆ ಎಂದು ಪ್ರಾರ್ಥಿಸಲು ಕರುಣಾಮಯ್ಯಾದ ಆ ಸತ್ಯದೇವನು ಆ ರಾಜನಿಗೆ ವಿಶೇಷವಾದ ತನಗನಕ ವಸ್ತು ವಾಹನಾದಿಗಳನ್ನು, ಮೊದಲಿಗಿಂತಲೂ ಶ್ರೇಷ್ಠವಾದ ರಾಜ್ಯವನ್ನು, ಉತ್ತಮರು ಶೂರರು ಆದ ಮಕ್ಕಳನ್ನು ಆ ಪರಮಾತ್ಮನ ದಯಪಾಲಿಸಿದ್ದಾನೆ. ಅಂದಿನಿಂದ ಆ ರಾಜನು ವಂಶಪಾರಂಪರ್ಯವಾಗಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾ ತಾನಿರುವ ತನಕ ಪುತ್ರ ಪೌತ್ರಾದಿಗಳನ್ನು ತೊಡಗೂಡಿ ಅನಂತರ ಸತ್ಯಲೋಕವನ್ನು ಪಡೆದಿದ್ದಾನೆ. ಹೀಗೆ ಇಷ್ಟೇ ಅಲ್ಲದೆ ಭಗವಂತನ ಲೀಲೆಯನ್ನು ಕೇಳುತ್ತಾ ಹೋದರೆ ನಮ್ಮ ಈ ಜನ್ಮವೇ ಸಾಲದಾಗುತ್ತದೆ. ಒಟ್ಟಿನಲ್ಲಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ನಾರಾಯಣ ಇರಬಾರದೆ ಎಂದು ಜ್ಞಾನಿಗಳು ಹೇಳಿರುವ ಪ್ರಕಾರ, ಕೈಕಾಲುಗಳು ಗಟ್ಟಿಯಾಗಿರುವಾಗಲೇ ಭಗವಂತನನ್ನು ಪೂಜಿಸಿ, ಕಣ್ಣಿನಲ್ಲಿ ದೃಷ್ಟಿ ಇರುವಾಗಲೇ ಆ ಸತ್ಯನಾರಾಯಣನನ್ನು ನೋಡಿ, ಕಿವಿಗಳು ಕೇಳುವಾಗಲೇ ಆ ಸತ್ಯನಾರಾಯಣನ ಕೀರ್ತನೆಯನ್ನು ಕೇಳಿ, ಶರೀರವು ಗಟ್ಟಿಯಾಗಿರುವಾಗಲೇ ಸತ್ಯನಾರಾಯಣ ಸ್ವಾಮಿಯ ಸೇವೆಗಾಗಿ ಅರ್ಪಿಸಿ, ಪರಮಾತ್ಮ ನಿನ್ನ ದಯಿಂದ ಮಾನವನಾಗಿ ಜನಿಸಿದ್ದೇನೆ, ನನಗೆ ತಿಳಿದಿರುವ ಮಟ್ಟಿಗೂ ನಿನ್ನ ಸೇವೆಯನ್ನು ಕಾಯ ವಾಚ ಮನಸ ಭಕ್ತಿ ಶ್ರದ್ಧೆಗಳಿಂದ ಮಾಡುತ್ತೇನೆ, ಮುಂದೆಯೂ ನಿನ್ನ ಪೂಜೆಯು ಸದಾ ನಮ್ಮ ಮನೆಯಲ್ಲಿ ನಡೆಯುವಂತೆ ಅನುಗ್ರಹಿಸು, ಸಾಧ್ಯವಾದರೆ ಪ್ರತಿ ಮಾಸದಲ್ಲಿಯೂ ಪ್ರತಿ ಪಕ್ಷದಲ್ಲಿಯೂ ಪೌರ್ಣಮಿ ಸಂಕ್ರಾಂತಿ ಪರ್ವಕಾಲಗಳಲ್ಲಿಯೂ, ಇಲ್ಲದಿದ್ದರೆ ವರ್ಷಕ್ಕೊಮ್ಮೆಯಾದರೂ ನಿನ್ನ ಪೂಜೆಯನ್ನು ಮಾಡುವ ಭಾಗ್ಯವನ್ನು ಕರುಣಿಸು. ಎಲೈ ದೇವದೇವನೇ, ತಿಳಿದು ತಿಳಿಯದೆ ಮಾಡಿರುವ ನನ್ನ ಅಪರಾಧವನ್ನು ಮನ್ನಿಸು, ದೇಶದಲ್ಲಿರುವ ಕ್ಷಾಮ ಟಾಮರಿಗಳನ್ನು ಹೋಗಲಾಡಿಸು, ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನು ಕರುಣಿಸು, ರಾಜ್ಯ ರಾಷ್ಟ್ರಗಳಲ್ಲಿರುವ ಸಮಸ್ತ ಪ್ರಜೆಗಳು ಸುಖವಾಗಿರುವಂತೆ ಅನುಗ್ರಹಿಸು ಎಂಬುದಾಗಿ ಹೇಳಿ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಪರಮಾತ್ಮನಿಗೆ ಮಾಡಿ ಸತ್ಯನಾರಾಯಣನನ್ನು ಪೂಜಿಸುತ್ತಾ, ಅನುಕೂಲವಾದಾಗ ವಿಶೇಷವಾಗಿ ಸತ್ಯನಾರಾಯಣ ಸ್ವಾಮಿ ಉದ್ಯಾಪನೆಯನ್ನು ಮಾಡಿ ಲಕ್ಷ್ಮೀ ಸಮೇತ ಸತ್ಯನಾರಾಯಣ ವಿಗ್ರಹವನ್ನು, ಕಳಶ ವಸ್ತ್ರಗಳನ್ನು ವೇದ ವಿಪ್ರರಿಗೆ ದಾನವನ್ನು ಮಾಡಿ ಅನ್ನದಾನಾದಿಗಳನ್ನು ಮಾಡುತ್ತಾ ಉದ್ಯಾಪನೆಯನ್ನು ಯಾರು ಮಾಡುವರೋ ಆ ಮನುಜನು ಸರ್ವ ಸಂಸಾರ ಬಂಧನದಿಂದ ವಿಮುಕ್ತನಾಗಿ ಬೇಕಾದ ಸರ್ವ ಸೌಖ್ಯವೂ ಪ್ರಾಪ್ತಿಯಾಗಿ ಅವರ ಜನ್ಮವು ಸಾಫಲ್ಯವಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂಬುದಾಗಿ ಹೇಳಿದ್ದಾರಲ್ಲದೆ, ಸತ್ಯನಾರಾಯಣ ಸ್ವಾಮಿಯ ವ್ರತದ ಕಥೆಯನ್ನು ಯಾರು ಪ್ರತಿದಿನವೂ ಯಾರ ಮನೆಯಲ್ಲಿ ಕೇಳುತ್ತಾರೋ ಅವರಿಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡಿ ಉದ್ಯಾಪನೆ ಮಾಡಿದ ಫಲವು ಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಅವರ ಮನೋಭಿಲಾಷೆಯೂ ಸಹ ಫಲಿಸುತ್ತದೆ. ಅವರಿಗೆ ಸರ್ವ ಯಾತ್ರಾ ಸ್ಥಳಗಳ ಫಲವು ಪ್ರಾಪ್ತಿಯಾಗಲಿ, ಸರ್ವ ನದಿಗಳಲ್ಲಿ ಸ್ನಾನ ಮಾಡಿದ ಫಲವು ಪ್ರಾಪ್ತಿಯಾಗಲಿ, ಇವರಿಗೆ ಇಹದಲ್ಲಿ ಸುಖವು ಪರದಲ್ಲಿ ಮೋಕ್ಷವು ಪ್ರಾಪ್ತಿಯಾಗಿ ಸತ್ಯರೇವರು ಸನ್ಮಂಗಳವನ್ನುಂಟು ಮಾಡಲಿ ಎಂಬುದಾಗಿ ಹೇಳಿ

0: ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಇತ್ಯಾದಿ ಬಿರುದಾಂಕಿತರಾದ ಶ್ರೀ ಶ್ರೀ ಶ್ರೀ ಶಂಕರಾಚಾರ್ಯ ವಿರಚಿತ ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದ ಕನ್ನಡ ಅನುವಾದ.
1: ಆದಿಯಲ್ಲಿ ಬಹು

0: ಕೇಳುವರೆ, ಇದುವರೆಗೂ ಸತ್ಯನಾರಾಯಣ ಕುರಿತ ಸಂಗೀತ ಮತ್ತು ಹರಿಕತೆ ಕಾರ್ಯಕ್ರಮ ಬಿತ್ತರಗೊಂಡಿತು. ಇನ್ನು ಮುಂದೆ ಕೇಳಿ ಬರೋಣ ಸಾಮಾಜಿಕ ಸವಲತ್ತು. ರೇಷ್ಮೆ ಇಲಾಖೆಯ ಸೇವೆ ಸೌಲಭ್ಯಗಳು ಹಾಗೂ ಸಹಾಯಧನ ಪ್ರೋತ್ಸಾಹಕಗಳ ಕುರಿತು ಎಚ್ಡಿಕೋಟೆ ತಾಂತ್ರಿಕ ಸೇವಾ ರೇಷ್ಮೆ ವಿಸ್ತರಣಾಧಿಕಾರಿಗಳಾದ ದಿವ್ಯ ಎಂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸಾಮಾಜಿಕ ಸವಲತ್ತು.
2: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
1: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
2: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ದಿವ್ಯಾ ಎಂರವರು, ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಾ ಕೇಂದ್ರ ಎಚ್ಡಿಕೋಟೆ. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ರೇಷ್ಮೆ ಇಲಾಖೆಯ ವಿವಿಧ ರೀತಿಯ ಯೋಜನೆಗಳು ಹಾಗೂ ಈ ಯೋಜನೆಗಳಿಂದ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್.
4: ಧನ್ಯವಾದಗಳು.
3: ಮೇಡಮ್, ಮೊದಲಿಗೆ ತಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡಿ.
4: ನನ್ನ ಹೆಸರು ದಿವ್ಯಾ ಅಂತ ಅಂದ್ಬಿಟ್ಟು, ತಾಂತ್ರಿಕ ಸೇವಾ ಕೇಂದ್ರ ಹೆಚ್ಡಿಕೋಟೆಯಲ್ಲಿ ರೇಷ್ಮೆ ವಿಸ್ತರಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ.
3: ಮೇಡಮ್, ಮೊದಲಿಗೆ ಈ ರೇಷ್ಮೆ ಇಲಾಖೆಯ ಒಂದು ಪರಿಚಯ ಹಾಗೂ ಅದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ.
4: ಈಗ ರೇಷ್ಮೆ ಇಲಾಖೆ ಅಂತ ಬಂದರೆ ಕರ್ನಾಟಕದಲ್ಲಿ 241 ವರ್ಷಗಳ ಇತಿಹಾಸ ಇರೋ ರೇಷ್ಮೆ ಇಲಾಖೆ ಇದು. ಸೊ ಮೈಸೂರು ವಿಭಾಗಕ್ಕೆ ಬಂತು ಅಂತಂದರೆ ಟಿಪ್ಪು ಸುಲ್ತಾನ್ ಕಾಲದಿಂದ ಇಲ್ಲಿನವರೆಗೂ 241 ವರ್ಷಗಳ ಇತಿಹಾಸ ಇದೆ. ಅದಾದಮೇಲೆ 1914 ನಮಗೆ ಏನೋ ವಿಶ್ವೇಶ್ವರಯ್ಯ ಅವರೇನಿದ್ರು ಮತ್ತು ನಲ್ವಡಿ ಕೃಷ್ಣರಾಜ ಒಡೆಯರ್ ಏನಿದ್ರು ಬ್ರಿಟಿಷ್ ಸರ್ಕಾರದ್ದು ಅಂದರೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ರೇಷ್ಮೆ ಇಲಾಖೆ ಒಂದು ಇಲಾಖೆಯಾಗಿ ಸ್ಥಾಪನೆಗೊಳ್ಳುತ್ತೆ. ಸೊ ಅಷ್ಟೆಲ್ಲ ಶುರು ಆಗಿ ಸ್ವತಂತ್ರ ಪೂರ್ವದಲ್ಲಿ ಶುರು ಆಗಿದ್ದು ಈಗ ಸ್ವತಂತ್ರ ಭಾರತದಲ್ಲಿ ನಮ್ಮ ಇಲಾಖೆ ಕಾರ್ಯರೂಪಕ್ಕೆ ಎಲ್ಲನೂ ತಗೊಂಡು ಬರ್ತಾ ಇದೆ. ರೇಷ್ಮೆ ಹುಳು ಸಾಕಾಣಿಕೆ ಆಗಲಿ, ಹಿಪ್ಪು ನೆರಳೆ ವ್ಯವಸ್ಥೆ ಬಿಚ್ಚಣಿಕೆ ಮತ್ತು CRC ಸ್ಥಾಪನೆಗಳು ಹಾಗೂ ಬಾಯ್ಲರ್ಗಳು, ಗ್ರೈನೇಜ್ ಆಗಲಿ, ಬಿತ್ತನೆ ಕೋಟಿಗಳಾಗಲಿ, ಈ ಥರದ್ದೆಲ್ಲ ಸುಮಾರು ವ್ಯವಸ್ಥೆಗಳು ಇದೆ ನಮ್ಮ ಇಲಾಖೆಗಳಲ್ಲಿ. ಈಗ ನಮ್ಮ ತಾಂತ್ರಿಕ ಸೇವಾ ಕೇಂದ್ರ ವಿಭಾಗಗಳಿಗೆ ಬಂತು ಅಂತಂದರೆ ನಮಗೆ ರೇಷ್ಮೆ ಬೆಳೆಗಾರರಿಗೆ ಬೇಕಾಗಿರೋದು ಹಿಪ್ಪು ನೇರಳೆ ವ್ಯವಸಾಯ ಮತ್ತು ರೇಷ್ಮೆ ಹುಳು ಸಾಕಾಣಿಕೆ ಮತ್ತು ಅವರಿಗೆ ಬೇಕಾದ ಸವಲತ್ತುಗಳು ಏನೇನು ಒದಗಿಸೋದು ಅದು ನಮ್ಮ ತಾಂತ್ರಿಕ ಸೇವಾ ಕೇಂದ್ರ HD Kote ವಿಭಾಗದಲ್ಲಿ ನಾವು ಶುರು ಮಾಡಿಕೊಂಡು ರೈತರಿಂದ ವಿಜ್ಞಾನಿಗಳಿಗೆ ಅಧಿಕಾರಿಗಳಿಗೆ ಒಂದು ಕೊಂಡಿಯಾಗಿ ನಾವು ಇದ್ದೀವಿ.

0: ಏನಂದ್ರೆ ಲ್ಯಾಂಡ್ ಟು ಲ್ಯಾಬ್ ಅಥವಾ ಲ್ಯಾಬ್ ಟು ಲ್ಯಾಂಡ್ ಏನಿದೆ ಅದರಿಂದ ತಾಂತ್ರಿಕತೆ ವರ್ಗಾವಣೆಯನ್ನು ಮಾಡೋಕ್ಕೆ ನಮ್ಮ ರೇಷ್ಮೆ ಇಲಾಖೆ ಸದಾ ಸಿದ್ಧರಿರ್ತಾರೆ. ಯಾವುದೇ ಹೊಸ ತಳಿಗಳಾಗಲಿ ಅಥವಾ ಹೊಸದಾಗಿ ಇಳುವರಿ ಬರುವಂಥ ಶುದ್ಧ ತಳಿಗಳಾಗಲಿ ಅಥವಾ ದ್ವಿತಳಿ ಸಂಕರಣಗಳಿಗೆ ಏನೇನು ಬೇಕು ವ್ಯವಸ್ಥೆಗಳು ಅದನ್ನು ನಾವು ವಿಜ್ಞಾನಿಗಳಿಂದ ನಮ್ಮ ರೈತರಿಗಾಗಲಿ ಅಥವಾ ರೈತರಿಂದ ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನು ವಿಜ್ಞಾನಿಗಳಿಗಾಗಲಿ ತಲುಪಿಸೋ ಜವಾಬ್ದಾರಿ ನಮ್ಮ ಅಧಿಕಾರಿಗಳಿಗಿರುತ್ತೆ. ಸೊ ರೇಷ್ಮೆ ಇಲಾಖೆ ಅಂದರೆ ನನ್ನ ತಾಂತ್ರಿಕ ಸೇವಾ ಕೇಂದ್ರ ವಿಭಾಗಕ್ಕೆ ಬರೋದ್ರಲ್ಲಿ ರೈತರಿಗೆ ಏನೋ ಇಳುವರಿ ತರ್ತೀವಿ ಅದು ನಮ್ಮ ವಿಭಾಗಕ್ಕೆ ಬರುತ್ತೆ ಸೇರುತ್ತೆ.
1: ಮೇಡಮ್, ಹಾಗೇನೆ ಪ್ರಮುಖವಾಗಿ ಈ ರೇಷ್ಮೆ ಬೆಳೆ ಅನ್ನೋದು ಏನು ವಿಶೇಷತೆಯನ್ನು ಹೊಂದಿದೆ, ಇದಕ್ಕೆ ಪ್ರಸ್ತುತವಾಗಿ ಬೇಡಿಕೆ ಹೇಗಿದೆ?
0: ಈಗ ಸದ್ಯಕ್ಕೆ ರೇಷ್ಮೆ ಈಗ ನೀವು ಈಗ ಒಂದು 2-3 ವಾರಗಳಲ್ಲಿ ನೋಡ್ಬೋದಿತ್ತು 900-1,000 ದ್ವಿತಳಿ ಸಂಕರಣಕ್ಕೆ ರೇಟ್ ಹೋಗಿತ್ತು. ರಾಮನಗರ ಮತ್ತು ಮೈಸೂರು ಮಾರ್ಕೆಟ್ಗಳಲ್ಲಿ ನಮ್ಮ ದ್ವಿತಳಿ ಸಂಕರಣಗಳು ಮಾರಾಟ ಆಗುತ್ತೆ. ಸದ್ಯಕ್ಕೆ ನಮ್ಮ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮೈಸೂರು ಭಾಗದ ಕ್ಲಸ್ಟರ್ ವ್ಯಾಪ್ತಿಗಳಲ್ಲಿ ಕೆ ಆರ್ ನಗರ, ಟಿ ನರಸೀಪುರ ಮತ್ತು ನಮ್ಮ ಹೆಚ್ ಡಿ ಕೋಟೆ ಭಾಗದಲ್ಲಿ ಏನಿದೆ, ನಮ್ಮ ಹೆಚ್ ಡಿ ಕೋಟೆಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ದ್ವಿತಳಿ ಸಂಕರಣ ಮಾಡೋದು ಹೆಚ್ ಡಿ ಕೋಟೆ ಮತ್ತು ಸರಗೂರು ಭಾಗದಲ್ಲಿ ಕೇವಲ ದ್ವಿತಳಿ ಮತ್ತು ದ್ವಿತಳಿ ಸಂಕರಣಗಳು ಮಾತ್ರ ಮಾಡ್ತಾ ಇದ್ದಾರೆ. ಗೂಡುಗಳು ತೆಗಿತಾ ಇರೋದೇ ನಾವು ದ್ವಿತಳಿ ಸಂಕರಣ ಗೂಡುಗಳು. ಮತ್ತು ಇಳುವರಿ ಅಂತ ಬಂದರೆ ಹೆಚ್ಚಿಗೆ ಆಗಿ ಬರೋದು ಮತ್ತು ಒಳ್ಳೆ ರೇಟ್ ಇರೋದು ದ್ವಿತಳಿ ಸಂಕರಣ, ಅಂದರೆ ಬೈವೋಲ್ಟೇನ್ ಅಂತ ನಾವು ಹೇಳ್ತೀವಿ, ಅದಕ್ಕೆ ಹೆಚ್ಚು ರೇಟ್ ಇದೆ. ಮಿನಿಮಮ್ ನಮಗೆ ಆವರೇಜ್ ಆಗಿ ನಮಗೆ 550-600 ರೂಪಾಯಿಗಳು ಸಿಗುತ್ತೆ. ಆದರೆ ಮ್ಯಾಕ್ಸಿಮಮ್ ಆಗಿ ಹೇಳೋದು ಅಂದರೆ ಈಗಿನ ರೇಟ್ ಏನಿದೆ 850-900 ಹೋಗಿದೆ ಸದ್ಯದ ಸ್ಟಾಟ್ಸ್ ಹೇಳಬೇಕು ಅಂತ ಅಂದರೆ.
1: ಹಾಗಿದೆ ಮೇಡಮ್, ಈಗ ಮೊದಲನೇದಾಗಿ ಈ ಉಪ್ಪುನೇರಳೆ ನಾಟಿ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಅದನ್ನು ನರ್ಸರಿ ಮಾಡ್ಕೊಳ್ಳಿಕ್ಕೆ ಯಾವ ರೀತಿ ಇದ್ದಂಥ ಸಹಾಯಧನವನ್ನು ಈ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ?
0: ಹೌದು, ಹಿಪ್ಪುನೇರಳೆ ನಾಟಿ ಹಾಗೂ ನರ್ಸರಿ ಅಂತ ಅಂದರೆ ನಮಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಯೋಜನೆಗಳಲ್ಲಿ ನಾವು ಸಹಾಯಧನನ ವಿತರಣೆ ಮಾಡ್ತೀವಿ. ಈಗ ಫಸ್ಟು ನಮಗೆ ಯಾವುದೇ ಹಿಪ್ಪುನೇರಳೆ ನಾಟಿ ಅಥವಾ ನರ್ಸರಿ ಮಾಡಲಿಕ್ಕೆ ಅಂತಂದರೆ ನಮಗೆ 1-1.5 ಎಕರೆವರೆಗೂ ನೀರಾವರಿ ಜಮೀನು ಇರಬೇಕಾಗುತ್ತೆ. ಅವರ ಯಾರು ಫಲಾನುಭವಿಗಳು ಯಾರಿರ್ತಾರೋ ಅವರ ಹೆಸರಲ್ಲೇ ಪಹಣಿಗಳು ಇರಬೇಕಾಗುತ್ತೆ. ಮತ್ತು ಅವರಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ನಮಗೆ ಅರ್ಜಿ ಮುಖಾಂತರ ಸಲ್ಲಿಸಿದ್ರೆ ನಾವು ಸಹಾಯಧನಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಇಂಥವ್ರು ಅಂತ ಅಂದ್ಬಿಟ್ಟು ಇದು ಮಾಡಿ ಸಹಾಯಧನನ ಕೊಡಲಿಕ್ಕೆ ಇದು ಮಾಡ್ತೀವಿ. ನಮ್ಮ ಇಲಾಖೆಯಲ್ಲಿ ಯಾವುದೇ ಸಹಾಯಧನಗಳು ಕೊಡಬೇಕು ಅಂತಂದರೆ ಸಾಮಾನ್ಯ ವರ್ಗದವರಿಗೆ 75%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಅಷ್ಟು ಸಹಾಯಧನನ ನೀಡ್ತೀವಿ. ನಾವು ಜಿಲ್ಲಾ ಪಂಚಾಯತ್ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆ ನರ್ಸರಿಗೆ ನಾವು ಎಷ್ಟು ಅಂತಂದರೆ 1 ಎಕರೆಗೆ 128,000 ಸಸಿಗಳನ್ನ ನೆಡ್ಬೋದು. ಸೊ ಅದಕ್ಕೆ ಸಾಮಾನ್ಯ ವರ್ಗದವ್ರಿಗೆ 112,500 ಸಹಾಯಧನ ಹಾಗೂ SC/ST 135,000 ನರ್ಸರಿಗೆ ಸಿಗುತ್ತೆ. ಹಿಪ್ಪುನೇರಳೆ ನಾಟಿ ಎಕರೆಗೆ 5,445 ಸಸಿಗಳಿಗೆ ಸಾಮಾನ್ಯ ವರ್ಗದವ್ರಿಗೆ 45,000, 54,000 SC/ST ನಾವು ಸಹಾಯಧನವಾಗಿ ಕೊಡ್ತಾ ಇದ್ದೀವಿ. ಇನ್ನು ತಾಲೂಕು ಪಂಚಾಯತಿಲೂ ಅಷ್ಟೇ, ಸಾಮಾನ್ಯ ಮತ್ತು SC/ST ಅಂತ ಏನಿಲ್ಲ, ನಮ್ದು ಏನಿದೆ ಅಲಾಟ್ಮೆಂಟ್ ಏನು ಸಿಗುತ್ತೆ ನಮಗೆ ಅನುದಾನಕ್ಕನುಸಾರವಾಗಿ, ಮತ್ತು ನಾವು 75% ಏನಿದೆ ಅದು ತಾಲೂಕು ಪಂಚಾಯತಿಯಿಂದ ನಾವು ಯಾರೇ ನರ್ಸರಿ ಮಾಡಲಿ ನಾಟಿ ಮಾಡಲಿ ಅವರಿಗೆ ಸಹಾಯಧನಗಳು ವಿತರಣೆ ಆಗ್ತಾ ಇರುತ್ತೆ. ನಾವು ಅಂದರೆ ಅಧಿಕಾರಿಗಳು ಹೋಗಿ ಮಹಜರ್ ಮಾಡಿ ಪ್ರತಿಯೊಂದನ್ನು ಈಗ ಇಷ್ಟು ಸಸಿಗಳು ಆಗಿದೆ ಇಷ್ಟು ಎಕರೆಗೆ ಅಂತ ಅಂದ್ಬಿಟ್ಟು ಮಹಜರ್ ಮಾಡಿ ನಮ್ಮ ಹೈಯರ್ ಆಫೀಸರ್ಸ್ ಏನಿರ್ತಾರೆ ಅವರಿಗೆ ಕೊಟ್ಟಾಗ ಆ ಕಡೆಯಿಂದ ಸಹಾಯಧನಕ್ಕೆ ಮಂಜೂರಾತಿ ಕೊಡ್ತಾರೆ. ಮತ್ತು ನಮ್ಮ ಮಹಜರು ಮತ್ತು ಏನು ಛಾಯಾಚಿತ್ರಗಳು ತೆಗೆದಿರ್ತೀವಿ ಅದರ ಮೇಲೆ ನಾವು ಅಪ್ಲಿಕೇಶನ್ ಹಾಕ್ತವ್ರಿಗೆ ಸಹಾಯಧನಗಳನ್ನ ವಿತರಣೆ ಮಾಡ್ತೀವಿ. ಇದು 1-2-3 ವರ್ಷ ನಾನು ಈ ತೋಟನ ನಾನು ಇದು ಮಾಡ್ಕೊಳ್ತೀನಿ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು ನನಗೆ ಚಾಪಕಾಗದಲ್ಲಿ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗತ್ತೆ.
1: ಹಾಗೇನೆ ಮೇಡಮ್, ಈ ರೇಷ್ಮೆ ಹುಳು ಸಾಕು ಮನೆಗೆ ಏನೆಲ್ಲ ಸಹಾಯಧನಗಳು ಇಲಾಖೆ ವತಿಯಿಂದ ಸಿಗ್ತಾ ಇದೆ?
0: ಹೌದು, ಈಗ ರೇಷ್ಮೆ ಅಭಿವೃದ್ಧಿ ಯೋಜನೆ ಹಾಗೂ ಸಿಲ್ಕ್ ಸಮಗ್ರ ಯೋಜನೆಯಡಿ ನಮಗೆ ರೇಷ್ಮೆ ಹುಳು ಸಾಕಾಣಿಕಾ ಮನೆಗಳಿಗೆ ಸಹಾಯಧನ ಸಿಗುತ್ತೆ. ರೇಷ್ಮೆ ಅಭಿವೃದ್ಧಿ ಯೋಜನೆಯಲ್ಲಿ ಕಡಿಮೆ ವೆಚ್ಚದ ಶೆಡ್ಗೆ ನಾವು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಚದರಡಿಗೆ 120 ರೂಪಾಯಿ ತರ ಹಾಗೂ ಸಾಮಾನ್ಯ ವರ್ಗದವರಿಗೆ 100 ರೂಪಾಯಿ ತರ ನಾವು ಚದರಡಿಗೆ ಕೊಡ್ತೇವೆ. ಅವರಿಗೇನು ಚದರಡಿ ಶೆಡ್ ಕಟ್ಟಿರ್ತಾರೋ ಅವರಿಗೆ ಚದರಡಿಗೆ 100-120 ರೂಪಾಯಿ, ಅಂದ್ರೆ ಸಾಮಾನ್ಯ ವರ್ಗದವರಿಗೆ 100, ಪರಿಶಿಷ್ಟ ಜಾತಿ ಪಂಗಡದವರಿಗೆ 120 ಈ ತರ. ಮತ್ತೆ ಸಿಲ್ಕ್ ಸಮಗ್ರ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯದ ಪಾಲು ತರ ಮಾಡಿ ನಾವು ಏನಂದ್ರೆ ಸಾಮಾನ್ಯ ವರ್ಗದವರಿಗೆ 75% ತರ ಪರಿಶಿಷ್ಟ ಜಾತಿ

0: ಮತ್ತು ಪಂಗಡದವರಿಗೆ 90% ತರ 1000 ಚದರಡಿ ಮತ್ತು 600 ಚದರಡಿ ಮನೆಗಳು ಹಾಗೂ 225 ಚದರಡಿ ಮನೆಗಳಿಗೆ ಸಹಾಯಧನವನ್ನು ನೀಡ್ತೀವಿ. ಈಗ 1000 ಚದರಡಿಗೆ ಆದರೆ 405,000 SC/ST 337,500 ಸಾಮಾನ್ಯ ವರ್ಗದವರಿಗೆ 1000 ಚದರಡಿ ಅಂದರೆ 20x50 ಅಳತೆಯ ಮನೆ, ಅಂದರೆ 50 ಅಡಿ ಉದ್ದ 20 ಅಡಿ ಅಗಲ. ಮತ್ತು ಈಗ 600 ಚದರಡಿ ಅಂದರೆ 20x30 ಏನು ಅಳತೆ ಬರುತ್ತೆ, ಅದಕ್ಕೆ ಸಾಮಾನ್ಯ ವರ್ಗದವರಿಗೆ 243,750 ರೂಪಾಯಿ ಹಾಗೂ SC/ST 292,500 ತರ ನಾವು ಸಹಾಯಧನ ಕೊಡ್ತೀವಿ. ಇದೇನೋ ಏನೋ ಅಳತೆ ಇರುತ್ತೆ, ಅದರ ಎತ್ತರ ಅಳತೆ ಉದ್ದ ಮತ್ತು ಅಗಲದ ಅಳತೆ ಜೊತೆ ಎತ್ತರ 1-12 ಅಡಿ ಉದ್ದ ಕಂಪಲ್ಸರಿ ಇರಬೇಕು. ಇವರು ಕೂಡ ಸಂಬಂಧಪಟ್ಟ ತಾಂತ್ರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ರೈತರು ಈ ಥರದೊಂದು ನಾವು ಮಾಡ್ತಾ ಇದ್ದೀವಿ, ಮನೆ ಕಟ್ತಾ ಇದ್ದೀವಿ, ನಮ್ಮ ಹಿಪ್ಪನೆರಳೆ 1-1.5 ಎಕರೆ ಇರಬೇಕು. ಏನು 600 ಚದರಡಿ ಮನೆಗೆ ಸಹಾಯಧನ ಪಡೆಯೋಕ್ಕೆ 1 ಎಕರೆ ಹಿಪ್ಪನೆರಳೆ ಇರಬೇಕು. ಹಿಪ್ಪನೆರಳೆ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು, ಜಮೀನಲ್ಲೇ ಮನೆ ಕಟ್ಟೋ ಅವಕಾಶಗಳಿರುತ್ತೆ, ಅದನ್ನು ಬಿಟ್ಟು ನಾನು ಬೇರೆ ಕಡೆ ಕಟ್ತೀನಿ ಅಂತಂದರೆ ಸೈಟ್ಗಳಲ್ಲಿ ಕಟ್ತೀನಿ ಅಂದರೆ ಅದಕ್ಕೆ ಸಂಬಂಧಪಟ್ಟ ಈ ಖಾತೆಗಳನ್ನ ನಮಗೆ ಒದಗಿಸ್ಬೇಕಾಗುತ್ತೆ. ಮತ್ತು ಬ್ಯಾಂಕಿನಿಂದ ಸಾಲ ತೊಗೊಂಡಿದ್ದೀನಿ ಅಂತಂದರೆ ಬ್ಯಾಂಕಿನಿಂದ ಸಾಲ ತೊಗೊಳಕ್ಕೆ ನಮ್ಮ ಕಡೆಯಿಂದ ಒಂದು ಪತ್ರ ಹೋಗುತ್ತೆ, ಇವರು ಇಷ್ಟು, ನೆಕ್ಸ್ಟು ನಮ್ಮಿಂದ ಇಷ್ಟು ಇವ್ರಿಗೆ ಇನ್ಕಮ್ ಬರುತ್ತೆ, ಇವರಿಗೆ ಬ್ಯಾಂಕಿನಿಂದ ಸಾಲ ಕೊಡ್ಬೋದು ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಒಂದು ಪತ್ರ ಹೋಗುತ್ತೆ. ಅವರು ಆ ಬ್ಯಾಂಕಿನಿಂದ ಸಾಲ ತೊಗೊಂಡಿದ್ದನ್ನು ನಮ್ಮ ಕಡೆಗೆ ಏನಾದರೂ ಕೊಟ್ಟರೆ ಸಾಲ ಮಂಜೂರು ಏನಾಗಿರುತ್ತೆ ಅದನ್ನು ನಾವು DBT ಅಥವಾ KTU ಮುಖಾಂತರ ಬ್ಯಾಂಕಿಗೆ ಹೋಗುತ್ತೆ, ಇಲ್ಲಾಂದರೆ ಅವ್ರದ್ದೇ ಸ್ವಂತ ಖರ್ಚಿನಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡಿದ್ರೆ ನಮ್ಮ ಇಲಾಖೆಯಿಂದ KTU ಮುಖಾಂತರ ಮೊದಲನೇ ಕಂತು ಹಾಗೂ 2ನೇ ಕಂತು DBT ಮುಖಾಂತರ ಫಲಾನುಭವಿಗೆ ಸೇರುತ್ತೆ. ಫಲಾನುಭವಿಗೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಿ ನಾವು ವಿಸಿಟ್ ಮಾಡಿದ್ಮೇಲೆ ಮುಚ್ಚಳಿಕೆ ಬರೆದು 3 ವರ್ಷದಿಂದ 5 ವರ್ಷದವರೆಗೂ ನಾನು ವರ್ಷಕ್ಕೆ 2 ಬೆಳೆ ಮಾಡೇ ಮಾಡ್ತೀನಿ ಅಂತ ಒಂದು ಮುಚ್ಚಳಿಕೆ ಬರ್ಕೊಡ್ಬೇಕಾಗುತ್ತೆ. ಮತ್ತು ಚಾಕಿ ಬಿಲ್ಗಳನ್ನು ತಂದು ಸಲ್ಲಿಸಬೇಕಾಗುತ್ತೆ, ಚಾಕಿ ಹುಳು ಏನು ಸಾಕಾಣಿಕೆ ಮಾಡಿರ್ತಾರೋ ಆ ಬಿಲ್ಗಳನ್ನ ಇದು ಮಾಡಬೇಕಾಗುತ್ತೆ. ಈ ಥರ ಮನೆಗೆ ಆದರೆ ಈ ಥರ ಸಹಾಯಧನಗಳು ಕಂಪಲ್ಸರಿ ಸಿಗುತ್ತೆ. ಸೊ 600 ಚದರಡಿಗೆ 1 ಎಕರೆ ಹಿಪ್ಪನೆರಳೆ, 1000 ಚದರಡಿಗೆ ಮಿನಿಮಮ್ 1.5 ಎಕರೆ ಹಿಪ್ಪನೆರಳೆ ಇರಬೇಕಾಗುತ್ತೆ, ನೀರಾವರಿ ವ್ಯವಸ್ಥೆ ಇರಬೇಕು.
1: ಮೇಡಮ್, ಹಾಗೇನೆ ಈಗ ರೇಷ್ಮೆ ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಅಥವಾ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡ ನಂತರ ಆ ಶೆಡ್ ಒಳಗಡೆ ರೇಷ್ಮೆ ಸಾಕಾಣಿಕೆ ಮಾಡಲಿಕ್ಕೆ ಒಂದಷ್ಟು ಸಲಕರಣೆಗಳು ಬೇಕಾಗುತ್ತೆ. ಆ ಸಲಕರಣೆಯನ್ನು ಪಡ್ಕೊಳ್ಳೋ ನಿಟ್ಟಲ್ಲಿ ರೈತರಿಗೆ ಏನೆಲ್ಲ ಸಹಾಯಧನ ಅಥವಾ ಏನೆಲ್ಲ ಸೇವಾ ಸೌಲಭ್ಯಗಳು ದೊರಕ್ತಾ ಇದೆ?
0: ಒಬ್ಬ ರೇಷ್ಮೆ ಬೆಳೆಗಾರ ಒಂದು ಸೂಕ್ಷ್ಮವಾಗಿ ನಮ್ಮ ಬೆಳೆನ ನೋಡ್ಕೋಬೇಕು ಅಂತಂದರೆ ಮೊದಲನೇ ಸ್ಟೆಪ್ ತಗೋಬೇಕು ಅಂತಂದರೆ ಅವನಿಗೆ ಮೊದಲು ಸೋಂಕು ನಿವಾರಣೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಸೋಂಕು ನಿವಾರಣೆಗೆ ಬೇಕಾದ ಸ್ಪ್ರೇಯರ್ಗಳು, ಎಲೆಕ್ಟ್ರಿಕ್ದಾಗಲಿ, ಪೆಟ್ರೋಲ್ದಾಗಲಿ ಅಥವಾ ಡೀಸೆಲ್ದಾಗಿ ಸ್ಪ್ರೇಯರ್ಗಳು ನಮ್ಮ ಇಲಾಖೆಯಿಂದ ಸಿಗುತ್ತೆ. ಇದರ ಏನು ಪ್ರರೋಟ ಆಧರಿಸಿ ನಾವು ಆ ಯೂನಿಟ್ ಕಾಸ್ಟ್ ಏನಿರುತ್ತೆ ಅದು 75,000, ಒಬ್ಬ ಇದು ಫಲಾನುಭವಿಗೆ 75,000 ಯೂನಿಟ್ ಕಾಸ್ಟ್ ಏನಿರುತ್ತೆ, ಅದರಲ್ಲಿ 75% ಮತ್ತು 90% ಮೊದಲೇ ಏನು ಹೇಳಿದ್ನು ನಾನು ಜನರಲ್ ಮತ್ತು SC/ST ಅದೇ ಥರ ನಾವು ಡಿವೈಡ್ ಮಾಡಿ ತೊಗೊತೀವಿ. 65:25:10 ಏನಿದೆ ಅದು SC/ST ಅಂದರೆ 10% ಫಲಾನುಭವಿ ಅವನದೇನು ನಮ್ಮ ಯೂನಿಟ್ ಕಾಸ್ಟ್ ಹೇಳಿರ್ತೀವಿ ಅದರಲ್ಲಿ 10% SC/ST ಕಟ್ತಾರೆ, 25% ಅಷ್ಟು ಜನರಲ್ ಅವ್ರು ಕಟ್ತಾರೆ. ಅವನು ಏನು ತೊಗೊಂತಾರೆ, ನಮ್ಮ ಕಡೆಯಿಂದ ಚಂದ್ರಿಕೆಗಳು ಲಭ್ಯತೆ ಇದೆ. ಯಾಕೆ ಅಂತಂದರೆ ಸಾಕಾಣಿಕೆ ಮಾಡಬೇಕು, ಹುಳು ಸಾಕಾಣಿಕೆ ಮಾಡೋದು ಫೈನಲ್ ಪ್ರಾಡಕ್ಟು ನಮ್ಮದು ಬರೋದೇ ಗೂಡು, ದ್ವಿತಳಿ ಸಂಕರಣ ಗೂಡುಗಳು, ಅದು 100 ಮೊಟ್ಟೆಗೆ 250-300 ಚಂದ್ರಿಕೆಗಳು ಬೇಕಾಗುತ್ತೆ. ಸೊ 250-300 ಚಂದ್ರಿಕೆ ನಮ್ಮಲ್ಲಿ ಲಭ್ಯತೆ ಇದ್ದರೆ ಮತ್ತು ಆ ಟೈಮಲ್ಲಿ ನಮಗೆ ಏನು ಅನುದಾನದ ಲಭ್ಯತೆ ಮತ್ತು ನಮಗೆ ಏನು ಸ್ಟಾಕ್ಗಳು ಬರುತ್ತೆ ಅದ್ರ ಮೇಲೆ ನಾವು ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವರಿಗೆ ಎಷ್ಟು ಬೆಳೆ ಮಾಡೋಕ್ಕೆ ಕೆಪಾಸಿಟಿ ಇದೆ ಅಂದರೆ ಅವ್ರ ಮನೆ ಎಷ್ಟಿದೆ, ಹಿಪ್ಪನೆರಳೆ ಎಷ್ಟಿದೆ. ಈಗ ಮನೆ 1000 ಚದರಡಿ ಆದರೆ ಅವರು 200-250 ಎರಡು ಬ್ಯಾಚಲ್ಲಿ ಮಾಡ್ಕೊತಾರೆ. ಸೊ ಅವ್ರಿಗೆ ಇಷ್ಟು ಚಂದ್ರಿಕೆಗಳು ಬೇಕಾಗುತ್ತೆ ಅಂತ ನೋಡಿ ಅವರಿಗೆ ಚಂದ್ರಿಕೆಗಳು ಕೊಡಿಸ್ತೀವಿ, ಸ್ಪ್ರೇಯರ್ಗಳು ಕೊಡಿಸ್ತೀವಿ. ಆದಮೇಲೆ ಆ ವರ್ಷಗಳಲ್ಲಿ ಏನು ಟೆಂಡರ್ ಆಗಿರುತ್ತೆ ಅಕಸ್ಮಾತ್ ಆ ವರ್ಷದಲ್ಲಿ ಬ್ರಷ್ ಕಟರ್ಗಳಾಗಲಿ ಅಥವಾ ವೀಡರ್ಗಳಾಗಲಿ ಬಂದಿದ್ರೆ ಅಥವಾ ಸೋಲಾರ್ ಲೈಟ್ಗಳು ಬಂದಿದ್ರೆ ಆ ವರ್ಷಗಳಲ್ಲಿ ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಟ್ಟು ಮತ್ತೆ ಯಾರು ನನಗೆ ಅರ್ಜಿ ಕೊಟ್ಬಿಟ್ಟು ಹೋಗಿರ್ತಾರೆ ನನಗೆ ಇನ್ನು ಮುಂದಿನ ವರ್ಷ ನನಗೆ ಇದು ಬೇಕು, ಎಕ್ವಿಪ್ಮೆಂಟ್ಸ್ ಬೇಕಾಗುತ್ತೆ, ಸಲಕರಣೆಗಳು ನನಗೆ ಅವಶ್ಯಕತೆ ಇದೆ ಅಂತ ಕೊಟ್ಟಿರ್ತಾರೋ ಆ ಜ್ಯೇಷ್ಠತಾ ಪಟ್ಟಿ ಮೇಲೆ ನಾವು ಸಲಕರಣೆಗಳನ್ನ ವಿತರಣೆ ಮಾಡ್ತೀವಿ. ಅವ್ರಗಳನ್ನ ಕರೆಸಿ ಒಂದು ಅಪ್ಲಿಕೇಶನ್ ಡೊನೇಷನ್ ಕೊಟ್ಟು

0: ಕಮಾಂಡ್ ಡ್ರಾಫ್ಟ್ನ ಅವ್ರ ಕಡೆಯಿಂದ ಕಟ್ಸ್ಕೊಂಡು ಅವರಿಗೆ ಸಲಕರಣೆಗಳನ್ನ ನಾವು ವಿತರಣೆ ಮಾಡ್ತೀವಿ. ಆ ಸಲಕರಣೆಗಳು ಡಿ ಡಿ ಮುಖಾಂತರ ಬಂದಿರುತ್ತೆ, ಅದನ್ನು ಕೆ ಟು ಮುಖಾಂತರ ನಮ್ಮ ಹೈಯರ್ ಆಫೀಸರ್ಸ್ ಏನಿರ್ತಾರೋ ಅವರು ಮಾಡ್ಕೊತಾರೆ. ನಮ್ಮ ತಾಂತ್ರಿಕ ಸೇವಾ ಕೇಂದ್ರದಲ್ಲಿ ಡಿ ಡಿ ಕಟ್ಸಿ ನಮ್ಮ ಹೈಯರ್ ಆಫೀಸರ್ ಕಳ್ಸೋವರೆಗೂ ನಮ್ಮ ಕೆಲಸ ಆಗಿರ್ತದೆ. ಈಗ ಅವ್ರಿಗೇನು ಅವಶ್ಯಕತೆ ಅಂದರೆ ಒಂದು ಸಲಕರಣೆ ಏನಾದರೂ ಕೊಟ್ಟರೆ ಈ ವರ್ಷ ಕೊಟ್ಟರೆ ಇನ್ನು 5 ವರ್ಷಗಳ ಕಾಲ ನಮಗೆ ಕೊಡ್ಲಿಕ್ಕೆ ಬರಲ್ಲ. ಫಸ್ಟ್ ಆ 5 ವರ್ಷಗಳ ಮಧ್ಯೆ ಅದು ಏನಾದರೂ ಸಲಕರಣೆ ಸುಟ್ಟೋಗಿದ್ರೆ ಅದೇನಾದರೂ ಇದ್ರೆ ನಮಗೆ ತಿಳಿಸಿದ್ರೆ ಆ 5 ವರ್ಷಗಳು ಪೂರ್ಣವಾದ ನಂತರ ಅವ್ರಿಗೆ ಅದೇ ಇದನ್ನ ನಾವು ಸಲಕರಣೆನ ವಿತರಣೆ ಮಾಡೋ ಅಂತ ಅವಕಾಶ ಇದೆ. ಅದಕ್ಕಿಂತ ಮುಂಚೆ ಏನೇ ಆಗಿದ್ರು ಅವರು ಅವ್ರ ಕಾಸ್ಟ್ ಏನಿದೆ, ಯಾಕಂದ್ರೆ ಈಗಿನ ಇದರಲ್ಲಿ ನಮ್ಮ ರೈತರಿಗೆ ವರ್ಷಕ್ಕೆ 3 ಲಕ್ಷದವರೆಗೂ ಲಾಭ ಇದೆ. ಆ 3 ಲಕ್ಷದಲ್ಲಿ 10,000 ವರ್ಷಕ್ಕೆ ಖರ್ಚು ಮಾಡಿಕೊಂಡ್ರೆ ಅವ್ರಿಗೆ ಲಾಭ ಇರುತ್ತೆ, ಇನ್ನೂ 5 ವರ್ಷ ಕಾಯೋಂಥ ಪ್ರಮೇಯ ಇರಲ್ಲ. ಸೊ ಅದಕ್ಕೋಸ್ಕರ ನಾವೇನು ಹೇಳೋದು ಅಂತಂದರೆ ಫಸ್ಟು ನಾವು ಯಾರು ಹೊಸ ಬೆಳೆಗಾರರು ಇರ್ತಾರೆ ಅವ್ರಿಗೆ ಪ್ರೋತ್ಸಾಹ ಮಾಡಲು ಮತ್ತು ಅವ್ರಿಗೆ ಒಂದು ಹೆದರಿಕೆ ಇರುತ್ತೆ ಮೊದಲು, ಹೇಗೋ ಏನೋ ಮತ್ತು ಏನು ಮಾಡೋದು ಅಂತ ಒಂದು ಸ್ವಲ್ಪ ಬಂಡವಾಳ ಹಾಕ್ಬಿಟ್ಟಿರ್ತಾರೆ ಮನೆಗಳಿಗೆಲ್ಲ. ಈಗ ಸಲಕರಣೆಗಳಿಗೂ ಒಂದಷ್ಟು ಬಂಡವಾಳ ಹಾಕೋಕ್ಕೆ ಶಾರ್ಟೇಜ್ ಇರುತ್ತೆ. ಆ ಟೈಮಲ್ಲಿ ಅಂಥದ್ದು ನಮ್ಮ ಇಲಾಖೆ ಅದನ್ನು ಮನಗಂಡು ಈ ಥರ ಮೊದಲು ಹೊಸ ಬೆಳೆಗಾರರಿಗೆ ಅಂತ ಪ್ರಿಫರೆನ್ಸ್ ಕೊಟ್ಟು ಮಾಡಿ ಮತ್ತೆ ಏನು ಜ್ಯೇಷ್ಠತಾ ಪಟ್ಟಿ ಆಧಾರದ ಮೇಲೆ ನಾವು ಬೇರೆಯವರಿಗೆ ಸಲಕರಣೆಗಳನ್ನ ವಿತರಣೆ ಮಾಡ್ತೇವೆ.
1: ಮೇಡಮ್, ಈಗ ತಾವು ಹೇಳಿದ್ರಿ ಮುಖ್ಯವಾಗಿ ಸೋಂಕು ನಿವಾರಕಗಳನ್ನ ಪೂರೈಸುವಂಥದ್ದು ಈ ರೇಷ್ಮೆ ಬೆಳೆಗಾರರಿಗೆ ಅವಶ್ಯಕತೆ ಇರ್ತೀನಿ. ಯಾವ್ಯಾವ ರೀತಿಯ ಸೋಂಕು ಈ ರೇಷ್ಮೆ ಬೆಳೆಗೆ ಅಥವಾ ರೇಷ್ಮೆಗೆ ತಗಲುವಂಥ ಸಾಧ್ಯತೆ ಇರುತ್ತೆ ಮೇಡಮ್? ಮತ್ತೆ ಈ ಸೋಂಕು ನಿವಾರಕ ಔಷಧಿಗಳು ಅಥವಾ ಏನಾದರೂ ಇಲಾಖೆ ವತಿಯಿಂದ ನೀಡಲಾಗ್ತಿದೆಯಾ?
0: ಹೌದು, ಪ್ರತಿಯೊಂದು ಈಗ ರೇಷ್ಮೆ ಅಂತ ಅಂದಾಗ ಸೂಕ್ಷ್ಮತೆ ಮತ್ತು ಏನು ಸೋಂಕು ನಿವಾರಣೆಗಳನ್ನ ನಾವು ಮಾಡ್ಕೊತೀವೋ ಅದು ತುಂಬ ಮುಖ್ಯ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಹಿಪ್ಪು ನೆರಳೆ ತೋಟದ್ದು ಏನು ನಾವು ನೋಡ್ಕೊತೀವೋ ಅಂದರೆ ಅದರದ ಸಸ್ಯವರ್ಧಕಗಳನ್ನ ಹಾಕಿ ಅದ್ರ ನ್ಯೂಟ್ರಿಯೆಂಟನ್ನು ಜಾಸ್ತಿ ಮಾಡೋದಾಗಲಿ ಪೋಷಣ ಅಂತ ಕೊಡ್ತೀವಿ ನಾವು. ಏನಂದರೆ CSRTI, KSSRDI ಈ ಥರ ನಮ್ಮದು ಸಂಶೋಧನಾ ಸಂಸ್ಥೆಗಳಿದೆ ಮೈಸೂರಿನಲ್ಲಿ, CSRTI ಮೈಸೂರು ಹಾಗೂ KSSRDI ತಲಗಟ್ಟುಪುರದಿಂದ ನಮ್ಮ ವಿಜ್ಞಾನಿಗಳು ಈಗ ಸಸ್ಯವರ್ಧಕಗಳನ್ನ ಒಂದಷ್ಟು ಇದು ಮಾಡಿರ್ತಾರೆ, ನಮಗೆ ರೆಕಮೆಂಡ್ ಮಾಡ್ತಾರೆ. ಇಂಥದ್ದು ಮಾಡಿದ್ರೆ ನಮ್ಮ ಹಿಪ್ಪು ನೆರಳೆ ಚೆನ್ನಾಗಿ ಬರುತ್ತೆ, 20% ಆಫ್ ಈಲ್ಡ್ ಇದರಿಂದ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದಷ್ಟು ಫಾರ್ಮುಲೇಷನ್ಸ್ನ ನಮಗೆ ರೆಕಮೆಂಡ್ ಮಾಡ್ತಾರೆ. ನಾವು ರೈತರುಗಳಿಗೆ ಏನು ಮಾಡ್ತೀವಿ ಅಂತ ಅಂದರೆ ಈ ಟೈಮಲ್ಲಿ ಈ ಥರದ್ದು ಹಾಕಿದ್ರೆ 20% ನಿಮ್ಮದು ಇದಾಗುತ್ತೆ ಅಂತ ಇಳುವರಿ ಬರುತ್ತೆ ಅಂತ ಹೇಳಿರ್ತೀವಿ. ಸೊ ಇಂಥದ್ದು ಫಸ್ಟ್ ಹಿಪ್ಪು ನೆರಳೆಗೆ ಅಂತ ಬಂದರೆ ಪೋಷಣ ಅಂತ ಬರುತ್ತೆ. ಪೋಷಣ ಅಂತ ಅಂದರೆ ಅದೊಂದು ಸಸ್ಯವರ್ಧಕ ಏನಿದೆ ನಮ್ಮದು ಲೀಫ್ ಫೀಲ್ಡ್ ಏನಿದೆ 20% ಜಾಸ್ತಿ ಆಗುತ್ತೆ. ಮತ್ತು ಡಾಕ್ಟರ್ ಸಾಯಿಲ್ ಅಂತ ಇದು ಏನು ಡ್ರಂಚ್ ಮುಖಾಂತರ ಅಥವಾ ಡ್ರಿಪ್ ಮುಖಾಂತರ ನಾವು ಸಸ್ಯಗಳಿಗೆ ಕೊಡೋದು ಡಾಕ್ಟರ್ ಸಾಯಿಲ್, ಅದು ಬೇರೆ ಬೇರೆ ಅರೇಕ ಅದಕ್ಕೆ ಇದಕ್ಕೆ ಅಂತ ಇರುತ್ತೆ. ಆದರೆ ನಮ್ಮ ಮಲ್ಬರಿಗೇನೆ ಒಂದು ಫಾರ್ಮುಲೇಷನ್ ಮಾಡಿದ್ದಾರೆ ಡಾಕ್ಟರ್ ಸಾಯಿಲ್ ಅದು. ಮತ್ತು ಪೋಷಣ ಇದು ಮತ್ತು ಜೈವಿಕ ಗೊಬ್ಬರಗಳು NPK ಬರುತ್ತಲ್ಲ ಅದನ್ನು ನಮ್ಮ ರೇಷ್ಮೆ ಇಲಾಖೆಯಿಂದ ಉಚಿತವಾಗಿ ವರ್ಷದಲ್ಲಿ ಒಂದು ಸಲ ಪೂರ್ವ ಮುಂಗಾರು ಟೈಮಲ್ಲಿ ನಾವು ಹಂಚಿಕೆ ಮಾಡ್ತೀವಿ. ಯಾಕೆ ಅಂತಂದರೆ ನಮಗೆ ಹಿಪ್ಪು ನೆರಳೆ ನಾಟಿ ಕಾಲೆಲ್ಲ ಬಂದು ಮೇ ಜೂನ್ ಕಾಲದಲ್ಲಿ ಆಯಿತಾ, ಆ ಮೇ ಜೂನ್ಗೆ ಮೊದಲಾಗಿ ಅಂದರೆ ಪೂರ್ವ ಮುಂಗಾರಿಗೆ ನಮ್ಗೆ ಏನೇನು ಬೇಕೋ ಈಗ ಇದಾಗಲಿ ಜೈವಿಕ ಗೊಬ್ಬರಗಳಾಗಲಿ ಡಾಕ್ಟರ್ ಸಾಯಿಲ್ ಆಗಲಿ ರೈತರಿಗೆ ಮೊದಲನೇ ಹಂಚಿಕೆ ಆಗುತ್ತೆ. ಆ ಟೈಮಲ್ಲಿ ಅವರು ನಾವು ಹೇಳಿದ್ದು ಈ ಥರ ಅಂತ ಅಂದ್ಬಿಟ್ಟು ಮಾಡಿದರೆ ಹಿಪ್ಪು ನೆರಳೆದು ಇದಾಗುತ್ತೆ. ಅಕಸ್ಮಾತ್ ಆ ಮಧ್ಯದಲ್ಲಿ ಹಿಪ್ಪು ನೆರಳೆಗೆ ಏನಾದರೂ ಕೀಟಬಾಧೆ ಬಂತು ಅಂತಂದರೆ ನಾವು ಜೈವಿಕ ಕ್ರಮದಲ್ಲಿ ನೀಮ್ ಆಯಿಲ್ ಹೇಳ್ತೇವೆ. ನೀಮ್ ಆಯಿಲ್ ಏನಂತಾರೆ, ಬೇವಿನೆಣ್ಣೆ ಹೇಳ್ತೀವಿ. ಆ ಬೇವಿನೆಣ್ಣೆ ಏನ ಅಂತ ಅಂದರೆ ಒಂದು 15 ಲೀಟ್ರ್ ಕ್ಯಾನಲ್ಲಿ ಅವರು ಇದು ಮಾಡ್ತಾರೆ, 75 ml ಹಾಕ್ಕೊಂಡ್ರೆ ಸಾಕು. 15 ಲೀಟ್ರ್ ಕ್ಯಾನಲ್ಲಿ ಹಾಕಿ ಅವರು 1 ಎಕರೆಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಿಂಪಡಣೆ ಮಾಡ್ತಾರೆ. ನಮ್ಮ ಕಡೆಯಿಂದ ನೀಮ್ ಆಯಿಲ್ ಕೂಡ ಬರುತ್ತೆ. ಆ ವರ್ಷದ ಏನು ನಮಗೆ ಅನುದಾನ ಇರುತ್ತೆ ಮತ್ತು ಏನೇನು ಕೊಟ್ಟಿರ್ತಾರೆ ಅದ್ರ ಮೇಲೆ ನಾವು ನೀಮ್ ಆಯಿಲ್ ಕೂಡ ಕೊಡ್ತೇವೆ. ಅದಾದಮೇಲೆ ಬಂದು ಇದು ತೋಟಕ್ಕಾಯಿತು. ತೋಟದಾದಮೇಲೆ ನಾವು ಮನೆಗೆ ಸೋಂಕು ನಿವಾರಣೆ ಮಾಡಲೇಬೇಕಾಗುತ್ತೆ, ಮನೆಯ ಹೊರಗೆ ಮತ್ತು ಒಳಗೆ ಸೋಂಕು ನಿವಾರಣೆ. ಸೋಂಕು ನಿವಾರಣೆ ಮಾಡಲಿಕ್ಕಿಂತ ಮುಂಚೆ ನಮ್ಮ ಎಸ್ಟಿಮೇಟ್ ಏನಿದೆ ಈಗ ಕಿಟಕಿಗಳಾಗಲಿ ಬಾಗಿಲುಗಳಾಗಲಿ ವೆಂಟಿಲೇಟರ್ ವಿಂಡೋಸ್ ಆಗಲಿ ಕಿಟಕಿಗಳಾಗ್ಲಿ ಏನೇನು ಚಿಕ್ಕ ಚಿಕ್ಕ ಕಿಟಕಿಗೆ ಇಟ್ಟಿರ್ತೀವಿ ಅದ್ರ ಜೊತೆಗೆ ಈಗ ಪ್ಲಾಸ್ಟರಿಂಗ್ ಕೂಡ ಮಾಡಕ್ಕೆ ಇಲಾಖೆಯಿಂದ ನಾವು ಒಂದು ಮಾರ್ಗಸೂಚಿನ ಬಿಟ್ಟಿದ್ದೀವಿ. ಯಾಕೆ ಪ್ಲಾಸ್ಟರಿಂಗ್ ಮಾಡಬೇಕು ಅಂತಂದ್ರೆ, ನಾವು ಡಿಸ್ಇನ್ಫೆಕ್ಟೆಂಟ್ ಏನ್ ಮಾಡ್ತೀವಿ ಅಂದ್ರೆ ಸೋಂಕು ನಿವಾರಣೆ ಔಷಧಿ ಏನ್ ಹೊಡಿತೀವಿ, ನಮ್ಮ ರೈತರಿಗೆ ಅರ್ಥ ಆಗ್ಬೇಕು ಅಂತ ನಂಗೆ ಹೇಳಿದ್ರೆ, ಔಷಧಿ ಹೊಡಿತೀವಿ ಮನೆಗೆ, ಅವಾಗ ಔಷಧಿ ಹೊಡೆದಾಗ ಪ್ಲಾಸ್ಟರಿಂಗ್ ಮಾಡಿದ್ರೆ ಒಂದು ಸಣ್ಣ ಸಣ್ಣ ಕಣಗಳಿಗೂ ಅದು

0: ನೀಟಾಗಿ ಕೂತ್ಕೊಳ್ಳುತ್ತೆ, ನಾವು ಏನು ಔಷಧಿ ಹೊಡೆದಿರ್ತೀವೋ ಅದು. ಆಯ್ತಾ, ಪ್ಲಾಸ್ಟ್ರಿಂಗ್ ಮಾಡಿಲ್ಲ ಅಂದ್ರೆ ಆ ಸಣ್ಣ ಸಣ್ಣ ಏನು ಪೋರ್ಸ್ ಇರುತ್ತೋ ಅಂದ್ರೆ ಆ ತೂತೊಳಗುವೆ ಯಾವ್ದಾದ್ರೂ ಫಂಗಸ್ಗಳಿದ್ರೆ ಅಲ್ಲೇ ಸೇರಿರುತ್ತೆ, ಅದಕ್ಕೋಸ್ಕರ ಪ್ಲಾಸ್ಟ್ರಿಂಗ್ ಮಾಡ್ಲಿಕ್ಕೆ ಹೇಳ್ತಾ ಇದೀವಿ. ಸೊ ಮನೆದು ಏನು ಸೋಂಕು ನಿವಾರಕಗಳಿದೆ ಅಂದ್ರೆ ನಾವು ಫಿನಾಲ್ ಬೇಸ್ಡ್ ಕೊಡ್ತಾ ಇದೀವಿ ಮತ್ತೆ ಕ್ಲೋರಿನ್ ಬೇಸ್ಡ್ ಕೊಡ್ತಾ ಇದೀವಿ. ಸದ್ಯಕ್ಕೆ ಈ ವರ್ಷದಲ್ಲಿ ನಮ್ಗೆ ಸೆರಿಫೇನ್ ಅಂತ ಒಂದು ಬಂದಿದೆ, ಸೆರಿಫೇನ್ ಅಂತ ಕೊಡ್ತೀವಿ ಸೋಂಕು ನಿವಾರಕ. ಮತ್ತೆ ಹೋದ್ಸಲಿ ಇದು ನಾವು ಸೆರಿಕಾಲ್ಗಳು ಕೊಟ್ಟಿದ್ದೀವಿ, ಸ್ಯಾನಿಟೈಕ್ ಅಂತ ಕೊಟ್ಟಿದ್ದೀವಿ. ಈಗ ಹೆಚ್ಚು ಕೇಳೋದು ನಮ್ಮ ರೈತರು ಡೆಕಾಲ್, ಡೆಕಾಲ್ ಹೆಸರಲ್ಲಿ ನಾವು ಈಗ ಸೆರಿಕಾಲ್ ಅನ್ನೋ ಒಂದು ಸೋಂಕು ನಿವಾರಕನ ಕೊಡ್ತಾ ಇದ್ದೀವಿ. ಮತ್ತೆ ನಾವು ಫ್ಲೋರ್ ಕ್ಲೀನಿಂಗ್ಗೆ ಸುಚಿ ಅಂತ ಕೊಡ್ತೀವಿ, ಮತ್ತೆ ಬ್ಲೀಚಿಂಗ್ ಪುಡಿಗಳನ್ನ ಕೊಡ್ತೀವಿ. ಅದಾದ್ಮೇಲೆ ಈಗ ಮನೆದು ಇದು ಆಯ್ತು, ಇನ್ನೇನು 200 ಲೀಟ್ರ್ ಡ್ರಮ್ಗೆ ಇಷ್ಟಿಷ್ಟು ಲೀಟ್ರ್ ಅಂತ ಅನ್ಬಿಟ್ಟು ಅದಕ್ಕಿರುತ್ತೆ, ಅದನ್ನ ಸೋಂಕು ನಿವಾರಣೆಯನ್ನು ಮಾಡ್ತಾರೆ ಅವರು. ಅದಾಗಿ 10 ದಿನ ಬಿಟ್ಟಾದ್ಮೇಲೆ ಅಂದ್ರೆ ಒಂದು ಮೇಜಗಳಿರುತ್ತೆ ನಮ್ಗೆ, ರೇರಿಂಗ್ ಸ್ಟ್ಯಾಂಡ್ಸ್ ಅಂತ ಇರುತ್ತೆ, ಅದ್ರ ಜೊತೆನೆ ಎಲ್ಲ ಡಿಸ್ಇನ್ಫೆಕ್ಷನ್ ಮಾಡಿರ್ತಾರೆ. ಇದು ಇಷ್ಟಕ್ಕೂ ಈಗೇನು ಹೇಳಿದೆ ಅದನ್ನ ಡಿಸ್ಇನ್ಫೆಕ್ಷನ್ ಮಾಡಿರ್ತಾರೆ. ಅದ್ರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ಹುಳಗಳು ತರ್ತಾರೆ. ಹುಳಗಳು ತಂದಾಗ ಅಲ್ಲಿನ ಶೈತ್ಯಾಂಶ ಏನಿರುತ್ತೆ ಅಂದ್ರೆ ಹ್ಯುಮಿಡಿಟಿ ಏನ್ ಹೇಳ್ತೀವಿ ಅದನ್ನ ಇದು ಕಂಟ್ರೋಲ್ ಮಾಡಕ್ಕೆ, ಯಾಕಂದ್ರೆ ನಮ್ಮ ರೇಷ್ಮೆ ಹುಳು ಕೋಲ್ಡ್ ಬ್ಲಡೆಡ್ ಅಂದ್ರೆ ಶೀತ ರಕ್ತ ಪ್ರಾಣಿ, ನಮ್ ತರ ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು. ನಾವು ಅದಕ್ಕೆ ಕರೆಕ್ಟ್ ಆಗಿ ಟೆಂಪರೇಚರ್ ಮತ್ತೆ ಹ್ಯುಮಿಡಿಟಿನ ಮೇಂಟೈನ್ ಮಾಡಬೇಕು, ವಾತಾವರಣ ಸೃಷ್ಟಿ ಮಾಡ್ಬೇಕು. ಸೊ ನಾವ್ ಹೇಗೆ ವೆಂಟಿಲೇಷನ್ ಕಿಟಕಿಗಳ ಮುಖಾಂತರ ಇದು ಮಾಡ್ತೀವಿ, ಶೀತ ವಾತಾವರಣದಲ್ಲಿ ಸ್ವಲ್ಪ ಟೆಂಪರೇಚರ್, ಮತ್ತೆ ಮಳೆಗಾಲದಲ್ಲಿ ಆ ಬೆಡ್ ಅಲ್ಲಿ ಅದ್ರ ಯೂರಿನ್ ಏನಿರುತ್ತೆ ಅಥವಾ ಅದ್ರದ್ದು ಫೀಸಿಸ್ ಏನಿರುತ್ತೆ ಅಂದ್ರೆ ಅದ್ರದ್ದು ಗೊಬ್ಬರ ಏನ್ ಬರುತ್ತೆ ಅದ್ರದ್ದು ನೆಲ್ಲ ಕಂಟ್ರೋಲ್ ಮಾಡ್ಬೇಕು ಬೆಡ್ ಅಲ್ಲಿ ಅಂತಂದ್ರೆ ಲೈಮ್ ಪೌಡರ್ ಬೇಕು ಅಂದ್ರೆ ಸುಟ್ಟ ಸುಣ್ಣ, ನಮ್ ಕಡೆಯಿಂದ ಸುಟ್ಟ ಸುಣ್ಣ ಕೂಡ ಕೊಡ್ತೀವಿ. ಅದಾದ್ಮೇಲೆ ವಿಜೇತ ಮತ್ತು ವಿಜೇತ ಸಪ್ಲಿಮೆಂಟ್ ಅಂತ ಬರುತ್ತೆ. ಯಾವುದೇ ಸೋಂಕು ನಿವಾರಕಗಳು ಅಂದ್ರೆ ಇಂತ ಏನಂತಂದ್ರೆ ಒಂದು ಬೇಸಿಗೆ ಕಾಲ ಅಥವಾ ಮಳೆಗಾಲದಲ್ಲಿ ಸುಣ್ಣಕಟ್ಟು, ಸಪ್ಪೆ ರೋಗ, ಹಾಲ್ ರೋಗ, ತೊಂಡೆ ರೋಗ ಈ ತರ ಸುಮಾರು ರೋಗಗಳು ನಮ್ಮ ರೇಷ್ಮೆ ಹುಳಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಆ ಟೈಮಲ್ಲಿ ನಾವೇನು ಅಂತಂದ್ರೆ ಬೆಳಗ್ಗೆ ಸೊಪ್ಪು ಕೊಡ್ಲಿಕ್ಕೂ ಮುಂಚೆ ನಾವೇನು ವೆಂಟಿಲೇಷನ್ ಕೊಟ್ಟಿರ್ತೀವಿ ಆ ಟೈಮಲ್ಲಿ ವಿಜೇತನ ಪೌಡರ್ ಡಸ್ಟ್ ಮಾಡಿ ನೆಕ್ಸ್ಟ್ ಬಂದು ಅವರು ಸೊಪ್ಪನ್ನ ಹಾಕಿ ಅದಾದ್ಮೇಲೆ ಮಧ್ಯಾಹ್ನಕ್ಕೆ ಅಥವಾ ಸಂಜೆ ಒಳಗಾಗಿ ಲೈಮ್ ಡಸ್ಟ್ ಮಾಡ್ಕೋಬಹುದು. ಸೊ ವಿಜೇತ ಮತ್ತು ವಿಜೇತ ಸಪ್ಲಿಮೆಂಟ್ ಮತ್ತೆ ಸೆರಿಸಿಲಿನ್ ಮತ್ತೆ ಸುಣ್ಣ ನಮ್ಮ ಇಲಾಖೆಯಿಂದ ಉಚಿತವಾಗಿ ಬೆಡ್ ಡಿಸ್ಇನ್ಫೆಕ್ಟೆಂಟ್ಗೆ ನಾವು ವಿತರಣೆ ಮಾಡ್ತೀವಿ. ಇಷ್ಟುವೇ ನಮ್ಮ ಸೋಂಕು ನಿವಾರಣಕಗಳನ್ನ ಇದ್ಕೊಡ್ತೀವಿ. ಮತ್ತೆ ಏನಂದ್ರೆ ಕನಿಷ್ಠ 2-5 ಬೆಳೆಗಾಗೋಷ್ಟು ಅಷ್ಟೇ ನಮ್ಲಿ ಒಬ್ಬ ಬೆಳೆಗಾರಂಗೆ ಕೊಡಕ್ ಸಾಧ್ಯ, ಯಾಕಂದ್ರೆ ನಮ್ಮ ತಾಲೂಕುವಾರಲ್ಲಿ ಎಷ್ಟು ಜನ ರೈತರಿದ್ದಾರೆ ಅದ್ರ ಮೇಲೆ ನಮ್ಗೆ ಕೊಡ್ತಾರೆ. ಕನಿಷ್ಠ 2-5 ಬೆಳೆಗಾಗೋಷ್ಟು ಮಾತ್ರ ನಾವು ಕೊಡ್ಲಿಕ್ಕೆ ಸಾಧ್ಯ
1: ವಾರ್ಷಿಕವಾಗಿ
0: 2-5. ನಮ್ಮ ಬೆಳೆಗಾರರು ಬೆಳೆಯದೆ 5-10 ಅಥವಾ 5-8-10 ಈ ತರ ಮಾಡ್ತಾರೆ. ನಾವು ಕನಿಷ್ಠ 2-5 ಬೆಳೆಗಳಿಗೆ ಅಷ್ಟು ಮಾತ್ರ ಕೊಡ್ತೇವೆ. ಅದಾದ್ಮೇಲೆ ಅವರ ಏನಿರುತ್ತೆ ಇದು ಇನ್ಕಮ್ ಅಲ್ಲಿ ಎಷ್ಟು ಲಾಭ ಬಂದಿರುತ್ತೆ ಅದರಲ್ಲಿ ತಗೊಂಡು ಮಾಡ್ತಾನೆ ನಮ್ಮ ರೈತರು. ಈ ತರ ಇದೆ ಸರ್.
1: ಮೇಡಮ್, ಈಗ ತಾವು ಹೇಳ್ದಂಗೆ ಈ ಸಂಪೂರ್ಣ ಈ ಸೋಂಕು ನಿವಾರಕ ಔಷಧಿಗಳಾಗಿರ್ಬೋದು, ಈ ಕೆಲವೊಂದು ಸಲಕರಣೆಗಳಾಗಿರ್ಬೋದು, ಇದೆಲ್ಲ ಉಚಿತವಾಗಿ ಕೊಡೋದು ಅಥವಾ ರಿಯಾಯಿತಿ ದರದಲ್ಲಿ ನೀಡುವಂಥದ್ದು
0: ಸರ್? ಈಗ ಏನಂತಂದ್ರೆ ಈಗ ಸೋಂಕು ನಿವಾರಕಗಳನ್ನ ನಾವು ಉಚಿತ ವಿತರಣೆ ಮಾಡ್ತೀವಿ ಸರ್. ಸಲಕರಣೆಗಳು ಹೇಳ್ದಂಗೆ 75% ಮತ್ತು 90% ತರ ಸಬ್ಸಿಡಿ ಮುಖಾಂತರನೇ ಕೊಡೋದು ನಾವು. 25% ಜನರಲ್ಗೆ, 10% ಅಷ್ಟು SC/ST ಕಟ್ಟಬೇಕಾಗುತ್ತೆ ಅಷ್ಟೇ. ಸಲಕರಣೆ ಸಬ್ಸಿಡಿ
1: ಔಷಧಿಗಳು
0: ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಮತ್ತೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಊಜಿ ಅಂತ ಬರುತ್ತೆ ನೋಣ, ಊಜಿ ನೋಣ ತುಂಬಾ ನಮ್ಮ ಏನು ರೇಷ್ಮೆಗೆ 4ನೇ ಹಂತದಲ್ಲಿ ಇದ್ದಾಗ ಅಥವಾ ಗೂಡು ಕಟ್ಟೋ ಸಂದರ್ಭದಲ್ಲಿ ಊಜಿ ಹೊಡಿತು ಅಂತಂದ್ರೆ ಅವ್ರಿಗೆ ಅವ್ರದ್ದು ಏನು ಅಷ್ಟು ಪರಿಶ್ರಮ ಪಟ್ಟಿರ್ತಾರೆ ಆ ಒಂದು ತಿಂಗಳು ಪರಿಶ್ರಮ ಅದು ಅಲ್ಲೇ ಹೋಗುತ್ತೆ ಅಂತ ಅರ್ಥ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಈ ವರ್ಷದಲ್ಲಿ ಊಜಿ ಕಟ್ಟ ಬರಬಾರ್ದು ಅಂತ ನಮ್ಮ ಇಲಾಖೆಯಲ್ಲಿ ಆಸಲ್ಲಿ ನಮಗೆ ಅನುದಾನ ಇದ್ರೆ ಊಜಿ ಫೆರಮೋನ್ಗಳು, ಊಜಿ ಟ್ರ್ಯಾಪ್ಗಳು ಮತ್ತೆ ಊಜಿ ನೈಲಾನ್ ನೆಟ್ಗಳು ಕೂಡ ಉಚಿತವಾಗಿ ಸರಬರಾಜಾಗತ್ತೆ. ಇಲಾಖೆಗೆ ಬಂದು ಸಂಬಂಧಪಟ್ಟವರು ನನಗೆ ಹೇಳಿದ್ರೆ ಇಂಥ ತೊಂದರೆ ಇದೆ ಅಂತಂದ್ರೆ ನಾನು ಉಚಿತವಾಗಿ ಊಜಿ ಫೆರಮೋನ್ ಆಗಲಿ ಟ್ರ್ಯಾಪ್ ಆಗಲಿ ಅಥವಾ ನೈಲಾನ್ ನೆಟ್ಗಳನ್ನ ಕೊಟ್ಟಿರ್ತೀನಿ. ಅದು ರೈತರಿಗೆ ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ ನಮಗೆ ಇಯರ್ ಎಂಡ್ ಅಂದ್ರೆ ವಾರ್ಷಿಕವಾಗಿ ಯಾವಾಗ ಅಂದ್ರೆ ಮಾರ್ಚ್ ಏಪ್ರಿಲ್ ಒಳಗೆ ನಮ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು ರೈತರಿಗೆ ಏನೇನು ಬೇಕಾಗುತ್ತೆ ಅಂತ ನಾವು ಗಮನಕ್ಕೆ ಇಟ್ಕೊಂಡಿರ್ತೇವೆ. ಸೊ ಆ ಟೈಮಲ್ಲಿ ರೈತರು ಬಂದು ನಮಗೆ ಹೇಳಿರ್ಬೇಕು, ಡಿಸೆಂಬರ್ ಮತ್ತೆ ಜನವರಿ ತಿಂಗಳುಗಳಲ್ಲಿ ನನಗೆ ಇಂಥ ಸಲಕರಣೆಗಳು ಬೇಕಾಗುತ್ತೆ ಮತ್ತೆ ಇಂಥ ತೊಂದರೆ ಇದೆ ಅಂತ ನನಗೆ ಹೇಳಿ

0: ಇದ್ರೆ ಅದನ್ನ ನನ್ನ ಗಮನಕ್ಕೆ ತಗೊಂಡು ಒಂದು ಅರ್ಜಿ ತಗೊಂಡು ಜ್ಯೇಷ್ಠತಾ ಪಟ್ಟಿ ಮೇಲೆ ಅವರಿಗೆ ಎಲ್ಲಾನು ಹಂಚಿಕೆ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಸಲಕರಣೆಗಳು ಸಬ್ಸಿಡಿ ಮೇಲೆ ಹಾಗೂ ಸೋಂಕು ನಿವಾರಕಗಳು ಉಚಿತವಾಗಿ ನಮ್ಮ ಕಡೆಯಿಂದ ಸರಬರಾಜು ಆಗುತ್ತೆ ಅವರಿಗೆ.
1: ಅದೇ ಸೋಂಕು ನಿವಾರಕಗಳು ವರ್ಷಕ್ಕೆ 2-5 ಬೆಳೆಗೆ ಉಚಿತವಾಗಿ ತಾವು ಕೊಡ್ತೀರಾ? ಆದ್ರೆ ಸಲಕರಣೆಗಳು ಏನೇ ಕೊಟ್ಟರು ಅದು 5 ವರ್ಷಕ್ಕೆ ಒಂದು ಸಾರಿ ಮಾತ್ರ ಕೊಡಲಾಗುತ್ತೆ ಸಲಕರಣೆಗಳು.
0: ಹೌದು, ಅದುವೇ ಯೂನಿಟ್ ಕಾಸ್ಟ್ ಏನಿರುತ್ತೆ 75,000, ಅದರಲ್ಲಿ ಪರ್ಸೆಂಟೇಜ್ ಅವ್ರಿಗೆ ಏನು ಬರುತ್ತೆ ಅದ್ರ ಮೇಲೆ ನಾವು ಹಂಚಿಕೆ ಮಾಡಲಿಕ್ಕೆ ಬರುತ್ತೆ. ಮತ್ತೆ ಒಬ್ಬ ರೈತ ಏನೇ ಇದ್ರು ನಮಗೆ ಹೊಸ ಬೆಳೆಗಾರರಿಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಅವರನ್ನ ಬಿಟ್ಟು ನೆಕ್ಸ್ಟ್ ಯಾರು ಕೊಟ್ಟೋಗಿರ್ತಾರೋ ಅಪ್ಲಿಕೇಶನ್ ಅವ್ರನ್ನ ಮಾತ್ರ ನಾವು ಗಣನೆಗೆ ತಗೊಳಕ್ ಸಾಧ್ಯ ಆಗುತ್ತೆ.
1: ಅಂದ್ರೆ ಈ ರೇಷ್ಮೆ ಬೆಳೆಯನ್ನು ಉತ್ತೇಜನ ಮಾಡೋ ನಿಟ್ಟಿನಲ್ಲಿ ಅಥವಾ ಅದರ ಪೂರೈಕೆಯನ್ನು ಹೆಚ್ಚಿನ ನಿಟ್ಟಿನಲ್ಲಿ ಹೊಸ ಬೆಳೆಗಾರರಿಗೆ ತಾವು ಮೊದಲ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ.
0: ಹೌದು, ಯಾಕೆಂದ್ರೆ ಅವರು ಹೊಸ ಬೆಳೆಗಾರರಾಗಿರೋದ್ರಿಂದ ಏನವರು ನಮಗೆ ಒಂದು ಸಲ ಹೇಳ್ಕೊಟ್ಬಿಟ್ರೆ ಒಂದು ಸ್ಟ್ರೆಚ್ ಅಲ್ಲಿ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಮತ್ತೆ ಇವರು ಅಷ್ಟೇ, ಹಳೆ ಬೆಳೆಗಾರರು ಏನಿರ್ತಾರೆ ಅವರು ನಮ್ಮ ಗಮನಕ್ಕೆ ಇರುತ್ತೆ, ಅವ್ರುಗಳು ಎಷ್ಟು ಬೆಳೆ ತೆಗಿತಾ ಇದ್ದಾರೆ, ವರ್ಷ ವರ್ಷ ಏನು ಅವ್ರದ್ದು ಆದಾಯ ಬರ್ತಾ ಇದೆ, ಎಷ್ಟು ಗೂಡು ಪ್ರಮಾಣ ಹೆಂಗ್ ಹೋಗ್ತಾ ಇದೆ ಮೈಸೂರು ಮಾರ್ಕೆಟ್ಗೆ ಅಥವಾ ರಾಮನಗರ ಮಾರ್ಕೆಟ್ಗೆ, ಎಷ್ಟು ನಮ್ಮ ಕೋಟೆ ಮತ್ತು ಸರ್ಗೂರ್ ಭಾಗದಿಂದ ಹೋಗ್ತಾ ಇದೆ, ಅದು ನಮ್ಮ ಗಮನಕ್ಕೆ ಇರುತ್ತೆ. ಅದ್ರ ಮೇಲೆ ಆ ರೈತರದ್ದು ಏನ್ ಬೆಳೆ ಬೆಳೀತಾ ಇದಾರೆ, ಈಗ 400 ಮೊಟ್ಟೆ ಬೆಳೀತಾ ಇರೋರ್ಗು ಅಷ್ಟೇ ಪ್ರಮಾಣದಲ್ಲಿ ಅಥವಾ 75 ಮೊಟ್ಟೆ ಬೆಳಿತಿರೋನ್ಗೂ ಅಷ್ಟೇ ಪ್ರಮಾಣದಲ್ಲಿ, ಆತರ ಅಲ್ಲ, 75 ಪ್ರಮಾಣದಲ್ಲಿ ಯಾರು ಬೆಳಿತಿದಾರೋ ಅವರಿಗೆ ಅಷ್ಟೇ ಸೋಂಕು ನಿವಾರಕಗಳು ಮತ್ತು ಸಲಕರಣೆಗಳು, ಹಾಗೂ 400 ಏನು ತಿಂಗಳಿಗೆ ತರ್ತಾ ಇದಾರೆ ಅವ್ರಿಗೆ ಬೇಕಾದ ಏನಿದೆ ಔಷಧಿಗಳು ಮತ್ತು ಸಲಕರಣೆಗಳು ಆತರ ನಾವು ಅಪ್ಲಿಕೇಶನ್ ತಗೊಂಡು ಮಾಡ್ಕೊಡ್ತೇವೆ.
2: ಸಾಮಾಜಿಕ ಸವಲತ್ತು.
3: ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50.
3: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
4: ಕೇಳುಗರೆ, ಇದುವರೆಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಸೇವಾ ಸೌಲಭ್ಯಗಳು ಹಾಗೂ ಸಹಾಯಧನ ಪ್ರೋತ್ಸಾಹಗಳ ಕುರಿತು ಎಚ್ಡಿಕೋಟೆಯ ತಾಂತ್ರಿಕ ಸೇವಾ ವಿಸ್ತರಣಾಧಿಕಾರಿಗಳಾದ ದಿವ್ಯ ಎಂ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ.
5: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
4: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
5: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
4: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
5: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
4: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
5: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
4: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
5: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
4: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
5: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
4: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
5: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
4: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
4: ದೂರವಾಣಿ ಸಂಖ್ಯೆ 7337765608.
5: ಮತ್ತೊಂದು ದೂರವಾಣಿ ಸಂಖ್ಯೆ 7760292911. ಧನ್ಯವಾದಗಳು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನ ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನ ಪ್ರೋತ್ಸಾಹ

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 74 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಲರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
4: ಚಲನೆ ವಿಶ್ವಾಸ್ತರಣೆ,
0: ಚಲನೆ ವಿಶ್ವಾಸ್ತರಣೆ,
4: ಅದುವೇ ಮಾಯಾ ಭ್ರಮಣೆ,
0: ಅದುವೇ ಮಾಯಾ ಭ್ರಮಣೆ,
4: ಸಲೆ ಬಗೆಯಲ್ ಅದು,
0: ಸಲೆ ಬಗೆಯಲ್ ಅದು,
4: ಪರಬ್ರಹ್ಮ ವಿಸ್ಫುರಣೆ,
0: ಪರಬ್ರಹ್ಮ ವಿಸ್ಫುರಣೆ,
4: ಥಳಥಳಿಕೆ ವಜ್ರದಲ್ಲಿ,
0: ಥಳಥಳಿಕೆ ವಜ್ರದಲ್ಲಿ,
4: ನೈಜವಿರುವಂತೆ,
0: ನೈಜವಿರುವಂತೆ,
4: ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ,
0: ಉಜ್ವಲತೆ ಬೊಮ್ಮಗೆ ನೈಜ ಮಂಕುತಿಮ್ಮ.
3: ಸೊ ಇಲ್ಲಿ ಮತ್ತೆ ಬ್ರಹ್ಮ ಪರಬ್ರಹ್ಮ ಜಗತ್ತಿನಲ್ಲಿ ನಮಗೆ ಕಾಣುವಂಥ ಜಗತ್ತಿನಲ್ಲಿ ಹೇಗೆ ಕಾಣಿಸ್ಕೊಳ್ತಾ ಇದ್ದಾನೆ ಅನ್ನೋದನ್ನ ಕುರಿತು ವರ್ಣನೆ. ಆಗಲೇ ನಾವು ಅಂದ್ಕೊಂಡಂಗೆ ಇಟ್ಸ್ ಅನ್ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಇದನ್ನು ನಾವು ಮಾತಾಡಿದ್ವಿ. ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್, ಬಿಗ್ ಬ್ಯಾಂಗ್ ಅನ್ನೋದನ್ನೆಲ್ಲ ನಾನು ಹೇಳುವಾಗಲೂ ಕೂಡ ಇದನ್ನು ಪ್ರಸ್ತಾಪ ಮಾಡಿದ್ದೆ. ಇವತ್ತಿನ ಪರಿಕಲ್ಪನೆಯಲ್ಲಿ ಕೂಡ ವಿಶ್ವ ಬೆಳೀತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ಒಂದು ವಿಚಾರವನ್ನು ಮುಂದಿನ ಕೆಲವೊಂದು ಮುಕ್ತಕಗಳಲ್ಲೂ ಕೂಡ DVJ ಅವರು ಮತ್ತೆ ಪ್ರಸ್ತಾಪ ಮಾಡ್ತಾರೆ. ಸೊ ವಿಶ್ವಾಸ್ತರಣೆ, ವಿಶ್ವದ ಆಸ್ತರಣೆ ಅಂದರೆ ಅದರ ವಿಸ್ತೀರ್ಣ, ವಿಸ್ತಾರಗೊಳ್ಳುವಿಕೆ. ಅದು ವಿಶ್ವ ನಿರಂತರವಾಗಿ ವಿಸ್ತಾರಗೊಳ್ತಾ ಇದೆ. ಸೊ ಆ ಚಲನೆ ಅದು ಇದ್ದೇ ಇದೆ, ಅದು ಕಂಟಿನ್ಯೂಸ್ಲಿ ಎಕ್ಸ್ಪ್ಯಾಂಡಿಂಗ್ ಯೂನಿವರ್ಸ್. ಅದು ಭಗವಂತನ ಒಂದು ಅಭಿವ್ಯಕ್ತಿ, ವಿಶ್ವದಲ್ಲಿರುವಂಥ ಒಂದು ಅಭಿವ್ಯಕ್ತಿ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ಒಂದು ರೀತಿಯ ಮಾಯಾ ಭ್ರಮಣೆ, ತಿರುಗಾಟ. ಭ್ರಮಣೆ ಅಂದರೆ ತಿರುಗಾಟ. ಸೊ ಮಾಯೆಯ ತಿರುಗಾಟ, ಜಗತ್ತಿನ ತಿರುಗಾಟ. ವಿರಾಟ್ ಪುರುಷನನ್ನು ನಾವು ನೋಡಿದ್ವಿ, ಮಾಯೆ ಅನ್ನುವಂಥ ಪುರುಷನ ಸತಿಯನ್ನು ನೋಡಿದ್ವಿ. ಸೊ ಹಾಗೆ ಆ ಸತಿ ತಿರುಗಾಟದಲ್ಲಿದ್ದಾಳೆ, ತಿರುಗಾಟದಲ್ಲಿದ್ದಾಳೆ, ಭ್ರಮಣೆಯಲ್ಲಿದ್ದಾಳೆ. ಸೊ ವಿಶ್ವಾಸ್ತರಣೆ, ಒಂದು ಕಡೆಯಿಂದ ಇದು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಇನ್ನೊಂದು ಕಡೆಯಿಂದ ಇದು

ರೊಟೇಟ್ ಅಥವಾ ರಿವಾಲ್ವ್ ಆಗ್ತಾ ಇದೆ. ಸಲೆ ಬಗೆಯಲ್ಲಿ ಸರಿಯಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅರ್ಥ ಮಾಡಿಕೊಂಡ್ರೆ ಅದೇನಪ್ಪ ಅಂತಂದರೆ ಪರಬ್ರಹ್ಮಣ ವಿಸ್ಫುರಣೆ, ಅಂದರೆ ಅದು ಸ್ಪಷ್ಟೀಕರಣ. ಪರಬ್ರಹ್ಮ ಯಾವ ರೀತಿಯಲ್ಲಿ ಪ್ರಕಟ ಆಗ್ತಾ ಇದ್ದಾನೆ ಅನ್ನೋದರ ಸ್ಪಷ್ಟೀಕರಣ. ಸೊ ನಮಗಿಲ್ಲಿ ಕಾಣ್ತಾ ಇರೋವಂಥ ಈ ವಿಸ್ತಾರವಾದಂಥ ಜಗತ್ತು, ಇನ್ನೂ ಬೆಳೀತಾ ಇರೋವಂಥ ಜಗತ್ತಿನ ವ್ಯಾಪ್ತಿ, ಅಲ್ಲಿ ಆಗ್ತಾ ಇರೋವಂಥ ಎಲ್ಲ ಚಲನೆಗಳು ವಿಸ್ಫುರಣೆ, ಯಾವುದ್ರದ್ದು ಸ್ಪಷ್ಟೀಕರಣ, ಯಾವುದ್ರದ್ದು ಭಗವಂತನ ಸ್ಪಷ್ಟೀಕರಣ ಅಂತ. ಸೊ ಇಲ್ಲಿ ಈ ಸ್ಪಷ್ಟೀಕರಣವನ್ನು ಮತ್ತಷ್ಟು ಪ್ರಬಲವಾಗಿ ನಮಗೆ ನಿರೂಪಿಸೋಕ್ಕೆ ಒಂದು ಉದಾಹರಣೆಯನ್ನು ತಗೋತಾರೆ. ವಜ್ರ, ವಜ್ರ ತನ್ನಿಂದ ತಾನೇ ಹೊಳೆಯುತ್ತೆ. ಯಾಕೆ ಹೊಳೆಯುತ್ತೆ? ಅದರ ಮೇಲೆ ಬೆಳಕು ಬೀಳ್ತಾ ಇದ್ದಂಗೆ ಅದರ ಮೇಲ್ಮೈ, ಅದರ ಸರ್ಫೇಸ್ ಎಷ್ಟು ಫೈನ್ ಕಟ್ಸ್ ಇರುತ್ತಪ್ಪ ಅಂತಂದರೆ ಬೆಳಕು ಅಲ್ಲಿಂದ ಪ್ರತಿಸ್ಫಲಿತವಾಗುತ್ತೆ, ಮತ್ತು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಅದು, ಮತ್ತು ಅದರೊಳಗಡೆ ಆಗ್ತಾ ಆಗ್ತಾ ಆಗ್ತಾ ಬೆಳಕಿನ ಕಿರಣ ವಜ್ರದ ಮೇಲೆ ಬಿದ್ದಾಗ ಅದೆಷ್ಟೋ ಬೆಳಕು ಅಲ್ಲಿ ಬಿತ್ತೇನೋ ಅನ್ನೋ ರೀತಿಯಲ್ಲಿ ತನ್ನಿಂತಾನೇ ಅದು ಪ್ರಕಾಶಮಾನವಾಗುತ್ತೆ. ಅದೇ ಒಂದು ಕಲ್ ಮೇಲೆ ಬೆಳಕಿನ ಕಿರಣ ಬಿದ್ದರೆ ಅದು ಆ ರೀತಿ ಪ್ರಕಾಶಮಾನವಾಗಲ್ಲ. ಸೊ ವಜ್ರದಲ್ಲಿರುವಂಥ ವಿಶೇಷತೆ ಏನಪ್ಪ ಅಂತಂದರೆ ಇರುವ ಬೆಳಕನ್ನು ಉಜ್ವಲವಾಗಿ ಕಾಣೋ ರೀತಿಯಲ್ಲಿ ಮಾಡುತ್ತೆ, ಅದು ವಜ್ರದ ವಿಶೇಷತೆ. ಸೊ ಹಾಗೆ ಪರಬ್ರಹ್ಮನಿಗೆ ಇನ್ಯಾರೋ ಏನೋ ತಗೊಂಬಂದು ಕೊಡ್ತಾ ಇಲ್ಲ, ತಾನು ತನ್ನ ನೈಜ ಶಕ್ತಿಯಿಂದ ಉಜ್ವಲನಾಗಿ ವ್ಯಾಪ್ತನಾಗಿ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇದ್ದಾನೆ. ಸೊ ಹಾಗೆ ನಮ್ಮಲ್ಲಿಯೂ ಕೂಡ ವಜ್ರದಲ್ಲಿರುವಂತೆಯೇ ಕೆಲವು ನೈಜತೆಗಳಿರ್ತವೆ. ಸೊ ಈಗ ಹೇಗೆ ಒಂದು ವಜ್ರ ಮತ್ತು ಕಲ್ಲು ಪ್ರತಿಫಲನದ ಶಕ್ತಿಯಲ್ಲಿ ವ್ಯತ್ಯಾಸ ಆಗುತ್ತೋ, ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೂ ಕೂಡ ಅದರಲ್ಲಿ ವ್ಯತ್ಯಾಸಗಳಿರ್ತವೆ. ನೈಜತೆ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಹೊರಗಡೆಯಿಂದ ಸುಮ್ಮನೆ ಪಾಲಿಶ್ ಮಾಡಿಬಿಟ್ಟು ಹೊರಗಡೆಯಿಂದ ಏನೋ ಕಾಣಿಸೋ ರೀತಿಯಲ್ಲಿ ಮಿಂಚೋ ರೀತಿಯಲ್ಲಿ ಮಾಡೋದಕ್ಕೂ, ಮೂಲಭೂತವಾಗಿ ತನ್ನಿಂದಲೇ ತನ್ನ ಶಕ್ತಿಯಿಂದಲೇ ಮಿಂಚುವಂಥ ವಜ್ರಕ್ಕೂ ವ್ಯತ್ಯಾಸ ಇದೆ. ಸೊ ಅದು ನಮಗೆ ಗೊತ್ತಾಗಲ್ಲ ಹೊರಗಡೆಯಿಂದ ನೋಡಿದಾಗ. ಆದರೆ ಚಿನ್ನ ಬೆಳ್ಳಿ ಇದರಲ್ಲಿ ಕೆಲಸ ಮಾಡೋವಂಥವ್ರಿಗೆ ಹೋಗಿ ಯಾವುದಾದ್ರೂ ಒಂದು ಕಲ್ಲನ್ನು ತೋರಿಸಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ನಿಜವಾದ ವಜ್ರ, ಯಾವುದು ಇವಾಗ ಆರ್ಟಿಫಿಷಿಯಲ್ ಡೈಮಂಡ್, ಅಮೆರಿಕನ್ ಡೈಮಂಡ್ ಅವೆಲ್ಲ ಬರ್ತಾ ಇದೆ. ಅವೆಲ್ಲ ಏನು, ತೋರಿಕೆಯ ಪ್ರತಿಫಲನದ ಒಂದು ಕ್ರಿಯೆಯನ್ನು ಮಾಡುವಂಥ ವಜ್ರಗಳು. ನಿಜವಾಗಿಯೂ ನೈಜವಾಗಿ ಶಕ್ತಿ ಇರೋವಂಥ ವಜ್ರಗಳನ್ನು ನಾವು ನೋಡಿದಾಗ ಅದಕ್ಕೆ ಬೆಲೆ ಇದಕ್ಕಿಂತ ಅದೆಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಸೊ ಹಾಗೆ ಭಗವಂತ ಇಡೀ ವಿಶ್ವದಲ್ಲಿ ತಾನೇ ತಾನಾಗಿ ವಿಜೃಂಭಿಸ್ತಾ ಇರೋವಂಥ ನಿಜವಾದಂಥ ವಜ್ರ. ಅವನಿಗೆ ಬೇರೆ ಏನು, ಬೇರೆ ಯಾವುದು ಶಕ್ತಿಯ ಅವಶ್ಯಕತೆ, ಅವಲಂಬನೆ, ನಿರೀಕ್ಷೆ ಅದೆಲ್ಲ ಯಾವುದೂ ಇರಲ್ಲ. ಸೊ ಈಗ ನಾವು ನೋಡಿದ್ವಿ ಹೊರಗಡೆ ಇರೋ ಪ್ರಪಂಚದಲ್ಲಿ ಹೇಗೆ ಭಗವಂತ ಪ್ರಕಟವಾಗ್ತಾ ಇದ್ದಾನೋ ಅದೇ ರೀತಿಯಲ್ಲಿ ನಮ್ಮ ಒಳಗೂ ಕೂಡ ಇದ್ದಾನೆ ಅನ್ನೋದನ್ನು ನಾವು ನೋಡಿದ್ವಿ. ಈ ವಜ್ರದ ಶಕ್ತಿಯನ್ನು ನಾವು ಚರ್ಚೆ ಮಾಡ್ತಾ ಇರುವಾಗಲೇ ಆ ಆಂತರಿಕ ಶಕ್ತಿ ನಮ್ಮಲ್ಲಿರೋದನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಹೇಗೆ ಭಗವಂತ ಹೊರಗಡೆ ಈ ಚಲನೆ ಭ್ರಮಣೆ ಅದನ್ನು ವಿಸ್ತಾರ ಅದನ್ನೆಲ್ಲ ಮಾಡ್ತಾ ಪ್ರಕಟವಾಗ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಇದ್ದಾನೆ ಅನ್ನೋದನ್ನು ಮರೆಯಿದೆ. ಆ ಭಗವಂತನ ಪ್ರಕಟೀಕರಣಕ್ಕೆ ನಾವು ತೊಡಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಸೊ ಇಲ್ಲಿ ಎಷ್ಟೋ ಸರ್ತಿ ನಿತ್ಯ ಜೀವನದ ಜಂಜಾಟಗಳಲ್ಲಿ ನಾವು ಕೆಲವು ತೋರಿಕೆಗಳನ್ನು ಮುಖವಾಡಗಳನ್ನು ಹಾಕ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ. ಸೊ ಅದು ತಾತ್ಕಾಲಿಕವಾಗೇನೋ ಚೆನ್ನಾಗಿದೆ ಅಂತ ಅನಿಸಿದ್ರೂ ಕೂಡ ನಮಗೂ ಗೊತ್ತು ಅದು ನೈಜವಲ್ಲ, ಬಹಳ ಬೇಗ ಹೊರಗಡೆವರೆಗೂ ಗೊತ್ತಾಗ್ಬಿಡುತ್ತೆ ಅದು ನೈಜವಲ್ಲ ಅಂತ. ಸೊ ನಾವು ನೈಜತೆಯನ್ನು ಆಧಾರವಾಗಿಟ್ಕೊಂಡು ಆ ನೈಜತೆಯನ್ನು ವಿಸ್ತಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಹೇಗೆ ಹೊರಗಡೆ ಎಲ್ಲ ಭಗವಂತ ವಿಜೃಂಭಿಸ್ತಾ ಪ್ರಕಟಗೊಳ್ತಾ ಇದ್ದಾನೋ ಹಾಗೆ ನಮ್ಮ ಅಂತರಂಗದಲ್ಲೂ ಕೂಡ ಪ್ರಕಟಗೊಳ್ತಾನೆ ಅನ್ನೋದು ನಾವು ನೆನ್ಪಿಟ್ಕೊಳ್ಬೇಕು. ನಾವು ಹಿಂದಿನ ಎಲ್ಲ ಮುಕ್ತಕಗಳನ್ನು ಇದರ ಜೊತೆ ಸಮೀಕರಣ ಮಾಡ್ತಾ ನೋಡಿದಾಗ ವಿ ಹ್ಯಾವ್ ಟು ಬಿ ಟ್ರೂ ಟು ಅವರ್ ಸೆಲ್ಫ್, ನಮ್ಮ ಶಕ್ತಿಗಳಿಗೆ, ನಮ್ಮ ನಿಜವಾದ ಶಕ್ತಿಗಳನ್ನು ನಾವು ಗುರುತಿಸ್ಕೊಂಡು ಅದನ್ನು ನಾವು ಪ್ರಕಟಗೊಳಿಸೋದಕ್ಕೆ ಪ್ರಯತ್ನ ಪಟ್ಟಾಗ ತೋರಿಕೆಗಳಿರಲ್ಲ, ನಟನೆಗಳಿರಲ್ಲ, ಆಗ ನಮ್ಮ ಆಂತರಿಕ ಶಕ್ತಿಯೂ ಬೆಳೆಯುತ್ತೆ ಮತ್ತು ಹೊರಗಿನ ಪ್ರಪಂಚದೊಳಗೆ ನಾವು ಒಂದು ರೀತಿಯಲ್ಲಿ ಸಮನ್ವಯದಲ್ಲಿ ನಡ್ಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಸೊ ಹೀಗೆ ಈ ಕಳೆದ 3 ಮುಕ್ತಕಗಳಲ್ಲಿ

0: ಡಿ ವಿ ಜಿ ಅವರು, ಪರಬ್ರಹ್ಮ ನಮಗೆ ಹೇಗೆ ಕಾಣಿಸ್ತಾ ಇದ್ದಾನೆ, ಎಷ್ಟು ವೈವಿಧ್ಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ, ಅದನ್ನು ನಾವು ಆಂತರಿಕವಾಗಿಯೂ ಕೂಡ ಹೇಗೆ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 24 ಕುರಿತು ಎಸ್ ವಿ ವೈಎಂ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದರೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಜ್ಞಾನಸುಧ. ಈ ಕಾರ್ಯಕ್ರಮದಲ್ಲಿ ಸರಳತೆ ಜೀವನ ಸಾಧ್ಯವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಸರಳತೆ ಜೀವನವು ಸಾಧನೆಯೇ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ನಮ್ಮ ಜೀವನ ಹೇಗಿರಬೇಕು ಎಂಬುದನ್ನೇ ಮರೆಯುತ್ತಿದ್ದೇವೆ. ಇತ್ತೀಚೆಗೆ ಮನೆಗಳಲ್ಲಿ ಖುದ್ದು ತಯಾರಿಸಿದ ಆಹಾರಕ್ಕೆ ಬದಲಾಗಿ ಹೊರಗಿನಿಂದ ತರಿಸಿ ತಿನ್ನುವ ಆಹಾರ ಮೂಲಕ ನಾವು ಭಿನ್ನರು ಎಂದು ತೋರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ. ಈಗಲೂ ಸ್ವಲ್ಪ ವಯಸ್ಸಾದವರು ಯಾವುದೇ ಕಾರಣಕ್ಕೂ ಈ ರೀತಿ ಹೊರಗಿನಿಂದ ತರಿಸಿದ ಆಹಾರವನ್ನು ಇಷ್ಟಪಡುವುದಿಲ್ಲ. ಹಾಗೆಯೇ ಅವರು ವೈಭವದ ಜೀವನವನ್ನು ಇಷ್ಟಪಡುವುದಿಲ್ಲ. ಆ ದೇವರು ನಮಗೆ ಎಲ್ಲವನ್ನು ಕೊಟ್ಟಿರಬಹುದು, ಆದರೆ ಹಾಗೆಂದು ಆಡಂಬರದ ಜೀವನ ಸೂಕ್ತವಲ್ಲ ಎಂದು ಅವರು ಹೇಳುತ್ತಾರೆ. ಇತ್ತೀಚೆಗೆ ಭೇಟಿಯಾದ ಒಬ್ಬರು ಅವರ ತಂದೆಯ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡ ವಿಷಯ ಎಂದರೆ, ನಮ್ಮ ತಂದೆಗೆ ನಾವು 3 ಮಕ್ಕಳು, ದೇವರ ದಹಿಯಿಂದ ನಾವೆಲ್ಲ ಚೆನ್ನಾಗಿಯೇ ಇದ್ದೇವೆ. ನಮ್ಮ ತಂದೆ ನಮ್ಮ ಈ 3 ಮಕ್ಕಳ ಮನೆಗಳಲ್ಲೂ ಕೆಲವು ದಿನ ಇದ್ದು ಹೋಗುತ್ತಾರೆ, ಆದರೆ ಅವರಿಗೆ ಇಷ್ಟವಾಗುವುದು ಸರಳ ಜೀವನ. ಹಾಗಾಗಿ ವೈಭವದ ಜೀವನದ ಮನೆಯಲ್ಲಿ ಅವರು ಹೆಚ್ಚು ದಿನ ಇರಲು ಇಷ್ಟಪಡುವುದಿಲ್ಲ ಎಂದರು. ಹಾಗಾದರೆ ಸರಳ ಜೀವನಕ್ಕೆ ಅವರು ಅನುಸರಿಸುವ ಕ್ರಮ ಯಾವುದು ಎಂದು ಕೇಳಿದರೆ, ಅವರದ್ದು ಶಿಸ್ತುಬದ್ಧ ಜೀವನ. ಎಂದಿಗೂ ಒಂದು ತುತ್ತನ್ನು ಹೆಚ್ಚಾಗಿ ತಿಂದವರಲ್ಲ. ತಮಗೆ ಅಗತ್ಯ ಎಷ್ಟೋ ಅಷ್ಟನ್ನೇ ಅವರು ತಿನ್ನುವುದು. ಅದು ಎಷ್ಟೇ ರುಚಿ ಇರಲಿ, ಅವರ ಕೋಟ ಮುಗಿದ ನಂತರ ಸ್ವಲ್ಪವನ್ನು ಹೆಚ್ಚಾಗಿ ಸೇವಿಸುವುದಿಲ್ಲ. ಈಗಲೂ ಅವರು ಎಂದಿಗೂ ನಿಂತು ನೀರು ಕುಡಿಯುವುದಿಲ್ಲ. ಕೇಳಿದರೆ ಅದು ಆರೋಗ್ಯ ಸೂತ್ರ ಎನ್ನುತ್ತಾರೆ. ತಿನ್ನುವಾಗ ಕುಡಿಯುವಾಗಲೂ ನಾವು ಧಾವಂತ ತೋರಿಸಬಾರದು, ಅನ್ನ ಲಕ್ಷ್ಮಿ ಇದ್ದ ಹಾಗೆ ಅದನ್ನು ಅಸಡ್ಡೆ ಮಾಡಬಾರದು ಎನ್ನುತ್ತಾರೆ. ಅವರು ದಿನಕ್ಕೆ 5-6 ಗಂಟೆ ಮಾತ್ರ ನಿದ್ದೆ ಮಾಡುತ್ತಾರೆ. ಎಚ್ಚರವಾದ ಮೇಲೆ ಅವರು ಮಲಗುವುದಿಲ್ಲ. ಈಗಲೂ ಮಲಗಲು ಅವರು ಆಧುನಿಕ ಹಾಸಿಗೆ ಉಪಯೋಗಿಸುವುದಿಲ್ಲ. ಅವರಿಗೆ ಹತ್ತಿಯ ಹಾಸಿಗೆ ದಿಂಬು ಮಾತ್ರ ಹುಗ್ಗುತ್ತದೆ. ಹೀಗೆ ಹಲವು ವಿಷಯಗಳನ್ನು ಅವರ ತಂದೆಯ ಬಗ್ಗೆ ಹೇಳಿದರು. ತಂದೆಗೆ ಈಗ ವಯಸ್ಸು 90 ದಾಟಿದೆ, ಆದರೂ ಕಣ್ಣು ಕಿವಿ ಚೆನ್ನಾಗಿಯೇ ಕೆಲಸ ಮಾಡುತ್ತದೆ. ನೇರವಾಗಿ ನಿಲ್ಲುವುದು ನಡೆಯುವುದನ್ನು ಮಾಡುತ್ತಾರೆ. ಅವರು ಎಂದು ಯಾವುದನ್ನು ಅಳತೆ ಮೀರಿ ಉಪಯೋಗಿಸುವುದಿಲ್ಲ ಎಂದಾಗ ಅದು ನಿಜಕ್ಕೂ ಸರಿ ಎನಿಸಿತು. ನಮಗೆ ನಮ್ಮ ದೇಹ ನಾವು ಹೇಳಿದಂತೆ ಕೇಳಬೇಕು ಎನ್ನುವ ಹಾಗೆ ನಮ್ಮ ನಡವಳಿಕೆ ಇರಬೇಕು. ದೇಹ ಹೇಳಿದಂತೆ ಅದು ಬಯಸಿದಂತೆ ನಾವಿರಬಾರದು. ಅದು ನಾವು ಹೇಳಿದಂತೆ ಕೇಳಬೇಕು ಎಂದರೆ ಅದನ್ನು ನಮ್ಮ ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಆದರೆ ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಹಣದ ಅಪಾಪಿ ಎಲ್ಲೆಡೆಯಲ್ಲೂ ಕಾಣಸಿಗುತ್ತದೆ. ಇತ್ತೀಚೆಗೆ ಒಬ್ಬ ಹಿರಿಯ ರಾಜಕಾರಣಿಯವರು ಹೇಳಿದ ಮಾತನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಇಂದು ರಾಜಕಾರಣದಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿದವರೇ ವಿಜೃಂಭಿಸುತ್ತಿದ್ದಾರೆ. ಒಂದು ಚುನಾವಣೆಯೆಂದರೆ 40-50 ಕೋಟಿ ಹಣ ಖರ್ಚು ಮಾಡಬೇಕಾಗುತ್ತದೆ. ಇದರಿಂದಾಗಿ ಇಂದು ಪ್ರಾಮಾಣಿಕರಾಗಿರುವವರು ರಾಜಕಾರಣಕ್ಕೆ ಬರಲು ಸಾಧ್ಯವಾಗುತ್ತಿಲ್ಲ. ಇಂದು ಚುನಾವಣೆಗೆ ನಿಲ್ಲುವವರು ಈ ರಿಯಲ್ ಎಸ್ಟೇಟ್ ಉದ್ಯಮದವರೇ ಆಗಿದ್ದಾರೆ. ಅವರು ಕಷ್ಟಪಟ್ಟು ಹಣ ಗಳಿಸಿರುವುದಿಲ್ಲ, ಹಾಗಾಗಿ ಮನ ಬಂದಂತೆ ಖರ್ಚು ಮಾಡುತ್ತಾರೆ. ಈ ಕಾರಣದಿಂದಾಗಿ ನಮ್ಮಂಥವರು ಇನ್ನು ಮುಂದೆ ರಾಜಕೀಯದಿಂದ ವಿರಮಿಸುವುದು ಅನಿವಾರ್ಯ ಎಂಬುದು ಅವರ ಮಾತು. ಇದರ ಅರ್ಥವು ಅದೇ ಆಗಿದೆ. ಕಷ್ಟಪಟ್ಟು ಸಂಪಾದಿಸಿದಿರುವುದು ನಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತದೆ, ನಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ಒಂದು ರೀತಿ ಜೀವ ಭಯದಿಂದ ಬದುಕಬೇಕಾಗುತ್ತದೆ. ಇಂದು ನಾವು ಕೇಳುವ ಬಹಳಷ್ಟು ಕೊಲೆ ಸುಲಿಗೆಗಳ ಪ್ರಕರಣದಲ್ಲಿ ಹೀಗೆ ಅಡ್ಡದಾರಿಯಲ್ಲಿ ಹಣ ಸಂಪಾದಿಸುವವರೇ ಹೆಚ್ಚಾಗಿ ಕಂಡುಬರುತ್ತಾರೆ. ಹಾಗಾದರೆ ನಾವು ನೆಮ್ಮದಿಯ ಜೀವನಕ್ಕೆ ಹಣ ಅಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತಿದೆಯೇ ಎಂಬ ಪ್ರಶ್ನೆ ಮೂಡುತ್ತದೆ. ಹಿಂದೆ ಹೇಳುತ್ತಿದ್ದ ಒಂದು ಮಾತು ಎಂದರೆ, ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ ಬಿಳಿ ಬಣ್ಣ ನಮ್ಮ ಜೀವನಕ್ಕೆ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ. ನಮ್ಮ ಜೀವನದ ಶುದ್ಧ ಬಿಳಿ ವಸ್ತ್ರದಂತೆ ಇರಬೇಕು. ಅದರ ಮೇಲೆ ಒಂದು ಕಪ್ಪು ಚುಕ್ಕೆ ಬಿದ್ದರೆ ಆಗ ಜನರ ಗಮನ ಆ ಕಪ್ಪು ಚುಕ್ಕೆಯ ಕಡೆಗೆ ಹೋಗುತ್ತದೆ, ವಿನಃ ಉಳಿದ ಭಾಗ ಶುಭ್ರವಾಗಿಯೇ ಇದೆಯಲ್ಲ ಎಂಬ ಕಡೆಗಲ್ಲ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ನಮಗೆ ಇತ್ತೀಚೆಗೆ ರಾಜಕಾರಣಿಗಳೆಲ್ಲ ಸ್ಥಿತಿವಂತರೇ ಎಂಬಂತೆ ಕಂಡುಬರುತ್ತಾರೆ. ಆದರೆ ನಮ್ಮ ನೋಡಿಗೆ ಎಂದಿಗೂ ಹಲವು ಆದರ್ಶವಾದಿ ರಾಜಕಾರಣಿಗಳು ಉದಾಹರಣೆಯ ರೀತಿಯಲ್ಲಿ ಕಂಡುಬರುತ್ತಾರೆ. ಇತ್ತೀಚೆಗೆ ಕೆಲವೆಡೆ ಕೇಳಿಬಂದದ್ದು, ಭಾರತದಲ್ಲಿ 2 ಬಾರಿ ಪ್ರಧಾನಿಯಾಗಿ ಕೆಲಸ ನಿರ್ವಹಿಸಿದ ಗುಲ್ಜಾರಿಲಾಲ್ ನಂದ ಅವರ ಆದರ್ಶ ಜೀವನದ ಬಗ್ಗೆ. ಅವರು ತಮ್ಮ ಜೀವನದ ಕೊನೆಯ

ದಿನಗಳಲ್ಲಿ ಕೇವಲ 500 ರೂಪಾಯಿಗಳ ಪಿಂಚಣಿಯಲ್ಲಿ ಕಳೆದರು ಎಂಬ ಸುದ್ದಿ ಒಂದು ರೀತಿ ನಮ್ಮನ್ನು ಮೂಕ ವಿಸ್ಮಿತರನ್ನಾಗಿ ಮಾಡುತ್ತದೆ. ಇಂದು ಒಂದು ಸಲ ಚುನಾಯಿತನಾದ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯನು ಗತ್ತಿನ ಜೀವನ ಮಾಡುತ್ತಿರುವಾಗ ದೇಶದ ಒಬ್ಬ ಪ್ರಧಾನಮಂತ್ರಿಯಾಗಿದ್ದವರು ಹೀಗೆ ಅಲ್ಪ ಹಣದಲ್ಲಿ ಜೀವನ ಮಾಡಿದರು ಎಂಬುದು ವಿಸ್ಮಯ ಎನಿಸುತ್ತದೆ. ಅವರು ಕೊನೆಯ ಹಂತದಲ್ಲಿ ಜೀವನ ಮಾಡುತ್ತಿದ್ದುದು ದೆಹಲಿಯ ಒಂದು ಪುಟ್ಟ ಮನೆಯಲ್ಲಿ. ಅದರ ಬಾಡಿಗೆ ತಿಂಗಳಿಗೆ 300 ರೂಪಾಯಿ. ಉಳಿದ 200 ರೂಪಾಯಿಯಲ್ಲಿ ಅವರು ಜೀವನ ಮಾಡುತ್ತಿದ್ದರು. ಒಂದು ಸಂದರ್ಭದಲ್ಲಿ ಅವರಿಗೆ ಕೆಲ ತಿಂಗಳು ಮನೆಯ ಬಾಡಿಗೆ ಕಟ್ಟಲಾಗಲಿಲ್ಲ. ಇದರಿಂದ ಕೋಪಿತನಾದ ಮನೆಯ ಮಾಲೀಕ ಮನೆ ಖಾಲಿ ಮಾಡಲು ಹೇಳಿದ. ಆಗ ನಂದ ಅವರಿಗೆ 92 ವಯಸ್ಸು. ಅವರು ಮನೆಯ ಮಾಲೀಕನಿಗೆ 1 ವಾರ ಸಮಯ ಕೊಡು, ಎಲ್ಲಾದರೂ ದುಡಿದು ತೀರಿಸುತ್ತೇನೆ ಎಂದರು. ಪಕ್ಕದ ಮನೆಯವರು ಸಹಾಯಕ್ಕೆ ಬಂದಾಗ ಅದನ್ನು ನಯವಾಗಿ ನಿರಾಕರಿಸಿದರು. ಅವರು ಹೇಳಿದ್ದು, ನಾನು ಈ ದೇಶದ ಪ್ರಧಾನಿಯಾಗಿದ್ದವನು, ನಾನು ನನ್ನ ಸ್ವಾಭಿಮಾನ ಮಾರಿಕೊಳ್ಳಲಾರೆ ಎಂದು. ಈ ಪ್ರಕರಣ ಪತ್ರಿಕೆಯಲ್ಲಿ ಪ್ರಕಟವಾದಾಗಲೇ ಅನೇಕರಿಗೆ ಗೊತ್ತಾಗಿದ್ದು ನಂದ ಅವರು ಹೀಗೆ ಬದುಕುತ್ತಿದ್ದಾರೆ ಎಂದು. ನಂತರ ಸರ್ಕಾರ ಅವರಿಗೆ ಸಾಕಷ್ಟು ಹಣಕಾಸು ಹಾಗೂ ಇತರೆ ಸವಲತ್ತು ಕೊಡುತ್ತೇವೆ ಎಂದರು. ಕೇಳದ ಸ್ವಾಭಿಮಾನಿ ಅವರು, ಕನಿಷ್ಠ ನಿಮ್ಮ ಪಿಂಚಣಿ ಹಣವನ್ನು 5000 ರೂಪಾಯಿಗೆ ಏರಿಸುತ್ತೇವೆ ಎಂದಾಗ ಅವರು ಹೇಳಿದ್ದು, ನನಗೆ 500 ರೂಪಾಯಿಯೇ ಸಾಕು, ನಿಮಗೆ ಕೊಡಬೇಕೆಂದಿದ್ದರೆ ಈ ಹೆಚ್ಚುವರಿ ಹಣವನ್ನು ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡಿ ಎಂದು ಹೇಳಿದರು. ಹಾಗೆ ಅವರಿಗೆ ಹೆಚ್ಚಿನ ಪಿಂಚಣಿಯನ್ನಾದರೂ ಕೊಟ್ಟು ಸಹಕರಿಸಬೇಕೆಂದಿದ್ದವರು ಆಗ ದೇಶದ ಪ್ರಧಾನಿಯವರಾಗಿದ್ದ PV ನರಸಿಂಹರಾವ್ರವರು. ಅವರು ಸಹ ಒಬ್ಬ ಆದರ್ಶವಾದಿ. ಅವರು ಪ್ರಧಾನಿ ಹುದ್ದೆ ಬಿಟ್ಟ ನಂತರ ದೆಹಲಿಯ ಒಂದು ಸಾಧಾರಣ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರ ಆಸ್ತಿ ಎಂದರೆ ಪುಸ್ತಕಗಳು. ಅದನ್ನು ಓದುತ್ತಾ ಅವರು ಕಾಲ ಕಳೆದಿದ್ದರು. ಅಂಥವರು ನಂದ ಅವರ ಸಹಾಯಕ್ಕೆ ಬಂದಿದ್ದು ಭಾರತೀಯ ಸಂಸ್ಕೃತಿಯ ದರ್ಶನವಾಗುವಂತೆ ಕಂಡು ಬರುತ್ತದೆ. ನಮಗೆ ಪ್ರಾಮಾಣಿಕ ಹಾಗೂ ಸರಳ ಜೀವನ ನಡೆಸಿದ್ದ ಮತ್ತೊಬ್ಬ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪಾಗುತ್ತಾರೆ. ಅವರು ಪ್ರಧಾನಿಯಾಗಿದ್ದಾಗ ತಮ್ಮ ಮಗ ಕಾರು ಬೇಕೆಂದು ಕೇಳಿದಾಗ ಅವರು ಸಾಲಕ್ಕಾಗಿ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಿದರು. ವಿಪರ್ಯಾಸ ಎಂದರೆ ಆ ರೀತಿ ಪಡೆದ ಸಾಲ ಅವರು ನಿಧನರಾಗಲು ಪೂರ್ಣವಾಗಿ ತೀರಿರಲಿಲ್ಲ. ಅವರು ಅಧಿಕಾರದಲ್ಲಿ ಇದ್ದಾಗಲೂ ಸರ್ಕಾರಿ ಕಾರನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸುವುದಿಲ್ಲ ಎಂದು ತೀರ್ಮಾನಿಸಿ ಅದರಂತೆ ನಡೆದರು. ಹಾಗಾಗಿ ಅವರು 1965ರ ಯುದ್ಧದ ಸಮಯದಲ್ಲಿ ದೇಶದ ಜನರಿಗೆ ವಾರದಲ್ಲಿ 1 ತುತ್ತು ಊಟವನ್ನು ಬಿಡಿ ಎಂದು ಕರೆ ನೀಡಿದಾಗ ದೊಡ್ಡ ಸಂಖ್ಯೆಯಲ್ಲಿ ಜನರು ಸ್ಪಂದಿಸಿದ್ದರು. ಅವರು ಕೇವಲ ಜನರಿಗೆ ಕರೆ ನೀಡಲಿಲ್ಲ, ತಾವು ಸಹ ಪ್ರತಿ ಸೋಮವಾರ ರಾತ್ರಿ ಆಹಾರ ಬಿಟ್ಟಿದ್ದರು. ಇದನ್ನು ಎಂದಿಗೂ ದೇಶ ನೆನಪಿಸಿಕೊಳ್ಳುತ್ತದೆ. ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕಡಿದಾಳು ಮಂಜಪ್ಪ ಅವರ ಬಗ್ಗೆ ಒಂದು ಘಟನೆಯನ್ನು ಉಲ್ಲೇಖಿಸಬಹುದು. ಅವರ ಮದುವೆಗೆ ಹೆಣ್ಣು ನೋಡಲು ಹೋದಾಗ ಹೆಣ್ಣಿನ ತಂದೆ ಮುಖ್ಯಮಂತ್ರಿಗೆ ಇಷ್ಟೊಂದು ಸರಳ ಮನೆಯೇ ಎಂದು ಬೆರಗಾಗಿದ್ದರಂತೆ. ಅವರು ತಮ್ಮ ಮರಣದ ನಂತರ ತಮ್ಮ ದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ದಾನ ಮಾಡಬೇಕು, ಅದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳ ಕಲಿಕೆಗೆ ಅವಕಾಶವಾಗಲಿ ಎಂದು ಮರಣ ಶಾಸನವನ್ನು ಬರೆಸಿದ್ದರಂತೆ. ಪ್ರಿಯ ಕೇಳುಗರೇ, ಕೇಳಿದಲ್ಲಷ್ಟೊತ್ತು ಸರಳತೆ ಜೀವನವು ಸಾಧನೆಯೇ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರಿಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಸರಳತೆ ಜೀವನ ಸಾಧ್ಯವೇ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಶ್ರೀ ಬಸವಣ್ಣನವರ ಸರಣಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಜೀವನದ ಆದರ್ಶಗಳು ಭಾಗ 11 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ನವ ದಂಪತಿಗಳು ಬಸವಣ್ಣನವರ ವಲವಧ್ಯಾನದಲ್ಲಿ ಅವರೆದೆಯ ಅಂಗಳದಲ್ಲಿ ಮತ್ತೊಮ್ಮೆ ಬಸವಣ್ಣನವರಾಡಿದ ಮಾತುಗಳು ಝೇಂಕರಿಸಿದವು. ಭೂಲೋಕ, ಭುವಲೋಕ, ಸುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಲ್ಲ ಎಂದೆಂದಿಗೂ ಪರಬ್ರಹ್ಮನ ಸ್ವರೂಪ. ಪ್ರೇರಕನು ಅವನು ಇಷ್ಟ ದೈವವೆಲ್ಲದಕ್ಕೂ. ನಾವವನ ಸಿರಿ ತೇಜವ ನೆನದು ಧ್ಯಾನಿಸುವ. ನಮ್ಮ ಬುದ್ಧಿಯು ಸದಾ ನಿತ್ಯ ಸತ್ಯದೆಡೆಗಿರುವಂತಾದಾಗ ಅದು ನಮ್ಮನ್ನು ಪ್ರೇರೇಪಿಸುತ್ತಿರುತ್ತದೆ. ಬದುಕಲ್ಲಿ ಕತ್ತಲೆಂದು ಆವರಿಸದಂತೆ ನಮ್ಮೆಲ್ಲರ ಮನೋಭಾವವಿರಲಿ. ಇಷ್ಟಲಿಂಗನೇ ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲದಿಂದ ಬೆಳಕಿನೆಡೆಗೆ, ಸಾವಿನಿಂದ ಅಮೃತದೆಡೆಗೆ ಒಯ್ಯುವವನು. ನಾವವನ ಅನವರತ ಓ ಇಷ್ಟಲಿಂಗನೇ, ನೀನೇ ತೇಜಸ್ಸು, ತುಂಬು ನಮ್ಮೆಲ್ಲರಲ್ಲಿ ಅದನ್ನು. ನೀನೇ ವೀರ್ಯನು, ತುಂಬು ನಮ್ಮಲ್ಲೂ ಅದನ್ನು. ನೀನೇ ಒಲವು, ತುಂಬು ನಮ್ಮಲ್ಲಿ ಒಲವ. ನೀನೇ ಓಜ, ತುಂಬು ನಮ್ಮಲ್ಲದನು. ನೀನೇ ಸಾಹಸ, ತುಂಬು ನಮ್ಮಲ್ಲೂ ಸಾಹಸವ. ನೀನೇ ಧೈರ್ಯ, ತುಂಬು ನಮ್ಮಲ್ಲೂ ಧೈರ್ಯ. ನೀನೇ ಪ್ರೀತಿ, ತುಂಬು ನಮ್ಮಲ್ಲೂ ಪ್ರೀತಿಯನ್ನು. ನೀನೇ ಬಂಧು, ಬಂಧುವಾಗಿಸು ನೀನೆಲ್ಲರನ್ನು ಎಂದು ಪ್ರಾರ್ಥಿಸುವ. ನಮ್ಮಿಷ್ಟಲಿಂಗನನು ನಾವಿಂತೂ ನೆನೆಯೋಣ. ನಿತ್ಯ ಮಂಗಲ ನೀನು, ಸತ್ಯ ಸುಮಂಗಲ ನೀನು. ವಿಮಲನು ನೀನು, ಅಮಲನು ನೀನು, ಅಮರನು ನೀನು, ಅಭಿರಾಮ ನೀನು, ಅಪರಂಜಿ ನೀನು, ಅಕಲಂಕ ನೀನು, ಅಕ್ಕಜನು ನೀನು, ಅಕ್ಕರನು ನೀನು, ಅಕ್ಕರೆಯು ನೀನು, ಅಕ್ಷತೆಯು ನೀನು, ಅಕ್ಷಯನು ನೀನು, ಅಕ್ಷರನು ನೀನು, ಅಖಂಡನು ನೀನು, ಅಖಿಲನ ನೀನು, ಅಗಮ್ಯನು ನೀನು, ಅಗಾಧನು ನೀನು, ಅಗುರನು ನೀನು, ಅಗೋಚರ ನೀನು, ಅಗ್ಗಲನು ನೀನು, ಅಗ್ಗಳನು ನೀನು, ಅಗ್ನಿಯೇ ನೀನು, ಅಗ್ರಗಣ್ಯನು ನೀನು, ಅಗ್ರಜನು ನೀನು, ಅಗ್ರಣಿಯು ನೀನು, ಅಗ್ರೇಸರನು ನೀನು, ಅಚಲನು ನೀನು, ಅಚಿಂತ್ಯನು ನೀನು, ಅಚ್ಚರಿಯು ನೀನು, ಅಚ್ಚುಮೆಚ್ಚಿನವ ನೀನು, ಅಜರಾಮರ ನೀನು, ಅಜಾಂಡನು ನೀನು, ಅಜಾತನು ನೀನು, ಅಜೇಯನು ನೀನು, ಅತಿಶಯನು ನೀನು, ಅದ್ಭುತನು ನೀನು, ಅತಿಮಾನುಷ ನೀನು, ಅತಿಮಾನಸ ನೀನು, ಅತೀತನು ನೀನು, ಅತುಲನು ನೀನು, ಅತಿರತನು ನೀನು, ಅತಿಶಯನು ನೀನು, ಅಥರ್ವನು ನೀನು, ಅತಟನು ನೀನು, ಅದೃಶ್ಯ ನೀನು, ಅದ್ಭುತನು ನೀನು, ಅದ್ವಿತೀಯನು ನೀನು, ಅಧಿಕನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅಧಿಪನು ನೀನು, ಅಧಿರಾಜ ನೀನು, ಅಧೀಶನು ನೀನು, ಅಧ್ಯಕ್ಷ ನೀನು, ಅನಂಗನು ನೀನು, ಅನಂತನು ನೀನು, ಅನಘನು ನೀನು, ಅನುರಾಗ ನೀನು, ಅನುರಕ್ತಿ ನೀನು, ಅನೂನ ನೀನು, ಅನುಪಮನು ನೀನು, ಅಪರಂಜಿ ನೀನು. ನನ್ನೊಲವ ಮಕ್ಕಳೇ, ನಿಮ್ಮೆದೆಯ ಆಕಾಶದಿಂದ ಉರುಳಿದ ನಕ್ಷತ್ರ ಪುಂಜಗಳು ಹೆಣೆದ ದಿವ್ಯಾಂಬರವನ್ನು ತೊಟ್ಟು ನಿಂತಿರುವಿರಿ. ನೀವಿರುವಲ್ಲಿ ಮರೆಯದಿರಿ ಎದೆಯೊಲವನ್ನು, ಮರೆಯದಿರಿ ಎದೆಕಹಿಯನ್ನು. ಎಲ್ಲರಲ್ಲಿ ಒಂದಾಗಿ ಮೇಲ್ಬಾಳ ಮುನ್ನಡೆಸಿದಿರಿ. ಮಾರ್ಗದರ್ಶಕರಾಗಿ ಹರಸುವನು ನನ್ನಿಷ್ಟ ಲಿಂಗನು ರವಿ ಬಂದು ಬೆಳಕಾಗಿ ಬೆಳಕ ಸಾಮ್ರಾಜ್ಯವನ್ನು ಕಟ್ಟುವಂತೆ. ಕಲ್ಯಾಣದ ಪರಿಸ್ಥಿತಿ ಆತಂಕಕಾರಿಯಾಗಿ ಉಲ್ಬಣಿಸುತ್ತಿತ್ತು. ಸುರಿಯುವ ಬೆಳದಿಂಗಳು ಬೆಂಕಿ ಮಳೆಯಾಗಿ ಎಲ್ಲರನ್ನೂ ಸುಡುತ್ತಿತ್ತು. ಬಸವಣ್ಣನ ಉತ್ಕರ್ಷವನ್ನು ಸಹಿಸದವರಿಗೆ ಮದುವೆಯು ಪ್ರಬಲ ಅಸ್ತ್ರವಾಗಿ ತೋರಿತು. ಪ್ರಯೋಗಿಸಿ ಬಸವನನ್ನೇ ಇಲ್ಲವಾಗಿಸಬಹುದು ಎನ್ನುವ ಹುರುಪು ಬಿಜ್ಜಳ ಚಿಂತಾ ವಾರಿದಿಯಲ್ಲಿ ಮುಳುಗಿದನು. ನಾಳೆಯಂತೆ ಚಿಂತಿಸತೊಡಗಿದನು. ಮದುವೆ ಮುಗಿದರೂ ಬೊಬ್ಬೆ ನಿಂತಿರಲಿಲ್ಲ. ನಿಲ್ಲುವ ಯಾವ ಲಕ್ಷಣವೂ ಕಾಣಿಸುತ್ತಿರಲಿಲ್ಲ. ಬಿಜ್ಜಳ ಬಸವಣ್ಣನಿಗೆ ಹೇಳಿ ಕಳುಹಿಸಿದನು. ಬಸವಣ್ಣ ಬಂದಂತೆ ಮಾತಿಗೆ ಮೊದಲಾಗಿ ಬಸವನೆಟ್ಟ ಕ್ರಾಂತಿಗಿಡದ ಹೊಸ ಹೂವು ಕಾಯಿಯಾಗಿ, ಕಾಯಿ ಹಣ್ಣಾಗಿ, ಹಣ್ಣು ಬೀಜವಾಗಿ, ಬೀಜ ಮತ್ತೆ ಹೊಸ ಹೊಸ ಮುಳ್ಳುಗಿಡ ಆಗುತ್ತಿರುವುದನ್ನು ಅರುಹಿದನು. ಮತ್ತೆ ಬಸವಣ್ಣ, ನನ್ನೀ ಮಾತುಗಳು ಆಕ್ಷೇಪಣೆಯಲ್ಲ, ಬೆಳವ ಬಿಸಿಯ ಖಾರಕ್ಕೆ ನಲುಗುತ್ತ

ಿರುವ ಕಲ್ಯಾಣದ ದುಸ್ಥಿತಿಯನ್ನು ತಿಳಿಸುತ್ತಿರುವೆ. ಎಡದ ಕೈಯಲ್ಲಿ ಕಿಚ್ಚ ದೊಂದಿಯನ್ನು ಹಿಡಿದ ದಾನವರು ಎದುರು ಬಂದವರನ್ನು ಸುಡುತ್ತೇವೆಂದು ಬೊಬ್ಬಿಡುತ್ತಿದ್ದಾರೆ. ಅವರಿಗೆ ಜಾತಿ ಎಂಬುದು ಬದುಕ ಧರ್ಮ ಎಂದಾಗಿದೆ, ಅದನ್ನೆಂದು ಬಿಡಲಾರರು. ನಂಜು ಮನಸ್ಸಿನ ನೆಮ್ಮದಿಯ ಭಾವವನ್ನು ಕೊಲ್ಲಲು ಹವಣಿಸುತ್ತಿದೆ. ಇನ್ನು ಶಾಂತಿ ಚಿಗುರದೆಂಬ ಆತಂಕ ಕಾಡುತ್ತಿದೆ. ನಾನೇನು ಮಾಡಲಿ? ಸುಮ್ಮನಿರುವುದೆಂತು ನನ್ನನ್ನು ಬಿಡದೆ ಹಿಂಸಿಸುತ್ತಿದೆ ಎಂದನು. ಬಿಜ್ಜಳನ ನುಡಿಗಳಲ್ಲಿ ಅಶ್ರುಧಾರೆ ಹರಿಯುತ್ತಿರುವುದನ್ನು ಬಸವಣ್ಣ ಗಮನಿಸಿ ನಿಧಾನವಾಗಿ ಮೆಲ್ದನಿಯಲ್ಲಿ ಇಂತೆಂದರು: ಅರಸರೆ, ನನ್ನೊಲವ ಅರಸರೆ, ಬಿಸಿಯ ಬೇಗೆಯ ತಾಪವನ್ನು ನಾನೂ ಅನುಭವಿಸಿರುವೆ, ಈಗಲೂ ಅನುಭವಿಸುತ್ತಿರುವೆ. ನಾನು ಒತ್ತಾಯದ ಮದುವೆ ಮಾಡಿಲ್ಲ. ಇಬ್ಬರು ಒಪ್ಪಿ ಬಂದಾಗ ಹರಸುವುದರ ಹೊರತಾಗಿ ಬೇರೆ ಕೆಲಸವೇ ನನಗಿರಲಿಲ್ಲ. ಒಲಿದ ಹೃದಯಗಳನ್ನು ಬೇರ್ಪಡಿಸುವುದು ಎಂತೂ ಎಂಬ ಮನವಿಲ್ಲದೆ ಒಪ್ಪಿಗೆ ನೀಡಿದೆ. ನನ್ನಂತಿರುವ ಅನೇಕ ಶರಣ ಜೀವಿಗಳನ್ನು ಕರೆದೊಯ್ಯಲು ಯಮಧರ್ಮನೆಂದು ಬರುವನು ಎಂಬ ಅರಿವು ನನಗಿಲ್ಲ. ಒಲಿದ ಹೃದಯಗಳನ್ನು ಬೇರೆ ಬೇರೆ ಮಾಡಿದರೆ ಅದು ಮಹಾಪಾಪ. ಇದು ಧರ್ಮಾಂಧರ ದೃಷ್ಟಿಯಲ್ಲಿ ತಪ್ಪಿರಬಹುದು, ಆದರೆ ಸದ್ಧರ್ಮ ಇರುವವರಲ್ಲಿ ಇದು ತಪ್ಪೇ ಅಲ್ಲ. ಯಾರು ಸದ್ಧರ್ಮವಂತರೋ ಅವರಿದನ್ನು ತುಂಬ ಮನದಿಂದ ಸ್ವಾಗತಿಸುತ್ತಾರೆ, ಒಪ್ಪಿಕೊಳ್ಳುತ್ತಾರೆ ಎಂಬ ದೃಢ ನಂಬಿಕೆ ನನಗಿದೆ. ಜಾತಿ ಎಂಬುದು ಮಾನವರ ಹೊರತಾಗಿ ಬೇರೆಲ್ಲೂ ಇಲ್ಲ, ಬೇರೆ ಯಾರಲ್ಲೂ ಇಲ್ಲ. ಕುಡಿಯುವ ನೀರಿನಲ್ಲಿ, ಸುರಿಯುವ ಬೆಳಕಿನಲ್ಲಿ, ಹರಿಯುವ ಹೊಳೆಯಲ್ಲಿ, ಬೀಸುವ ಗಾಳಿಯಲ್ಲಿ ಇರದಿರುವ ಈ ಜಾತಿ ಮನುಜ ಜೀವಿಯಲ್ಲಿ ಏಕೆಂಬುದು ನಾನು ಅರಿಯಲಾರೆ ಅರಸ. ಈ ಲೋಕದಲ್ಲಿ ಪರಸ್ಪರ ಒಪ್ಪಿರುವ ಅರ್ಹ ಗಂಡು ಹೆಣ್ಣಿನ ಮಿಲನವು ಸಮ್ಮತವಾದುದು. ಮದುವೆಯಾದವರು ಒಂದಾಗಿ ಬಾಳುವಂತೆ ನೆರವು ನೀಡೋಣ. ಜಾತಿಯನ್ನು ಮರೆತು ಪ್ರೀತಿಯಲ್ಲಿ ಬೆರೆತು ನಾವು ಒಮ್ಮನದಲ್ಲಿ ಬಾಳುತ್ತೇವೆಂಬ ಗಟ್ಟಿತನದಲ್ಲಿ ದಿಟ್ಟ ಹೆಜ್ಜೆಯನ್ನು ಇಟ್ಟು ಮುಂದೆ ಬರುವ ಎಳೆಯರ ದಾರಿಗೆ ನಾವು ಅಡ್ಡವಾಗದಿರೋಣ. ಅದನ್ನು ಸಂಗಮನೆಂದು ಸೈರಿಸಲಾರನು. ಸಂಗಮ ಒಪ್ಪದಿರುವಂತಹ ಕೆಲಸಗಳನ್ನು ನಾವು ಮಾಡಿದರೆ ನಾವೆಂತೂ ಶಿವಭಕ್ತರಾಗುತ್ತೇವೆ, ನಾವೆಂತೂ ಶರಣರೆನಿಸಿಕೊಳ್ಳುತ್ತೇವೆ. ಎಲ್ಲರಲ್ಲೂ ಪ್ರೀತಿಯನ್ನು ಕಾಣುವಂಥದ್ದು. ಪ್ರೀತಿಯಿಂದ ಬಾಳಲು ಆಶಿಸುವವರನ್ನು ತುಂಬು ಮನದಿಂದ ಹರಸುವುದು ಹೊರತಾಗಿ ಇನ್ನಾವ ಕಾರ್ಯ ನಮ್ಮ ಬದುಕಿನಲ್ಲಿದೆ? ಬಸವಣ್ಣನವರ ಮಾತು ನಿರರ್ಗಳವಾಗಿತ್ತು. ಬಿಜ್ಜಳನ ಮಾತೂ ಅಲ್ಲಲ್ಲಿ ದನಿಸುತ್ತಿತ್ತು. ಅವನ ದನಿಯಲ್ಲಿ ಈ ದಂಗೆ ತನ್ನ ಪೀಠಕ್ಕೆ ಕಂಟಕ ಆಗಬಹುದು ಎಂಬ ಭೀತಿ ಇರುವುದನ್ನು ಬಸವಣ್ಣ ಗಮನಿಸಿದರು. ಏರಿದ್ದ ಕುರ್ಚಿಯನ್ನು ಬಿಡುವಾಸೆ ಇರುವವರಾರೂ ಈ ಜಗದಲ್ಲಿಲ್ಲ ಎಂಬುದನ್ನು ಅರಿತರು. ಬಸವಣ್ಣನವರೆದೆಯಲ್ಲಿ ಮದುವೆಯಾದ ಒಲವ ಎಳೆಯರ ಬಾಳು ಸುಗಮವಾಗಿ ನಡೆಯಲಿ ಎಂಬಾಸೆ ಮಾತ್ರ. ಬಿಜ್ಜಳರಸರ ಮನದಲ್ಲಿ ಉರುಳಿ ಹೋದರೂ ನೂರಾರು ತಲೆ ಉಳಿಸಿಕೊಳ್ಳುವುದೆಂತು ಪಡೆದ ಸಿಂಹಾಸನವ ಎಂಬ ಯೋಚನೆ ಮಾತ್ರ. ಆತಂಕದೆದೆಯಲ್ಲಿ ಬಸವಣ್ಣನ ಉಪಸ್ಥಿತಿಯಲ್ಲಿ ಆನಂದ ಕಾಣುವ ಇಚ್ಛೆಯಲ್ಲಿ ಶರಣರೆಲ್ಲರೂ ಬಸವಣ್ಣನಿರುವಲ್ಲಿಗೆ ಧಾವಿಸಿ ಬಂದರು. ಬಸವ ನುಡಿಗಳಲ್ಲಿ ಬೆಳಗಿನಳು ಎಚ್ಚೆತ್ತು ಬದುಕ ನಿಜಹಾದಿ ತುಳಿದಿರುವ ಭಕ್ತಿಯಾಚರಣೆಯು ಬೆಳಕನ್ನು ಚಿಮ್ಮಿಸುತ್ತಿರುವ ಪರಿಯನ್ನು ಉಂಡರು. ಮನಬಾಗಿ ಎದೆಯರಳಿ ಮನದುಂಬಿ ಅಣ್ಣನವರಲ್ಲಿ, ಅಣ್ಣ ಅರ್ಹ ಬೇಕು ವಚನವ ನಮಗೆ, ಇದು ಶರಣಧರ್ಮ ಎಂದೆನಿಸುವಂತೆ ಎಂದು ವಿನಯದಲ್ಲಿ ವಿನಂತಿಸಿದರು. ಬಸವಣ್ಣ ಆಡಲು ಪ್ರಾರಂಭಿಸಿದರು. ಹೊಯ್ದವರು ಎನ್ನ ಹೊರೆದವರೆಂಬೆನು, ಬೈದವರು ಎನ್ನ ಬಂಧುಗಳೆಂಬೆನು, ನಿಂದಿಸಿದವರು ಎನ್ನ ತಾಯಿ ತಂದೆಯರೆಂಬೆನು, ಆಳಿಗೊಂಡವರೆನ್ನ ಆಳದವರೆಂಬೆನು, ಜರೆದವರೆನ್ನ ಜನ್ಮದ ಬಂಧುಗಳೆಂಬೆನು, ಕೊಂಡಾಡಿದವರೆನ್ನ ಹೊನ್ನ ಶೂಲದಲ್ಲಿ ಇಕ್ಕಿದವರೆಂಬೆನು. ಕೂಡಲ ಸಂಗಮ ತಂದೆ, ಇದೇ ಶರಣಧರ್ಮ, ಇದು ಪರಮಧರ್ಮ, ಇಂತಿರುವುದೇ ಧರ್ಮಾಚರಣೆ, ಇದು ಶರಣರ ಅರಿವಿನ ಮಂತ್ರಗೋಪ್ಯ ಎಂದವರು ಮತ್ತೆ ಇನ್ನೊಂದು ವಚನವನ್ನು ಪ್ರಾರಂಭಿಸಿದರು.
ಇಂದ್ರಿಯಾಸೆಗೆ

ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು. ಇಂದ್ರಿಯಾಸೆಗೆ ಸೋತು ಮನ ಬದುಕ ಕೆಡಿಸಿಕೊಳ್ಳದಿರಿ ನೀವು. ಹಲವರ ಕೊಂಬಿಂಗೆ ಹಾಯಲು ಬೇಡ, ಬರೀ ಕಾಯಕ್ಕೆ ನೀಡಲು ಬೇಡ. ಲೊಗರಿಗೆಡೆಗೊಟ್ಟು ಭ್ರಮಿತನಾಗಿರಬೇಡ. ಆಚಾರವೆಂಬುದು ಹಾವಸೆಗಲ್ಲು, ಭಾವ ತಪ್ಪಿದ ಬಳಿಕ ಏಗೈದರಾಗದು. ಅಂಜದಿರು, ಅಳುಕದಿರು, ಪರದೈವಕ್ಕೆ ಎರಗದಿರು. ಕೂಡಲ ಸಂಗಯ್ಯನ ಕೈಯಲ್ಲೂ ಈಸುವುದೆನ್ನ ಭಾರ. ಹೀಗೆ ನುಡಿದವನು ಒಲವ ಶರಣ ಬಂಧುಗಳೇ. ದಯೆಯೇ ಧರ್ಮದ ಮೂಲ ಎಂದರೀರಿ ನೀವೆಲ್ಲರೂ. ಮೃದು ಮಧುಲ ಮಲ್ಲಿಗೆಯ ಪರಿಮಳ ದಂದದಲ್ಲಿ ನೀವು ಘಮಿಸಲು ಎಲ್ಲೆಡೆಯಲ್ಲಿ ಮನದಲ್ಲಿ ಇರಬೇಕಾದ ಮಂತ್ರವೇ ಅಹಿಂಸೆಯೇ ಪರಮ ಶರಣ ಧರ್ಮ. ಸತ್ಯವೇ ನಿಜ ಮನುಜ ಧರ್ಮ. ನ್ಯಾಯವೇ ಬದುಕ ಪೊರೆಯುವ ಧರ್ಮ. ಮೌಲ್ಯವೇ ಬದುಕಿಗಾದಾರ ಧರ್ಮ. ನೀತಿಯೇ ಬಾಳನ್ನು ಉದ್ಧರಿಸುವ ಧರ್ಮ. ಎಲ್ಲರೊಳಗೊಂದಾಗಿ ಬದುಕುವುದೇ ನಿಜ ಮನುಜ ಧರ್ಮ. ಇದೇ ನಮ್ಮೆಲ್ಲರ ಬದುಕ ಶರಣತನ. ಬಂದವರು ಬಸವಣ್ಣನವರ ಮಾತುಗಳಿಂದ ಉಲ್ಲಸಿತರಾದರು. ಅಣ್ಣನವರ ತೊರೆದೆಲ್ಲ ಸ್ವಾರ್ಥವನ್ನು ವಿಶ್ವ ಮಾನವರಾಗಿ ನೀವೆಲ್ಲರೂ ಬಾಳಬೇಕು. ನಾನೊಬ್ಬ ಶ್ರೇಷ್ಠ, ಉಳಿದವರೆಲ್ಲರೂ ನಿಕೃಷ್ಟರು ಎಂಬ ಅಹಮಿಕೆ ನಮ್ಮಲ್ಲೆಂದೂ ತುಂಬಿರಬಾರದು. ಸಕಲ ಜೀವಾತ್ಮರು ನಮ್ಮವರೆಂದೇ ಭಾವಿಸಬೇಕು. ಸಚರಾಚರ ಜೀವಿಗಳ ಸುಖವನ್ನು ಸದಾ ಹಾರೈಸುತ್ತಿರಬೇಕು. ನಡೆನುಡಿಯಲ್ಲಿ ಸದಾ ಎಚ್ಚರವಿರಲಿ. ಪರನಿಂದೆ ಹಿಂಸೆಯನ್ನು ದೂರವಿಡಿ. ಕ್ಷಮೆ, ಶಾಂತಿ, ದಯೆ, ಸದಾಚಾರ, ಸದ್ಭಕ್ತಿಯ ಬಾಳೇ ಸರ್ವಾಂಗ ಶಿವಪೂಜೆ. ಕ್ರೋಧಕ್ಕೆ ಪ್ರೇಮ, ದ್ವೇಷಕ್ಕೆ ಸ್ನೇಹ, ಸ್ವಾರ್ಥಕ್ಕೆ ಪರಹಿತ ಎಂದೆಂದೂ ನಿಮ್ಮದಾಗಿರಲಿ. ಮಾತು ಎದೆಬಡಿತವಾದಂತೆ ಅಣ್ಣನಿಗೆ ವಂದಿಸಿ ನೆರೆದಿದ್ದ ಶರಣರೆಲ್ಲರೂ ಮೇಲೆದ್ದರು. ಆಗ ಬಸವಣ್ಣನವರಿಂದ ಮತ್ತೊಂದು ವಚನವು ಧನಿಸಿತು. ಲಿಂಗವಿಕಾರಿಗೆ ಅಂಗವಿಕಾರವೆಂಬುದಿಲ್ಲ, ಜಂಗಮ ವಿಕಾರಿಗೆ ಧನವಿಕಾರವೆಂಬುದಿಲ್ಲ, ಪ್ರಸಾದ ವಿಕಾರಿಗೆ ಮನವಿಕಾರವೆಂಬುದಿಲ್ಲ. ಇಂತಿ ತ್ರಿವಿಧ ಗುಣವನರಿದಾತನು ಅಚ್ಚಲಿಂಗೈಕ್ಯನು ಕೂಡಲ ಸಂಗಮ ದೇವ. ಬಂದವರು ಹೋದಂತೆ ಬಸವಣ್ಣನವರ ಮನದಲ್ಲಿ ತನ್ನೊಡನೆ ಇರುವವರ ಚಿಂತೆ, ಒಳಮನವು ನಾನಿನ್ನು ಇಲ್ಲಿರಲಾರೆ ಎನ್ನುತ್ತಿದೆ. ನನ್ನ ಸಂಗಮ ಶ್ರೀಕ್ಷೇತ್ರವು ನನ್ನನ್ನು ಕೈಬೀಸಿ ಕರೆಯುತ್ತಿದೆ. ಎದೆಯಲ್ಲಿರುವ ಗುರುದೇವರು ಬಸವ, ನಾನಿರುವ ಜಾಗಕ್ಕೆ ನೀನು ಬರಲಾರೆಯಾ ಎಂದು ಕೇಳುತ್ತಿದ್ದಾರೆ ಎಂದು ಮಿಡಿಯುತ್ತಿತ್ತು. ಬಸವ ಮನದಲ್ಲಿ, ಹೋಗಲೇ, ಹೋಗಬೇಕೇ, ಹೋಗಲೆಂತು, ಹೋಗುವುದೇಕೆ? ದಡ ಕುಸಿದ ಸೇತುವೆಯಾಗಿರುವೆ ನಾನಿಲ್ಲಿ, ನಾನುಳಿದು ಇನ್ನಾವ ಫಲವಿಲ್ಲ ಎಂಬ ವಿಷಾದತೆಯ ಕಹಿರಾಗ ಕುಸಿಯುವ ಚಿತ್ತಕ್ಕೆ ಬಸವ ಹೌ ಹಾರಿದನು. ಇರುಳ ಪೂಜೆ ಪ್ರಸಾದದ ನಂತರ ಮಲಗಲು ಸಿದ್ಧನಾದಂತೆ, ಬಸವ ಬಾ ಸಂಗಮಕ್ಕೆ, ಬಾ ಸಂಗಮಕ್ಕೆ, ಬಾ ನಿನ್ನೊಲವಿನ ತಾಣಕ್ಕೆ. ಬಸವ, ನೀನಿಲ್ಲದೆ ನಾವೆಲ್ಲ ಪರಿತಪಿಸುತ್ತಿಹೆವು. ರಿಂಗಣಿಸಿದ ಸ್ವರ ಮತ್ತೆ ಮಾರ್ಗಣಿಸಿದಂತಾಯಿತು. ಥಕ್ಕನೆ ಮೇಲೆದ್ದ, ಮತ್ತೆ ಕಣ್ಮುಚ್ಚಿದ. ನಿದ್ದೆ ಬರಲಿಲ್ಲ, ತಲೆ ಭಾರವೆನಿಸಿತು. ಆಚೀಚೆ ಹೊರಳತೊಡಗಿದ. ಮಿನುಗುತ್ತಿರುವ ನಂದಾದೀಪ ಅಣಗಿಸುತ್ತಿದೆ ಎಂದೆನಿಸಿತು. ಮೇಲೆದ್ದ, ಶಿವಯೋಗ ಧ್ಯಾನಕ್ಕೆ ಮುಂದಾದ. ಬಾಗೇವಾಡಿ, ಹೆತ್ತಪ್ಪ, ಹೆತ್ತಮ್ಮ, ಕಲಿತ ಗುರುಕುಲ, ಕಪ್ಪಡಿ ಸಂಗಮ, ಗುರು ಸಂಗಮೇಶ್ವರರು, ಕಾಳಿಮರಸ, ವಿದ್ಯಾಪೀಠ, ಮೈದುಂಬಿ ಹರಿಯುವ ಕೃಷ್ಣೆ, ಒಲವ ಸಂಗಮನಾಥ, ಊರ ಜಾತ್ರೆ ಸಂತೆ, ಹಸಿರ ಹೂಬಳ್ಳಿ, ಮರಿಹಕ್ಕಿ, ಬಣ್ಣ ಬಣ್ಣದ ಚಿಟ್ಟೆ, ಕೋಗಿಲೆಯ ಕುಹೂನಾದ, ಬೇರೆ ಬೇರೆ ರೂಪದಲ್ಲಿ ಮೈ ದುಂಬಿ ಅರಳುತ್ತಿದ್ದವು. ಪ್ರಭುದೇವರು ಕಾಣಿಸಿಕೊಂಡರು. ಬಸವ, ಕಲ್ಯಾಣದ ಕೆಲಸ ಮುಗಿದಿದೆ, ಸಂಗಮಕ್ಕೆ ಹೊರಟು ಬಿಡು. ನುಡಿದವರು ನಾನು ಶ್ರೀ ಶೈಲದತ್ತ ಎಂದಂತಾಯಿತು. ದಿಟ್ಟಿಸಿದ. ಪ್ರಭುದೇವರು ಇಂತೆಂದಾಯಿತು. ಅಮೃತ ಸೇವನೆಯ ಮಾಡಿ ಆಪ್ಯಾಯನ ಘನವಾಗಿತ್ತು. ಪರುಷ ವೇದಿಯ ಸಾಧಿಸ ಹೋದರೆ ದಾರಿದ್ರ್ಯ ಘನವಾಗಿತ್ತು. ಮರು ಜೀವ ನೆಗೆಯ ಹಣ್ಣ ಮೆದ್ದು

ಕಾರಣವಾಯಿತ ಕಂಡೆ, ಎಲ್ಲವನ್ನು ಸಾಧಿಸ ಹೋದರೆ ಏನೂ ಇಲ್ಲದಂತಾಯಿತು. ನಾನು ನಿಜವ ಸಾಧಿಸಿ ಬದುಕಿದೆನು ಗುಹೇಶ್ವರ. ಪ್ರಭುದೇವರು ಹೋದಂತೆ ಮಹಾದೇವಿಯಕ್ಕ ಕಾಣಿಸಿಕೊಂಡಳು. ಆಕೆ ನಿಧಾನವಾಗಿ, ಅಣ್ಣ ಏಕಿನ್ನು ಇಲ್ಲೇ ನೀವೆಲ್ಲ ಇರುವಿರಿ? ಮುಗಿದಿದೆ ಕೆಲಸವೆಲ್ಲ. ಉಳಿದಿರುವ ಕೆಲಸಗಳ ಮುಗಿಸಲು ನಿಮ್ಮ ಅನುಯಾಯಿಗಳಿಹರು. ನಿಮ್ಮ ಸಂಗಮ ನಿಮಗಾಗಿ ಕಾಯುತಿಹನಲ್ಲಿ. ನೀವು ಮನುಜರನ್ನು ಶರಣರಾಗಿಸಿದಿರಿ. ನಿಮ್ಮನ್ನು ಮೆಚ್ಚಿದ್ದ ಸಂಗಮೇಶ್ವರ ನಿಮ್ಮನ್ನು ಅಣ್ಣ ಆಗಿಸಿಹನು. ನಾನು ಮಹಾದೇವಿ, ನಿಮ್ಮ ಕೃಪಾಶೀರ್ವಾದದಿಂದ ಮಹಾದೇವಿಯಕ್ಕ ಆದೆ. ನಿಮ್ಮ ಮಹಾಮನೆ ನನಗೆ ಹೊಸ ಜನ್ಮ ಕರುಣಿಸಿತು. ಹಾಗಾಗಿಯೇ ನನ್ನ ಎದೆಬಡಿತ ಸದಾ ದನಿಸುವುದಿಂತು. ಬಸವಣ್ಣನ ಮನೆಯ ಮಗಳಾಗಿ ಬದುಕಿದನಾಗಿ ತನ್ನ ಕರುಣ ಭಕ್ತಿ ಪ್ರಸಾದವ ಕೊಟ್ಟನು. ಚೆನ್ನ ಬಸವಣ್ಣನ ತೊತ್ತಿನ ಮಗಳಾದ ಕಾರಣ ಒಕ್ಕ ಪ್ರಸಾದವ ಕೊಟ್ಟನು. ಪ್ರಭುದೇವರ ತೊತ್ತಿನ ಮಗಳಾದ ಕಾರಣ ಜ್ಞಾನ ಪ್ರಸಾದವ ಕೊಟ್ಟನು. ಸಿದ್ದರಾಮಯ್ಯನ ಶಿಶು ಮಗಳಾದ ಕಾರಣ ಪ್ರಾಣ ಪ್ರಸಾದವ ಸಾಧಿಸಿಕೊಟ್ಟನು. ಮಡಿವಾಳ ಮಾಚಿತಂದೆಯ ಮನೆಯ ಮಗಳಾದ ಕಾರಣ ನಿರ್ಮಳ ಪ್ರಸಾದವ ನಿಶ್ಚಯಿಸಿಕೊಟ್ಟನು. ಇಂತಿ ಅಸಂಖ್ಯಾತ ಗಣಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡವಿ ರಕ್ಷಿಸಿದ ಕಾರಣ ಚೆನ್ನ ಮಲ್ಲಿಕಾರ್ಜುನನ ಪಾದಕ್ಕೆ ನಾನು ಯೋಗ್ಯಳಾದೆನು. ನಿಮ್ಮೆಲ್ಲರ ಹರಕೆ ಶ್ರೀಶೈಲದ ದಾರಿಯನ್ನು ನನಗೆ ತೋರಿದೆ. ನಿಮಗೆ ತೋರಲಿ ಸಂಗಮದ ದಾರಿಯನ್ನು ಎಂಬುದೇ ನನ್ನೆದೆಯ ಆಸೆ, ನನ್ನೊಲವ ಹರಕೆ. ತ್ಯಾಗವೇ ಪ್ರೀತಿಯ ಬೆಲೆ. ಅಗಲುವಿಕೆ ಮನದಲ್ಲಿ ಸ್ಥಿರವಾಗಿಸುವುದು ಮತ್ತೆ ಮರೆಯಾಗಿ ಹೋಗದಿರುವಂತೆ ಬಸವಣ್ಣನವರಲ್ಲಿ ಅಯೋಮಯ ಸ್ಥಿತಿ. ಬಸವ ಬಸವ ಬಸವ ಬಸವ ಮತ್ತೆ ಕೂಗುತ್ತಿರುವಂತೆ ಗುರು ಸಂಗಮೇಶ್ವರರು. ದರ್ಶಿಸಿ ಮರೆಯಾದಂತೆ ಕಾಳಿಮರಸರು. ಕೈ ಬೀಸಿ ಕರೆದಂತೆ ಒಮ್ಮೆ ಅವರು, ಒಮ್ಮೆ ಇವರು, ಒಮ್ಮೆ ಇವರು, ಒಮ್ಮೆ ಅವರು. ಕರೆಯುತ್ತಲೇ ಕರೆಯುತ್ತಲೇ ಕರೆಯುತ್ತಲೇ ಮಾಯವಾಗುತ್ತಿರಲು ಬಸವಣ್ಣ ನಿದ್ದೆಯಿಲ್ಲದೆ ಇಡೀ ರಾತ್ರಿ ಕಳೆಯಬೇಕಾಯಿತು. ಕರೆದ ಧ್ವನಿ ಕಿವಿಯಲ್ಲಿ ಮೊಳಗುತ್ತಿರುವಂತೆ ನಿದ್ದೆ ಹತ್ತಿದಂತಾಯಿತು. ಶಯ್ಯೆಗೆ ಒರಗಿದನು. ಸುಪ್ರಭಾತದ ಮಂಗಳ ನಿನದವು, ಅರುಣನ ಹೊಂಬೆಳಕು ಇನ್ನು ನಿದ್ದೆಗೆ ಅವಕಾಶವಿಲ್ಲ ಎಂದು ಎಚ್ಚರಿಸಿತು. ಬಸವಣ್ಣನವರು ಮಹಾಮನೆಯ ಪೂಜಾಗ್ರಹದಲ್ಲಿ ಧ್ಯಾನಸ್ಥರಾಗಿದ್ದರು. ತಮ್ಮದೇ ಲೋಕದಲ್ಲಿ ಮುಳುಗಿದ್ದರು. ಗಮನಿಸಿದ ಮಡದಿಯರ ಮನದಲ್ಲಿ ಕತ್ತಲೆಯ ಕುರೂಪದ ಬಾಳ ರಕ್ಕಸನ ಇರುವು ನಿಜ ರೂಪದಲ್ಲಿ ಕಂಡಂತೆ ಲೌಕಿಕದ ವ್ಯವಹಾರಕ್ಕೆ ಸೋತು ಅನುದಿನವೂ ಕೊರಗದವರು, ಕೊರಗುತ್ತಿಹರು. ಈಗಿಲ್ಲಿ ಕಾರಣವಾದರೂ ಏನಿರಬಹುದು? ಮಾನವ ನಿರ್ಮಾಣ ಪಾಪ ಕುಂಡದ ಘನಘೋರ ವಿಷಯಗಳ ರಾಶಿ ರಾಶಿಯ ನೋಡಿ ಹೆದರಿ ಹೌಹಾರಿ ಹೇಸಿ ಮುದುಡಿಹರು. ಮನದೊಳಗೆಂಬ ಭಾವ ನಮ್ಮನ್ನು ಕಾಡುತ್ತಿದೆ. ಅವರಂತ ರಂಗವು ಇಂದಲ್ಲ ನಾಳೆಯಾದರೂ, ನಾಳೆಯಲ್ಲ ನಾಡಿದ್ದಾದರೂ ಅರಿವೆದೆಯ ಹರಿವಿನಲ್ಲಿ ಹೊರಬರುವ ಹೊಸತು ಸತ್ಯದ ವಿವರಗಳ ಆಲಿಸುವ ಕಾತುರೆಯಲ್ಲಿತ್ತು ಎಂದೇ ನಮಗೆ ಅನಿಸುತ್ತಿದೆ. ನಮ್ಮ ಪತಿದೇವರನ್ನು ಕಾಡುತ್ತಿರುವಂತಹ ಆ ಭೀತಿಯಾದರೂ ಏನಿರಬಹುದು? ನಿಶ್ಚಲ ಮನವಾದರೂ ಏನಿರಬಹುದು? ಅವರ ಮನೆಯ ಮನದ ಯೋಚನೆ ಎಂತು ತಿರುಗುತ್ತಿರಬಹುದು? ಅವರಾವ ಚಿಂತನೆಗೂ ಉತ್ತರ ಸಿಗದಂತೆ ಬಸವಣ್ಣನವರು ಧ್ಯಾನವನ್ನು ಮುಗಿಸಿ ಹೊರಬಂದರು. ಮಡದಿಯರು ನನ್ನ ಎಚ್ಚರಕ್ಕಾಗಿ ಕಾಯುತ್ತಿದ್ದಾರೆ ಎಂಬುದನ್ನು ಅವರಿರುವರ ಮೊಗಭಾವದಲ್ಲೇ ಗುರುತಿಸಿದರು. ಕಳವಳಕ್ಕೆ ಕಾರಣವಿಲ್ಲ ಎಂಬುದನ್ನು ಮೊಗದಲ್ಲಿ ಮುಗುಳ್ನಗೆ ಸೂಸಿ ಅರುಹಿದರು. ಮೂವರು ಜೊತೆಯಲ್ಲೇ ಪ್ರಸಾದ ಸ್ವೀಕರಿಸಿದರು. ಎದ್ದು ಬಂದರು ಮಡದಿಯರು. ಅಕ್ಕ ಭಾವ, ಚೆನ್ನ ಬಸವರನ್ನು ತಮ್ಮೊಡನೆ ಕೂರಿಸಿ ಚೆನ್ನ ಬಸವಣ್ಣನನ್ನು ದಿಟ್ಟಿಸಿ ಆಲಿಸಿರುವೆ, ಅರಿತಿರುವೆ. ನೀನೆಲ್ಲವನ್ನು ಎರಗುವ ಆಘಾತಕ್ಕೆ ತಡೆಯಲು ಸಮರ್ಥನಾಗಿರುವಿ ಎಂದು. ಹೂವಿನ ಅರಿವು ಅದರ ಘಮದಿಂದ ಬರುವಂತೆ ನಿನ್ನ ಜ್ಞಾನದ ಶಕ್ತಿಯನ್ನು ಬಿಜ್ಜಳರಸರು ಅರಿತಿಹರು. ತಮ್ಮ ಅರಿಯುವಿಕೆಗೆ ಯೋಗ್ಯ ಪುರಸ್ಕಾರವ ನೀಡಲು ಅವರ ಸಂಪುಟದಲ್ಲಿ ನಿನಗೊಂದು ಘನ ಹುದ್ದೆಯನ್ನು ಕೊಡುವ ಆಸೆಯಲ್ಲಿ ಅವರಿಹರು.
ನಿನ್ನನ್ನು

0: ದಂಡನಾಯಕ ಆಗಿಸಬೇಕೆನ್ನುವ ಆಸೆ ಅವರಲ್ಲಿದೆ ಎಂದರಿತಿರುವೆ.
1: ಒಂದು ವೇಳೆ ನನ್ನ ಯೋಚನೆ ನಿಜವೇ ಆದರೆ ನೀನದಕ್ಕೆ ಒಪ್ಪಲೇಬೇಕು ಎಂದರು. ಅಲ್ಲಾಗ ಸಾಸಿವೆ ಬಿದ್ದರೂ ಕೇಳಿಸುವ ಮೌನ ಆವರಿಸಿತು. ಬಸವಣ್ಣನವರು ತಮ್ಮ ವಿದಾಯಕ್ಕೆ ಮುನ್ಸೂಚನೆ ನೀಡಿದರೆ ಎಂದು ಅಲ್ಲಿ ಕುಳಿತಿದ್ದ ಎಲ್ಲರಿಗೆ ಅನಿಸಿತು. ಆಗ ಚನ್ನಬಸವಣ್ಣ ನಿರ್ಧಾರದ ಖಚಿತ ದನಿಯಲ್ಲಿ, ಅಣ್ಣ, ನಿಮ್ಮ ಮಾತು ನನಗೆ ರುಚಿಸಿಲ್ಲ. ನಾನೊಳ್ಳೆ, ನಾನಿನ್ನೂ ಕಲಿಯಲು ಬಹಳಷ್ಟಿದೆ. ನಿಜ ಗುರುವಿಗಾಗಿ ಹುಡುಕಾಟ ನಡೆಸುತ್ತಿರುವೆ. ನೀವು ಮಂತ್ರಿ ಪದವಿ ಬಿಡುವಿರಿ ಎಂದಾದರೆ ನನಗೆ ಗುರುಗಳಾಗಿ, ನನಗದು ಧನ್ಯತೆ. ಅರಮನೆಯ ಊಳಿಗದ ಹಂಗಿಗೆ ಸಿಲುಕಿ ನನ್ನನ್ನು ನಾನೇ ಕಳೆದುಕೊಳ್ಳಲಾರೆ. ಇದು ಒಲಿದು ಬಂದ ವರವಲ್ಲ, ಕೊರಳ ಸುತ್ತುವನ್ನೇನು, ನಾನಿದನ್ನು ಒಪ್ಪಲಾರೆ ಎಂದಂತೆ ಆಲಿಸುತ್ತಿದ್ದ ಎಲ್ಲರೂ ಬೆಕ್ಕಸ ಬೆರಗಾದರು. ಬಸವಣ್ಣನವರಿಗೆ ಆನಂದ, ಆಘಾತ, ಅಚ್ಚರಿ, ಅನುಭೂತಿ, ವಿಷಾದತೆ ಎಲ್ಲವೂ ಏಕಕಾಲದಲ್ಲಿ. ಸೌಭಾಗ್ಯವೆನ್ನದು ಎಂದು ನುಡಿಯುವ ಬದಲು ನನಗಿದು ಬೇಡ ಎನ್ನುವ ಈ ನನ್ನ ಸೋದರಳಿಯ ಅದೆಂತಹ ಘನ ವ್ಯಕ್ತಿತ್ವದವ ಎಂದೆನಿಸಿತು. ಆದರೆ ನನ್ನ ಜಾಗಕ್ಕೆ ಇವನೇ ಬರಬೇಕು. ಆಗ ಮಾತ್ರ ನಾನು ಕೈಗೊಂಡಿರುವ ಸರ್ವ ಸಮಾನತಾ ಕಾರ್ಯ ಮುಂದುವರಿಸಲು ಸಾಧ್ಯ ಎಂಬ ನಿಶ್ಚಯದಲ್ಲಿ ಮತ್ತೆ ಒಡಂಬಡಿಸಲು ಮುಂದಾದರು. ಚೆನ್ನ, ನೀನು ನನ್ನ ಸೋದರಳೆಯನಾಗಿ ಮಾತ್ರವಲ್ಲ, ನಿನ್ನ ಸಾಹಿತ್ಯ ಪ್ರೀತಿ, ನಿನ್ನ ಧೀಮಂತಿಕೆ, ನಿನ್ನ ನಡೆ ನುಡಿಗಳಿಂದಲೂ ನನಗೆ ಬಹಳ ಪ್ರೀತಿಯವನು, ಆಪ್ತನಾಗಿರುವವನು. ಇದ್ದರಿರಬೇಕು ನಿನ್ನಂಥವರು ಊರೂರಲ್ಲಿ ಒಬ್ಬಿಬ್ಬರಾದರೂ. ಆಗ ಸರ್ವಾಂಗೀಣ ಪ್ರಗತಿ, ಬದುಕ ಅಭ್ಯುದಯ. ನಿಶ್ಚಿತವಾಗಿ ನೀನು ಭರವಸೆಯ ಕಿರಣವಾಗಿ ಗೋಚರಿಸುತ್ತಿರುವೆ. ಹಾಗಾಗಿಯೇ ಅರಸರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ನೀನು ನನ್ನ ಸೋದರಳಿಯ ಎಂಬ ಕಾರಣಕ್ಕೆ ಬಿಗ್ಗಳರಸರು ಈ ನಿರ್ಧಾರಕ್ಕೆ ಬಂದುದಲ್ಲ. ಹತ್ತಾರು ಮಂದಿಯಿಂದ ನೀನು ಗುರುತಿಸಲ್ಪಟ್ಟ ಕಾರಣವೇ ಈ ನಿರ್ಧಾರಕ್ಕೆ ಮೂಲ. ನಾವು ಪ್ರಜೆಗಳು, ಪ್ರಜೆಗಳಾಗಿ ರಾಜನ ಇಚ್ಛೆಯ ಅನುಸಾರ ನಾವು ನಡೆಯಲೇಬೇಕು. ಇದು ಪ್ರಜಾನಿಷ್ಠೆ ಹಾಗೂ ಮನೋಬದ್ಧತೆ ಮಾತ್ರವಲ್ಲ, ನಮ್ಮಾದ್ಯ ಕರ್ತವ್ಯ ಕೂಡ. ಚೆನ್ನ, ನೀನು ತಿಳಿಯದಿರುವುದು ಏನೂ ಇಲ್ಲ. ಆದರೆ ವಯೋಹಿರಿಯನಾಗಿ ಮತ್ತು ನಿನ್ನ ಆತ್ಮೀಯ ಸೋದರ ಮಾವನಾಗಿ ನನ್ನ ಕರ್ತವ್ಯವನ್ನು ಮಾಡಲೇಬೇಕು. ಈ ಲೋಕದಲ್ಲಿ ಹೇಡಿಗೆ ಜಾಗವಿಲ್ಲ. ನಾನು ಚಲಬೇಕು ಶರಣಂಗೆ ಎಂದಿದ್ದೆ, ಒಪ್ಪಿಕೋ. ಇದು ನೀನು ಅಪೇಕ್ಷಿಸಿದ್ದಲ್ಲ, ನಿನಗೆ ತಾನಾಗಿ ಒಲಿದು ಬಂದದ್ದು. ನೀನೆಂದು ಕೂತು ತಿನ್ನುವವನಲ್ಲ, ದುಡಿದು ದಣಿಯುವವನು, ದಣಿದು ದಾರಿ ತೋರುವವನು. ಕಲ್ಯಾಣದ ಶಾಂತಿಗೆ ಮತ್ತು ಅಭಿವೃದ್ಧಿಗೆ ಹರಿಕಾರನಾಗುವ ಅವಕಾಶ ತಾನಾಗಿ ಒಲಿದು ಬಂದಿರುವಾಗ ಒಲ್ಲೆ ಎನ್ನುವ ರುಕ್ಷತನ ಸಲ್ಲದು. ಮೆಚ್ಚುವವರು ದೂಷಿಸುವವರು ಇದ್ದೇ ಇರುತ್ತಾರೆ. ನೀನು ಶರಣ ದಂಡ ನಾಯಕ ಎನಿಸಿಕೋ, ಆಗ ಕಲ್ಯಾಣ ಶರಣ ಕಲ್ಯಾಣ ಎನಿಸುತ್ತದೆ. ಚೆನ್ನ ಬಸವಣ್ಣನಾಗ, ಅಣ್ಣ, ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಮನದಲ್ಲಿ ಮೂಡಿದ ನಿಮ್ಮದೇ ವಚನವಿದು. ಅರಸಿಯ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೆಸಯ್ಯ. ತಾರಾ ಅಗ್ಗವಣಿಯ ನೀಡಾಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯಯ್ಯ ಎಂಬರು. ಕೂಡಲ ಸಂಗನ ಮಹಾಮನೆಯಲ್ಲಿ ಒಕ್ಕುದ ನುಣ್ಣು ತೊತ್ತೆ. ಅಲ್ಲಿದ್ದವರು ಏನು ಮಾತನಾಡದವರದಂತೆ ಮೌನವಾಗಿಯೇ ಇದ್ದರು. ಚನ್ನಬಸವಣ್ಣ, ಇನ್ನೊಂದು ವಚನವೂ ನನ್ನನ್ನು ಕಾಡುತ್ತಿದೆ ಎಂದು ಇಂತೆಂದರು. ಕಾಗೆ ವಿಷ್ಟಿಸುವ ಹೊನ್ನ ಕಳಸ ಒಹುದರಿಂದ ಒಡೆಯರು ಬೋಗೈಸುವ ಚಮ್ಮಾವುಗೆಯ ಮಾಡಯ್ಯ. ಅಯ್ಯ, ನಿಮ್ಮ ಶರಣರ ಪಾದಕ್ಕೆ ಚಮ್ಮಾವುಗೆಯ ಮಾಡಯ್ಯ. ಕೂಡಲ ಸಂಗಮ ದೇವ, ನಿಮ್ಮ ಸೆರಗೊಡ್ಡಿ ಬೇಡುವೆ, ಇದೊಂದೇ ವರವ ಕರುಣಿಸಯ್ಯ. ಬಸವಣ್ಣ ಮೆಲ್ಲನೆ ಆದರೆ ಸ್ಪಷ್ಟವಾಗಿ ನಿನ್ನ ಮಾತಿಗೆ ಬದ್ಧನಾಗಿರಲು ಸದಾ ಸಿದ್ಧನಿರು. ಅದೇ ಅವರಿವರ ಗುದ್ದಾಟಕ್ಕೆ ಸದ್ದಿರದ ಶುದ್ಧತೆ ಎಂದರು. ಬಸವಣ್ಣನವರು ಮಂತ್ರಿ ಪದವಿಯನ್ನು ತ್ಯಜಿಸಿದರಂತವೆ. ಬದ್ಧ ವೈರವ ತೋರಿ ಮನದುರಿಯ ನೆಬ್ಬಿಸಿ ಕೊಡಿಸಿದರಂತೆ ಅಣ್ಣನಿಗೆ ಆಗದವರು ಬಿಡುಗಡೆ

ಮಾತ್ರವನ್ನು. ಮಂತ್ರಿ ಪದವಿಯ ಘನತೆಗೆ ಕುಂದು ತಂದಿರಿ ನೀವು. ಶಾಂತಿ ನೆಮ್ಮದಿ ಕೆಡದಿದೆ ನಿಮ್ಮಿಂದ ನನ್ನ ರಾಜ್ಯದಲ್ಲಿ. ತೊಲಗಿ ಈ ಕ್ಷಣವೇ ಮಂತ್ರಿ ಪೀಠದಿಂದ ಇಳಿದು ಎಂದರಂತೆ ಬಿಜ್ಜಳರಸರು. ಒಂದೋ ನಾನಿರಬೇಕು, ಇಲ್ಲದಿದ್ದರೆ ನ್ಯಾಯ ಸಮಿತಿ ಇರಬೇಕು, ನಿರ್ಧರಿಸಿ ನೀವೇ ಎಂದಾಡಿದ ಮಾತಿಗೆ ಕೆರಳಿ ಕಳಿಸಿದರಂತೆ ಬಿಜ್ಜಳರಸರು ಬಸವಣ್ಣನನ್ನು. ನೀವಿರಿ ನಿಮ್ಮ ಮನೆಯಲ್ಲಿ ಎಂದರು. ಹೀ ಬೇಕೆನೆಗೆ ವಿಶ್ರಾಂತಿ, ರಾಜಕಾರಣದಲ್ಲಿ ಏಗುವ ಮನವಿಲ್ಲವೆನೆಗೆ, ಕಲ್ಯಾಣವನ್ನು ತ್ಯಜಿಸಿ ಸಂಗಮಕ್ಕೆ ಹೋಗುವೆನು ಎಂಬ ಬಸವಣ್ಣನ ಮಾತಿಗೆ ಒಪ್ಪಿರುವಂತೆ ಅರಸರು, ತ್ಯಜಿಸುವವರು ಮಂತ್ರಿ ಪದವಿಯ ಹೇಳಿ ರಣಹೇಳಿ ವಿಚಾರಣೆಯನ್ನು ಎದುರಿಸುವ ಧೈರ್ಯವಿಲ್ಲದೆ ಮುಖ ತಪ್ಪಿಸಿ ಕೊಂಡಿಹರಿಂತು ಎನ್ನುತ್ತಿಹರು ಬಸವಣ್ಣನಿಗೆ ಆಗದವರು. ಸಾ ಕೆನಗಿನ್ನು ಲೌಕಿಕ ಎಂದು ಸ್ವಯಂ ನಿವೃತ್ತಿಯನ್ನು ಘೋಷಿಸಿದರಂತೆ ಬಸವಣ್ಣ. ನೂರಾರು ಬಗೆ ಬಗೆಯ ಮಾತು ಸಾವಿರ ಸಾವಿರದ ರಾಗಗಳಲ್ಲಿ ಕಲ್ಯಾಣದ ಎಲ್ಲೆಲ್ಲೂ ಪಲ್ಲವಿಸುತ್ತಿತ್ತು. ಕಲ್ಯಾಣ ಸ್ತಬ್ಧ, ಅಯ್ಯೋ ಹೀಗಾಗಬಾರದಿತ್ತು ಎನ್ನುವ ರೋದನ ಎಲ್ಲೆಡೆಯಲ್ಲಿ, ಮಂದ್ರಶ್ರುತಿಯಲ್ಲಿ, ಅಲ್ಲಲ್ಲಿ ಜನಜಂಗುಳಿ. ವಿಷಯವನ್ನು ಅರಿತಂತೆ ಬಂದು ಹೋಗುವವರ ಸಂಖ್ಯೆಯು ಇಮ್ಮಡಿ ಮುಮ್ಮಡಿ ನೂರ್ಮಡಿ. ಬಂದು ಹೋಗುವವರು ಹೊತ್ತು ತಂದು ಬಿತ್ತರಿಸುತ್ತಿದ್ದ ಸುದ್ದಿ ಹೀಗಿತ್ತು. ಬಸವಣ್ಣ ಅರಸರಿಗೆ ಸಹಿಸಲು ಅಸಾಧ್ಯನಂತಾದ. ಅರಸರಿಗೆ ಸಹಿಸಿ ಸಹಿಸಿ ಸಾಕಾಗಿತ್ತು. ಬೇಡ ಎನ್ನರು, ಇರು ಎನ್ನರು. ನನ್ನ ದಾರಿಯು ನನಗೆ, ಅಡ್ಡಿ ಬರದಿರಿ ನೀವು. ಪೊಗರುತನ ತೋರಿದ್ದರಂತೆ ಬಸವಣ್ಣ. ಹೊಲೆಯ ಹಾರುವರ ಸಂಬಂಧ ಅರಸರಲ್ಲಿ ರೇಜಿಗೆ ಹುಟ್ಟಿಸಿದೆ. ಭಂಡಾರದ ಹಣ್ಣ ತಿಂದು ತೇಗಿ ನೀಡಿ ಬೊಜ್ಜು ಬೆಳೆಸಿದ ಅಧರ್ಮಕ್ಕೆ ತ್ಯಾಗ ಪತ್ರವ ಪಡೆದು ನೆಮ್ಮದಿಯ ತಾಳಿದರಂತೆ ಅರಸರು. ಕತ್ತಲೆಯ ಕರಾಳತೆಗೆ ವಾತ್ಸಲ್ಯ, ಬಾಂಧವ್ಯ, ಸ್ನೇಹ, ಮೈತ್ರಿ, ವಿಶ್ವಾಸ ಮಣ್ಣು ಮುಕ್ಕಿ. ಪಡೆದ ಉಪಕಾರದ ನೆನಪಿಲ್ಲದೆ ಗಳುಹ ತೊಡಗುವವರ ಸಂಖ್ಯೆ ಹೆಚ್ಚುತ್ತಲೇ ಇತ್ತು. ಇದ್ದಾಗ

ಬಂಧುಗಳ ಕಲರವಕ್ಕೆ ಸೋತು ತ್ಯಜಿಸಿದನು ಬಸವಣ್ಣ. ತಾನಾಗಿ ರಿಪೀಟವ ಎಲ್ಲವನ್ನು ನೆನೆಯುತ್ತಾ ನೆನೆಯುತ್ತಾ ಕಲ್ಯಾಣ ಮತ್ತೆ ಮತ್ತೆ ಉನ್ಮಾದಕ್ಕೆ ಒಳಗಾಗುತ್ತಿತ್ತು. ಬಸವಣ್ಣನವರು ನಿರ್ಲಿಪ್ತತೆಯಿಂದ ಬಂದುದೆಲ್ಲವನ್ನು ಬಂದಂತೆಯೇ ಸ್ವೀಕರಿಸುತ್ತಿದ್ದರು. ಮನದಲ್ಲಿ ಮಾತ್ರ ಸತತವಾಗಿ ಸಂಗಮ ಸಂಗಮ ಸಂಗಮ ರಿಂಗಣಿಸುವಿಕೆ. ಮನವು ಇರಲಾಗದು ನನಗಿಲ್ಲಿ, ಬದುಕಿರುವುದಿನ್ನು ಸಂಗಮೇಶ್ವರ ಸನ್ನಿಧಿಯಲ್ಲಿ ಎಂದು ಹಲುಬುತ್ತಿತ್ತು. ಬಸವಣ್ಣನವರು ಮೌನಧಾರಿಗಳಂತೆ ಗೋಚರಿಸುತ್ತಿದ್ದರು. ತನ್ನ ಅಂತರಂಗದ ಆಲಾಪವನ್ನು ಯಾರಲ್ಲಿ ಭಿನ್ನೈಸುವುದು ಯಾರಲ್ಲಿ ಬಿತ್ತರಿಸುವುದು ಎಂಬುದೇ ಅವರೆದೆಗೆ ಅರಿವಾಗದಿರುವಂತಹ ವಿಷಯವಾಗಿತ್ತು. ಸಂಗಮದಿಂದ ಕಲ್ಯಾಣಕ್ಕೆ ಬಂದ ನಾನು, ಕಲ್ಯಾಣದಿಂದ ಮತ್ತೆ ಸಂಗಮಕ್ಕೆ ಹೋಗುತ್ತಿರುವಂತಹ ಈ ದುಸ್ಥಿತಿಯಲ್ಲಿ ನನ್ನ ಬಗ್ಗೆ ಯಾರಲ್ಲಿ ಪ್ರೀತಿ ವಾತ್ಸಲ್ಯ ಕೋಪ ಅಸೂಯೆ ಕರುಣೆ ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ನನ್ನ ಬದುಕಿನುದ್ದಕ್ಕೂ ಮಾನವರಾಗಿ ಜನಿಸಿರುವ ನಾವು ನಾವೆಲ್ಲ ಒಂದೇ ಎಂಬ ಮನೋಭಾವದಿಂದ ಬದುಕಿ ನಮ್ಮ ಬದುಕಿನ ಉನ್ನತಿಯನ್ನು ಕಾಣಬೇಕು ಎಂಬ ಹಂಬಲದಿಂದ ಇದ್ದವನಿಗೆ ನನ್ನ ಉಸಿರು ಬಿಸಿಯುಸಿರಾಗಿ ನನ್ನೆದೆಯನ್ನು ತಿಳಿಯುತ್ತಿದೆ. ಅಯ್ಯೋ, ನನ್ನ ಬದುಕಿಗೆ ನಾನಿನ್ನು ಯಾವ ಪರಿವರ್ತನಾ ಮಾರ್ಗವನ್ನು ತೋರಿಕೊಡಲಿ? ಅರಿವಾಗದ ರೀತಿಯಲ್ಲಿ ಹಲಗುತ್ತಲೇ

0: ಕೇಳುಗರೆ, ಇದುವರೆಗೂ ಬಸವಣ್ಣನವರ ಜೀವನದ ಆದರ್ಶಗಳ ಭಾಗ 11 ಕುರಿತು ಮಂಡ್ಯ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೀರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ವಿದ್ಯುತ್ ವಾಹನಗಳ ಬ್ಯಾಟರಿಗಳು ಲಿಥಿಯಂ ಬ್ಯಾಟರಿಗಳು, ಲಿಥಿಯಂ ಐರನ್ ಫಾಸೆಟ್ ಬ್ಯಾಟರಿಗಳು ಬಳಕೆಯಲ್ಲಿವೆ. ಇವು ಸುರಕ್ಷಿತ, ದೀರ್ಘ ಬಾಳಿಕೆ ಬರುವವು, ಹಗ್ಗವೂ ಹೌದು. ಆದಾಗ್ಯೂ ಸದ್ಯ ಈ LFP ಬ್ಯಾಟರಿಗಳಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳುವ ಹೊಸ ಬ್ಯಾಟರಿಗಳು ಜನ್ಮ ತಾಳಿವೆ. ಆದರೆ ಜಗತ್ತಿನ ಅರ್ಧದಷ್ಟು ಬ್ಯಾಟರಿಗಳು ಈ LFP ಬ್ಯಾಟರಿಗಳೇ. ಇಷ್ಟು ಲಕ್ಷಗಟ್ಟಲೆ ಬ್ಯಾಟರಿಗಳ ಆಯುಷ್ಯ ಮುಗಿದ ಮೇಲೆ ಅವನ್ನ ಮರುಬಳಕೆ ಮಾಡಲೇಬೇಕು. ಇಲ್ಲದಿದ್ದರೆ ತ್ಯಾಜ್ಯ ನಿರ್ವಹಣೆ ಸಮಸ್ಯೆ ಒಂದು ಕಡೆ, ಜೊತೆಗೆ ಲಿಥಿಯಂ ಸೇರಿದಂತೆ ಅದರಲ್ಲಿರುವ ಬೇರೆ ಬೇರೆ ರಾಸಾಯನಿಕಗಳನ್ನ ಬೇರ್ಪಡಿಸಿ ಮರುಬಳಕೆಗೆ ತೆಗೆದುಕೊಳ್ಳದಿದ್ದರೆ ನಮಗೆ ಲಿಥಿಯಂನಂತಹ ರಾಸಾಯನಿಕಗಳ ಕೊರತೆಯು ಉಂಟಾಗಬಹುದು. ಇದನ್ನು ನಿಭಾಯಿಸಲೆಂದು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದ ಇಂಜಿನಿಯರ್ಗಳು ಹೊಸ ಮಾರ್ಗವೊಂದನ್ನು ಪತ್ತೆ ಮಾಡಿದ್ದಾರೆ. ಅದುವೇ ಹಳೆಯ ಬ್ಯಾಟರಿಗಳ ಉನ್ನತೀಕರಣ, ಅರ್ಥಾತ್ ಆಪ್ಸೈಕ್ಲಿಂಗ್ ಎಂದರೆ ಇಷ್ಟ. ಆಯುಷ್ಯ ಮುಗಿದ ಮೇಲೆ LFP ಬ್ಯಾಟರಿಗಳನ್ನು ಲಿಥಿಯಂ ಮ್ಯಾಂಗನೀಸ್ ಐರನ್ ಸಾಫೆಟ್ ಅಂದರೆ LMFE ಬ್ಯಾಟರಿಗಳನ್ನಾಗಿ

ಬದಲಾಯಿಸಿ ಬಿಡುವುದು. ಇದ್ದ ಬ್ಯಾಟರಿಗಳೇ ಮ್ಯಾಂಗನೀಸ್ ಎನ್ನುವ ಹೊಸದೊಂದು ರಾಸಾಯನಿಕವನ್ನ ಸೇರಿಸಿ ಹೊಸದಾದ ಬ್ಯಾಟರಿಯನ್ನಾಗಿಸಿ ಬಿಡುವುದು. ಇದನ್ನೇ ಅಪ್ಸೈಕ್ಲಿಂಗ್ ಅಥವಾ ವಸ್ತುಗಳ ಉನ್ನತೀಕರಣ ಎನ್ನಬಹುದು. ಈ ವಿಧಾನವು ಹಳೆಯ ಬ್ಯಾಟರಿಗಳನ್ನೆಲ್ಲ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುತ್ತದೆ. ರೀಸೈಕ್ಲಿಂಗ್ ಅಥವಾ ಮರುಬಳಕೆಯಲ್ಲಿ ಹಳೆಯ ಬ್ಯಾಟರಿಗಳನ್ನು ಸಂಪೂರ್ಣವಾಗಿ ನಾಶ ಮಾಡಲಾಗುತ್ತದೆ. ನಂತರ ರಾಸಾಯನಿಕಗಳನ್ನು ಪ್ರತ್ಯೇಕಿಸಿ ಶುದ್ಧೀಕರಿಸಿ ಅವುಗಳಿಂದ ಹೊಸದೊಂದು ಕ್ಯಾಥೋಡ್ ಅಂದರೆ ಬ್ಯಾಟರಿಯ ಪ್ರಮುಖ ಭಾಗವನ್ನು ತಯಾರಿಸಲಾಗುತ್ತದೆ. ಆದರೆ ಇಂಜಿನಿಯರ್ಗಳು ಪತ್ತೆ ಮಾಡಿರುವ ಹೊಸ ವಿಧಾನದಲ್ಲಿ ಹಳೆಯ ಬ್ಯಾಟರಿಗೆ ಹೊಸದೊಂದು ಧಾತು ಮ್ಯಾಂಗನೀಸನ್ನು ಸೇರಿಸಿ ತುಸು ಬದಲಾವಣೆ ಮಾಡಿಕೊಂಡರೆ ಬದಲಾವಣೆ ಸ್ವಲ್ಪ ಎನಿಸಿದರೂ ಬ್ಯಾಟರಿಯ ರೂಪ ಮಾತ್ರ ಸಂಪೂರ್ಣ ಹೊಸತು. ಈ ಉಪಾಯ ಹೆಚ್ಚಿನ ಬದಲಾವಣೆ ಅಥವಾ ಶ್ರಮವನ್ನು ಬೇಡದೆಯೇ ಹೊಸ ಬ್ಯಾಟರಿಯನ್ನು ನಮಗೆ ನೀಡುತ್ತದೆ. ಜೊತೆಗೆ ಶೇಕಡ 15-20% ಹೆಚ್ಚಿನ ಶಕ್ತಿಯನ್ನು ಸಂಗ್ರಹಿಸಿಕೊಳ್ಳದಂತೆಯೇ ದೀರ್ಘಕಾಲದ ಬಳಕೆ, ಸುರಕ್ಷತೆ ಜೊತೆಗೆ ತ್ಯಾಜ್ಯ ನಗಣ್ಯವಾಗಿ ಹಗ್ಗದ ವೆಚ್ಚ. ಆದರೆ ಹಳೆಯ ಮರುಬಳಕೆಯ ವಿಧಾನಗಳು ಹೆಚ್ಚಿನ ಶಾಖ ಮತ್ತು ರಾಸಾಯನಿಕಗಳನ್ನು ಬಳಸುವುದರಿಂದ ಇಂಗಾಲದ ಹೊರಸೂಸುವಿಕೆಯ ಪ್ರಮಾಣವು ಹೆಚ್ಚಾಗಿರುತ್ತದೆ. ಅಲ್ಲದೆ ಅತಿಯಾದ ಶಕ್ತಿ ಖರ್ಚಾಗುವುದರ ಜೊತೆಗೆ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಉತ್ಪಾದನೆ ಮಾಡುತ್ತದೆ. ಆದರೆ ಈಗ ಅಭಿವೃದ್ಧಿಪಡಿಸಿರುವ ಹೊಸ ವಿಧಾನವು ಪರಿಸರ ಸ್ನೇಹಿಯು ಎನ್ನುತ್ತಿದ್ದಾರೆ ಸಂಶೋಧಕರಾದ ಬೇಲಿರವರು. ಈ ಹಿಂದೆ ಬಳಸಲಾದ ಬ್ಯಾಟರಿಗಳು ಪುನರ್ನಿರ್ಮಿಸಿ ಹೊಸ LFP ಬ್ಯಾಟರಿಗಳನ್ನು ತಯಾರಿಸುವ ಪರಿಸರ ಸ್ನೇಹಿ ವಿಧಾನಗಳನ್ನು ಪತ್ತೆ ಮಾಡಲಾಗಿತ್ತು. ಆದರೆ ಇದು ಅದೇ ರಾಸಾಯನಿಕ ವಿಧಾನಗಳನ್ನು ಒಳಗೊಂಡ ಹೊಸ LFP ಬ್ಯಾಟರಿಯನ್ನೇ ಕೊಡುತ್ತಿತ್ತು. ಈಗ ಅಭಿವೃದ್ಧಿಪಡಿಸಿರುವ LMFP ಬ್ಯಾಟರಿ ಹೆಚ್ಚಿನ ಶಕ್ತಿ ಸಂಗ್ರಹಿಸಿಕೊಳ್ಳುವ ಉನ್ನತ ಮೌಲ್ಯದ್ದು ಎನ್ನುತ್ತಾರೆ ಲೀರವರು. ಇನ್ನು ಇಂಜಿನಿಯರ್ಗಳು ಇದನ್ನು ಹೇಗೆ ಮಾಡಿದ್ದಾರೆ ಎಂದು ತುಸು ಕುತೂಹಲದಿಂದ ನೋಡಿದರೆ ಮೊದಲಿಗೆ ಬ್ಯಾಟರಿಯ ರಚನೆಯನ್ನು ಇಳಿ ಇಳಿಯಾಗಿ ಬಿಡಿಸಲಾಗುತ್ತದೆ. ಇದು ಭದ್ರವಾಗಿ ಸುತ್ತಿರುವ ಪದರಗಳ ರಚನೆಯನ್ನು ಪಡೆದಿರುತ್ತದೆ. ಇದನ್ನು ಜೆಲ್ಲಿ ರೋಲ್ ಎನ್ನುತ್ತಾರೆ. ನಂತರ ಇದನ್ನು ಹಾಳೆಗಳಾಗಿ ಕತ್ತರಿಸಿ ನೀರಿನಲ್ಲಿ ನೆನೆಸಿಡಲಾಗುತ್ತದೆ. ಇಲ್ಲಿಗೆ ನಿಧಾನವಾಗಿ ತಿರುಗುತ್ತಿರುವಂತೆ ಒಂದು ಯಂತ್ರವನ್ನು ಅಳವಡಿಸಿ ಅಲ್ಯೂಮಿನಿಯಂ ಹಾಳೆಯಿಂದ ಕ್ಯಾಥೋಡನ್ನು ಬೇರ್ಪಡಿಸಲಾಗುತ್ತದೆ. ಅಲ್ಯೂಮಿನಿಯಂನ್ನು ಪ್ರತ್ಯೇಕವಾಗಿ ಬೇರ್ಪಡಿಸಿ ಶುದ್ಧೀಕರಣಗೊಳಿಸಲಾಗುತ್ತದೆ. ನಿಗದಿತ ಸಮಯದ ನಂತರ ನೀರಿಗೆ ಕ್ಯಾಥೋಡ್ ಅಂಶವೆಲ್ಲ ಬಂದು ಸೇರಿ ನೀರು ಕಪ್ಪಾದ ಬಣ್ಣದ ಮಡ್ಡಿಯಿಂದಾಗುತ್ತದೆ. ನೀರಿನ ಅಂಶವನ್ನು ತೆಗೆದಾಗ ಸಿಗುವ ಕಪ್ಪು ರಾಸಾಯನಿಕ ಬಣ್ಣವನ್ನು ಒಣಗಿಸಿ ನುಣ್ಣಗಿನ ಪುಡಿಯನ್ನು ತಯಾರಿಸಲಾಗುತ್ತದೆ. ಈ ಕಪ್ಪು ಪುಡಿಗೆ ಲಿಥಿಯಂ, ಮ್ಯಾಂಗನೀಸ್ ಹಾಗೂ ಫಾಸ್ಫೇಟ್ ರಾಸಾಯನಿಕಗಳನ್ನು ಸೇರಿಸಿದರೆ ಹಳೆಯ ಬ್ಯಾಟರಿಯಿಂದ ಹೊಸ ಬ್ಯಾಟರಿಯಾಗಿಸುವ ಸಾಮಗ್ರಿಗಳು ಸಿದ್ಧ. ಈ ಸಾಮಗ್ರಿಗಳನ್ನು ಬಳಸಿಕೊಂಡು ಹೊಸ ಬ್ಯಾಟರಿಯನ್ನು ಮಾಡುವ ಮೊದಲಿಗೆ ಲಿಥಿಯಂ, ಮ್ಯಾಂಗನೀಸ್ ಹಾಗೂ ಸಾಫೇಟ್ಗಳನ್ನು ಬೆರೆಸಿಕೊಂಡು LFP ಬ್ಯಾಟರಿಗಳ ರಚನೆಯನ್ನೇ ಹೋಲುವ ಮಧ್ಯಂತರ ಸಾಮಗ್ರಿಯನ್ನು ಸಿದ್ಧಪಡಿಸಿಕೊಳ್ಳುತ್ತಾರೆ. ನಂತರ ಇದನ್ನು ಹಳೆಯ ಬ್ಯಾಟರಿಗಳಿಂದ ಬೇರ್ಪಡಿಸಿದ ಕಪ್ಪು ಬಣ್ಣದ ಪುಡಿಯೊಂದಿಗೆ ಬೆರೆಸಿ ಪುನಃ ಚೆನ್ನಾಗಿ ಅರೆದು ನುಣ್ಣಗೆ ಬೆರೆಸಿಕೊಳ್ಳಲಾಗುತ್ತದೆ. ಈ ಮಿಶ್ರಣವನ್ನು ಬಿಸಿ ಮಾಡಿದಾಗ ರಾಸಾಯನಿಕ ಕ್ರಿಯೆ ಆರಂಭವಾಗುತ್ತದೆ. ಶಾಖ ಹೆಚ್ಚುತ್ತಾ ಹೋದಂತೆ ಮ್ಯಾಂಗನೀಸ್ ಅಣುಗಳು ನಿಧಾನವಾಗಿ ವಸ್ತುವಿನ ತುಂಬೆಲ್ಲ ವ್ಯವಸ್ಥಿತವಾಗಿ ಜೋಡಣೆಯಾಗುತ್ತದೆ. ಈ ಕ್ರಿಯೆಯಲ್ಲಿ ಮ್ಯಾಂಗನೀಸ್ ಅಣುಗಳು ಕೇವಲ ಐರನ್ ಅಣುಗಳನ್ನು ಬದಲಿಸಿ ಬಂಧವಾಗುತ್ತದೆ. ಈ ಮರುಜೋಡಣೆಯೇ ಒಂದು ರಾಸಾಯನಿಕ ಮಿಶ್ರಣವನ್ನು ಏಕರೂಪದ ಒಂದು ರಚನೆಯಾಗಿ ರೂಪುಗೊಳ್ಳುವಂತೆ ಮಾಡುತ್ತದೆ. ಅದುವೇ LMFP ಬ್ಯಾಟರಿ. ಈ ಕ್ರಿಯೆ ಜರುಗುವಾಗ ಪ್ರತಿ ಅಣುವಿನ ಸುತ್ತಲೂ ಇಂಗಾಲದ ಲೇಪ ಒಂದು ರಚನೆಯಾಗಿರುತ್ತದೆ. ಇದು ಬ್ಯಾಟರಿಯ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಬ್ಯಾಟರಿಯಲ್ಲಿ ಪದೇ ಪದೇ ನಡೆಯುವ ಚಾರ್ಜಿಂಗ್ ಹಾಗೂ ಡಿಸ್ಚಾರ್ಜಿಂಗ್ ಚಕ್ರದಲ್ಲಿ ಬ್ಯಾಟರಿಯನ್ನು ಸುರಕ್ಷಿತವಾಗಿರಿಸುತ್ತದೆ ಎನ್ನುತ್ತಾರೆ ಲೀ ಮತ್ತು ಸಂಗಡಿಗರು. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.
ಕೇಳುಗರೆ,

0: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಹಳೆಯ ಬ್ಯಾಟರಿಗಳಿಗೆ ಹೊಸ ಬೆಳಕು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದ್ರಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
0: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
0: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸುವ ಕರುಣಾಳು ಬಾಳಿಕೆ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಒಂದೂರಿನಲ್ಲಿ ಒಬ್ಬ ಮನುಷ್ಯ, ಅವನು ಯಾವ ಕಾಲದಲ್ಲಿ ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ನೋ ಗೊತ್ತಿಲ್ಲ, ಬಹುಶಃ ಅವನು ಧೂಮಕೇತು ಕಾಣಿಸ್ಕೊಂಡಾಗ ಹುಟ್ಟಿರ್ಬೇಕು. ಅವನನ್ನು ಕಂಡ್ರೆ ಜನಕ್ಕೆ ಭಯ ಅಸಹ್ಯ ಕೂಡ. ಅವನ ಮನಸ್ಸು ಹೆಂಗಿತ್ತು ಅಂದ್ರೆ ಈ ಕ್ಷಣ ಇದ್ದಂಗೆ ಮರು ಕ್ಷಣ ಇರೋಲ್ಲ, ಯಾರನ್ನೂ ಸುಮ್ಮನೆ ಇರೋಕ್ ಬಿಡಲ್ಲ, ಯಾರನ್ನೂ ಸುಖವಾಗಿ ಇಡೋಕ್ ಬಿಡೋದಿಲ್ಲ. ಅವನು ಬೆಳಗ್ಗೆ ಎದ್ದಾಗಿನಿಂದ ಮಲಗೋವರೆಗೂ ಯಾರಿಗೆ ಮೋಸ ಮಾಡಲಿ, ಯಾರ ಬಗ್ಗೆ ಟೀಕೆ ಮಾಡಲಿ, ಯಾರಿಗೆ ತೊಂದರೆ ಕೊಡಲಿ ಅಂತ ಚಿಂತೆ ಮಾಡ್ತಿರೋನು. ಪಕ್ಕದ ಮನೆಯವರಿಗಂತೂ ಸಾಕು ಸಾಕಾಗಿ ಹೋಗಿತ್ತು ಜಗಳಾಡಿ ಜಗಳಾಡಿ. ಮಕ್ಕಳು ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾನೆ, ಇವನು ಹೆಂಡತಿ ಇವನ ಪಾಶಕ್ಕಿಂತ ಯಮಪಾಶನ ಲೇಸು ಅಂತ ಹೇಳಿ ಕಣ್ಣು ಮುಚ್ಚಿದ್ಲು. ಪುಣ್ಯಾತ್ಮಗಿತ್ತಿ ಮುಕ್ತಿ ಪಡೆದಿದ್ಲು. ಯಾವ ಮಕ್ಕಳು ಇವ್ರ ಜೊತೆಗೆ ಇರೋಕ್ಕೆ ಸಾಧ್ಯ ಇಲ್ಲದೇನೆ ಇವೊಬ್ಬನೇ ಇರ್ತಿದ್ದ ಮನೇಲಿ, ಜೊತೆಗೆ ಯಾರೂ ಇಲ್ಲ. ದೊಡ್ಡ ಮನೆ, ಗೂಬೆ ಥರ ಯಾವಾಗಲೂ ರೂಮಲ್ಲಿ ಕೂತ್ಕೊಂಡಿರೋನು. ಇವ್ರ ಮನೆಗೂ ಯಾರು ಬಂದು ಹೋಗ್ತಿರಲಿಲ್ಲ. ಆದರೆ ವಕೀಲ ಒಬ್ಬವನು ಬರೋನ್ ಮೇಲೆ ಮೇಲೆ, ಯಾಕಂದರೆ ಇವ್ರು ಎಲ್ಲರ ಮೇಲೂ ಕೇಸ್ ಹಾಕಿದ್ದ ತಾನೆ, ಆ ವಕೀಲನೇ ಮಾಡ್ಬೇಕಲ್ಲೆಲ್ಲ. ಒಂದು ದಿವಸ ವಕೀಲ ಪಕ್ಕದ ಮನೆಯವ್ರ ಹತ್ರ ಬಂದ, ಅವ್ರಿಗೆ ಗಾಬರಿ ಆಯಿತು. ಮತ್ತೆ ಅವ್ರ ತಕರಾರು ತಂದಪ್ಪ ಇವನು ಅಂತ ಆ ಮನೆ ಯಜಮಾನ್ರಿಗೆ ವಕೀಲ ಹೇಳ್ದ, ಸ್ವಾಮಿ ನಿಮ್ಮ ಪಕ್ಕದ ಮನೆಯವ್ರು ಇದ್ದಾರಲ್ಲ ಅವ್ರ ವಕೀಲ ನಾನು, ನಿಮಗೆ ಯಾರಿಗೂ ಅವನ ಬಗ್ಗೆ ಗೌರವ ಇಲ್ಲ ಅನ್ನೋದು ಗೊತ್ತಿದೆ, ಆದರೆ ಒಂದು ವಿಷಯ ನಿಮ್ಮ ಹತ್ರ ಹೇಳಿ ಹೋಗೋಣ ಅಂತ ಬಂದೆ. ಅವರು ಕಳಿಸಿದ್ದಾರೆ ನನ್ನ, ಅವ್ರು ಹೇಳಿದ್ದ ಧರ್ಮ ನಿಮ್ಗೆ ಹೇಳಬೇಕಾದ್ದು. ಏನು ವಿಷಯ ಅಂತ ಕೇಳಿದ್ರು ಪಕ್ಕದ ಮನೆ ಯಜಮಾನ್ರು. ಭಾಳ ಹೆದರಿಕೆ ಅವರಿಗೆ. ಏನಿಲ್ಲ, ನಮ್ಮ ಕಕ್ಷಿದಾರರಿಗೆ ಆರೋಗ್ಯ ತುಂಬ ಕೆಟ್ಟ ಹೋಗಿದೆ, ನಿಮ್ಗೆ ಗೊತ್ತಲ್ಲ ಅವ್ರ ವೈದ್ಯರ ಕಡೆಗೂ ಹೋಗಲ್ಲ, ಮತ್ತು ಯಾವ ವೈದ್ಯರು ಅವ್ರು ನೋಡೋದಿಲ್ಲ, ಆ ಥರ ಇದೆ ಪರಿಸ್ಥಿತಿ. ತುಂಬ ಅಸಹಾಯಕರಾಗಿಬಿಟ್ಟಿದ್ದಾರೆ, ಅವ್ರಿಗೆ ತಾವು ಮಾಡಿದ ತಪ್ಪಿ ನರುವಾಗಿದೆ ಅಂತೆ, ಹೊಸತಾಪದಿಂದ ಕುದ್ದು ಹೋಗಿದ್ದಾರೆ, ಇನ್ನು ಹೆಚ್ಚು ಜನ ಬದುಕೋದಿಲ್ಲ ಅಂತ ಅನಿಸ್ಬಿಟ್ಟಿದೆ ಅವರಿಗೆ, ನಿಮ್ಮೊಂದಿಗೆ ಎರಡೇ ಎರಡು ಮಾತಾಡಬೇಕು ಅಂತ ಬಯಸಿದ್ದಾರೆ. ತೋ ದಯವಿಟ್ಟು ಅವ್ರನ್ನ ಕಂಡು ಬನ್ನಿ, ಅವ್ರಿಗೆ ಯಾವುದೂ ಬೇರೆ ಸಹಾಯ ಬೇಕಾಗಿಲ್ಲ, ನಿಮ್ಮ ಕಡೆ ಏನೂ ಬೇಕಾಗಿಲ್ಲ, ಸಾಯೋ ಮನುಷ್ಯನ ಸ್ವಲ್ಪ ಸಹಾನುಭೂತಿ ತೋರಿಸಿ ಬನ್ನಿ ಅಂದರು. ಪಾಪ ಸಾತ್ವಿಕ ಪಕ್ಕದ ಮನೆಯವರು, ಸಾಯೋ ಮನುಷ್ಯನ ಜೊತೆಗೆ ದ್ವೇಷ ಯಾಕೆ ನಮಗೆ ಅಂದ್ಕೊಂಡು ಮನೆಗೆ ಹೋದರು. ಅವ್ನು ನಿಜವಾಗಲೂ ಅಂತಿಮ ಕ್ಷಣದಲ್ಲಿದ್ದ. ಪಕ್ಕದ ಮನೆಯವರು ನೋಡಿದ ಕೂಡಲೇ ಅವ್ರ ಕೈಯಲ್ಲಿ ಕೈ ಹಿಡ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ಕೊಂಡು ಅಳ್ತಾ ಹೇಳ್ದ, ಸ್ವಾಮಿ ನಾನು ಮಹಾಪಾಪಿ, ನಿಮಗೆಲ್ಲ ತುಂಬ ಮೋಸ ಮಾಡಿದ್ದೇನೆ, ತೊಂದರೆ ಕೊಟ್ಟಿದ್ದೇನೆ, ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೇನೆ ನಾನು, ಇನ್ನು ಹೆಚ್ಚು ದಿನ ಬದುಕೋದಿಲ್ಲ, ಇವತ್ತೋ ನಾಳೆ ಹೋಗ್ಬಿಡ್ತೀನಿ ನಾನು, ನನ್ನ ಆತ್ಮ ಒಳಗೆ ವಿಲವಿಲವ ಅದ್ದಾಡ್ತಾ ಇದೆ, ನಿಮ್ಮಿಂದ ಒಂದು ಉಪಕಾರ ಆಗ್ಬೇಕು ಸ್ವಾಮಿ ನಮಗೆ. ಏನಪ್ಪ ಅಂತ ಕೇಳಿದ್ರು, ನಾನು ಇವತ್ತೋ ನಾಳೆನೋ

ಐತೀನಿ. ನಾ ಸತ್ತ ತಕ್ಷಣ ನಮ್ಮ ವಕೀಲ ಬಂದು ಹೇಳ್ತಾನೆ ನಿಮಗೆ. ಆಗ ಬಂದು ಏನ್ ಮಾಡ್ಬೇಕು ಗೊತ್ತಾ ನೀವು? ನನ್ನ ಪಕ್ಕ ಇರ್ತ ಒಂದು ಮಳೆ ಇಟ್ಕೊಂಡಿದ್ದೇನೆ, ತೋರಿಸ್ತಾನೆ. ಇಲ್ಲಿ 6 ಇಂಚಿನ ಮಳೆ ಇದೆ ನೋಡಿ, ದೊಡ್ಡದೊಂದು. ಇದು ನನ್ನ ಎದೆ ಹೊಡೆದು ಬಿಡ್ಬೇಕು ನೀವು ಅಂತ. ಆಗ ಮಾತ್ರ ನನ್ನ ಆತ್ಮ ಬಿಡುಗಡೆ ಆಗ್ತದೆ ಅಂದ. ಇವೇ ಬೇಡ ಮರಾಯ ಅಂತದೆಲ್ಲ ಮಳೆಗಳೇ ಹೊಡೆಯೋಕ್ಕಾಗಲ್ಲ ನಮಗೆ ಅಂದ್ರು. ಇಲ್ಲ ಸರ್, ನಾನು ಸತ್ತು ಹೋದ್ನ ನೋಡಿರಿ, ಬದುಕಿದಾಗಲ್ಲ. ವಕೀಲ ಇರ್ತಾನೆ, ಸತ್ತು ಹೋದ್ಮೇಲೆ ಬಂದು ಹೇಳ್ತಾನೆ ನಿಮಗೆ. ಬಂದು 6 ಇಂಚಿನ ಮಳೆನ ಸುತ್ತಿಗೆನು ಇಲ್ಲೇ ಇಟ್ಟಿದ್ದೀನಿ, ಮಳೆಯಲ್ಲಿ ಹೊಡೆದು ಬಿಡಿ, ನನ್ನ ಆತ್ಮಕ್ಕೆ ಬಿಡುಗಡೆ ಆಗ್ತದೆ, ಹೀಗಾದರೂ ನನ್ನ ತಪ್ಪಿಗೆ ಕ್ಷಮೆ ಆಗ್ತದೆ ಅಂದ. ಮರು ದಿವಸ ವಕೀಲ ಬಂದ, ಸತ್ತು ಹೋದ ಅವನು ಅಂತ ಹೇಳ್ದ. ಅಲ್ಲಿ ಹೋದ್ ನೋಡ್ತಾರೆ, ಸತ್ತೋಗಿದ್ದಾನೆ. ಸತ್ತೋನ ಅಪೇಕ್ಷೆ ಇತ್ತಲ್ಲ, ಏನ್ ಅಪೇಕ್ಷೆ ಅದು? 6 ಇಂಚಿನ ಮಳೆ ಹೆಣದ ಎದೆಯಲ್ಲಿ ಹೊಡಿಬೇಕು. ಪಾಪ ಹೊಡೆದ್ರು ಹೇಳಿದ್ನಲ್ಲ ಅಂತ. ತಕ್ಷಣ 2 ನಿಮಿಷದಲ್ಲಿ ಪೊಲೀಸ್ ಒಳಗೆ ಬಂದ್ರು, ಬಂಧಿಸ್ಬಿಟ್ರಂತೆ ಇವ್ರನ್ನ. ಯಾಕೆ ಅಂದ್ರೆ ಈ ಮನುಷ್ಯ ತಾ ಸಾಯೋ ಮೊದಲೇ ಪತ್ರ ಬರೆದಿಟ್ಟಿದ್ದಾನೆ ಪೊಲೀಸರಿಗೆ, ನಾ ಸಾಯೋದಕ್ಕೆ ಪಕ್ಕದ ಮನೆಯವರೇ ಕಾರಣ, ಅವರೇ ನನ್ನ ಎದೆಗೆ ಮಳೆ ಹೊಡಿತಾರೆ ಅಂತ ಹೇಳಿದ್ನಂತೆ. ಇದು ನೋಡಿ ಪರಿಸ್ಥಿತಿ ಹೇಗಿದೆ. ಇರುವಾಗ ಕೆಟ್ಟವನಾಗಿರೋದಲ್ದೇನೆ ಸತ್ತ ಮೇಲೂ ಮತ್ತೆ ಬರ್ತು ಅಂದ್ರೆ ಕೊಟ್ಟೆ ಹೋಗುವಂಥವ್ರು ಕೆಲವ್ರು ಹಾಗಿರ್ತಾರೆ. ಬದುಕಿದಾಗಿದ್ದು ಕಾಡಿದ ಜನ ಹೋದ್ಮೇಲೆ ತೊಂದರೆ ಕೊಟ್ಟೆ ಹೋಗ್ತಾರೆ, ಹಾಗೆ ತೃಪ್ತಿ ಆಗುದು. ಕ್ಷುದ್ರ ತೃಪ್ತಿಗಳು ಅಂತ ಹೆಸರು ಇವಕ್ಕೆಲ್ಲ. ಇದು ಯಾಕೆ ಈ ಕತೆ ಹೇಳಿದೆ ಅಂತಂದ್ರೆ, ನಮ್ಮಲ್ಲಿ ಕೆಲವರಿಗೆ ಜಗತ್ತಿನಲ್ಲಿ ಏನು ಸಂಭ್ರಮ ತೋರಿಸಿದ್ರು ಚೆನ್ನಾಗಿ ಅನ್ಸಲ್ಲ, ಕೆಟ್ಟ ಹೋಗಿದೆ, ಹಾಳಾಗಿ ಹೋಗಿದೆ, ಒಳ್ಳೇದನ್ನು ನೋಡೋದೇ ಬರಲ್ಲ ಮನಸ್ಸಿಗೆ ನಮಗೆ. ಆದ್ದರಿಂದ ತಿಳ್ಕೊಬೇಡಿ, ಜಗತ್ತು ಇವತ್ತು ಕೆಟ್ಟಿದೆ ಅಂತ ಅನ್ಬೇಡಿ. ನನ್ನ ಕಡೆ ಒಂದು ಗ್ರೀಸ್ ದೇಶದ ಒಬ್ಬ ದರ್ಶನಕಾರ ಬರೆದಿದ್ದಾನೆ 2nd ಶತಮಾನದಲ್ಲಿ. ಅವನು ಹೇಳ್ತಾನೆ, ಪ್ರಪಂಚದಲ್ಲಿ ಆಗ್ತಿರೋ ಅನ್ಯಾಯ ನೋಡಿದರೆ ಈ ಪ್ರಪಂಚ ಇನ್ನೊಂದು 100 ವರ್ಷ ಇರಲ್ಲ, ಮುಣುಗೋಗ್ತದೆ ಎಂದಿದ್ದ. ಯಾವಾಗ? 2nd ಶತಮಾನದಲ್ಲಿ. ಈ 1800 ವರ್ಷ ಆದಮೇಲೆ ಪ್ರಪಂಚಕ್ಕೆ ಏನಾಗಿಲ್ಲ, ಚೆನ್ನಾಗೇ ಇದೆ. ಆದರೆ ಕೆಲವರು ಇರ್ತಾರೆ, ಪ್ರಪಂಚದಲ್ಲಿ ಒಳ್ಳೇದಿದ್ದು ನೋಡೋದಕ್ಕೆ ಮನಸ್ಸಿಲ್ಲ, ಸಂತೋಷ ಪಡೋಕ್ ಮನಸ್ಸಿಲ್ಲ. ಅಂತ ದುಃಖ ಜೀವಿಗಳಿಗೆ ಭಗವಂತ ಮನಸ್ಸನ್ನು ಬದಲಾಯಿಸುವಂತ ಶಕ್ತಿ ಕೊಟ್ಟರೆ ಜಗತ್ತಿನೂ ಚೆನ್ನಾಗಿರ್ತದೆ ಅಂತ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದ ಕರುಣಾಳು ಬಾವಿಳಕೆ ಕಾರ್ಯಕ್ರಮವನ್ನ ಕೇಳಿದ್ರಿ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ

0: ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ ವಿ ಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ. ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ.

0: ಕೇಳುಗರೇ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನು ಆಲಿಸಿದಿರಿ.
1: ಪ್ರಿಯಾ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕುರಿತು ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಆಡಿಯ ಹಿರಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ತೋಲಯ್ಯರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
2: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
1: ಸಾವಯವ ಕೃಷಿಗೆ ಉತ್ತೇಜನ,
2: ಬಿತ್ತನೆ ಬೀಜ ರಸಗೊಬ್ಬರ,
1: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
2: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
1: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
2: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
3: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ತಾಲೂಕಿನ ಗೋಳೂರು ಆಡಿಯ ಹಿರಿಯ ಆದಿವಾಸಿ ಕೃಷಿಕರಾದಂಥ ಶ್ರೀಯುತ ತೋಲಯ್ಯರ್ ಅವರು. ಇವರು ಹಲವಾರು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾ ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಇವರು ಆರಂಭದಿಂದಲೂ ಕೂಡ ವಿವಿಧ ರೀತಿಯ ತರಕಾರಿ ಬೆಳೆಗಳು, ಹಾಗೆಯೇ ಕುಂಬ್ರಿ ಬೇಸಾಯ, ಜೊತೆಗೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಗಳಾದಂತಹ ಕಾಫಿ ಮತ್ತು ಮೆಣಸು ಈ ಬೆಳೆಗಳನ್ನು ಕೂಡ ಬೆಳೀತಾ ಬರ್ತಾ ಇದ್ದಾರೆ. ಜೊತೆಗೆ ಸಂಸ್ಥೆ ಕಡೆಯಿಂದ ಕೆಲವೊಂದು ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಬಿತ್ತನೆ ಬೀಜಗಳಾಗಿರ್ಬೋದು, ಇತರೆ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಸಂಸ್ಥೆಯ ಸಹಕಾರದೊಂದಿಗೆ ಸಹ ಕೃಷಿಯನ್ನು ಮಾಡ್ತಾ ಒಂದು ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಬನ್ನಿ, ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ. ಅಂದಿನ ಕಾಲದ ಕೃಷಿ ಪದ್ಧತಿ ಮತ್ತು ಪ್ರಸ್ತುತ ಕೃಷಿ ಪದ್ಧತಿ ಆಗಿರ್ಬೋದು, ಸಂಸ್ಥೆ ಕಡೆಯಿಂದ ಸಿಗ್ತಿರುವಂಥ ಸೇವಾ

0: ಸೌಲಭ್ಯಗಳಾಗಿರ್ಬೋದು, ಜೊತೆಗೆ ಈ ಡಿ ಬಿ ಕುಪ್ಪೆ ಪ್ರದೇಶದಲ್ಲಿ ಈ ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇರೋಂಥದ್ದು ಎಷ್ಟು ಸವಾಲಿನ ಕೆಲಸ ಆಗಿದೆ ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ತೊಲೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಜೀವನವನ್ನ ಮಾಡ್ತಾ ಬರ್ತಾ ಇದ್ದೀರಾ?
1: ಮೊದಲು ನಮ್ಗೆ ಜಮೀನು ಇತ್ತಿಲ್ಲ. ಈಗ ಕೃಷಿ ಮಾಡೋದಕ್ಕೆ ಜಮೀನು ಬೇಕಲ್ಲ, ಜಮೀನು ಇತ್ತಿಲ್ಲ. ಅದು ನಮ್ಮ ಒಂದು ಸಂಘಟನೆ ಬಲದಿಂದ ನಾವೆಲ್ಲರೂ ಸೇರಿ ಒಂದು ಬುಡಕಟ್ಟು ಕೃಷಿಕರ ಸಂಘ ಅಂದ್ಕೊಂಡು ಎಚ್ ಡಿ ಕೋಟೆಯಲ್ಲಿ ಆಫೀಸ್ ಇತ್ತು, ಅಲ್ಲಿ ಮಾಡಿದ್ವಿ. ಅವ್ರ ಹತ್ರ ಹಿಂಗೆ ಮೀಟಿಂಗ್ಗೆ ಹೋದಾಗ ಎಲ್ಲ ಹೇಳಿದ್ರು ನಮಗೆ ಜಮೀನು ಬೇಕು, ಜಮೀನು ಬೇಕು ಅಂತ ಕೇಳಿ ಕಳಿ ಸರ್ಕಾರಕ್ಕೆ ಮನವಿ ಪತ್ರ ಎಲ್ಲ ಸಲ್ಲಿಸಿದ್ರು. ಅವ್ರು ಕೊಡೋಕೆ ರೆಡಿ ಇಲ್ಲ. ಆಮೇಲೆ ನಾವು ನಮ್ಮನ್ನ ತಗೊಂಡಾಗ ಏನಾದ್ರು ಸಾಯಿಸ್ಬಿಡೋಕಾದ್ರೆ ಸಾಯಿಸಲಿ ಎಂದ್ಬಿಟ್ಟು ನಾವೇನು ಮಾಡಿದೆ ಅಂತಂದರೆ ಇಲ್ಲಿ ಬಂದು ಹೊಸ ಜಮೀನಿಗೆ ಬಂದು ಕಡಿಯೋಕೆ ಶುರು ಮಾಡ್ತಿದ್ರು. ಇದು ಕಡಿಯೋಕೆ ಶುರುವಾದ್ದು ಯಾವಾಗ ಅಂತ ಹೇಳಿದ್ರೆ 1995 ಇಲ್ಲಿಗೆ ನಾವು ಹೊಸ ಜಮೀನು ಹಿಡಿದಂತು. ಈ ಜಮೀನು ಹಿಡಿದ ಮೇಲೆ ನಾವು ಕುಮರಿ ಬೇಸಾಯ ಮಾಡಕ್ಕೆ ಕುಮರಿ ಬೇಸಾಯ ಮಾಡಕ್ಕೆ ಹಿಡಿದದ್ದು. ಅದು ಎರಡು ಅಲ್ಲಿಂದ ಈ 1995 ಈಗ 2026 ಈಗಲೂ ಮಾಡ್ತಲ್ಲೇ ಹೋಯ್ತು.
0: 31
1: ಕೃಷಿ ಅಂತವೇ ನಿಲ್ಲಿಸಿಲ್ಲ. ಈಚೀಚಿ ದಿನಗಳಲ್ಲಿ ಏನಾಯ್ತದೆ ಅಂತಂದ್ರೆ ಈ ಪ್ರಾಣಿಗಳ ಅವಳಿಯಿಂದ ಈ ಕುಮರಿ ಬೇಸಾಯ ಮಾಡೋಕ್ಕಾಗಲ್ಲ ನಿಲ್ಲಿಸ್ಬಿಟ್ಟದನ್ನು. ಅದ್ರ ಬದಲಿಗೆ ಈಗೇನು ಮಾಡ್ತೀವಿ ಅಂತ ಹೇಳಿದ್ರೆ ತರಕಾರಿ ಗೆಣಸು ಅದ್ರ ಜೊತೆಗೆ ವಾಣಿಜ್ಯ ಬೆಳೆ ಇವನ್ನ ಮಾಡ್ತಾ ಹೋಗ್ತೀವಿ.
0: ಅಂದ್ರೆ 31 ತಾವು ಕೃಷಿನ ಆರಂಭ ಮಾಡಿದಂಥವ್ರು, ಆಗ ತಾವು ಪ್ರಮುಖವಾಗಿ ಮನೆ ಸುತ್ತನೇ ಒಂದು ಕುಮರಿ ಬೇಸಾಯ ಅಂತ ಮಾಡ್ಕೊಳ್ತಾ ಇದ್ರಿ. ಏನೇನ್ ಬೆಳೀತಾ ಇದ್ರಿ ಕುಮರಿ ಬೇಸಾಯದಲ್ಲಿ? ಆ ಬೇಸಾಯ ಪದ್ಧತಿ ಹೇಗಿರ್ತಿತ್ತು?
1: ಅದು ಆಗ ಬೆಳೀತಿದ್ದೆ ಅಂತ ಹೇಳಿದ್ರೆ ಕುಂಬಳ ಹಾಕ್ತಿದ್ದು, ಬೂದಿಕಾಯಿ ಹಾಕ್ತಿದ್ದು, ಸೊರೆಕಾಯಿ ಹಾಕ್ತಾ ಇದ್ದು, ಅದು ನಮ್ಮ ಸ್ವಂತ
0: ಮನೆಗೆ.
1: ಈಗ ಬೆಳೆಯೋದು ಏನಂತ ಹೇಳಿದ್ರೆ ಮಾರಾಟಕ್ಕ. ಇವೆಲ್ಲರೂ ತಿನ್ನಕ್ಕಾಗಲ್ಲ, ಜನ ದಿನಸಿ ಆದ್ರೆ ಮಡಿಕೊಳ್ಬೋದು, ಇವು ಮಾಡಬೇಕಾಗಲ್ಲ. ಇದನ್ನ ಮಾಡ್ಕೊಂಡು ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ಖರ್ಚಿಗೆ ದೂಸಾರಲ್ದೆ ಹೋದ್ರೆ ಅಲ್ದವ್ರ ಒಂದು ಬಟ್ಟೆ ತೆಗಿಬೇಕಾದ್ರೆ ಇನ್ನೇ ಅದಕ್ಕಾರು ಒಂದು 10 ಉಳಿಸ್ಕೊಂಡು ಅದನ್ನ ಮಾಡ್ತಾ ಹೋಗ್ತೀವಿ. ಈಗ ಮಾಡೋದಕ್ಕೆ ಆ ತಕ್ಕಾಗಿರೋ ರೈಟ್ ನಮಗೆ ಸಿಕ್ಕಲ್ಲ. ನಾವು ಬೆಳೆಯೋದು, ಇನ್ನೊಬ್ರು ಬಂದು ಅವರು ಹೇಳೋ ಬೆಲೆಗೆ ನಾವು ಇದನ್ನ ಕಿತ್ತು ಕೊಡ್ಬೇಕು. ಇಷ್ಟೇ ಕೊಡ್ಬೇಕನ್ನೋದು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ. ಡಿಮ್ಯಾಂಡ್ ಮಾಡಿದ್ರೆ ಅವ್ರು ತಕ್ಕೊಳ್ಳಲ್ಲ ಅಂದ್ಬಿಟ್ಟು ನಾವು ಹಂಗೆ ಮಾಡೋಕ್ಕಾಗಲ್ಲ, ಅದು ಕೊಡಲೇಬೇಕಲ್ಲ. ಈಗ ನಮ್ಮ ಇವಳು ಹೇಳ್ದ ನಮ್ಮ ಗೌರಿ 6 ರೂಪಾಯಿ 8 ರೂಪಾಯಿ ಕೇವಲ 10 ರೂಪಾಯಿ ಈಗೆಲ್ಲ ತರಕಾರಿಯಿಂದ ಅದರಿಂದ ಒಂದು ಸಣ್ಣ ಪುಟ್ಟ ಖರ್ಚು ಮೇಂಟೈನ್ ಆಯ್ತಾ ಹೋಗೋದಲ್ದೇನೆ ಅದರಿಂದ ಉಳಿಸ್ಕೊಳ್ಳೋಕೇನು ಆಗಲ್ಲ.
0: ಕುಮರಿ ಬೇಸಾಯವನ್ನು ಬಿಟ್ಟ ನಂತರ ಇನ್ಯಾವ ರೀತಿಯ ಬೆಳೆಗಳನ್ನ ಬೆಳೆಯಕ್ಕೆ ಶುರು ಮಾಡಿದ್ರಿ? ಆಗಿನ ಕೃಷಿ ಪದ್ಧತಿ ಆಗಿರ್ಬೋದು, ವ್ಯವಸಾಯ ಕ್ರಮ ಆಗಿರ್ಬೋದು ಹೇಗಿತ್ತು?
1: ನಾನು ಹೇಳ್ದಲ್ಲ, ಆಗ ಮಾಡೋದಕ್ಕೂ ಈಗ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಈಗ ಬೆಳೆಗಳು ಆಗ ರಾಗಿ ಭತ್ತ ಈ ನವಣೆ ಸಾಮೆ ಇವೆಲ್ಲ ಬೆಳೀತಿದ್ರಲ್ಲ, ಆಗ ಸ್ವಂತ ಖರ್ಚಿಗೆ ಅದು ಮಾಡ್ತಾ ಇದ್ದು. ಆಗ ಮಾರಾಟದ ಪದ್ಧತಿನೇ ಇಲ್ಲ, ಎಲ್ಲ ಜೀವನಕ್ಕೋಸ್ಕರವಾಗಿ ಮಾಡಿಕೊತಿದ್ದು. ಅದ್ರ ಜೊತೆಗೆ ಕೂಲಿಗಿಲಿ ಮಾಡಿಕೊಂಡು ಎಲ್ಲ ಮಾಡ್ತಿದ್ವಿ. ಈಗ ಆ ಥರ ಏನು ಇಲ್ಲಲ್ಲ, ಕುಮರಿ ಬೇಸಾಯನೇ ನೆಲೆಸ್ಬಿಟ್ಟು ಈಗ ಮಾಡಕ್ಕಲೇ ಆಗಲ್ಲ. ಪ್ರಾಣಿಗಳನ್ನ ತಡೆಗಟ್ಟಿದ್ರೆ ಈಗಲೂ ಮಾಡ್ಬೋದು. ಅದೇ ಈಗ ತರಕಾರಿಗಳು ಬೆಳ್ಕೊಂಡು ಅದು ಕೆಲವರು ಬೆಳೀತಾರೆ, ಕೆಲವರು ಬೆಳೆಯಲ್ಲ. ಇದಕ್ಕೆ ಎದುರ್ಕೊಂಡು ಕಾವಲು ಕಾಯ್ಬೇಕಲ್ಲ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಮಾಡಿ ಅಂತ ಹೇಳ್ತಾರೆ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಮಾಡಲ್ಲ. ನೀವು ಬರಾಗ ನೋಡಿರ್ಬೇಕು, ಇಲ್ಲಿ ಮಧ್ಯ ಒಬ್ಬೊಬ್ಬರು ನೋಡಿ ಮುಟ್ಕೊಂಡು ಹಂಗೆ ಕೂತಾರಲ್ಲ ಈ ಥರ.
0: ತಾವು ಪ್ರಸ್ತುತವಾಗಿ ಸ್ವಂತವಾಗಿ ಎಷ್ಟು ಎಕರೆ ಭೂ ಪ್ರದೇಶವನ್ನು ಹೊಂದಿದ್ದೀರಾ? ಇರುವಂತ ಭೂ ಪ್ರದೇಶದಲ್ಲೇ ಯಾವ್ಯಾವ ರೀತಿಯ ಬೆಳೆಗಳನ್ನ ಕೃಷಿ ಬೆಳಿತೀವಿ?
1: ನಾನು ಹೇಳಿದ್ನಲ್ಲ, ಜಾಸ್ತಿ ಇಲ್ಲ, ಅದು 1 ಭೂಮಿ ಅದೆ. ಅದರಲ್ಲಿ 1/2 ಇದು ಬೆಳೆದೀವಿ, ಯಾವ್ದು ಸೊಟ್ಟ ಹಾಕಿವಿ. ಇನ್ನು 1/2 ನಾನು ಹೇಳಿದೆ ವಾಣಿಜ್ಯ ಬೆಳೆ, ಅದ್ರ ಜೊತೆಗೆ ಮನೆ ಬೆಲ ಕಟ್ಕೊಂಡು ಅದು ಬಾಕಿ ಇರೋದ್ರಲ್ಲಿ ಈ ಬೆಳೆನ ಬೆಳೆಯುತ್ತಾ ಹೋಯ್ತು.
0: ಜಮೀನಲ್ಲೇ ಮನೆ ಕಟ್ಕೊಂಡು ಅಲ್ಲಿ ತರಕಾರಿ ಬೆಳೆಗಳನ್ನು ಬೆಳ್ಕೊಂಡು ಇನ್ನೊಂದು ಸ್ವಲ್ಪ ಭಾಗದಲ್ಲಿ ವಾಣಿಜ್ಯ
1: ಅಷ್ಟೇ ಮಾಡ್ತಾವೆ. ಜಮೀನೆಲ್ಲ ತಾನೇ ನಾವು ಮಾಡ್ಬೇಕಾಗಿರೋದು. ಇನ್ನು ಬೇರೆ
0: ನೀರಾವರಿ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಾ?
1: ಇಲ್ಲ, ಅವೆಲ್ಲ ಇಲ್ಲ. ಮಳೆನೇ ನಮ್ಗೆ
0: ಮಳೆ ಆಶ್ರಿತವಾಗಿ
1: ಮಳೆ ಆಶ್ರಯನೇ. ಮಳೆ ನಾನು ಹೇಳ್ದಲ್ಲ, ಮಳೆ ಹುಯ್ದ್ರೆ ಮಾಡ್ತೀವಿ ಅಲ್ದವ್ರೆ.
0: ಈ ತರಕಾರಿ ಬೆಳೆಗಳಾಗಿರ್ಬೋದು, ವಾಣಿಜ್ಯ ಬೆಳೆಗಳಿಗಾಗಿ

0: ನೀರಿನ ಅವಶ್ಯಕತೆ ತುಂಬಾ ಇರುತ್ತೆ.
1: ಇರ್ತದೆ, ಏನ್ ಮಾಡೋ, ತುಂಬಾ ಅವಶ್ಯಕತೆ ಅದೆ. ಹೇಳಿದ್ರಲ್ಲ, ಪ್ರತಿ ಈಗ ಮಾಡಿದ್ರು ಮಾಡದೇ ಇದ್ರು ನೀರಿನ ಅವಶ್ಯಕತೆ ಬೇಕಲೇ ಬೇಕಲ್ಲ. ನಮ್ಗೆ ಅಡಿಗೆ ಮಾಡೋಕ್ಕಾಗಲಿ, ಕುಡಿಯೋದಕ್ಕಾಗಲಿ, ಮೈ ತೊಳೆಯೋದಕ್ಕಾಗಲಿ ನೀರು ಬೇಕಲೇ ಬೇಕು. ಅಂದ್ರೆ ಏನ್ ಮಾಡೋ, ಇರೋ ಅಷ್ಟಕ್ಕೆ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಯಾರ ಜೊತೆ ಕಿರ್ಸಾಡೋಣ ಹೇಳಿ.
0: ಅಕಸ್ಮಾತ್ ಮಳೆ ಏನಾದ್ರೂ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ಹಾಕಿದಂತ ಬಿತ್ತನೆ ಬೀಜ ಆಗಿರ್ಬೋದು,
1: ಲಾಸ್ ಆಯ್ತದೆ. ಲಾಸ್ ಆದ್ರೆ ಪುನಃ ಈ ಬಿತ್ತನೆ ಬೀಜ ಕೊಟ್ಟವ್ರಿಗೆ ಹೇಳ್ತೀವಿ, ಈ ತರ ನೀವು ಕೊಟ್ರೆ ಅದನ್ನ ಲಾಸ್ ಆಗುತ್ತೆ, ಮಳೆ ಇಲ್ದೇನೆ ಅಂತ ಹೇಳ್ತೀವಿ. ಅವ್ರು ಹೇಳ್ತಾರೆ ಅದರಲ್ಲಿ ಇನ್ನೊಂದ್ಸತಿ ನೋಡೋಣ ಅಂತ ಮುಂದಿನ ಸತಿ ಕೊಡ್ತಾವ್ರೆ ಈ ತರ.
0: ಈ ಕೃಷಿ ಬಿಟ್ರೆ ಇನ್ನು ಮಿಕ್ಕಿದ ಸಮಯದಲ್ಲಿ ಜೀವನ ನಿರ್ವಹಣೆ ಹೇಗಿರುತ್ತೆ?
1: ಕೂಲಿಗೆ ಈಗ ನಾನು ಕೂಲಿಗೆ ಹೋಗಲ್ಲ. ನಾನು ಹೇಳ್ದಲ್ಲ 74 ಏಜನ್ ಆಗದೆ ನಾನು ಕೂಲಿ ಹೋಗೋ ಕೂಲಿ ಎಲ್ಲ ನಿಲ್ಸ್ಬಿಟ್ಟು ಹುಡುಗರು ಹೋಗ್ತಾರ ಕೂಲಿಗೆ ಅಷ್ಟೇ. ನಾನು ಮನೇಲಿ ಮನೇಲಿ ಒಂದು ಒಂದು ಆಸ ಅದೆ, ಅದನ್ನ ಮೇಯಿಸ್ಕೊಂಡು ಮನೇಲಿ ಕೂಲಿಗೆ ಕೂಲಿಗೆ ನನ್ನ ಕರಿಯೋದು ಇಲ್ಲಲ್ಲ, ಮಾಡೋಕ್ಕಾಗಲ್ಲ ಹೋದ್ರು.
0: ಈಗ ಪ್ರಮುಖವಾಗಿ ತಾವು ತರಕಾರಿ ಬೆಳೆ ಮತ್ತೆ ವಾಣಿಜ್ಯ ಬೆಳೆಗಳಲ್ಲಿ ಕಾಫಿ ಮತ್ತೆ ಮೆಣಸನ್ನ ಹಾಕಿದ್ದೀರ. ಇದರ ಬಿತ್ತನೆಯಿಂದ ಹಿಡಿದು ಅದರ ನಿರ್ವಹಣೆಯಿಂದ ಹಿಡಿದು ಅದ್ರ ಫಲ ಕೈಗೆ ಸಿಗೋ ತನಕ ಏನೆಲ್ಲ ಕ್ರಮ ಅನುಸರಿಸಬೇಕಾಗುತ್ತೆ? ವ್ಯವಸಾಯ ಪದ್ಧತಿ ಮತ್ತೆ ಅಗತ್ಯ ಗೊಬ್ಬರಗಳನ್ನ ಪೂರೈಕೆ ಮಾಡೋದಾಗಿರ್ಬೋದು, ಇದನ್ನೆಲ್ಲ
1: ಇಲ್ಲಿ ಇಲ್ಲಿ ಇಲ್ಲಿ ಇಲ್ಲಿಗೆ ಅದಕ್ಕೆ ಈ ಕಾಫಿ ಗಿಡ ಅದೆಲ್ಲ ಕಾಫಿ ಗಿಡಗ ಇನ್ ಯಾವ ಗೊಬ್ಬರನು ಬೇಡ. ಅದ್ರ ಸುತ್ತ ಆಗತ್ತೆ ಮಾಡ್ಬಿಟ್ಟು ಸಗಣಿ ಗೊಬ್ಬರ ಹಾಕೊಟ್ರ ಸರ್. ಇನ್ ಯಾವ ಗೊಬ್ಬರ ದುಡ್ಡು ಕೋಟೆನು ತರ ಬೇಕಾಗಿಲ್ಲ. ಇದು ಕಾಫಿ ಗಿಡ ಆಗಲಿ ಕಾಳು ಮೆಣಸು ಆಗಲಿ ಇದು ಸಗಣಿನೇ. ಇನ್ನು ಬೇರೆ ಗೊಬ್ಬರ ಹಾಕಿದ್ರೆ ಅದು ತಡ್ಕೊಳ್ಳಲ್ಲ, ಅದು ಹೋಗ್ತದೆ.
0: ಸಾವಯವದಲ್ಲೇ
1: ಮಾಡ್ಬೇಕು. ಇದಕ್ಕ ನೋಡಿ ಈಗ ಗೆಣಸು ಹಾಕೋರಲ್ಲ, ಈ ಗೆಣಸಿಗೆ ಸೊಟ್ಟು ಇವಕ್ಕೆಲ್ಲ ಬೇಕು ರಾಸಾಯನಿಕ. ರಾಸಾಯನಿಕ ಹಾಕಿದ್ರೆ ಅದು ಬರೋದು, ಅಲ್ದವ್ರ ಅದು ಬರಲ್ಲ.
0: ಸಾವಯವ ಪದ್ಧತಿಯಲ್ಲಿ ತರಕಾರಿ ಬೆಳೆಗಳನ್ನ ಬೆಳೆದಕ್ ಆಗೋದಿಲ್ವಾ?
1: ಇನ್ನು ಬೆಳೆದಿಲ್ಲ, ಬೆಳಿಬೇಕು ಅನ್ಸ್ತಾ ನನ್ನ ಮನಸ್ಸಲ್ಲಿ. ಇನ್ನು ನಾವು ಅದ್ರ ಬಗ್ಗೆ ಬೆಳೆದಿಲ್ಲ. ಸಾವಯವ ಇದರಲ್ಲಿ ಗೊಬ್ಬರ ಬಳಸಿ ನಾವು ಬೆಳೆದಿಲ್ಲ. ನನಗೆ ಅನಿಸ್ತದೆ ಅದರಲ್ಲಿ ಆಗಲ್ಲ ಅಂತ ಅನಿಸ್ತದೆ. ಅದು ಯಾತಕ್ಕೆ ಅಂತ ಅಂದ್ರೆ, ಈ ಒಂದು ನಮ್ಮ ಪದ್ಧತಿ ಪ್ರಕಾರ ಒಂದು ತಲೆನೋವು ಜ್ವರನ ಬಂದ್ಬಿಟ್ಟು ನಾವು ನಾಳ ಮುಗಿಸಿ ಉಪಯೋಗ ಮಾಡಿ ಆಗ ಕಾಯಿಲೆ ವಾಸ ಮಾಡ್ತೀವಿ. ಈಗ ಅದಾಗಲ್ಲ, ಯಾಕಂತಂದ್ರೆ ನಾವು ತಿನ್ನೋ ಪದಾರ್ಥ ಎಲ್ಲ ಅಂತದಲ್ಲ
0: ಆಹಾರ ಪದ್ಧತಿ,
1: ಅದನ್ನಿಂದ ಇದು ಹಿಡಿಸಲ್ಲ. ಅದನ್ನೇ ಹೇಳೋದು, ನಮ್ಮ ತಂದೆ ಕಾಲದಲ್ಲೆಲ್ಲ ಭತ್ತ ಆಗಲಿ ರಾಗಿ ಆಗಲಿ ಪ್ರತಿಯೊಂದಕ್ಕೂ ಸಗಣಿ ಇವೆಲ್ಲ ಹಾಕೊಂಡು ಬೆಳೀತಿದ್ದು, ಇದನ್ನ ಊಟ ಮಾಡಿಕೊಂಡು ಇದ್ದು. ಆವಾಗ ಈ ನಾಡ ಔಷಧಿ ಉಪಯೋಗ ಮಾಡಿದ್ರೆ ಅದು ಕಾಯಿಲೆ ವಾಸ ಆಯ್ತಿತ್ತು. ಈಗ ಡಾಕ್ಟರ್ ಹತ್ರ ಹೋಗ್ಬೇಕು, ಅವರು ಒಂದು ಇಂಜೆಕ್ಷನ್ ಕೊಟ್ಟು ಒಂದೆರಡು ಮಾತ್ರೆ ಕೊಟ್ರೆ ಮಾಡ್ಸಮಾಧಾನ. ಈ ಥರದ ಪದ್ಧತಿ ಈಗ ಆಗೋಲ್ಲ. ಯಾಕಂತೇಳಿದ್ರೆ ಟಮಾಟೆ ಒಂದು ಗಿಡ ತಂದು ಹಾಕ್ಬೇಕಾದ್ರೆ ಅದ್ರ ಬೀಜಕ್ಕಲ್ಲೇ ಔಷಧಿ, ಅದು ಹೋಟ್ಲು ಇದು ಒಂದಷ್ಟು ಮೊಳೆ ಕರೆದ್ರೆ ಆಗಲ್ಲೇ ಔಷಧಿ ಹೊಡಿಬೇಕು. ಈ ಥರ ಬರೀ ಔಷಧಿ ಕೊಟ್ಟುಕೊಂಡು ಅದನ್ನು ನಾವು ತಿಂದರೆ ನಮಗೆ ಯಾವ ಇದು ಆರೋಗ್ಯವಾಗಿರ್ತೀವಿ ನಾವು. ಈ ಥರ
0: ಈಗ ಯಾವುದೇ ಬೆಳೆಗಳನ್ನು ಕೂಡ ಸಡನ್ ಆಗಿ ಸಾವಯವಕ್ಕೆ ಬದಲಾಯಿಸಬೇಕು ಅಂದ್ರೆ ಬಹಳ ಕಷ್ಟ. ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿ ರಾಸಾಯನಿಕ ಸಾವಯವಕ್ಕೆ ಬದಲಾವಣೆ ಮಾಡ್ಬೋದು.
1: ಅದೇ ಮಾಡ್ಬೋದು, ಅದ ನಾವು ಶುರು ಮಾಡ್ಬೇಕು, ಅದನ್ನ ಹಾಕಿ ನೋಡ್ಬೇಕು. ನೋಡಿ ಅದು ಒಳ್ಳೇದಾದ್ರೆ ಅದನ್ನೇ ಮಾಡ್ತಾ ಹೋಗ್ಬೋದು, ಅದು ಒಳ್ಳೇದಾಗದಾದ್ರೆ ಇದೇ ಹಾಕ್ಬೇಕು. ಅದು ಪ್ರಾರಂಭ ಮಾಡಿಲ್ಲ ಸಾವಯವ, ಇದರಲ್ಲಿ ಪ್ರಾರಂಭ ಮಾಡಿಲ್ಲ.
0: ಕಾಫಿ ಮೆಣಸು ಈ ವಾಣಿಜ್ಯ ಬೆಳೆಗಳಿಗೇನು ರಾಸಾಯನಿಕ ಬಳಸೋ
1: ಬೇಕಾಗಿಲ್ಲ, ಅದು ಹಾಕೋರ್ಗೂ ಆಗಲ್ಲ, ತಡ್ಕೊಳ್ಳಲ್ಲ, ಅದು ಬೆಂದೋಯ್ತದಲ್ಲ.
0: ಈ ಭಾಗದಲ್ಲಿ ಮಣ್ಣಿನ ಫಲವತ್ತತೆ ಆಗಿರ್ಬೋದು, ಮಣ್ಣಿನ ಒಂದು ಗುಣಮಟ್ಟ
1: ಇಲ್ಲಿ ಇಲ್ಲಿ ಪರವಲ್ಲ, ಒಳ್ಳೆ ಫಲವಂತ ಇಲ್ಲಿ, ಒಳ್ಳೆ ಗೊಬ್ಬರನೂ ಅದೆ. ಯಾಕಂದ್ರೆ ಕಾಡು ಪ್ರದೇಶ ಅಲ್ಲ, ಈಗ ಮಳೆ ಉಯ್ದು ನೀರು ಕೊಚ್ಕೊ ಬಂದ್ರೆ ಅದರಲ್ಲಿ ಅದೇ ಗೊಬ್ಬರ. ನಾವು ಗೊಬ್ಬರ ತಂದು ಹಾಕದೆ ಬೇಡ, ಸಗಣಿ ಗೊಬ್ಬರ ಮಣ್ಣು ತಾನೆ ನೋಡಿ ಯಾವ ಥರ ಅದಂತ, ಆ ಮಣ್ಣು ನೋಡಿದ್ರೆ ಗೊತ್ತಾಯ್ತದೆ ಗೊಬ್ಬರದ್ದು ಇದಾಗ. ಯಾವ್ದು ಹಾಕ್ ನೋಡಿ ಆಗಲ್ಲ ಅಂತ, ಒಳ್ಳೆ ಬೆಳೆ ಬೆಳಿಬೋದು ಈ ಮಣ್ಣಿಗೆ.
0: ವ್ಯವಸಾಯಕ್ಕೆಲ್ಲ ಉಪಕರಣಗಳನ್ನೇ ಬಳಸ್ತಾ ಇದ್ರ ಅಥವಾ ಆಗಿನ ತರಾನೇ ನೇಗಿಲು ಎತ್ತು ಬಳಸ್ತಾ ಇದ್ರ?
1: ಹಗಲು ಆಗಲು ನಾವು ಗುದಿಲಿ ತಕೊಂಡೆ ಆಗಿತ್ತಿದ್ದು. ನಾನು ಹೇಳಿದ್ನಲ್ಲ ಕುಮರಿ ಬೇಸಾಯಕ ಗುದಿಲಿನೇ, ಗುದಿಲಿ ತಕೊಳ್ಳೋದು ಕೆತ್ತದು ರಾಗಿ ಬಿತ್ತದು ಪ್ರತಿಯೊಂದುವೆ. ಈಗ ಗೆಣಸು ಇವೆಲ್ಲ ನರ್ಸಿದವಲ್ಲ, ಈಗ ಕಾಫಿ ಮೆಣಸು ಇವಕ್ಕೆಲ್ಲ ಬರೀ ಗುದಿಲಿನೇ. ಎತ್ತು ಕಟ್ಕೊಂಡು ಇಲ್ಲಿ ಯಾರೂ ಮಾಡಿಲ್ಲ. ಈಗ ಈಗ ಟ್ರಾಕ್ಟರಲ್ಲಿ ಉಳಿಸ್ಕೋತೀವಿ, ಆಗಲ್ಲ, ಅಗ್ಯಕ್ಕಾಗಲ್ಲ, ಗುದಿಲ್ ತಕೊಂಡು ಕತ್ತಕ್ಕಾಗಲ್ಲ.

0: ಟ್ರಾಕ್ಟರ್ ಉಳಿಸ್ಕೊತು ಆಮೇಲೆ ಊರಿಲಿ ಕೆಲಸ ಮಾಡ್ತೀವಿ.
1: ಈ ಕೃಷಿ ಚಟುವಟಿಕೆಗಳಿಗೆಲ್ಲ ತಮ್ಮ ಕುಟುಂಬದವರೆಲ್ಲ
0: ಎಲ್ಲರೂ ಸೇರಿ ಮಾಡ್ತೀವಿ. ಅದರ ನಾವು ಒಂದು ಮನೇಲಿ ಒಂದ್ ಎರಡು ಮೂರು ಜನ ಇದ್ರೆ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಎಲ್ರೂ ಅದಾದ್ರೆ ಎಲ್ಲರೂ ತಿಂತೀವಲ್ಲ, ಒಬ್ಬ ಮಾಡಿ ಅವ್ರಿಗೆ ಬೀದಾಗದಕ್ಕ.
1: ಈಗ ಪ್ರಮುಖವಾಗಿ ತಾವು ಮಳೆಯಾಶ್ರಿತವಾಗಿನೇ ಕೃಷಿ ಮಾಡ್ತಾರೆ.

0: ಈಗ ಈಗ ವಾಣಿಜ್ಯ ಬೆಳೆಗಳಲ್ಲಿ ನೀವು ಮಳೆಯಾಶ್ರಿತವಾಗಿ ನೀವು ಕೃಷಿ ಮಾಡ್ತಂದ್ರೆ ವರ್ಷದಲ್ಲಿ 3-4 ತಿಂಗಳು ಮಾತ್ರ ಮಳೆ ಸಿಗುತ್ತೆ. ಇನ್ನುಳಿದ ಸಂದರ್ಭದಲ್ಲಿ ಈ ವಾಣಿಜ್ಯ ಬೆಳೆಗಳಿಗೆ
1: ವಾಣಿಜ್ಯ ಬೆಳೆಗೆ ಅಷ್ಟು ಸಾಕು ಸರ್. ವಾಣಿಜ್ಯ ಬೆಳೆಗೆ ಈಗ 2-3 ತಿಂಗಳು ಮಳೆ ಸಿಕ್ಕಿದ್ರೆ ಅದಕ್ಕೆ ಸಾಕು. ದಿನನಿತ್ಯ ಮಳೆ ಆದ್ರೆ ಅದಾಗಲ್ಲ. ಈ ಕಾಳು ಮೆಣಸಿಗೆ ಅಂತ ಅಂದ್ರೆ ಅದ್ರ ಬೇರ್ಗೆ ಜಾಸ್ತಿ ಇದಾಗೋದ್ರೆ ಬೇರ್ ಕೊಳ್ತೋದ್ರೆ ಅದು ಹೋಯ್ತು. ಕಾಫಿನೂ ಅಷ್ಟೇ, ತಡ್ಕೊಳಕಾಗಲ್ಲ. ಸಿಂಪಲ್ ಆಗಿ ಅದಕ್ಕೆ ಮಳೆ.
0: ತರಕಾರಿ ಬೆಳೆಗಳು,
1: ತರಕಾರಿ ಬೆಳೆಗೂ ಅಷ್ಟೇ, ವಿಪರೀತ ಮಳೆ ಆದ್ರೆ ಅದು ಆಗಲ್ಲ, ಕೆಂಪು ಬಂದ್ಬಿಡ್ತವೆ ಬೆಳೆ. ಒಂಥರ ಈ ಹಸುನ ಕಲರ್ ಅದಲ್ಲ, ಆ ಥರ ಆಗ್ಬಿಡ್ತದೆ ತರಕಾರಿ ಬೆಳೆಗೂ. ಎಲ್ಲದಕ್ಕೊಂದು ಇದಾವೆ.
0: ಈ ಕಾಫಿ ಆಗಿರ್ಬೋದು, ಮೆಣಸಾಗಿರ್ಬೋದು, ತಮ್ಗೆ ಫಲ ಕೈಗೆ ಯಾವ ಸಂದರ್ಭದಲ್ಲಿ ಸಿಗುತ್ತೆ?
1: ಅದು 3 ವರ್ಷ ಕಳಿಬೇಕು. ಈಗ ಒಂದು ಕಾಫಿ ಹಾಕಿದ್ರೆ 3 ವರ್ಷ, ಅದೇ ತರ ಕಾಳು ಮೆಣಸು ಹಾಕಿದ್ರು 3 ವರ್ಷ. 3 ವರ್ಷ ಕಳೆದು ತಮ್ಗೆ ಫಲ ಕೊಡ್ಬೋದು. ಅಲ್ಲಿವರೆಗೂ ನಾವು ಕೆಲಸ ಮಾಡ್ಕೊಂಡು ಇರ್ಬೇಕು.
0: ವರ್ಷದಲ್ಲಿ ಎಷ್ಟು ಬಾರಿ ನಿಮ್ಗೆ ಅದು ಫಲ ಸಿಗುತ್ತೆ ಕೈಗೆ?
1: ವರ್ಷದಲ್ಲಿ ಒಂದೇ ಬಾರಿ.
0: ಒಂದೇ ಬಾರಿ? ಯಾವ ಸಮಯದಲ್ಲಿ?
1: ಅದು ಈ ಮಾರ್ಚಿ ಏಪ್ರಿಲ್ ಒಳಗೆ ಅದು ಮುಗಿದೆ. 2 ತಿಂಗಳೊಳಗೆ ಅದು ಮುಗಿದೋಯ್ತದಲ್ಲ, ಜನವರಿಯಿಂದ ಸ್ಟಾರ್ಟ್ ಆಯ್ತದೆ ಅದು. ಮಾರ್ಚಿ ಮೇ ಆಗನೊಳಗೆ ಲಾಸ್ಟ್ ಮುಗಿಯಿತು.
0: ಮೇ ತಿಂಗಳವರೆಗೆ ತಮಗೆ
1: ಅದು ಜಾಸ್ತಿ ಅವ್ರಿಗೆ ಮೇ ತಿಂಗಳವರೆಗೂ. ನಾವೇನ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಅವ್ರಿಗೆ
0: ಅರ್ಧ ಎಕರೆ
1: ಮುಗಿದಾಯ್ತು.
0: ಈಗ ಇರುವಂತ 1 ಎಕರೆ ಭೂ ಪ್ರದೇಶದಲ್ಲೇ ತಾವು ಮನೆ ಕಟ್ಕೊಂಡು ಅದರಲ್ಲಿ 1/2 ಎಕರೆ ತರಕಾರಿನ ಬೆಳೀತಾ ಇದ್ರೆ ಇನ್ನುಳಿದ ಭಾಗ ತೋಟಗಾರಿಕೆ
1: ಮಾಡ್ಕೊಂಡು.
0: ಈಗ ತೋಟಗಾರಿಕೆ ಬೆಳೆ ಮಾಡ್ಕೊಂಡಿರುವಂತ ಪ್ರದೇಶದಲ್ಲಿ ಕಾಫಿ ಮೆಣಸು ಒಂದೇ ಕಡೆ
1: ಹಾಕೊಂಡಿದ್ದೀವಿ.
0: ಎಷ್ಟು ಫಲ ಸಿಗುತ್ತೆ ಒಂದು ವರ್ಷದಲ್ಲಿ ಕಾಫಿ ಮತ್ತೆ ಮೆಣಸು?
1: ಅದು ಕಾಫಿ ಮತ್ತೆ ಮೆಣಸುದು ಈ ಮಾರ್ಕೆಟಲ್ಲಿ ಅವ್ರು ಏನ್ ರೈಟ್ ಹೇಳ್ತಾರೋ ಆ ರೈಟು. ಕೆಜಿ ಏನ ಒಂದು 30 ಕೆಜಿ, 40 ಕೆಜಿ, 50 ಕೆಜಿ ಹಿಂಗೆಲ್ಲ ಸಿಗ್ತದೆ. ಅದಕ್ಕೆ ಅವರು ಏನ್ ಬೆಲೆ ಹೇಳ್ತಾರೋ ಆ ಬೆಲೆ. ಈಗ ಇಲ್ಲ ಇಲ್ಲ, ಈಗ ಕಳಿಸತೆ ನೋಡಿ 46 ರೂಪಾಯಿ ಏನಾಯ್ತು ಒಂದು ಕೆಜಿ ಕಾಫಿಗೆ.
0: ಕಾಫಿಗೆ
1: ಆಗ 46 ರೂಪಾಯಿ ಕಾಫಿಗಾದ್ರೆ 30 ಕೆಜಿ ಕಾಫಿಗೆ ಎಷ್ಟಾಯ್ತು ಬೆಲೆ ಸಿಗ್ತದೆ.
0: ಅದು ನೀವು ಹಾಕಿರೋ ಕಾಫಿ ಆಗಿರ್ಬೋದು ಮೆಣಸು, ಅದು ಯಾವ ತಳಿ ಇದು ಪ್ರಮುಖವಾಗಿ? ಬೇರೆ ಕಡೆ ಎಲ್ಲ ಕೆಲವೊಂದು ತುಂಬಾ ಹೆಚ್ಚಿನ ರೀತಿ ಬೆಲೆ ಸಿಗುತ್ತೆ ಕಾಫಿ ಮೆಣಸಿಗೆ.
1: ಹಂಗಲ್ಲ ಸಾ, ಈಗ ತಳಿಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಈ ಕೇರಳಕ್ಕೆಲ್ಲ ಹೋಯ್ತೀವಲ್ಲ, ಹೋಗ ಟೈಮ್ಗೆ ಆ ತೋಟದೆಲ್ಲ ಹುಟ್ಟಿರ್ತವೆ ಕಾಫಿ ಹಣ್ಣಾಗಿ ಉದುರಿರ್ತಾವಲ್ಲ, ಅವು ಕಿತ್ಕೊಬರೋದು. ಈ ಕಿತ್ಕೊಬಾರ್ದು ಮಳೆ ಟೈಮಲ್ಲಿ ನಕ್ಕೊಳ್ಳೋದು. ಆ ತರ ನಾವು ಗಿಡ ಮಾಡ್ಕೊಂಡಿರೋದು. ಆಮೇಲೆ ಅದ್ರ ಜೊತೆಗೆ ಸವಿಷ್ಠ ಕಡೆ ಅಂತ ಕೊಟ್ಟಿದ್ರು ಈ ಕಾಫಿ ಕಾಳು ಮೆಣಸಿನ ಗಿಡ ಇವೆಲ್ಲ ಕೊಟ್ಟಿದ್ರು. ಕೊಟ್ಟಿದ್ರು ಆ ಕಾಫಿ ಗಿಡ ಕೊಟ್ಟಿದ್ರು, ಮೆಣಸಿನ ಗಿಡ ಎಲ್ಲ ಕೊಟ್ಟಿದ್ರು. ಅದು ಈ ಸೌಟು ನಾವು ಇಲ್ಲ ಅಂತ ಹೇಳಲ್ಲ, ಕೊಟ್ಟಿದ್ರು. ಈ 2 ವರ್ಷ ಮುಂಚೆ ನೋಡಿ ಮಳೆ ಮಳೆ ಪ್ರಭಾವ ಆಗಿ 2 ದಿನ 3 ದಿನ ಬಿಡದೇನೆ ಹೋಯ್ತಲ್ಲ ಆ ಮಳೆನೆಲ್ಲ ಮೆಣಸಲ್ಲ ಹೋಗ್ಬಿಡ್ತಲ್ಲವ್ರು ಕೊಟ್ಟಿದ್ರು. ಕಾಫಿ ಅಷ್ಟು ಹೋಗಿಲ್ಲ ಈ ಮೆಣಸು. ಮೆಣಸು ಮಾತ್ರ ತಡ್ಕೊಳಕ್ಕೆ, ಅದಕ್ಕೆ ಮೆಣಸಿಗೆ ಜಾಸ್ತಿ ಮಳೆ ಆಗಲ್ಲ ಅಂತೇಳಿ. 2-3 ತಿಂಗಳು ಮಳೆ ಎಲ್ಲ ತಡ್ಕೊತದೆ. ಇದು 5-6 ತಿಂಗಳು ಮಳೆ ಒಂದೇ ಸಮ ಹೊಡೆಯಕ್ಕಾದ್ರೆ ಮನೆಯೇ ಕುಸಿದು ಬಿದ್ದೋಯ್ತದೆ. ಇನ್ನು ಕಾಫಿ ಮೆಣಸೆಲ್ಲ ತಡ್ಕೊತದೆ.
0: ಇನ್ನೇನೆಲ್ಲ ಸೇವಾ ಸೌಲಭ್ಯಗಳನ್ನ ಸಂಸ್ಥೆ ಕಡೆಯಿಂದ ಇದುವರೆಗೂ ಪಡ್ಕೊಳ್ತಾ ಬರ್ತಾ ಇದ್ರ ಅಂದಿನ ಕಾಲದಿಂದ?
1: ಇಲ್ಲಿಗೆ ಬಂದ ಮೇಲೆ ಪಡೆಯಕ ಶುರುವಾಗಿತ್ತು. ಅದಕ್ಕಿಂತ ಮುಂಚೆ ಈ ತರದ ವ್ಯವಸ್ಥೆಗಳಿಲ್ಲ. ಇದು ನಾನು ಹೇಳಿಲ್ವಾ, 95 ಇಲ್ಲಿಗೆ 2000 ಈ ಕಡೆಯಿಂದ ಶುರುವಾಗಿದೆ. ನಾವು 95 ಇಲ್ಲಿಗೆ ಬಂದದ್ದು ಹೊಸ ಜಮೀನು ಹಿಡಿಯೋದಕ್ಕೆ. 2000 ಆದ್ಮೇಲೆ ಅಲ್ಲಿಗಂಟು ಬರೀ ಇದು ಕುಂಬರಿ ಬೇಸಾಯನೇ
0: ಮಾಡ್ತೀವಿ.
1: ಆವಾಗ ಇದು ಈ ಸ್ವಸಹಾಯ ಸಂಘಕ್ಕೆ ಯಾವಾಗ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಎತ್ತಾಗಿ ಇವರು ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜ ಕೊಡಕ್ಕೆ ಶುರುವಾಗಿದೆ. ಅದಕ್ಕಿಂತ ಮುಂಚೆನೆ ಅದಕ್ಕಿಂತ ಮುಂಚೆ ನಾನು ಹೇಳಿದ್ರೆ ನಮ್ಮದಾದ ಒಂದು ಪದ್ಧತಿಯನ್ನು ನಾವು ಬೆಳೆಸ್ತಾ ಕುಂಬಳ ನೆಡೋದು, ಸೋರೆಕಾಯಿ ನೆಡೋದು, ರಾಗಿ ಜೊತೆಗೆ
0: ಎಲ್ಲ ಮನೆ ಬಳಕೆಗೆ
1: ಮನೆ ಬಳಕೆಗೆ ಅಲ್ಲಿ ಯಾರು ಬಂದ್ರೆ ಅವ್ರು ಕೇಳಿದ್ರೆ ಅವ್ರಿಗೂ ಕೊಡ್ತಿದ್ದ.
0: ತರಕಾರಿ ಬೆಳೆಗಳದೆಲ್ಲ

0: ಬಿತ್ತನೆ ಪಡ್ಕೋತಾ ಇದ್ರ?
1: ಈಗ ಪಡ್ಕೋತೀವಿ, ಈಗ ಅದನ್ನ ನಡ್ತೀವಿ, ಅದು ಕಿತ್ತು ಮಾರ್ತೀವಿ.
0: ಈಗ ಪ್ರಮುಖವಾಗಿ ಬೆಳೆದಂತ ತರಕಾರಿ ಬೆಳೆಗಳಾಗಿರ್ಬೋದು, ಕಾಫಿ, ಮೆಣಸು, ಇದನ್ನೆಲ್ಲ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡು?
1: ಕೇರಳ.
0: ಎಲ್ಲ ಕೇರಳ?
1: ಎಲ್ಲ ಎಲ್ಲ ಕೇರಳ. ಈಗ ಸೊಟ್ಟು ಬೆಳೀತಾರೆ, ಈಗ ನೋಡಿ ಗಂಟು ಗಿರ್ಸೆಲ್ಲ ನಟ್ಟಾರಲ್ಲ, ಇವೆಲ್ಲ ಕೇರಳದವ್ರು ತಗೊಂಡೋಗಿ ತಿನ್ನೋದು.
0: ಅಂದ್ರೆ ತಮಗೆ ಸ್ಥಳೀಯವಾಗಿ ಸ್ವಲ್ಪ ಕೇರಳ ಸಮೀಪ ಇರೋದ್ರಿಂದ ಎಲ್ಲ ಚಟುವಟಿಕೆಗಳು ಕೂಡ ಅಥವಾ ಕೇರಳದೊಂದಿಗೆ?
1: ನಾವು ಸಣ್ಣದರಿಂದ ಈಗ ಕೇರಳ ನಮ್ಗೆ ಬಾರ್ಡಲ್ಲ, ಇದು ಈ ಕಬಿನಿ ಒಳೆಯಿಂದ ಆ ಕಡೆ ಕೇರಳ, ನಮ್ ಈ ಕಡೆ ಕರ್ನಾಟಕ. ಬೆಳಿಗ್ಗೆ ಎದ್ದು ಕೇರಳಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ವಲ್ಲ, ಅದರಿಂದ ಅವ್ರ ಭಾಷೆನ ಸಹ ಸ್ವಲ್ಪ ಮಾತಾಡೋದು ನಾವು, ಅದರ ನಮ್ಗೆ ಅಲ್ಲಿ ಗೊತ್ತಿತ್ತು.
0: ಮುಂದಿನ ದಿನಗಳಲ್ಲಿ ಸಂಸ್ಥೆ ಕಡೆಯಿಂದ ಸಿಗುವಂತಹ ತರಬೇತಿಗಳಾಗಿರ್ಬೋದು, ಪ್ರಮುಖವಾಗಿ ಹಸು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಜೊತೆಗೆ ಎರೆಹುಳ ಗೊಬ್ಬರ ತಯಾರಿಕೆ ಘಟಕ, ಇದೆಲ್ಲ ತರಬೇತಿಗಳು ತಮ್ಮಂತ ಆದಿವಾಸಿಗಳಿಗೆ ಸಿಗ್ತಾ ಇದೆ, ಇತರ ಸಮುದಾಯದ ಸಿಗ್ತಾ ಇದೆ. ತಮ್ಮ ಸಂಘದ ಮುಖಾಂತರ ಆಗಿರ್ಬೋದು ಅಥವಾ ತಾವು ಸ್ವತಃ ವೈಯಕ್ತಿಕವಾಗಿರ್ಬೋದು, ಇದರ ಸೌಲಭ್ಯಗಳನ್ನ ಅಥವಾ ತರಬೇತಿಗಳನ್ನ ಪಡ್ಕೊಂಡು ಮುಂದಿನ ಒಂದು ಕೃಷಿ ಚಟುವಟಿಕೆಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಥವಾ ಕೇಳಿದ್ರ?
1: ಕೇಳಿಲ್ಲ, ಕೇಳಬೇಕು. ವರ್ಷ ವರ್ಷವೇ ಅದು ಮಾಮೂಲಿ ಅಲ್ಲ, ಒಂದು ವರ್ಷಕ್ಕೆ ಒಂದು ಸತಿ ಒಂದು ಬೆಳೆ ಮಾಡಲೇಬೇಕಲ್ಲ, ಅದನ್ನು ಮಾಡ್ತೀವಿ. ಈಗ ಈ ಸತಿ ಎಲ್ಲ ಕೊಟ್ಟರೆ ಅದರಲ್ಲ ಹಾಕ್ತೀವಿ, ಇನ್ನು ಮುಂದಿನ ದಿನಗಳಲ್ಲೆಲ್ಲವೇ ಹೋಗಿ ಅವ್ರನ್ನ ಕೇಳ್ತೀವಿ. ಅದಕ್ಕೋಸ್ಕರ ಈ ಥರ ಅದು ಕೃಷಿ ಮಾಡೋಕ್ಕೆ ಆಗದೇ ಇರೋಕ್ಕಾಗಲ್ಲ. ಅಂದರೆ ಏನಂತಂದರೆ ಒಂದು ವರ್ಷದಲ್ಲಿ ಒಂದೇ ಬೆಳೆ, ಎರಡು ಬೆಳೆ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನೀರಿಲ್ಲ, ನೀರಿದ್ರೆ ಎರಡು ಬೆಳೆ ಮಾಡ್ಬೋದು. ಈ ತರಕಾರಿ ಎಲ್ಲ ಎರಡು ಬೆಳೆ ಬೆಳಿಬೋದು ನೀರಿದ್ರೆ.
0: ಈ ಕೃಷಿ ಮೇಳ ಮತ್ತೆ ಕೃಷಿ ತರಬೇತಿಗಳಲ್ಲೆಲ್ಲ ಭಾಗವಹಿಸ್ತಾ ಇದ್ರಾ?
1: ಇಲ್ಲ, ನಾನು ಹೋಗಿಲ್ಲ.
0: ತಮ್ಮ ಕುಟುಂಬದಲ್ಲಿ
1: ಅವರಲ್ಲೂ ಹುಡುಗಿಯೆಲ್ಲ ಹೋಗ್ತಿದ್ದ, ಎಲ್ಲ ಎಲ್ಲ ಕೃಷಿ ಬಗ್ಗೆ ಆಗಲಿ, ಇನ್ನು ಜಮೀನು ಪಡೆಯೋದ್ರ ಬಗ್ಗೆ ಆಗಲಿ, ಮನೆ ಪಡೆಯೋದಕ್ಕಾಗಲಿ ಎಲ್ಲ ತರಬೇತಿ ಅವೆಲ್ಲ.
0: ಈಗ ಮಳೆಯಾಶ್ರಿತವಾಗಿ ಕೃಷಿ ಮಾಡ್ತಿರೋದ್ರಿಂದ ಮಳೆಯ ಸಂದರ್ಭದಲ್ಲಿ ಮಾತ್ರ ತಮಗೆ ವರ್ಷದ ಒಂದು ಬೆಳೆ ಸಿಗುತ್ತೆ, ಇನ್ನು ಮಿಕ್ಕಿದ ಸಂದರ್ಭದಲ್ಲೆಲ್ಲ ಕೂಲಿ ಮುಖಾಂತರ ಜೀವನ ನಿರ್ವಹಣೆ.
1: ಅದೇ ನಾನು ಹೇಳಿಲ್ವಾ, ಒಂದು ವರ್ಷದಲ್ಲಿ ಒಂದು ಬೆಳೆ ತೆಗಿತೀವಿ, ಬಾಕಿ ದಿನಗಳೆಲ್ಲ ಕೂಲಿಗೆ. ಪುನಃ ಆ ಟೈಮ್ ಬಂದಾಗ ಬೆಳೆ ಮಾಡೋಕ್ಕೆ ಶುರು ಮಾಡ್ತೇವೆ. ಈ ಥರ ಎಂತವೇ ನಾವು ಹೊಲಸಿ ಹೋಗಿ ಮಾಡಲ್ಲ, ಬೆಳಿಗ್ಗೆ ಹೋಯ್ತೀನಿ ಸಾಯಂಕಾಲ ಬರ್ತೀನಿ ನಮ್ದು.
0: ಈಗ ತಾವಿರೋಂಥದ್ದು ಕರ್ನಾಟಕ ಗಡಿ ಭಾಗ, ಶ್ರೀಕೋಟೆ ತಾಲೂಕು ಮತ್ತು ಕೇರಳ ಭಾಗ ತಾವಿರೋದಿಲ್ಲ. ಈಗ ತಮ್ಮ ಇಲ್ಲಿ ಒಂದು ವೃತ್ತಿ ಜೀವನ ಅಂದರೆ ಒಂದು ಕೂಲಿ ಮಾಡಬೇಕು, ಇಲ್ಲ ಇರೋಂಥ ಕಡಿಮೆ ಭೂಪ್ರದೇಶದಲ್ಲಿ ವರ್ಷಕ್ಕೊಂದು ಬೆಳೆ ಪಡ್ಕೊಂಡು ಕೃಷಿ ಮಾಡ್ಕೊಂಡು ಜೀವನ ನಡೆಸಬೇಕು. ಪ್ರಸ್ತುತವಾಗಿ ಕೂಡ ತಾವು ಇಲ್ಲಿ ಕೃಷಿ ಮಾಡ್ಕೊಂಡು ಜೀವನ ನಡೆಸೋಕ್ಕಾಗಿರ್ಬೋದು, ಒಂದು ಜೀವನ ನಿರ್ವಹಣೆಗಾಗಿರ್ಬೋದು, ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಪ್ರತಿನಿತ್ಯ?
1: ಅದು ಹಲವಾರು ಸವಾಲವೇ, ಅದು ಪ್ರಾಣಿಗಳಿಂದ ಒಂದು ಸವಾಲದೆ, ಅದೇ ಸರ್ಕಾರದಿಂದ ಒಂದು ಸವಾಲದೆ. ಅದಕ್ಕೆ ಬೇಲಿ ಕೆಟ್ಟಕ್ಕೆ ಹೋದ್ರೆ ಅದು ಕಟ್ಟಬೇಡಿ ಅಂತ ಹೇಳ್ತಾರೆ. ಜಮೀನು ಟ್ರಾಕ್ಟ್ರಲ್ಲಿ ಏನಾರ ಉಳಿಸಕ್ಕೆ ಹೋದ್ರೆ ಉಳಿಸ್ಬೇಡಿ ಅಂತ ಹೇಳ್ತಾರೆ. ಏನಾರ ಮನೆಗೆ ನಮ್ಮದೋದ್ರೆ ಅದು ಮಾಡೋಕ್ಕಾಗಾದ್ರೆ ಅದು ಕಟ್ಟಬೇಡಿ ಅಂತಾರೆ. ಇವೆಲ್ಲ ಸವಾಲು ತನ್ನಲ್ವ, ಅವನ್ನೆಲ್ಲ ಎದುರಿಸ್ಕೊಂಡು ಇಲ್ಲಿವರೆಗೂ ಬಂದೀವಿ.
0: ಹಾಗಿದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಇರುವಂತಹ ಜಮೀನನ್ನ ದುರಸ್ತಿ ಮಾಡಿ ಸಾಗುವಳಿ ಮಾಡಿಕೊಂಡು ಅಲ್ಲಿ ಏನಾದರೂ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಇರುವಂತಹ ಕಡಿಮೆ ಪ್ರದೇಶದಲ್ಲೇ ಒಂದು ಉತ್ತಮವಾದಂತಹ ಕೃಷಿ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರಕ್ಕಾಗಿರ್ಬೋದು ಅಥವಾ ತಮ್ಮ ಒಂದು ಬುಡಕಟ್ಟು ಸಂಘದ ಮುಖಾಂತರ ಏನಾದರೂ ಚಟುವಟಿಕೆಗಳನ್ನ ನಂಬ್ಕೋಬೇಕು ಅಂತ ಅನ್ಕೊಂಡಿದ್ರ?
1: ಅದು ಎಂದ್ಕೊಟ್ಟಿವಿ, ಅದಕ್ಕೆ ಹಲವಾರು ಬೇಡಿಕೆಗಳನ್ನೆಲ್ಲ ಸಲ್ಲಿಸಿವಲ್ಲ, ಅದೇನಾದ್ರು ಆದರೆ ಅಲ್ಲೇ ಮಾಡಿಕೊಂಡು ಮುಂದಿನ ದಿನಗಳು ಮಾಡ್ತಾ ಹೋಗೋದು.
0: ಪ್ರಮುಖವಾಗಿ ಇನ್ನೇನೆಲ್ಲ ನಿಮಗೆ ಹಕ್ಕುಪತ್ರಗಳು ಸಿಗ್ಬೇಕಾಗಿದೆ ಇಲ್ಲಿನ ಒಂದು
1: ವಾಸಕ್ಕೆ? ಇಲ್ಲಿ ಅಂತ ಅಂದ್ರೆ ಈಗ ತೋಟಲಿ ಹೇಳ್ಬೇಕಾದ್ರೆ ಈಗ ಎಚ್ ಡಿ ಕೋಟೆಗೆ ಸೇರಿದ್ದು ಇದೊಂದು ತಾಲೂಕು. ಆ ತಾಲೂಕಲ್ಲಿ ಎಷ್ಟು ಬಾವಲಿಯಿಂದ ಹಿಡಿದು ನಮ್ಮ ಈ ಭಾಗಕ್ಕೆಲ್ಲ ಕೆಲವ್ರಿಗೆ ಅದೇ ಸ್ವಂತ ಜಮೀನು ಮಾಡಿಕೊಂಡ್ರೆ ಅವ್ರಿಗೆ ನಮಗೆ ಇನ್ನು ಹಕ್ಕುಪತ್ರ ವ್ಯವಸ್ಥೆನೇ ಆಗಿಲ್ಲ. ಬರೋರೆಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾವ್ರೆ, ಅದೇ ನೀ ಯಾವಾಗ ಕೊಡ್ತಾವ್ರೆ ಏನನ್ನೋದೇ ನಮಗೆ.
0: ಹಕ್ಕುಪತ್ರ ಒಂದು ಸಿಕ್ಬಿಟ್ರೆ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ.
1: ಪ್ರತಿಯೊಂದು ಮಾಡ್ಕೊಳ್ಳೋಕ್ಕಾರ ಇದಿರ್ತದೆ.
0: ನೀರಾವರಿ ವ್ಯವಸ್ಥೆ ಅಂತ ಆಗ್ಬಿಟ್ರೆ ವರ್ಷದ 360 ಇದ್ರು ಕೂಡ ಜಮೀನೆಲ್ಲ ಕೃಷಿ ಮಾಡ್ಕೊಂಡು
1: ಒಂದು ವರ್ಷದಲ್ಲಿ ಎರಡು ಕೃಷಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೋದು.
0: ಸಂಸ್ಥೆ ಮುಖಾಂತರ ಇನ್ನೇನೇನು ಸೌಲಭ್ಯಗಳನ್ನ ಅಥವಾ ತರಬೇತಿಯನ್ನ ಪಡ್ಕೊಳ್ಳೋ

0: ಹೋಗ್ಬೇಕು ಸಂಸ್ಥೆ ಮುಖಾಂತರ.
1: ಅನುಕೂಲ ಇದೆಯಾ ಸಂಸ್ಥೆ ಕಡೆಯಿಂದ ಈ ಸೌಲಭ್ಯ?
0: ಇದೆಲ್ಲ ನಾನು ಹೇಳುವ 2000 ಈ ಕಡೆ ಅವರು ಸಪೋರ್ಟ್ ಮಾಡ್ತಾನಿಂದ ಜೀವನ ಮಾಡ್ತಾ ಹೋಯ್ತು.
1: ಬೆಂಬಲ ಸಿಕ್ಕಿದ?
0: ಹೌದು, ಬೆಂಬಲ ಸಿಕ್ಕಿದಂಗೆ. ಈಗ ಒಂದು ಕೈ ಸೋತದ ಇನ್ನೊಂದು ಕೈ ಕೊತ್ತಾರಲ್ಲ ಆ ಥರ. ಈಗ ನಮ್ಮ ಕೈ ಸೋತದ ಅವು ಹಿಡ್ಕೊಳಕ್ಕೆ ಒಂದು ಇದನ್ನ ಸಂಸ್ಥೆ ಅಂತ ಮಾಡ್ತಾ ಹೋಯ್ತಾರೆ.
1: ಬಹಳ ಸಂತೋಷ ತೊಲಯವರ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಒಬ್ಬ ಹಿರಿಯ ಆದಿವಾಸಿ ಕೃಷಿಕರಾಗಿ ಕಳೆದ 30-31 ವರ್ಷಗಳಿಂದ ತಾವು ಗೋಳೂರು ಹಾಡಿನಲ್ಲಿ ಇದ್ಕೊಂಡು ಆಗಿನ ಕಾಲದಲ್ಲಿ ತಾವು ಯಾವ ರೀತಿಯಲ್ಲ ಕುಂಬ್ರಿ ಬೇಸಾಯದ ಮುಖಾಂತರ ಕೃಷಿ ಚಟುವಟಿಕೆಯನ್ನು ಶುರು ಮಾಡಿ ಪ್ರಸ್ತುತವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳು ಹಾಗೂ ವಾಣಿಜ್ಯ ಬೆಳೆಗಳನ್ನ ಬೆಳ್ಕೊಳ್ತಾ ಸಂಸ್ಥೆ ಕಡೆಯಿಂದ ಸಿಗ್ತಂತ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಇರುವಂತ ಈ ಅರಣ್ಯ ಪ್ರದೇಶದಲ್ಲಿ ಸವಾಲುಗಳನ್ನ ಎದುರಿಸಿಕೊಂಡು ಒಂದು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇರೋ ತಮ್ಮ ಅನುಭವವನ್ನ ಇಂದಿನ ನಮ್ಮ ಕಾರ್ಯಕ್ರಮದ ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ತಾವೊಬ್ಬ ಹಿರಿಯರಾಗಿ ತಮ್ಮ ಒಂದು ಅನುಭವದ ಒಂದು ಮಾತುಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸಿದ್ರು.
0: ನಮಸ್ಕಾರ.
1: ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಗೋಳೂರು ಹಾಡಿಯ ಹಿರಿಯ ಆದಿವಾಸಿ ಕೃಷಿಕರಾದಂತಹ ಶ್ರೀಯುತ ತೋಲಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕರ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
2: ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ,
3: ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ,
2: ಸಾವಯವ ಕೃಷಿಗೆ ಉತ್ತೇಜನ,
3: ಬಿತ್ತನೆ ಬೀಜ ರಸಗೊಬ್ಬರ,
2: ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ,
3: ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ,
2: ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ.
3: ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.
4: ಕೇಳುಗರೆ, ಇದುವರೆಗೂ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಪದ್ಧತಿ ಕ್ರಮದಲ್ಲಿ ತರಕಾರಿ ಹಾಗೂ ಮಿಶ್ರ ಬೆಳೆಗಳ ಬೇಸಾಯ ಕುರಿತು ಎಚ್ಡಿಕೋಟೆ ತಾಲೂಕಿನ ಗೋಳೂರು ಹಾಡಿಯ ಹಿರಿಯ ಆದಿವಾಸಿ ಕೃಷಿಕರಾದ ಶ್ರೀಯುತ ತೋಲಯ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದ್ರಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಗೀತಾ ಸುನಾದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಮತ್ತು ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
2: ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಓಂ ಶ್ರೀ ಕೃಷ್ಣ ಪರಬ್ರಹ್ಮ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 4ನೆಯ ಅಧ್ಯಾಯವಾಗಿರುವ ಜ್ಞಾನ ವಿಜ್ಞಾನ ಯೋಗದ 29ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ನನ್ನ ಆಶ್ರಯವನ್ನು ಹೊಂದಿ ಜರಾ ಮರಣಗಳಿಂದ ಮುಕ್ತರಾಗಲು ಯಾರು ಪ್ರಯತ್ನಿಸುವರೋ ಅವರು ಪೂರ್ಣ ಬ್ರಹ್ಮವನ್ನೂ ಅಧ್ಯಾತ್ಮವನ್ನೂ ಮತ್ತು ಕರ್ಮವನ್ನೂ ಕೂಡ ತಿಳಿಯುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಇಂಥ ಅದ್ಭುತವಾದ ಶ್ಲೋಕ ಇದು ಅಂತಂದರೆ, ಅನುಗಾಲವು ಭಗವಂತನನ್ನು ಚಿಂತಿಸುವ ಭಕ್ತರು ಭಗವಂತನ ಆಶ್ರಯವನ್ನೇ ಪಡೆಯುತ್ತಾರೆ ಎಂದು ಹೇಳುತ್ತಿರುವಂಥ ಒಂದು ಶ್ಲೋಕ. ಜೀವನದಲ್ಲಿ ನಾವು ಭಗವಂತನನ್ನು ಬಲವಾಗಿ ಹಿಡಿದುಕೊಂಡ್ರೇನೆ ಈ ಪ್ರಪಂಚಕ್ಕೆ ನಾವು ಬರುವುದನ್ನು ತಪ್ಪಿಸಿಕೊಳ್ಳಬಹುದು. ಈ ಪ್ರಪಂಚ ಮುಪ್ಪು ಸಾವುಗಳಿಂದ ಕೂಡಿದೆ. ಬರೀ ಜನನ ವೃದ್ಧಿ ಮಾತ್ರ ಅಲ್ಲ ಇಲ್ಲಿ ಇರುವಂಥದ್ದು, ಅದರ ಮುಂದಿನ ಭಾಗವೇ ಮುಪ್ಪು. ಇಂದ್ರಿಯಗಳು ಕುಗ್ಗುವು, ತಮ್ಮ ಪಟುತ್ವವನ್ನು ಕಳೆದುಕೊಳ್ಳುವತ್ತು, ಹಲವಾರು ರೋಗ ರುಜಿನಗಳಿಂದ ಧಾಳಿಯಾಗುವಂಥದ್ದು, ನಮಗೆ ನಾವೇ ಭಾರವಾಗುವಂಥದ್ದು, ಜೊತೆಗೆ ಇತರರಿಗೂ ಕೂಡ ಭಾರವಾಗುವಂಥದ್ದು. ಇದು ಯೌವನದಲ್ಲಿ ಬಿತ್ತಿದಂತಹ ಬೆಳೆಯನ್ನ ಈಗ ಕೊಯ್ಯುವಂತಹ ಸಮಯ. ಒಂದೊಂದು ಕೂಡ ಒಂದೊಂದು ವಿಧವಾಗಿದೆ. ಇವನು ತನ್ನೊಂದಿಗೆ ಬಾಳಿದ ಬದುಕಿದ ಜನರ ಸಾವನ್ನ ನೋಡಬೇಕಾಗಿದೆ. ತಾನೇ ಸುತ್ತಲೂ ಅನುಭವಿಸಿದ ಸ್ಥಳದಿಂದ ನೆಂಟರಿಷ್ಟರಿಂದಲೂ ಕೂಡ ಅಗಲಬೇಕಾಗಿದೆ, ಅಂದರೆ ದೂರವಾಗಬೇಕಾಗಿದೆ. ಜೀವನಕ್ಕೆ ಅದೆಷ್ಟು ಸಲ ನಾವು ಬಂದಿದ್ದೇವೆ, ಎಷ್ಟೊಂದು ಸುಖ ದುಃಖಗಳನ್ನು ಅನುಭವಿಸಿದ್ದೇವೆ, ಈ ದ್ವಂದ್ವಗಳ ಚಕ್ರದಲ್ಲಿ ಸಿಕ್ಕಿ ಜರ್ಜರಿತರಾಗಿದ್ದೇವೆ. ಸಂಸಾರವೆಂಬ ತೀಕ್ಷ್ಣ ಸೂರ್ಯನ ತಾಪದಲ್ಲಿ ಜನ್ಮ ಜನ್ಮಗಳು ಬೆಂದಿದ್ದೇವೆ. ಇದರಿಂದ ಪಾರಾಗುವುದಕ್ಕೆ ಭಗವಂತನ ಅಡಿದಾವರೆಗಳನ್ನ ಆಶಿಸುವಂಥದ್ದೇ ಈ ಜೀವ. ಅವನನ್ನ ಬಿಗಿಯಾಗಿ ಹಿಡಿದುಕೊಳ್ಳುವುದಕ್ಕಾಗಿ ಪುನಃ ಪುನಃ ಈ ಪ್ರಪಂಚದ ವ್ಯಾಮೋಹಕ್ಕೆ ತುತ್ತಾಗದೆ ಇರಲು ಒಬ್ಬ ವ್ಯಕ್ತಿ ಪ್ರಯತ್ನಿಸ್ತಾನೆ. ಆದರೆ ಒಂದೇ ಸಲ ಈ ಇಚ್ಛೆ ಕೈಗೂಡೋದಿಲ್ಲ. ಅವನಿಂದ ಕಿತ್ತುಕೊಂಡು ಹೋದ ಮನಸ್ಸನ್ನ ಪುನಃ ಪುನಃ ಹಿಡಿದು ತಂದು ಅವನ ಪಾದ ಪದ್ಮಗಳಲ್ಲಿ ಕಟ್ಟಿಹಾಕಬೇಕು. ಸಂಸಾರವನ್ನ ಮೇಯುತ್ತಿದ್ದಂತಹ ದನಕ್ಕೆ ಭಗವಚ್ಚಿಂತನೆಯ ಭಜನೆಯ ಮೇವಿನ ರುಚಿ ಅಭ್ಯಾಸವಾಗಬೇಕು. ಈ ಅಭ್ಯಾಸವನ್ನ ರೂಢಿಸಿಕೊಳ್ಳುವುದಕ್ಕಾಗಿ ಬಿಡದೆ ಯತ್ನಿಸಬೇಕು. ಯಾವಾಗ ಭಗವಂತನಲ್ಲಿ ನಾವು ಸಂಪೂರ್ಣ ಶರಣಾಗುತ್ತಾರಾಗುತ್ತೇವೆಯೋ ಆಗ ಭಗವಂತನನ್ನ ನಾವು ಸಂಪೂರ್ಣ ತಿಳಿದುಕೊಳ್ತೇವೆ. ಅದಕ್ಕಿಂತ ಮುಂಚೆ ಅವನಿಂದ ದೂರದಲ್ಲಿ ನಿಂತುಕೊಂಡು ನಮ್ಮ ಊಹೆ ವಿಚಾರಗಳ ಮೂಲಕ ಚಿತ್ರಿಸ್ಕೊಳ್ತೇವೆ. ಅವನು ಹಾಗಿರ್ಬಹುದು, ಅವನು ಹೀಗಿರಬಹುದು ಎಂದು ಕಲ್ಪಿಸಿಕೊಳ್ಳುತ್ತೇವೆ. ಆದರೆ ಯಾವಾಗ ಅವನ ಆಶ್ರಯವನ್ನ ಪಡೆಯುತ್ತೇವೆಯೋ, ಅವನ ಹತ್ತಿರವೇ ಇರುತ್ತೇವೆಯೋ, ಆಗ ಪ್ರತ್ಯಕ್ಷವಾಗಿ ಅವನೇನು ಎಂಬುದನ್ನ ಅರಿಯುತ್ತೇವೆ. ಜೀವನದಲ್ಲಿ ಪ್ರತ್ಯಕ್ಷ ಒಂದೇ ದೊಡ್ಡ ಪ್ರಮಾಣ. ಆಗ ಅವನ ಪಾಲಿಗೆ ಶಾಸ್ತ್ರಾದಿಗಳೆಲ್ಲ ಬರೀ ಕೈಮರವಾಗಿ ಇರುತ್ತವೆ. ಅವು ಭಗವಂತನ ಕಡೆಗೆ ತೋರಿಸ್ತಾ ಇರ್ತವೆ ಅಂಥೇಳಿ ಗೊತ್ತಾಗುತ್ತೆ. ಅವನೇನು ಅದನ್ನು ಅನುಭವಿಸ್ಬೋದು, ಆದರೆ ಇಂದ್ರಿಯಾತೀತ ಅನುಭವ ನಮಗೆ ಮತ್ತಾವುದ್ರಿಂದಲೂ ಸಿಗುವಂಥದ್ದಲ್ಲ, ಅದು ಭಗವಂತನ ಧ್ಯಾನ ಸ್ಮರಣೆಯಿಂದ ಮಾತ್ರ ಸಿಗುವಂಥದ್ದು. ಹಾಗಾಗಿ ಅಂಥ ವ್ಯಕ್ತಿ ಯಾರು ಭಗವಂತನನ್ನೇ ಆಶ್ರಯಿಸ್ತಾರೋ ಅಂಥ ವ್ಯಕ್ತಿ ಆಧ್ಯಾತ್ಮವನ್ನು ತಿಳಿದುಕೊಳ್ತಾನೆ. ತಾನು ಯಾರು, ತನ್ನ ನಿಜವಾದ ಸ್ವರೂಪವೇನು ಎಂಬುದನ್ನು ಅರಿಯುತ್ತಾನೆ. ಆತ ಮುಂಚೆ ಸಂಸಾರಕ್ಕೆ ಬಂದು ಹೋಗುತ್ತಿದ್ದಾಗ ತನ್ನ ಮೇಲೆ ಹಾಕಿಕೊಂಡ ಮಿಥ್ಯಾವೇಷದಿಂದ ತನ್ನನ್ನೇ ಮರೆತಿದ್ದ. ಈ ಸುಳ್ಳು ಎಂಬುವುದು ನಾನು ನನ್ನನ್ನು ಎಂದು ಭಾವಿಸಿದ್ದ. ನಿಜವಾದ ನಾನು ಎಂಬುವುದು ಅವನಿಗೆ ಪತ್ತೆಯೇ

0: ಆಗಿರಲಿಲ್ಲ. ಇನ್ನು ಭಗವಂತನನ್ನ ನೋಡಿದ ಮೇಲೆ ತಾನಾರು, ಭಗವಂತನಿಗೂ ತನಗೂ ಏನು ಸಂಬಂಧವಿದೆ ಎಂಬುದನ್ನು ಅರಿಯುತ್ತಾನೆ. ಇಲ್ಲಿ ನಾವು ದ್ವೈತವೋ, ನಾವು ವಿಶಿಷ್ಟಾದ್ವೈತವೋ, ನಾವು ಅದ್ವೈತವೋ, ಯಾವುದನ್ನೂ ಕೂಡ ನಾವು ಸರಿ ತಪ್ಪು ಎಂದು ಗುದ್ದಾಡಬೇಕಾಗಿಲ್ಲ. ಯಾರಿಗೆ ಯಾವ ದೃಷ್ಟಿಯ ಮೂಲಕ ಅವನನ್ನು ಅನುಭವಿಸಲು ಆಸೆಯೋ ಆ ಮಾರ್ಗದಲ್ಲಿ ಅವನನ್ನು ಹಿಡಿಯಲಿ. ಕೆಲವರು ನಾವು ಅವನನ್ನು ಸ್ವೀಕರಿಸ್ತೇವೆ, ಅನುಭವಿಸುತ್ತೇವೆ, ನಾವೊಂದು ಪಾತ್ರೆ, ಅವನಿಂದ ಹೊರಗೆ ಇರುವವರು ಎಂದು ಭಾವಿಸಬಹುದು. ಮತ್ತೆ ಕೆಲವರು ನಾವೊಂದು ಅಲೆ ಇದ್ದಂತೆ, ಆ ಭಗವಂತ ಅನಂತರ ಸಾಗರ ಇದ್ದಂತೆ ಅಂಥೇಳಿ ಹೇಳಬಹುದು. ಇನ್ನು ಕೆಲವರು ಅಲೆಗೆ ಬೇರೆ ವ್ಯಕ್ತಿತ್ವ ಎಲ್ಲಿದೆ, ಅಲೆಯಂತೆ ಕಾಣುತ್ತಿರುವುದೂ ಕೂಡ ಸಾಗರವೇ ಅಲ್ವಾ ಅಂತ ಹೇಳಬಹುದು. ಈ ಒಂದು ದೃಷ್ಟಿ ವೈವಿಧ್ಯತೆ ಎಲ್ಲ ತಾತ್ವಿಕ ರಂಗದಲ್ಲಿ. ಅನುಭವದ ಭೂಮಿಕೆಯಲ್ಲಿ ಈ ಮನಸ್ತಾಪಕ್ಕೆ ಕಾರಣವೇ ಇಲ್ಲ. ಅವರಲ್ಲಿ ಒಂದು ಸಾಮರಸ್ಯವನ್ನು ನೋಡುತ್ತೇವೆ. ಒಂದು ಸರಿ ಮತ್ತೊಂದು ತಪ್ಪು ಎಂಬುವ ಗೋಜಿಗೆ ಹೋಗದೆ ಅವನನ್ನು, ಅಂದರೆ ಆ ಭಗವಂತನನ್ನು ಎಷ್ಟು ವಿಧ ಅನುಭವಿಸಬಹುದೋ ಅಷ್ಟು ವಿಧವೂ ಅನುಭವಿಸಿ ಯಾವುದಾದರೂ ಒಂದರ ಮೇಲೆ ಹೆಚ್ಚು ಕಾಲ ನಿಂತಿರುವರು. ಶ್ರೀರಾಮಕೃಷ್ಣರು ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಭಾವನೆಗಳನ್ನೆಲ್ಲ ರುಚಿ ನೋಡಿ ಕೊನೆಗೆ ತಾವು ಹೆಚ್ಚು ಕಾಲ ಭಕ್ತನ ಹೊಸಲ ಮೇಲೆ ನಿಂತು ಬೋಧಿಸುವರು. ಏಕಂದರೆ ಈ ದಾರಿಯಲ್ಲಿ ನಡೆಯುವ ಜನರೇ ಈ ಪ್ರಪಂಚದಲ್ಲಿ ಹೆಚ್ಚು ಮಂದಿ ಯಾವಾಗಲೂ. ಹಾಗಾಗಿ ಭಗವಂತನನ್ನು ಆಶ್ರಯಿಸಿದವರು ಕರ್ಮಗಳನ್ನೆಲ್ಲ ತಿಳಿಯುತ್ತಾನೆ, ಕರ್ಮದ ರಹಸ್ಯವನ್ನೆಲ್ಲ ತಿಳಿಯುತ್ತಾನೆ. ಈ ಜೀವನದಲ್ಲಿ ಕರ್ಮ ಹೇಗೆ ಯಾವ ಕಡೆ ನಮ್ಮನ್ನು ಒಯ್ಯುವುದೋ ಅದನ್ನು ಹೇಳುವುದಕ್ಕೆ ಎಲ್ಲರಿಗೂ ಸಾಧ್ಯವಿಲ್ಲ. ನಮ್ಮನ್ನು ಈ ಪ್ರಪಂಚಕ್ಕೆ ಬಿಗಿಯುವುದು ಕರ್ಮವೇ, ಬಿಗಿದ ಕಟ್ಟನ್ನು ಬಿಡಿಸುವುದು ಈ ಕರ್ಮವೇ. ಹೇಗೆ ಮಾಡಿದರೆ ನಮ್ಮನ್ನು ಬಿಡಿಸುವುದು, ಹೇಗೆ ಮಾಡಿದರೆ ನಮ್ಮನ್ನು ಬಂಧಿಸುವುದು ಎಂಬುದನ್ನು ಆ ಭಗವಂತ ಚೆನ್ನಾಗಿ ಅರಿತಿರುತ್ತಾನೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಎಂಬುದನ್ನು ಕೂಡ ಚೆನ್ನಾಗಿ ಗ್ರಹಿಸಬಲ್ಲ. ಅನಾಸಕ್ತನಾಗಿರುವವನಿಗೆ ಮಾತ್ರ ಇದನ್ನು ನಿರ್ಣಯಿಸಲು ಸಾಧ್ಯ. ಕರ್ಮದಷ್ಟು ಸ್ಥೂಲವಾಗಿರುವುದೋ ಸುಲಭವಾಗಿರುವುದು ಮತ್ಯಾವುದೂ ಇಲ್ಲ. ಕರ್ಮ ಮಾಡುವುದು ನಮ್ಮ ಕಣ್ಣಿಗೆ ಕಾಣುತ್ತೆ, ಇತರರ ಕಣ್ಣಿಗೂ ಕೂಡ ಕಾಣುತ್ತೆ. ತೆಪ್ಪಗೆ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಯಾರ ಕೈಯಲ್ಲೂ ಸಾಧ್ಯವಿಲ್ಲ. ಏನನ್ನಾದರೂ ಮಾಡುವುದು ಸುಲಭ, ಅದಕ್ಕಾಗಿ ಕರ್ಮವನ್ನು ನಾವು ಮಾಡ್ತಲೇ ಇರ್ತೇವೆ. ಆದರೆ ಕರ್ಮದ ಗತಿಯಷ್ಟು, ಅದರ ಗಹನವಾಗಿ ಎಷ್ಟು
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬೆಡದಿ ಟೌನ್ಶಿಪ್ ವಿವಾದ, ಎರಡನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬೆಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ತಾಪಮಾನ. ವಾರ್ತೆಗಳ ವಿವರ: ಕಾವೇರಿ ನೀರನ್ನು ಕುಡಿಯಲು ಮಾತ್ರ ಮೀಸಲು ಇಡಲುವಂತೆ ದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮತ್ತು ಕಾವೇರಿ ನೀರು ನಿಯಂತ್ರಣ ಸಭೆ ಆದೇಶ ನೀಡಿದೆ ಎಂದು ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ನೀರು ಬಿಡಲು ಬೇಡಿಕೆ ಇಟ್ಟಿದ್ದು ರಾಜ್ಯದ ಅಧಿಕಾರಿಗಳು ರಾಜ್ಯದ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ನೀರು ಬಿಡಿ ಎಂದು ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮಂಡ್ಯ ರೈತರಿಗೆ ನೀರು ಬಿಡುಗಡೆ ಮಾಡುವ ಕುರಿತಂತೆ ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ತಮಿಳುನಾಡಿಗೆ ನೀರು ಬಿಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದ ಅವರು, ಇದೇ 28ಕ್ಕೆ ಸಿಡಬ್ಲ್ಯೂಆರ್ಸಿ ಸಭೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಬೆಳದಿ ಟೌನ್ಶಿಪ್ ಯೋಜನೆಗೆ ಪ್ರತಿಪಕ್ಷಗಳ ವಿರೋಧದ ನಡುವೆಯೇ ರಾಜ್ಯ ಸರ್ಕಾರ ಎರಡನೇ ಹಂತದ ಭೂಸ್ವಾಧೀನ ಪ್ರಕ್ರಿಯೆಯ ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ಬಿಡದಿ ಹೋಬಳಿಯ 2550 ಎಕರೆ ಜಮೀನನ್ನು ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಸ್ವಾಧೀನಪಡಿಸಿಕೊಳ್ಳಲು ಅಧಿಕೃತ ಆದೇಶ ಹೊರಡಿಸಿದೆ. ಕೆಜಿ ಕೊಲ್ಲರಪಾಳ್ಯದಲ್ಲಿ ಒಟ್ಟು 315 ಎಕರೆ, ಬನ್ನಿಗಿರಿ ಗ್ರಾಮದಲ್ಲಿ ಒಟ್ಟು 775 ಎಕರೆ, 600 ಗುಂಟೆ, ಅರಳಾಳು ಸಂದ್ರದಲ್ಲಿ ಒಟ್ಟು 1460 ಎಕರೆ, 21 ಗುಂಟೆ ಜಮೀನನ್ನು ಭೂಸ್ವಾಧೀನಗೊಳಿಸುವಂತೆ ಆದೇಶದಲ್ಲಿ ತಿಳಿಸಲಾಗಿದೆ. ಬೇಡದಿ ಟೌನ್ಶಿಪ್ ವಿಚಾರದಲ್ಲಿ ಬಲವಂತವಾಗಿ ಯಾವುದೇ ರೈತರ ಜಮೀನು ಪಡೆದುಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ

0: ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಾಖಲೆ ಸಮೇತ ಹಲವು ಮಾಹಿತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಜಮೀನು ನೀಡಲು ಇಷ್ಟ ಇಲ್ಲದೆ ಇರುವವರು ಕೃಷಿ ಮುಂದುವರಿಸಬಹುದು ಎಂದು ತಿಳಿಸಿದ್ದಾರೆ. ಬಲವಂತವಾಗಿ ಯಾವುದೇ ರೈತರ ಒಂದು ಗುಂಟೆ ಜಮೀನನ್ನು ಪಡೆದುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಕುಮ್ಮಕ್ಕೆಯಿಂದ ಅಧಿಕಾರಿಗಳಿಗೆ ತೊಂದರೆ ನೀಡಿದ್ದು ರೈತರನ್ನು ತಪ್ಪುದಾರಿಗೆ ಎಳೆಯುವ ಸಂಚು ನಡೆಯುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯನ್ನು 2 ತಿಂಗಳು ಮುಂದೂಡುವುದಾಗಿ ಹೇಳಿದ ಅವರು, ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿ ಸಮಿತಿ ರಚಿಸುವ ಮೂಲಕ 2 ತಿಂಗಳಲ್ಲಿ ವರದಿ ಪಡೆಯಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬೇಡದಿ ಟೌನ್ಶಿಪ್ ಯೋಜನೆಗೆ ತಾವು ಶಂಕುಸ್ಥಾಪನೆ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಯಾರ ಆಸ್ತಿ ಕೂಡ ಬಲವಂತವಾಗಿ ನಾನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರು ನೆಮ್ಮದಿಯಾಗಿರ್ಬೋದು, ಯಾವ ಸ್ಟ್ರೈಕು ಬೇಡ. ಯಾರಿಗೂ ಬಲವಂತ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ. ಯಾರು ಬೇಕಾದ್ರೆ ಸರ್ಕಾರಕ್ಕೆ ಭೂಮಿ ಕೊಡ್ಬೋದು. ಇದು ಯಾವ ಕಾರಣಕ್ಕೂ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಅವರ ಹತ್ರ ನಾವು ದಂಧೆ ಮಾಡುವಂತ ವಿಷಯ ಇಲ್ಲ. ಇದು ಸರ್ಕಾರದ ಯೋಜನೆ ನಡೀತದೆ. ಸರ್ಕಾರ ಯಾವ ರೂಪಕ್ಕೆ ಆಗ್ಬೇಕು ಆಗ್ತದೆ. ನಾನು ಇದಕ್ಕೆ ಒಂದು ಸಣ್ಣ ಸಮಿತಿಯನ್ನ ರಚನೆ ಮಾಡ್ತೀನಿ. ನನ್ನ ಸಂಪುಟದ ಸಭೆಯಲ್ಲಿ ನಾನು ಮುಂದಕ್ಕೆ ನಾನು ಚರ್ಚೆ ಮಾಡಿಬಿಟ್ಟು ನಾನು ತೀರ್ಮಾನವನ್ನು ಮಾಡ್ತೀನಿ.
0: ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಖೈದಿಗಳು ತಪ್ಪಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಾಧಿಕಾರಿ ಮತ್ತು ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈಗಾಗಲೇ ಓರ್ವ ಖೈದಿಯನ್ನು ಸೆರೆ ಹಿಡಿಯಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಜೈಲುಗಳ ಸುಧಾರಣೆ, ಭದ್ರತಾ ವ್ಯವಸ್ಥೆಯ ಉನ್ನತೀಕರಣ ಮತ್ತು ಅಕ್ರಮಗಳಿಗೆ ಕಡಿವಾಣದಂತಹ ಕ್ರಮ ಕೈಗೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಟೀಕೆ ಮಾಡುತ್ತಿರುವಂತಹ ಬಿಜೆಪಿ ನಾಯಕರು ತಮ್ಮ ಅವಧಿಯಲ್ಲಿ ರಾಜ್ಯದ ಜೈಲುಗಳ ಸ್ಥಿತಿ ಹೇಗಿತ್ತು ಎಂಬುದನ್ನು ಅವಲೋಕನ ಮಾಡಿಕೊಳ್ಳಲಿ ಎಂದು ತಿಳಿಸಿದ್ದಾರೆ. ಆಷಾಢ ಶುಕ್ರವಾರದಂದು ಮೈಸೂರಿನ ಚಾಮುಂಡಿಬೆಟ್ಟದಲ್ಲಿ ಭಕ್ತರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಅಗತ್ಯ ಮೂಲಭೂತ ಸೌಕರ್ಯ ಮತ್ತು ವ್ಯವಸ್ಥೆಗಳನ್ನು ಕಲ್ಪಿಸಲು ಲಲಿತ್ ಮಹಲ್ ಹೆಲಿಪ್ಯಾಡ್ನಿಂದ ಚಾಮುಂಡಿಬೆಟ್ಟದವರೆಗೆ ಕೈಗೊಂಡಿರುವ ಪೂರ್ವ ಸಿದ್ಧತೆಗಳನ್ನು ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಪರಿಶೀಲನೆ ನಡೆಸಿದರು. ಪರಿಶೀಲನೆ ವೇಳೆ ವಾಹನ ನಿಲುಗಡೆ ವ್ಯವಸ್ಥೆ, ಭಕ್ತರಿಗಾಗಿ ವಿಶೇಷ ಬಸ್ ಸೇವೆ, ಕುಡಿಯುವ ನೀರಿನ ವ್ಯವಸ್ಥೆ, ಸರತಿ ಸಾಲು ನಿರ್ವಹಣೆಗೆ ಕೈಗೊಂಡಿರುವಂತಹ ಕ್ರಮ ಮತ್ತು ಶೌಚಾಲಯಗಳ ಸೌಲಭ್ಯಗಳನ್ನು ಪರಿಶೀಲಿಸಿದ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಸ್ವಚ್ಛತೆ, ಕುಡಿಯುವ ನೀರು, ಸಾರಿಗೆ, ಸರತಿ ಸರಳ ವ್ಯವಸ್ಥೆ ಮತ್ತು ಶೌಚಾಲಯಗಳ ನಿರ್ವಹಣೆಯಲ್ಲಿ ಯಾವುದೇ ಲೋಪವಾಗದಂತೆ ಸಂಬಂಧಿಸಿದ ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದಲ್ಲಿ 70% ಮಳೆ ಕೊರತೆಯಾಗಿ ಬರಗಾಲ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಕೈಬಿಡಬೇಕು ಹಾಗೂ ಪ್ರತಿಭಟನಾ ನಿರತ ರೈತರ ಮೇಲೆ ಹಾಕಿರುವ ಕೇಸುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಇದೇ 17ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. 6 ಅಕ್ಟೋಬರ್ ಆರಂಭವಾಗುವ ವಿಧಾನ ಮಂಡಲದ ಅಧಿವೇಶನದಲ್ಲೂ ಬಿಡದಿ ಟೌನ್ಶಿಪ್ ಬರಗಾಲ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಗಲಕೋಟೆ ನಗರದ ವಿದ್ಯಾಗಿರಿಯಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ವತಿಯಿಂದ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಜಿಲ್ಲಾಧಿಕಾರಿ ಸಂಗಪ್ಪ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಆಧಾರ್ ಹೊಸ ನೋಂದಣಿ, ತಿದ್ದುಪಡಿ, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಬದಲಾವಣೆ ಸೇರಿದಂತೆ ವಿವಿಧ ಸೇವೆಗಳು ಒಂದೇ ಸ್ಥಳದಲ್ಲಿ ಲಭ್ಯವಾಗುವುದರಿಂದ ಸಾರ್ವಜನಿಕರಿಗೆ ವೇಗವಾಗಿ ಮತ್ತು ಸುಲಭವಾಗಿ ಸೇವೆ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ಪಡೆಯಲು ಆಧಾರ್ ಪ್ರಮುಖ ದಾಖಲೆಯಾಗಿರುವುದರಿಂದ ನಾಗರಿಕರು ಈ ಕೇಂದ್ರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ಆಧಾರ್ ಸೇವಾ ಕೇಂದ್ರದ ಕ್ಲಸ್ಟರ್ ವ್ಯವಸ್ಥಾಪಕ ಶ್ಯಾಮಸುಂದರ್ ಮಾತನಾಡಿ, 5-17 ವರ್ಷದ ಮಕ್ಕಳ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣವನ್ನು 30 ಸೆಪ್ಟೆಂಬರ್ವರೆಗೆ ಉಚಿತವಾಗಿ ಮಾಡಿಕೊಡಲಾಗುತ್ತಿದ್ದು ಈ ಸೇವೆ ಆಧಾರ್ ಕೇಂದ್ರ ಮತ್ತು ಶಾಲಾ ಶಿಬಿರಗಳಲ್ಲಿ ಲಭ್ಯವಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲಗೊಂಡಿದೆ. ಮುಂಗಾರು ಬಿರುಸು ಆಗಬೇಕಾದಂತಹ ಈ ದಿನಗಳಲ್ಲಿಯೇ ಜಿಲ್ಲೆಯಾದ್ಯಂತ ಬಿರು ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಾವೇರಿ ಉಗಮ ತಾಣವಾದಂತಹ ತಲಕಾವೇರಿಯಲ್ಲಿಯೂ ಮಳೆ ಕ್ಷೀಣವಾಗಿದ್ದು ಕಾವೇರಿ ನದಿ ನೀರಿನ ಹರಿವಿಕೆಯಲ್ಲಿಯೂ ಇಳಿಕೆಯಾಗಿದೆ. ಮುಂಗಾರು ವಿಫಲವಾಗಿರುವುದರಿಂದ

0: ಕೃಷಿ ಚಟುವಟಿಕೆಗಳಿಗೂ ಹಿನ್ನಡೆಯಾಗಿದೆ. ಕೆಲವು ಗ್ರಾಮಗಳಲ್ಲಿ ಕಾಫಿ ಕಾಯಿ ಗಿಡದಿಂದ ಉದುರುತ್ತಿದೆ. ಕೊಡಗಿನ ಕಿತ್ತಳೆ ಫಸಲು ಮೇಲೂ ಕ್ಷೀಣಿಸಿದ ಮುಂಗಾರಿನಿಂದ ವ್ಯತಿರಿಕ್ತ ಪರಿಣಾಮ ಬೀರಿದೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿ ಬಿಸಿಲು ಏರಿಕೆಯಾಗುತ್ತಿದೆ. ಉತ್ತರ ಕರ್ನಾಟಕ, ಮಲೆನಾಡು, ಕರಾವಳಿ ಮತ್ತು ಹಳೆ ಮೈಸೂರು ಭಾಗದ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಪ್ರಮಾಣದಲ್ಲಿ ಕಳೆದ 3 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಉಷ್ಣಾಂಶದ ಪ್ರಮಾಣ ಇಂದು ಮತ್ತು ನಾಳೆ ಏರಿಕೆಯಾಗುತ್ತಿದ್ದು, ಮುನ್ನೆಚ್ಚರಿಕಾ ಕ್ರಮವಾಗಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ನಡುವೆ ಬೆಂಗಳೂರಿನಲ್ಲೂ ಸಹ ಉಷ್ಣಾಂಶ ಏರಿಕೆಯಾಗಿದ್ದು, ಹೆಚ್ಎಲ್ ವಿಮಾನ ನಿಲ್ದಾಣದ ಪ್ರದೇಶದ 34 ಡಿಗ್ರಿ ಸೆಲ್ಸಿಯಸ್, ಬೆಂಗಳೂರು ನಗರದಲ್ಲಿ 33.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಗರಿಷ್ಠ ಉಷ್ಣಾಂಶದ ಪ್ರಮಾಣ ಈ ವಾರ ಇನ್ನೂ 3 ಡಿಗ್ರಿ ಸೆಲ್ಸಿಯಸ್ನಿಂದ 4 ಡಿಗ್ರಿ ಸೆಲ್ಸಿಯಸ್ ವರೆಗೆ ಏರಿಕೆಯಾಗಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಮುಂದುವರೆದಿದೆ. ವಿಜಯಪುರ ಜಿಲ್ಲೆಯ ಮತದಾರರ ಪಟ್ಟಿಯಲ್ಲಿ ಒಟ್ಟು 19,82,114 ಮತದಾರರು ಇದ್ದು, ಗಣತಿ ನಮೂನೆಗಳನ್ನು ಬಿಎಲ್ಒಗಳಿಗೆ ವಿತರಣೆ ಮಾಡಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಆನಂದ್ ಕೆ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಪ್ರಗತಿಯಲ್ಲಿದ್ದು, ಶೇಕಡ 50.2% ಮಾಹಿತಿ ಗಣಕೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಅನುರಾಧ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಒಡೆಯರಪಾಳ್ಯದ ಟಿಬೆಟಿಯನ್ ಕಾಲೋನಿಯ ಸಮೀಪ ರಸ್ತೆ ಕಾಮಗಾರಿಯಲ್ಲಿ ಟೆಂಡರ್ ನಿಯಮ ಉಲ್ಲಂಘನೆ, ಗುಣಮಟ್ಟ ಪರೀಕ್ಷೆ ನಡೆಸದಿರುವುದು ಹಾಗೂ ಅಳತೆಗಳಲ್ಲಿ ವ್ಯತ್ಯಾಸಗಳಿದ್ದರೂ ಬಿಲ್ ಪಾವತಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ ಇಲಾಖೆಯ 2 ಅಧಿಕಾರಿಗಳನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿದೆ. ರೈತರ ಆದಾಯ ವೃದ್ಧಿ ಹಾಗೂ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬ್ಯಾಂಕುಗಳ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಚಟುವಟಿಕೆಗಳಿಗೆ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಸಾಲ ಸೌಲಭ್ಯವನ್ನು ಜಿಲ್ಲೆಯ ಅರ್ಹ ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ರಾಯಚೂರು ಜಿಲ್ಲಾ ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಡಿಯಲು ಮಾತ್ರ ನೀರು ನೀಡುವಂತೆ ಕಾವೇರಿ ನಿಯಂತ್ರಣ ಸಮಿತಿ ಸಭೆ ಆದೇಶ, ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ವಿವಾದ, 2ನೇ ಹಂತದ ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಿದ ಸರ್ಕಾರ. ಬಿಡದಿ ಟೌನ್ಶಿಪ್ಗಾಗಿ ರೈತರ ಜಮೀನನ್ನು ಬಲವಂತವಾಗಿ ವಶಪಡಿಸಿಕೊಳ್ಳುವುದಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜೈಲುಗಳ ಸುಧಾರಣೆಗೆ, ಅಕ್ರಮಗಳಿಗೆ ಕಡಿವಾಣ ಹಾಕಲು ಸರ್ಕಾರ ಬದ್ಧ, ಸಚಿವ ಪ್ರಿಯಾಂಕ್ ಖರ್ಗೆ. ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲ, ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಹೆಚ್ಚಿದ ಗರಿಷ್ಠ ಉಷ್ಣಾಂಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ ಮನಸ್ಸಿನ ಮಂಥನ.

0: ವಿಷಯ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳು. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗೆಗಿನ ಪ್ರಶ್ನೆಗಳನ್ನು ನಮ್ಮ ಸ್ಟುಡಿಯೋದಲ್ಲಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ. ಇವರು ಮನಃಶಾಸ್ತ್ರಜ್ಞರು, ನಿಮಾನ್ಸ್ನ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ನಿವೃತ್ತ ಪ್ರೊಫೆಸರ್ ಹಾಗೂ ಮುಖ್ಯಸ್ಥೆಯಾಗಿ ಕೆಲಸ ಮಾಡಿರುವಂತಹವರು, ಹಾಗೂ ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಬೆಂಗಳೂರು ಇಲ್ಲಿನ ವಿಸಿಟಿಂಗ್ ಪ್ರೊಫೆಸರ್ ಕೂಡ.
1: ಈಗ ಒಂದು ಪ್ರಶ್ನೆ ಇದೆ, ಅದು ಪಲ್ಲವಿ ಕಾರ್ವಿ ಅವರು ಹೇಳ್ತಾರೆ.
2: ಎಲ್ಲರಿಗೂ ನಮಸ್ತೆ. ಇಂದಿನ ಮೊದಲ ಪ್ರಶ್ನೆಗೆ 17 ವರ್ಷ. ಚಿಕ್ಕ ವಯಸ್ಸಿನಿಂದ ಯಾರ ಜೊತೆಗೂ ಮಾತಾಡಲ್ಲ, ಆತಂಕ ಹಾಗೂ ಭಯ ಗಾಬರಿ, ಜನರ ಹತ್ರ ಬೆರಿಲಿಕ್ಕೆ ಕಷ್ಟ, ಸಾಯೋ ಆಲೋಚನೆಯೂ ಬರುತ್ತಂತೆ. ಈ ಸಮಸ್ಯೆ ಹುಡುಗನಿಗಷ್ಟೇ ಅಲ್ಲ, ಅವ್ರ ತಾಯಿಗೆ ಹಾಗೂ ಅವರ ಮಗಳಿಗೂ ಸಹ ಈ ತೊಂದರೆ ಇದೆ. ಇದಕ್ಕೇನ್ ಪರಿಹಾರ ಹೇಳ್ತೀರಾ?
3: ಯಾವುದೇ ಕಾಯಿಲೆ ಆಗ್ಲಿ, ಕಂಪ್ಲೇಂಟ್ ಆಗ್ಲಿ, ಮನೆಯಲ್ಲಿ ಎಲ್ರಿಗೂ ಇದ್ರೆ ಅದರಿಂದ ನಮ್ಗೆ ಸ್ವಲ್ಪ ಆತಂಕ ಆಗ್ತದೆ. ಏನಂದ್ರೆ ಈ ಮಗು ಮೊದ್ಲಿಂದ ಹೀಗಿದೆ, ಫ್ಯಾಮಿಲಿಯಲ್ಲಿ ಉಳಿದ ಮೆಂಬರ್ಸ್ಗೂ ಇದೆ, ಅದರ ಅರ್ಥ ಇದು ಸ್ವಲ್ಪ ಪ್ರಾಬ್ಲಮ್ ನಾವು ಲೈಟ್ ಆಗಿ ತಗೊಳ್ಳೋ ಹಾಗಿಲ್ಲ. ಇದನ್ನು ಡೆಫಿನೆಟ್ಲಿ

0: ಸೈಕಾಟ್ರಿಸ್ಟ್ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತೆ ಸ್ಪೆಷಲಿ ಸುಯಿಸೈಡ್ ರಿಸ್ಕ್ ಇದ್ರೆ, ನೆಕ್ಸ್ಟ್ ವೀಕ್ ಅದ್ರ ವಿಷಯ ನೀವು ಮಾತಾಡ್ತಾ ಇದ್ದೀರಿ, ಇದ್ರೆ ಖಂಡಿತ ಕನ್ಸಲ್ಟ್ ಮಾಡಬೇಕಾಗ್ತದೆ. ಆದ್ರೆ ಫ್ಯಾಮಿಲಿಯಲ್ಲಿ ಎಲ್ರಿಗಿದ್ರೆ ಒಂದು ಒಬ್ಬರನ್ನೊಬ್ರು ನೋಡಿ ಕಲಿಬಹುದು. ಅವ್ರು ಎಲ್ಲರೂ ಸೈಲೆಂಟ್ ಆಗಿ ಯಾರು ಮಾತಾಡದೇ ಇದ್ರೆ ಅದನ್ನ ನೋಡಿ ಕಲಿತಾರೆ. ಇನ್ನೊಂದು, ಅವರಿಗೆ ನಿಜವಾಗಿ ಮಾನಸಿಕ ತೊಂದರೆ ದೊಡ್ಡವರಿಗೆ ಹೇಗಿದೆಯೋ ಹಾಗೆ ಮಗುವಿಗೂ ಇದ್ದಿರಬಹುದು. ಹಾಗಾಗಿ ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಗು ಯಾರಿಂದ ಕಲ್ತಿದೆ ಅಥವಾ ಕಲಿಯದೇ ಇಲ್ಲ, ಅದರಷ್ಟಕ್ಕೆ ಅನುವಂಶಿಕವಾಗಿ ಬಂದಿದೆ, ಇದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರೆ ಎಲ್ರಿಗೆ ಇರೋದ್ರಿಂದ ಇಡೀ ಫ್ಯಾಮಿಲಿ ಅವ್ರಿಗೊಂಥರ ಫ್ಯಾಮಿಲಿ ಥೆರಪಿ ಮಾಡಬೇಕು, ಅವ್ರು ಕನ್ಸಲ್ಟ್ ಮಾಡೋದು ಒಳ್ಳೇದು.
1: ಇನ್ನೊಬ್ರು ಹೇಳ್ತಾ ಇದಾರೆ, ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ಮಕ್ಕಳ ನಡವಳಿಕೆಗಳನ್ನ ಒಬ್ಬ ಶಿಕ್ಷಕ ಮನೋವಿಜ್ಞಾನದ ಪ್ರಕಾರ ಹೇಗೆ ಸರಿಪಡಿಸಬಹುದು ಅಂತ ನೀವೇನ್ ಸಲಹೆ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ.
0: ನಾನು ಈಗ 20-30 ವರ್ಷದಿಂದ ಬೇರೆ ಬೇರೆ ಶಾಲೆಗಳಿಗೆ ಹೋಗಿ ಟೀಚರ್ಸ್ ಗೆ ಟ್ರೈನಿಂಗ್ ಕೊಡ್ತಾ ಇದ್ದೇನೆ, ಮಕ್ಕಳ ಮಾನಸಿಕ ಆರೋಗ್ಯವನ್ನು ಹೇಗೆ ನೋಡ್ಕೊಳ್ಬೇಕು ಅಂತ. ಹಾಗಾಗಿ ನಮ್ಮ ದೇಶದಲ್ಲಿ ಕೌನ್ಸಿಲರ್ಸ್, ಸೈಕಾಲಜಿಸ್ಟ್ ಇಲ್ಲ. 50% ಪಾಪ್ಯುಲೇಷನ್ ಮಕ್ಕಳಾಗಿರ್ತಾರೆ. ಹಾಗಿರುವಾಗ ಟೀಚರ್ಸ್ ಗೆ ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದು. ಟೀಚರ್ಸ್ ನಿಜವಾಗಿ ಬರೀ ಪಾಠ ಮಾತ್ರ ಹೇಳ್ಕೊಳ್ಳೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ತಿಳ್ಕೊಂಡಷ್ಟು ದಿವಸ ನಮ್ಮ ಶಾಲೆಯಲ್ಲಿರುವ ಮಕ್ಕಳಿಗೆ 10% 15% ಮಕ್ಕಳಿಗೆ ಮಾನಸಿಕ ತೊಂದರೆ ಇದ್ದೇ ಇರುತ್ತೆ. ಹಾಗಾಗಿ ಟೀಚರ್ಸ್ ಬಹಳ ಸುಲಭದಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಕಲೀಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲಾ ಟೀಚರ್ಸ್ ಮುಖ್ಯವಾಗಿ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ನೋಡ್ತಾರೆ. ಒಂದು ಮಗು ತಪ್ಪು ಮಾಡಿದ್ರೆ ಎಲ್ರಿಗೂ ಏಟ್ ಹೊಡೆಯೋದು, ಎಲ್ರಿಗೂ ಪನಿಷ್ ಮಾಡೋದು. ಅವ್ರ ಐಡಿಯಾ ಏನಂದ್ರೆ ಪನಿಷ್ ಮಾಡಿದ್ರೆ ಅವರಿಗೆ ಸ್ಟಡೀಸ್ ಅಲ್ಲಿ ಚೆನ್ನಾಗಿ ಬರುತ್ತೆ ಅಂತ. ಆದ್ರೆ ನಿಜವಾಗಿ ನಮ್ಗೆ ಆಗ್ಲಿ, ಯಾರಾದ್ರೂ ಹೊಗಳಿ ನೀವು ಚೆನ್ನಾಗಿ ಮಾಡ್ತೀರಿ ಅಂದ್ರೆ ನಾವು ಚೆನ್ನಾಗಿ ಮಾಡ್ತೀವಿ, ಯಾರಾದ್ರೂ ಬೈದು ತೆಗಳಿದ್ರೆ ನಾವು ಅದನ್ನ ಮಾಡಕ್ ಹೋಗಲ್ಲ. ಹಾಗಾಗಿ ಟೀಚರ್ಸ್ ಆಟಿಟ್ಯೂಡ್ ಏನಂದ್ರೆ ಅವ್ರಿಗೆ ಬೈಬೇಕು, ಅವ್ರಿಗೆ ಹೊಡಿಬೇಕು, ಅವ್ರಿಗೆ ಡಿಸಿಪ್ಲಿನ್ ಮಾಡ್ಬೇಕು, ಮತ್ತೆ ಅವರು ಪ್ರಶ್ನೆ ಕೇಳಿದಾಗ ಅದನ್ನು ಎನ್ಕರೇಜ್ ಮಾಡೋದಿಲ್ಲ. ಹಾಗಾಗಿ ಹೆಚ್ಚಿನ ಟೀಚರ್ಸ್ ನಾನ್ ಕಂಡ ಹಾಗೆ ತುಂಬಾ ಸ್ಕೂಲ್ಸ್ ಅಲ್ಲಿ ವರ್ಕ್ ಮಾಡಿದ್ದೇನೆ, ಅವ್ರು ತುಂಬಾ ಆಂಟಿ ಚೈಲ್ಡ್ ಆಟಿಟ್ಯೂಡ್ ಅವರಿಗೆ. ಇದು ಇದೊಂದು ಇದೆ, ಇದಕ್ಕೆ ಹೇಗಾದ್ರೂ ಮಾಡಿದನ್ನು ನೆಟ್ಟಗ್ ಮಾಡ್ಬೇಕು, ಸರಿ ಮಾಡ್ಬೇಕು ಅಂತ. ಜಯಕುಮಾರ್ ಅಣ್ಣಗಳು ಅಂತ ಒಬ್ರು ಇದ್ರು, ಅವರು ಒಂದು ರಿಪೋರ್ಟ್ ಅಲ್ಲಿ ಬರೆದಿದ್ದಾರೆ, ದ ಓನ್ಲಿ ಟೀಚಿಂಗ್ ಏಡ್ ಇಂಡಿಯನ್ ಟೀಚರ್ಸ್ ಯೂಸ್ ಈಸ್ ಎ ಸ್ಟಿಕ್ ಅಂತ. ಸೊ ಈಗ ನಾನು ಎಷ್ಟೋ ಶಾಲೆಯಲ್ಲಿ ನೋಡಿದ್ದೇನೆ, ಆ ಸ್ಟಿಕ್ ಅನ್ನು ಬಿಡಿಸೋದು ಬಹಳ ಕಷ್ಟದ ಕೆಲಸ. ಎಲ್ಲರೂ ಸ್ಟಿಕ್ ಇದ್ರೆ ಮಾತ್ರ ಮಕ್ಕಳು ಕಲಿತಾರೆ ಅಂತ. ಆದ್ರೆ ನಿಜವಾಗಿ ಸ್ಟಿಕ್ ಅಂದ್ರೆ ಹೆದರಿಕೆ, ಹೆದರಿಕೆ ತೋರಿಸಿ ಕಲಿಸಿದ್ರೆ ಮಕ್ಕಳು ಯಾವಾಗ್ಲೂ ಕಲಿಯೋದಿಲ್ಲ. ಫಸ್ಟ್ ಸ್ಟಿಕ್ ಬಿಟ್ಟು ಬಿಡ್ಬೇಕು, ಆಮೇಲೆ ಮಕ್ಕಳಿಗೆ ಎನ್ಕರೇಜ್ ಮಾಡ್ಬೇಕು, ಶೇರ್ ಮಾಡ್ಲಿಕ್ಕೆ ಅವರ ಥಾಟ್ಸ್ ಅನ್ನು, ಅವರ ಆಕ್ಟಿವಿಟೀಸ್ ಅನ್ನು. ಆವಾಗ ಮಕ್ಕಳಲ್ಲಿ ಎಷ್ಟೋ ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಟೀಚರ್ಸ್ ಗೆ ಬಹಳ ದೊಡ್ಡ ರೋಲ್ ಇದೆ ಇದರಲ್ಲಿ.
2: ಆತ್ಮೀಯರೇ, ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇವೆ. ಪ್ರಶ್ನೆಗಳಿಗೆ ಮತ್ತೆ ಮಾಹಿತಿಗಾಗಿ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಈ ಕಾರ್ಯಕ್ರಮವನ್ನು ಮತ್ತೆ ನಾವು ಮುಂದುವರಿಸ್ತೀವಿ ಒಂದು ಪ್ರಾಯೋಜಿತ ಗೀತೆಯ ನಂತರ.
3: ರಂಗಾನಿನ ಮೇಲೆ ಕೋಪ ಆಯ್ತು, ಕೋಪ ಆಯ್ತು, ತುಂಬಾ ರೋಸ ಆಯ್ತು.

0: ಆದ್ಮೇಲೆ ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಇವತ್ತಿನ ಮನೋಚಿಂತನ ಕಾರ್ಯಕ್ರಮವನ್ನ ನಾವು ಕೇಳ್ತಾ ಇದ್ದೇವೆ. ಈಗ ಮತ್ತೊಂದು ಪ್ರಶ್ನೆ ಇದೆ, ಪಲ್ವಿ ಕಾರ್ವಿ ಅವರು ಕೇಳ್ತಾ ಇದ್ದಾರೆ.
1: ಇತ್ತೀಚಿನ ತಾಯಂದಿರು ಯಾಕೆ ಮಕ್ಕಳ ಬಗ್ಗೆ ತುಂಬಾ ಪೊಸೆಸಿವ್ ಆಗಿರ್ತಾರೆ ಅಂತ.
2: ಈ ಪ್ರಶ್ನೆ ಅಷ್ಟು ಸರಿಯಾಗಿ ನಮ್ಗೆ ಅರ್ಥ ಆಗೋದಿಲ್ಲ. ಪೊಸೆಸಿವ್ ಅಂದ್ರೆ ಹೇಗೋ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಕೆಲವು ನಾನ್ ಕಂಡ ಹಾಗೆ ಇತ್ತೀಚಿನ ತಾಯಂದಿರಲ್ಲಿ ಬಹಳ ವ್ಯತ್ಯಾಸ ಇದೆ. ಮೊದಲು ತಾಯಂದಿರಿಗೆ 3, 4, 5 ಮಕ್ಕಳು ಇರ್ತಿದ್ರು. ಆವಾಗ ಅವ್ರ ಅಟೆನ್ಷನ್ ಎಲ್ರಿಗೂ ಕೊಡ್ಬೇಕಾಗ್ತಿತ್ತು, ಎಲ್ಲರನ್ನು ನೋಡ್ಕೊಳ್ಬೇಕಾಗ್ತಿತ್ತು. ಆದ್ರೆ ಈಗ ಹೆಚ್ಚಿನ ಫ್ಯಾಮಿಲೀಸ್ ಅಲ್ಲಿ ಬರೀ ಒಂದೇ ಮಗು ಇರುತ್ತೆ. ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ, ದೊಡ್ಡವರು ಯಾರು ಮನೆಯಲ್ಲಿ ಇರೋದಿಲ್ಲ, ಹಾಗಾಗಿ ಮಗುವನ್ನು ಅವರೇ ನೋಡ್ಕೊಳ್ತಾ ಇರ್ತಾರೆ. ಆಮೇಲೆ ಅದ್ರ ಮೇಲೆ ಮಗುವಿನ ಮೇಲೆ ತನ್ನದು ಫುಲ್ ಕಂಟ್ರೋಲ್ ಇರಬೇಕು. ಇನ್ ಯಾರ್ದು ಯಾರಿಗೂ ನನ್ನ ಮಗುನ ಯಾರು ಶೇರ್ ಮಾಡೋದಿಲ್ಲ. ಹಾಗಾಗಿ ಅದರಿಂದಾಗಿ ಸ್ಪೆಷಲ್ ಪ್ರಾಬ್ಲಮ್ಸೇ ಆಗುತ್ತೆ. ಯಾಕಂದ್ರೆ

0: ಒಂದೇ ಮಗು ಇರುವಾಗ ತಾಯಂದ್ರೆ ತುಂಬಾ ಪೊಸೆಸಿವ್ ಆಗಿದ್ರೆ
1: ಆ ಮಕ್ಕಳು ಬೇರೆಯವ್ರ ಜೊತೆ ಬೆರೆಯೋದು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡೋದು, ಅಡಲ್ಟ್ಸ್ ಜೊತೆ ಆಗ್ಲಿ ಮಕ್ಕಳ ಜೊತೆ ಆಗಿ ಮಾಡೋದು ಅವ್ರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಎರಡು ತಾಯಿ ಮಗು ಅವರಿಬ್ರೆ ಅವ್ರ ಜಗತ್ತೇ ಬೇರೆ ಆಗ್ಬಿಡತ್ತೆ. ಹಾಗಾಗಿ ಎಷ್ಟೋ ಸಲ ನಾವು ಅದರಲ್ಲಿ ಮಕ್ಕಳನ್ನು ಬೇರೆಯವ್ರ ಜೊತೆ ಇರ್ಲಿಕ್ಕೂ ರೂಢಿ ಮಾಡ್ಬೇಕು, ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವ್ರ ಜೊತೆ ಶೇರ್ ಮಾಡೋದು ಅದೆಲ್ಲ ಕಲಿಬೇಕಾಗತ್ತೆ. ಹಾಗಾಗಿ ತುಂಬಾ ಪೊಸೆಸಿವ್ ಆಗಿರೋದು ಮಗುವಿನ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಮಾನಸಿಕ ಆರೋಗ್ಯ.
2: ಅಂದ್ರೆ ನೀವು ಈ ಮಕ್ಕಳಲ್ಲಿ ಏನು ವ್ಯತ್ಯಾಸ ಏನು ಕಾಣಿಸ್ತು ಅಂತ ತಂದೆ ಅಥವಾ ತಾಯಂದ್ರು ಏನು ಹೇಳ್ತಾ ಇದಾರೆ ಆ ಪೊಸೆಸಿವ್ನೆಸ್ ಇಂದ, ಇದ್ರ ಜೊತೆಗೆ ತಂದೆ ತಾಯಂದ್ರಿಗೂ ಅವ್ರಿಗೂ ಒಂದು ಈ ಕೌನ್ಸಿಲಿಂಗ್ ಅಥವಾ ಒಂದು ಈ ಚಿಕಿತ್ಸೆ, ಅವರು ಒಂದು ಮಾನಸಿಕವಾಗಿ ಈ ತರ ಇರಬೇಕು ಅನ್ನೋ ಅಂತ ಒಂದು ಇದನ್ನು ಮಾರ್ಗದರ್ಶನ ನೀವು ಕೊಡೋದು ಇನ್ನು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ.
1: ಹೌದು, ತಾಯಂದ್ರು ಈಗ ಯಾರ ಜೊತೆನು ಸೇರೋದಿಲ್ಲ, ನಾ ಇಡೀ ದಿನ ಮಗುವಿನ ಜೊತೆನೆ ಇದೋದು, ಅದಕ್ಕೆ ಹೋಮ್ ವರ್ಕ್ ಮಾಡಿಸೋದು, ಅದಕ್ಕೆ ಟ್ಯೂಷನ್ ಮಾಡೋದು, ಅವ್ರ ಜೀವನನೇ ಇಲ್ಲದ ಹಾಗೆ ನೋಡ್ಕೊಳ್ತಾ ಇರ್ತಾರೆ ಮಗುವನ್ನು. ಆವಾಗ ನಾವೇನ್ ಹೇಳ್ತೀವಿ ಅಂದ್ರೆ, ಮಗುವಿಗೂ ಅದರದೇ ಜೀವನ ಬೇಕು, ನಿಮ್ಗೂ ನಿಮ್ ಜೀವನ ಬೇಕು, ನಿಮ್ಗಿರುವ ಇಂಟ್ರೆಸ್ಟ್, ನೀವು ಮೊದಲು ಓದ್ತಿರ್ಬೋದು, ಹಾಡ್ತಿರ್ಬೋದು, ಸಂಗೀತ ಕಲಿತಿರ್ಬೋದು, ನಿಮ್ಮ ಇಂಟ್ರೆಸ್ಟ್ ಎಲ್ಲ ಬಿಟ್ಟು ಬರೀ ಮಗುವಿನ ಹಿಂದೆ ಬಿದ್ದಿದ್ರೆ ಮಗುವಿಗೂ ಬರ್ಡನ್ ಆಗತ್ತೆ, ನಿಮ್ಮ ಮನ್ಸಲ್ಲೂ ಟೆನ್ಷನ್ ಆಗತ್ತೆ. ಹಾಗಾಗಿ ಕಂಪ್ಲೀಟ್ ನೀವಿಬ್ರೇ ಅದನ್ನ ಎಲ್ಲ ಮಾಡ್ಕೊಳ್ತಾ ಬಂದ್ರೆ ಮಗುವಿಗೂ ಕಷ್ಟ, ನಿಮ್ಗೂ ಕಷ್ಟ. ಹಾಗಾಗಿ ತಂದೆ ತಾಯಂದ್ರು ಅವ್ರ ಲೈಫ್ ಅಲ್ಲೂ, ಈಗ ಗಂಡ ಹೆಂಡತಿ ಅವ್ರ ಟೈಮ್ ಇಟ್ಕೊಂಡು ಜೊತೆಯಲ್ಲಿ ಇರ್ಬೇಕು, ಬರೀ ಮಗುವಿನ ಹಿಂದೆ ಇರಬಾರ್ದು ಎಲ್ರು. ಆಗ ಮಗುವಿಗೂ ಅಷ್ಟೇ, ಬೇರೆಯವ್ರ ಜೊತೆ ಅಡ್ಜಸ್ಟ್ ಮಾಡಕ್ ಆಗಲ್ಲ, ಶೇರಿಂಗ್ ಕಲಿಬೇಕಾಗುತ್ತೆ. ಎಷ್ಟೋ ಮಕ್ಕಳು ಅವರು ಒಬ್ಬೊಬ್ಬರೇ ಇರೋದ್ರಿಂದ ಅವ್ರಿಗೆ ಯಾರ ಜೊತೆ ಏನು ಶೇರ್ ಮಾಡೋದಿಲ್ಲ, ಎಲ್ಲ ನಾನು ಹೇಳ್ದ ಹಾಗೆ ಎಲ್ಲ ನಡಿಬೇಕು ಅಂತ ಹಠ ಶುರುವಾಗುತ್ತೆ. ಹಾಗಾಗಿ ಬಹಳ ಪೊಸೆಸಿವ್ ಆಗಿದ್ರೆ ಅವರಿಗೂ ಕಷ್ಟ, ಮಕ್ಕಳಿಗೂ ಕಷ್ಟ.
2: ಅಂದ್ರೆ ಒಂದ್ ರೀತಿ ಇವಾಗ ನಾವು ಹಿಂದೆ ಒಟ್ಟು ಕುಟುಂಬದಲ್ಲಿ ನಾವು ಇದ್ದಂತ ಜನಗಳಿದ್ವು, ಈಗ ಅದು ಸಣ್ಣ ಸಣ್ಣ ಕುಟುಂಬಗಳಾಗಿದೆ. ಈ ಒಂದು ಬದಲಾದ ಈ ಕುಟುಂಬದ ವ್ಯವಸ್ಥೆ ಇದೆ, ಅದು ಮನಸ್ಸಿನ ಮೇಲೆ ಏನಾದ್ರು ಒತ್ತಡ ತರುತ್ತಾ ಮಕ್ಕಳಿಗೆ, ಹೇಗೆ ಏನಂತೀರಾ ನೀವು ಅದಕ್ಕೆ?
1: ಅಲ್ಲ, ದೊಡ್ಡ ಕುಟುಂಬದಲ್ಲಿರುವಾಗ ಮಕ್ಕಳು ತುಂಬಾ ಜನರ ಜೊತೆ ಇರ್ತಾರೆ, ಆದ್ರೆ ಅವರು ತುಂಬಾ ವಿಷಯ ಕಲ್ತ್ಕೊಂಡ್ ಬಿಡ್ತಾರೆ. ಹೀಗ್ ಮಾತಾಡಿದ್ರೆ ಅಜ್ಜಿಗೆ ಇಷ್ಟ, ಅವ್ರು ಇದು ಕೊಡ್ತಾರೆ, ತಾಯಿ ಕೊಡದೇ ಇದ್ರೆ ಅಜ್ಜನ ಹತ್ರ ತಕೊಳ್ಳಕ್ ಆಗತ್ತೆ ಅಂತ ಅವರು ಸ್ವಲ್ಪ ಕಲ್ತ್ ಬಿಡ್ತಾರೆ ಯಾರ ಜೊತೆ ಯಾವ ರೀತಿ ಇರ್ಬೇಕು ಅಂತ. ಅದು ಯಾವಾಗ್ಲೂ ಒಳ್ಳೇದಲ್ಲ. ಈಗ ತಾಯಿ ಡಿಸಿಪ್ಲಿನ್ ಮಾಡಕ್ ಪ್ರಯತ್ನ ಮಾಡ್ತಾರೆ, ಅಜ್ಜ ಅಜ್ಜಿ ನಡಿಲಿ ಬಿಡಿ ಏನಾದ್ರೂ ಸರಿ ಅಂತ ಹೇಳಿದ್ರೆ ಅದು ಮಗುವಿಗೆ ಒಳ್ಳೇದಲ್ಲ. ಎಲ್ರು ಒಂಥರ ಒಂದ್ ಎಗ್ರಿಮೆಂಟ್ ಇರ್ಬೇಕಾಗ್ತದೆ ಈ ಮಗುವನ್ನ ನಾವು ಹೇಗ್ ಬೆಳೆಸ್ಬೇಕು ಅಂತ. ಹಾಗಾಗಿ ದೊಡ್ಡ ಫ್ಯಾಮಿಲಿಯಲ್ಲಿ ಆ ಎಗ್ರಿಮೆಂಟ್ ಇರೋದಿಲ್ಲ, ಒಬ್ಬೊಬ್ರು ಒಂದೊಂದ್ ತರ ಮಾಡಿದ್ರೆ ಆ ಮಗು ಅದನ್ನು ದುರುಪಯೋಗ ಮಾಡುತ್ತೆ.
2: ಯಾಕಂದ್ರೆ ಇವಾಗ ಚಿಕ್ಕ ಫ್ಯಾಮಿಲಿ ಆದಾಗ ಏನು ಇನ್ನೊಂದು ಸಹಜವಾಗಿ ನಮ್ಗೆ ಅನ್ಸೋದು ಏನು ವ್ಯತ್ಯಾಸ ಏನ್ ಅನ್ಸುತ್ತೆ, ಇವಾಗ ಒಂದು ಮಗು ಇರುತ್ತೆ ಅಥವಾ ಎರಡು ಮಗು ಇರುತ್ತೆ, ಅದನ್ನ ನೋಡ್ಕೊಳ್ಳಿಕ್ಕೆ ಕೇವಲ ಇಬ್ಬರು ಇರ್ತಾರೆ. ಆದ್ರಿಂದ ಇವರು ಇವ ತಂದೆ ತಾಯಂದ್ರ ಮೇಲೆ ಹೆಚ್ಚಿನ ಒತ್ತಡ ಇವಾಗ ಇದೆ. ನಾಲ್ಕಾರು ಜನ ಇದ್ದು ಮಗುವನ್ನ ನೋಡ್ಕೊಳ್ಳೋ ಅಂತ ಸಂದರ್ಭ ಒಂದಿತ್ತು, ಇವತ್ತು ಆತರ ಪರಿಸ್ಥಿತಿ ಬಹಳ ಕಡಿಮೆ ಆಗ್ತಾ ಇದೆ, ಇಲ್ಲ ಅಂತ ಹೇಳಲ್ಲ, ಕಡಿಮೆ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ತಂದೆ ತಾಯಿಗಳು ಯಾವ ರೀತಿ ಒಂದು ಆಲೋಚನೆ ಮಾಡಬೇಕು, ಆಮೇಲೆ ಈ ಮಕ್ಕಳಿಗೆ ಏನು ಈ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಯಾವ ರೀತಿ ಅವ್ರು ಗುರುತಿಸ್ಕೋಬಹುದು, ಮಕ್ಕಳಲ್ಲಿ ಯಾವ ತರ ತೊಂದರೆ ಇದೆ ಅನ್ನೋದನ್ನ ಯಾವ ರೀತಿ ಕಂಡಿಡ್ಕೋಬಹುದು ತಂದೆ ತಾಯಿಂದ್ರು?
1: ಈಗ ತಂದೆ ತಾಯಂದ್ರು ಆದಷ್ಟು ಸೋಷಿಯಲ್ ಸಪೋರ್ಟ್ ಇದ್ರೆ ಒಳ್ಳೇದು. ಅವರ ಫ್ಯಾಮಿಲಿ ಅವ್ರ ಇಲ್ಲದಿದ್ರೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಶೇರ್ ಮಾಡ್ಕೊಂಡಿದ್ರೆ ಸ್ವಲ್ಪ ನಿಜವಾಗಿ ಒಂದ್ ಮಗುವನ್ನು ಅವರೇ ಇಬ್ರು ನೋಡ್ಕೊಳ್ಬೇಕು ಅಂದ್ರೆ ತುಂಬಾ ಬರ್ಡನ್ ಆಗ್ತದೆ, ಕಷ್ಟನೂ ಆಗತ್ತೆ. ಹಾಗಾಗಿ ಶೇರ್ ಮಾಡುವ ಫ್ಯಾಮಿಲಿ ಅಲ್ಲಿ ರಿಲೇಟಿವ್ಸ್ ಅಲ್ಲಿ ಆಗ್ಲಿ ಫ್ರೆಂಡ್ಸ್ ಅಲ್ಲಿ ಆಗ್ಲಿ ಸಪೋರ್ಟ್ ತಕೊಂಡ್ರೆ ಅವರಿಗೆ ಒಳ್ಳೇದು, ನಾವೇ ಎಲ್ಲ ಮಾಡ್ಬೇಕು ಅಂತ ಹೇಳಬಹುದು. ಅದೇ ರೀತಿ ಮಕ್ಕಳಲ್ಲೂ ಆ ಶೇರಿಂಗ್ ಕೆಪಾಸಿಟಿ ಬರ್ಬೇಕಾಗ್ತದೆ.
2: ಆಮೇಲೆ ಇವಾಗ ಮಕ್ಕಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಇದನ್ನ ವ್ಯತ್ಯಾಸಗಳನ್ನು ಕಂಡು ಬಂತದ್ದು ಒಂದು ಮಾನಸಿಕವಾಗಿ ಒಂದು ತೊಂದರೆ ಇರಬಹುದು ಅನ್ನೋದು ಯಾವ ತರ ನಡವಳಿಕೆಯಿಂದ ನಾವು ಕಂಡಿಡ್ಕೋಬಹುದು?
1: ಈಗ ಎಷ್ಟೋ ಜನ ಮಕ್ಕಳು ತಂದೆ ತಾಯಿಯರು ನಾರ್ಮಲ್ ಅಂತ ತಿಳ್ಕೊಳ್ತಾರೆ. ಈಗ ಯಾವುದೇ ಮಗು ಇರ್ಲಿ, ಅದು ಒಂದ್ ವರ್ಷ ಎರಡು ವರ್ಷ ಆಗುವಾಗ ಅದಕ್ಕೆ ಊಟ ಮಾಡಕ್ ಬರುತ್ತೆ, ನಾವೇ ತಿನ್ನೋದು ಮಾಡೋದು ಎಲ್ಲ ಆಗತ್ತೆ. ಆದ್ರೆ ನಾವು ನೋಡ್ತೇವೆ ಮಗುವಿನ ಹಿಂದೆ ತಾಯಿ ಹೋಗಿ ಹೋಗಿ ಹೋಗಿ ತಿನ್ನಿಸ್ತಾ ಇರ್ತಾರೆ ಒಂದೊಂದ್ ಗಂಟೆ ಎರಡೆರಡು ಗಂಟೆ. ಪ್ರತಿ ಊಟನು ದೊಡ್ಡ ಜಗಳ, ಪ್ರತಿ ಸ್ನಾನನು ದೊಡ್ಡ ಜಗಳ, ಪ್ರತಿ ಕೆಲ್ಸಕ್ಕೂ ತುಂಬಾ ಒದ್ದಾಟ ಮಾಡ್ತಾರೆ. ನಾರ್ಮಲಿ ಇದನ್ನೆಲ್ಲ ಮಕ್ಕಳು ಅದು ಯಾವ ತೊಂದರೆನು ಇಲ್ಲದೆ ಮಾಡ್ಕೊಳ್ಬಹುದು. ಸ್ನಾನ ಆಗ್ಲಿ, ಊಟ ಆಗ್ಲಿ, ಏನೇ ಚಿಕ್ಕ ಚಿಕ್ಕ ಕೆಲ್ಸ ಆಗ್ಲಿ ಮಕ್ಕಳಿಗೆ ಮಾಡಕ್ ಬರುತ್ತೆ. ಶೂ ಆದ್ರೂ ಅವರೇ ಹಾಕೊಳ್ಳಕ್ ಆಗುತ್ತೆ, ತಲೆ ಬಾಚಕ್ ಆಗುತ್ತೆ. ಆದ್ರೆ ಪ್ರತಿ ಒಂದನ್ನು ದೊಡ್ಡವರೇ ಮಾಡಿ ಮಾಡಿ ಅದು ಮಕ್ಕಳು ಮಾಡಿಸ್ಕೊಳ್ಳುವಾಗ್ಲೂ ಅವ್ರು ಇಷ್ಟಪಡೋದಿಲ್ಲ, ಹಾಗಾಗಿ ತುಂಬಾ ಟೈಮ್ ತಕೊಳ್ತಾರೆ. ಹಾಗಾಗಿ ದಿನ ಇಡೀ ಹಾಳಾಗುತ್ತೆ. ಮಗುವಿಗೆ ಊಟ ಮಾಡಿಸ್ಲಿಕ್ಕೆ ಒಂದ್ ಗಂಟೆ, ಮಗುವಿಗೆ ಸ್ನಾನ ಮಾಡಿಸ್ಲಿಕ್ಕೆ ಒಂದ್ ಗಂಟೆ ಅಂತ ಅದು ಮಗು ಹಠ ತೋರಿಸುತ್ತೆ. ತಂದೆ ತಾಯಿ ಅದನ್ನು ಅದ್ರ ಹಿಂದೆ ಸುತ್ತಕೊಂಡು ಮಾಡಿಸ್ತಾ ಇರ್ತಾರೆ. ಆದ್ರೆ ಇವೆಲ್ಲ ನ್ಯಾಚುರಲ್ ಸ್ಕಿಲ್ಸ್, ಹಾಗೆ ಬಿಟ್ರೆ ಅವರಿಷ್ಟಕ್ಕೆ ಕಲಿತು ಎಂಜಾಯ್ ಮಾಡ್ತಾರೆ ಅವರು. ಊಟ ಮಾಡೋ ಅಂದ್ರೆ ಪ್ಲೇಟ್ ಮುಂದಿಟ್ಟರೆ ಊಟ ಮಾಡ್ತಾರೆ ಖುಷಿಯಲ್ಲಿ, ನೀರಲ್ಲಿ ಆಟ ಆಡಿ ಖುಷಿ ಪಟ್ಟು ಸ್ನಾನ ಮಾಡ್ಕೊಳ್ತಾರೆ. ಹಾಗಾಗಿ ಅವರ ಮೇಲೆ ಸ್ವಲ್ಪ ಬಿಟ್ಬಿಟ್ರೆ ಎಷ್ಟೋ ವಿಷಯದಲ್ಲಿ ಅವ್ರು ಎಂಜಾಯ್ ಮಾಡಿ ಕಲ್ತ್ ಬಿಡ್ತಾರೆ. ಅದನ್ನು ಬಿಡುವುದಿಲ್ಲ, ನಾವು ಅವ್ರ ಹಿಂದೆ ಇದ್ಬಿಟ್ಟು ಎಲ್ಲವನ್ನೂ ದೊಡ್ಡ ಕೆಲಸ ಮಾಡ್ಕೊಳ್ಳೋದು.

0: ನೀವೇ ನೋಡ್ತೀರಿ ಎಷ್ಟು ಮಕ್ಕಳನ್ನು ಒಂದು ತಿನ್ಸ್ಲಿಕ್ಕೆ 5 ವರ್ಷದ ಮಗುವನ್ನು ತಿನ್ಸ್ಲಿಕ್ಕೆ 1 ಗಂಟೆ ಬೇಕು. ಇದೆಲ್ಲ ನಾಟಕಗಳು, ಯಾಕಂದ್ರೆ ಮಗುವಿನ ಸ್ಪಾಂಟೇನಿಯಸ್ ಆಕ್ಟಿವಿಟಿ ನಾವು ಬಿಟ್ಬಿಟ್ಟಿದ್ದೇವೆ. ನಿಜವಾಗಿ ತಿನ್ನೋದು ಅಂದ್ರೆ ಬಹಳ ಇಷ್ಟ ಎಲ್ರಿಗೂ. ಪ್ಲೇಟ್ ಇಟ್ಟು ತಿನ್ನು ಅಂದ್ರೆ ಯಾವ ಮಗುನು ಪ್ರೀತಿಯಲ್ಲೇ ತಿನ್ನುತ್ತೆ. ಆದ್ರೆ ಅವ್ರ ಹಿಂದೆ ನಿಂತ್ಕೊಂಡು ಬಾಯಿಗೆ ಚುಚ್ಚಿದ ಹಾಕ್ತಾ ಇದ್ರೆ ಅವ್ರಿಗೆ ಬೇಡ ಅನ್ಸುತ್ತೆ, ಅಯ್ಯೋ ಇವ್ರು ಹೇಗೆಲ್ಲ ಮಾಡ್ತಾರೆ, ನಾನು ಬಾಯಲ್ಲಿ ಇಟ್ಕೊಂಡು ಕೂತ್ಕೊಳ್ತಾರೆ. ಹಾಗಾಗಿ ಮಕ್ಕಳನ್ನು ಅವರಷ್ಟಕ್ಕೆ ಪ್ರತಿ ಆಕ್ಟಿವಿಟಿಯನ್ನು ಎಂಜಾಯ್ ಮಾಡ್ಲಿಕ್ಕೆ ಬಿಟ್ರೆ ಅವ್ರು ಈ ತರ ಡಿಫಿಕಲ್ಟ್ ಬಿಹೇವಿಯರ್ಸ್ ತೋರಿಸೋದಿಲ್ಲ. ಮತ್ತೆ ಏನೋ ಬೇಕು ಅಂದ್ರೆ ನನ್ಗೆ ಅದು ಬೇಕೇ ಬೇಕು ಅಂತ ಹಠ ಹಿಡಿಯೋದು, ಅದು ಕೊಡದೇ ಇದ್ರೆ ನೆಲದಲ್ಲಿ ಉರುಳೋದು, ಕೂಗಾಡೋದು, ಗಲಾಟೆ ಮಾಡೋದು, ಅಯ್ಯೋ ನಮ್ಗೆ ಅವಮಾನ ಆಗುತ್ತೆ ಅಂತ ಅವ್ರು ಕೇಳಿದ್ದೆಲ್ಲ ಕೊಡೋದು. ಈಗ ಇವತ್ತು ಬಲೂನ್ ಇರ್ಬೋದು, ನಾಳೆ ಇನ್ನೊಂದೇನೋ ಟಾಯ್ ಇಡ್ಬೋದು. ನಾನು 13 ವರ್ಷದ ಹುಡುಗ ಹಾಗೆ ಮಾಡೋದು ನೋಡಿದ್ದೇನೆ, ನನ್ಗೆ ಮೋಟರ್ ಬೈಕ್ ಬೇಕು. ಹಾಗಾಗಿ ಅದು ದೊಡ್ಡದಾಗ್ತಾ ಹೋಗ್ತಾ ಅಲ್ಲದೆ ಕಡಿಮೆ ಆಗೋದಿಲ್ಲ. ಆ ರೀತಿ ಹಠ ಸ್ವಭಾವಕ್ಕೆ ನಾವು ಈಲ್ಡ್ ಮಾಡೋದು, ಇದರಿಂದಾಗಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಹೆಚ್ಚಿನ ಮಕ್ಕಳ ಪ್ರಾಬ್ಲಮ್ಸ್ ನಾನು ಕಂಡ ಹಾಗೆ ತಂದೆ ತಾಯರು ಮತ್ತೆ ಅವರ ಇಂಟರಾಕ್ಷನ್ ಇಂದ ಬರುತ್ತೆ, ಮಾನಸಿಕ ಕಾಯಿಲೆಯಿಂದ ಅಲ್ಲ. ಆ ಹೆಲ್ತಿ ಇಂಟರಾಕ್ಷನ್ ಇದ್ರೆ ಎಷ್ಟೋ ವಿಷಯದಲ್ಲಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ.
1: ಇವಾಗ ಪೋಷಕರಿಗೆ ಯಾವ ರೀತಿ ಚಿಕಿತ್ಸೆ ಇದೆ ಈ ಸಂಬಂಧ?
0: ಪೋಷಕರಿಗೆ ಕೌನ್ಸಿಲಿಂಗ್ ಮಾಡಕ್ ಆಗುತ್ತೆ, ಫ್ಯಾಮಿಲಿ ಕೌನ್ಸಿಲಿಂಗ್ ಇದೆ, ಗಂಡ ಹೆಂಡತಿ ಪ್ರಾಬ್ಲಮ್ಸ್ ಇದ್ರೆ ಅದಕ್ಕೆ ಕೌನ್ಸಿಲಿಂಗ್ ಇದೆ. ಈಗ ಎಷ್ಟೋ ಸಲ ಗಂಡ ಹೆಂಡತಿ ಏನ್ ತಿಳ್ಕೊಳ್ತಾರೆ, ನಾವು ಜಗಳ ಆಡ್ತಾ ಇರ್ತೇವೆ ಎಷ್ಟು ಬೇಕಾದ ಜಗಳ ಆಗ್ಬೋದು, ಆದ್ರೆ ಇಫೆಕ್ಟ್ ಮಗು ಮೇಲೆ ಇರೋದಿಲ್ಲ ಅಂತ. ಆದ್ರೆ ನಿಜವಾಗಿ ಮಕ್ಕಳು ಪ್ರತಿಯೊಂದು, ಈಗ 2.5 ವರ್ಷದ ಮಗು ಅರ್ಥ ಮಾಡ್ಕೊಳ್ಳುತ್ತೆ, ಡ್ಯಾಡಿಗೆ ಸಿಟ್ಟು ಬಂದಿದೆ, ಮಮ್ಮಿಗೆ ಸಿಟ್ಟು ಬಂದಿದೆ, ಅವ್ರು ಜಗಳ ಮಾಡ್ತಾರೆ. ಆದ್ರೆ ಅವರ ಏಜ್ ಅಲ್ಲಿ ಆ ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅವ್ರು ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ. ಎಷ್ಟೋ ಸಲ ಅವ್ರು ತಿಳ್ಕೊಳ್ತಾರೆ ಮಮ್ಮಿ ಡ್ಯಾಡಿ ಜಗಳ ಮಾಡೋದು ಯಾಕಂದ್ರೆ ಅವ್ರಿಗೆ ನನ್ ಮೇಲೆ ಸಿಟ್ಟು, ಈಗ ತಾಯಿ ಸಿಟ್ಟು ಬಂದು ಹೇಳ್ತಾಳೆ ನಾನು ಹೋಗ್ಬಿಡ್ತೇನೆ ಎಲ್ಲಾದ್ರೂ ಅಂತ. ಆ ಮಗು ಅದನ್ನು ನಿಜವಾಗಿ ತಿಳ್ಕೊಳ್ತದೆ, ನನ್ನ ತಾಯಿ ಹೊರಟು ಹೋಗ್ತಾಳೆ, ನನ್ ಗತಿ ಏನು. ಹಾಗಾಗಿ ಅವ್ರು ತುಂಬಾ ರಿಯಲ್ ಆಗಿ ನೋಡ್ತಾರೆ ಈ ಫೈಟ್ಸ್ ಅನ್ನು. ಹಾಗಾಗಿ ನಾವು ಅವರ ಮುಂದೆ ಫೈಟ್ ಮಾಡೋದು ಅದರಿಂದ ಅದ್ರ ಇಫೆಕ್ಟ್ ಇಲ್ಲ ಅಂತ ನಾವು ತಿಳ್ಕೊಳ್ಬಾರ್ದು. ನಮ್ಮ ತೊಂದರೆಗಳನ್ನು ಕಷ್ಟಗಳನ್ನು ಆ ರೀತಿ ಇದ್ರೆ ಅದಕ್ಕೋಸ್ಕರ ನಾವು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಳೋದು ಒಳ್ಳೇದು, ಯಾಕಂದ್ರೆ ನಾಳೆ ಅದರ ಇಫೆಕ್ಟ್ ಮಗುವಿನ ಮೇಲೆ ಬರುತ್ತೆ.
1: ಈಗ ಒಂದು ಪುಟ್ಟ ಹಾಡು.

0: ಅದ್ವೇರಿ ಮನೋಚಿಂತನ ಕಾರ್ಯಕ್ರಮವನ್ನ ಈ ಸಮಯ ನೀವು ಕೇಳ್ತಾ ಇದ್ದೀರಿ. ಮಕ್ಕಳ ನಡವಳಿಕೆ ಹಾಗೂ ಅವರ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ನಿಮಗೆ ಉತ್ತರವನ್ನ ನೀಡ್ತಾ ಇದ್ದಾರೆ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು. ಈಗ ಮತ್ತೊಂದು ಸಂದೇಶ, ಒಂದು ಪ್ರಶ್ನೆ, ಪಲವಿಕಾವಿ ಅವರು ಅದನ್ನ ನಿಮಗೆ ತಿಳಿಸ್ತಾರೆ.
1: ಮಕ್ಕಳಲ್ಲಿನ ಭಾವನಾತ್ಮಕ ಸಮಸ್ಯೆ ಅಥವಾ ಎಮೋಷನಲ್ ಪ್ರಾಬ್ಲಮ್ಸ್ ಅನ್ನ ಹೇಗೆ ಗುರುತಿಸೋದು ಅಂತ.
2: ಈಗ ಮಕ್ಕಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ತಜ್ಞರು ಯಾರು ಇರುವುದಿಲ್ಲ, ನಾವು ನಮ್ಮಷ್ಟಕ್ಕೆ ಗುರುತಿಸಬೇಕಾಗಿ ಬರ್ತದೆ ಎಷ್ಟೋ ಸಲ, ಶಾಲೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ. ಈಗ ಅದನ್ನು ಹೇಗೆ ಗುರುತಿಸೋದು ಅಂದ್ರೆ ಎರಡು ಉದಾಹರಣೆ ಕೊಡ್ಬೋದು. ಒಂದೇನಂದ್ರೆ ನಿಮ್ಮ ಮಗುವಿಗೆ ಜ್ವರ ಇದೆ, ಈಗ ಜ್ವರ ಸ್ವಲ್ಪ ಜ್ವರ ಬರ್ತಾ ಇದೆ, ಅವಾಗ ನೀವು ಕೂಡಲೇ ಡಾಕ್ಟರ್ ಹತ್ರ ತಕೊಂಡು ಹೋಗೋದಿಲ್ಲ, ನೋಡ್ತೀರಿ ಒಂದ್ ದಿವಸ, ಎರಡು ದಿವಸ, ಮೂರ್ ದಿವಸ ನೋಡ್ತೀರಿ. ಹಾಗೆ ಐದಾರು ದಿವಸ ಜ್ವರ ಇಳಿಯದೆ ಇದ್ರೆ, ಕಡಿಮೆ ಜ್ವರ ಇದ್ರು ನೀವು ಡಾಕ್ಟರ್ ಹತ್ರ ಹೋಗ್ತೀರಿ. ಅಥವಾ ಮಗುವಿಗೆ ಇವತ್ತೇ ಒಂದೇ ದಿನ ಸಡನ್ ಹೈ ಟೆಂಪರೇಚರ್ ಬರುತ್ತೆ, ನೀವು ಕೂಡಲೇ ಮಗುವನ್ನು ತಕೊಂಡು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಮಕ್ಕಳ ಪ್ರಾಬ್ಲಮ್ ಅಂದ್ರು ಹಾಗೆ, ನಮ್ಗೆ ಯಾವ ಪ್ರಾಬ್ಲಮ್ ಕಷ್ಟ ಆಗ್ತದೆ ಅನ್ಸುತ್ತೋ ಅದು ಸ್ವಲ್ಪ ಇದ್ರೆ ನಾವು ಅದನ್ನು ನೋಡ್ತಾ ಇರ್ಬೋದು, ಸರಿ ಹೋಗ್ಬೋದು ಸರಿ ಹೋಗ್ಬೋದು ಅಂತ. ಆದ್ರೆ ತುಂಬಾ ಜಾಸ್ತಿ ಇದ್ರೆ ನಾವು ಅದಕ್ಕೆ ಕೂಡಲೇ ಅಟೆಂಡ್ ಮಾಡ್ಬೇಕು. ಜ್ವರದ ಹಾಗೆ ಈಗ ಮಕ್ಕಳಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ.

0: ಅದನ್ನೇ ಸೀರಿಯಸ್ ಅಂತಲೂ ತಿಳ್ಕೊಳ್ಬೇಕಾದ್ರೆ ಅದು ತುಂಬಾ ದಿನ ಹೋಗುವುದೇ ಇಲ್ಲ. ಒಂದಿನ ಮಗು ಸುಳ್ಳು ಹೇಳ್ತು, ಎಲ್ಲೋ 15 ದಿನಕ್ಕೊಂದ್ಸಲ ಸುಳ್ಳು ಹೇಳ್ತು, ಅಥವಾ ಯಾವುದೋ ವಿಷಯಕ್ಕೆ ಹೆದರ್ಬಿಟ್ಟು ಒಂದ್ 4-5 ದಿನ. ನಾವು ಅದನ್ನ ದೊಡ್ಡದಾಗಿ ತಗೊಳ್ಬೇಕು ಅಂತಿಲ್ಲ. ಆದ್ರೆ ಅದೇ ಬಿಹೇವಿಯರ್ ಸುಳ್ಳು ಹೇಳೋದಾಗ್ಲಿ ತುಂಬಾ ಭಯ ಪಡೋದಾಗ್ಲಿ ತುಂಬಾ ದಿನ ಇದ್ರೆ ಯಾವಾಗ್ಲೂ ಅವನ್ ಕೈ ಹಿಡದೇ ಮಲಗಬೇಕು, ಅವನ್ ಯಾವಾಗ್ಲೂ ಹೋಗೋದಿಲ್ಲ. ಎಷ್ಟೋ ಸಲ ಹೇಳ್ತಾರೆ ಈ ತರ ಭಯಗಳು ಕೆಲವು ಮಕ್ಕಳಲ್ಲಿ 2 ವರ್ಷ ಇರುತ್ತೆ ಆಮೇಲೆ ಹೊರಟೋಗುತ್ತೆ ಅಂತ. ಹಾಗಾಗಿ ಭಯಗಳು ತುಂಬಾ ಇದ್ರೆ ಆ ಮಕ್ಕಳು ಸ್ವಲ್ಪ ನಾವು ವೇಟ್ ಮಾಡಿ ನೋಡಬಹುದು. ಆದ್ರೆ ಎಷ್ಟೋ ಸಲ ಈ ಭಯಗಳು ತಾಯಂದ್ರಿಂದಲೇ ಬರುತ್ತೆ. ತಾಯಿಗೆ ನಾಯಿ ಕಂಡು ತುಂಬಾ ಭಯ ಆದ್ರೆ ಮಕ್ಕಳು ಅದನ್ನ ನೋಡಿ ಹೆದರ್ಕೊಳ್ತಾರೆ, ಹುಳ ಹುಪ್ಪಟೆ ನೋಡಿ. ಹಾಗೆ ನಮ್ಮಿಂದ ಎಷ್ಟು ಭಯಗಳನ್ನು ಕಲ್ತಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು, ಸ್ವಲ್ಪ ದಿನ ಭಯ ಒಂದ್ ತರದ್ದು ಇನ್ನೊಂದ್ ತರದ್ದು ಮಕ್ಕಳಿಗೆ ಆಗೇ ಆಗುತ್ತೆ. ಸ್ವಲ್ಪ ದಿನ ಒಂದ್ 2-3 ತಿಂಗಳು ಆದ್ರೆ ನಾವು ಅದರ ವಿಷಯ ಜಾಸ್ತಿ ಚಿಂತೆ ಮಾಡ್ಬೇಕಾಗುದಿಲ್ಲ. ಭಯ ಆಗುದು ಯಾರ ಜೊತೆ ಸೇರದೆ ಇರೋದು, ಮಾತನಾಡದೆ ಇರೋದು, ಮತ್ತೆ ಎಲ್ಲೋ ಮನ್ಸಿಟ್ಟ ಆಗಿರೋದು, ಅದೆಲ್ಲ ಇದ್ರೆ ಭಾವನಾತ್ಮಕ ತೊಂದರೆ ಅಂತ ಹೇಳ್ಬಹುದು.
1: ಇನ್ನು ಮಾನಸಿಕವಾಗಿ ವ್ಯತ್ಯಾಸಗಳನ್ನ ಏನು ಕಂಡುಹಿಡಿಯಬಹುದು ಮಕ್ಕಳಲ್ಲಿ?
0: ಈಗ ಕೆಲವು ಸಲ ಭಾವನಾತ್ಮಕ ಬಗ್ಗೆ ಹೇಳಿದೆ ನಾನು. ಅದೇ ರೀತಿ ನಡವಳಿಕೆಯಲ್ಲಿ ವಿಪರೀತ ಹಠ ಮಾಡೋದು. ಈಗ ಎಷ್ಟೋ ಸಲ ನಾವು ಹಠ ಮಾಡಿದ್ರೆ ಬಿಟ್ಬಿಡ್ತೇವೆ, ಹಠ ಇರುತ್ತೆ ಮಕ್ಕಳಿಗೆ ಅಂತ. ಆದ್ರೆ ಕೆಲವರು ಹಠ ಎಷ್ಟಿರುತ್ತೆ ಅಂದ್ರೆ, ನಾನೇನ್ ನೋಡಿದ್ದೇನೆ, ಒಂದು ಮಗು ದಿನಕ್ಕೆ 8 ಗಂಟೆ ಟಿವಿ ನೋಡ್ತೇನೆ ಅಂತ. ಆ ಟಿವಿ ನೋಡಕ್ ಆಫ್ ಮಾಡಿದ್ರೆ ಎದ್ ಮನೆ ಸಾಮಾನ್ಯ ಎಸೆಯೋದು, ಟಿವಿಗೆ ಕಲ್ಲು ಹೊಡೆಯೋದು, ತಂದೆ ತಾಯಿಗೆ ಹೊಡೆಯೋದು, ಅದೆಲ್ಲ ಮಾಡ್ತಾರೆ. ಆಗ ಏನಂದ್ರೆ ಔಟ್ ಆಫ್ ಕಂಟ್ರೋಲ್ ಆಗಿದೆ ಅಂತ. ಆ ಔಟ್ ಆಫ್ ಕಂಟ್ರೋಲ್ ಆದ ಕೂಡಲೇ ನಾವು ಅದನ್ನು ಸೀರಿಯಸ್ ಆಗಿ ತಗೊಳ್ಬೇಕಾಗ್ತದೆ. ತಂದೆ ತಾಯಿಯರಿಗೆ ಅವ್ರು ಹೆಲ್ಪ್ಲೆಸ್, ನಮ್ಗೆ ಈ ಮಗುವನ್ನು ಮ್ಯಾನೇಜ್ ಮಾಡೋದಕ್ಕೆ ಆಗುದಿಲ್ಲ ಅಂತ ಅನ್ಸುತ್ತಲ್ಲ, ಆ ಟೈಮಲ್ಲಿ ನಾವು ಸುಮ್ಮನೆ ಇರಬಾರ್ದು, ಅದು ಔಟ್ ಆಫ್ ಕಂಟ್ರೋಲ್ ಆಗಿದೆ. ಹಾಗೆ ಯಾವುದೇ ಬಿಹೇವಿಯರ್ ನಮ್ಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ. ಹೊಡೆಯೋದು, ಬಡಿಯೋದು, ಡಿಸ್ಟ್ರಾಯ್ ಮಾಡೋದು, ಪ್ರಾಣಿಗಳಿಗೆಲ್ಲ ತೊಂದರೆ ಕೊಡೋದು, ಬಹಳ ಕ್ರೂರ ಆಗಿರೋದು, ಇವನ್ನೆಲ್ಲ ನಾವು ಸ್ವಲ್ಪ ಸೀರಿಯಸ್ ಅಂತಲೇ ತಿಳ್ಕೊ. ಯಾಕಂದ್ರೆ ತಂದೆ ತಾಯಿ ಹೆಲ್ಪ್ಲೆಸ್ ಆದ್ರೆ ಅದರ ಅರ್ಥ ಮಗು ಔಟ್ ಆಫ್ ಕಂಟ್ರೋಲ್ ಆಗಿದೆ, ಅದು ಇನ್ನು ಜಾಸ್ತಿ ಆಗುತ್ತಲ್ಲದೆ ಕಡಿಮೆ ಆಗೋದಿಲ್ಲ.
1: ತಂದೆ ತಾಯಿ ಅಂದ್ರೆ ಹಿಡಿತಕ್ಕೆ ಬರದಲ್ಲೇ ಇರುವಂತದ್ದು ಅಪಾಯವಾಗುವಂತ ವಿಚಾರ.
0: ಆದ್ರೆ ಇದು ತಿಳ್ಕೊಳ್ಬೇಕು, ವಿಪರೀತ ಹಿಡಿತಬೇಕು ಅಂತ ಹೇಳಿದ್ರೆ, ಕೂತ್ಕೊಂಡ್ರೆ ಕೂತ್ಕೊ, ನಿಂತ್ಕೊಂಡ್ರೆ ನಿಂತ್ಕೊ ಅಂತ ಹೇಳಿ ಮಾಡಿಸಿದ್ರೆ ಅದು ತಂದೆ ತಾಯಿಯ ಫಾಲ್ಟ್ ಇರ್ತದೆ. ಹಾಗಾಗಿ ಆ ಬ್ಯಾಲೆನ್ಸ್ ನಮ್ಗೆ ಬೇಕು. ನಾವು ಜಾಸ್ತಿ ಡಿಮಾಂಡ್ ಮಾಡಬಾರ್ದು, ಡಿಮಾಂಡ್ ಬಹಳ ಸಿಂಪಲ್ ಡಿಮಾಂಡ್ಸ್ ಮಾಡ್ಬೇಕು. ಪ್ರತಿಯೊಂದು ಅದು ಮಾಡ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ, ಇದು ಮಾಡ್ಬೇಡ ಅಂತ ಹೇಳಿದ್ರೆ ಮಕ್ಕಳಿಗೆ ಇರೋದೇ ಕಷ್ಟ ಆಗ್ಬಿಡುತ್ತೆ. ಆದ್ರೆ ಸ್ವಲ್ಪ ಲಿಮಿಟ್ ಇರಬೇಕು. ಅವ್ರು ಏನೇ ಮಾಡೋದಿದ್ರು, ಈಗ ತಂದೆ ತಾಯಿಗೆ ಬಂದು ಹೊಡಿಯೋದು, ಉಗಿಯೋದು, ಬೈಯೋದು ಮಾಡಿದ್ರೆ ಅದು ಔಟ್ ಆಫ್ ಕಂಟ್ರೋಲ್ ಆಯ್ತು ಅಂತ.
1: ಆಮೇಲೆ ಇನ್ನೊಂದು, ಬಹಳ ಡಾಕ್ಟರ್ ಆಗಿ ನಿಮಗೂ ಅದು ಅನುಭವ ಹೊಂದಿರಬಹುದು, ಸಾಮಾನ್ಯವಾಗಿ ಒಂದು ಮಕ್ಕಳನ್ನ ಒಂದು ಹದ್ಬಸ್ತಲ್ಲಿ ಇಡಕ್ಕೆ ಆ ಮಕ್ಕಳು ಹೇಳ್ದಂಗೆ ಕೇಳಬೇಕು ಅಂತಂದ್ರೆ ಒಂದೇ ಒಂದು ಅಸ್ತ್ರ ನಾವು ಬಹಳ ಸುಲಭವಾಗಿ ಬಹಳ ಬಹಳ ಇದಾಗಿ ಹೇಳ್ತೀವಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀವಿ, ಇಂಜೆಕ್ಷನ್ ಕೊಡಿಸ್ತೀವಿ ಅಂತ. ಅಂದ್ರೆ ಡಾಕ್ಟರ್ನ ಹೆದರಿಕೆ ನಾವು ಮಗುಗೆ ಸಾಮಾನ್ಯವಾಗಿ ಸಹಜವಾಗಿ ಎಲ್ಲಾ ಮಕ್ಕಳಿಗೂ ಇರುತ್ತೆ. ಈ ತರ ಒಂದು ವ್ಯತ್ಯಾಸ ಏನು ಮಕ್ಕಳಲ್ಲಿ ನಾವು ಕಾಣ್ತೀವಿ, ವ್ಯತ್ಯಾಸ ನಡವಳಿಕೆಯಲ್ಲಿ ಇರಬಹುದು ಅಥವಾ ಭಾವನಾತ್ಮಕವಾದ ವಿಚಾರಗಳಿರಬಹುದು, ಅಂತ ಮಕ್ಕಳಿಗೆ ಯಾವ ರೀತಿ ಚಿಕಿತ್ಸೆ ಲಭ್ಯ ಇದೆ?
0: ಈಗ ಮಕ್ಕಳಿಗೆ ಏನಂದ್ರೆ, ಮೊದಲನೇದಾಗಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡ್ತೇನೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮಾನಸಿಕ ತಜ್ಞರು ಫಸ್ಟ್ ಇಂಜೆಕ್ಷನ್ ಕೊಡೋದಿಲ್ಲ, ಆ ಮಕ್ಕಳನ್ನು ಮಾತಾಡಿಸಿ ಅವ್ರ ಜೊತೆ ಆಡಿಸಿ ಅದು ಬೇರೆ ರೀತಿ ನೋಡ್ಕೊಳ್ಳೋ ಕ್ರಮ, ಅಡಲ್ಟ್ಸ್ ಅನ್ನು ನೋಡಿದ ಹಾಗಲ್ಲ. ಹಾಗಾಗಿ ಮಕ್ಕಳಂಗೆ ಅದು ಹೆದರಿಸಿದ್ರೆ ಅವರು ಬರೋದೇ ಇಲ್ಲ, ಬರ್ಲಿಕ್ಕೆ ಕೇಳೋದಿಲ್ಲ, ನಾನ್ ಹೋಗೋದಿಲ್ಲ ಡಾಕ್ಟರ್ಸ್ ತಂತ್ರ. ಅದೇ ರೀತಿ ಎಷ್ಟೋ ತಾಯಂದ್ರು ಶಾಲೆಗೆ ಹೋದ್ರೆ ನಿನ್ಗೆ ಬುದ್ಧಿ ಬರುತ್ತೆ, ಟೀಚರ್ಸ್ ಹೊಡಿತಾರೆ, ಸರಿ ಮಾಡ್ತಾರೆ, ಡಾಕ್ಟರ್ಸ್ ಹತ್ರ ಹೋದ್ರೆ ಇಂಜೆಕ್ಷನ್ ಕೊಡ್ತಾರೆ, ಸರಿ ಮಾಡ್ತಾರೆ. ಹಾಗೆ ಯಾರನ್ನು ಥ್ರೆಟನ್ ಮಾಡಿ, ಈಗ ನೆಂಟ್ರೆ ಬಂದ್ರು ನೀನ್ ಹೀಗ್ ಮಾಡದಿದ್ರೆ ಅವ್ರು ನಿಂಗೆ ಹೊಡಿತಾರೆ, ಅದು ತುಂಬಾ ತಪ್ಪು. ಮಕ್ಕಳಿಗೆ ಬೇರೆ ಅಡಲ್ಟ್ಸ್ ಕೆಟ್ಟವ್ರು ಅಂತ ಹೇಳಿದ್ರೆ ಅವ್ರಿಗೆ ಯಾವ ರೀತಿ ಟ್ರಸ್ಟ್ ಬರುತ್ತೆ? ನಾಳೆ ನಿಜವಾಗಿ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗುದಿಲ್ಲ, ಸ್ಕೂಲಿಗೆ ಹೋದ್ರೆ ಎಂಜಾಯ್ ಮಾಡೋದಿಲ್ಲ, ಯಾಕಂದ್ರೆ ಒಂದೇ ಭಯ ಇರುತ್ತೆ, ನನ್ಗೆ ಹೊಡಿತಾರೆ, ನಂಗೆ ಏನಾದ್ರೂ ಮಾಡ್ತಾರೆ ಅಂತ. ಹಾಗೆ ಅಡಲ್ಟ್ಸ್ ಅನ್ನು ಕೆಟ್ಟವ್ರು ಅಂತ ತೋರಿಸ್ಕೊಂಡು ಹೆದರಿಸೋದು ಒಳ್ಳೇದಲ್ಲ. ನಿನಗೆ ಮಲಗದಿದ್ರೆ ಇವ್ರು ಬಂದು ಹೊಡಿತಾರೆ ಅಥವಾ ಗುಮ್ಮ ಬಂದು ತಿನ್ನತ್ತೆ ಅಂತ ಏನಾದ್ರೂ ಹೇಳಿದ್ರೆ ಅದು ಒಳ್ಳೇದಲ್ಲ.
1: ಮೇಸ್ಟ್ರಿಗೆ ಲಾಂಛನವಾಗಿ ಒಂದು ಸ್ಕೇಲ್ ಅನ್ನ ಡಾಕ್ಟರ್ಗೆ
0: ಒಂದು ಇಂಜೆಕ್ಷನ್ ಅಂತ ಮಾಡಿದ್ರೆ
1: ನಾವು ಸಹಜವಾಗಿ ಕೊಟ್ಬಿಟ್ಟಿದೀವಿ,
0: ಕೊಡಬಾರ್ದು. ಯಾಕಂದ್ರೆ ಅವರು ಅಕ್ಸೆಪ್ಟೇಬಲ್ ಅಡಲ್ಟ್ಸ್ ಆಗ್ಬೇಕು ಮಕ್ಕಳಿಗೆ, ಅವರನ್ನು ಹೆದರಿಸುವಂತ ಅಡಲ್ಟ್ಸ್ ಮಾಡಿ ಇಡಬಾರ್ದು ನಾವು. ಎಷ್ಟೋ ಸಲ ಅಂತ ಮಕ್ಕಳು ಸ್ಕೂಲಿಗೆ ಹೋಗೋದೇ ಕೇಳೋದಿಲ್ಲ, ಓಡಿ ಬರ್ತಾರೆ, ಯಾಕಂದ್ರೆ ಏನಾದ್ರು ಮಾಡಿದ್ರೆ ನನ್ಗೆ ಅಂತ ಭಯ. ಈಗ ನನ್ನ ಕ್ಲಿನಿಕ್ಗೆ ಎಷ್ಟೋ ಮಕ್ಕಳು ಬರ್ತಾರೆ, ಅವರು ನಾನು ಸುಮ್ನೆ ಕೇಳ್ತೇನೆ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಮ್ಮ, ನನ್ಗೆ ಗೊತ್ತಿಲ್ಲ, ಅವ್ರಿಗೆ ಹೇಳೋದು ಇಲ್ಲ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಜವಾಗಿ ಹೇಳ್ಬೇಕು, ನೋಡು ನೀನು ಈ ತರ ಮಾಡ್ತಾ ಇದ್ದಿ, ನನಗೆ ನೀನು ಈ ತರ ಮಾಡಿದ್ರೆ ನನ್ಗೆ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೇನೆ. ಮಗುವಿಗೆ ನಿಜವಾಗಿ ಹೇಳ್ಬೇಕು, ನೀನು ಈ ರೀತಿ ಮಾಡೋದ್ರಿಂದ ನೀನು ಇಡೀ ದಿನ ಟಿವಿ ನೋಡ್ತಿ, ಮತ್ತೆ ಏನು ಮಾಡೋದಿಲ್ಲ ಹೇಳ್ತಿ, ನಾವು ಹೊಡಿತಿ ಬಡಿತಿ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೇಳಿದ್ರೆ ಅವ್ನಿಗೆ ಸ್ವಲ್ಪ ಅದ್ರ ಅರ್ಥ ಆಗುತ್ತೆ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾರೆ. ಈಗ ಮಗುವಿಗೆ ಜ್ವರ ಬರುವಾಗ ನಾವು ಇಂಜೆಕ್ಷನ್ ಕೊಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬಾರ್ದು, ಡಾಕ್ಟರ್ ನಿನ್ನನ್ನು ಸರಿ ಮಾಡ್ತಾರೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು.

0: ಹಾಗೆ ಅದೇ ರೀತಿ ಮಾನಸಿಕ ತೊಂದರೆ ಇರುವ ಮಕ್ಕಳಿಗೂ ನಿನ್ಗೆ ಈ ರೀತಿ ತೊಂದರೆ ಇದೆ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಅದು ಭಯ ಮಕ್ಕಳಂದ್ರೆ, ನಾವು ಹೇಳಿ ಹೇಗೆ ಕರ್ಕೊಂಡು ಹೋಗೋದು, ನನ್ನ ಮೇಲೆ ಇನ್ಸಿಟ್ ಮಾಡಿದ್ರೆ ಅಂತ. ಆದ್ರೆ ಮಕ್ಕಳಿಗೆ ನಿಜ ಹೇಳ್ಬೇಕು ಎಲ್ಲೇ ಕರ್ಕೊಂಡು ಹೋಗುವಾಗ. ಅರೆ ನಮ್ಮ ತಂದೆ ತಾಯಿ ಎಷ್ಟೋ ಜನ ತುಂಬಾ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಾರೆ.
1: ಪೋಷಕರಿಗೂ ಈಗ ನೀವು ಒಂದು ರೀತಿ ಚಿಕಿತ್ಸೆ ಕೊಡ್ಬೇಕು.
0: ಹೌದು, ನಿಜವಾಗಿ ಮಕ್ಕಳ ತೊಂದರೆಯಲ್ಲಿ ಅರ್ಧ ಚಿಕಿತ್ಸೆ ಪೋಷಕರಿಗೆ, ಅರ್ಧ ಚಿಕಿತ್ಸೆ ಮಕ್ಕಳಿಗೆ. ಅಡಲ್ಟ್ಸ್ ಅಲ್ಲಿ ಅಡಲ್ಟ್ಸ್ ಮಾತ್ರ ನಮ್ಮ ಚಿಕಿತ್ಸೆ 50% ಮಕ್ಕಳಿಗೆ, 50% ಅಡಲ್ಟ್ಸ್ ಕೊಡ್ಬೇಕಾಗುತ್ತೆ.
1: ಈಗ ತಂದೆ ತಾಯಿಯಂದ್ರಿಗೆ, ಪೋಷಕರಿಗೆ, ಮತ್ತೆ ಅವರ ಸುತ್ತಲ ಇರುವಂತ ಜನರಿಗೆ ನೀವು ಅವ್ರಿಗೆ ಯಾವ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀರಾ?
0: ಕಿವಿ ಮಾತು ಏನಂದ್ರೆ, ಒಂದು ಮಕ್ಕಳಂದ್ರೆ ಪ್ರೀತಿಯಿಂದ ನೋಡ್ಕೊಳ್ಬೇಕು. ಆಮೇಲೆ ತುಂಬಾ ಸಿಟ್ಟು ಮಾಡ್ತಾರೆ ಎಷ್ಟೋ ಸಲ. ಈಗ ಮಗುವಿಗೆ ನೀವು ಸಿಟ್ಟು ಮಾಡಿ ಹೊಡಿಯೋದಕ್ಕೂ ನೀವು ಸಿಟ್ಟು ಮಾಡದೆ, ನೋಡಪ್ಪ ಹೀಗ್ ಮಾಡಿದ್ರೆ ಹೀಗಾಗತ್ತೆ, ನನಗ್ ಕಷ್ಟ ಆಗತ್ತೆ, ನಿನಗ್ ಕಷ್ಟ ಆಗತ್ತೆ ಅಂತ ಹೇಳೋದು ಬೆಟರ್. ನಮ್ಮ ಸಿಟ್ಟನ್ನು ಅವ್ರ ಮೇಲೆ ತೆಗಿಬಾರ್ದು. ಈಗ ನಮ್ಗೆ ಸಿಟ್ಟು ಬೇರೆ ಬೇರೆ ರೀತಿಗೆ ಬರುತ್ತೆ. ಎಷ್ಟೋ ಜನ ಗಂಡ ಹೆಂಡತಿ ಜಗಳಾಗಿ ಮಗುಗೆ ಹೊಡಿತಾರೆ. ಹಾಗಾಗಿ ನಮ್ಮ ಸಿಟ್ಟನ್ನು ನಾವು ಕಂಟ್ರೋಲ್ಗೆ ತರಬೇಕು ಮಕ್ಳು ಒಟ್ಟಿರುವಾಗ. ಮತ್ತೆ ಪ್ರೀತಿ ಇರಬೇಕು, ವಾತ್ಸಲ್ಯ ಇರಬೇಕು, ಅಫೆಕ್ಷನ್ ಇರಬೇಕು ಮಕ್ಕಳಂದ್ರೆ. ಮಕ್ಳಿಗೆ ಅದು ಗೊತ್ತಾಗ್ಬೇಕು. ಎಷ್ಟೋ ಸಲ ತುಂಬಾ ತಂಟೆ ಮಾಡಿದಾಗ ಹೇಳ್ಬಹುದು, ನನಗೆ ನೀನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ನೀನ್ ಈ ರೀತಿ ಮಾಡೋದ್ರಿಂದ ನನ್ ಕಷ್ಟ ಆಗುತ್ತೆ ಅಂತ ನಾವು ಹೇಳ್ಬಹುದು. ಆಮೇಲೆ ಡಿಸಿಪ್ಲಿನ್ ಒಂದೊಮ್ಮೆ ಕನ್ಸಿಸ್ಟೆಂಟ್ ಆಗಿ ಮಾಡ್ಬೇಕು. ತಂದೆ ನೀನ್ ಇದು ಮಾಡಬಾರ್ದು ಅಂತ ಹೇಳಿದ್ರೆ ತಾಯಿನೂ ಅದೇ ರೀತಿ ಹೇಳ್ಬೇಕು. ಒಬ್ರು ನೀನ್ ಮಾಡು ಹೇಳೋದು, ಒಬ್ರು ನೀನ್ ಮಾಡ್ಬೇಡ ಹೇಳೋದು, ಅದಿದ್ರು ಮಕ್ಳಿಗೆ ಕನ್ಫ್ಯೂಸ್ ಆಗುತ್ತೆ, ನಾನ್ ಯಾವ್ದು ಮಾಡ್ಬೋದು ಯಾವ್ದು ಮಾಡಬಾರ್ದು ಅಂತ. ಲಾಸ್ಟ್ ಏನಂದ್ರೆ, ರೂಲ್ಸ್ ಬಹಳ ಕಡಿಮೆ ಇರಬೇಕು, ಆದ್ರೆ ಮಾಡಿದ ರೂಲ್ಸ್ ಅನ್ನು ಅವ್ರು ಒಬೆ ಮಾಡ್ಬೇಕು. 10,000 ರೂಲ್ಸ್ ಇಡಬಾರ್ದು. 3 ರೂಲ್ಸ್ ಇದ್ರೆ ಆ 3 ರೂಲ್ಸ್ ಅವ್ರು ಒಬೆ ಮಾಡ್ಬೇಕು. ಆಮೇಲೆ ನಮ್ಮ ದೇಶದ ತಂದೆ ತಾಯಿಗೆ ಏನಂದ್ರೆ, ಮಕ್ಕಳನ್ನ ಆಡ್ಲಿಕ್ಕೆ ಬಿಡಿ ಅಂತ ಅಷ್ಟೇ ನಾನು ಹೇಳೋದು. ಹೋಮ್ ವರ್ಕ್, ಟೆಲಿವಿಷನ್, ಟ್ಯೂಷನ್ ಇದೆಲ್ಲ ನಿಜವಾಗಿ ಮಕ್ಕಳಿಗೆ ಒಳ್ಳೇದಲ್ಲ. ಅದರಿಂದ ಅದಕ್ಕಿಂತ ನಾವು ಅವ್ರ ಜೊತೆ ಆಡ್ಕೊಂಡು ಅವರಿಗೆ ಕತೆ ಹೇಳ್ಕೊಂಡು, ಯಾಕಂದ್ರೆ ನನಗೆ ಎಕ್ಸಾಂಪಲ್ ಆಗಿ ನಾನು ಹೇಳೋದು ಅಂದ್ರೆ, ನನ್ನ ಚೈಲ್ಡ್ಹುಡ್ ಬಹಳ ಹ್ಯಾಪಿ ಚೈಲ್ಡ್ಹುಡ್ ಆಗಿತ್ತು. ನಮ್ಮ ತಂದೆ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪರ್ಸನ್ಸ್ ಆಗಿದ್ರು. ಅವ್ರು ದಿನಾ ರಾತ್ರಿ ನನ್ಗೆ 1 ಗಂಟೆ ಕತೆ ಹೇಳ್ತಾ ಇದ್ರು. ಈಗ ಯಾವ ತಂದೆ ದಿನಾ ರಾತ್ರಿ 1 ಗಂಟೆ ಮಕ್ಕಳಿಗೆ ಕತೆ ಹೇಳ್ತಾರೆ? ಆ ರೀತಿಯ ಕಮಿಟ್ಮೆಂಟ್ ಚೈಲ್ಡ್ಹುಡ್ ಗೆ ಇರಬೇಕು. ಏನಂದ್ರೆ ನನ್ನ ಮಗುವಿನ ಜೊತೆ ನಾನು ದಿನಾ ಕತೆ ಹೇಳ್ತೇನೆ, ದಿನಾ ಪುಸ್ತಕ ಓದಿ ಹೇಳ್ತೇನೆ, ಮಗುವಿನ ಜೊತೆ ಆಡ್ತೇನೆ. ಹಾಗಾಗಿ ಆರ್ಟಿಫಿಷಿಯಲ್ ಎಂಟರ್ಟೈನ್ಮೆಂಟ್ ಕೊಡೋ ಬದಲು ನಮ್ಮ ಟೈಮ್ ಅನ್ನು ಕೊಟ್ರೆ ಇದಕ್ಕೆ ಕ್ವಾಲಿಟಿ ಟೈಮ್ ಹೇಳ್ತಾರೆ. ಅದು ಮಾಡ್ಬೇಕಾಗ್ತದೆ ನಮ್ಮ ಮಕ್ಕಳ ಜೊತೆ.
1: ಅದರಿಂದ ಸಾಕಷ್ಟು ಸಮಯವನ್ನ ಮಕ್ಕಳ ಜೊತೆಗೆ ಅವ್ರ ತಂದೆ ತಾಯಿಯಂದ್ರು ಕೊಡಬೇಕು.
0: ಸರಿಯಾದ ಸಮಯ, ಟ್ಯೂಷನ್ ಮತ್ತೆ ಹೋಮ್ ವರ್ಕ್ ಅಲ್ಲ, ಹೊಡಿಯೋದಲ್ಲ, ಬಾಯಿಗೆ ತುಂಬಿಸಿ ತಿನ್ಸೋದಲ್ಲ, ಪ್ರೀತಿ ಆಟ ಚಟುವಟಿಕೆ ಮಗುವಿನ ಜೊತೆ ಮಾಡೋದು. ಅದು ಮಾಡಿದ್ರೆ ನಮ್ಮ ರಿಲೇಶನ್ಶಿಪ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳ ಜೊತೆ.
1: ಅದರಿಂದ ಇವತ್ತು ಈ ಹೊತ್ತು ಸಾಕಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸಿದ್ದೀರಿ. ಮಕ್ಕಳಲ್ಲ ಇರುವಂತ ನಡವಳಿಕೆ ಮತ್ತು ಅವರ ಭಾವನಾತ್ಮಕ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹರಿಸಬಹುದು, ಯಾವ ರೀತಿ ಅದನ್ನ ಸರಿ ಮಾಡಬಹುದು ಅನ್ನೋದನ್ನ ಬಹಳ ಸರಳವಾಗಿ, ಬಹಳ ಮನಸ್ಸಿಗೆ ನಾಟುವ ರೀತಿಯಲ್ಲಿ ತಾವು ತಿಳಿಸಿದ್ದೀರಿ. ನಿಮಗೆ ನಮ್ಮ ಕೇಳುಗರ ಪರವಾಗಿ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
3: ಕೇಳುಗರೆ, ಇದುವರೆಗೂ ಮನೋಚಿಂತನ ಕಾರ್ಯಕ್ರಮದಲ್ಲಿ ಮಕ್ಕಳ ನಡವಳಿಕೆಯಲ್ಲಿ ಹಾಗೂ ಭಾವನಾತ್ಮಕ ಸಮಸ್ಯೆಗಳು ಎಂಬ ವಿಷಯದ ಕುರಿತು ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯ ಮನೋವೈದ್ಯರಾದ ಡಾಕ್ಟರ್ ಮಾಳವಿಕಾ ಕಪೂರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಪ್ರಿಯ ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟು ಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900551119. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ವು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ಮುಸ್ಸಂಜೆ ವೃದ್ಧಾಪ್ಯ ಹಾಗೂ ಆರೋಗ್ಯ ಸಮಸ್ಯೆ ಕುರಿತು ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಹಿರಿಯರೇ ಮನೆಯ ಲಕ್ಷಣ.
2: ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ.
1: ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ.
2: ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ.
1: ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 9:50.
2: ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.
3: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರ ಇವತ್ತು ವಿಶೇಷವಾಗಿ ನಮ್ಮ ಒಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ವೃದ್ಧಾಪ್ಯ ಜೀವನ ಮತ್ತು ಆರೋಗ್ಯ ಸಮಸ್ಯೆ ಎಂಬ ವಿಷಯದ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಹುಣಸೂರು ತಾಲೂಕಿನ ಹನಗೋಡು ಹೋಬಳಿಯ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ವೃದ್ಧಾಪ್ಯ ಜೀವನ ಆಗಿರ್ಬೋದು, ಎಷ್ಟೆಲ್ಲ ಶ್ರಮ ಜೀವನ ಇದೆ, ಆ ಶ್ರಮ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಅನ್ನೋದು ಹೇಗೆ ಎದುರಿಸ್ಕೊಂಡು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಅಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ.
3: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರುಪರಿಚಯವನ್ನ ಮಾಡಿಕೊಡಿ. ಎಲ್ಲಿ ಅವರು,

0: ಯಾವ ಊರಿಂದ ಬಂದಿದ್ದೀರಾ?
1: ನನ್ನ ಹೆಸರು ಚಂದ್ರಮ್ಮ, ತಟಕೆರೆಯಿಂದ ಬಂದೀವಿ.
0: ತುಂಬಾ ಖುಷಿ ಆಯ್ತು ಅಮ್ಮ ನಿಮ್ಮ ಪರಿಚಯವನ್ನ ಮಾಡಿಕೊಂಡು. ಎಷ್ಟು ವಯಸ್ಸಾಗಿದೆ ಅಮ್ಮ ನಿಮಗೆ?
1: ಹಂಗೆ 61 ವರ್ಷ ವಯಸ್ಸು.
0: ಮುಂಚೆ ಎಲ್ಲಾರು ಶಾಲಾ ಶಿಕ್ಷಣ ಪಡ್ಕೊಂಡಿದ್ರ? ಏನಾದ್ರು ಸ್ಕೂಲ್ಗೆ ಹೋಗಿದ್ರ ನೀವು?
1: ಅಯ್ಯೋ, ಸ್ಕೂಲ್ ಬಾಕ್ಲೇ ಎತ್ತಿಲ್ಲ ಕಣವ, ನಾನು ಸ್ಕೂಲೇ ನೋಡಿಲ್ಲ ಹೆಂಗದಿಂತ.
0: ಶಿಕ್ಷಣ ವ್ಯವಸ್ಥೆ ಇತ್ತ ನಿಮ್ಮ ಕಾಲದಲ್ಲಿ?
1: ಇತ್ತು ಏನೋ ಎಲ್ಲ ಗೊತ್ತಿಲ್ಲ ನನ್ಗ. ಗೊತ್ತು, ಸ್ಕೂಲ್ ಇತ್ತು, ಇದ್ರು ನಾವು ಸ್ಕೂಲ್ ಬಾಕ್ಲ ಅಂತಾನೆ

0: ಕಳಿಸ್ಬೇಕು ಅನ್ನೋದು ಅವ್ರಿಗೂ ಓಡಿಲ್ಲ, ನಮ್ಗೆ ಹೋಗ್ಬೇಕು ಅನ್ನೋ ನಮ್ ಹೊಲ ಹೊಲ್ತ ಕಳ್ಸೋರು, ದನ ಮೇಸ ಕಳ್ಸೋರು, ಇನ್ನೇನ್ ಮಾಡೋದವ ಹೊಲ ಕಾಯ್ಕೊಂಡು ಸಂದು ದನ ಕಾಯ್ಕೊಂಡು ಮನೆಗೆ ಬರೋದು.
1: ಅಂದ್ರೆ ಚಿಕ್ಕ ವಯಸ್ಸಿನಿಂದಲೂ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ?
0: ವಯಸ್ಸಿಂದ ಕೆಲಸ ಮಾಡಿರೋದೇ ಮಾಡಿರೋದು ಕೆಲಸ.
1: ಮನೇಲಿ ಯಾರ್ಯಾರಿದ್ದೀರಿ ಅಮ್ಮ ನೀವು?
0: ನಮ್ಮನೇಲಿ ಈಗ ನಾವಿರೋದು ಇಬ್ಬರೇ, ನಮ್ಮ ಯಜಮಾನ್ರು ನಾವಿಬ್ರೇ ಇರೋದು.
1: ಮಕ್ಕಳು?
0: ಮಕ್ಳು ಇಬ್ರಿದ್ರು, ಒಬ್ಬ ಮಗ ತೀರೋಗ್ಬಿಟ್ಟ, ಒಬ್ಬ ಮಗಳವಳೆ ಮದುವೆ ಮಾಡಿದೀವಿ, ಅವಳಿಗೆ ಎರಡು ಮಕ್ಕಳದೇ. ನಾವೀಗ ಇಬ್ರೇ ಇರೋದು, ಗಂಡ ಹೆಂಡತಿರು ಇಬ್ರೇ.
1: ಮುಂಚೆ ಎಲ್ಲ ಏನ್ ಕೆಲಸ ಮಾಡ್ತಿದ್ರಿ?
0: ಮುಂಚೆ ಎಲ್ಲ ಹೊಲ ಮನೆ ಕೆಲಸ ಮಾಡ್ತಿದ್ದು, ಆರಂಭ ಮಾಡ್ತಿದ್ದು, ಕೂಲಿ ಮಾಡ್ತಿದ್ದು, ಮಣ್ಣು ಗಿಣ್ಣೆ ಎಲ್ಲ ಓದ್ತೀವಿ, ಬಾವಿ ಮಣ್ಣು ಕವಲೆ ಮಣ್ಣು ಎಲ್ಲ ಓದ್ತಿ, ಜೀವನ ಮಾಡಿ ಕಷ್ಟಪಟ್ಟು ಮಕ್ಕಳು ಸಾಕಿ ಇವತ್ತು ಬೆಳೆಸಿ ಮಕ್ಕಳನ್ನ ಓದಿಸಿ ಅವನು ನಾವು ಓದಿಸಿ ಎಲ್ಲ ಕೆಲಸ ಎಲ್ಲನೂ ಮಾಡಿ ಅವ ನಾವು ಜೀವನ ಮಾಡ್ಬೇಕಾದ್ರೆ ಕಷ್ಟ ಆಗಿತ್ತು. ಇವತ್ತು ನೆಮ್ಮದಿಯಾಗಿ ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ, ಆರೋಗ್ಯ ನೆಮ್ಮದಿ ಇಲ್ಲ, ಜೀವನಕ್ಕೆ ನೆಮ್ಮದಿ ಇಲ್ಲವ. ಬರುವಾರ ಕಷ್ಟ ಇವತ್ತು.
1: ಅಂದ್ರೆ ಆರೋಗ್ಯ ಅನ್ನೋದು ಆ ಕಾಲದಲ್ಲಿ ತುಂಬಾ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಇರ್ತಿತ್ತು. ಹೆಚ್ಚಿನ ದಿನಗಳಲ್ಲಿ ಏನೇ ಇದ್ರೂ ಕೂಡ ಆರೋಗ್ಯ ಅನ್ನೋದು ಲಭಿಸ್ತಾ ಇಲ್ಲ. ಈ ನಿಟ್ಟಲ್ಲಿ ಈಗ ನೀವು ಕೂಲಿಗೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಏನ್ ತರ ಕೆಲಸ ಮಾಡ್ತಿದ್ರಿ?
0: ಏನ್ ತರ ಹೊಲ್ ಕೆಲಸ ಮಾಡ್ತಿದ್ದು, ಯಾವ ತರ ಹೊಗೆ ಸೊಪ್ಪು ನಿಮ್ಗೇನ್ ಗೊತ್ತಾಗೋದಿಲ್ಲ, ಹೊಗೆ ಸೊಪ್ಪು ಅಂದ್ರೆ ಅದೆಲ್ಲ ಗಿಡ ಎಲ್ಲ ನೆಡೋದು, ಗೊಬ್ಬರ ಹಾಕೋದು, ಅದಕ್ಕೆ ಮಣ್ಣೇರ್ ಹಾಕೋದು, ಈ ಹೊಲದಲ್ಲಿ ಕಳೆ ಕೀಳೋದು, ನಾಟಿ ಮಾಡೋದು, ಕೊಯ್ಲು ಕುಯ್ಯೋದು, ಹರಿ ಕಟ್ಟೋದು, ಹೊರೆ ಹೊರೋದು, ಗದ್ದೆ ನಾಟಿ ಮಾಡೋದು, ಗದ್ದೆ ಕಳೆ ಕೀಳೋದು, ಅವೆಲ್ಲ ನಮ್ಮ ಕೆಲಸನೇ ಆಗಿತ್ತು. ನಾವೇ ಮಾಡ್ತಿದ್ದೆ ಅವೆಲ್ಲ ಕೆಲಸ.
1: ಎಷ್ಟು ಕೊಡ್ತಿರೋ ಅವಾಗ ಕೂಲಿ?
0: ಇವಾಗ ಏನು ಕೊಡ್ತಿದ್ರು ನಮಗೆ? 5 ರೂಪಾಯಿನ, 1.5 ರೂಪಾಯಿನಿಂದನೂ ಕೂಲಿ ಮಾಡಿರೋದು ನಾವು. 1.5 ರೂಪಾಯಿ ಒಂದು ದಿವಸಕ್ಕೆ 1.5 ರೂಪಾಯಿ ಕೂಲಿ ತಾವಿಂದನೂ ಕೂಲಿ ಮಾಡಿದ್ವಿ ನಾವು. ಅಷ್ಟಿಂದ ಹಿಡ್ದು 30 ರೂಪಾಯಿ 30 ರೂಪಾಯಿ ಗಂಟೂ ಮಾಡಿದ್ವು. ಕೊನೆಯಲ್ಲಿ ದಿಢೀರಂತ ಅದೇನು ಗೊತ್ತೋ 100 ರೂಪಾಯಿ ಎರಕ್ತು, 100 ರೂಪಾಯಿನೇ ಲಾಸ್ಟ್ ನಾವು ಕೂಲಿ ಮಾಡ್ಬೇಕಾದ್ರೆ. ಇವತ್ತು 500 ರೂಪಾಯಿ ಕೂಲಿ ನಮ್ಮ ಕೈಲಿ ಹೋಗಿ ಒಂದ್ ದಿವಸನ ಕೆಲಸ ಮಾಡಕ್ ಆಯ್ತಾ ಇಲ್ಲ. ಇವತ್ ನಾವೇ ಕೊಡ್ತಿದ್ದೋ 500 ರೂಪಾಯಿ ಕೂಲಿ ನಾವೇ ಕೊಡ್ತಾವಿ ಇವತ್ತು.
1: ಅಂದ್ರೆ 1.5 ರೂಪಾಯಿಂದ ಇಲ್ಲಿ ತನಕ ಕೂಲಿಯನ್ನ ಮಾಡ್ಕೊ ಬಂದಿದ್ದು ಒಂಥರ ಅಚ್ಚರಿ ಸಂಗತಿ. ಆ ನಿಟ್ಟಿನಲ್ಲಿ ಆ 1.5 ರೂಪಾಯಿನೇ ಅವಾಗ ಜಾಸ್ತಿ ಕೂಲಿ. ಈಗ ನೀವು 1.5 ರೂಪಾಯಿ ಅಂತ ಹೇಳಿದ್ರಲ್ಲ, ಆ 1.5 ರೂಪಾಯಿ ಹೇಗ್ ಸಾಕ್ತಿತ್ತು ಜೀವನ?
0: ಎಲ್ಲ ಸಾಕ್ತಿತ್ತು, ಪ್ರತಿಯೊಂದು. ಅವತ್ತು ತೊಂದ್ರೆ ಏನಿಲ್ವಲ್ಲ, ಅವತ್ತು ಯಾರು ಇಲ್ವಲ್ಲ, ನಮಗ್ ನಾವೇ ತಾನೇ. ಅವತ್ತು ಯಾರು ಇಲ್ಲ, ಅದಕ್ಕೇನು ಲೈಟ್ ಬಿಲ್ ಕಟ್ಬೇಕು ಅನ್ನಂಗಿಲ್ಲ, ನಲ್ಲಿ ಬಿಲ್ ಕಟ್ಬೇಕು ಅನ್ನಂಗಿಲ್ಲ, ಎಂಥದ್ದು ಇಲ್ಲ, ಏನೂ ಇಲ್ಲ. ಅದೊಂದು 1 ರೂಪಾಯಿ ಕೂಲಿ ತಂದು ನಾವು ಗಂಡ ಹೆಂಡತಿರು ಜೀವನ ಸಾಕೋದೇ ದೊಡ್ಡ ಕಷ್ಟ. ಅದರಲ್ಲೂ ಇದಕ್ಕೆ ಎಲ್ಲ ಬರೋದು ಮನೆಗೆ, ಸಕ್ಕರೆ ಕಾಫಿ ಪುಡಿ, ಬಟ್ಟೆ ಸೋಪು, ಸೀಮೆಣ್ಣೆ ತಂದು ಕೊಂಡೆ ಜೀವನ ಮಾಡ್ಬೇಕು. ಅವತ್ತು 1 ರೂಪಾಯಿಗೆ ಅದೆಲ್ಲ ಸಿಕ್ಕದು. ಇವತ್ತು ಸಿಕ್ಕದವ ಸ್ಟಪ್ ಬೆಲ್ದತ್ತು, 10 ಪೈಸೆ ಸಿಕ್ಕದು ಅವತ್ತು. ಇವತ್ತು ಸಿಕ್ಕದ ಅದೊಂದು 1 ರೂಪಾಯಿ ಎಷ್ಟು ಓದ್ತದೆ ಇಲ್ಲಿ ಹಾಕಾಕು ನೀನು ಯೋಚನೆ ಮಾಡು. ಒಂದು ಸೇರಕ್ಕಿಗೆ 1 ರೂಪಾಯಿ ಅವತ್ತು ದುಡ್ಡಿದ್ದು. ಒಂದು ಸೇರಕ್ಕಿ ತಂದ್ರೆ 4 ದಿವಸ ಜೀವನ ಮಾಡ್ಬೋದಿತ್ತು ನಮ್ಮ 2 ಮಕ್ಕಳು ನಾವೆಲ್ಲ. ಇವತ್ತಷ್ಟಿದ್ದದ 70 ರೂಪಾಯಿ 80 ರೂಪಾಯಿ ಒಂದು ಸೇರಕ್ಕಿ ಇವತ್ತು ಅಲ್ವಾ. 1 ರೂಪಾಯಿಗೆ 4 ಸೇರು 3 ಸೇರು ರಾಗಿ ಇವತ್ತು. ಅವಾಗ ಇವತ್ತು 50 ರೂಪಾಯಿ ಒಂದು ಸೇರು ರಾಗಿ, 50 ರೂಪಾಯಿ ಆಗದೆ ಇವತ್ತು ಒಂದು ಸೇರು ರಾಗಿ.
1: ಅಂದ್ರೆ 1.5 ರೂಪಾಯಿಲಿ ಸಾಮಾನುಗಳ ಬೆಲೆ ಅಗ್ಗವಾಗಿರ್ತಿತ್ತು, ಎಲ್ಲವನ್ನು ಕೊಂಡು ಬಂದಿರ್ತಿತ್ತು.
0: 10 ರೂಪಾಯಿ ತಕೊಂಡು ಹೋದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮನೇ 10 ರೂಪಾಯಿ ತಕೊಂಡು ಹೋದ್ರೆ ನಾವು 5 ಜನ ಮಕ್ಳಿದ್ದು 5 ಜನ 5 ಜನಕ್ಕೂ ಮನೆ ಜನಕ್ಕೆ ಮನೆ ಮಕ್ಕಳಿಗೆಲ್ಲ ಫುಲ್ ಹೊಸ ಬಟ್ಟೆ ತಕೊಂಡು ಮನೆಗೆ ತಂದು ಹಬ್ಬ ಮಾಡಿ ಹುಣ್ಣಿಮೆ ಮಾಡಿ ಅವತ್ತೆಲ್ಲ ಆ ತರ ಮಾಡಿ.
1: ಈಗ 1.5 ರೂಪಾಯಿ ಜೀವನ ಅಂತ ಹೇಳ್ತಿದ್ರಿ, ಆ 1.5 ರೂಪಾಯಿಲಿ ಎಲ್ಲವೂ ಸಾಕ್ತಾ ಇತ್ತು, ಎಲ್ಲವೂ ಬರ್ತಾ ಇತ್ತು ಅಂತ ನಿಟ್ಟ.
0: ಇವತ್ತು 500 ರೂಪಾಯಿ ತಂದ್ರು ಜೀವನ ನಡೀತಾ ಇಲ್ಲ. ಯಾಕೆ? 1 ಲೀಟರ್ ಎಣ್ಣೆ 200 ರೂಪಾಯಿ ಆಗದೆ, 1 ಕೆಜಿ ಸಕ್ಕರೆ 50 ರೂಪಾಯಿ ಆಗದೆ, 1 TA 10 ರೂಪಾಯಿ ಆಗದೆ, 15 ರೂಪಾಯಿ ಇಲ್ಲಿ ನಿಮ್ಮಲ್ಲಿ ನಮ್ಮ ಹಳ್ಳಿಲಿ 10 ರೂಪಾಯಿ 5 ರೂಪಾಯಿ, 1 ಬಟ್ಟೆ ಸೊಪ್ಪು 30 ರೂಪಾಯಿ ಆಗದೆ ಜೀವನ ನಡಿ ಅಂದ್ರೆ ಹಂಗ ನಡೆದ 500 ರೂಪಾಯಿಲಿ ಹೇಳವ ನೀನೆ. ಈಗ ಮಧ್ಯದಲ್ಲಿ ನಾವು ಬೇರೆ ಪೇಷೆಂಟ್ಗಳು ಒಂದು ಮಾತ್ರೆ ತಗತ್ತೀನಿ ಅಂದ್ರೆ ಹೋಗಿ 300-400 ರೂಪಾಯಿ ಮಾತ್ರೆಗೆ 10 ಮಾತ್ರೆ ತಗಬೇಕಾದ್ರೆ 300 ರೂಪಾಯಿ ದುಡ್ಡು ಬೇಕು. ಹಿಂಗ್ ಜೀವನ ಹೆಂಗವ ನಡೆದ 500 ರೂಪಾಯಿಲಿ? ಟೀ ಕುಡಿಯಕ್ಕೆ 10 ರೂಪಾಯಿ ಬೇಕು, ಹೆಂಗ್ ನಡೆದದು ಜೀವನ? 500 ರೂಪಾಯಿಲಿ ಎಷ್ಟು ನಡ್ಸ್ಬೋದವ? ನಡ್ಸಕ್ ಆಯ್ತದ? ಆಗೋದಿಲ್ಲ. ಮತ್ತೆ ಮುಂದೆ ನಾನು ಹೇಳ್ತಾ ಇದ್ರು 10 ಪೈಸೆ ಒಂದು ಹಚ್ಚ ಬೆಲ್ಲ ಅಂತ. ಅವತ್ತು 5 ಪೈಸೆ ಒಂದು ಟೀ ಪಟ್ನ 10 ಪೈಸೆ ಬೆಲ್ಲ ಅವತ್ತು. ಯಾಕಕ್ಕ ಎಷ್ಟು ಗೊತ್ತಿತ್ತು ಅವತ್ತು? ನಾನು ಕಣ್ಮಟ್ಕೆ ನಾನು ಚಿಕ್ಕೊಳಗಿದ್ದಂಗ್ಲೆ ಅಷ್ಟು ಅಷ್ಟಿತ್ತು. ಇವತ್ತು ಇವತ್ತು ಎಷ್ಟಿದ್ದದು ರೇಟು? 10 ಪೈಸಕ್ಕೆ ಒಂದಷ್ಟು ಉದ್ದಲ್ಲಿ ಸೀತಲ್ ಸೀಮೆಣ್ಣೆ ಕೊಡೋರ್ ಕಣ 10 ಪೈಸಕ್ಕೆ ಇವತ್ತು ಕೊಟ್ಟಾರ ಇವತ್ತು. ಅವ್ ಸಕ್ಕರೆ ಅನ್ನೋದೇ ಇಲ್ಲ, ಗೊತ್ತೇ ಇಲ್ಲ ಜನಕ್ಕೆ ಅವ ಸಕ್ಕರೆ ಅಂತ. ನಾವು ಚಿಕ್ಕೋರಾಗಿದಾಗ ಸಕ್ಕರೆ ಅನ್ನೋದು ಜನ ಜೀವ ನಮ್ಗೆ ಗೊತ್ತಿರ್ತಿತ್ತಿಲ್ಲ. ಆಮೇಲೆ ಆಮೇಲೆ ಸಕ್ಕರೆ ಬಂದಿದ್ದು. ಫಸ್ಟ್ ಎಲ್ಲ ಸ್ಟಾರ್ಟಿಂಗ್ ಬೆಲ್ಲನೆ ಕಾಫಿ ಹುಡಿನೇ ಟೀ ಪಡ್ನೇ ಅದೇ ಯಾವತ್ತು. ಸೀಮೆಣ್ಣೆ ದೀಪನೇ ಯಾವ ಸೌದೆ ಒಲೆನೇಯ ಮಣ್ಣು ಮಡ್ಕೆನೇಯ
1: ಬಳಕೆ ಮಾಡ್ಕೋತಿದ್ರ
0: ಬಳಕೆ ಮಾಡ್ಕೋತಿದ್ವಿ ಅವೆಲ್ಲ ನಿಮಗೆ ಅವೆಲ್ಲ.

0: ನಡೀತಿದ್ದ ಅವತ್ತು. ಇವತ್ತು ಸ್ಟೀಲ್ ಪಾತ್ರೆನ ನನ್ಕಂಡಾಗ್ಲೇ ಗೊತ್ತಿತ್ತಿರ್ತಿಲ್ಲ ನಾನು ಎಷ್ಟೋ ದೊಡ್ಡದಾದ್ಮೇಲೆ ಸ್ಟೀಲ್ ಪಾತ್ರೆ ಬಂದಿರೋದು ಪ್ರಪಂಚಕ್ಕೆ. ಅವತ್ತಂತ ಜೀವನ ಎಲ್ಲ ನಡೆದದ ಚೆನ್ನಾಗಿ. ಇವತ್ತು ಇಂಥ ಜೀವನ ಬಂದು ನಮ್ಗೆ ಆರೋಗ್ಯನೇ ಸರಿಯಿಲ್ಲ.
1: ಈಗ ನೀವು ಹೇಳ್ತಾ ಇದ್ರಲ್ಲ, ಈಗ ನಮ್ಮ ಕಾಲದಲ್ಲಿ ಎಲ್ಲ ಜಮೀನ್ ಎಲ್ಲ ಮಾಡ್ತಿದ್ವು, ಕುಯಿಲು ಎಲ್ಲ ಮಾಡ್ತಿದ್ವು, ಏನು ಬೆಳೆಗಳನ್ನ ಬೆಳ್ಕೋತಿದ್ರಿ ನೀವು?
0: ರಾಗಿ, ಭತ್ತ, ಕಾಳು, ಮನೆಗೆ ಹತ್ತಿ ಅಷ್ಟು ಮಾಡ್ಕೋತಿದ್ವು. ಅವತ್ತು ನವನೆ ಗಿವಣೆ ಅವೇನಿಲ್ಲ, ರಾಗಿ ಬೆಳಿತಿದ್ವು, ಹುಳಿಕಾಳು ಬೆಳಿತಿದ್ವು, ಸಡ್ಡಿ ಕಾಳು, ಎಳ್ಳು, ಹತ್ತಿ
1: ಅಷ್ಟು ಬೆಳಿತಿದ್ದಾಗ ಮನೆಗೆ ಸೌಲಭ್ಯಕ್ಕೆ ಇಟ್ಕೋತಿದ್ರ ಅಥವಾ ಮಾರುಕಟ್ಟೆಗೆ
0: ಮಾರತಿದ್ದು ಮನೆಗೂ ಆಗಷ್ಟು ಇಟ್ಕೋತಿದ್ದು.
1: ಆಗೆಲ್ಲ ಬೆಲೆ ಸಿಕ್ತಿತ್ತ?
0: ಕಡಿಮೆ ಬೆಲೆ, ಕನಮ ಖರ್ಚು ಕಡಿಮೆ ಅಲ್ವಾಗ, ಬೆಲೆನೂ ಕಡಿಮೆ.
1: ಅಂದ್ರೆ ಒಂದು ವರ್ಷಕ್ಕೆ ಒಂದೇ ಬೆಳೆ?
0: ಒಂದೇ ಬೆಳೆ, ಅವೆಲ್ಲ ಒಂದೊಂದೇ ಬೆಳೆ ಬರ್ತಿತ್ತು. ನೆನೆ ಎರಡೆರಡು ಬೆಳೆ ಕದದ, ರಾಗಿ ಎರಡು ಬೆಳೆ ಕದದ, ಹತ್ತಿ ಎರಡು ಬೆಳೆ ಕದದ, ಎಳ್ಳು ಎರಡು ಬೆಳೆ ಕದದ, ಏನು ಎರಡು ಬೆಳೆ ಹಾಕಲ್ಲ. ಈಗಲೇ ಬೆಳಿತಾರ ಎರಡೆರಡ ಮೂರು.
1: ಮಳೆ ವ್ಯವಸ್ಥೆ ಆತರ ಇತ್ತ ಅಥವಾ
0: ಮಳೆ ವ್ಯವಸ್ಥೆ ಆಗ ಮಳೆದೇನು ತೊಂದರೆ ಇಲ್ಲ, ಆಗ ಮಳೆ ವ್ಯವಸ್ಥೆ ಚೆನ್ನಾಗಿತ್ತು. ಯಾರು ಪಂಪ್ ಸೆಟ್ ಇಲ್ಲ, ಆಗ ಇತ್ತೀಚೆಗೆ ಮನೆಗೊಂದು ಪಂಪ್ ಸೆಟ್ ಆಗದೀರಿ. ಆಗಿರ್ತಿರ್ಲಿಲ್ಲ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರೆ ನೀವು ಏನೇನು ತಿಂತಿದ್ರಿ ಅವಾಗ? ನೀವು
0: ತಿನ್ನದೇನು ತಿನ್ನವು, ರಾಗಿ ಮುದ್ದೆ ತಿನ್ನವು, ಅನ್ನ ಊಟ ಮಾಡವು, ಸೊಪ್ಪಿನ ಸಾರು ತಿನ್ನವು. ಇನ್ನೇನು ಈ ತರಕಾರಿ ಎಲ್ಲಿ ಬತ್ತಿದ್ದೋ, ಬೀಟ್ರೂಟು, ಕ್ಯಾರೆಟು, ಕೋಸು, ಮೂಲಂಗಿ ಅನ್ಕೊಂಡು ಎಲ್ಲಿ ಇರ್ತಿದ್ದ ಅವತ್ತು? ಏನು ತರಕಾರಿನೇ ಇಲ್ಲ ಅವತ್ತು. ಕುಂಬಳಕಾಯಿ ಅದಿತ್ತು, ಬದನೆಕಾಯಿ ಅದಿತ್ತು, ಟಮಾಟ ಇತ್ತು, ಬೆಳೆ ಬೆಳೆ ಅಷ್ಟೇ. ಇತ್ತೀಚೆಗೆ ಬಂದಿರೋ ತರಕಾರಿ ಇವೆಲ್ಲವ. ಆಗ್ಲಕಾಯಿ, ಪಡ್ಲಕಾಯಿ ಅಂತ ಅವಿಂದು ಇತ್ತೀಚೆಗೆ ಬಂದಿರೋವೆ ಅವೆಲ್ಲ ನಮ್ಮ ಕಾಲದಲ್ಲೆಲ್ಲ ನಾವು ಬೆಳೆಯೋಗಿಲ್ಲ ಕೈಲವು.
1: ಅಂದ್ರೆ ನೀವ್ ಹೇಳ್ತಿದ್ರಿ ಆಗಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಬರೀ ಟಮೋಟೊ ರಾಗಿ ಮುದ್ದೆ ತಿಂದ್ರೆ ಬರ್ತಿತ್ತ?
0: ಅಷ್ಟೇ ಪೌಷ್ಟಿಕರ ಇರ್ತಿತ್ತು ಕಣವ್ ಅದ್ರಲ್ಲಿ. ಮಜ್ಜಿಗೆ, ಮೊಸರು, ಮನೇಲಿ ಬೆಣ್ಣೆ, ತುಪ್ಪ, ದನಗಳದು ಅಷ್ಟೇ ನೀಟಾಗ ಅಷ್ಟೇ ಚೆನ್ನಾಗ ಆರೋಗ್ಯ ಚೆನ್ನಾಗಿರ್ತಿತ್ತು. ಅವತ್ತು ಮಡಕೆಲ್ ಅಡ್ಗೆ ಮಾಡೋದು, ಸೌದೆ ಒಲೆಯಲ್ಲಿ ಅಡ್ಗೆ ಮಾಡೋದು, ಗ್ಯಾಸ್ ಅನ್ನೋದು ಇರ್ತಿತ್ತಿಲ್ಲ, ಮಡಕೆದ ಅಷ್ಟೇ ರುಚಿ ಬರ್ತಿತ್ತು. ಮಡಕೆಲ್ ಬಿಸಿನೀರು ಕಾಯಿಸೋದು ಎಂಥದ್ದು ಇಲ್ಲ, ಹಾಲು ತವಿಂದು ಮಡಕೆಲೆ ಕಾಯಿಸ್ತಿದ್ದ ಅವತ್ತು. ಹಾಲು ಗಡಿಗೆನು ಮಡಕೆದೇ ಕಣವ್ ಅವತ್ತು. ಅನ್ನ ಮಾಡಕ್ಕೂ ಮಡಕೆ, ಸಾರು ಮುದ್ದೆ ತವಿಂದು ಮಡ್ಕೆನೆ. ಒಳ್ಕಲ್ಲು, ಮಿರ್ಚಿ ಇಲ್ಲ ಕರಾಚಕ್ಕೆ, ಒಳ್ಕಲ್ಲು, ಲೈಟ್ ಇಲ್ಲ ಮನೆಗೆ, ಸೀಮೆಣ್ಣೆ ದೀಪ.
1: ಈಗ ನೀವ್ ಹೇಳ್ತಿದ್ರಲ್ಲ ಭತ್ತ ಬೆಳಿತಿದ್ದೋ ಅವನ್ನೆಲ್ಲ ಕುಟ್ಕೋತಿದ್ದೋ ಅಂತ, ಕುಟ್ಟಕ್ಕೂ ಮಿಷಿನ್ ಗಳಿರ್ಲಿಲ್ವ ಅವಾಗ?
0: ಒಳ್ಕಲ್ಲಲ್ಲೇ ಕುಡ್ತಿದ್ದು, ಎಲ್ಲೋ ಹುಣಸೂರಲ್ಲಿ ದೊಡ್ಡ ಮಿಷಿನ್ ಇರ್ತಿದ್ದೋ, ಅವಕ್ಕೆ ಎಲ್ಲೋ ಒಬ್ಬೊಬ್ರು ಹಾಕೊಂಡು ಹೋಗೋರು. ಜಾಸ್ತಿ ಬೆಳೆಯೋರು, ಇನ್ ಸಿಕ್ಕಾಬಟ್ಟೆ ಬೆಳೆಯೋರೆಲ್ಲ ಕುಟ್ಕೊಳ್ಳೋದು ಮಾಡೋದು.
1: ಎಲ್ಲವೂ ಕೂಡ ಮನೆ ಒಂದು ಆಧಾರಿತವಾಗಿ ಮನೇಲೆ ಬೆಳ್ಕೊಂಡು ಮನೇಲೇ ಅದನ್ನ ಒಂದು ಸಂಸ್ಕರಣೆ ಮಾಡಿಕೊಂಡು ಬೇರ್ಪಡಿಸ್ಕೊಂಡು ಮನೇಲೆ ಆರೋಗ್ಯನ ಜಾಸ್ತಿ ಇರ್ತಿತ್ತು.
0: ಮಾರ್ಕೆಟ್ ಹಾಕಿ ಮಾರೋರು ಹೆಚ್ಚಾಗಿ ಬೆಳೆದಿರೋ ಏನ್ ಮಾಡೋದು, ಹೊಸಿ ಬೆಳೆಯರು ನಾವು ಮಾರ್ಕೆಟ್ ಕಾಯ್ತಿತ್ತಿಲ್ಲ. ನಮ್ಮ ಜೀವನಕ್ಕಾಗಷ್ಟು ನಾವು ಮಾಡ್ಕೊಳ್ಳೋದು ಅಷ್ಟೇ, ನಮ್ ಜೀವನಕ್ಕಾಗಷ್ಟು ಬೆಳ್ಕೊಂಡು ಬೆಳ್ಕೊಂಡು ವರ್ಷ ಇವತ್ತ ಬೆಳೆದಿದ್ದು ಇನ್ನೊಂದು ವರ್ಷಕ್ಕಂಟ ಜೀವನಕ್ಕೆ ಇರ್ಬೇಕು ಮನೇಲಿ. ಆ ತರ ಬೆಳ್ಕೊಂಡು ಮಾಡಿಕೊಂಡು ಅದನ್ನ ಬಳಸ್ಕೊಂಡು ಊಟ ಮಾಡ್ಕೊಂಡು ಹಂಗ ಜೀವನ ಮಾಡ್ಕೊ ಬಂದು ಅವತ್ತಿಂದ.

0: ಈಗ ನೀವ್ ಹೇಳಿದ್ರಲ್ಲ ಒಲೆಲ್ ಮಾಡೋದು ಮಡಿಕೆ ಎಲ್ಲ ಮಾಡೋದು ಅಂತಂದ್ರ, ಆ ಕಾಲದಲ್ಲಿ
1: ಬಾವಿಲಿ ನಲ್ಲಿ ನೀರಿಲ್ಲ, ಆಗ ಬಾವಿಲಿ ಸೇರ್ತಿದ್ದು ಕಣವ, ಬಾವಿಲಿ ನೀರ್ ಸೇರ್ತಿದ್ದು ಹಗ್ಗ ಹಾಕೊಂಡು ಚೌರ್ಗಿ ಹಾಕೊಂಡು ಬಾವಿಲಿ ಸೇರ್ಕೊತಿದ್ರು.
0: ಈಗ ನಿಮ್ಮ ಕಾಲದಲ್ಲಿ ಆಸ್ಪತ್ರೆಗಳಿರ್ಲಿಲ್ಲ,
1: ತಟಗೆರೆಲ್ಲ ಆಸ್ಪತ್ರೆ ಬಂದಾಗ ಎಲ್ಲೋ ಇದ್ದೋ ಹುಣಸೂರು ಗವರ್ಮೆಂಟ್ ಆಸ್ಪತ್ರೆ, ಇನ್ ಹಿಂಗೆ ಪ್ರೈವೇಟು ಗಿವಿಟು ಅದೇನು ಇತ್ತಿಲ್ಲ. ಆಗ ಮೈಸೂರಲ್ಲಿ ಇದ್ವೋ ಏನೋ ನನಗೆ ಗೊತ್ತಿಲ್ಲ, ಅದು ಹುಣಸೂರಲ್ಲಿ ಮತ್ತೆ ಗವರ್ಮೆಂಟ್ ಆಸ್ಪತ್ರೆ ಅಂತಿತ್ತು, ಅದು ಗೊತ್ತು ಒಟ್ಟಿನಲ್ಲಿ. ನಮ್ಮೂರಲ್ಲಿ ಆಸ್ಪತ್ರೆ ಬರೋಸ್ಕಲ್ಲಿ ನಾನು ಸುಮಾರಾಗಿ ಅಂತ ಇದಾಗಿತ್ತಿಲ್ಲ, ಆಗ ಬಂದಿರೋದು ಆಸ್ಪತ್ರೆ ನಮ್ಮೂರ್ಗೆ.
0: ಅಂದ್ರೆ ಹುಷಾರಿರಲಿಲ್ಲ ಅಂತಂದ್ರೆ ಹೋಗ್ತಿದ್ರ ನೀವು ಅದಕ್ಕೆ
1: ಆಸ್ಪತ್ರೆಗೆ? ಆಮೇಲೆ ಹೋಗಿರೋದು ನಾನು ಇತ್ತೀಚೆಗೆ, ಆಗ ಆಸ್ಪತ್ರೆಗೆ ಹೋಗಂತ ನನಗೆ ಆಸ್ಪತ್ರೆಗೆ ಬರೋಂತ ಕಾಯಿಲೆನೇ ಇಲ್ಲ. ನಾನು ಹುಟ್ಟಿ ಬೆಳೆದಿದ್ದವಿಂದ ನನ್ನ ಮಗಳು ಹುಟ್ಟ ಗಂಟನು ನಾನು ಆಸ್ಪತ್ರೆ ಅಂತ ನೋಡಿಲ್ಲವ.
0: ಮಾಮೂಲಿ ಜ್ವರ ಕೆಮ್ಲು ಹೊಟ್ಟೆ ನೋವು ಬಂದಾಗ
1: ನನ್ಗೆ
0: ಏನ್ ಮನೆ ಮದ್ದು ಮಾಡ್ಕೋತಿದ್ವಿ,
1: ಎಂತ ಮದ್ದು ಮಾಡಿಲ್ಲ ನನ್ಗೆ, ಎಂತದ್ದು ಬಂದಿತ್ತು ಇಲ್ಲ ಕಾಯಿಲೆ. ನಾನು ಯಾವಾಗ್ಲೂ ಒಂದ್ ಮಾತ್ರ ನಿಮ್ಗೊಳ್ಳಲ್ಲ, ನನ್ ಮಗಳು ಹುಟ್ಟದಾಗ ಮಾತ್ರ ನಮ್ಮೂರ್ ಡಾಕ್ಟರ್ ಬಂದು ಒಂದ್ ಇಂಜೆಕ್ಷನ್ ಮಾಡಿದ್ರು ನನಗೆ. ಅಷ್ಟು ಬಿಟ್ರೆ ನಾನು ಹುಟ್ಟಿ ಬೆಳೆದಿ ನಾನು ಮದ್ವೆ ಆಗತ್ತೆ ಅನ್ಕೋವೆ, ನನ್ ಮಗಳು ಪ್ರೆಗ್ನೆಂಟ್ ಆಗಿ ಅವಳು ಡೆಲಿವರಿ ದಿವಸ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಂಡಿರೋದು ನಾನು.
0: ಅಲ್ಲಿ ತನಕ ಯಾವ್ದೇ ಚಿಕಿತ್ಸೆ ತಗೋತಿರ್ಲಿಲ್ಲ,
1: ಎಂತದ್ದು ಇಲ್ಲ ಕಣವ, ಒಂದ್ ಮಾತ್ರ ಇಲ್ಲ, ನಾನು ಒಂದ್ ಮಾತ್ರ ತಕೊಂಡಿಲ್ಲ.
0: ಮಕ್ಕಳು ಸಾಕೋದು ಆ ಕಾಲದಲ್ಲಿ ಎಷ್ಟು ಕಷ್ಟ ಅನಿಸ್ತಿತ್ತು ನಿಮ್ಗೆ?
1: ಕಷ್ಟ ಅನಿಸ್ತಿತ್ತು, ಇನ್ನೇನು.

0: ಕಷ್ಟ ಅಂದ್ರು ಮಕ್ಳು ಬಿಟ್ಟು ಬಿಡಕ್ಕಾಗದ. ಅವತ್ತು ನಮ್ಮ ಮಕ್ಳು ರಾಗಿ ತಿನ್ಸಿದ್ರು ತಿನ್ಬಿಟ್ಟು ಬೆಳಿತಿದ್ದು, ಬರೀ ಹಾಲು ಕೊಟ್ರು ಕುಡಿದ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಇವತ್ತಿನ ಮಕ್ಳು ಏನ್ ಮಾಡ್ತಾವ ಗೊತ್ತಾ, ನಂಗೆ ಬೂಸ್ಟ್ ಹಾಕು ಯಾರ್ಲಿಕ್ ಸಾಕು, ಮುಟ್ಟಕ್ಕೆಲ್ಲ ಹಾಲಲ್ಲಿ ಓಡ್ತಲ್ ಮಕ್ಳು. ರೊಟ್ಟಿ ಹಾಕರು ರಾಗಿ ರೊಟ್ಟಿ, ಅವತ್ತು ರಾಗಿ ರೊಟ್ಟಿ ಹಾಕೊಡೋರು ಮಕ್ಳಿಗೆ, ಅನ್ನ ಕಡಿಮೆ ಅಲ್ವಾ ಮಕ್ಳಿಗೆ, ರಾಗಿ ರೊಟ್ಟಿ ಹಾಕಿ ಹಾಕಿ ಮಕ್ಳಿಗೆ ಕೊಡೋರು. ಇವತ್ತು ಏನ್ ಮಾಡ್ತಾರೆ, ಎದ್ದೊಟ್ಟಿಗೆ ಮಕ್ಳು ಕುಳಿಯೋಗ್ರೆ, ಬಾತು ಚಿತ್ರಾನ್ನ ಚಪಾತಿ ದೋಸೆ ಉಪ್ಪಿಟ್ಟು ಇಡ್ಲಿ, ಅವ್ರಿಗೆ ಏನ್ ಏನ್ ಬೇಕಾದ ಮಾಡಿ ಮಾಡಿ ಮಕ್ಳಿಗೆ ಊಟ ಮಾಡಿಸ್ತಾರೆ, ಸಾಕ್ತಾರೆ ಮಕ್ಕಳನ್ನ. ಇವತ್ತು ಇವತ್ತು ಇತ್ತಿತ್ತಿಲ್ಲ, ಅವೆಲ್ಲ ನಮ್ ಕಾಲದಲ್ಲಿ
1: ಕಳಿಸ್ತದ.
0: ನನ್ ಮಗ ಬಿ ಎ ಬಿ ಕಾಮ್ ಕಂಪ್ಲೀಟ್ ಮಾಡಿದೆ, ನನ್ ಮಗಳು ಎಂಟನೇ ಕ್ಲಾಸ್ ಪಾಸ್ ಆಗಿ ಒಂಬತ್ತು ಕೂರ್ಸ್ ಅಷ್ಟೊಂದು ಸ್ನಾನ ಕಾಲು ಏನ್ ಕಳಿಸ್ತಿಲ್ಲ, ಹೋಗ್ನೇ ಇಲ್ಲ ಅವಳು.
1: ಈ ನಿಟ್ಟಲ್ಲಿ ನಿಮ್ಗೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವ್ ಹೇಳಿದ್ರಿ ಆಗೆಲ್ಲ ಸಮೃದ್ಧಿಯಾಗಿರ್ತಿತ್ತು ಆರೋಗ್ಯ ಅನ್ನೋದು, ಯಾವುದೇ ಕಷ್ಟ ಕಾಯಿಲೆಗಳು ಇರ್ಲಿಲ್ಲ. ಇತ್ತೀಚೆಗೆ ಆರೋಗ್ಯ ಅನ್ನೋದು ಕಡಿಮೆ ಆಗ್ತಾ ಬರ್ತಿದೆ, ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಗೆ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಇಲ್ಲಿದ್ಯಾ?
0: ಇತ್ತಿತ್ತಿಲ್ಲ ನನ್ಗೆ, ಈ ಶುಗರ್ ಒಂದೊಂದೆ ನಂಗೆ ಸಮಸ್ಯೆ, ಏನು ಸಮಸ್ಯೆ ಇಲ್ಲ. ಮಗ ಇದ್ದಾವ ಸತ ಊಟ, ಮಗ 24 ವರ್ಷದ ಮಗ, ಯೋಚನೆ ಮಾಡದ್ನಲ್ಲವ ಬಂದ್ಬಿಡ್ತು ಶುಗರ್. ಡಾಕ್ಟರ್ಗಳು ಯಾರ ತಕ್ಕ ಪರೀಕ್ಷೆ ಮಾಡಿಸೋ ಹಂಗೆ ಅಂದಿದ್ದು, ಶಿಶುದ್ ಗಟ್ಟಿ ಕಣಮ್ಮ ನೀನು, ಆದ್ರೆ ಶುಗರ್ ಇಂದ ಯೋಚನೆ ಅಂತ ಶುಗರ್ ಬಂದ್ಬಿಟ್ಟದೆ ನಿನ್ಗೆ ಹಂಗಂತ ಡಾಕ್ಟರ್ ಎರಡ್ ಮೂರು ಜನ ಡಾಕ್ಟರ್ ಹೇಳಿದ್ರು. ಅದನ್ನ ನಾವು ಹುಣಸೂರಲ್ಲಿ ತೋರಿಸ್ಕೊತಿದ್ದು, ಅಲ್ಲಿಂದ ಜಾಸ್ತಿ ಹುಷಾರ ತಪ್ಪಿಟ್ರೆ ನಮ್ಮ ಮಗಳು ಕರ್ಕೊಂಡು ಹೊಂಟಗಳು ಒಳ್ಳೆ ನರಸೀಪುರ ಹಾಸನ ಮಗಳು ಕರ್ಕೊಂಡು.
1: ಈಗ ಸ್ವಾಮಿ ವಿವೇಕಾನಂದ ಹಾಸ್ಪಿಟಲ್ ಏನಕ್ಕೆ ಬಂದಿರೋದು?
0: ಕಣ್ಣು ಆಪರೇಷನ್.
1: ಕಣ್ಣು ಕಾಣಿಸ್ತಿಲ್ಲ ಅಂತ ಹೇಳಿದ್ರಲ್ಲ, ಯಾವಾಗ್ಲಿಂದ?
0: ಎರಡ್ ಮೂರು ವರ್ಷ ಆಯ್ತು ಕಣವ, ಕಣ್ಣು ಕಾಣಿಸಕ್ಕೆ ಜಾಸ್ತಿ ಕಾಣಿಸ್ತಿಲ್ಲ, ಹತ್ರದಲ್ಲಿ ಕಾಣಿಸೋದು ದೂರ ಕಾಣಿಸ್ತಿಲ್ಲ. ಈಗಂತೂ ಫುಲ್ ಕವರ್ ಆದಂಗೆ ಒಂದ್ ಸ್ವಲ್ಪ ಕಾಣಕ್ಕಿಲ್ಲ. ನಿನ್ ಮಕ್ಕನೇ ಚೆನ್ನಾಗ್ ಕಾಣಿಸ್ತಾ ಇಲ್ಲ ಅಂದ್ರು ನನ್ ಮಗಳು ಕ್ಯಾಂಪಲ್ಲಿ ಎಲ್ಲ ಮಾಡಕ್ಕಿಲ್ಲ ಮಾಡಕ್ಕಿಲ್ಲ ಅಂತಾರಲ್ಲ ಅನ್ಬಿಟ್ಟು ಪ್ರೈವೇಟ್ಗೆ ಹೋಗಿ ಮಾಡ್ಸ್ಕೊಳ್ಳದೆ ಸುಮ್ಮನಿರವ ಅಂತ ಹೇಳಿದ್ಲು.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಉತ್ತರ ಪ್ರದೇಶದ ವಾರಣಾಸಿ ರಿಂಗ್ ರಸ್ತೆ ಮತ್ತು ರಾಷ್ಟೀಯ ಹೆದ್ದಾರಿ 19 ನಡುವೆ 46 ಕಿಲೋಮೀಟರ್ಗಳಿಗೂ ಹೆಚ್ಚು ಉದ್ದದ 6 ಪಥದ ಗ್ರೀನ್ಫೀಲ್ಡ್ ಎಲಿವೇಟೆಡ್ ಕಾರಿಡಾರ್ ಅನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದಿಸಿದೆ. ಈ ಕುರಿತು ನವದೆಹಲಿಯಲ್ಲಿ ಇಂದು ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಯೋಜನೆಯ ಒಟ್ಟು ಬಂಡವಾಳ ವೆಚ್ಚ 14,400 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿದ್ದು, ರಾಷ್ಟೀಯ ಹೆದ್ದಾರಿ 19 ಮತ್ತು ವಾರಣಾಸಿ ರಿಂಗ್ ರಸ್ತೆ ನಡುವೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಇದು ನಗರ ಚಲನಶೀಲತೆಯನ್ನು ಸುಧಾರಿಸುತ್ತದೆ. ಯೋಜನೆಯು ಸರಾಸರಿ ಪ್ರಮಾಣದ ಸಮಯವನ್ನು ಸುಮಾರು 60 ನಿಮಿಷಗಳಿಂದ 20 ನಿಮಿಷಗಳಿಗೆ ಇಳಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಲು 127,500 ಕೋಟಿ ರೂಪಾಯಿಗಳ ವೆಚ್ಚದೊಂದಿಗೆ ಸೆಮಿಕಾನ್ 2.0ಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಪಳಿ ಸ್ಥಿತಿಸ್ಥಾಪಕತ್ವವನ್ನು ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ ಎಂದು ಅವರು ಹೇಳಿದ್ದಾರೆ. 62,500 ಕೋಟಿ ರೂಪಾಯಿಗಳ ವೆಚ್ಚದ ಮೊಬೈಲ್ ಫೋನ್ ಉತ್ಪಾದನಾ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಂದಿನ 5 ವರ್ಷಗಳವರೆಗೆ ಈ ಯೋಜನೆಯನ್ನು ಜಾರಿಗೆ ತರಲಾಗುವುದು ಎಂದು ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ನೀಡಿದ್ದಾರೆ. ಒಡಿಶಾ ಮತ್ತು ಜಾರ್ಖಂಡ್ನಾದ್ಯಂತ 4 ಜಿಲ್ಲೆಗಳನ್ನು ಒಳಗೊಂಡ 2 ಮಲ್ಟಿಟ್ರ್ಯಾಕಿಂಗ್ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯು ಒಡಿಶಾದಲ್ಲಿ ಪರದೀಪ್ ಹರಿದಾಸ್ಪುರ್ ಡಬಲ್ ಟ್ರ್ಯಾಕ್ ಮತ್ತು ಜಾರ್ಖಂಡ್ನಲ್ಲಿ ರಾಜ್ಘರ್ ಸವಾನ್ ದಂಗೋಪೋಸಿ 4ನೇ ಮಾರ್ಗವನ್ನು ಒಳಗೊಂಡಿದೆ. ಸುಮಾರು 3,907 ಕೋಟಿ ರೂಪಾಯಿಗಳ ಒಟ್ಟು ಅಂದಾಜು ವೆಚ್ಚದೊಂದಿಗೆ ಯೋಜನೆ 2030-31ರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆತ್ಮನಿರ್ಭರ ಭಾರತಕ್ಕಾಗಿ ಯೂರಿಯಾ 2026 ರಾಷ್ಟ್ರೀಯ ಹೂಡಿಕೆ ನೀತಿಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ದೇಶದಲ್ಲಿ ಅನಿಲ ಆಧಾರಿತ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಯೂರಿಯಾ ವಲಯದಲ್ಲಿ

0: ನೂತನ ಹೂಡಿಕೆಗಳನ್ನು ಪ್ರೋತ್ಸಾಹಿಸಲು ಈ ನೀತಿಯು ಪ್ರಯತ್ನಿಸುತ್ತದೆ. ಇದು ಸ್ವಾವಲಂಬನೆಯ ಗುರಿಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಎಂದು ಜಾರಿಗೆ ಬಂದಿದ್ದು, ಮೊದಲ ದಿನದಂದು ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳನ್ನು ಬ್ರಿಟನ್ಗೆ ರಫ್ತು ಮಾಡಲಾಗುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಬ್ರಿಟನ್ ಡೆಪ್ಯೂಟಿ ಹೈಕಮಿಷನರ್ ಚಂದ್ರು ಅಯ್ಯರ್ ಬೆಂಗಳೂರಿನಲ್ಲಿ ರಫ್ತು ಸಾಗಣೆಗೆ ಚಾಲನೆಯನ್ನು ನೀಡಿದರು. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎರಡೂ ದೇಶಗಳ ಸರಕುಗಳಿಗೆ ಆದ್ಯತೆಯ ಸುಂಕಗಳು ದೊರೆಯಲಿದ್ದು, ಇದು ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಹೇಳಿದ್ದಾರೆ. ಹೈದರಾಬಾದ್ನಲ್ಲಿ ತೆಲಂಗಾಣದಿಂದ ಬ್ರಿಟನ್ಗೆ ರಫ್ತು ಸಾಗಣೆಗೆ ಇಂದು ಚಾಲನೆ ನೀಡಲಾಯಿತು. ಪಂಜಾಬ್ನ ಅಮೃತಸರ ಮತ್ತು ಲೂಧಿಯಾನದಿಂದ ಸಿದ್ಧ ಉಡುಪುಗಳು ಮತ್ತು ಉಣ್ಣೆ ಹಾಗೂ ವರ್ಸ್ಟೆಡ್ ನೂಲುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಮಹಾರಾಷ್ಟ್ರದ ಮುಂಬೈನಲ್ಲಿ ರಫ್ತು ಸಾಗಣೆಗೆ ಚಾಲನೆ ನೀಡಲಾಯಿತು. ರಾಸಾಯನಿಕಗಳು, ಔಷಧಗಳು, ಪ್ಲಾಸ್ಟಿಕ್ಗಳು, ಆಹಾರ ಉತ್ಪನ್ನ ಮತ್ತು ಮಸಾಲೆ ಸೇರಿದಂತೆ ವಿವಿಧ ಸರಕುಗಳ ರಫ್ತಿಗೆ ಹಸಿರು ನಿಶಾನೆ ತೋರಲಾಯಿತು. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಹಾಗೂ ಸಾಮಾಜಿಕ ಭದ್ರತೆಯ ಒಪ್ಪಂದದ ಅನುಷ್ಠಾನ ಭಾರತ ಮತ್ತು ಬ್ರಿಟನ್ ನಡುವಿನ ಶಾಶ್ವತ ಪಾಲುದಾರಿಕೆಯಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಒಪ್ಪಂದಗಳು ಮಾರುಕಟ್ಟೆ ಪ್ರವೇಶವನ್ನು ಗಮನಾರ್ಹವಾಗಿ ವಿಸ್ತರಣೆ ಮಾಡುತ್ತವೆ, ವ್ಯಾಪಾರ ಮತ್ತು ಸೇವೆಗಳನ್ನು ಬಲಪಡಿಸುತ್ತವೆ ಮತ್ತು ವೃತ್ತಿಪರರಿಗೆ ಹೆಚ್ಚಿನ ಚಲನಶೀಲತೆಯನ್ನು ಸುಗಮಗೊಳಿಸುತ್ತವೆ ಎಂದು ತಿಳಿಸಿದ್ದಾರೆ. ಇದು ದೇಶದ ಉದ್ಯಮಿಗಳು, ರೈತರು, ತಯಾರಕರು, ಎಂಎಸ್ಎಂಇಗಳು ಮತ್ತು ಕೌಶಲ್ಯಪೂರ್ಣ ವೃತ್ತಿಪರರಿಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತವೆ. ಜವಳಿ, ಚರ್ಮ, ರತ್ನಗಳು, ಆಭರಣ ಮತ್ತು ಎಂಜಿನಿಯರಿಂಗ್ ಸರಕುಗಳು, ಸಮುದ್ರ ಉತ್ಪನ್ನಗಳು, ರಾಸಾಯನಿಕಗಳು ಮತ್ತು ಸಂಸ್ಕರಿಸಿದ ಆಹಾರಗಳಂತಹ ಕ್ಷೇತ್ರಗಳಿಗೆ ಅಪಾರ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತ ಬ್ರಿಟನ್ ಸಂಬಂಧಗಳಲ್ಲಿನ ಈ ಹೊಸ ಅಧ್ಯಾಯವು ಹಂಚಿಕೆಯ ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡುತ್ತದೆ ಹಾಗೂ ಎರಡೂ ರಾಷ್ಟ್ರಗಳ ನಡುವಿನ ಸ್ನೇಹದ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಇಂದು ಜಾರಿಗೆ ಬಂದಿರುವ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಸಿಇಟಿಎ ಮತ್ತು ಸಾಮಾಜಿಕ ಭದ್ರತೆಯ ಒಪ್ಪಂದವು ಭಾರತ ಬ್ರಿಟನ್ ನಡುವಿನ ಪಾಲುದಾರಿಕೆಯಲ್ಲಿ ಮಹತ್ವದ ಕ್ಷಣವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರ ಪೋಸ್ಟ್ ಅನ್ನು ಪ್ರಧಾನಿ ಹಂಚಿಕೊಂಡಿದ್ದಾರೆ. ಬ್ರಿಟನ್ ಮಾರುಕಟ್ಟೆಗೆ ಬಲವಾದ ಪ್ರವೇಶವನ್ನು ಪಡೆಯುವ ಹಲವಾರು ಚೈತನ್ಯಶೀಲ ವಲಯಗಳೊಂದಿಗೆ ಭಾರತದ ರೈತರು, ಉದ್ಯಮಿಗಳು ಮತ್ತು ಎಂಎಸ್ಎಂಇಗಳಿಗೆ ಹೊಸ ವೇಗವನ್ನು ನೀಡುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇದು ತಂತ್ರಜ್ಞಾನ, ವೃತ್ತಿಪರ ಸೇವೆಗಳು ಮತ್ತು ನಾವೀನ್ಯತೆಯಲ್ಲಿ ಸಹಕಾರವನ್ನು ಗಾಢವಾಗಿಸುತ್ತವೆ ಮತ್ತು ಕೌಶಲ್ಯಪೂರ್ಣ ಭಾರತೀಯ ಪ್ರತಿಭೆಗಳಿಗೆ ಹೆಚ್ಚಿನ ಚಲನಶೀಲತೆಯನ್ನು ಬೆಂಬಲಿಸುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಭದ್ರತಾ ಒಪ್ಪಂದವು ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಮಾಡುವ ಭಾರತೀಯ ವೃತ್ತಿಪರರಿಗೆ ಅಮೂಲ್ಯವಾದ ಬೆಂಬಲವನ್ನು ನೀಡುತ್ತದೆ ಮತ್ತು ಭಾರತೀಯ ಉದ್ಯಮಗಳ ಸ್ಪರ್ಧಾತ್ಮಕತೆಯನ್ನು ಬಲಪಡಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರು ತಿಳಿಸಿದ್ದಾರೆ. ಇಂದು ಜಾರಿಗೆ ಬಂದಿರುವಂತಹ ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಜವಳಿ, ಚರ್ಮ, ಎಂಜಿನಿಯರಿಂಗ್, ಆಹಾರ ಸಂಸ್ಕರಣೆ, ಔಷಧಗಳು ಮತ್ತು ಎಂಎಸ್ಎಂಇ ಸೇರಿದಂತೆ ಭಾರತೀಯ ರಫ್ತಿನ 99% ಶೂನ್ಯ ಸುಂಕ ಮಾರುಕಟ್ಟೆ ಪ್ರವೇಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎತ್ತಿ ಹಿಡಿಯುವಂತಹ ಜನಪರ ರಾಜತಾಂತ್ರಿಕತೆಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ. ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವಾಗ ಬ್ರಿಟನ್ನಲ್ಲಿರುವಂತಹ ಭಾರತೀಯ ವೃತ್ತಿಪರರಿಗೆ ಗಮನಾರ್ಹ ವಿನಾಯಿತಿಗಳನ್ನು ವಿತರಿಸುತ್ತದೆ ಎಂದು ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಬೆಲ್ಜಿಯಂನ ಬ್ರಸೆಲ್ಸ್ನಲ್ಲಿ ಐರೋಪ್ಯ ಒಕ್ಕೂಟದ ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ನಾವೀನ್ಯತೆ ಆಯುಕ್ತೆ ಎಕಟೆರಿನಾ ಜಹರೀವಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಶುದ್ಧ ಮತ್ತು ಹಸಿರು ಇಂಧನ ತಂತ್ರಜ್ಞಾನಗಳಲ್ಲಿ ಸಂಶೋಧನೆಗೆ ಅವಕಾಶಗಳ ಕುರಿತು ಚರ್ಚೆ ನಡೆಸಲಾಯಿತು. ನಾವೀನ್ಯತೆ ಕೇಂದ್ರಗಳು, ಸ್ಟಾರ್ಟ್ಅಪ್ಗಳು ಮತ್ತು ವಿವಿಧ ವಿಷಯಗಳ ಕುರಿತು ಪರಸ್ಪರ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ಬೆಲ್ಜಿಯಂಗೆ ತಮ್ಮ 2 ದಿನಗಳ ಅಧಿಕೃತ ಭೇಟಿ

0: ಮಾತನಾಡಲಿರುವ ಡಾಕ್ಟರ್ ಎಸ್ ಜೈಶಂಕರ್ ಬ್ರಸೆಲ್ಸ್ನಲ್ಲಿ ನಡೆದ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದವನ್ನು ಬೆಲ್ಜಿಯಂ ಉಪಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರೊಂದಿಗೆ ಸಹ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಭೆಯಲ್ಲಿ ರಾಜಕೀಯ, ಆರ್ಥಿಕ, ಹೂಡಿಕೆಗಳು, ಶುದ್ಧ ಇಂಧನ, ರಕ್ಷಣೆ, ಚಲನಶೀಲತೆ ಮತ್ತು ಔಷಧೀಯ ಕ್ಷೇತ್ರದಲ್ಲಿ ಸಹಕಾರವನ್ನು ಪರಿಶೀಲನೆ ಮಾಡಿದರು. ಪಶ್ಚಿಮ ಏಷ್ಯಾ ಸೇರಿದಂತೆ ಜಾಗತಿಕ ಬೆಳವಣಿಗೆಗಳ ಕುರಿತು ಉಭಯ ಕಡೆಯವರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಹಾರ್ಮೋನ್ ಜಲಸಂಧಿಯ ಮೂಲಕ ಹಾದು ಹೋಗಲು ಪ್ರಯತ್ನಿಸುತ್ತಿರುವಂತಹ ಹಡಗುಗಳ ಮೇಲೆ ಇರಾನ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಅಮೆರಿಕ ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದೆ ಹಾಗೂ ಇಂದು ತನ್ನ ವೈಮಾನಿಕ ದಾಳಿಯನ್ನು ತೀವ್ರಗೊಳಿಸಿದೆ. ಇರಾನಿನ ಸೇನಾ ಬ್ಯಾರಕ್ಗಳ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದ್ದು ಕನಿಷ್ಠ 7 ಸೈನಿಕರು ಹುತಾತ್ಮರಾಗಿದ್ದಾರೆ. ಅಲ್ಲದೆ ದೇಶದಾದ್ಯಂತ 260 ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕ ದಾಳಿಯಿಂದಾಗಿ 30 ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇರಾನ್ ಸರ್ಕಾರದ ವಕ್ತಾರ ಫಾತಿಮೆಹ್ ಮಹಜೆರಾನಿ ತಿಳಿಸಿದ್ದಾರೆ. ಪುನಃ ದಿಗ್ಬಂಧನ ಹೇರುತ್ತಿದ್ದಂತೆ ಅಮೆರಿಕ ಮತ್ತು ಇರಾನ್ ಪರಸ್ಪರ ದಾಳಿಗಳನ್ನು ಪ್ರಾರಂಭಿಸಿವೆ. ದಿಗ್ಬಂಧನದ ಕಾರಣದಿಂದಾಗಿ ಇರಾನ್ ಪಶ್ಚಿಮ ಏಷ್ಯಾದಿಂದ ಎಲ್ಲಾ ಇಂಧನ ರಫ್ತುಗಳನ್ನು ನಿಲ್ಲಿಸುವುದಾಗಿ ಬೆದರಿಕೆ ಹಾಕಿದೆ. ಅಟ್ಲಾಂಟಾದಲ್ಲಿ ಇಂದು ಮಧ್ಯರಾತ್ರಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೆಯ ಸೆಮಿಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡದ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸೆಮಿಕಂಡಕ್ಟರ್ ವಿನ್ಯಾಸ, ಉತ್ಪಾದನಾ ಪರಿಸರ ವ್ಯವಸ್ಥೆ ಬಲಪಡಿಸಲು ಸೆಮಿಕಾನ್ 2.0 ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭಾರತ ಬ್ರಿಟನ್ ಸಮಗ್ರ ಆರ್ಥಿಕ ವ್ಯಾಪಾರ ಒಪ್ಪಂದ ಇಂದಿನಿಂದ ಜಾರಿಗೆ. ಮೊದಲ ದಿನ ಭಾರತದಿಂದ 140 ದಶಲಕ್ಷ ಮೌಲ್ಯದ ಸರಕುಗಳು ಬ್ರಿಟನ್ಗೆ ರಫ್ತು. ಇರಾನ್ ಮೇಲೆ ಪುನಃ ನೌಕಾ ದಿಗ್ಬಂಧನ ಹೇರಿದ ಅಮೆರಿಕ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಈಗ ಅವತ್ತು ಆಸ್ಪತ್ರೆಗೆ ಬಂದೆ, ಆಸ್ಪತ್ರೆಯಲ್ಲಿ ಏನಂತ ಹೇಳಿದ್ರು.
2: ನಿಮ್ಗೆ ಯಾವಾಗ ಗೊತ್ತಾಯ್ತು?
1: ಅವತ್ತೇನು ಬುಧವಾರನೋ ಕಣಿ. ಬುಧವಾರ ಗೊತ್ತಾಯ್ತು. ಹೋದ ಬುಧವಾರ 4:00 ಆಸ್ಪತ್ರೆಗೆ ಹೋಗಿದ್ನಲ್ಲ, ಅವತ್ತು ಚೆಕಪ್ ಮಾಡ್ಸೋದೆ ಶುಗರ್ ಅಂತ ಹೋಗಿದೆ. ನಮ್ಮೂರ್ ಡಾಕ್ಟ್ರು ಅಲ್ಲಿದ್ರಲ್ಲ, ಅವ್ರು ಕೊಟ್ರು ಸೋಮವಾರ ಕ್ಯಾಂಪ್ ಅದೇ ಬಂದು ತೋರಿಸಿ ಅಜ್ಜಿ ನೋಡದ ಅಂತ ಹೇಳಿದ್ರು. ಅದಕ್ಕೆ ನೆನ್ನೆ ಬಂದೆ ತೋರ್ಸದ ಅಂದ್ಬಿಟ್ಟು. ಮಾಡ್ತೀವಿ ಅಂದ್ರಲ್ಲ ಅವ ಇಲ್ಲ ಇಲ್ಲ ಇಲ್ಲೂ ಹೋಗೇ ಇಲ್ಲ ನಾನು. ಇದೇ ಫಸ್ಟ್. ಇಲ್ಲ ಭಯ ಇಲ್ಲ. ಯಾಕೆ ಭಯ? ಹೋಗಿಲ್ಲ ಇನ್ನೇನ್ ಮಾಡಿ ನಂಗೆ. ಈಗ ಇಂಜೆಕ್ಷನ್ ಅಂದ್ರೆ ಸಿಕ್ಕಾಬಿಟ್ಟೆ ಭಯ. ಇಂಜೆಕ್ಷನ್ ಅಂದ್ರೆ ಭಯ ಇಲ್ರಿ. ಯಾರ್ಗಾರ ಪಕ್ಕದಲ್ಲಿ ಇಂಜೆಕ್ಷನ್ ಮಾಡ್ಬಿಟ್ರೆ ನಂಗೆ ಅಲ್ಲಿ ಜೀವನ ನಡುತ್ತಕ್ಕನು. ದೇವ್ರ ಏನ್ ಮಾಡೋಣ, ಏನಾದದ ಒಟ್ಟಲ್ಲಿ. ಅದೇ ನಾನು
2: ಅವಾಗ ತಾನೇ ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಆರೋಗ್ಯ ಚೆನ್ನಾಗಿರ್ತಿತ್ತು, ಇತ್ತೀಚಿನ ಕಾಲದಲ್ಲಿ ಕಷ್ಟ ಆಗ್ಬಿಡುತ್ತೆ. ಹಿಂದಿನ ಕಾಲದ ಆರೋಗ್ಯನ ನಾವು ಮತ್ತೆ ಪಡ್ಕೋಬೇಕು ಅಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನಾವು
1: ಏನು ಮಾಡಕ್ ಸಾಧ್ಯ ಇಲ್ಲ, ಏನು ಮಾಡಕ್ ಸಾಧ್ಯ ಇಲ್ಲ, ಆಗದಿಲ್ಲ. ಹಿಂದಿನ ಕಥೆನೆ ಬೇರೆ, ಇವತ್ತಿನ ಕಥೆನೆ ಬೇರೆ. ಯಾಕೆ ಏನ್ ಗೊತ್ತದೆ ಇವತ್ತು ಹಿಂದ್ಲದ್ದು ಏನ್ ಗೊತ್ತದೆ ಹೇಳವ ನೀನೆ. ನೀನೇ ಮಾಡು ಹೇಗಲ್ಲ, ನಮ್ ಜೀವನ ನೆಲಕ್ಕೆ ಇಟ್ರು ಹಿಂದ್ಲದ ಆರೋಗ್ಯ ಬರೋದಿಲ್ಲ. ಏನು ಮುಂದಕ್ಕೆ ಏನಾರು ತೊಂದ್ರೆ ತಕೊಂಡು ಹೋದದೇ ಹೊರತದು ಹಿಂದಿನ ಸುಖ ಎಂದಕ್ಕೂ ಬರೋದಿಲ್ಲ. ಮಾತ್ರ ನಾವೇನೇ ಮಾಡಿದ್ರು ಯಾವ್ದಾರ ತಕತೀವಿ ಅಂದ್ರೆ ನಮ್ಮನ್ನೇ ತಕೊಂಡು ಹೋದೋ ಇನ್ನೊಂದೇನಾರು ಆದದು ಅದು ಗೊತ್ತಿಲ್ಲ. ಒಟ್ಟಲ್ಲಿ ಅದ್ರ ಹಠ ಹಿಡ್ದು ನಾವೇನೇ ಮಾಡಿದ್ರು ಮಾಡ್ತೀನಿ ಅಂದ್ರು ಮಾಡಕ್ಕಾಗೋದಿಲ್ಲ.
2: ಇತ್ತೀಚಿನ ದಿನಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ಕಡಿಮೆ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಅವ್ರಿಗೇನ್ ಹೇಳ್ತೀರಾ ನೀವು?
1: ಅದ್ರ ಕತೆ ಯಾಕೆ ಹೇಳಿಯವ? ಅಪ್ಪ ಅಮ್ಮನ ನೋಡ್ಕೊಳ್ಳೋರ್ ಕತೆಯ? ಅಪ್ಪ ಮುಂದೂ ಲೆಕ್ಕೂ ಇಲ್ಲ. ಇವತ್ತು ಹಿಂದ ಕಾಲದಲ್ಲಿ ನೋಡ್ತಾನೆ ಇದ್ರ ಅಪ್ಪ ಅಮ್ಮ ವರ್ಷಗಟ್ಲೆ ಬಿತ್ಕೊಂಡ್ರು ಅವ್ರು ಸೇವೆ ಮಾಡ್ತಿದ್ರು. ಗಂಡ್ಮಕ್ಳು ಸಸರು ಇಲ್ಲವ. ಇವತ್ ಮಾಡ್ಯಾರ ಮಾಡೋದಿಲ್ಲ ಕಣವ. ಅಪ್ಪ ಅವನ್ಗೆ ಬೆಲೆ ಇಲ್ಲ ಇವತ್ತು ಕಣವ. ನೀನ್ ಯಾಕೆ ಸಾಕದಿ? 10 ವರ್ಷ ಕಂಟನೆ ಇವಳು ನಮ್ಮ ಅಪ್ಪ ನಮ್ಮಅಮ್ಮ ಅನ್ನೋದು ಅವ್ರು 10 ವರ್ಷ ಕಂಟನೆ ನಾವು ನಮ್ಮ ಮಕ್ಳಿಗೆ ಏನ್ ಬುದ್ಧಿ ಹೇಳ್ಬೇಕು ಅದ್ ಹೇಳಕ್ಕಾಗದು. 10 ವರ್ಷ ಮೀರ್ತು ಅಂದ್ರೆ ನಮ್ಮ ಮಕ್ಳನ್ನ ಮಾತು ಕೇಳಕ್ಲೆ ಯಾರು ಕೇಳೋದಿಲ್ಲ ಕಣವ. ನನ್ ಮಗನೆಲ್ಲ ನನ್ ಮಗಳೆಲ್ಲ ಇನ್ನೊಬ್ರು ಮಕ್ಳೇ ಆದ್ರೂ ಪ್ರಪಂಚನೇ ಹಂಗ ಆಗ್ಬಿಟ್ಟದೆ. ಅವ್ರು ಏನ್ ಮಾಡೋದು? ಅವತ್ ನಮ್ಮ ಅಪ್ಪ ಅಮ್ಮ ಓದಿಸ್ತಿಲ್ಲ ಬರಸ್ತಿಲ್ಲ ಅವ್ರು ಹೇಳ್ದಂಗ ಕೇಳ್ಕೊಂಡಿದ್ದು. ಇವತ್ ನಮ್ಮ ಮಕ್ಳ ಓದು ಬರಕ್ ಹಾಕ್ಬಿಟ್ಟು ಅವ್ರ 10 ವರ್ಷ ಕ್ಯಾಲೆ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಇವತ್ತು 10 ವರ್ಷದ ಮಕ್ಳಿಗೆ ಅವ್ರ ಜೋವಲ್ 100 ರೂಪಾಯಿ ದುಡ್ಡು ಇರ್ತದೆ. ಅವ್ರು ನಮ್ಮ ಮಾತು ಕೇಳಾರ ಕೇಳಾರವ ನಮ್ಮ ಮಾತ. ಆ ದುಡ್ಡು ದುಡ್ಡು ನೋಡ್ತಾ ಇರ್ತದ ಅವ್ರನ್ನ ಜೋವಲಿ ನಮ್ಮನ್ ನೋಡ್ಸಕಿಲ್ಲ.
2: ಬೆಳಗ್ಗೆಯಿಂದ ಸಂಜೆ ಗಂಟು ಮನೇಲೇ ಇರ್ತೀರ, ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ. ಈಗ ನೀವು ಎಲ್ಲೂ ಹೋಗಲ್ಲ, ಹೇಗ್ ನೋಡ್ಕೋತೀರ ನಿಮ್ ಜೀವನ? ನಿಮ್ ಜೀವನ
1: ನಾವು ಜೀವನಕ್ಕಾಗಷ್ಟು ದಾರಿ ಮಾಡ್ಕೋತೀವಲ್ಲ, ಬೆಳ್ಕೋತೀವಿ, ರಾಗಿ ಬೆಳ್ಕೋತೀವಿ.

0: ಬೆಳ್ಕೊತೀವಿ, ಕಾಳುಗಳು ಬೆಳ್ಕೊತೀವಿ. ಇನ್ನೇನು ಯಾಕೆ ಕಷ್ಟ ಪಡ್ಬೇಕು? ಒಂದು ಎರಡು ದನ ಕರುಗಳು ಕಟ್ಕೊಂಡಿರ್ತೀವಿ, ಅದು ಅಂದ ಹಾಲು ಕೊಡ್ತದೆ, ಅದನ್ನ ಡೈರಿಗೆ ಹಾಕತೀವಿ, ಅದ್ರ ದುಡ್ಡು ಬರ್ತದಲ್ಲ ತಕೊಂಡು ಹಾಕೋ ಜೀವನ ಮಾಡೋದು. ಇನ್ನೇನು ಮಾಡಿದ್ರೆ ಎಷ್ಟು ಗಂಟೆ ಹೇಳದ್ ನಾನು, ಆಗ 4 ಗಂಟೆಗೆ ಎದ್ಕೊತಿದ್ದೆ ಕಣೋ, ಬೇಕಾದಷ್ಟು ಕೆಲಸ ಇರ್ತಿತ್ತು, 4 ಗಂಟೆಗೆ ಹೇಳ್ತಿದ್ದೆ, ಆಮೇಲೆ 5 ಗಂಟೆಗೆ ಬಂದೆ. ಈಗ ಹುಷಾರು ತಪ್ಪಿದ್ಮೇಲೆ 7 ಗಂಟೆ ಹೇಳಕ್ಕಿಲ್ಲ, 7 ಗಂಟೆಗೆ ಹೇಳದ್ ನಾನು, ಹ್ಞೂ ಕೆಲಸ ಆಗೋದಿಲ್ಲ ನನ್ನ ಕೈಲಿ, ಶುಗರ್ ಅಲ್ವಾ, ಹೇಳೋಕ್ಕಾಗಿಲ್ಲ, ಇದ್ದ ತಕ್ಷಣ ನಡೆಯೋಕ್ಕಾಗಿಲ್ಲ, ಜೀವ ಎಲ್ಲ ನಡುಗಲು ಬಂದ್ಬಿಡ್ತದೆ. ನಮ್ಮ ಮನೆಯವರೇ ಎದ್ದು ಹಾಲು ಗಿಲು ಕರೆದು ಹಾಕೊಂಡು ಡೈರಿಗೆ ಹೋಗ್ತಾರೆ, ಪಾತ್ರೆ ಬೆಳಿ ಕೊಡ್ತಾರೆ, ಹಾಗೆ ಎದ್ದು ನಾನು ಅಂತಾರೆ, ಅವರೇ ಕಾಫಿನೂ ಕಲಿಸ್ಕೊಡ್ತಾರೆ, ಕಾಫಿನೂ ಕುಡಿದ್ಬಿಟ್ಟು ಆಮೇಲೆ ಎದ್ದು ಕಣ ಏನೋ ಮುಖ ತೊಳ್ಕೊಂಡು ಒಂಚೂರ ಏನಾರು ಮಲೆ ಮುಂದ್ಗಡೆ ಕೂತ್ಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಜೀವನ ಮಾಡ್ತೀವಿ. ಇನ್ನೇನು ಮಾಡ್ಯವ, ಅಷ್ಟೇ ನಮ್ಮ ಕತೆ.
1: ಈ ನಿಟ್ಟಿನಲ್ಲಿ ಹಿಂದಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಿರ್ಲಿಲ್ಲ, ನೀವು ಹೇಳ್ತಿದ್ರಲ್ಲ ತರಕಾರಿಗಳನ್ನೆಲ್ಲ ಬೆಳ್ಕೊತಿದ್ರಲ್ಲ, ಆಗ ಹೇಗೆ ಬೆಳ್ಕೊತಿದ್ರಿ?
0: ಮಾಮೂಲಿ ಭೂಮಿಗೆ ಹಾಕವು, ಬೆಳ್ಕೊಳ್ಳವು, ದನಿನ ಗೊಬ್ಬರ ಇರ್ತಲ್ಲ ಅದನ್ನ ಸುತ್ತ ಕವರ್ ಮಾಡವು, ಅದಕ್ಕೆ ಬೆಳ್ಕೊಳ್ಳವು. ಈ ಗೊಬ್ಬರ ಏನು ಅನ್ನೋದೇ ಗೊತ್ತಿಲ್ಲ ಅವತ್ತು, ಅವತ್ತಷ್ಟೇ ಚೆನ್ನಾಗಿ ಆರಂಭ ಬೆಳೆಯೋದು ಎಲ್ಲ ಆಯ್ತಿತ್ತು, ಅವತ್ತು ಇವತ್ತಾದದ ಆಯ್ತಾ ಇಲ್ಲ ಇವತ್ತು.
1: ಈ ನಿಟ್ಟಿನಲ್ಲಿ ಎಲ್ಲಾ ಮಕ್ಳಿಗೂ ಆಗಿರ್ಬೋದು ವಯಸ್ಸಾದವ್ರಿಗೆ ಈಗ ಜೀವನ ಕಷ್ಟ, ಈ ನಿಟ್ಟಿನ ಮೇಲೆ ಚೆನ್ನಾಗಿ ನೋಡ್ಕೋತಾರ?
0: ಅಯ್ಯೋ ಚೆನ್ನಾಗಿ ನೋಡ್ಕೊತಿದ್ದಿಲ್ಲ, ಈಗ ಚೆನ್ನಾಗಿ ನೋಡ್ಕೋತಾರೆ, ಹುಷಾರಿಲ್ವಲ್ಲ, ಚೆನ್ನಾಗಿ ನೋಡ್ಕೋತಾರೆ. ಇನ್ನೇನ್ ಮಾಡಿವ, ಹೆಂಗೋ ಅವತ್ತಿನ ಜೀವನ ಮಾಡ್ಕೊಬಂದು ಇವತ್ತು ಇಷ್ಟ ಆಗ್ ನಿಂತದೆ ನಮ್ಮ ಪರಿಸ್ಥಿತಿ, ಏನ್ ಮಾಡ.

0: ಈಗ ನೋಡ್ಕೋತಿದ್ದಾರೆ ಹಾಸ್ಪಿಟಲ್ ಅವರೆಲ್ಲ
1: ಚೆನ್ನಾಗಿ ನೋಡ್ಕೋತಾರೆ. ನಮ್ಮೂರ್ಗು ಒಂದ್ಸಲ ಫೋನ್ ಮಾಡ್ಬಿಟ್ಟಿದ್ರು ನನ್ಗೆ, ಕೇಳಿದ್ರು ಏನು ಹೆಂಗ್ ನೋಡ್ಕೋತಾ ಇದಾರೆ, ಹೆಂಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಹೆಂಗ್ ಮಾಡ್ತಾ ಇದಾರು ಪೇಷಂಟ್ಗಳು ಅಂತ. ನಾನು ಅವ್ರಿಗೂ ನಾನು ಚೆನ್ನಾಗಿ ನೋಡ್ಕೋತಾವ್ರಿ ಅಂತ ಅವ್ರಿಗೂ ಹೇಳಿದ್ದೀನಿ. ನಾನು ಸಂತೋಷವಾಗಿ ನೋಡ್ಕೋತಾವ್ರಿ ನೆಮ್ಮದಿಯಲ್ಲಿ ಅವ್ರ ಪಪ್ಪ ಸುಮ್ಮನೆ ಇಲ್ದಾರ್ರದ ಯಾಕವ ಹೇಳೋದು, ಖುಷಿ ಆಯ್ತು ನನ್ಗೆ ನೋಡಿ ಎಲ್ಲ ಚೆನ್ನಾಗಿ ನೋಡ್ಕೋತಾವ್ರಿ ಇದೆಲ್ಲ ನೋಡುವೆ ಖುಷಿ ಆಯ್ತು, ಸಮಾಧಾನ ಆಯ್ತು ನನ್ಗೆ. ಗಲೀಜೇನು ಇಲ್ವಲ್ಲ, ಕ್ಲೀನ್ ಆಗದೆ ಆಸ್ಪತ್ರೆ, ನೀಟ್ ಆಗದೆ, ಚೆನ್ನಾಗಿ ಇಟ್ಕೊಂಡವ್ರಿ. ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರ ಕಣವ.
0: ಥ್ಯಾಂಕ್ ಯು ಅಜ್ಜಿ.
1: ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು.
0: ತುಂಬಾ ಖುಷಿ ಆಯ್ತು ಅಜ್ಜಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಜೀವನದ ಬಗ್ಗೆ, ಆ ಶ್ರಮ ಜೀವನದಲ್ಲಿ ವೃದ್ಧಾಪ್ಯ ಜೀವನ ಹೇಗೆ ನಡ್ಸ್ಕೊ ಬರ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.
1: ಆಯ್ತು, ಥ್ಯಾಂಕ್ಸ್.
0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ತಮ್ಮ ಶ್ರಮ ಜೀವನ ಹಂಚಿಕೊಂಡವರು ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದಮ್ಮರವರು. ಇಲ್ಲಿಗೆ ಈ ಒಂದು ಮುಸ್ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಬೆಳಕು.
1: ಕೇಳುಗರೆ, ಇದುವರೆಗೂ ವೃದ್ಧಾಪ್ಯ ಹಾಗೂ ಆರೋಗ್ಯ ಸಮಸ್ಯೆ ಕುರಿತು ಹುಣಸೂರು ತಾಲೂಕು ತಟ್ಟೆಕೆರೆ ಗ್ರಾಮದ ಶ್ರೀಮತಿ ಚಂದ್ರಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳಿದ್ರಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮ. ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷತೆ ಹಾಗೂ ಪ್ರಸ್ತುತ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ ಎಚ್ ಕೆ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಶ್ರೋತೃಗಳೇ, ತಮ್ಮೆಲ್ಲರಿಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಜುಲೈ 15 ಅಂದರೆ ವಿಶ್ವ ಯುವ ಕೌಶಲ್ಯ ದಿನ. ಪ್ರತಿ ವರ್ಷ ಜುಲೈ 15ರಂದು ವಿಶ್ವ ಕೌಶಲ್ಯ ದಿನವನ್ನು ಅಥವಾ ವರ್ಲ್ಡ್ ಯೂತ್ ಸ್ಕಿಲ್ ಡೇಯನ್ನು ವಿಶ್ವದಾದ್ಯಂತ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಯುವ ಜನರಿಗೆ ಉದ್ಯೋಗ, ಉತ್ತಮ ಕೆಲಸ ಮತ್ತು ಸ್ವಾವಲಂಬನೆ ಸಾಧಿಸಲು ಅಗತ್ಯವಿರುವ ಕೌಶಲ್ಯಗಳನ್ನು ಒದಗಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿದೆ. ಹೌದು ಕೇಳಿದ್ರೆ, ಈ ದಿನದ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆಯಾಗಿರ್ಬೋದು, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರು ಹೊಂದಿರಬೇಕಾದಂತಹ ಕನಿಷ್ಠ ಕೌಶಲ್ಯಗಳು, ಅದನ್ನು ಕಲಿಯುವಂತಹ ಮೂಲಗಳು, ಈ ಎಲ್ಲ ವಿಷಯದ ಕುರಿತು ಮಾತನಾಡಲು ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಂಗಳೂರಿನ ಲೇಖಕರು, ಅಂಕಣ ಬರಹಗಾರರು ಹಾಗೂ ಪ್ರಗತಿಪರ ಚಿಂತಕರಾದಂತಹ ಶ್ರೀಯುತ ಎಚ್ ಕೆ ವಿವೇಕಾನಂದರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಶ್ವ ಯುವ ಕೌಶಲ್ಯ ದಿನದ ಕುರಿತು, ಹಾಗೆ ಕೌಶಲ್ಯದ ಪ್ರಾಮುಖ್ಯತೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ನಮಸ್ಕಾರ. ನಮಸ್ಕಾರ
0: ಸರ್. ಮೊದಲಿಗೆ ತಮಗೂ ಕೂಡ ವಿಶ್ವ ಯುವ ಕೌಶಲ್ಯ ದಿನದ ಶುಭಾಶಯಗಳು ಸರ್.
1: ಧನ್ಯವಾದ. ಧನ್ಯವಾದ
0: ಸರ್. ಪ್ರಸ್ತುತ ಜಗತ್ತಿನಲ್ಲಿ ನಾವು ನೋಡ್ತು ಅಂದರೆ, ಎಷ್ಟೇ ಉನ್ನತವಾದ ಶಿಕ್ಷಣವನ್ನು ಪಡೆದಿದ್ರು, ಎಷ್ಟೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸ್ತಾ ಇದ್ರು, ಕೌಶಲ್ಯ ಅನ್ನೋಂಥದ್ದು

0: ಒಂದು ಸ್ವಂತ ಉದ್ಯೋಗವನ್ನು ಕಟ್ಕೊಳ್ಳೋ ನಿಟ್ಟಲ್ಲಿ ಆಗಿರ್ಬೋದು, ಒಂದು ಸ್ವಾವಲಂಬನೆಯನ್ನು ಸಾಧಿಸೋ ನಿಟ್ಟಲ್ಲಿ ಆಗಿರ್ಬೋದು, ಕೌಶಲ್ಯ ಅನ್ನೋದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಸರ್. ಆ ನಿಟ್ಟಿನಲ್ಲಿ ಕೌಶಲ್ಯ ಎಂದರೇನು ಸರ್? ಈ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ ಸರ್?
1: ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಕೌಶಲ್ಯ ಅನ್ನುವ ಪದ ನಾವು ಏನು ಅಂತೀವಿ ಅಂದ್ರೆ, ಒಂದು ಒಂದು ಕೌಶಲ್ಯ ಯಾವುದೇ ಇದ್ರೆ ಇಂಗ್ಲಿಷ್ ಅಲ್ಲಿ ಸ್ಕಿಲ್ ಅಂತ ನಾವು ಏನ್ ಕರಿತೀವಿ, ಅದು ಕನ್ನಡದಲ್ಲಿ ಕೌಶಲ್ಯ ಅನ್ನುವಂತಹ ಒಂದು ಶಬ್ದ ಇದೆ. ಇದು ತುಂಬಾ ವಿಶಾಲ ಅರ್ಥವನ್ನು ಹೊಂದಿದೆ. ಮತ್ತು ನಾವು ಈಗ ಈ ಕಾರ್ಯಕ್ರಮ ಮಾಡ್ತಾ ಇರೋದು ವಿಶ್ವ ಯುವ ಕೌಶಲ್ಯ ದಿನ ಆಗಿರೋದ್ರಿಂದ, ಇದು ವಿಶ್ವವ್ಯಾಪಿ ಆಗಿರೋದ್ರಿಂದ ಈ ಕೌಶಲ್ಯದ ಪರಿಣಾಮಗಳು ಫಲಿತಾಂಶಗಳು ವಿಭಿನ್ನವಾಗಿರ್ತವೆ. ಅಂದ್ರೆ ಇದಕ್ಕೆ ಪ್ರಾದೇಶಿಕತೆ ಇರ್ಬೋದು, ದೈಹಿಕ ರಚನೆ ಇರ್ಬೋದು, ಭೌಗೋಳಿಕ ಸನ್ನಿವೇಶಗಳಿರ್ಬೋದು, ಇವೆಲ್ಲವಕ್ಕೂ ಕೂಡ ಒಂದಷ್ಟು ಡಿಫ್ರೆಂಟ್ ಆಗಿರುತ್ತವೆ. ಕೆಲವು ಮಾನವ ಸಹಜ ಕೌಶಲ್ಯಗಳೇನಿದಾವೆ ಅದು ಎಲ್ಲವೂ ಸಾಮಾನ್ಯವಾಗಿದ್ರು ಕೆಲವು ಕೌಶಲ್ಯಗಳು ಅಸಾಮಾನ್ಯವಾಗಿ ಮತ್ತು ಪ್ರಾದೇಶಿಕ ಭಿನ್ನತೆಯನ್ನು ಹೊಂದಿರ್ತವೆ. ಸಾಮಾನ್ಯವಾಗಿ ಈ ಕೌಶಲ್ಯ ಅಂತ ಈಗ ಈ ದಿನ ಏನಕ್ಕೆ ಆಚರಣೆ ಮಾಡ್ತಾರೆ ಅಂದ್ರೆ, ಇದು ಯುವಕರನ್ನೇ ಉದ್ಯೋಗದ ದೃಷ್ಟಿಯಿಂದ ಈ ಕೌಶಲ್ಯ ಅನ್ನುವಂತಹ ಒಂದು, ಯಾಕಂದ್ರೆ ಕೌಶಲ್ಯ ಬೇರೆ ಬೇರೆ ಸಬ್ಜೆಕ್ಟ್ಗಳ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯ ಇರುತ್ತೆ. ಆದ್ರೆ ಈ ವಿಶ್ವ ಕೌಶಲ್ಯ ದಿನ ಮುಖ್ಯವಾಗಿ ಯುವಕರನ್ನ ಉದ್ಯೋಗಶೀಲರನ್ನಾಗಿ ಮಾಡುವ, ಆ ಉದ್ಯೋಗದಲ್ಲಿ ಕೌಶಲ್ಯವನ್ನು ವೃದ್ಧಿಸಿ ಗುಣಮಟ್ಟವನ್ನು ಹೆಚ್ಚಿಸಲು ಉಪಯೋಗಿಸುವ ಪದವೇ ಈ ಕೌಶಲ್ಯ. ಅಂದ್ರೆ ನಿಮ್ಮೊಳಗಡೆ ಇರುವ ಒಂದು ಸಾಮರ್ಥ್ಯ, ಕೆಲಸದ ಅಂದ್ರೆ ನೀವು ಮಾಡುವ ಉದ್ಯೋಗದ ಬಗೆಗಿನ ಆಳವಾದ ಜ್ಞಾನ, ಮತ್ತೆ ಆ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗುತ್ತಿರುವ ತಂತ್ರಜ್ಞಾನ, ಮತ್ತೆ ನಿಮಗೆ ಅದರಲ್ಲಿ ಒಂದು ಭೂತ ವರ್ತಮಾನ ಭವಿಷ್ಯಗಳು ಅಂದ್ರೆ ದೃಷ್ಟಿಕೋನ, ಮುಂದಿನ ಭವಿಷ್ಯದಲ್ಲಿ ಈ ನಮ್ಮ ಈಗಿನ ಕೌಶಲ್ಯ ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳೋದು ಏನು, ಆಮೇಲೆ ಅದು ಕೌಶಲ್ಯ ಒಂದು ರೀತಿಯ ನಿಮ್ಮ ಒಳಗಿನ ಅರಿವು, ನಿಮ್ಮ ದೃಷ್ಟಿಕೋನ, ಈ ಎಲ್ಲವೂ ಕೂಡ ಸೇರಿ ಕೌಶಲ್ಯ ಅಂತ ಆಗುತ್ತೆ. ಯಾಕೆಂದ್ರೆ ಇದು ಉದ್ಯೋಗ ಆಧಾರಿತ. ನಿಮ್ಗೆ ಗೊತ್ತಿದೆ, ಜಗತ್ತು ಬಹಳಷ್ಟು ಸ್ಪರ್ಧೆ ಮತ್ತು ವೇಗವನ್ನ ಪಡೆದಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿನಿತ್ಯ ಬದಲಾಗ್ತಾ ಇರುತ್ತೆ. ಬಹಳ ಹಿಂದೆ ಎಲ್ಲ ನಿಮಗೆ ನೋಡ್ಬೋದು ನಿಧಾನವಾಗಿತ್ತು ಜಗತ್ತು, ಬದಲಾವಣೆಗಳು ಬಹಳ ನಿಧಾನವಾಗಿ ಆಗ್ತಾ ಇದ್ವು. ಆದ್ರೆ ಈಗ ಆಗಲ್ಲ. ಅದರಲ್ಲೂ ಈ ವಿಶ್ವ ಮುಕ್ತ ಮಾರುಕಟ್ಟೆ ಆದ ನಂತರ, ಈ ಜಾಗತೀಕರಣ ಅಂತ ಏನ್ ಹೇಳ್ತೀವಿ, ಗ್ಲೋಬಲೈಸೇಷನ್ ಆದ್ಮೇಲೆ ಇಡೀ ಜಗತ್ತೇ ಒಂದು ಮಾರುಕಟ್ಟೆಯಾಗಿದೆ. ಈ ಮಾರುಕಟ್ಟೆಯಲ್ಲಿ ನೀವು ಯಾವುದೋ ಹಳೆಯ ನಿಮ್ಮ ಜ್ಞಾನವನ್ನ ಇಟ್ಕೊಂಡು ಮಾಡ್ಲಿಕ್ಕಾಗಲ್ಲ. ನಿಮಗೆ ಇರುವ ಅಕ್ಷರ ಜ್ಞಾನದ ಜೊತೆಗೆ ಕೌಶಲ್ಯ, ಆ ವಿಷಯ ನೀವು ಯಾವ ಒಂದು ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಳ್ಲಿಕ್ಕೆ ಹೋಗ್ತೀರಿ ಅದರಲ್ಲಿ ಇರುವ ಕೌಶಲ್ಯ ಬಹಳ ಮುಖ್ಯವಾಗುತ್ತೆ. ಯುವ ಪೀಳಿಗೆಯಲ್ಲಿ ಇದರ ಅವಶ್ಯಕತೆ ಎಷ್ಟು ಅಂದ್ರೆ, ಇದು ಕೇವಲ ಅವಶ್ಯಕತೆ ಅಂತ ನಾನು ಹೇಳಲ್ಲ, ಅನಿವಾರ್ಯತೆಯೂ ಕೂಡ. ಕೌಶಲ್ಯ ಖಂಡಿತ ಅವಶ್ಯಕತೆಯ ಜೊತೆಗೆ ಬಂಡವಾಳಶಾಹಿಗಳು ಅಥವಾ ಕಾರ್ಮಿಕ ಇವ್ರಿಗೆ ಬಂಡವಾಳ ಹಾಕೋರಿಗೆ ಅದು ಅವಶ್ಯಕತೆ ಇರ್ಬೋದು, ಆದ್ರೆ ಯುವಕರಿಗೆ ಈ ಕೌಶಲ್ಯ ಅನಿವಾರ್ಯತೆ ಯುವ ಪೀಳಿಗೆ. ಆ ಕಾರಣಕ್ಕಾಗಿಯೇ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಆಚರಿಸಲಾಗ್ತಿದೆ
0: ಸರ್. ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನ ಯಾವಾಗ್ಲಿಂದ ಆಚರಣೆಗೆ ಬಂತು ಸರ್? ಇದರ ಹಿನ್ನೆಲೆ ಮತ್ತು ಇದರ ಗುರಿ ಉದ್ದೇಶಗಳ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್.
1: ಈಗ ಈ ವಿಶ್ವ ಕೌಶಲ್ಯ ದಿನ ಬಹಳ ಹಿಂದೆ ಏನು ಇರಲಿಲ್ಲ. 2014 ಜುಲೈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನಡೀತಾ ಇರುತ್ತೆ, ಆಗ ಇದನ್ನ ಅಂಗೀಕರಿಸ್ತದೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಒಂದು ವಿಶ್ವ ಕೌಶಲ್ಯ ದಿನವನ್ನ ಆಚರಿಸುತ್ತೆ. ಯಾಕೆಂದ್ರೆ ಇದು ಎಲ್ಲರಿಗೂ ಗೊತ್ತಿದೆ. ಈಗ ಉದಾಹರಣೆಗೆ ಒಂದು ಮೋಟಾರ್ ಇಂಡಸ್ಟ್ರಿ ಇರ್ಬೋದು, ಅಥವಾ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ಈಗ ವೃದ್ಧಿಯಾಗ್ತಾ ಇರುವ AI ಟೆಕ್ನಾಲಜಿ ಕೃತಕ ಬುದ್ಧಿಮತ್ತೆ ಇರ್ಬೋದು, ಈಗ ಅಭಿವೃದ್ಧಿಯಾಗ್ತಾ ಇರುವ ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಏನಾಗ್ತಾ ಇದೆ, ಈ ಕೌಶಲ್ಯದ ಕೊರತೆ ಬಹಳ ದೊಡ್ಡ. ಯಾಕೆಂದ್ರೆ ಖಾಸಗೀಕರಣ ಆಗಿದೆ. ನೀವು ಸರ್ಕಾರ ಇಲ್ಲಿ ಕೌಶಲ್ಯ ಅಂದಾಗ ನಿಮ್ಮ ಆ ಕ್ಷಣದ ಮಾರ್ಕ್ಸ್ ಮತ್ತು ನಿಮ್ಮ ಆ ಕ್ಷಣದ ಸಾಮರ್ಥ್ಯವನ್ನ ನೋಡಿ ಸರ್ಕಾರಗಳು ಉದ್ಯೋಗ ಕೊಡುತ್ತೆ. ಆದ್ರೆ ಇಲ್ಲ, ಹಾಗಲ್ಲ. ಇಲ್ಲಿ ನೀವು ಡಾಕ್ಟ್ರು, ಪೊಲೀಸು ಅಥವಾ ಇನ್ನೊಬ್ಬ ಸಾಫ್ಟ್ವೇರು, ಯಾವ್ದು ಆಡಿಟರು, ಯಾವುದೇ ಆಗಿರ್ಲಿ, ಅದು ಈವನ್ ಒಬ್ಬ ಪತ್ರಕರ್ತರು, ಮೀಡಿಯಾ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು, ಯಾರೇ ಇರ್ಬೋದು, ಇಲ್ಲಿ ಪ್ರೈವೇಟ್ ಅಲ್ಲಿ ಏನಾಗುತ್ತೆ, ಇದು ಹಣ ಕೇಂದ್ರೀಕೃತ ಸಮಾಜ. ಹಣ ಕೇಂದ್ರೀಕೃತ ಸಮಾಜದಲ್ಲಿ ಬಂಡವಾಳ ಹಾಕೋರು ಆ ಹಣವನ್ನ ನಾನು ಹೇಗೆ ವಾಪಸ್ ತೆಗಿಬೇಕು, ಹಣ ವಾಪಸ್ ತೆಗೆಯೋದಕ್ಕೆ ನಿಮಗೆ ಯಂತ್ರಗಳು ಎಷ್ಟು ಮುಖ್ಯನೋ, ಕೆಲವು ಯಂತ್ರಗಳು ಉಪಯೋಗಿಸುವ ವಿಷಯದಲ್ಲಿ, ಹಾಗೆ ಈ ಯುವಕರ ಕೌಶಲ್ಯವೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ ವಿಶ್ವಸಂಸ್ಥೆ ಇದನ್ನ ಗ್ರಹಿಸಿ, ಓ ಈಗ ನಾವು ಇದನ್ನ ಮುನ್ನೆಲೆಗೆ ತರೋದಕ್ಕೆ ಸರಿಯಾದ ಸಮಯ ಅಂತೇಳಿ 2014 ಜುಲೈ ಪ್ರಾರಂಭ ಆಯ್ತು, ಜುಲೈ 15ರಂದು. ಹಾಗೆ ಇದನ್ನ ಭಾರತದಲ್ಲಿ ಪ್ರಧಾನಮಂತ್ರಿಗಳು 2015 ಇದನ್ನ

0: ನಮ್ಮಲ್ಲಿ ಇದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಮಾಡ್ತಾರೆ. ಅವಾಗ ಅವರು ಹೇಳ್ತಾರೆ ಕೌಶಲ್ಯ ಭಾರತ ಕುಶಲ ಭಾರತ, ಅಂದ್ರೆ ಸ್ಕಿಲ್ ಇಂಡಿಯಾ ಸಕ್ಸಸ್ಫುಲ್ ಇಂಡಿಯಾ ಅಂತ. ಇಂಡಿಯಾದಲ್ಲಿ ಆಗ ಪ್ರಧಾನಮಂತ್ರಿಗಳು ಕಮ್ಯುನಿಕೇಶನ್ ಸ್ಕಿಲ್ಸ್ ಇರ್ಬೋದು ಅಥವಾ ಯುವ ಉದ್ಯಮಿಗಳನ್ನ ಪ್ರೋತ್ಸಾಹಿಸಿದ್ದಾರ, ಅನೇಕ ವಿಷಯಗಳನ್ನ ಇಟ್ಕೊಂಡು ಇಲ್ಲಿ ಕೌಶಲ್ಯ ಭಾರತ ಕುಶಲ ಭಾರತ ಅಂತೇಳಿ ಭಾರತದಲ್ಲಿ 2015 ಇದನ್ನ 2014 ವಿಷಯ ಕೌಶಲ್ಯ ದಿನ ಇತ್ತು. ಭಾರತದಲ್ಲಿ ಇದಕ್ಕೆ ಹೆಚ್ಚು ಮಾನ್ಯತೆಗೊಂಡು ಜನಪ್ರಿಯವಾಗಿದ್ದು 2015.
1: ಈ ಜುಲೈ 15 ಈ ವಿಶ್ವ ಯುವ ಕೌಶಲ್ಯ ದಿನವನ್ನು ಆಚರಣೆ ಮಾಡ್ಲಿಕ್ಕೆ ಏನಾದರೂ ಪ್ರೇರಣೆ ಇದೆಯಾ?
0: ಅದೇ ಆ ತರದ ನೀವು ಬೇರೆ ದಿನಗಳಿಗೆ ಇರಬಹುದಾದಂತ ಒಂದು ಮಹತ್ವದ ಅಂಶ ಏನು ಇಲ್ಲೂ ಕಂಡು ಬಂದಿಲ್ಲ. ನನಗಿರುವ ಮಾಹಿತಿ ಪ್ರಕಾರ ಜುಲೈ 15 ಏನಾದರೂ ಒಂದು ಘಟನೆ ನಡೆದು ಆ ಘಟನೆಯಿಂದ ಪ್ರೇರೇಪಿತವಾಗಿ ಈಗ ಆಯ್ತಾ ಅಂದ್ರೆ ಆ ತರದ ಯಾವುದು ಇಲ್ಲ. ಆದ್ರೆ ಆಗ ಸಾಮಾನ್ಯ ಸಭೆ ನಡೀತಾ ಇರ್ತದೆ, ವಿಶ್ವ ಸಾಮಾನ್ಯ ಸಭೆ, ಅದ ಅಜೆಂಡಾದಲ್ಲಿ ಎಲ್ಲ ಇಟ್ಟಿರ್ತಾರೆ. ಆಗ ಅವ್ರಿಗೆ ಇದನ್ನ ಕೌಶಲ್ಯ ಇದೆಯಲ್ಲ, ಕೌಶಲ್ಯ ಆಗ್ಲೇ ಹೇಳದ್ನಲ್ಲ, ಹಾಗೆ ಇಡೀ ಜಗತ್ತು ಮಾರ್ಕೆಟ್ ಆಗಿ ವ್ಯಾಪಾರೀಕರಣಗೊಳ್ತಾ ಇರ್ಬೇಕಾದ್ರೆ ಈ ನಿರುದ್ಯೋಗಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಬೇರೆ ಸಮಸ್ಯೆಗಳು ಆಗ್ತಾ ಇದೆ, ಮತ್ತೆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರೊಡಕ್ಟಿವಿಟಿ ಇಲ್ಲ ಅನ್ನೋದನ್ನ ಗಮನಿಸಿ ಆ ಸಾಮಾನ್ಯ ಸಭೆಯಲ್ಲಿ ಈ ವಿಶ್ವ ಯುವ ಕೌಶಲ್ಯ ದಿನವನ್ನ ಒಂದು ದಿನ ಅಂತ ಘೋಷಣೆ ಮಾಡಿದ್ರೆ, ಯಾವುದೇ ದಿನವನ್ನ ಘೋಷಣೆ ಮಾಡಿದ್ರೆ ಅದು ಒಂದು ದಿನ ಅನ್ನೋದು ಸಾಂಕೇತಿಕವಾಗಿರುತ್ತೆ, ಆದ್ರೆ ಅದನ್ನ ಹೈಲೈಟ್ ಮಾಡಿಟ್ಕೊಂಡು ಯುವಕರಲ್ಲಿ ಈ ಒಂದು ಯುವ ಕೌಶಲ್ಯವನ್ನ ಮಾಡ್ಲಿಕ್ಕೋಸ್ಕರ ಅವತ್ತಿನ ದಿನನ ಒಂದು ಸಾಂಕೇತಿಕವಾಗಿ ಜುಲೈ 15 ಮಾಡ್ತಾರೆ. ಯಾಕೆಂದ್ರೆ ವಿಶ್ವಸಂಸ್ಥೆ ಇದೆಯಲ್ಲ, ಇದು ಇವತ್ತು ಅದರ ಕಾರ್ಯನಿರ್ವಹಣೆ ಬೇರೆ ಬೇರೆ ವಿಷಯಗಳಲ್ಲಿ ಒಂದಷ್ಟು ವೈಫಲ್ಯವನ್ನ ಕಂಡಿರಬಹುದು, ಆದ್ರೆ ಈ ತರದ ಜಗತ್ತಿನ ಹಾಗು ಹೋಗುಗಳ ಬಗ್ಗೆ ಅದು ಕೂಡ ಒಂದು ದೊಡ್ಡ ಸಂಸ್ಥೆಯಾಗಿ ವಿಶ್ವದ ಪ್ರಾತಿನಿಧಿಕ ಸಂಸ್ಥೆಯಾಗಿ ತನ್ನ ಜವಾಬ್ದಾರಿಯನ್ನು ಅದು ನಿರ್ವಹಿಸಬೇಕಾಗುತ್ತೆ. ಈ ತರದ ವಿಷಯಗಳಲ್ಲಿ ಅದು ಹೆಚ್ಚು ಫೋಕಸ್ಡ್ ಆಗಿರುತ್ತೆ. ಈಗ ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ, ವಿಶ್ವ ಸಂಸ್ಥೆಯ ಒಂದು ಅಂಗಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ, ತನ್ನ ಕೈಲಾದಷ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನು ಕಳೆಯೋದು. ಯಾಕೆಂದ್ರೆ ಜಗತ್ತಿನ ಎಲ್ಲಾ ದೇಶಗಳು ನಿಮ್ಗೆ ಗೊತ್ತಿದೆ ಅದೇ ಅದ ರಿಸ್ಟ್ರಿಕ್ಷನ್ ಇರುತ್ತೆ, ಭಾರತದಲ್ಲಿ ಆಕ್ಟಿವ್ ಆಗಿರುತ್ತೆ, ಅಮೆರಿಕಾದಲ್ಲಿ, ಆಫ್ರಿಕಾದಿರುತ್ತೆ. ಆದ್ರೆ ಆ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸೋದಕ್ಕೆ ಇರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಅದು ವಿಶ್ವಸಂಸ್ಥೆ. ಆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅನೇಕ ವಿಶ್ವದ ಅನೇಕ ಪ್ರತಿಭಾನ್ವಿತರು ಭಾಗವಹಿಸ್ತಾರೆ. ಅನೇಕ ಪ್ರತಿಭಾನ್ವಿತರು ಅದರ ಸದಸ್ಯರಲ್ಲದೆ ಅನೇಕ ಈ ನೊಬೆಲ್ ಪ್ರಶಸ್ತಿ ಇರ್ಬೋದು, ತಂತ್ರಜ್ಞಾನದಲ್ಲಿ ಬಹಳ ಪ್ರಮುಖರು ಇರಬಹುದು, ಅವರು ಎಲ್ಲರೂ ಕೂಡ ಇದನ್ನ ಮೊದಲೇ ಪ್ರೀ ಪ್ಲಾನ್ ಮಾಡಿ ಅಂದ್ರೆ ಯೋಜನೆಯನ್ನ ರೂಪಿಸಿ ಈ ಕ್ಷಣಕ್ಕೆ ಅದರಲ್ಲೂ ಈ AI ಟೆಕ್ನಾಲಜಿ ಮತ್ತು ಸಾಫ್ಟ್ವೇರ್ ಇದೆಯಲ್ಲ, ಇಲ್ಲಿ ಕೌಶಲ್ಯದ ಸ್ಕಿಲ್ನ ಕೌಶಲ್ಯದ ಕೊರತೆ ನಮಗೆ ಕಾಣ್ತಾ ಇರುತ್ತೆ. ಸೊ ಅದು ಬೇರೆ ಬೇರೆ ಇಂಡಸ್ಟ್ರಿಗಳೆಲ್ಲ ಡಿಸ್ಕಸ್ ಮಾಡಿದಾಗ ಅಲ್ಲಿ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆ, ಹಾಗಾದ್ರೆ ಇದು ರೈಟ್ ಟೈಮ್, ಈ ಜುಲೈ 15 ಏನಿದೆ ಈ ಟೈಮ್ ಅಲ್ಲೇ ನಾವು ಮಾಡಬೇಕು ಅಂತೇಳಿ ಅದನ್ನ ಘೋಷಣೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ.
1: ಸರ್, ಹಾಗೇನೆ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ದಿನವನ್ನು ಆಚರಿಸಲಾಗುತ್ತೆ ಸರ್. ಅದೇ ರೀತಿ ಈ ವರ್ಷ ಅಂದ್ರೆ 2026 ವಿಶ್ವ ಯುವ ಕೌಶಲ್ಯ ದಿನದ ಘೋಷವಾಕ್ಯ ಏನು ಸರ್?
0: ಇದೆ, ಅದು ಅನೌನ್ಸ್ ಆಗೋಗಿದೆ, ಅದು ಈವನ್ ಎಲ್ಲ ನೆಟ್ಟಲ್ಲೂ ಸಿಗುತ್ತೆ. ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್ ಅಂತ, ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯ ಅಭಿವೃದ್ಧಿ, ಯುವಕರ ಕೌಶಲ್ಯ ಸಾಮರ್ಥ್ಯ ಹೆಚ್ಚಿಸುವಿಕೆ. ನೋಡಿ, ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಏನು ಅಂದ್ರೆ ಉದ್ಯೋಗ ಕೇಂದ್ರೀಕೃತ, ಆರ್ಥಿಕ ಕೇಂದ್ರೀಕೃತ. ಇಲ್ಲಿ ಇನ್ನೂ ಒಂದು ಪದ, ಈ ವರ್ಷದ ವಿಶೇಷತೆ ಏನು ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಶಾಂತಿ ಅಂದ್ರೆ ಕೌಶಲ್ಯವನ್ನ ನಾವು ಈಗ ಕೇವಲ ಆರ್ಥಿಕ ಉತ್ಪಾದನೆ ಅಥವಾ ಬೇರೆ ಬೇರೆ ವಸ್ತುಗಳ ಉತ್ಪಾದನೆ ಇದಕ್ಕೆ ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಇವತ್ತು ಅದ್ರ ಜೊತೆ ಜೊತೆಗೆ ಅಶಾಂತಿ, ಅಸಹಿಷ್ಣುತೆ, ಮತ್ತೆ ಯುದ್ಧ ಭೀತಿ, ಭಯೋತ್ಪಾದನೆ, ಇನ್ನು ಬೇರೆ ಬೇರೆಯ ಅನೇಕ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದ್ದಾವೆ. ಸೊ ಇದನ್ನ ಗ್ರಹಿಸಿದಂತಹ ಸಾಮಾನ್ಯ ಸಭೆಯ ಒಂದು ಏನ್ ಹೇಳುತ್ತೆ ಅಂದ್ರೆ ನೋಡಿ, ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಇವತ್ತು ಯಾವುದನ್ನೇ ನೀವು ಏನೇ ಮಾಡಿದ್ರು ಶಾಂತಿಯನ್ನ ಹೊರತುಪಡಿಸಿದ, ಅಂದ್ರೆ ಪೀಸ್ ಅನ್ನ ಹೊರತುಪಡಿಸಿದ ಯಾವುದೇ ಅಭಿವೃದ್ಧಿಗೆ, ಯಾವುದೇ ಆರ್ಥಿಕ ಅಭಿವೃದ್ಧಿ ಇರಲಿ, ತಂತ್ರಜ್ಞಾನದ ಅಭಿವೃದ್ಧಿ ಇರಲಿ, ಯಾವುದೇ ಅರ್ಥವೂ ಇರೋದಿಲ್ಲ. ಅಂದ್ರೆ ಯಾಕೆಂದ್ರೆ ಮನುಷ್ಯನ ಮೂಲಭೂತ ಗುಣ ಏನು ಅಂದ್ರೆ ಶಾಂತಿ, ಅಂದ್ರೆ ಶಾಂತಿ, ಸಹನೆ, ನೆಮ್ಮದಿ ಅನ್ನೋದಿದೆಯಲ್ಲ, ಇದಕ್ಕಾಗಿನೇ ನಾವು ಜಗತ್ತು ದುಡಿಯೋದು. ನೀವು ಸ್ಕಿಲ್ ಅನ್ನ ಡೆವಲಪ್ ಮಾಡೋದು ಕೂಡ, ಕೌಶಲ್ಯವನ್ನು ಅಭಿವೃದ್ಧಿ ಮಾಡೋದು ಕೂಡ ಹಣ ಸಂಪಾದನೆ ಮಾಡಕ್ಕೆ ಇರ್ಬೋದಾದ್ರೂ ಆ ಹಣದಿಂದ ನಿಮಗೆ ಶಾಂತಿ ಸಿಗುವಂಗಿರ್ಬೇಕು, ಜಗತ್ತಿಗೆ ಶಾಂತಿ ಸಿಗುವಂಗಿರ್ಬೇಕು. ಅದನ್ನ ಬಹುಶಃ ನೋಡಿ, ಇದು ಹಿಂದಿನ ವರ್ಷಗಳಲ್ಲಿ ಏನಿತ್ತು ಗೊತ್ತಿಲ್ಲ, ಆದ್ರೆ ಈ ವರ್ಷ ಮಾಡಿರೋದು ಮಾತ್ರ ತುಂಬಾ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇತ್ತು. ಇದನ್ನ ಹೆಚ್ಚು ಹೆಚ್ಚು ಈಗ ಜನಧ್ವನಿ ಕೂಡ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋದ್ರಲ್ಲಿ

0: ವಿಷಯಕ್ಕೆ ಒತ್ತು ಕೊಡಬೇಕು ಅನ್ಸುತ್ತೆ ಅಂದ್ರೆ ಶಾಂತಿ ಮತ್ತು ಅಭಿವೃದ್ಧಿಗಾಗಿ. ಶಾಂತಿ ಇಲ್ಲದ ಅಭಿವೃದ್ಧಿ ತುಂಬಾ ವ್ಯರ್ಥ ಮತ್ತು ಅಪಾಯ ಮತ್ತು ಆಘಾತಕಾರಿ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡೆ ಈ ವರ್ಷ 2026 ಘೋಷವಾಕ್ಯವನ್ನ ಮಾಡಿರೋದೇ ವಿಶ್ವ ಯುವ ಕೌಶಲ್ಯ ದಿನ ಏನು ಅಂದ್ರೆ ಯೂತ್ ಸ್ಕಿಲ್ಸ್ ಫಾರ್ ಪೀಸ್ ಅಂಡ್ ಡೆವಲಪ್ಮೆಂಟ್. ಸೊ ಈಗ ನೀವು ಯಾವ್ದೊಂದು ಕಂಪ್ಯೂಟರ್ ಅಲ್ಲಿ ಇರ್ಬೋದು, ಅದರಲ್ಲೂ AI ಬಂದ ಮೇಲೆ ಬಹಳಷ್ಟು ಗೊಂದಲಗಳು ಆಗುವ ಸಾಧ್ಯತೆ ಇದೆ ಅಂತೇಳಿ ಅದರ ಪೂರ್ವ ಯೋಜನೆಗಳು ಪೂರ್ವ ಮಾತುಕತೆಗಳು ಡಿಸ್ಕಷನ್ಗಳು ಎಲ್ಲದರಲ್ಲೂ ಕೇಳಿ ಬರ್ತಾ ಇರೋದೇನು ಅಂದ್ರೆ ಈ ಕೃತಕ ಬುದ್ಧಿಮತ್ತೆ ಇದೆಯಲ್ಲ, ಇದು ಮನುಷ್ಯನ ಸಾಮರ್ಥ್ಯಕ್ಕೆ ಏನಾದ್ರೂ ಸವಾಲು ಆಗಬಹುದಾ, ಅಪಾಯಕಾರಿ ಆಗಬಹುದಾ, ಮನುಷ್ಯನನ್ನ ಒಂದು ರೀತಿ ಅಸಹಾಯಕನನ್ನಾಗಿ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗಳು ಹೇಳುತ್ತಾ ಇರುವ ಸಂದರ್ಭದಲ್ಲಿ ಈ ದಿನವನ್ನ ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಅಂತ ಹೇಳಿದ್ದಾರೆ. ಅಂದ್ರೆ ಇದರ ಮಹತ್ವವನ್ನ ನಾವು ಬಹಳ ಮುಖ್ಯವಾಗಿ ಶಾಂತಿಯ ಆಧಾರದ ಮೇಲೆಯೇ ನಮ್ಮ ಎಲ್ಲ ಉದ್ಯೋಗಗಳಿರ್ಬೋದು, ಹಣ ಕೇಂದ್ರೀಕೃತ ಸಮಾಜ ಇರ್ಬೋದು, ಅಥವಾ ಅಭಿವೃದ್ಧಿಯನ್ನ ನೋಡ್ಬೇಕಾಗಿರೋದು ಶಾಂತಿಯಿಂದಾಗಿ. ಅದರಿಂದ ಇದು ಅರ್ಥಪೂರ್ಣ. ಶಾಂತಿ ಮತ್ತು ಅಭಿವೃದ್ಧಿಗಾಗಿ ಯುವಕರ ಕೌಶಲ್ಯಾಭಿವೃದ್ಧಿ ಅನ್ನೋದು ಈ ವರ್ಷದ ಒಂದು ಘೋಷವಾಕ್ಯ, ಅದ್ಭುತವಾದ ಘೋಷವಾಕ್ಯ.
1: ಸರ್, ನಾವೀಗಾಗಲೇ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯುವಕರಲ್ಲಿ ಒಂದಷ್ಟು ಕೌಶಲ್ಯಾಭಿವೃದ್ಧಿಯನ್ನು ಹೆಚ್ಚಿಸಿ ಅವರ ಒಂದು ಉದ್ಯಮಶೀಲತೆಯನ್ನು ಒಂದು ಅಭಿವೃದ್ಧಿಪಡಿಸೋ ನಿಟ್ಟಲ್ಲಿ ಹಲವಾರು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್. ಅದನ್ನು ಅನುಷ್ಠಾನ ಮಾಡಿ ಹಲವಾರು ಯೋಜನೆಗಳ ಮುಖಾಂತರ ಒಂದು ಉದ್ಯಮಶೀಲತೆಯನ್ನು ಯುವಕರು ಕಂಡುಕೊಂಡಿದ್ದಾರೆ ಸರ್. ಈ ಒಂದು ಪ್ರಮುಖ ಕೌಶಲ್ಯಾಭಿವೃದ್ಧಿ ಯೋಜನೆಗಳ ಕುರಿತು ತಾವು ಒಂದಷ್ಟು ಮಾಹಿತಿಯನ್ನು ನೀಡಿ ಅವುಗಳ ಒಂದು ಮಹತ್ವವನ್ನು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಸರ್.
0: ಅನೇಕ ರೀತಿಯ ಕೌಶಲ್ಯಾಭಿವೃದ್ಧಿಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾನೆ ಇದ್ದಾವೆ. ಅಂದ್ರೆ ಆ ರಾಜ್ಯದ ಸ್ಥಳೀಯ ಅವಶ್ಯಕತೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಅನೇಕ ರೀತಿಯ ಯೋಜನೆಗಳನ್ನಾಗಿದೆ. ಆದ್ರೆ ಮುಖ್ಯವಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಪ್ರಧಾನ ಮಂತ್ರಿ ಕೌಶಲ್ ವಿಕಾಸ್ ಯೋಜನಾ ಅಂತೇಳಿ PMKVY ಅಂತೇನೋ ಒಂದು ಯೋಜನೆ ಇದೆ, ಪ್ರಧಾನ ಮಂತ್ರಿ ಕೌಶಲ ವಿಕಾಸ ಯೋಜನೆ ಅಂತೇಳಿ ಒಂದು ಯೋಜನೆಗಳನ್ನ ಮಾಡಿದೆ. ಆ ಯೋಜನೆ ಮುಖಾಂತರ ಪ್ರಧಾನಮಂತ್ರಿ ಯೋಜನೆಗೆ ಹೆಸರಿಟ್ಟಿರೋದು ಅಲ್ಲಿ ಕೌಶಲ ವಿಕಾಸ ಯೋಜನೆ ಅಂತೇಳಿ. ನೀವು ಅದನ್ನ ನೋಡಿರ್ಬೋದು ಅನೇಕ ರಾಜ್ಯಗಳಲ್ಲಿ. ಅಂದ್ರೆ ಕೇಂದ್ರ ಸರ್ಕಾರ ಏನೇ ರೀತಿ ಕಾರ್ಯನಿರ್ವಹಿಸಿದ್ರು ಅದು ರಾಜ್ಯ ಸರ್ಕಾರದ ಜೊತೆಯಲ್ಲೇ ಮಾಡ್ಬೇಕಾಗುತ್ತೆ. ಕೇಂದ್ರದ ಯೋಜನೆಗಳಾದ್ರೂ ಕೂಡ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆನೆ ಅದನ್ನ ಮಾಡ್ತಾ ಇರೋದು. ಇನ್ನೊಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತೇಳಿ. ನೀವು ಕೌಶಲ್ಯ ಅಂದಿದ ತಕ್ಷಣ ಕೇವಲ ನಗರಕ್ಕೆ ಮಾತ್ರ ಕೇಂದ್ರೀಕೃತವಾಗಿರೋದು ಅಂದ್ಬಿಟ್ಟು DDU GKY ಅಂತೇಳಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅನ್ನೋದನ್ನು ಕೂಡ ಇದು ಮಾಡಿದೆ. ಇದನ್ನ ಮುಖ್ಯವಾಗಿ 15-35 ವರ್ಷದ ಯುವಕರನ್ನ ಹೆಚ್ಚು ಗಮನದಲ್ಲಿ ಇಟ್ಕೊಂಡು ಈ ಯೋಜನೆಯನ್ನ ಮಾಡಿದೆ. ಮತ್ತೆ ಸ್ಥಳೀಯ ಉದ್ಯಮಿಗಳು, ಏಕೆಂದ್ರೆ ನೀವು ನಾವಾಗ್ಲೇ ಹೇಳಿದ್ವಲ್ಲ ನಗರೀಕೇಂದ್ರೀಕೃತ ಉದ್ಯಮ ಅನ್ನೋದಕ್ಕಿಂತ ಸ್ಥಳೀಯ ಉದ್ಯಮಗಳು ಗ್ರಾಮೀಣ ಭಾಗದ ಉದ್ಯಮಗಳನ್ನ ಅಲ್ಲಿನ ಯುವಕರ ಕೌಶಲ್ಯ ಇದು ಬಹಳ ಅವಶ್ಯಕತೆ ಕೂಡ ಭಾರತದಂತ ದೇಶಕ್ಕೆ. ಅದರಿಂದ ಅದನ್ನ ಒಂದು ಸ್ಥಳೀಯ ಉದ್ಯಮಗಳಿಗಾಗಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಇದೆ. ಆಮೇಲೆ ಇನ್ನೊಂದು ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಒಂದು ಇದೆಲ್ಲ ಇದೆ, ಅದೇನೋ ಪ್ರಾಣ್ ಸೇತು ಅಂತೇನೋ ಒಂದಿದೆ, PM ಸೇತು ಯೋಜನಾ ಅಂತೇನೋ ಒಂದಿದೆ. ಸೊ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂದ್ರೆ ಇಂಡಸ್ಟ್ರೀಸ್ ಉತ್ಪಾದನಾ ಕ್ಷೇತ್ರ. ನಮ್ಮ ದೇಶ ಏನಾಗ್ತಾ ಇದೆ ಅಂದ್ರೆ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಈ ಸ್ವಿಗ್ಗಿ ಇರ್ಬೋದು, ಅಮೆಜಾನ್ ಇರ್ಬೋದು, ಬೇರೆ ಬೇರೆ ಇದೆಲ್ಲ ಬಂದು ಸೇವಾ ವಲಯ ಹಿಗ್ಗುತ್ತಾ ಇದೆ. ಒಂದು ರೀತಿ ನಿಮಗೆ ಸೇವಾ ವಲಯ ಹಿಗ್ಗುವಿಕೆ ತತ್ಕ್ಷಣಕ್ಕೆ ಲಾಭದಾಯಕ ಅನ್ಸಿದ್ರು ಕೂಡ ನಮಗೆ ಉತ್ಪಾದನಾ ಕ್ಷೇತ್ರ, ಇವತ್ತು ಚೀನಾ ಯಾಕೆ ಜಗತ್ತಿನಲ್ಲೇ ಅದ್ಭುತ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ ಅಂದ್ರೆ ಅದು ಉತ್ಪಾದನಾ ಕ್ಷೇತ್ರಕ್ಕೆ, ಪ್ರೊಡಕ್ಟಿವ್ ಸೆಕ್ಟರ್ಗೆ ಬಹಳ ಮಹತ್ವವನ್ನು ಕೊಡ್ತಾ ಇದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ನಿಮಗೆ ಸರ್ವಿಸ್ ಓರಿಯೆಂಟೆಡ್ ಇದಾವಲ್ಲ ಅವು ಕೆಳಗಡೆ ಬಿದ್ದರೂ ಕೂಡ ಈ ಇಂಡಸ್ಟ್ರೀಸ್ ಏನಿತ್ತು ಉತ್ಪಾದನೆ, ಈಗ ನಮ್ಮ ಕೊಯಮತ್ತೂರು ಇರ್ಬೋದು ಅಥವಾ ಡೆಲ್ಲಿಯ ಕೆಲವು ಭಾಗಗಳು ಇಂಡಸ್ಟ್ರಿಯಲ್ ಏರಿಯಾಗಳು ಏನಿತ್ತು, ಉತ್ಪಾದನಾ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯ ಬೇಕಾಗಿರೋದ್ರಿಂದ ಇಂಡಸ್ಟ್ರೀಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತೇಳಿ ಅಲ್ಲೂ ಕೂಡ ಮತ್ತು PM ಸೇತು ಯೋಜನೆಗಳು ಅನ್ನೋದು ಕೊಡ್ತಾ ಇದ್ದಾವೆ. ಆಮೇಲೆ ಇನ್ನು ಬೇರೆ ಬೇರೆ ಗ್ಲೋಬಲ್ ಅಂಡ್ ಬೇರೆ ಬೇರೆ NGO ಪ್ರೋಗ್ರಾಮ್ಸ್ ಅಂತ ಹೇಳಿದ್ದಾರೆ, ಗ್ಲೋಬಲ್ ಮತ್ತು NGO ಪ್ರೋಗ್ರಾಮ್ಸ್ ಅಂತ. ಹೀಗೆ ಸರ್ಕಾರ ಕೇಂದ್ರ ಸರ್ಕಾರ ಬೇರೆ ಬೇರೆ ರೀತಿಯ ಯೋಜನೆಗಳು, ಯಾಕೆಂದ್ರೆ ನಿಮ್ಗೆ ಕೌಶಲ್ಯ ನಾನು ಆಗ್ಲೇ ಹೇಳ್ದಂಗೆ ವಿಭಿನ್ನ ಕ್ಷೇತ್ರಗಳ ವಿಭಿನ್ನ ರೀತಿಯಲ್ಲಿ ಇರುತ್ತೆ. ನೀವು ಬರೀ ಇಂಡಸ್ಟ್ರಿಗೆ ಮಾತ್ರ ಟ್ರೈನಿಂಗ್ ಕೌಶಲ್ಯನ, ಹಾಗಾದ್ರೆ ಬೇರೆ ಕೌಶಲ್ಯ ಬೇಡ ಇಲ್ಲ. ಅದ್ರ ಮೇಲೆ ಮತ್ತೆ ಸಾಫ್ಟ್ವೇರ್ ಕೌಶಲ್ಯ ಸಾಕ, ಹಾಗಾದ್ರೆ ಸಣ್ಣ ಪುಟ್ಟ ಉದ್ಯಮಿಗಳು ಸ್ಥಳೀಯ ಅಲ್ಲೂ ಬೇಕಾಗುತ್ತೆ. ಹಂಗೆ ಆಗಾಗ ಅಂದ್ರೆ ವರ್ಷ ಅದು ಬಹಳಷ್ಟು ಹಣವನ್ನ ಖರ್ಚು ಮಾಡಿ ಬೇರೆ ಬೇರೆವನ್ನು ಮಾಡ್ತಿದೆ. ಇದು ರಾಜ್ಯ ಮಟ್ಟದಲ್ಲೂ ಅನೇಕ ರಾಜ್ಯ ಸರ್ಕಾರ ಜಿಲ್ಲಾ ಮಟ್ಟಗಳಲ್ಲಿ ಈ ಕೌಶಲ್ಯ ಅಭಿವೃದ್ಧಿಗಳನ್ನ ಮಾಡ್ತಾ ಇದೆ. ಉದಾಹರಣೆಗೆ ಈ ITI ಓದಿರೋರ್ಗೆ, ಡಿಪ್ಲೊಮಾ ಓದಿರೋರ್ಗೆ, ಈ ತರದವ್ರಿಗೆ, ಸಾಫ್ಟ್ವೇರ್ ಅವ್ರಿಗೆ, ಈ ತರದವ್ರಿಗೆಲ್ಲ ಕೂಡ ಈವನ್ ರಾಜ್ಯ ಸರ್ಕಾರವೂ ಮಾಡ್ತಾ ಇದೆ. ಇದನ್ನು ಹೊರತುಪಡಿಸಿ ಕೂಡ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಏನಿದಾವೆ ದಿಗ್ಗಜಗಳು, ಟಾಟಾ ಇರ್ಬೋದು, ಇನ್ಫೋಸಿಸ್,

0: ಇರ್ಬೋದು, ಮತ್ತೆ ಅಜಿಂ ಪ್ರೇಮ್ಜಿ ಅವ್ರದ್ದು ಇದಿರ್ಬೋದು. ಸೊ ಇವಿಬ್ರು ಇವರೆಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡ್ತಿದ್ದಾರೆ. ಅಂದ್ರೆ ನೀವು ಇಲ್ಲಿ ಬಿ ಇ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ ಅಥವಾ ಇನ್ನೇನೋ ಓದಿ ಅಲ್ಲಿ ಹೋಗಿ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ಅವರು ನೇರವಾಗಿ ನಿಮ್ಮನ್ನ ಆ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ. ಅಲ್ಲೂ ಕೂಡ ಅವರು ಕೌಶಲ್ಯಾಭಿವೃದ್ಧಿ ಅಂದ್ರೆ ನಿಮ್ಮನ್ನ ಎಲ್ಲಾ ಸಾಮರ್ಥ್ಯ ಆಗಿ ನೀವು ಆಯ್ಕೆಯಾದ ಮೇಲೂ ನೇರವಾಗಿ ನಿಮ್ಮನ್ನ ಅಲ್ಲಿಗೆ ಅವ್ರ ಉದ್ಯೋಗ ಕೊಡೋದಿಲ್ಲ. ನಿಮ್ಮ ಕೌಶಲ್ಯವನ್ನ, ನಿಮ್ಮ ಸಾಮರ್ಥ್ಯವನ್ನ ನೋಡಿಕೊಂಡು ಅಲ್ಲಿ ಖಾಸಗಿಯಾಗಿ ಕೂಡ ಕೌಶಲ್ಯಾಭಿವೃದ್ಧಿಗೆ ಹೆಚ್ಚು ಮಹತ್ವ. ಯಾಕಂದ್ರೆ ಎಲ್ಲಾ ಕಡೆ ಅವ್ರದ್ದು ರಿಸರ್ಚ್ ಅಂಡ್ ಅನಾಲಿಸಿಸ್ ಹಿಂಗಿರುತ್ತೆ, ಆರ್ ಅಂಡ್ ಹೋಗ್ಲು, ಅವು ಕೂಡ ಈ ಕೌಶಲ್ಯಾಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ. ಅಂದ್ರೆ ಅವರು ಬೇರೆ ರೀತಿಯಾಗಿ ಸಂಶೋಧನೆ ಮಾಡಿದ್ರು ಕೂಡ ಮನುಷ್ಯನ ಕೌಶಲ್ಯಾಭಿವೃದ್ಧಿ ಕೂಡ ಬಹಳ ಮಹತ್ವ ಇರೋದ್ರಿಂದ ಸರ್ಕಾರದ ಯೋಜನೆಗಳ ಜೊತೆ ಖಾಸಗಿ ಯೋಜನೆಗಳು ಕೂಡ ಚಾಲ್ತಿಯಲ್ಲಿವೆ.
1: ಸರ್, ಪ್ರಸ್ತುತ ದಿನಗಳಲ್ಲಿ ನಾವು ಗಮನಿಸಿದ ಹಾಗೆ ಯುವಕರು ಪದವಿ ಶಿಕ್ಷಣ ಆಗಿರ್ಬೋದು, ಸ್ನಾತಕೋತ್ತರ ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಸರ್ಕಾರಿ ಕೆಲಸ ಸಿಕ್ಕೇ ಸಿಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. ಈ ಕೌಶಲ್ಯದ ಕೊರತೆನೂ ಕೂಡ ಒಂದು ನಿರುದ್ಯೋಗಕ್ಕೆ ಕಾರಣ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಸರ್, ಈ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಅಥವಾ ಇರುವಂಥ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಿ ಒಂದು ಉದ್ಯಮಶೀಲತೆಯನ್ನು ಕಟ್ಕೊಳ್ಳೋ ನಿಟ್ಟಿನಲ್ಲಿ ಪ್ರಸ್ತುತ ಯುವಕರು ಯಾವ ರೀತಿಯಾದಂಥ ಒಂದು ಕೌಶಲ್ಯ ಅಭಿವೃದ್ಧಿಯನ್ನು ಹೊಂದಿ ಅದರ ಕುರಿತು ಒಂದಷ್ಟು ತರಬೇತಿಯನ್ನು ಪಡೆಯೋದ್ರ ಮುಖಾಂತರ, ಇರುವಂಥ ಯೋಜನೆಗಳಿಂದ ಸಹಾಯವನ್ನು ಪಡೆಯೋ ಮುಖಾಂತರ ಒಂದು ವೃತ್ತಿಪರತೆ ಅಥವಾ ಒಂದು ಉದ್ಯಮಶೀಲತೆಯನ್ನು ಆರಂಭಿಸೋ ನಿಟ್ಟಿನಲ್ಲಿ ಯಾವ ರೀತಿ ಮುಂದೆ ಬರಬೇಕಾಗಿದೆ ಸರ್?
0: ನೋಡಿ, ಇದು ನೀವು ಬಹಳ ದೀರ್ಘವಾದ ಮತ್ತು ವಿಶಾಲವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಇದನ್ನ ಭಾರತದ ಮಟ್ಟಿಗೆ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಹೊಟ್ಟೆಪಾಡಿನ ಕಾರ್ಮಿಕರಿಂದಲೇ ಈ ದೇಶ ನಡೀತಾ ಇದೆ. ಅಂದ್ರೆ ಹೊಟ್ಟೆಪಾಡಿನ ಕಾರ್ಮಿಕರು ಅಂದ್ರೆ ನಿಮ್ಮಲ್ಲಿ ನಿರುದ್ಯೋಗ ಇದೆ ಅಂದ್ರೆ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಯಾವ್ದಾದ್ರೂ ಒಂದು ಕೆಲಸ ಸಿಕ್ಕಿದ್ರು ಪರವಾಗಿಲ್ಲ ನಾನು ಹೋಗೋಣ ಅಂತ. ಈಗ ಯಾರೋ ಒಬ್ಬ ಬಸ್ ಸ್ಟ್ಯಾಂಡ್ ಅಲ್ಲಿ ವಲಸೆ ಕಾರ್ಮಿಕ ಬಂದಿರ್ತಾನೆ ಅಥವಾ ಇನ್ನೆಲ್ಲೋ ರೈಲ್ವೆ ಸ್ಟೇಷನ್ ಇನ್ನೆಲ್ಲೋ, ಆತನಿಗೆ ವಯಸ್ಸಿರುತ್ತೆ, ಆರೋಗ್ಯ ಇರುತ್ತೆ, ಆತನಿಗೆ ಏನು ಬರಲ್ಲ, ಅಲ್ಲಿ ಯಾರೋ ಪರಿಚಯ ಆಗ್ತಾರೆ, ಏನ್ ಕೆಲಸ, ನೀವು ಕಟ್ಟಡ ಕಾರ್ಮಿಕರಾಗ್ತೀರಾ ಬನ್ನಿ ಹಂಗೆ ಹಾಗಾದ್ರೆ ಸಿಮೆಂಟ್ ಕೆಲಸಬಾ ಅಥವಾ ಇನ್ನೊಂದೇನೋ ಇಟ್ಕೆ ಊರ್ಬಾ ಅಂತೇಳಿ ಕರ್ಕೊದೋಗ್ತಾರೆ. ಇನ್ಯಾರೋ ಹೇಳ್ತಾನೆ, ಏನ್ ಕೆಲಸ, ನಂದು ಹೋಟ್ಲ್ ಇದೆ ಅಲ್ಲಿ ಸಪ್ಲೈಯರ್ ಆಗುಬಾ ಅಥವಾ ಪಾತ್ರೆ ತೊಳಿಬಾ ಅಥವಾ ಇನ್ನೊಂದೇನೋ ಹೇಳ್ತಾನೆ. ಇನ್ನೊಬ್ಬ ಯಾರೋ ಒಂದು ನಮ್ದು ಅಂಗಡಿಯಲ್ಲಿ ಏನೋ ಕೆಲಸ ಇದೆ, ನಮ್ಮ ಫ್ಯಾಕ್ಟರಿಯಲ್ಲಿ ಏನೋ ಕೆಲಸ ಇದೆ ಬಾ ಅಂತ. ಅಂದ್ರೆ ಇವ್ರು ಯಾರು ಸ್ಕಿಲ್ಡ್ ಲೇಬರ್ ಅಲ್ಲ. ಈಗ ಊಟ ಫುಡ್ ಇಂಡಸ್ಟ್ರಿ ಕೂಡ ಬಹಳ ಇದಾಗ್ತಾ ಇದೆ, ಮದುವೆ ಈವೆಂಟ್ಗಳಲ್ಲೆಲ್ಲ ಬಹಳ ಜನ ಅಡಿಗೆ ಬಡಿಸ್ಲಿಕ್ಕೆ ಆ ತರ ಇದಾಗ್ತಾ ಇದೆ. ಅಂದ್ರೆ ನಮ್ಮ ದೇಶದಲ್ಲಿ ಬಹುತೇಕ ಕೌಶಲ್ಯವನ್ನ ಹೊರತುಪಡಿಸಿದ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ನಿಮ್ಗೆ ಅಡಿಗೆ ಬಡಿಸೋದ್ರಿಂದ ಹಿಡಿದು ಸ್ವಾಗತಕಾರರಿಂದ ಹಿಡಿದು ಯಾವುದೇ ಒಂದು ಪ್ರಾಡಕ್ಟ್, ಇಟ್ಟಿಗೆ ಕಾರ್ಮಿಕರು ಇರ್ಬೋದು, ನಿಮ್ಗೆ ಅದು ಸಾಫ್ಟ್ವೇರ್ ಇರ್ಬೋದು, ಏನೇ ಇರಲಿ, ಎಲ್ಲಕ್ಕೂ ಕೂಡ ಕೌಶಲ್ಯ ಬೇಕಾಗುತ್ತಲ್ಲ. ಆ ಕೌಶಲ್ಯದ ಕೊರತೆ ಭಾರತದಲ್ಲಿ ಕಾಡ್ತಾ ಇರೋದ್ರಿಂದ ನಿರುದ್ಯೋಗ ಸಮಸ್ಯೆಯು ಕೂಡ ಅದ್ರ ಜೊತೆ ಇಂಟರ್ಲಿಂಕ್ ಆಗಿದೆ. ನಾವು ಸಾಮಾನ್ಯವಾಗಿ ನಾವು ಉದ್ಯೋಗ ಅಂದ್ರೆ ಏನು ಅಂದ್ರೆ ನಾವು ಯಾವುದೋ ಕೆಲಸ ಮಾಡೋದನ್ನ ಉದ್ಯೋಗ ಅಂತೇಳಿ ಅನ್ಕೋತೀವಿ, ಖಂಡಿತವಾಗ್ಲೂ ಅದಲ್ಲ. ಉದ್ಯೋಗ ಅಂದ್ರೆ ಏನು ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಕೆಲಸ. ಈಗ ನೀವು ಇತಿಹಾಸದಲ್ಲಿ ಎಂ ಎ ಓದಿದ್ದೀರಿ ಅಥವಾ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ ಅಥವಾ ನೀವು ಡಾಕ್ಟರ್ ಓದಿದ್ದೀರಿ ಅಥವಾ ನೀವು ಏನು ಓದದೆ ನೀವು ಮೊದಲು ಕೃಷಿ ಮಾಡ್ಕೊಂಡು ಬಂದಿದ್ದೀರಿ ಅಥವಾ ನೀವು ಪತ್ರಿಕೋದ್ಯಮ ಡಿಪ್ಲೊಮಾ ಓದಿದ್ದೀರಿ ಅಥವಾ ನೀವು ಏನು ಓದಿಲ್ಲ, ನಾನು ಬೇರೆದ್ರಲ್ಲಿ ನನ್ನ ಆರೋಗ್ಯಕ್ಕೆ ತಕ್ಕಂತೆ ನನ್ನ ಸಾಮರ್ಥ್ಯ ನನ್ನ ಊರು ಸುತ್ತ ನಾನೇನು ನೋಡಿದ್ದೀನಿ, ಈ ತರ ನಿಮ್ಮಲ್ಲೇ ಒಳಗಡೆ ಏನಾದರೂ ಒಂದು ಸಾಮರ್ಥ್ಯ ಇರುತ್ತೆ, ಅದಕ್ಕೆ ತಕ್ಕ ಕೆಲಸಗಳನ್ನು ಕೊಟ್ಟಾಗ ಮಾತ್ರ. ನೀವು ಮಾಸ್ಟರ್ ಡಿಗ್ರಿ ಮಾಡಿ ನಾನು ಸೆಕ್ಯೂರಿಟಿ ಮಾಡೋದಾದ್ರೆ ಅದು ಅನಿವಾರ್ಯ. ನಾನು ಸೆಕ್ಯೂರಿಟಿ ಡ್ಯೂಟಿ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ, ಆದರೆ ನೀವು ಅನಿವಾರ್ಯವಾಗಿ ನೀವು ಓದಿರೋದೇ ಬೇರೆ, ಕೆಲಸ ಮಾಡೋದೇ ಒಂದು. ಇನ್ನೆಲ್ಲೋ ನೀವು ದೊಡ್ಡ ಪಿ ಎಚ್ ಡಿ ಮಾಡಿ ಇನ್ಯಾವುದೋ ಅಂಗಡಿಯಲ್ಲಿ ಸೇಲ್ಸ್ ಮನ್ ಆದರೆ ಅನಿವಾರ್ಯ ಹೋಗಿರ್ತೀರಿ ಹೊರತು ನೀವು ಇಷ್ಟು ದಿನ ಪಿ ಎಚ್ ಡಿ ಮಾಡಿದ್ದು ಏನಕ್ಕೆ? ಒಬ್ಬ ಎಂ ಬಿ ಬಿ ಎಸ್ ಡಾಕ್ಟ್ರು ಇಲ್ಲ ನಾನು ತರಕಾರಿ ಅಂಗಡಿಯಲ್ಲಿ ತರಕಾರಿ ಕೆಲಸ ಮಾಡ್ತೀನಿ ಅಂದರೆ ಸ್ವಂತ ಬಿಸ್ನೆಸ್ಸು ಬೇರೆ. ಆದರೆ ನೀವು ಓದಿರೋದಕ್ಕೂ ಮತ್ತು ನೀವು ಮಾಡುವ ಕೆಲಸಗಳಿಗೂ ಇದೆಯಲ್ಲ, ಅದಕ್ಕೆ ಒಂದಕ್ಕೊಂದು ಲಿಂಕ್ ಇರಬೇಕು. ಸೊ ಈ ಲಿಂಕ್ ತಪ್ಪಿರೋದ್ರಿಂದನೇ ಭಾರತ ದೇಶ ಕೂಡ ಯುವ ಪೀಳಿಗೆ ಸ್ವಾವಲಂಬನೆಯ ಜೀವನ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಹೌದು, ನಮಗೆ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆ ಜನಸಂಖ್ಯೆಯನ್ನ ನಾವು ಓವರ್ಟೇಕ್ ಮಾಡೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಜನಸಂಖ್ಯೆಗೆ ಬೇಕಾದ ಮತ್ತು ಭಾರತದಲ್ಲಿ ಈ ಜಾತಿ ವ್ಯವಸ್ಥೆ, ಭ್ರಷ್ಟಾಚಾರ, ಸೋಮಾರಿತನ, ಮೌಢ್ಯ, ಅಜ್ಞಾನ ಇವೆಲ್ಲವೂ ಜಾಸ್ತಿ ಇದೆ. ಈಗ ನಾವು ಇದನ್ನ ಹೊರತುಪಡಿಸಿ, ಈ ಕೌಶಲ್ಯ ಅಭಿವೃದ್ಧಿಯನ್ನು ಹೊರತುಪಡಿಸಿ ಭಾರತದ ಸಾಮಾಜಿಕ ರಚನೆಯಲ್ಲೂ ಕೂಡ ಬಹಳಷ್ಟು ವೇರಿಯೇಷನ್ಗಳಿರೋದ್ರಿಂದ ಇದು ಇನ್ನೂ ದೊಡ್ಡದಾಗ್ತಾ ಇದೆ. ನಿರುದ್ಯೋಗ ಸಮಸ್ಯೆ ಇರ್ಬೋದು, ನವೋದ್ಯಮಿಗಳು ಏನು ಎಂಟರ್ಪ್ರೆನರ್ಶಿಪ್ ಇದೆಯಲ್ಲ, ಅವ್ರು ಏನು ಬರಬೇಕು, ಅವರು ಕೂಡ ಆ ಕ್ವಾಲಿಟಿಯ ಸಾಮರ್ಥ್ಯದಲ್ಲಿ ಬರ್ತಾ ಇಲ್ಲ. ಅದರಿಂದ ನಿರುದ್ಯೋಗ ಕೂಡ ಜಾಸ್ತಿ ಆಗ್ತಾ ಇದೆ. ಹೊಟ್ಟೆಪಾಡಿನ ಕಾರ್ಮಿಕರಿಗಿನ್ನ ಹೆಚ್ಚಾಗಿ ಕೌಶಲ್ಯ ಹೊಂದಿದಂತಹ ಕಾರ್ಮಿಕರು, ಅಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೆ ಮಾಡ್ತಾರೆ, ನಾನು ಇಲ್ಲ ಅಂತಲ್ಲ, ಆದ್ರೆ ಹೊಟ್ಟೆಪಾಡು ಆಕ್ಷ

ಕ್ಕೆ ಅನಿವಾರ್ಯವಾಗಿ ಮಾಡೋದಿದೆಯಲ್ಲ, ಅದು ಉತ್ಪಾದನೆಯಲ್ಲಿ ಸೇವೆಯಲ್ಲಿ ತುಂಬಾ ಹೊಡೆತವನ್ನ ಕೊಡ್ತಾ ಇದೆ, ತುಂಬಾ ಹೊಡೆತವನ್ನ ಕೊಡ್ತಾ ಇದೆ. ಯಾವುದ್ರಲ್ಲೇ ಆಗ್ಲಿ ನೀವು ನೋಡಿ, ಈ ತರದ ಕಾರ್ಮಿಕ ಅಂದ್ರೆ ನಿಮ್ಗೆ ಕೌಶಲ್ಯ ಇಲ್ಲ ಅಂದ್ರೆ ಮನೆ ಕಟ್ಟೋವಾಗ ಮನೆ ಬಿದ್ದೋಗುತ್ತೆ, ಸುಮ್ಮನೆ ಅವ್ನಿಗೆ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಅವನ ಹತ್ರ ಇಟ್ಕೆ ಸಿಮೆಂಟ್, ಯಾಕಂದ್ರೆ ಅದೆಲ್ಲ ಒಂದು ಒಂದು ಅನುಪಾತದಲ್ಲಿ ನಡೀತಾ ಇರ್ಬೇಕಾಗುತ್ತೆ, ಒಂದು ದಿಕ್ಕು ದೆಸೆ ಇರುತ್ತೆ. ಯಾವುದೋ ಈಗ ತರಕಾರಿ ಕಟ್ ಮಾಡ್ಬೇಕು ಅಂದ್ರೆ ಅವ್ನು ಏನೇನೋ ಕಟ್ ಮಾಡೋದಲ್ಲ, ಅವನಿಗೂ ಅದರಲ್ಲಿ ಸ್ವಲ್ಪ ಸ್ಕಿಲ್ ಬೇಕಾಗಿರುತ್ತೆ.

0: ಹೇಳಿದ ಪ್ರಶ್ನೆಗೆ ಉತ್ತರ ನಿರುದ್ಯೋಗ ಮತ್ತು ಇದೆಲ್ಲ ಇಂಟರ್ಲಿಂಕ್ ಆಗಿದೆ. ಕೌಶಲ್ಯ ಅಭಿವೃದ್ಧಿ ಪಡಿಸೋದ್ರ ಮುಖಾಂತರ, ಯಾರ್ಯಾರಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಉದ್ಯೋಗ ಕೊಡೋದ್ರ ಮುಖಾಂತರ ನಾವು ಈ ನಿಮ್ಮ ಕೇಳಿದ ಸಮಸ್ಯೆಗೆ ಒಂದಷ್ಟು ಪರಿಹಾರ ಹುಡುಕೊಳ್ಬಹುದು.
1: ಸರ್, ಹಾಗಿದ್ರೆ ಈ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಮಾತುಗಳನ್ನು ಕೇಳ್ತಿರುವಂತಹ ಯುವ ಪೀಳಿಗೆಗಾಗಿರ್ಬೋದು, ಪೋಷಕರಿಗಾಗಿರ್ಬೋದು, ಸರ್ ತಮ್ಮ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಭವಿಷ್ಯದಲ್ಲಿ ಒಂದು ಉದ್ಯಮಶೀಲತೆಯನ್ನು ಮಾಡೋ ನಿಟ್ಟಿನಲ್ಲಾಗಿರ್ಬೋದು, ಸೂಕ್ತ ವೃತ್ತಿಪರತೆಯನ್ನು ಆಯ್ಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಾಗಿರ್ಬೋದು, ಕೊನೆಯದಾಗಿ ಏನು ಕಿವಿ ಮಾತು ಅಥವಾ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್?
0: ಮೊದಲನೇದಾಗಿರಿ, ಎಲ್ಲರಿಗೂ ನಾನು ಹೇಳೋದೇನು ಅಂದರೆ, ನಿಮ್ಮ ದೇಹ ಮತ್ತು ಮನಸ್ಸನ್ನು ಸದೃಢವಾಗಿ ಇಟ್ಕೊಳ್ಳಿ. ಅದೇ ಬೇಸಿಕ್ಕು. ಯಾವುದೇ ಕೌಶಲ್ಯ ಅಭಿವೃದ್ಧಿಗೆ ಅತ್ಯಂತ ಮಹತ್ವದ್ದೇನು ಅಂದರೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳೋದು. ಎರಡನೇದು, ಜಗತ್ತಿನ ನೀವು ಸ್ಥಳೀಯ ನಿಮ್ಮ ಒಂದು ಕುಟುಂಬದ ಸುದ್ದಿಗಳಿಂದ ಹಿಡಿದು ಜಗತ್ತಿನ ಎಲ್ಲ ಹಾಗು ಹೋಗುಗಳಿಗೆ ಕಿವಿಯಾಗಿರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಲೆಟ್ ದ ನೋಬಲ್ ಥಾಟ್ಸ್ ವಿಲ್ ಕಮ್ ಫ್ರಮ್ ಎವರಿವೇರ್ ಅಂತ. ಅಂದರೆ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಕಡೆಯಿಂದ ಬರಲಿ. ವಿಷಯ ಸಂಗ್ರಹಣೆ ಇದೆಯಲ್ಲ, ಅದನ್ನು ನೀವು ಮುಕ್ತವಾಗಿ ಇಡೀ ಜಗತ್ತಿನ ಆಗು ಹೋಗುಗಳು ಅಂದರೆ ಸ್ಥಳೀಯತೆಯಿಂದ ವೋಕಲ್ ಟು ಲೋಕಲ್ ಅಂತ, ಲೋಕಲ್ ಟು ಇಂಟರ್ನ್ಯಾಷನಲ್ ಅಂತ ಹೇಳ್ತಾರಲ್ಲ, ಆ ಥರ ಇಟ್ಕೊಳ್ಳಿ. ಅದು ಎರಡನೇದು. ಮೂರನೇದಾಗಿ, ನೀವು ಶ್ರದ್ಧೆ, ಪ್ರಾಮಾಣಿಕತೆ ಮತ್ತು ತಂತ್ರಜ್ಞಾನದ ಎಲ್ಲ ಏನು ಅಡ್ವಾನ್ಸ್ಡ್ ಆಗಿ ಏನು ನಡೀತಾ ಇರುತ್ತೆ ಆ ಎಲ್ಲವನ್ನು ನೀವು ಗಮನಿಸ್ತಾ ಹೋಗಿ. ಇನ್ನೊಂದೇನು ಅಂದರೆ, ನೀವು ಯಾವ ವೃತ್ತಿಯನ್ನು ಆಸಕ್ತಿ ಇರುತ್ತೋ ಆ ಆಸಕ್ತಿಯ ಉದ್ಯೋಗಗಳನ್ನೇ ಹುಡುಕುವ ಪ್ರಯತ್ನಗಳನ್ನು ಮಾಡಿ, ಅದರೊಳಗಡೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ತಾ ಇದನ್ನು ಒಂದು ಧ್ಯಾನಸ್ಥ ಸ್ಥಿತಿಗೆ ತಗೊಂಡೋಗಿ. ನೀವೆಲ್ಲೋ ಅಲ್ಲಿ ಎಲ್ಲೋ ಹೋಗೋದು, ಇನ್ನೇನೋ ಬಂತು, ಯಾರೋ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಬಂತು, ಆಗಲ್ಲ. ಫ್ಯೂಚರನ್ನು ನೋಡ್ಕೊಳ್ಳಿ. ಮತ್ತು ಫ್ಯೂಚರ್ ಯಾವಾಗ ಇರುತ್ತೆ ಅಂದರೆ, ನೀವು ಮಾಡ್ತಾ ಇರುವ ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯ ಅಂದರೆ ಕೌಶಲ್ಯ ಏನಿದೆಯಲ್ಲ, ಆ ಕೌಶಲ್ಯ ಅಭಿವೃದ್ಧಿಯನ್ನು ನಿಮ್ಮಲ್ಲಿ ಆದಾಗ ಮಾತ್ರ ಕಂಪನಿನೂ ಅಭಿವೃದ್ಧಿ ಆಗುತ್ತೆ, ನಿಮ್ಮ ವೈಯಕ್ತಿಕನೂ ಅಭಿವೃದ್ಧಿ ಆಗುತ್ತೆ. ಅದು ಬಿಟ್ಟು ಸೋಮಾರಿತನವ, ಅಜ್ಞಾನ ಅದಿದ್ರೆ ನಿಮಗೆ ಈ ಕೌಶಲ್ಯ ಅನ್ನೋದೇ ನಿಮಗೆ ಬರೋದಿಲ್ಲ. ಯಾಕೆಂದ್ರೆ ಬೇಸಿಕ್ ಥಿಂಗ್ಸ್ ಕೆಲವಿರ್ತವೆ, ಆ ಬೇಸಿಕ್ ಥಿಂಗ್ಗಳನ್ನು ನೀವು ಉಳಿಸ್ಕೊಂಡ್ರೆ ನ್ಯಾಚುರಲಿ ನಿಮಗೆ ನಾನು ಹೇಳಿದ್ನಲ್ಲ, ಜಗತ್ತಿನ ಆಗುಹೋಗುಗಳ ಬಗ್ಗೆ ನೀವು ಕಿವಿಯಾಗಿದ್ರೆ ನಿಮ್ಮ ಕೌಶಲ್ಯ ಸಹಜವಾಗಿ ವೃದ್ಧಿ ಆಗ್ತಾ ಇರುತ್ತೆ. ಇದು ಬೇಸಿಕ್ ಥಿಂಗ್ಸು. ಉಳಿದಿದ್ದು ತಂತ್ರಜ್ಞಾನ ಏನಿದೆ ಅದು ನಾವು ಹೇಳಕ್ಕೆ ಸಾಧ್ಯ ಇಲ್ಲ, ಅದು ಬರ್ತಾ ಇರುತ್ತೆ, ನೀವು ಅದಕ್ಕೆ ಅಪ್ಡೇಟ್ ಆಗ್ತಾನೆ ಇರ್ತೀರಿ. ಈಗ ಮೊಬೈಲ್ ಇರ್ಬೋದು, 2G, 3G, 4G, 5G ಎಲ್ಲ ಬರ್ತಾ ಇದೆ, ಈ ಥರದ್ದು ಸಾಫ್ಟ್ವೇರ್ ಬರ್ತಾ ಇದೆ, ಬೇರೆ ಬೇರೆ ಎಲ್ಲ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀವು ಕಿವಿಯನ್ನು ನೀವು ಮುಕ್ತವಾಗಿ ಜಗತ್ತಿಗೆ ತೆಗೆದು ಇಟ್ಕೊಂಡ್ರೆ ಖಂಡಿತವಾಗಲೂ ಈ ದೇಶದ ನಿರುದ್ಯೋಗ ಸಮಸ್ಯೆ ಇರ್ಬೋದು, ನಿಮ್ಮ ವೈಯಕ್ತಿಕ ಸಮಸ್ಯೆ ಇರ್ಬೋದು, ನಿಮ್ಮ ಒಳಗಿಡುವ ಸಾಮರ್ಥ್ಯ ಖಂಡಿತವಾಗ್ಲೂ ವೃದ್ಧಿ ಆಗುತ್ತೆ ಅಂತ ನಾನು ನನ್ನ ಅನುಭವದ ಮುಖಾಂತರ ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ನಮ್ಮ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೌಶಲ್ಯ ಅಂದ್ರೇನು, ಪ್ರಸ್ತುತ ಯುವ ಪೀಳಿಗೆಯಲ್ಲಿ ಕೌಶಲ್ಯದ ಅವಶ್ಯಕತೆ ಎಷ್ಟಿದೆ, ಮತ್ತು ಈ ವಿಶ್ವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶಗಳಾಗಿರ್ಬೋದು, ಯಾವಾಗಲಿಂದ ಈ ವಿಶ್ವ ಕೌಶಲ್ಯ ದಿನವನ್ನು ಆಚರಿಸ್ಕೊಂಡು ಬರಲಾಗ್ತಾ ಇದೆ, ಈ ವರ್ಷದ ಘೋಷವಾಕ್ಯ ಆಗಿರ್ಬೋದು, ಜೊತೆಗೆ ಸರ್ಕಾರ ಈಗಾಗಲೇ ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಯುವ ಪೀಳಿಗೆಗೆ ಅನುಕೂಲ ಆಗೋ ನಿಟ್ಟಲ್ಲಿ ಜಾರಿಗೆ ತಂದು ಅದನ್ನು ಅನುಷ್ಠಾನ ಮಾಡ್ತಾ ಇದೆ. ಸರ್ಕಾರ ಆಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳು ಕೌಶಲ್ಯಾಭಿವೃದ್ಧಿಯನ್ನು ಎಷ್ಟೋ ನಿಟ್ಟಿನಲ್ಲಿ ಎಷ್ಟೇ ರೀತಿಯ ಯೋಜನೆಗಳನ್ನು ತಂದರೂ ಅದಕ್ಕೆ ಪ್ರತಿಕ್ರಿಯೆಯಾಗಿ ಯುವಕರು ಯಾವ ರೀತಿ ಸ್ಪಂದಿಸಿ ಅವರ ಒಂದು ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಒಂದು ನಿರುದ್ಯೋಗ ಸಮಸ್ಯೆಯಿಂದ ಹೊರಗಡೆ ಬಂದು ತಮ್ಮ ಒಂದು ವೃತ್ತಿಪರತೆ ಹಾಗೂ ಉದ್ಯಮಶೀಲತೆಯನ್ನು ಕಂಡುಕೊಂಡು ಒಂದು ಸ್ವಾವಲಂಬನೆ ಜೀವನವನ್ನು ಕಟ್ಟಿಕೊಳ್ಳೋ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕ್ರಮ ಹಾಗೂ ಪಾತ್ರವನ್ನು ವಹಿಸಬೇಕು ಅನ್ನೋ ಕುರಿತು ಬಹಳ ಸ್ಫೂರ್ತಿದಾಯಕ ಹಾಗೂ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಒಂದಷ್ಟು ಅರಿವು ಹಾಗೂ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬುರುದಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
0: ನಮಸ್ತೆ, ನಿಮಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನೀವು ಕೇಳ್ತಾ ಇದ್ರಿ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ವಿಶ್ವ ಯುವ ಕೌಶಲ್ಯ ದಿನದ ಆಚರಣೆಯ ಹಿನ್ನೆಲೆ, ಇದರ ಗುರಿ ಉದ್ದೇಶ ಆಗಿರ್ಬೋದು, ಪ್ರಸ್ತುತ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತ ಶಿಕ್ಷಣ ಜೊತೆಗೆ ಕೌಶಲ್ಯ ಅನ್ನೋದು ಯುವ ಪೀಳಿಗೆಯಲ್ಲಿ ಎಷ್ಟೆಲ್ಲ ಅವಶ್ಯಕತೆ ಅನ್ನೋದು ಕುರಿತು ಇದುವರೆಗೂ ಭಾಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಂಥವರು ಮೂಲತಃ ಬೆಂಗಳೂರಿನ ಲೇಖಕರು ಹಾಗೂ ಅಂಕಣ ಬರಹಗಾರರು, ಪ್ರಗತಿಪರ ಚಿಂತಕರರು ಆದಂತಹ ಶ್ರೀಯುತ HK ವಿವೇಕಾನಂದರವರು. ಇದಾಗಿತ್ತು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆ ಹಾಗೂ ಅದರ ಮಹತ್ವವನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಗೋವಿಂದ ಎಚ್ ಕೆ ರವರ ಜೊತೆಗಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

ಪ್ರಿಯ ಕೇಳುಗರೇ, ಇದುವರೆಗೂ ವಿಶ್ವ ಯುವ ಕೌಶಲ್ಯ ದಿನದ ವಿಶೇಷತೆ ಹಾಗೂ ಪ್ರಸ್ತುತ ಯುವಕರಲ್ಲಿ ಕೌಶಲ್ಯಾಭಿವೃದ್ಧಿಯ ಪ್ರಾಮುಖ್ಯತೆ ಕುರಿತು ಬೆಂಗಳೂರಿನ ಸಾಮಾಜಿಕ ಚಿಂತಕರು ಹಾಗೂ ಲೇಖಕರಾದ ಶ್ರೀಯುತ ವಿವೇಕಾನಂದ

ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮದ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು. ಎಸ್ಎಂಎಸ್ ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಬಹುದು. ದೂರವಾಣಿ ಸಂಖ್ಯೆ 9900501119. ನಮಸ್ಕಾರ, ಶುಭರಾತ್ರಿ.